ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಮಾರ್ನಿಂಗ್ ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈ ದಿನ ಶುಭವಾಗಲಿ, ಈ ದಿನ ಒಳಿತಾಗಲಿ. ಇಂದು 2026 ಸೆಪ್ಟೆಂಬರ್ ತಿಂಗಳ 23 ತಾರೀಕು ಬುಧವಾರ. ಶ್ರೀಶಕ 1949 ಶ್ರೀ ಪರಭಾವ ಸಂವತ್ಸರ, ಚಾಂದ್ರಮಾನ ಭಾದ್ರಪದ ಮಾಸ. ಯೋಗ ಸುಕರ್ಮ ಕರ್ಣ ಭವ. ಈ ದಿನದ ಕಾರ್ಯಕ್ರಮಗಳ ವರದಿ ಹೀಗಿದೆ. ಬೆಳಗ್ಗೆ 6:10 ದಿನದ ಆರಂಭಕ್ಕೆ ಒಂದೊಳ್ಳೆ ಮಾತು. ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನು ನೀಡಲು ಭಕ್ತಿಗೀತೆಗಳೊಂದಿಗೆ ಆರಂಭಗೊಳ್ಳಲಿದೆ ಅರುಣೋದಯ ಕಾರ್ಯಕ್ರಮ. ವಾಮನ ಜಯಂತಿ ಕುರಿತು ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 6:45 ಗಾಂಧಿ ಓದು ಸರಣಿ ಪ್ರಸಾರವಾಗಲಿದೆ. ಇದನ್ನು ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:00 12ನೇ ಶತಮಾನದ ವಚನಗಳ ಬಗ್ಗೆ ಬೆಳಕು ಚೆಲ್ಲುವ ಕಾರ್ಯಕ್ರಮ ವಚನ ವಿಹಾರ. ಇದರಲ್ಲಿ ಶ್ರೀಮತಿ ಸುಲೋಚನಾ ಅಲ್ಲಮ ಪ್ರಭುವಿನ ವಿಚಾರಧಾರೆಯನ್ನು ಹೇಳಲಿದ್ದಾರೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ರವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:30 ಶಿವಮೊಗ್ಗದ ವಿಜಯ್ ಗಣೇಶ್ ರವರು ಮಂಕುತಿಮ್ಮನ ಕಗ್ಗದ ವಾಚನ ಮತ್ತು ನಿರೂಪಣೆಯನ್ನು ಮಾಡಲಿದ್ದಾರೆ. ಬೆಳಗ್ಗೆ 7:35 ಶಿವಮೊಗ್ಗದ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜಿಯ ಕಥೆಗಳು. ಬೆಳಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಆ ಪರಿಸರದ ಹಲವು ವಿಷಯಗಳ ಬಗ್ಗೆ ಬೆಳಕು ಚೆಲ್ಲುವ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಬುಲ್ಬುಲ್ ಪಕ್ಷಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ ಆರ್ಜೆ ಅರ್ಪಿತರವರು. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಪ್ರವಾಸಿ ತಾಣಗಳ ಬಗ್ಗೆ ಅಲ್ಲಿನ ವಿಶೇಷತೆಯ ವಿಷಯ ಹಂಚಿಕೊಳ್ಳುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತ ಹೊಳ್ಳರವರು ನಡೆಸಿಕೊಡಲಿದ್ದು, ಕೋಡುಂಬಿ ಫಾಲ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ಬೆಳಗ್ಗೆ 9:30 ಪುಸ್ತಕ ಪ್ರಪಂಚ ಮತ್ತೊಂದು ಪ್ರಪಂಚವನ್ನೇ ಸೃಷ್ಟಿಸಬಲ್ಲ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಇದರಲ್ಲಿ ಅಂಬಿಕಾ ಸಂತೋಷ್ ಅವರು ಸ್ವರಚಿತ ಲೇಖನವನ್ನು ಹೇಳಲಿದ್ದಾರೆ. ಬೆಳಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ನೀವು ಕರೆ ಮಾಡಿ ಮಾತನಾಡಬಹುದು, ಹಾಡನ್ನು ಹೇಳಬಹುದು. ಬೆಳಗ್ಗೆ 11:00 ಇವತ್ತು ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ, ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ ಮನೋರಂಜನೆ ಜೊತೆಗೆ ಸಂದೇಶ ನೀಡುವ ಕತೆಗಳನ್ನು ತಿಳಿಸುವ ಕಾರ್ಯಕ್ರಮ ಸೋಷಿಯಲ್ ಮೀಡಿಯಾ ಕತೆಗಳು. ಈ ಕಾರ್ಯಕ್ರಮವನ್ನು ಆರ್ಜೆ ರಕ್ಷಿತ ಹೊಳ್ಳ ನಡೆಸಿಕೊಳ್ಳಲಿದ್ದು, ಬೆಳಗ್ಗೆ 11:30 ಕೆಲಸದ ಜೊತೆಗೆ ಕಾಲ ಕಳೆದ ಒಂದಿಷ್ಟು ಚಿತ್ರಗೀತೆಗಳನ್ನು ಕೇಳುವ ಸಮಯ. ಬೆಳಗ್ಗೆ 12:30 ದೇಶ ಎಂದು ಮರೆಯದ ಭಾರತದ ಹೆಮ್ಮೆ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ ವಿಚಾರಣ ಸರಣಿ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಊಟದ ಸಮಯ, ಅನ್ನದೇವರ ಮುಂದೆ ಅನ್ಯದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನು ಅಡಿಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮವನ್ನು ಆರ್ಜೆ ಮಹಾಲಕ್ಷ್ಮಿಯವರು ನಡೆಸಿಕೊಡಲಿದ್ದು, ಇದರಲ್ಲಿ ಶುಭಾ ಕುಸ್ಕೂರು ಅವರು ಸ್ವರಚಿತ ಲೇಖನ ವಾಚಿಸಲಿದ್ದಾರೆ. ಮಧ್ಯಾಹ್ನ 1:00 ಸ್ಥಳೀಯ ಸುದ್ದಿಗಳು ತಿಳಿಸುವ ಸುತ್ತಮುತ್ತ ಸಮಾಚಾರ ಮೂಡಿಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ. ಇದರಲ್ಲಿ ಕೊಳ್ಳೇಗಾಲ ಶರ್ಮರವರ ಜಾಣಸುದ್ದಿ ಪ್ರಸಾರವಾಗಲಿದೆ. ಪರಿಸರದ ಕಾಳಜಿಯ ಮಾತುಗಳು ಪ್ರೊಫೆಸರ್ ಡಿಆರ್ ಕುಮಾರಸ್ವಾಮಿ ಅವರು ನಡೆಸಿಕೊಡಲಿದ್ದಾರೆ. ಪಂಪ ಭಾರತ ಕಾವ್ಯ ವಾಚನ ಡಾಕ್ಟರ್ ಪೆರಾಜಿ, ಕನ್ನಡದಲ್ಲಿ ಇಂಗ್ಲಿಷ್ ಕಲಿಯರಿ ವಿಜಯ ಹೆಚ್ಎಸ್ ಇವರು ನಡೆಸಿಕೊಡಲಿದ್ದಾರೆ. ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗಲಿದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳ ಕುಂದು ಕೊರತೆಗಳ ಅನಾವರಣ ಮಾಡುವ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ. ಈ ಕಾರ್ಯಕ್ರಮವನ್ನು ಆರ್ಜೆ ಶ್ವೇತಾರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರಗುಗಳನ್ನು ಉಂಟು ಮಾಡುವ ಕುತೂಹಲಕಾರಿ ವಿಷಯಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ರವರು ನಡೆಸಿಕೊಡಲಿದ್ದು, ಇದರಲ್ಲಿ ಫೆರೆಟ್ ಪ್ರಾಣಿಯ ಬಗ್ಗೆ ಆರ್ಜೆ ಶ್ರೀಧರ್ ರವರು ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 6:30 0-0 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನು ತಿಳಿಸುವ ಬಿಸಿನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದರಲ್ಲಿ ಶ್ರೀ ಅನ್ನಪೂರ್ಣೇಶ್ವರಿ ದರ್ಶಿನಿಯ ಬಿಸಿನೆಸ್ ಬಗ್ಗೆ ಆರ್ಜೆ ಅರ್ಪಿತರವರು ಮಾಹಿತಿಯನ್ನು ನೀಡಲಿದ್ದಾರೆ. ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಪದ್ಧತಿ ಇವೆಲ್ಲವನ್ನು ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಆರ್ಜೆ ಶ್ರೀಧರ್ ರವರು ನಡೆಸಿಕೊಡಲಿದ್ದು, ಇದರಲ್ಲಿ ಸಾವಯವ ಕೃಷಿಯ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರ ಅಸ್ಮಿತೆ, ವಿಜ್ಞಾನದ ಕುತೂಹಲ ಸಂಗತಿಗಳು ಸಂಶೋಧನೆಗಳ ಬಗ್ಗೆ ಶೇಖರ್ ಗೌಳೇರವರು ಮಾಹಿತಿಯನ್ನು ನೀಡಲಿದ್ದಾರೆ. ರಾತ್ರಿ 8:20ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8:30ರಿಂದ ಬೆಳಗ್ಗೆ 5:30ರವರೆಗೆ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ರಾತ್ರಿ 8:30ರಿಂದ 9:30ರವರೆಗೆ ಸುಬ್ರಹ್ಮಣ್ಯ ಐತಾಳ್ ಅವರ ನಿರೂಪಣೆಯಲ್ಲಿ ಚಿತ್ರಗೀತೆ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಹಾಗೆ ಪ್ರತಿದಿನ ಬೆಳಗ್ಗೆ 5:00ಗೆ ಭಕ್ತಿಗೀತೆ ಕಾರ್ಯಕ್ರಮವೂ ಮೂಡಿ ಬರಲಿದೆ. ನಂತರ ಕನ್ನಡ ಸಿನಿಮಾ ಗೀತೆಗಳು, ಹರಿಕಥೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿ ಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು 9686096279 ಈ ಸಂಖ್ಯೆಗೆ ಕಳುಹಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನು ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸ್ನೇಹಿತರೆ, ಕಿಟಕಿ ತೆಗೆದ ತಕ್ಷಣ ಮೂಗಿಗೆ ಬಡಿಯೋ ಆ ಒದ್ದೆಯ ಮಣ್ಣಿನ ಸುವಾಸನೆ, ಕಿವಿಗೆ ತಂಪಾಗಿ ಕೇಳಿಸುವ ಹಕ್ಕಿಗಳ ಕಲರವ, ಮುಖಕ್ಕೆ ಸೋಕೋ ಆ ಮುಂಜಾನೆಯ ಚುಮು ಚುಮು ತಂಗಾಳಿ, ಅದ್ರಲ್ಲೂ ಕೈಯಲ್ಲೊಂದು ಹೊಗೆಯಾಡೋ ಬಿಸ್ ಬಿಸಿ ಕಾಫಿ ಅಥವಾ ಟೀ ಕಪ್ ಇದ್ಬಿಟ್ರೆ ಸಾಕು, ಆಹಾ, ಆ ದಿನದ ಆರಂಭವೇ ಸೂಪರ್ ಆಗಿರುತ್ತೆ ಅಲ್ವಾ? ಕೆಲವರು ವಾಕಿಂಗ್ ಮಾಡ್ತಾ ಇರಬಹುದು, ಇನ್ನು ಕೆಲವರು ಅಡಿಗೆ ಮನೆಯಲ್ಲಿ ಮಕ್ಕಳ ಸ್ಕೂಲ್ ಟಿಫಿನ್ ಬಾಕ್ಸ್ ರೆಡಿ ಮಾಡ್ತಾ ಇರಬಹುದು, ಇನ್ನು ಕೆಲವರು ಆಫೀಸ್ಗೆ ಹೊರಡೋ ಗಡಿಬಿಡಿಯಲ್ಲಿದ್ದೀರಿ. ಹೀಗೆ ನಿಮ್ಮ ನಿಮ್ಮ ಮುಂಜಾನೆಯ ಓಟದ ಮಧ್ಯೆ ಸಣ್ಣದೊಂದು ತಂಪು ನೀಡೋಕೆ, ನಿಮ್ಮ ಮುಖದಲ್ಲೊಂದು ಮುಗುಳ್ನಗು ತರೋದಕ್ಕೆ ನಿಮ್ಮ ನೆಚ್ಚಿನ ಧ್ವನಿ ನಿಮ್ ಜೊತೆ ಇದೆ. ನಿಮಗೆ ಗೊತ್ತಾ, ಈ ಮುಂಜಾನೆಯ ತಂಪಾದ ವಾತಾವರಣ ನಮ್ಮ ದೇಹಕ್ಕೆ ಎಷ್ಟು ರಿಫ್ರೆಶ್ಮೆಂಟ್ ಕೊಡುತ್ತೋ, ದಿನದ ಆರಂಭದಲ್ಲಿ ಕೇಳೋ ಒಂದೊಳ್ಳೆ ವಿಚಾರ, ಒಂದು ಪುಟ್ಟ ಕತೆ ನಮ್ಮ ಇಡೀ ದಿನದ ಮನಸ್ಥಿತಿಯನ್ನೇ ಬದಲಾಯಿಸ್ಬಿಡುತ್ತೆ. ಇವತ್ತಿನ ಈ ಸುಂದರ ಬೆಳಗಿನಲ್ಲಿ ನಮ್ಮ ಮನಸ್ಸನ್ನು ಮತ್ತಷ್ಟು ಹಗುರಗೊಳಿಸೋ ಒಂದು ವಿಶೇಷವಾದ ಪವಾಡದ ಕತೆ ನಿಮಗಾಗಿ ಕಾಯ್ತಾ ಇದೆ. ಎಸ್, ಹೌದು ಸ್ನೇಹಿತರೆ, ಮೂರು ಹೆಜ್ಜೆಯಲ್ಲಿ ಇಡೀ ಬ್ರಹ್ಮಾಂಡವನ್ನೇ ಅಳೆದ ಆ ಪುಟ್ಟ ಬಟುವಿನ ಕತೆ ನಿಮಗೆ ನೆನಪಿದೆಯಾ? ನನಗೆ ದೊಡ್ಡ ಅರಮನೆ ಬೇಡ, ಸಿರಿ ಸಂಪತ್ತು ಬೇಡ, ಕೇವಲ ಮೂರು ಹೆಜ್ಜೆ ಜಾಗ ಸಾಕು ಅಂತ ಕೇಳಿ ಇಡೀ ಜಗತ್ತನ್ನೇ ಗೆದ್ದ ಅಹಂಕಾರದಲ್ಲಿದ್ದ ಮಹಾಬಲಿ ಚಕ್ರವರ್ತಿಯ ಕಣ್ಣು ತೆರೆಸಿದ ದಿನವೇ ಈ ವಾಮನ ಜಯಂತಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮುಂದಿನ ಭಾಗದಲ್ಲಿ ಇದರ ಪೌರಾಣಿಕ ಕತೆ ಏನಿದೆ ಅನ್ನೋದನ್ನ ತಿಳಿಯೋಣ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು RJ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ದಿನದಂದು ವಾಮನ ಜಯಂತಿಯನ್ನು ಆಚರಿಸುತ್ತೇವೆ. ವಾಮನ ಜಯಂತಿಯನ್ನು ಸೆಪ್ಟೆಂಬರ್ 23ರ ಬುಧವಾರ ಅಂದರೆ ಇಂದು ಆಚರಣೆ ಮಾಡಲಾಗ್ತಾ ಇದೆ. ಇದನ್ನು ವಾಮನ ದ್ವಾದಶಿ ಅಂತ ಕರೀತೇವೆ. ಇದೇ ದಿನ ಬಲಿ ಚಕ್ರವರ್ತಿಯು ಭೂಲೋಕಕ್ಕೆ ಬಂದನೆಂಬ ಪೌರಾಣಿಕ ಕಥೆ ಇದೆ. ಈಗ ಆ ಕಥೆಯನ್ನ ತಿಳಿಯೋಣ, ಬನ್ನಿ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಈ ಹಿಂದೆ ಭೂಲೋಕದಲ್ಲಿ ಬಲಿ ಚಕ್ರವರ್ತಿ ಎಂಬ ಪ್ರಬಲ ರಾಕ್ಷಸ ರಾಜನಾಗಿದ್ದನು. ಆತ ಮಹಾವಿಷ್ಣುವಿನ ಭಕ್ತನಾಗಿದ್ದರೂ ಪರಮ ಅಹಂಕಾರಿ ಮತ್ತು ದಬ್ಬಾಳಿಕೆಯನ್ನಾಗಿ ಮೂರು ಲೋಕವನ್ನು ಗೆದ್ದು ತನ್ನ ಮುಷ್ಟಿಯಲ್ಲಿ ಇಟ್ಟಿಕೊಳ್ಳಲು ಬಯಸಿ ಭೂಮಿ ಮತ್ತು ಪಾತಾಳ ಲೋಕವನ್ನು ಗೆದ್ದು ಆಕಾಶವನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವ ಸಲುವಾಗಿ ದೇವತೆಗಳ ರಾಜನಾದ ಇಂದ್ರನ ಜೊತೆ ಪದೇ ಪದೇ ಯುದ್ಧವನ್ನು ಮಾಡುತ್ತಿದ್ದ. ಇಂತಹ ಯುದ್ಧ ಸಮಯದಲ್ಲಿ ಇಂದ್ರನ ಪ್ರಬಲ ಧಾಳಿಯಿಂದ ಅಸುರರ ರಾಜ ಬಲಿಯು ಪ್ರಜ್ಞಾಹೀನನಾಗಿ ಮರಣಶೈಯಲ್ಲಿ ಇರುವಾಗ ಅಸುರರ ಗುರುಗಳಾದ ಶ್ರೀ ಶುಕ್ರಾಚಾರ್ಯರು ಸಂಜೀವಿನಿ ಔಷಧಿಯನ್ನು ನೀಡಿ ಬಲಿಯು ಸೇರಿದಂತೆ ಆ ಯುದ್ಧದಲ್ಲಿ ಅಸುನೀಗಿದ್ದ ಉಳಿದ ರಾಕ್ಷಸರಿಗೆ ಮರುಜೀವ ನೀಡುತ್ತಾರೆ. ತನ್ನ ಮೇಲೆ ದಾಳಿ ನಡೆಸಿದ ಇಂದ್ರನ ವಿರುದ್ಧ ಕ್ರೋಧಗೊಂಡ ಬಲಿ ಚಕ್ರವರ್ತಿಯು ಮಹಾವಿಷ್ಣುವಿನನ್ನು ಕುರಿತಾಗಿ ಉಗ್ರ ತಪಸ್ಸು ಮಾಡಿ ಆ ತಪಸ್ಸಿನ ಮೂಲಕ ದೈವಿಕ ರಥ, ತ್ರಿಶೂಲ, ರಕ್ಷಾ ಕವಚವನ್ನು ವರವಾಗಿ ಗಳಿಸುವ ಮೂಲಕ ದೇವತೆಗಳಿಂದ ಶಕ್ತಿಶಾಲಿಯಾಗ್ತಾನೆ. ಈ ರೀತಿಯಾಗಿ ಪ್ರಬಲನಾದ ಬಲಿಯು ಇಂದ್ರನ ಪಟ್ಟವನ್ನು ಕಿತ್ತಿಕೊಳ್ಳಲು

ಮತ್ತು ಅದಿತಿ ದಂಪತಿಗಳ ಸುಪುತ್ರನಾಗಿ ಈ ಭೂಲೋಕದಲ್ಲಿ ಜನಿಸುತ್ತಾನೆ. ನೋಡೋದಕ್ಕೆ ಕುಬ್ಜ ಮುದ್ದಾಗಿದ್ದ ಆ ಮಗುವಿಗೆ ವಾಮನ ಅಂತ ಹೆಸರಿಡ್ತಾರೆ. ಕಾಲಕಾಲಕ್ಕೆ ತಕ್ಕಂತೆ ಆ ಪುಟ್ಟ ಮಗುವು ಬೆಳೆಯುತ್ತಾ ಹೋದಂತೆ ಆತನಿಗೆ ಚೌಲ ಮತ್ತು ಉಪನಾಯನಗಳು ಮುಗಿದು ಆತ ಸಕಲ ವೇದಾಭ್ಯಾಸದಲ್ಲಿ ತೊಡಗಿರುತ್ತಾನೆ. ಕೇವಲ ಯುದ್ಧದ ಮೂಲಕ ಇಂದ್ರ ಪದವಿಯನ್ನು ಪಡೆಯುವುದು ಅಸಾಧ್ಯವಾಗಿದ್ದು ಅದಕ್ಕೆ ದೈವಬಲವೂ ಬೇಕೆಂದು ತಿಳಿದ ಬಲಿ ಚಕ್ರವರ್ತಿಯು ಇಡೀ ವಿಶ್ವವನ್ನು ತನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಒಂದ್ಸರಿ ಭವ್ಯವಾದ ಅಶ್ವಮೇಧ ಯಜ್ಞವನ್ನು ಮಾಡೋದಕ್ಕೆ ಮುಂದಾಗ್ತಾನೆ. ಈ ರೀತಿಯಾಗಿ ಅಶ್ವಮೇಧ ಯಜ್ಞವನ್ನು ಮಾಡುವ ಸಮಯದಲ್ಲಿ ಯಾರು ಬಂದು ಏನೇ ಕೇಳಿದರೂ ಅವರ ಕೋರಿಕೆಯನ್ನು ಈಡೇರಿಸುವುದಾಗಿ ಪ್ರತಿಜ್ಞೆ ಮಾಡಿರ್ತಾನೆ. ಇದಾದ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಮುಂದಿನ ಭಾಗದಲ್ಲಿ ಕಥೆಯನ್ನ ಮುಂದುವರಿಸ್ತೀನಿ ಸ್ನೇಹಿತರೆ. ಈಗ ನಮ್ಮ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇಂದು ಶ್ರೀ ವಾಮನ ಜಯಂತಿ. ಇದರ ಪೌರಾಣಿಕ ಕಥೆಯನ್ನ ತಿಳಿತಾ ಇದ್ವಿ, ಈಗ ಆ ಕಥೆಯನ್ನ ಮುಂದುವರಿಸ್ತೀನಿ, ಕೇಳಿ. ಕೇವಲ ಯುದ್ಧದ ಮೂಲಕ ಇಂದ್ರ ಪದವಿಯನ್ನು ಪಡೆಯುವುದು ಅಸಾಧ್ಯವಾಗಿದ್ದು ಅದಕ್ಕೆ ದೈವ ಬಲವೂ ಬೇಕೆಂದು ತಿಳಿದ ಬಲಿ ಚಕ್ರವರ್ತಿಯು ಇಡೀ ವಿಶ್ವವನ್ನು ತನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಒಂದೊಮ್ಮೆ ಭವ್ಯವಾದ ಅಶ್ವಮೇಧ ಯಜ್ಞವನ್ನ ಮಾಡೋದಕ್ಕೆ ಮುಂದಾಗ್ತಾನೆ. ಈ ರೀತಿಯಾಗಿ ಅಶ್ವಮೇಧ ಯಜ್ಞವನ್ನ ಮಾಡುವ ಸಮಯದಲ್ಲಿ ಯಾರು ಬಂದು ಏನೇ ಕೇಳಿದರೂ ಅವರ ಕೋರಿಕೆಯನ್ನು ಈಡೇರಿಸುವುದಾಗಿ ಪ್ರತಿಜ್ಞೆ ಮಾಡಿರ್ತಾನೆ. ಈ ವಿಷಯ ತಿಳಿದ ಬಾಲಕ ವಾಮನ ವಟರೂಪಿಯಾಗಿ ಅಗಸ್ತ್ಯರಿಂದ ಜಿಂಕೆಯ ಚರ್ಮ, ಮರೀಚಿಯಿಂದ ಆಯುಧ, ಆಂಗೀರಸನಿಂದ ಬಟ್ಟೆ, ಸೂರ್ಯನಿಂದ ಛತ್ರಿ, ಗುರುದೇವನಿಂದ ಪವಿತ್ರ ದಾರ ಮತ್ತು ಕಮಂಡಲವನ್ನು ಪಡೆದು, ಅತಿಥಿಯಿಂದ ಮಡಿಬಟ್ಟೆ, ಸರಸ್ವತಿಯಿಂದ ರುದ್ರಾಕ್ಷಿ ಮತ್ತು ಕುಬೇರನಿಂದ ಬಟ್ಟಲನ್ನು ಪಡೆದು ಬಲಿ ಚಕ್ರವರ್ತಿ ಯಜ್ಞ ಮಾಡುತ್ತಿದ್ದ 100ನೇ ದಿನದಂದು ಆ ಸ್ಥಳಕ್ಕೆ ಬಂದಾಗ ಆತನನ್ನು ಅತ್ಯಂತ ಸಡಗರ ಸಂಭ್ರಮಗಳಿಂದ ಸ್ವಾಗತಿಸಿದ ಬಲಿ ಚಕ್ರವರ್ತಿಯು ಆತನನ್ನು ಯಥಾಶಕ್ತಿ ಸತ್ಕರಿಸಿ ದಕ್ಷಿಣೆಯನ್ನು ಕೊಡೋದಕ್ಕೆ ಮುಂದಾದಾಗ ಆ ವಟುವು ನನಗೆ ದಕ್ಷಿಣೆ ರೂಪದಲ್ಲಿ ತನ್ನ 3 ಹೆಜ್ಜೆಯ ಭೂಮಿಯನ್ನು ಕೋರುತ್ತಾನೆ. ಇಡೀ ವಿಶ್ವವೇ ತನ್ನ ಅಧೀನದಲ್ಲಿ ಇರುವಾಗ ಆ ಪುಟ್ಟ ಬಾಲಕನ ಹೆಜ್ಜೆ ಇನ್ನೆಷ್ಟು ಇರಬಹುದು ಎಂದು ನೆನೆದು ಅವಶ್ಯವಾಗಿ ಕೊಡುತ್ತೇನೆ ಎಂದು ಹೇಳಿದ ತಕ್ಷಣವೇ ಆ ವಟುರೂಪಿ ವಾಮನ ನೋಡು ನೋಡುತ್ತಲೇ ಎದ್ದ ತ್ರಿವಿಕ್ರಮ ರೂಪದಲ್ಲಿ ಆಕಾಶದೆತ್ತರಕ್ಕೆ ಬೆಳೆದು ತನ್ನ ಪಾದದಿಂದ ಇಡೀ ಭೂಮಿಯನ್ನೇ ಒಂದು ಹೆಜ್ಜೆಯಾಗಿ ಇಟ್ಟು, ಮತ್ತೊಂದು ಹೆಜ್ಜೆಯನ್ನು ಆಕಾಶದ ಮೇಲಿಟ್ಟು, 3ನೇ ಹೆಜ್ಜೆಯನ್ನು ಎಲ್ಲಿಡಲಿ ಎಂದು ಕೇಳಿದಾಗ ಈ ವಟುವು ಸಾಧಾರಣವಾಗಿರದೆ ಭಗವಾನ್ ವಿಷ್ಣುವೇ ಈ ರೂಪದಲ್ಲಿ ಬಂದಿರುವುದನ್ನು ಅರಿತ ಬಲಿ ಚಕ್ರವರ್ತಿ 3ನೇ ಹೆಜ್ಜೆಯನ್ನು ತನ್ನ ತಲೆಯ ಮೇಲೆ ಇಡಲು ಕೋರಿಕೊಂಡಾಗ ಆ ತ್ರಿವಿಕ್ರಮ ರೂಪಿ ವಾಮನನು ಬಲಿಯ ತಲೆಯ ಮೇಲೆ ಹೆಜ್ಜೆಯನ್ನಿಟ್ಟು ಆತನನ್ನು ಶಾಶ್ವತವಾಗಿ ಪಾತಾಳ ಲೋಕಕ್ಕೆ ತಳ್ಳಿಬಿಡುವ ಮೂಲಕ ಇಡೀ ವಿಶ್ವವನ್ನೇ ಗೆಲ್ಲಬೇಕೆಂಬ ಆತನ ಆಸೆಗೆ ತಣ್ಣೀರು ಎರಚುತ್ತಾನೆ. ಸೋ ಸ್ನೇಹಿತರೆ, ಈ ರೀತಿಯಾಗಿ ತನ್ನ ಆರಾಧ್ಯ ದೈವ ಮಹಾವಿಷ್ಣುವಿನ ಆಶೀರ್ವಾದದಿಂದ ಶಾಶ್ವತ ಲೋಕವನ್ನು ಪಡೆಯುವ ದಿನ ಬಲಿ ಪಾಡ್ಯಮಿ ಆಗಿರುತ್ತೆ. ವರ್ಷಕ್ಕೊಮ್ಮೆ ತನ್ನ ರಾಜ್ಯವನ್ನು ಭೇಟಿ ಮಾಡೋದಕ್ಕೆ ಅವಕಾಶ ಕೊಡಬೇಕೆಂದು ಬಲಿಯು ವಿಷ್ಣುವನ್ನು ಕೋರಿದಾಗ, ಅದಕ್ಕೆ ಅನುವು ಮಾಡಿಕೊಟ್ಟಾಗ ಬಲಿಯು ಪಾತಾಳದಿಂದ ಭೂಲೋಕಕ್ಕೆ ಬಂದು ತನ್ನ ರಾಜ್ಯದ ಜನರನ್ನು ಭೇಟಿ ಮಾಡುವ ದಿನವನ್ನು ಕೇರಳ ರಾಜ್ಯದಲ್ಲಿ ಜಾತಿ, ಮತ ಮತ್ತು ಪಂಥಗಳ ಭೇದವಿಲ್ಲದೆ ಓಣಂ ಎಂದು ಸಡಗರ ಸಂಭ್ರಮಗಳಿಂದ ಆಚರಿಸಲಾಗುತ್ತೆ. ಅದೇ ರೀತಿಯಲ್ಲಿ ತಾನು ಪ್ರತಿದಿನವೂ ಮಹಾವಿಷ್ಣುವನ್ನು ಪೂಜಿಸಲು ಅನುವಾಗುವಂತೆ ವಿಷ್ಣುವು ತನ್ನೊಂದಿಗೆ ಸದಾಕಾಲವೂ ಇರುವಂತೆ ಕೇಳಿಕೊಂಡಿದ್ದರಿಂದ ಸಂತುಷ್ಟನಾದ ಭಗವಾನ್ ವಿಷ್ಣುವು ಬಲಿ ಚಕ್ರವರ್ತಿಯ ದ್ವಾರಪಾಲಕನಾಗಲು ಒಪ್ಪಿಕೊಂಡನು. ಮುಂದೆ ನಾರದರ ಸಲಹೆಯ ಮೇಲೆ ಲಕ್ಷ್ಮೀದೇವಿಯು ಶ್ರಾವಣ ಮಾಸದ ಹುಣ್ಣಿಮೆಯಂದು ತಂಗಿಯ ರೂಪದಲ್ಲಿ ಬಲಿ ಚಕ್ರವರ್ತಿಗೆ ರಕ್ಷೆಯನ್ನು ಕಟ್ಟಿ ರಕ್ಷಾಬಂಧನ ಕಾಣಿಕೆಯ ರೂಪದಲ್ಲಿ ಮಹಾವಿಷ್ಣುವಿನನ್ನು ಬಲಿ ಚಕ್ರವರ್ತಿಯನ್ನು ಬಿಡಿಸಿಕೊಂಡು ಹೋದಳು ಎಂಬ ಪ್ರತೀಕವಿದೆ ಸ್ನೇಹಿತರೆ. ಸೋ ಸ್ನೇಹಿತರೆ, ಇನ್ನು ಮುಂದಿನ ಭಾಗದಲ್ಲಿ ವಾಮನಿಗೆ ಇಷ್ಟವಾದ ನೈವೇದ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಭೂಲೋಕದ ಜನರ ಪೀಡಕನಾಗಿದ್ದ ಬಲಿಯನ್ನು ನಿಗ್ರಹಿಸಿದ ವಾಮನ ಜಯಂತಿಯ ದಿನ ವಾಮನಿಗೆ ಇಷ್ಟವಾದ ಅನ್ನ ಮತ್ತು ಮೊಸರನ್ನವನ್ನು ನೈವೇದ್ಯ ಮಾಡಿ ಯಥಾಶಕ್ತಿ ವಟುಗಳಿಗೆ ದಾನ ಮಾಡುವುದು ಶ್ರೇಷ್ಠ ಎಂಬುದಾಗಿ ಪುರಾಣದಲ್ಲಿ ತಿಳಿಸಲಾಗಿದೆ. ಭಾದ್ರಪದ ಮಾಸದ ಏಕಾದಶಿ ಮತ್ತು ದ್ವಾದಶಿಯ ದಿನದಂದು ಎರಡು ದಿನಗಳಲ್ಲೂ ಬೆಳಗ್ಗೆಯೇ ಎದ್ದು ಸ್ನಾನ ಸಂಧ್ಯಾ ವಂದನೆಗಳನ್ನ ಮುಗಿಸಿ ಎರಡು ದಿನಗಳೂ ಸಹ ಉಪವಾಸವಿದ್ದು ವಿಷ್ಣು ಮತ್ತು ವಾಮನ ಪಟ ಇಲ್ಲವೇ ಪ್ರತಿಮೆಯನ್ನು ದೇವರ ಮನೆಯಲ್ಲಿಟ್ಟು ಯಥಾಶಕ್ತಿ ಭಕ್ತಿ ಭಾವನೆಗಳಿಂದ ಪೂಜೆಯನ್ನ ಮಾಡಿ ತಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು ಮರೆಯಾಗೋದಕ್ಕೆ ಯಥಾಶಕ್ತಿ ವಿಷ್ಣು ಸಹಸ್ರನಾಮವನ್ನು ಪಠಿಸಿ ಸೂರ್ಯಾಸ್ತದ ವೇಳೆಯಲ್ಲಿ ಮತ್ತೊಮ್ಮೆ ಪೂಜೆ ಮಾಡಿ ವಾಮನ ಕಥೆಯನ್ನು ಆಲಿಸಿ ಮನೆಗೆ ಬಂದ ಬಂಧು ಮಿತ್ರರಿಗೆ ವಾಮನನ ಇಷ್ಟವಾದ ಮೊಸರನ್ನವನ್ನ ಪ್ರಸಾದವಾಗಿ ವಿತರಿಸುವುದಲ್ಲದೆ ವಟುಗಳಿಗೆ ಕೊಡೆ ಮತ್ತಿತರ ಉಡುಗೊರೆಗಳನ್ನ ನೀಡುವ ಮೂಲಕ ವಾಮನ ಜಯಂತಿಯನ್ನು ಸಂಪೂರ್ಣಗೊಳಿಸುತ್ತಾರೆ. ಸೊ ಸ್ನೇಹಿತರೆ, ಈ ವಾಮನ ಜಯಂತಿ ನಮಗೆ ಕೊಡುವ ಶ್ರೇಷ್ಠ ಸಂದೇಶ ಏನ್ ಗೊತ್ತಾ? ವ್ಯಕ್ತಿಯ ಆಕಾರ ಅಥವಾ ಸ್ಥಾನಮಾನ ದೊಡ್ಡದಿದೆ ಅಂದ ತಕ್ಷಣ ಅವನು ದೊಡ್ಡವನಾಗಲ್ಲ. ವಿನಮ್ರತೆ ಇದ್ದಾಗ ಮಾತ್ರ ವ್ಯಕ್ತಿತ್ವ ಎತ್ತರಕ್ಕೆ ಬೆಳೆಯುತ್ತೆ. ನಮ್ಮೊಳಗಿನ ನಾನೇ ಶ್ರೇಷ್ಠ ಅನ್ನೋ ಅಹಂಕಾರವನ್ನು ಕರಗಿಸಿ ಸಣ್ಣ ಸಣ್ಣ ವಿಷಯಗಳಿಗೂ ಕೃತಜ್ಞತೆಯಿಂದ ಇರುವುದನ್ನ ಕಲಿಯೋಣ. ನಿಮ್ಮ ಈ ಸುಂದರ ದಿನದಲ್ಲಿ ವಿನಮ್ರತೆ ಮತ್ತು ಪ್ರೀತಿ ತುಂಬಿರಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿರುವುದು ವಿಶೇಷ ಸರಣಿ ಕಾರ್ಯಕ್ರಮ ಗಾಂಧಿ ಓದು. ಮಹಾತ್ಮ ಗಾಂಧೀಜಿಯವರ ಚಿಂತನೆಗಳು ಮತ್ತು ಬರಹಗಳನ್ನು ಮರು ಓದುವ ಒಂದು ಪ್ರಯತ್ನ ಇದಾಗಿದೆ. ಈ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗ, ಮಿಂಚು ಐಡಿಯಾಸ್ ಬೆಂಗಳೂರು ಮತ್ತು ಸಿರಿ ಕ್ರಿಯೇಷನ್ಸ್ ಬೆಂಗಳೂರು ಇವರ ಸಹಯೋಗದಲ್ಲಿ ನಿರ್ಮಿಸಲಾಗಿದೆ. ಈಗ ಕೇಳಿ ಸರಣಿ ಕಾರ್ಯಕ್ರಮ ಗಾಂಧಿ ಓದು.

ನಮಸ್ಕಾರ. ಮಹಾತ್ಮ ಗಾಂಧೀಜಿ ಓದು ಸರಣಿ. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರ ಬಗ್ಗೆ ಒಂದು ಓದು ಸರಣಿಯನ್ನು ಮಾಡಬೇಕೆಂದು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಈ ಸರಣಿಯಲ್ಲಿ ಕೇಳಬಹುದು. ಮೋಹನ್ದಾಸ್ ಕರಮ್ಚಂದ್ ಗಾಂಧಿ ಅವರು ಬರೆದ ಆತ್ಮಕಥೆ ಅಥವಾ ನನ್ನ ಸತ್ಯಾನ್ವೇಷಣೆ ಪುಸ್ತಕದ ಭಾಗ 2 ಅಧ್ಯಾಯ 11 ಮುಂದುವರೆದ ಭಾಗ. ಓದುತ್ತಿರುವವರು ನಾನು ಶಾಲಿನಿ. ಆದರೆ ಮಿಸ್ಟರ್ ಕೋಟ್ಸ್ ಅವರು ಸೋಲನ್ನು ಸುಲಭವಾಗಿ ಒಪ್ಪುವವರಾಗಿರಲಿಲ್ಲ. ನನ್ನಲ್ಲಿ ಅವರ ವಿಶ್ವಾಸ ಅಧಿಕವಾಗಿದ್ದಿತು. ನನ್ನ ಕತ್ತಿನಲ್ಲಿದ್ದ ವೈಷ್ಣವ ಚಿಹ್ನೆಯಾದ ತುಳಸಿಮಣಿಯ ಹಾರವನ್ನು ಅವರು ನೋಡಿದರು. ಅದೊಂದು ಮೂಢನಂಬಿಕೆ ಎಂದು ಅವರಿಗೆ ಭಾಸವಾಗಿ ಅದರಿಂದ ನೋವಾಯಿತು. ನಿಮ್ಮಂಥವರಿಗೆ ಇಂತಹ ಮೂಢನಂಬಿಕೆ ತರವಲ್ಲ, ಎಲ್ಲಿ ಅದನ್ನು ಕಿತ್ತು ಎಸೆಯುತ್ತೇನೆ ಎಂದರು. ಬೇಡ, ಅದಾಗದು, ಅದು ನಮ್ಮ ತಾಯಿ ಕೊಟ್ಟಿರುವ ಒಂದು ಪವಿತ್ರ ವಸ್ತು ಎಂದೆ. ಆದರೆ ನಿಮಗೆ ಇದರಲ್ಲಿ ನಂಬಿಕೆ ಇದೆಯೇ? ನನಗೆ ಇದರ ಗೂಢಾರ್ಥ ತಿಳಿಯದು. ಇದನ್ನು ಧರಿಸದಿದ್ದಲ್ಲಿ ನನಗೇನಾದರೂ ಅಪಾಯ ಸಂಭವಿಸುವುದೆಂದು ನಾನು ಭಾವಿಸುತ್ತಿಲ್ಲ. ಆದರೆ ನನ್ನ ಕ್ಷೇಮವನ್ನು ಸಾಧಿಸುವುದೆಂಬ ನಂಬಿಕೆಯಿಂದಲೂ ಪ್ರೇಮದಿಂದಲೂ ನಮ್ಮ ತಾಯಿ ನನ್ನ ಕುತ್ತಿಗೆಗೆ ಹಾಕಿದ ಈ ಹಾರವನ್ನು ನಾನು ಸರಿಯಾದ ಕಾರಣವಿಲ್ಲದೆ ತೆಗೆದುಹಾಕಲಾರೆ. ಕಾಲ ಕಳೆದಂತೆ ಅದು ಜೀರ್ಣವಾಗಿ ತನ್ನಷ್ಟಕ್ಕೆ ತಾನು ಬಿದ್ದು ಹೋದರೆ ಇನ್ನೊಂದು ಹೊಸದನ್ನು ಮಾಡಿಸಿ ಹಾಕಿಕೊಳ್ಳಲು ನಾನು ಬಯಸುವುದಿಲ್ಲ. ಆದರೆ ಈ ತುಳಸಿ ಮಣಿಯನ್ನು ಕಿತ್ತು ಹಾಕುವುದಾಗುವುದಿಲ್ಲ. ಮಿಸ್ಟರ್ ಕೋಟ್ಸರಿಗೆ ನನ್ನ ಧರ್ಮದಲ್ಲಿ ಆದರ ಬೀಳುವುದರಿಂದ ನನ್ನ ವಾದ ಅವರಿಗೆ ಒಪ್ಪಿಗೆ ಆಗಲಿಲ್ಲ. ಅಜ್ಞಾನ ಕೋಪದಿಂದ ನನ್ನನ್ನು ಉದ್ಧರಿಸುವ ಕಾಲಕ್ಕಾಗಿ ಅವರು ನಿರೀಕ್ಷಿಸುತ್ತಿದ್ದರು. ಇತರ ಧರ್ಮಗಳಲ್ಲಿ ಸ್ವಲ್ಪ ಸತ್ಯ ಇದ್ದರೂ ಇರಬಹುದು. ಅದರಿಂದೇನಾಯಿತು? ಕ್ರೈಸ್ತ ಧರ್ಮವೇ ಸತ್ಯದ ಪ್ರತೀಕ. ಅದನ್ನು ಅಂಗೀಕರಿಸದವರಿಗೆ ಮುಕ್ತಿಯಿಲ್ಲ. ಯೇಸುವಿನ ಮಧ್ಯಸ್ಥಿಕೆ ಇಲ್ಲದವರು ಪಾಪಗಳನ್ನು ತೊಳೆದುಕೊಳ್ಳಲಾಗುವುದಿಲ್ಲ. ಹಾಗಲ್ಲದೆ ಎಲ್ಲ ಪುಣ್ಯ ಕಾರ್ಯಗಳು ವ್ಯರ್ಥ ಎಂಬುದನ್ನು ನನಗೆ ಮನದಟ್ಟು ಮಾಡಲು ಅವರು ಅಪೇಕ್ಷಿಸುತ್ತಿದ್ದರು. ನನಗೆ ಅನೇಕ ಪುಸ್ತಕಗಳ ಪರಿಚಯ ಮಾಡಿಸಿದಂತೆ ಅವರು ತಮ್ಮ ಗಣನೆಯಲ್ಲಿ ನಿಷ್ಠಾವಂತ ಕ್ರೈಸ್ತರೆನಿಸಿಕೊಂಡ ಅನೇಕ ಮಿತ್ರರ ಪರಿಚಯವನ್ನು ಮಾಡಿಸಿದರು. ಇಂತಹ ಒಂದು ಪರಿಚಯ ಕ್ರೈಸ್ತ ಧರ್ಮದ ಒಂದು ಒಳಪಂಗಡವಾದ ಪ್ಲಿಮತ್ ಬ್ರದರ್ಸ್ ಗುಂಪಿಗೆ ಸೇರಿದ ಒಂದು ಸಂಸಾರದೊಡನೆ ಆಯಿತು. ಮಿಸ್ಟರ್ ಕೋಟ್ಸ್ ಪರಿಚಯ ಮಾಡಿಕೊಟ್ಟವರಲ್ಲಿ ಅನೇಕರು ಒಳ್ಳೆಯವರಾಗಿದ್ದರು, ದೇವರಲ್ಲಿ ಭಯ ಭಕ್ತಿ ಉಳ್ಳೆಯವರಾಗಿದ್ದರು. ಆದರೆ ಪ್ಲಿಮತ್ ಬ್ರದರ್ಸ್ ಸಂಸಾರದೊಡನೆ ನನ್ನ ಪರಿಚಯವಾದಾಗ ಅವರಲ್ಲಿ ಒಬ್ಬ ನನ್ನ ಮುಂದೆ ಒಂದು ವಾದವನ್ನು ಒಡ್ಡಿದ. ಆ ವಾದಕ್ಕೆ ನಾನು ಸಿದ್ಧನಾಗಿರಲಿಲ್ಲ. ನಮ್ಮ ಧರ್ಮದ ಸ್ವಾರಸ್ಯ ನಿಮಗೆ ತಿಳಿಯುವುದಿಲ್ಲ. ನೀವು ಹೇಳುವುದನ್ನು ಕೇಳಿದರೆ ನೀವು ಯಾವಾಗಲೂ ನಿಮ್ಮ ತಪ್ಪುಗಳನ್ನು ಕುರಿತು ಯೋಚಿಸುತ್ತಿರುವಿರಿ ಎಂದು, ಅವುಗಳನ್ನು ತಿದ್ದಿಕೊಳ್ಳುತ್ತಲೂ ಪಶ್ಚಾತ್ತಾಪ ಪಡುತ್ತಲೂ ಇರುವಿರೆಂದು ತೋರುತ್ತದೆ. ಆ ಅವಿರತ ಕರ್ಮ ಚಕ್ರದಿಂದ ನಿಮಗೆ ಮುಕ್ತಿ ದೊರೆಯುವುದೆಂತು? ನಿಮಗೆ ಎಂದಿಗೂ ಶಾಂತಿ ದೊರೆಯುವುದಿಲ್ಲ. ನಾವೆಲ್ಲ ಪಾಪಿಗಳು ಎಂದು ನೀವು ಒಪ್ಪುತ್ತೀರಿ. ಈಗ ನಮ್ಮ ನಂಬಿಕೆಯ ಪರಿಪೂರ್ಣತೆಯನ್ನು ನೋಡಿ ತಿದ್ದುಕೊಳ್ಳುವುದು ಪ್ರಾಯಶ್ಚಿತ್ತ. ಇವುಗಳಿಗಾಗಿ ನಾವು ಮಾಡುವ ಪ್ರಯತ್ನ ವ್ಯರ್ಥ. ಆದರೂ ನಮಗೆ ಮುಕ್ತಿ ಬೇಕು. ನಾವು ಪಾಪದ ಹೊರೆಯನ್ನು ಸಹಿಸುವುದಾದರೂ ಎಂತು? ಅದನ್ನು ಯೇಸುವಿನ ಮೇಲೆ ಹಾಕುವುದೆಂದೇ ಸಾಧ್ಯ. ಆತನೊಬ್ಬ ಮಾತ್ರ ದೇವರ ಪಾಪರಹಿತ ಪುತ್ರ. ಯೇಸುವೇ ಹೇಳಿದ್ದಾನೆ, ನನ್ನನ್ನು ನಂಬಿದವರು ಅಮೃತ ತತ್ವವನ್ನು ಹೊಂದುತ್ತಾರೆ ಎಂದು. ಅದು ದೇವರ ಅಪಾರ ಕರುಣೆ. ಯೇಸುವಿನ ಪ್ರಾಯಶ್ಚಿತ್ತವನ್ನು ನಾವು ನಂಬುವುದರಿಂದ ನಮ್ಮ ಪಾಪಗಳು ನಮ್ಮನ್ನು ಬಂಧಿಸುವುದಿಲ್ಲ. ಪಾಪವನ್ನು ನಾವು ಮಾಡಿಯೇ ಮಾಡುತ್ತೇವೆ. ಪಾಪರಹಿತರಾಗಿ ಈ ಜಗತ್ತಿನಲ್ಲಿ ಬದುಕುವುದು ಸಾಧ್ಯವಿಲ್ಲ. ಆದುದರಿಂದ ಯೇಸು ಕಷ್ಟವನ್ನು ಅನುಭವಿಸಿ ಮನುಷ್ಯ ಪ್ರಪಂಚದ ಪಾಪಕ್ಕೆಲ್ಲ ಪ್ರಾಯಶ್ಚಿತ್ತ ಮಾಡಿಕೊಂಡನು. ಆದುದರಿಂದ ಯೇಸುವಿನ ಮಹಾಬಲಿದಾನವನ್ನು ಒಪ್ಪುವವರು ಮಾತ್ರವೇ ಶಾಶ್ವತ ಶಾಂತಿಯನ್ನು ಹೊಂದಬಲ್ಲರು. ಯೋಚಿಸಿ ನೋಡಿ, ನಿಮ್ಮದು ಎಂತಹ ಅಶಾಂತ ಜೀವನ, ನಮ್ಮದು ಎಂತಹ ಶಾಂತಿಯವರ. ಈ ವಾದ ನನ್ನ ಮನಸ್ಸಿಗೆ ಹಿಡಿಸಲಿಲ್ಲ. ನಾನು ನಮ್ರನಾಗಿ ಹೇಳಿದೆ, ಎಲ್ಲ ಕ್ರೈಸ್ತರು ಗೌರವಿಸುವ ಮನ್ನಿಸುವ ಕ್ರೈಸ್ತ ಧರ್ಮ ಇದೇ, ಆದರೆ ನಾನು ಅದನ್ನು ಅಂಗೀಕರಿಸಲಾರೆ. ನನ್ನ ಪಾಪದ ಪರಿಣಾಮವನ್ನು ತಪ್ಪಿಸಿಕೊಳ್ಳಲು ಇಷ್ಟಪಡುವುದಿಲ್ಲ. ನಾನು ಬಯಸುವುದು ಪಾಪದಿಂದಲೇ ಬಿಡುಗಡೆ, ಪಾಪ ಪ್ರವೃತ್ತಿಯಿಂದ ಬಿಡುಗಡೆ. ಈ ಗುರಿ ಸಾಧಿಸುವವರೆಗೆ ಅಶಾಂತನಾಗಿರುವುದೇ ನನಗೆ ತೃಪ್ತಿ.
ಇದಕ್ಕೆ ಪ್ಲಿಮತ್ ಬ್ರದರ್ಸ್ ಮಿತ್ರ ಮತ್ತೆ ಹೀಗೆ ಹೇಳಿದ, ನನ್ನ ಮಾತನ್ನು ಕೇಳಿ, ನಿಶ್ಚಯವಾಗಿ ಹೇಳುತ್ತೇನೆ, ನಿಮ್ಮ ಪ್ರಯತ್ನ ನಿಷ್ಪ್ರಯೋಜಕ, ನನ್ನ ಮಾತನ್ನು ನಿಧಾನವಾಗಿ ಆಲೋಚಿಸಿ ನೋಡಿ. ಆ ಮಿತ್ರ ತನ್ನ ಮಾತಿಗೆ ಅನುಸಾರವಾಗಿಯೇ ನಡೆದನು. ತಿಳಿದು ಅಕೃತ್ಯವನ್ನು ಮಾಡಿದನು. ಆ ಅಕೃತ್ಯದ ಯೋಚನೆಯಿಂದ ನನ್ನ ಶಾಂತಿ ನಾಶವಾಗಲಿಲ್ಲವೆಂಬುದನ್ನು ತೋರಿಸಿದ. ಆದರೆ ಆ ಮಿತ್ರರನ್ನು ನೋಡುವುದಕ್ಕೆ ಮುಂಚೆಯೇ ಎಲ್ಲ ಕ್ರೈಸ್ತರು ಈ ವಿಧವಾದ ಪಾಪದ ಪ್ರಾಯಶ್ಚಿತ್ತ ನಿವೃತ್ತಿಯಲ್ಲಿ ನಂಬಿಕೆಯುಳ್ಳವರಾಗಿಲ್ಲ ಎಂಬುದು ನನಗೆ ಗೊತ್ತಿತ್ತು. ಮಿಸ್ಟರ್ ಕೋಟ್ಸ್ರವರು ದೈವ ಭೀರುವಾಗಿಯೇ ನಡೆಯುತ್ತಿದ್ದರು. ಅವರ ಹೃದಯ ಪರಿಶುದ್ಧವಾಗಿತ್ತು. ಆತ್ಮಶುದ್ಧೀಕರಣ ಸಾಧ್ಯವೆಂಬುದು ಅವರ ನಂಬಿಕೆಯಾಗಿತ್ತು. ಆ ಇಬ್ಬರು ಮಹಿಳೆಯರು ಇದೇ ನಂಬಿಕೆಯುಳ್ಳವರಾಗಿದ್ದರು. ನನ್ನ ಕೈಗೆ ದೊರೆತ ಅನೇಕ ಪುಸ್ತಕಗಳು ಭಕ್ತಿ ಭಾವನೆಯಿಂದ ಪೂರಿತವಾಗಿದ್ದವು. ನನ್ನ ಈ ಪ್ಲಿಮತ್ ಬ್ರದರ್ಸ್ ಪರಿಚಯದ ಅನುಭವದಿಂದ ಕೋಟ್ಸ್ರಿಗೆ ತುಂಬ ಬೇಸರಿಕೆಯಾಯಿತು. ಒಬ್ಬ ಪ್ಲಿಮತ್ ಬ್ರದರ್ಸ್ನ ಅನುಚಿತ ನಂಬಿಕೆಯು ಕ್ರೈಸ್ತ ಧರ್ಮದ ವಿಷಯದಲ್ಲಿ ನನಗೆ ಅನಾದರಣೆಯನ್ನು ಹುಟ್ಟಿಸಲಾರದೆಂದು ಅವರಿಗೆ ಸಮಾಧಾನಪಡಿಸಿದನು. ನನಗೆ ಸಂದೇಹವಿದ್ದುದು ಬೇರೆ ಕಡೆ, ಬೈಬಲ್ ಮತ್ತು ಅದರ ಸಂಬಂಧದ ಅಂಗೀಕೃತ ಅರ್ಥಗಳಲ್ಲಿ. ಈ ಅಧ್ಯಾಯ ಇಲ್ಲಿಗೆ ಮುಗಿಯಿತು. ಗಾಂಧೀಜಿಯವರು ಬರೆದ ಪುಸ್ತಕಗಳು ಮತ್ತು ಅವರ ಬಗ್ಗೆ ಬಲ್ಲವರು ಬರೆದ ವಿಚಾರಧಾರೆಗಳನ್ನು ಇದುವರೆಗೆ ಕೇಳಿದಿರಿ. ಪರಿಕಲ್ಪನೆ ಜಿಎಲ್ ಜನಾರ್ದನ್, ನಿರ್ದೇಶಕರು ರೇಡಿಯೋ ಶಿವಮೊಗ್ಗ ಹಾಗೂ ಸಾನಾ ಶ್ರೀಲಕ್ಷ್ಮಿ ಮಿಂಚು ಐಡಿಯಾಸ್ ಬೆಂಗಳೂರು. ಸಂಕಲನ ಹಾಗೂ ಸಹಕಾರ ವಿ ಯಶಸ್ ತುಮಕೂರು ಹಾಗೂ ಮೂಡಬಾಗಿಲು ವಿಜಯಕುಮಾರ್. ವೈಷ್ಣವ ಜನತೋ ಗಾಯನ ಹಿರಿಯ ಗಾಯಕಿ ಪಿಆರ್ ಯಶೋಧ. ನಿರ್ಮಾಣ ಸಿರಿ ಕ್ರಿಯೇಷನ್ಸ್. ಈ ಕಾರ್ಯಕ್ರಮ ಬೆಂಗಳೂರಿನ ಮಿಂಚು ಐಡಿಯಾಸ್ ಹಾಗೂ ಸಿರಿ ಕ್ರಿಯೇಷನ್ಸ್ ಅವರ ಕೊಡುಗೆ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಂದ್ರೆ ನಿಲ್ಲಿ. ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
1: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
0: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
2: ಬಳಸಿ ಪರಿಶುದ್ಧ ನಂದಿನಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
6: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
5: 9008500116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಾವಿವತ್ತು ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆ ಹಾಗೆ ಅವರ ವಚನಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಲ್ಲಮ್ಮ ಪ್ರಭುವಿನ ಒಂದು ವಚನ ಹೀಗಿದೆ: ಹೆಣ್ಣಿಗಾಗಿ ಸತ್ತವರು ಕೋಟಿ, ಮಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಗುಹೇಶ್ವರ ನಿಮಗಾಗಿ ಸತ್ತವರನ್ನಾರು ಕಾಣೆ. ಇಲ್ಲಿ ಅಲ್ಲಮ್ಮ ಪ್ರಭುಗಳು ಹೆಣ್ಣಿಗಾಗಿ ನಡೆದಂತಹ ರಾಮಾಯಣ ಇರ್ಬೋದು, ಮಣ್ಣಿಗಾಗಿ ನಡೆದಂತಹ ಕುರುಕ್ಷೇತ್ರ ಯುದ್ಧ ಇರ್ಬೋದು, ಹಾಗೆ ಹೊನ್ನಿಗಾಗಿ ನಡೆದಂತಹ ಅಶೋಕನ ಕಳಿಂಗ ಯುದ್ಧವನ್ನ ಉದಾಹರಣೆಯಾಗಿ ನೀಡಿ ಹೇಳಿದ್ದಾರೆ. ಅಂದ್ರೆ ಹೆಣ್ಣು, ಹೊನ್ನು, ಮಣ್ಣು ಇವೆಲ್ಲವಕ್ಕೂ ಕೂಡ ಹೋರಾಟ ನಡೆದಿದೆ, ಯುದ್ಧ ನಡೆದಿದೆ. ಆದ್ರೆ ದೇವರಿಗಾಗಿ ಯಾರು ಜೀವ ನೀಡೋದಕ್ಕೆ ಸಿದ್ಧರಿಲ್ಲ, ದೇವರಿಗಾಗಿ ಯಾವ ಹೋರಾಟವೂ ನಡೆದಿಲ್ಲ. ಮಾನವನ ಸ್ವಾರ್ಥವನ್ನ ಎತ್ತಿ ತೋರಿಸುವಂತಹ ಈ ವಚನವನ್ನ ಅಲ್ಲಮ್ಮ ಪ್ರಭುಗಳು ರಚಿಸಿದ್ದಾರೆ. ಹಾಗಾದ್ರೆ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನ ತಿಳಿಯೋಣ. ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದಂತಹ ಶ್ರೀಮತಿ ಸುಲೋಚನಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನ ತಿಳಿಸ್ಕೊಡ್ತಾರೆ, ಕೇಳೋಣ. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
8: ನಿಮಗೂ ಕೂಡ ನಮಸ್ಕಾರ.
7: ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯ ಕುರಿತು ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ?
8: ಅಲ್ಲಮ್ಮ ಪ್ರಭು ಅವರ ಬಗ್ಗೆ ವಿವರಣೆ ನೀಡಿ ಆಮೇಲೆ ವಚನಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಸರಣ ಸಮೂಹದಲ್ಲಿ ವೈರಾಗ್ಯ ಶಿಖಾಮಣಿ ಎಂಬ ಗೌರವಕ್ಕೆ ಪಾತ್ರನಾದವರು ಅಲ್ಲಮ್ಮ ಪ್ರಭು. ಅವರ ವಚನಗಳಲ್ಲಿ ಅವರ ವ್ಯಕ್ತಿತ್ವ ಹಿರಿತನವನ್ನು ಕಾಣಬಹುದು. ಯಾವುದೇ ಧಾರ್ಮಿಕ ಸಿದ್ಧಾಂತ ಚೌಕಟ್ಟಿಗೆ ಒಳಪಡದ, ಎಲ್ಲದಕ್ಕೂ ಅತೀತನಾದ ಜ್ಞಾನದ ಶಿಖರದಂತೆ ಅವರು ಗೋಚರಿಸುತ್ತಾರೆ. ಅಲ್ಲಮ್ಮ ಪ್ರಭುವಿನ ಜೀವನದ ಬಗ್ಗೆ ತಿಳಿಯಲು ಅವರ ವಚನಗಳು, ಬೇರೆ ಶರಣರ ವಚನಗಳು ಮತ್ತು ಹರಿಹರ ಮತ್ತು ಚಾಮರಸ ಕವಿಯ ಕಾವ್ಯಗಳನ್ನೇ ಅವಲಂಬಿಸಬೇಕಾಗಿದೆ. ಅಲ್ಲಮ್ಮ ಪ್ರಭು ಅಥವಾ ಪ್ರಭುದೇವನ ಜನ್ಮಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳ್ಳಿಗಾವಿ. ಆ ಕಾಲದಲ್ಲಿ ಬೆಳ್ಳಿಗಾವಿ ಒಂದು ಪ್ರಮುಖ ಆಡಳಿತ ಕೇಂದ್ರವಾಗಿತ್ತು ಮತ್ತು ಕಾಳಮುಖ ಶೈವರ ಕೇಂದ್ರವಾಗಿತ್ತು. ನಿರಹಂಕಾರ ಮತ್ತು ಸುಜ್ಞಾನಿ ಅಲ್ಲಮ್ಮನ ತಂದೆ ತಾಯಿ ಎಂದು ಚಾಮರಸ ತನ್ನ ಪ್ರಭುಲಿಂಗ ಲೀಲೆಯಲ್ಲಿ ಹೇಳುತ್ತಾರೆ. ಆದರೆ ಅದು ಸಾಂಕೇತಿಕ ಹೆಸರುಗಳೇ ಹೊರತು ಚಾರಿತ್ರಿಕವಾಗಿ ಸತ್ಯವೆಂದು ಹೇಳಲಾಗುವುದಿಲ್ಲ. ಅಲ್ಲಮ್ಮನ ತಂದೆ ನಾಗವಾಸಾಧಿಪತಿಯಾಗಿದ್ದನೆಂದು ಹರಿಹರ ತನ್ನ ಪ್ರಭುದೇವರ ರಗಳೆಯಲ್ಲಿ ಹೇಳುತ್ತಾರೆ. ಹರಿಹರ ಮುಂದುವರಿದು ಅಲ್ಲಮ್ಮನಿಗೆ ಕಾಮಲತೆ ಎಂಬ ತರುಣಿಯಲ್ಲಿ ಮೋಹ ಉಂಟಾಗಿ ಅವಳನ್ನು ವಿವಾಹ ಆಗುತ್ತಾರೆ. ಆದರೆ ಅವರ ದಾಂಪತ್ಯ ಬಹುಕಾಲ ಮುಂದುವರಿಯಲಿಲ್ಲ. ಕಾಮಲತೆ ಅಕಾಲ ಮರಣಕ್ಕೆ ತುತ್ತಾಗುತ್ತಾಳೆ. ಅವಳ ಅಗಲಿಕೆಯ ನೋವನ್ನು ಸಹಿಸುವುದು ಅಲ್ಲಮ್ಮನಿಗೆ ಬಹಳ ಕಷ್ಟವಾಗುತ್ತದೆ. ಜೀವನದ ಆಸಕ್ತಿಯನ್ನು ಕಳೆದುಕೊಳ್ಳುತ್ತಾರೆ. ಒಂದು ದಿನ ಅವರು ಕಾಮಲತೆಯ ನೆನಪಿನಲ್ಲಿ ಒಂದು ಕಡೆ ಕುಳಿತು ಹತಾಶೆಯಿಂದ ನೆಲವನ್ನು ತನ್ನ ಕಾಲಿನಿಂದ ಕೆರೆಯುತ್ತಿದ್ದಾಗ ಅಲ್ಲಿ ಏನೋ ಪಳಪಳ ಹೊಳೆಯುತ್ತದೆ ಕಾಣಿಸುತ್ತದೆ. ಕುತೂಹಲಗೊಂಡ ಬಿಡಿಸಿ ನೋಡಿದಾಗ ಅಲ್ಲಿ ಒಂದು ಕಳಸ ಕಾಣಿಸುತ್ತದೆ. ಇನ್ನಷ್ಟು ಅಗೆಯುತ್ತಾ ಹೋದಂತೆ ಅಲ್ಲೊಂದು ದೇವಾಲಯವಿರುತ್ತದೆ. ಅದರ ಒಳಗೆ ಪ್ರವೇಶಿಸಿದಾಗ ಗರ್ಭಗೃಹದ ಎದುರಿಗೆ ಅಸ್ಥಿಪಂಜರದ ದೇಹ ಒಬ್ಬ ಅಂಗೈಯಲ್ಲಿ ಲಿಂಗವಿರಿಸಿಕೊಂಡು ಅದನ್ನು ರೆಪ್ಪೆ ಮಿಟುಕಿಸದೆ ನೋಡುತ್ತಿರುತ್ತಾರೆ. ಮೈ ಮೇಲೆ ಪರಿಯವೇ ಇಲ್ಲವದಂತೆ ಅಲ್ಲಮ್ಮ ಪ್ರಭು ಅವನೆದುರು ಕುಳಿತಾಗ ಆ ಅನಿಮಿಷಿಯನ ಅಂಗೈಯ ಲಿಂಗ ಅಲ್ಲಮ್ಮನ ಅಂಗೈಗೆ ಬರುತ್ತದೆ. ಅನಂತರ ಅವನ ದೇಹ ನೆಲಕ್ಕೆ ಉರುಳಿ ನಿಷ್ಕ್ರಿಯವಾಗುತ್ತದೆ. ಅಲ್ಲಿಂದ ಸಂಪೂರ್ಣ ವಿರಾಗಿಯಾದ ಅಲ್ಲಮ್ಮ ಮುಂದೆ ಹಲವು ಸಾಧನಗಳನ್ನು ಮಾಡಿ ವೈರಾಗ್ಯ ಶಿಖಾಮಣಿ ಎನಿಸಿಕೊಳ್ಳುತ್ತಾರೆ. ತನ್ನ ಸಾಧನೆ ಸಿದ್ಧಿಗಳಿಂದ ವಿಖ್ಯಾತನಾಗಿ ಮುಂದೆ ಶ್ರೀಶೈಲವನ್ನು ಬಯಲಾಗುತ್ತಾರೆ.
7: ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆ, ಅವರ ಜೀವನ, ಅಲ್ಲಮ್ಮ ಪ್ರಭುಗಳು ನಡೆದು ಬಂದ ಹಾದಿ ಇರಬಹುದು, ಹಾಗೆ ಮೊದಲು ಅಲ್ಲಮ್ಮ ಪ್ರಭುಗಳು ವೈರಾಗ್ಯ ಮೂರ್ತಿಯಾದಂತಹ ಅಲ್ಲಮ್ಮ ಪ್ರಭುಗಳ ಜೀವನ ಹೇಗಿತ್ತು, ಈ ಎಲ್ಲ ಸಮಗ್ರ ಮಾಹಿತಿಯನ್ನ ಶ್ರೀಮತಿ ಸುಲೋಚನ ಅವರು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಮಹಾಮನೆಯ ಅಂಗಳದಲ್ಲಿ ಬಿದ್ದ ಅಕ್ಕಿಯನ್ನು ಒಮ್ಮನವ ಮೀರಿ ಇಮ್ಮನದಲ್ಲಿ ತಂದ ಮಾರಯ್ಯನಿಗೆ ಪತ್ನಿ ಶರಣೆ ಲಕ್ಕಮ್ಮ ಕಾಯಕದ ನಿಜ ಮಹಿಮೆಯನ್ನು ತಿಳಿಸುತ್ತಾ ಅತಿ ಆಸೆಯ ಅಕ್ಕಿ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋಣ ಎನ್ನುತ್ತಾಳೆ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯ ಕುರಿತು ಶಿವಮೊಗ್ಗದ ಬಸವೇಶ್ವರ ನಗರದ ಶ್ರೀ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚನ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಅಲ್ಲಮ್ಮ ಪ್ರಭುವಿನ ಜೀವನ ಹಾಗೆ ಅವರು ನಡೆದು ಬಂದ ಹಾದಿಯ ಕುರಿತು ಮಾಹಿತಿ ಹೇಳಿದ್ರು. ಈಗ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ.
3: ಚಾಮರಸ ಅಲ್ಲಮ್ಮನನ್ನು ಮಹಾ ಕೋಲಾಹಲನಾಗಿ ಚಿತ್ರಿಸಿದ್ದಾನೆ. ಅತ್ಯಂತ ಚೆಲುವನು, ಮದ್ದಳೆಯ ವಾದನದಲ್ಲಿ ಚತುರನು ಆದ ಅಲ್ಲಮ್ಮನಿಗಾಗಿ ಮಮಕಾರ ಮೋಹಿನಿಯ ಮಗಳಾದ ಮಹಾದೇವಿ ಮೋಹಿಸುತ್ತಾಳೆ. ಅವಳು ಸಾಕ್ಷಾತ್ ಪಾರ್ವತಿಯ ತಾಮಸ ಅಂಶದಿಂದ ಜನಿಸಿದವಳು. ಶಿವನ ಅಂಶವಾದ ಅಲ್ಲಮ್ಮನನ್ನು ಮೋಹಗೊಳಿಸಿ ಗೆಲ್ಲುತ್ತೇನೆಂದು ಪಾರ್ವತಿಯ ತನ್ನ ತಾಮಸ ಕಳೆಯನ್ನು ಭೂಮಿಗೆ ಕಳಿಸಿರುತ್ತಾಳೆ. ಅವಳೇ ಮಾಯಾದೇವಿ. ಆದರೆ ಚಾಮರಸ ಅಲ್ಲಮ್ಮ ಸಿದ್ಧಪುರುಷ, ಮಾಯಾ ಗೀಯೆಗಳಿಗೆ ವಶವಾಗುವಂಥವನಲ್ಲ. ಮಹಾದೇವಿಯ ಪ್ರಯತ್ನಗಳೆಲ್ಲ ವಿಫಲವಾದ ಮೇಲೆ ಅಲ್ಲಮ್ಮ ತನ್ನ ಪಾಡಿಗೆ ತಾನು ಹೊರಟು ಹೋಗುತ್ತಾರೆ. ಮುಂದೆ ಅಲ್ಲಮ್ಮ ಆಧ್ಯಾತ್ಮಿಕ ಸಾಧನೆಯಲ್ಲಿ ಉತ್ತುಂಗಕ್ಕೇರಿ ಮಹಾ ಅನುಭವಿಯಾಗಿ ರೂಪುಗೊಳ್ಳುತ್ತಾರೆ. ಬಸವಣ್ಣನಂಥ ಶರಣರನ್ನು ತಾನೇ ಭೇಟಿಯಾಗುತ್ತಾರೆ. ಬಸವಣ್ಣನ ಭಕ್ತಿಗೆ ಜ್ಞಾನದ ತೇಜಸ್ಸನ್ನು ನೀಡುತ್ತಾರೆ. ಶರಣರು ತಿದ್ದಿ ರೂಪಿಸುತ್ತಾರೆ. ಶರಣರ ಅದ್ವಿತೀಯ ಕಲ್ಪನೆಯಾದ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧಿಪತಿಯಾಗಿ ಶರಣರ ಆಂದೋಲನಕ್ಕೆ ಮಾರ್ಗದರ್ಶನ ನೀಡುತ್ತಾರೆ. ಕರ್ಮಯೋಗಿ ಸಿದ್ಧರಾಮನನ್ನು ಬಸವಣ್ಣನ ಕಾರ್ಯಕ್ಷೇತ್ರಕ್ಕೆ ಕರೆತಂದು ಅವನ ಕಾರ್ಯಯೋಗಕ್ಕೆ ಭಕ್ತಿಯೋಗವನ್ನು ಜೊತೆ ಮಾಡುತ್ತಾರೆ. ಎಲ್ಲಕ್ಕಿಂತ ಮಿಗಿಲಾಗಿ ಮಹಾಶರಣೆ ಅಕ್ಕ ಮಹಾದೇವಿಯ ಮಹಾಸತ್ವವನ್ನು ಎಲ್ಲ ಶರಣರಿಗೆ ಪರಿಚಯ ಮಾಡಿಕೊಟ್ಟು ಅವಳ ವ್ಯಕ್ತಿತ್ವದ ಹಿರಿಮೆಯನ್ನು ಜಗತ್ತಿಗೆ ಸಾರಿದ ಶ್ರೇಯಸ್ಸು ಅಲ್ಲಮ್ಮ ಪ್ರಭುವಿಗೆ ಸೇರುತ್ತದೆ. ಕಡೆಗೆ ತಾನು ನಿರಂಜನನಾಗಿ ಅಲ್ಲಮ್ಮ ಶ್ರೀಶೈಲದಲ್ಲಿ ಬಯಲಾಗುತ್ತಾರೆ. ಅಲ್ಲಮ್ಮ ಪ್ರಭುವಿನ ನೂರಾರು ವಚನಗಳ ಪ್ರಸಿದ್ಧವಾಗಿವೆ. ಗುಹೇಶ್ವರ ಅವರ ವಚನ ಅಂಕಿತ ಯಾವುದೇ ಧರ್ಮಕ್ಕೂ ಕಟ್ಟುಪಾಡುಗಳಿಗೂ ಒಳಗಾದ ಮುಕ್ತವಾದ ನಿರ್ಭೀತ ಮನಸ್ಥಿತ ಅವರದು. ಅವನ ವಚನಗಳು ನಿರ್ದಾಕ್ಷಿಣ್ಯ ನಿಷ್ಠೂರತೆಗಳನ್ನು ಒಳಗೊಂಡಿವೆ. ಅವನ ಬಹುಪಾಲ ವಚನಗಳು ಸುಲಭವಾಗಿ ಅರ್ಥವಾಗದ ಬೆಡಗಿನ ವಚನಗಳೆಂದೇ ಪ್ರಸಿದ್ಧವಾಗಿವೆ. ಆಧ್ಯಾತ್ಮಿಕ ಘನೀಕೃತಗೊಂಡ ಅನುಭವಗಳು ಅದಕ್ಕೆ ತಕ್ಕ ಭಾಷೆಯಲ್ಲಿ ವ್ಯಕ್ತ ಮಾಡಿಕೊಂಡಿರುವುದರಿಂದ ಸಾಮಾನ್ಯರ ನಿಲುಕಿ ಎಟುಕುವುದು ಕಷ್ಟ. ಮುಖ್ಯವಾದ ವಿಷಯವೇನೆಂದರೆ ಕನ್ನಡ ಭಾಷೆಯನ್ನು ಆಧ್ಯಾತ್ಮಿಕ ಭಾಷೆಯಾಗಿ ಅಲ್ಲಮ್ಮ ಪ್ರಭು ಸಮರ್ಥನಾಗಿ ಬಳಸಿಕೊಂಡಿದ್ದಾರೆ. ಅವರ ವಿಶೇಷವಾದ, ವಿಶಿಷ್ಟವಾದ ಮತ್ತು ಸ್ವಲ್ಪ ಸರಳವಾದ ಕೆಲವು ವಚನಗಳು ಇಲ್ಲಿ ಪರಿಶೀಲಿಸಬಹುದು.
2: ಅಲ್ಲಮ್ಮ ಪ್ರಭುವಿನ ಕುರಿತಾದಂತಹ ವಿಚಾರಧಾರೆಯನ್ನ ಶ್ರೀಮತಿ ಸುಲೋಚನ ಅವರು ಹೇಳ್ತಾ ಇದ್ರು. ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ವಚನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
4: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 12ನೆಯ ಶತಮಾನ ಭಕ್ತಿ ಬೆಳವಿನ ಕಾಲ. ಎತ್ತ ನೋಡಿದಡತ್ತತ್ತ ಶಿವಶರಣರೇ ಕಾಣುವ ಸುವರ್ಣಯುಗ. ಅವರ ಕೈಯೊಳಗೆ ಸತ್ಯ ಶುದ್ಧ ಕಾಯಕ, ಮನದಲ್ಲಿ ಮಹಾದೇವನಾ ನೆನವು, ಮನೆಯಲ್ಲಿ ಜಂಗಮ ದಾಸೋಹ. ಸಮೂಹ ಚಿಂತನಶೀಲರಾದ ಇವರ ಪವಿತ್ರ ಹೃದಯಕ್ಕೆ ಅಪ್ಪಳಿಸಿ ಬಂದ ಅನುಭಾವದ ನುಡಿಗಳೇ ಈ ವಚನಗಳು. ವಚನ ವಂದನೆ ಈ ಧ್ವನಿಸುರುಳಿಯಲ್ಲಿ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದ್ದಾರೆ. ಬಸವನೆಂದರೆ ಯಾರು? ಬಿಜ್ಜಳನ ಕರಣಿಕನೇ? ಅಲ್ಲಲ್ಲ, ಬಿದ್ದವರ ನೆತ್ತಲಿಕೆ ದುಡಿದ ಶಿವಯೋಗಿ. ಅನುಭಾವದೆತ್ತರಕ್ಕೆ ಕಾಯಕವ ತಂದಾತ. ತತ್ವವೆಂದರೆ ಬಸವ, ಮುದ್ದುರಾಮ. ಆರಂಭದಲ್ಲಿ ಶ್ರೀಗುರು ಬಸವೇಶ್ವರರನ್ನು ಪ್ರಾರ್ಥಿಸೋಣ. ಪಿಂಡಾಂಡದ ಕತ್ತಲೆ ಕಳೆದು ಬ್ರಹ್ಮಾಂಡದ ಬೆಳಕು ತೋರಿಸುವ ಸದ್ಗುರುವಿನ ಬಗ್ಗೆ ಚನ್ನಬಸವಣ್ಣನವರು, ಅಕ್ಕ ಮಹಾದೇವಿಯವರು ಹೀಗೆ ಹೇಳುತ್ತಾರೆ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ ಪ್ರಭುವಿನ ವಿಚಾರಧಾರೆಯ ಕುರಿತು ಶ್ರೀಮತಿ ಸುಲೋಚನ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಅವರ ವಚನಗಳನ್ನ ಕೇಳೋಣ.
1: ಅಲ್ಲಮ್ಮ ಪ್ರಭುವಿನ ಬಗ್ಗೆ ಇನ್ನಷ್ಟು ವಚನಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದ ಶಾಸ್ತ್ರವೆಂಬ ನೇಣ ಕಟ್ಟಿ ಹಿಡಿದು ತೋಗಿ ಜೋಗಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಜೋಗಳನಿಂದಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಬಾರದು. ಇದರ ಭಾವಾರ್ಥ, ಅರ್ಥಹೀನ ಆಚಾರ ಸಂಪ್ರದಾಯಗಳು ವ್ಯಕ್ತಿಯನ್ನು ಆಧ್ಯಾತ್ಮದಿಂದ ದೂರ ಮಾಡುವುದಲ್ಲದೆ ಭಕ್ತನನ್ನಾಗಿ ಜ್ಞಾನಿಯನ್ನಾಗಿ ಮಾಡುವ ಎಂದು ಅಲ್ಲಮ್ಮ ಪ್ರಭು ತನ್ನ ಹಲವಾರು ವಚನಗಳಲ್ಲಿ ಪ್ರತಿಪಾದಿಸಿರುವರು. ಇದರಲ್ಲಿಯೂ ವೇದ ಶಾಸ್ತ್ರಗಳ ಕಲಿಕೆ ಮಾನವನ ಮೇಲೆ ಭಾರ ಹೊರಿಸುತ್ತದೆ. ಈ ಕಂದಾಚಾರಗಳ ಜೋಗಳ ಮಾನವನನ್ನು ಅಂಧವಿಶ್ವಾಸಿಯನ್ನಾಗಿ

0: ಸ್ತ್ರೀಯರು ಕಾಮಿಸುದರುಂಟೆ ತಮ್ಮ ಗುಹೇಶ್ವರ ಲಿಂಗವು. ಇಲ್ಲಿ ನೆರಳನ್ನು ಮನುಷ್ಯ ಪಾಪ ಪುಣ್ಯಗಳಿಗೆ ಅಥವಾ ದೌರ್ಬಲ್ಯಗಳಿಗೆ ಹೋಲಿಸಲಾಗದೆ ಎಂದು ತೋರುತ್ತದೆ. ಈ ನೆರಳನ್ನು ಹೊಳೆಯುವುದು ಅಸಾಧ್ಯ. ಸಮುದ್ರದಾಚೆಗಳಲ್ಲೂ ಇರುವ ಕಳ್ಳರನ್ನು ಬೈದರೆ ಗಂಟಲು ಹರಿಯುವುದರ ಹೊರತು ಬೇರೆ ಉಪಯೋಗವಿಲ್ಲ. ಭಾವನಾತ್ಮಕವಾಗಿ ಕುಂದು ಕೊರತೆಗಳಿಗೆ ತೇಪ ಹಾಕಿಕೊಳ್ಳಬಾರದು, ಅದು ಬಹುಕಾಲ ನಿಲ್ಲದು. ಆಸೆಗಳು ಬಿಡುವ ತನಕ ಗುಹೇಶ್ವರ ಲಿಂಗವು ತನ್ನ ಸಾನ್ನಿಧ್ಯವನ್ನು ನೀಡದು ಎಂದು ಹೇಳಿದ್ದಾರೆ. ಅಂಗದ ಕಳೆಯಲ್ಲೊಂದು ಲಿಂಗವ ಕಂಡೆ, ಲಿಂಗದ ಕಳೆಯಲ್ಲೊಂದು ಅಂಗವ ಕಂಡೆ, ಅಂಗದ ಲಿಂಗದ ಸಂದಣಿಯ ನರಸಿ ಕಂಡೆ, ನೋಡಿರೆ ಇಲ್ಲಿ ಐದಾನೆ ಶಿವನು, ಬಲ್ಲಡೆ ಇರಿಸಿಕೊಳ್ಳರೆ ಕಾಯವಳಿಯದ ಮುನ್ನ ನೋಡಬಲ್ಲಡೆ ಗುಹೇಶ್ವರ ಲಿಂಗಕ್ಕೆ ಬೇರೆ ಟಾ ಉಂಟೆ ಹೇಳಿರೆ. ಅರ್ಥ, ಅಲ್ಲಮ್ಮ ಪ್ರಭುವು ಲಿಂಗಾಂಗ ಸಾಮರಸ್ಯಕ್ಕೆ ಒತ್ತು ಕೊಟ್ಟು ಹೇಳುತ್ತಾರೆ, ಕಾಯಕವು ಕಳೆ ಬರಹವಾಗುವ ಮುನ್ನ ಲಿಂಗವನ್ನು ಶರೀರದಲ್ಲಿ ಧರಿಸಿಕೊಳ್ಳಬೇಕು. ಅಂಗ ಮತ್ತು ಲಿಂಗಗಳ ಸಮನ್ವಯತೆ ಶರಣರಲ್ಲಿ ಭಕ್ತಿ ಸಂಭ್ರಮವನ್ನು ತೆರೆಯುವುದೆಂದು ಅಲ್ಲಮ್ಮನ ಅನಿಸಿಕೆಯಾಗಿರುತ್ತದೆ. ಪ್ರಾಣಲಿಂಗಕ್ಕೆ ಕಾಯಕವೇ ಹೆಜ್ಜೆ, ಆಕಾಶಗಂಗೆಯಲ್ಲಿ ಮಜ್ಜನ ಹೂವಿಲ್ಲದ ಪರಿಮಳದ ಪೂಜೆ, ಹೃದಯ ಕಮಲದಲ್ಲಿ ಶಿವಶಿವ ಎಂಬ ಶಬ್ದ, ಇದು ಅದ್ವೈತ ಕಾಣ ಗುಹೇಶ್ವರ. ಪ್ರಾಣವನ್ನು ಲಿಂಗವೆನ್ನುವುದಾದಲ್ಲಿ ಕಾಯಕವೇ ಅದರ ನೆಲೆ, ಆಕಾಶಗಂಗೆಯಲ್ಲಿ ಅದಕ್ಕೆ ಮಜ್ಜನ ಆಗುತ್ತದೆ. ಹೂವಿನ ಅಗತ್ಯವಿಲ್ಲದೆ ಭಕ್ತಿಯ ಪರಿಮಳದಿಂದಲೇ ಪ್ರಾಣಲಿಂಗದ ಆರಾಧನೆಯಾಗಬೇಕು. ಹೃದಯ ಕಮಲದಲ್ಲಿ ಶಿವಶಿವ ಎಂಬ ನುಡಿ ಪ್ರತಿಧ್ವನಿಸುತ್ತಿರಬೇಕು. ಇದು ಲಿಂಗಾಂಗಗಳ ನಡುವಿನ ನಿಜವಾದ ಅದ್ವೈತ ಸಾಧನೆ ಎಂದು ಹೇಳುತ್ತಾರೆ. ಪ್ರಣವ ಮಂತ್ರವ ಕರ್ಣದಲ್ಲಿ ಹೇಳಿ ಶ್ರೀ ಗುರು ಶಿಷ್ಯನ ಅಂಗದ ಮೇಲೆ ಲಿಂಗ ಪ್ರತಿಷ್ಠೆಯ ಮಾಡಿದ ಬಳಿಕ ಪ್ರಾಣದಲ್ಲಿ ಲಿಂಗ ವಿಪ್ಪುದೆಂಬ ವ್ರತಗೇಡಿಗಳ ಮಾತ ಕೇಳಲಾಗದು. ಒಳಗೊಪ್ಪಿನ ಲಿಂಗದವನು ಮಲ ಮಾತ್ರ ಮಾಂಸದ ಹಸಿಯೊಳಗೆ ಹೇಸಿಕೆಯೊಳಗೆ ಅಲ್ಲಿ ಪ್ರಾಣವಿಪ್ಪದಲ್ಲದೆ ಲಿಂಗ ವಿಪ್ಪುದೆ. ಆ ಪ್ರಾಣದ ತಂದು ತನ್ನ ಇಷ್ಟಲಿಂಗದಲ್ಲಿರಿಸಿ ನೆರೆಯ ಬಲ್ಲಡೆ ಇಷ್ಟಲಿಂಗ, ಆತನೇ ಪ್ರಾಣಲಿಂಗ ಸಂಬಂಧಿ ಅಲ್ಲದವರ ಮೆಚ್ಚುವನೇ ನಮ್ಮ ಗುಹೇಶ್ವರ ಲಿಂಗವು. ಅರ್ಥ, ಗುರುವು ಶಿಷ್ಯನ ಕರಸ್ಥಳದಲ್ಲಿ ಲಿಂಗ ಪ್ರತಿಷ್ಠೆ ಮಾಡುತ್ತಾನೆ. ಆ ಬಳಿಕವು ಮಲ ಮೂತ್ರಗಳ ಕುಡಿಕೆಯಂತಿರುವ ಶರೀರದಲ್ಲಿ ಪ್ರಾಣವಿರಬಲ್ಲದೆ ಹೊರತು ಲಿಂಗವಿರದು. ಪ್ರಾಣವನ್ನು ಲಿಂಗೈಕ್ಯಗೊಳಿಸಬೇಕೆಂದು ಹೊರತು ಲಿಂಗವನ್ನು ಪ್ರಾಣದಲ್ಲಿ ನೆಲೆಗೊಳಿಸಲಾಗದು. ಅಂದರೆ ಪ್ರಾಣದ ಮೇಲಿನ ವ್ಯಾಮೋಹವನ್ನು ತೊರೆದು ಲಿಂಗದೊಳಗೆ ತನ್ನನ್ನು ತಾನು ಲೀನಗೊಳಿಸಿಕೊಂಡವರಷ್ಟೇ ಪ್ರಾಣಲಿಂಗ ಸಂಬಂಧ ಏರ್ಪಡುವುದು. ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ. ಅಮರಾವತಿ ಪಟ್ಟಣದೊಳಗೆ ದೇವೇಂದ್ರ ನಾಳುವ ನಂದನವನವಯ್ಯ, ಅತ್ತ ಸಾರಲೆ ಕಾಮ ಮೋಹವೇ ನಿನಗೆ, ಲೋಕಾದಿ ಲೋಕವೆನ್ನೆಲ್ಲದ ಮರಳು ಮಾಡಿದೆ ಕಾಮ, ಗುಹೇಶ್ವರ ಲಿಂಗವನ್ನರಿವು. ಕಾಮನೆ ನೀನು ಲೋಕವನ್ನೆಲ್ಲ ಮರುಳಾಗಿಸಿದ್ದಿರಬಹುದು, ಆದರೆ ಗುಹೇಶ್ವರ ಲಿಂಗವನ್ನು ಅರಿಯುವ ಯೋಗ್ಯತೆ ನಿನಗಿಲ್ಲ. ವಾಯಿತು, ಭೋಗರಾಜಿಸಾದ ಇಂದ್ರನ ನಂದನವನದತ್ತ ಹೊರಟು ಹೋಗು, ನನ್ನ ಬಳಿ ನಿನಗೇನು ಕೆಲಸ ಎಂದು ಕಾಮನನು ತಿರಸ್ಕರಿಸುವ ಭಾವ ಇಲ್ಲಿದೆ. ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಶೂನ್ಯ ಸಿಂಹಾಸನದ ಮೊದಲ ಅಧ್ಯಕ್ಷರು ಹಾಗೆ ವೈರಾಗ್ಯ ಮೂರ್ತಿ ಅಂತಲೇ ಪ್ರಸಿದ್ಧರಾದಂತಹ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯ ಕುರಿತು ಸಾಕಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯ ಕುರಿತು ಶಿವಮೊಗ್ಗದವರೇ ಆದಂತಹ ಶ್ರಾವಣಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಲೋಚನ ಅವರು ಭಾಗವಹಿಸಿ ಅಲ್ಲಮ್ಮ ಪ್ರಭುವಿನ ವಿಚಾರಧಾರೆಯನ್ನ ತಿಳಿಸಿಕೊಟ್ಟಿದ್ದಾರೆ. ಇದೇ ರೀತಿ ನಾಳೆ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ವಿಚಾರಧಾರೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಾತಿಂಗೆ ಅಳವಡದ ಘನ ಮಹಿಮ, ನಡೆನುಡಿಯಲ್ಲಿ ಪ್ರಸನ್ನತೆಯೇ ಮೂರ್ತಿಗೊಂಡ ಮಹಂತ, ಮಾಯೆ ಮುಟ್ಟದ ಜ್ಞಾನಚಂದ್ರಮನಾದ

0: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಮಹಾಲಕ್ಷ್ಮಿ ಸ್ವೀಟ್ಸ್.
5: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
6: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
5: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
6: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
8: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಕರುಣೆ ನಿರ್ಬಂಧವೇ, ದೊರೆಗೆ ನೀ ಭಿನ್ನ ಈಸೆ 108 ಬಯಕೆಗಳ, ಸರಿತನಗೆ ತೋರ್ದ ನಿತನ್ ಅದದೊಳವ ನೀವಂ, ಅರಿಕೆಯೆಲ್ಲವ ನಡೆಸದಿರೆ ದೊರೆಯೆ ಸುಳ್ಳಹನೆ, ಕರುಣೆ ನಿರ್ಬಂಧವೇ ಮಂಕುತಿಮ್ಮ. ದೊರೆಗೆ ನೀಂ ಭಿನ್ನಯಿಸೆ, ದೊರೆಗೆ ರಾಜನಿಗೆ ನೀನು ಭಿನ್ನಯಿಸೆ, ಭಿನ್ನಯಿಸೆ ಅಂದರೆ ಬೇಡಿದ್ರೆ 108 ಬಯಕೆಗಳ, ನಮ್ಮ 108 ಬಯಕೆಗಳನ್ನು ಸರಿ ತನಗೆ ತೋರ್ದ ನಿತನ್, ಸರಿ ತನಗೆ ತೋರ್ದ ತೋರಿದ ಅನಿತನ್ ಕೆಲವನ್ನು, ತನಗೆ ಸರಿ ಅಂತ ಅನಿಸಿದ ಕೆಲವನ್ನು, ಅದರೊಳವ ನೀವಂ ಅದರೊಳು ಅವನು ಇವಂ ಅದರಲ್ಲಿ ಅವನು ನೀಡ್ತಾನೆ, ಸರಿ ಅಂತ ಅನಿಸಿದ್ದು ಕೆಲವನ್ನು ಅವನು ಕೊಡ್ತಾನೆ. ಅರಿಕೆ ಎಲ್ಲವ ನಡೆಸದಿರೆ, ಅರಿಕೆ ಅಂದರೆ ಬೇಡಿಕೆ, ನಮ್ಮೆಲ್ಲ ಬೇಡಿಕೆಯನ್ನು ಎಲ್ಲವನ್ನು ಅವನು ನಡೆಸದಿರೆ ಕೊಡದೇ ಇದ್ದರೆ ದೊರೆಯೇ ಸುಳ್ಳಹನೆ, ಆ ದೊರೆನೇ ಸುಳ್ಳು ಅನಿಸ್ಕೊಳ್ತಾನ. ಕರುಣೆ ನಿರ್ಬಂಧ ವೇಮ್, ಕರುಣೆ ಅನ್ನೋದು ನಿರ್ಬಂಧ ಬಲವಂತನ. ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ದೊರೆಗೆ ನೀಂ ಭಿನ್ನಯಿಸೆ 108 ಬಯಕೆಗಳ, ಸರಿ ತನಗೆ ತೋರ್ದನ್ ಅನಿತನ್, ತೋರ್ದ ಅನಿತನ್ ಅದರೊಳವನು ಈವಂ ಅರಿಕೆ ಎಲ್ಲವ ನಡೆಸದೇ ಇರೆ ದೊರೆಯೇ ಸುಳ್ಳು ಅಹನೆ, ಕರುಣೆ ನಿರ್ಬಂಧವೇಂ ಮಂಕುತಿಮ್ಮ. ಹಾಗಂದ್ರೆ ಏನಂತ ನೋಡೋಣ ಬನ್ನಿ. ನಾವು ಭಗವಂತನಲ್ಲಿ 108 ಆಸೆಗಳನ್ನು ಈಡೇರಿಸೋ ಹಾಗೆ ಬೇಡಿದರೆ ಅವನು ತನಗೆ ಸರಿ ಅನಿಸಿದಷ್ಟು ಮಾತ್ರ ಕೊಡ್ತಾನೆ. ಒಮ್ಮೆ ಬೇಡಿದ್ದು ಎಲ್ಲವನ್ನು ಅವನು ನೀಡಲಿಲ್ಲ ಅನ್ನಿ, ಆಗ ದೇವರೇ ಸುಳ್ಳು ಅನ್ನೋದಕ್ಕಾಗತ್ತಾ? ಕರುಣೆ ಸ್ವೇಚ್ಛೆ ಆಗಬಾರ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ನೋಡಿ, ಇಲ್ಲಿ ಒಂದು ಸುಂದರವಾದ ಚಿತ್ರವನ್ನು ಕಗ್ಗ ಕೊಡ್ತಾ ಇದೆ ಅಲ್ವಾ. ನಮ್ಮ ಬಯಕೆಗಳಿಗೆ ಕೊನೆ ಅನ್ನೋದೇ ಇಲ್ಲ. ಒಬ್ಬ ಮನುಷ್ಯ ತನ್ನ ರಾಜ್ಯದ ದೊರೆ ಮುಂದೆ ಹೋಗಿ ತನ್ನ ಬಯಕೆಗಳ ಪಟ್ಟಿಯನ್ನಿಟ್ಟು ಬೇಡ್ಕೊಂಡ್ರೆ ರಾಜ ಏನ್ ಮಾಡ್ತಾನೆ? ಪಟ್ಟಿಯನ್ನ ಗಮನಿಸಿ ಅದ್ರ ಜೊತೆ ಬೇಡ್ದವನ ಯೋಗ್ಯತೆನ ತಾಳೆ ಹಾಕಿ ಬೇಡಿಕೆಗಳಲ್ಲಿ ಯಾವುದು ಯೋಗ್ಯವೋ, ಅವನ ಶಕ್ತಿಗೆ ಹಿತವೋ ಅದನ್ನು ನೋಡಿ ಕೆಲವನ್ನ ಪೂರೈಸಬಹುದು. ಕೇಳಿದ್ದನ್ನೆಲ್ಲ ಕೊಡೋದಿಲ್ಲ ಅಂತಂದ್ರೆ ಅವನು ರಾಜನಾದದ್ದು ಸುಳ್ಳ? ಕರುಣೆಯಿಂದ ನೀಡೋದಕ್ಕೆ ಬಲವಂತ ಸಲ್ಲದು ಅಲ್ವಾ? ಈ ಉದಾಹರಣೆಯಲ್ಲಿ ಬೇಡುವವ ಮತ್ತೆ ರಾಜನ ಚಿತ್ರಣ ಇದ್ರೂ ಸಹ ಅದರ ಹಿನ್ನೆಲೆಯ ಆಶಯ ಮನುಷ್ಯ ಮತ್ತೆ ಭಗವಂತನ ಸಂಬಂಧನೇ ಆಗಿದೆ. ಮನುಷ್ಯನಿಗೆ ಸಾವಿರಾರು ಬಯಕೆಗಳು, ನಮ್ಮ ಪ್ರತಿಯೊಂದು ಪ್ರಾರ್ಥನೆ ಪೂಜೆಯಲ್ಲಿ ಬೇಡಿಕೆಗಳ ಪಟ್ಟಿಯೇ ಇರುತ್ತೆ. ದೇವರು ಎಲ್ಲ ಆಶಯಗಳನ್ನು ಪೂರೈಸೋದಿಲ್ಲ. ಬಹುಶಃ ಅದಕ್ಕೆ ಎರಡು ಕಾರಣಗಳಿದ್ದಿತ್ತು. ಮೊದಲನೇದು, ಎಲ್ಲರ ಬೇಡಿಕೆಗಳನ್ನು ನಡೆಸ್ತಾ ಬಂದರೆ ಜಗತ್ತಿನ ವ್ಯವಸ್ಥೆ ತಪ್ಪಿ ಹೋಗ್ಬೋದು. ಯಾಕಂದ್ರೆ ಒಬ್ಬರ ಬಯಕೆ ಇನ್ನೊಬ್ಬರ ಅವಶ್ಯಕತೆಗೆ ವಿರುದ್ಧವಾಗಿರಬಹುದಲ್ವಾ? ಎರಡನೇದು, ಬೇಡಿಕೆಯ ಈಡೇರಿಕೆಯಿಂದ ಅವನಿಗೆ ತೊಂದರೆನೇ ಆಗ್ಬಹುದು. ನೋಡಿ, ನಾವು ಪುರಾಣಗಳಲ್ಲೆಲ್ಲ ಓದಿದ್ದೀವಿ, ಭಸ್ಮಾಸುರ, ಹಿರಣ್ಯಕಶಿಪು, ಸುಂದ, ಉಪಸುಂದರು ಏನ್ ಬೇಕು ಅಂತ ತಿಳಿಯದೆ ವರ ಬೇಡಿ ಪಡೆದು ನಾಶವಾಗ್ತಾರೆ. ಇದ್ರ ಜೊತೆ ನಾವು ಮಾಡಿದ ಕರ್ಮ ಫಲ ಅನ್ನೋದೊಂದಿದೆ, ಅದನ್ನ ದಾಟೋ ಹಾಗಿಲ್ಲ. ಇವನ್ನೆಲ್ಲ ಗಮನಿಸಿ ದೇವರು ನಾವು ಬೇಡಿದವುಗಳಲ್ಲಿ ಕೆಲವೊಂದನ್ನ ಮಾತ್ರ ಕರುಣೆಯಿಂದ ದಯಪಾಲಿಸ್ತಾನೆ. ಅದು ಕರುಣೆ, ಯಾಕಂದ್ರೆ ಅದರಿಂದಲೇ ನಮ್ಗೆ ಒಳಿತು. ಅದು ಆ ಕ್ಷಣಕ್ಕೆ ತೋರ್ಲಿಕ್ಕಿಲ್ಲ, ಒಂದ್ ಸ್ವಲ್ಪ ಸಮಯ ಕಳೆದ್ಮೇಲೆ ಹಾಗಾದದ್ದು ಒಳ್ಳೇದೇ ಅನ್ನಿಸ್ಬಹುದು. ಕರುಣೆಯಿಂದ ನೀಡಿದ್ದನ್ನ ವಿನಮ್ರತೆಯಿಂದ ಸ್ವೀಕರಿಸಬೇಕು. ಕರುಣೆನ ಬಲವಂತದಿಂದ, ಒತ್ತಾಯದಿಂದ ಕೇಳೋದಿಕ್ ಹೋಗ್ಬಾರ. ಈ ಲೋಕದಲ್ಲಿ ಎಷ್ಟು ಜೀವಿಗಳಿದೆಯೋ ಎಲ್ಲರೂ ಅವರವರ ಬಯಕೆಗಳ ಈಡೇರಿಕೆಗಾಗಿ ಆ ಪರಮಾತ್ಮನಲ್ಲಿ ಮೊರೆ ಇಡ್ತಾನೆ ಇರ್ತಾರೆ. ಆದ್ರೆ ಯಾರಿಗೂ ಬಯಸಿದ್ದೆಲ್ಲ ಸಿಗೋದೇ ಇಲ್ಲ. ಸಿಕ್ಕಿದ್ದೆಲ್ಲ ನಮ್ಮ ಅನುಕೂಲಕ್ಕೆ ಆಗಬಹುದು ಅಥವಾ ಆಗದೆ ಇರಬಹುದು. ಎಷ್ಟೋ ಜನ ಹೇಳೋದಿದೆ, ಏನ್ ದೇವ್ರೋ ಏನೋ, ನಂಗಂತೂ ಸ್ವಲ್ಪನೂ ನಂಬಿಕೆ ಇಲ್ಲ ಅಂತ. ನಾವು ಬಯಸಿದ್ದು ಸಿಗದಿದ್ರೆ ಆ ದೇವ್ರೇ ಇಲ್ಲ ಅನ್ನೋ ಅರ್ಥ ಅಲ್ಲ. ಸಕಲ ಜಗತ್ತನ್ನು ಒಂದು ಸೂತ್ರದಲ್ಲಿ ನಡೆಸ್ತಾ ಇರೋ ಆ ಪರಮಾತ್ಮನಿಗೆ ಭಕ್ತರ ಬೇಡಿಕೆಗಳನ್ನ ಪರಿಗಣಿಸುವಾಗ ಮೂರು ವಿಷಯನ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. ಒಂದು, ಜಗತ್ತಿನ ವ್ಯವಸ್ಥೆ; ಎರಡು, ಭಕ್ತರ ಕರ್ಮಗತಿ; ಮತ್ತೆ ಮೂರನೇದು, ಭಕ್ತ ಪರಿಪಾಲನೆ. ಒಂದನ್ನು ನೋಡ್ಕೊಳ್ಬೇಕಾದ್ರೆ ಮತ್ತೊಂದಕ್ಕೆ ಧಕ್ಕೆ ಬಾರದ ಹಾಗೆ ಇರಬೇಕು. ಯಾರ್ದೋ ಬೇಡಿಕೆ ತೀವ್ರವಾಗಿದೆ ಅಂದಾಕ್ಷಣಕ್ಕೆ ಸರ್ವಹಿತಕ್ಕಿರೋ ಜಗದ್ವ್ಯವಸ್ಥೆನ ಮತ್ತೆ ಆ ವ್ಯಕ್ತಿಯ ಕರ್ಮಗತಿಯನ್ನ ಉಲ್ಲಂಘಿಸಿ ಅವನ ಬೇಡಿಕೆನ ತೀರಿಸಬೇಕು ಅಂತೇನಿಲ್ಲ. ನಮ್ಮ ಅಥವಾ ನಮಗೆ ಸಂಬಂಧ ಇರೋ ಅಥವಾ ನಮಗೆ ಸಂಬಂಧವೇ ಇರದ ಯಾರದೋ ಕರ್ಮಗತಿಯಿಂದ ನಮ್ಗೆ ಏನಾದರೂ ಸಿಗ್ಬಹುದು ಅಥವಾ ಸಿಗ್ಬೇಕು ಅಂತ ಇರೋದು ತಪ್ಪಿ ಹೋಗ್ಬಹುದು. ನಮ್ಮ ಯಾವ ಕರ್ಮದಿಂದ ನಮಗಿದು ಸಿಕ್ತು ಅಥವಾ ಏನು ಮಾಡಿದ್ದಿದ್ರೆ ನಾವು ಬಯಸಿದ್ದು ಸಿಕ್ತಿತ್ತು ಅಂತ ಹುಲು ಮಾನವರಾದ ನಾವು ಅರ್ಥ ಮಾಡ್ಕೊಳ್ಳೋದು ಕಷ್ಟವಷ್ಟೇ ಅಲ್ಲ, ಅಸಾಧ್ಯ ಕೂಡ. ಇದೆಲ್ಲ ದೈವ ರಹಸ್ಯ. ಎಷ್ಟೋ ಸಲ ನಾವು ನಮ್ಮ ಕರ್ಮವನ್ನು ಸಮರ್ಪಕವಾಗಿ ಮಾಡಿದ್ದೀವಿ ಅಂತ ಅಂದ್ಕೊಂಡ್ರೂ ಸೂಕ್ತ ಫಲ ಸಿಗದೇ ಇರಬಹುದು. ಅಥವಾ ಏನು ಪ್ರಯತ್ನವೇ ಮಾಡದೆ ನಾವು ಬಯಸಿದ್ದು ನಮ್ಮ ಮಡಿಲಿಗೆ ಬಂದು ಬೀಳಬಹುದು. ಇದನ್ನ ವಿಶ್ಲೇಷಣೆ ಮಾಡೋದು ಬಹಳ ಗೊಂದಲದ ವಿಷಯ, ನೆಮ್ಮದಿ ಹಾಳಾಗತ್ತೆ. ಹಾಗಾಗಿ ನಮ್ಗಿರೋದು ಒಂದೇ ದಾರಿ, ನಮ್ಮ ಪಾಲಿಗೆ ಬಂದ ಕೆಲಸನ ನಿರ್ವಂಚನೆಯಿಂದ ಫಲಾಪೇಕ್ಷೆ ಇಲ್ಲದೆ ಮಾಡೋದು, ಸಿಕ್ಕ ಫಲನ ದೈವ ಕೃಪೆ ಅಂತ ಸ್ವೀಕರಿಸಿ ತೃಪ್ತಿ ಪಡೋದು. ಇದೇ ಜಗತ್ತಲ್ಲಿ ನಿಜವಾದ ಸುಖ ಮತ್ತೆ ಆನಂದದ ರಹಸ್ಯ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
7: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
9: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
9: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗ್ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರ್ಲೇ ಹೋಯ್ತು.
6: ನಮ್ಮಯ್ಯ ಹಕ್ಕಿಯ ಬಿಟ್ಟೆ ಬಿಟ್ಟೆ ನಿಮ್ಮಯ್ಯ ಹಕ್ಕಿ ಅಡಗಿಸಿಕೊಳ್ಳಿ.
7: ಮಕ್ಕಳೇ, ಎಲ್ಲಿ ಹೋದ್ರಿ? ಬೇಗ ಬನ್ನಿ, ಕತೆ ಹೇಳ್ತೀನಿ.
8: ಬಂದ್ವಿ ಬಂದ್ವಿ
6: ಅಜ್ಜಿ, ನಾವೆಲ್ಲ ಕಣ್ಣ ಮುಚ್ಚಲ್ಲಿ ಆಟ ಆಡ್ತಾ ಇದ್ವಿ.
7: ಹೌದಾ? ಹಾಗಾದ್ರೆ ಇವತ್ತು ಕತೆ ಬೇಡವಾ ನಿಮ್ಗೆ?
9: ಬೇಕಪ್ಪ ಬೇಕು, ಕತೆ ಬೇಕು.
7: ಸರಿ, ಹಾಗಾದ್ರೆ ಇವತ್ತು ಒಂದು ಚೀನಿ ದೇಶದ ಕತೆ ಹೇಳ್ತೀನಿ. ಕತೆ ಉದ್ದ ಮೂಗಿನ ಅವಾಂತರ ಅಂತ.
9: ಓಹೋ, ಉದ್ದ ಮೂಗಿನ ಚೀನಿಯವನ ಕತೆ ಹಾಗಾದ್ರೆ.
7: ಕತೆ ಬಹಳ ಮಜಮಜ ಆಗಿದೆ ಕೇಳಿ. ಈಗ ಬಹಳ ಹಿಂದೆ ಚೀನಾ ದೇಶದಲ್ಲಿ ಅಣ್ಣ ತಮ್ಮ ಇಬ್ರು ಇದ್ರು. ಅಣ್ಣ ಪಾವೋನ್ ಮತ್ತು ತಮ್ಮ ಒಟಾಕು. ಒಂದೇ ತಾಯಿಯ ಮಕ್ಕಳು ಅವರಾಗಿದ್ದರೂ ಕೂಡ ಅವರ ಗುಣ ಸ್ವಭಾವದಲ್ಲಿ ಅಜಗಜಾಂತರ ಇತ್ತು. ಪಾವೋನ್ ಸ್ವಾರ್ಥಿ ಲೋಭಿಯಾಗಿದ್ದ. ಬೇರೆಯವರ ಏಳಿಗೆನ ಸಹಿಸ್ತಾನೇ ಇರಲಿಲ್ಲ, ದುಷ್ಟ ಆಗಿದ್ದ. ಆದರೆ ತಮ್ಮ ಒಟಾಕು ಪರೋಪಕಾರಿ, ಎಲ್ಲರ ಹಿತ ಬಯಸ್ತಾ ಆನಂದವಾಗಿರ್ತಿದ್ದ. ಅವರ ತಂದೆಯ ಮರಣಾನಂತರ ಪಾವೋನ್ ಆಸ್ತಿನೆಲ್ಲ ತನ್ನ ವಶಪಡಿಸ್ಕೊಳ್ತಾನೆ. ಒಟಾಕುಗೆ ಪಾಳು ಗುಡಿಸಲೊಂದನ್ನು ಕೊಡ್ತಾನೆ. ಒಟಾಕು ಅಣ್ಣ ಪಾವೋನಿಗೆ ಎದುರಾಡದೆ ಅಸೂಯೆಯನ್ನು ಪಡೆದೆ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳ್ಕೊಂಡು ಎಲ್ಲರ ಜೊತೆ ಬರೆತು ಪ್ರಸನ್ನವಾಗಿದ್ದ. ಊರಿನವರ ಎಲ್ಲ ಕಾರ್ಯಗಳಲ್ಲೂ ಕೈ ಹಾಕಿ ದುಡಿದು ಹೊಟ್ಟೆ ಹೊರೆದುಕೊಳ್ತಾ ಇದ್ದ. ಹೀಗಿರಬೇಕಾದ್ರೆ ಒಂದಿನ ಕಾವಡಿಯಲ್ಲಿ 2 ಗಡಿಗೆ ಸಕ್ಕರೆ ಪಾಕನ ಪಕ್ಕದೂರಿನ ತನ್ನ ಸ್ನೇಹಿತನಿಗೆ ತಲುಪಿಸಿ ಬಾ ಅಂತ ಒಬ್ಬ ವರ್ತಕ ಒಟಾಕೋಗೆ ಹೇಳ್ತಾನೆ. ಒಟಾಕು ಸಕ್ಕರೆ ಪಾಕದ ಕಾವಡಿಯನ್ನು ಬೆನ್ನ ಮೇಲೆ ಕೂರಿಸ್ಕೊಂಡು ಪಕ್ಕದೂರಿಗೆ ಹೊರಟ. ಹೋಗುವ ದಾರಿ ಬೆಟ್ಟ ಗುಡ್ಡಗಳ ಕಲ್ಲು ದಾರಿಯಾಗಿತ್ತು. ಮಳೆ ಬೇರೆ ಸುರಿದು ಕೆಸರು ಕೆಸರಾಗಿತ್ತು. ಒಟಾಕು ಗುಡ್ಡ ಹತ್ತುತ್ತಾ ಇರಬೇಕಾದ್ರೆ ಕಾಲು ಜಾರಿ ಪಕ್ಕದಲ್ಲಿದ್ದಂತಹ ಹಳ್ಳಕ್ಕೆ ಬಿದ್ದುಬಿಟ್ಟ. ಆಗ ಕಾವಡಿಯಲ್ಲಿದ್ದ ಸಕ್ಕರೆ ಪಾಕದ ಗಡಿಗೆಗಳು ವಾಲಿ ಸಕ್ಕರೆ ಪಾಕ ಒಟಾಕೋವಿನ ದೇಹದ ಮೇಲೆ ಚೆಲ್ಲಿ ಮೈಪೂರ ಅಂಟಂಟಾಗುತ್ತೆ. ಅಯ್ಯೋ ದೇವ್ರೇ, ಇದೇನಾಗಿ ಹೋಯ್ತು ಅಂತ ಒಟಾಕೋ ಹೇಳೋ ಅಷ್ಟರಲ್ಲಿ ಒಂದು 5-6 ದೆವ್ವಗಳು ಬಂದು, ಅಮ್ಮಮ್ಮ ನೋಡಿ ಇಲ್ಲಿ ಸಕ್ಕರೆ ಬೊಂಬೆ, ಸಕ್ಕರೆ ಬೊಂಬೆ, ಎಂಥ ದೊಡ್ಡ ಸಕ್ಕರೆ ಬೊಂಬೆ ಅಂತ ಅವನನ್ನು ಸುತ್ತ ಹಾಕಿ ಅರ್ಚೋಕ್ಕೆ ಶುರು ಮಾಡಿದ್ವು.
6: ದೆವ್ವಗಳು ಹೇಗೆ ಕೂಗಿದ್ವು? ಕೀಚ್ ಕೀಚ್ ಕೀಚ್ ಅಂತ ಕೂಗಿದ್ವು.
7: ತೇಟಿಗೆ ಕೂಗಿದ್ವು. ಒಟಾಕೋಗೆ ದೆವ್ವಗಳನ್ನು ಕಂಡು ಪ್ರಾಣ ಬಾಯಿಗೆ ಬಂದ ಹಾಗ ಆಗುತ್ತೆ. ಆತ ಉಸಿರಾಡದೆ ಗೊಂಬೆ ಥರ ಮಲಗ್ತಾನೆ. ಆಗ ದೆವ್ವಗಳು, ಸಿಹಿ ಸಿಹಿ ದೊಡ್ಡ ಗೊಂಬೆ, ಒಂದು ಕೆಲಸ ಮಾಡೋಣ, ಇದನ್ನು ನಮ್ಮ ಗುಹೆಗೆ ಕೊಂಡೊಯ್ದು ಆರಾಮಾಗಿ ತಿನ್ನೋಣ ಅಂತ ಕಿಚಿ ಕಿಚಿ ಮಾತಾಡ್ಕೊಳ್ತವೆ. ಮತ್ತೆ ಎಲ್ಲವೂ ಸೇರಿ ಅವನನ್ನು ಎತ್ತಿ ಸುಯಿ ಅಂತ ಹಾರೋಕ್ಕೆ ಶುರು ಮಾಡಿದ್ವು. ಒಟಾಕೋ ಹೆದರಿಕೆಯಿಂದ ಉಸಿರು ಬಿಗಿ ಹಿಡಿದಿದ್ದ. ದೆವ್ವಗಳು ಒಟಾಕೋನನ್ನು ಗುಹೆಗೆ ತಂದು ಒಂದು ಬಂಡೆ ಮೇಲೆ ಮಲಗಿಸ್ತವೆ. ಅಷ್ಟರೊಳಗೆ ಒಟಾಕೋ ಮೈಮೇಲಿನ ಸಕ್ಕರೆ ಪಾಕ ಒಣಗಿ ಹಪ್ಪಳಿಕೆ ಹಪ್ಪಳಿಕೆಯಾಗಿ ಮೇಲೇಳೋಕೆ ಶುರುವಾಗಿದ್ವು. ದೆವ್ವಗಳು, ಅರೆರೆ ಇಲ್ನೋಡಿ ಸಕ್ಕರೆ ಹಲ್ಲೆಗಳು ಅಂತ ಅವನ ಸುತ್ತ ಸುತ್ತುವರೆದು ಹಲ್ಲೆಗಳನ್ನು ಎಬ್ಸಿ ಎಬ್ಸಿ ತಿನ್ನೋಕೆ ಶುರು ಮಾಡಿದ್ವು. ಒಟಾಕೋ ಅವುಡುಗಚ್ಚಿ ಉಸಿರು ಬಿಗಿ ಹಿಡಿದು ಅಲ್ಲಾಡದೆ ಗೊಂಬೆ ಥರ ಬಿದ್ದುಕೊಂಡಿದ್ದ. ಆಗ ನಾಯಕನ ಹಾಗೆ ಕಾಣೋ ಎರಡು ಕೊಂಬಿನ ಪಿಶಾಚಿ, ಹಾಂ ಈಗ ಸಕ್ಕರೆ ಪಾಕ ತಿಂದದ್ದು ಸಾಕು, ಉಳಿದಿದ್ದು ಸಂಜೆ ತಿನ್ನೋಣ, ಬರೀ ಸಕ್ಕರೆ ಪಾಕ ತಿಂದರೆ ಹೊಟ್ಟೆ ಮುರಿಯುತ್ತೆ, ಈಗ ತಿಂಡಿ ತಿಂದು ಆಟ ಆಡೋಕ್ಕೆ ಹೋಗೋಣ. ಹ್ಞೂ ಹೋಗಿ, ಈಗ ಆ ಜಾಗಂಟೆ ತನ್ನಿ ಅಂತ ಆದೇಶ ನೀಡಿತು. ಎರಡು ಚಿಕ್ಕ ದೆವ್ವಗಳು ಓಡ್ ಹೋಗಿ ಜಾಗಂಟೆ ತಂದವು. ಎರಡು ಕೊಂಬಿನ ದೆವ್ವ ಜಾಗಂಟೆಯನ್ನು ಬಾರಿಸ್ತು. ತಕ್ಷಣ ಗಾರುಡಿ ನೆಡೆದ ಹಾಗೆ ನಾನಾ ವಿಧದ ಆಹಾರ ಪದಾರ್ಥಗಳು ಎದುರಿಗೆ ಪ್ರತ್ಯಕ್ಷವಾಗ್ಬಿಡ್ತು. ದೆವ್ವಗಳೆಲ್ಲ ಒಟಾಕೋನನ್ನು ಬಿಟ್ಟು ಆಹಾರದತ್ತ ಓಡಿ ಗಬ್ಗಬಾ ಅಂತ ತಿನ್ನೋಕೆ ಶುರು ಮಾಡಿದ್ವು. ಗಮಗಮಿಸ್ತಾ ಇರೋ ಆಹಾರದ ಸುವಾಸನೆ ಒಟಾಕೋವಿನ ಮೂಗಿಗೆ ಬಡದಾಗ ಅವನಿಗೆ ಕೂಡ ಹಸಿವು ತಟ್ಟನೆ ಕಾಣಿಸ್ಕೊಳ್ಳುತ್ತೆ. ಆದರೆ ಏನೂ ಮಾಡೋಕ್ಕಾಗದೆ ಸತ್ತೊಂಥರ ಆತ ಬಿತ್ಕೊಳ್ತಾನೆ. ತಿಂಡಿ ತಿಂದು ದೆವ್ವಗಳು ಜಾಗಂಟೆಯನ್ನು ಅಡಗಿಸಿಟ್ಟು ಹುಯಿಲೆಬ್ಬಿಸ್ತಾ ಆಟ ಆಡೋಕ್ಕೆ ಹೊರಟೋದು. ಈಗ ಹೇಳಿ, ದೆವ್ವಗಳು ಹೇಗೆ ಹುಯಿಲೆಬ್ಬಿಸಿದ್ವು? ಚೆನ್ನಾಗಿದೆ. ದೆವ್ವಗಳು ಅತ್ತ ಹೋಗ್ತಾ ಇದ್ದ ಹಾಗೆ ಒಟಾಕೋ ತಟ್ಟನೆ ಎದ್ದು ಅಡಗಿಸಿಟ್ಟಂತಹ ಜಾಗಂಟೆಯನ್ನು ತಗೊಂಡು ಮನೆ ಹತ್ತ ಓಡ್ತಾನೆ. ಮುಂದೆ ಒಟಾಕೋವಿಗೆ ಅಡುಗೆ ಮಾಡುವಂಥ ಪ್ರಮೇಯವೇ ಬರಲ್ಲ. ಕಾಲಕ್ರಮೇಣ ಜಾಗಂಟೆಯಿಂದ ಆಹಾರ ಮಾತ್ರನೇ ಅಲ್ಲದೆ ಏನು ಬೇಕಾದರೂ ಪಡಿಬಹುದು ಅನ್ನೋದನ್ನು ಒಟಾಕೋ ಗಮನಿಸ್ತಾನೆ. ಆದರೆ ಆತ ಶ್ರಮಜೀವಿ, ಸೋಮಾರಿಯಾಗಿರೋಕ್ಕೆ ಇಷ್ಟಪಡದೆ ಕೃಷಿಗೆ ಬೇಕಾದಂತಹ ಪರಿಕರಗಳನ್ನು ಮಾತ್ರ ಬೇಡಿ ದುಡಿದು ತಿನ್ನೋಕ್ಕೆ ನಿಶ್ಚಯ ಮಾಡ್ತಾನೆ. ಈ ವಿಷಯ ತಿಳಿಯೋಕ್ಕೆ ಅಣ್ಣ ಪಾವೋನಿಗೆ ಹೆಚ್ಚು ದಿನಗಳು ಬೇಕಾಗಲ್ಲ. ತಮ್ಮನ ಅದೃಷ್ಟ ಕಂಡು ಆತ ಕುರುಪ್ತಾನೆ. ಅವನಿಂದ ಎಲ್ಲ ವಿಷಯವನ್ನು ತಿಳ್ಕೊಂಡು ತಾನು ಒಂದು ಸಕ್ಕರೆ ಕಾವಡಿ ಹೆಗಲಿಗೆ ಇರಿಸಿ ಗುಡ್ಡದ ದಾರಿ ಹಿಡಿದು ದೆವ್ವಗಳ ತಾಣದತ್ತ ನಡೆದ. ದೆವ್ವಗಳಿಂದ ಬೇರೆ ಪವಾಡ ವಸ್ತುವನ್ನು ಪಡೆಯೋಕ್ಕೆ ಆತ ಬಯಸಿದ. ಹಳ್ಳ ಕಂಡಾಕ್ಷಣ ಕೆಸರಿನಲ್ಲಿ ಜಾರಿ ಬೀಳೋ ಹಾಗೆ ತಾನೇ ಬಿದ್ದು ಕಾವಡಿಯ ಸಕ್ಕರೆ ಪಾಕ ತನ್ನ ಮೈ ಮೇಲೆ ಬೀಳೋ ಹಾಗೆ ಮಾಡ್ಕೋತಾನೆ. ದೆವ್ವಗಳಿಗಾಗಿ ಕಾಯ್ತಾ ಅಲ್ಲೇ ಬಿದ್ದುಕೊಂಡ. ಅವನ ಎಣಿಕೆ ಹಾಗೆ ಗಲಾಟೆ ಮಾಡ್ತಾ ದೆವ್ವಗಳು ಬಂದೇ ಬಂದವು. ಮಕ್ಕಳೇ, ಹೇಗೆ ಬಂದವು ಭೂತಗಳು?
6: ಕಿಚ್ ಕಿಚ್ ಕಿಚ್ಚ ಅಂತ ಗಲಾಟೆ ಮಾಡ್ತಾ ಬಂದ್ವು.
7: ಕೆಸರಿನಲ್ಲಿ ಅಲ್ಗಾಡ್ದೆ ಬಿದ್ದ ಪಾವೋನನ್ನು ಕಂಡು, ಓಹೋ ತಪ್ಪಿಸ್ಕೊಂಡು ಓಡ್ ಹೋದ ಸಕ್ಕರೆ ಗೊಂಬೆ ಇಲ್ಲಿದೆ, ಬನ್ನಿ ಬನ್ನಿ ಇದನ್ನ ಗುಹೆಗೆ ತಗೊಂಡು ಹೋಗಿ ಏನ್ ಮಾಡ್ಬೇಕೋ ಮಾಡೋಣ ಅಂತ ಅವನನ್ನ ಗುಹೆಗೆ ಸಾಗಿಸ್ತವೆ. ಕೊಂಬಿನ ದೇವ, ಈ ಗೊಂಬೆ ನಮ್ಮ ಜಾಗಂಟೆ ಕದ್ದಿದೆ, ಅದಕ್ಕೆ ಇದನ್ನ ಬಿಸಿ ಬಿಸಿ ನೀರಿನಲ್ಲಿ ಕುಚ್ಚಿ ಬಿಡೋಣ ಅಂತ ಹೇಳ್ತು.
9: ಅಯ್ಯೋ ದೇವ್ರೆ, ದೆವ್ವಗಳು ಕೊತ್ಕೋತಾ ಕುದಿಯ ನೀರನ್ನ ಪಾವೋನ್ ಮೇಲೆ ಸುರಿದ್ ಬಿಟ್ವ?
7: ಇಲ್ಲ ಇಲ್ಲ. ಆಗ ಏನಾಯ್ತು ಅಂದ್ರೆ, ಪಾವೋನ್ ದೆವ್ವಗಳ ಮಾತು ಕೇಳಿ ಹೌ ಹಾರ್ಬಿಟ್ಟ. ಆತ ತಟಕ್ ಅಂತ ಎದುಕೂತ. ಆಗ ದೆವ್ವಗಳು, ಅರೆರೇ ಇದು ಸಕ್ಕರೆ ಗೊಂಬೆ ಅಲ್ಲ, ನರ ಮನುಷ್ಯ ಅಂತ ಅವನನ್ನ ಮುತ್ತಾಕೊಂಡು. ಆಗ ಪಾವೋನ್, ಮೋಸ ಮಾಡಿದವನು ನಾನಲ್ಲ, ನನ್ನ ತಮ್ಮ, ನಾನು ಆ ಮಾಯಕ, ನಿಮ್ಮನ್ನು ಬೇಕಾದರೆ ನನ್ನ ತಮ್ಮನ ಹತ್ರ ಕರ್ಕೊಂಡು ಹೋಗ್ತೀನಿ, ಬದಲಿಗೆ ನೀವು ನನಗೆ ಅದೃಷ್ಟದ ವಸ್ತು ಒಂದನ್ನು ಕೊಡಿ ಅಂತ ಕೂಗ್ದ. ಆದರೆ ಆ ದೆವ್ವಗಳು ಅವನ ಮಾತನ್ನು ನಂಬಲೇ ಇಲ್ಲ. ಕೊಂಬಿನ ದೆವ್ವ, ಸಕ್ಕರೆ ಗೊಂಬೆ ಹಾಗೆ ನಟನೆ ಮಾಡಿ ನಮ್ಮ ಜಾಗಂಟೆ ಕದ್ದಿದ್ದಾನೆ, ಇನ್ಯಾವ ಮೋಸ ಮಾಡ್ತಾನೋ ಯಾರಿಗೆ ಗೊತ್ತು,
10: ಇವನಿಗೆ ತಕ್ಕ ಶಾಸ್ತಿ ಮಾಡೋಣ ಅಂತ ಪಾವೋನಿನ ಮೂಗನ್ನು ಹಿಡಿದು ಎಳೆಯುತ್ತೆ. ಆಗೇನಾಗುತ್ತೆ ಗೊತ್ತಾ ಮಕ್ಕಳೇ? ಅವನ ಮೂಗು ಒಂದಡಿ ಉದ್ದ ಆಗುತ್ತೆ.
5: ಚೆನ್ನಾಗಿದೆ ದೆವ್ವದಾಟ.
6: ಹೌದಲ್ವಾ?
7: ನಂತರ ಎಲ್ಲಾ ದೆವ್ವಗಳು ಸರ್ದಿ ಹಾಕಿ ಬಂದು ಅವನ ಮೂಗನ್ನ ಎಳೀತಾ ಹೋದವು.
10: ಅವನ ಮೂಗು 7 ಅಡಿಗಳಷ್ಟು ಉದ್ದ ಆಯಿತು. ಆಮೇಲೆ ಎಲ್ಲವೂ ಸೇರಿ ಅವನನ್ನು ಎತ್ತಿ ಬೀಸಿ ದೂರಕ್ಕೆ ಎಸ್ದುವು. ಅಷ್ಟು ದೂರಕ್ಕೆ ದಡಾರಂತ ಪಾವನು ಬಿದ್ದುಬಿಟ್ಟ. ದೆವ್ವಗಳು ಗಲ್ಗಲಾಂತ ನಗ್ತಾ ಹಾರಿ ಹೋದವು.
9: ಅಜ್ಜಿ, ನಿನ್ನ ಮಾತನ್ನ ನಾನು ಹೇಳ್ತೀನಿ ಮಕ್ಕಳೇ, ದೆವ್ವಗಳು ಹೇಗೆ ನಕ್ಕು? ಗಲ್ಗಲಾಂತ ನಕ್ಕು.
10: ಬಂಡ ಮಕ್ಕಳು. ಪಾವೋನ್ ಬಿದ್ದು ಹೊಡೆತಕ್ಕೆ ಅವನ ಮೂಳೆ ಮುರಿದು ಜೋರಾಗಿ ಏಟು ಬೀಳತ್ತೆ. ಆತ ನರಳುತ್ತಾ ತನ್ನ ಉದ್ದ ಮೂಗನ್ನು ಸುತ್ತಿ ಸುತ್ತಿ ಕೈಯಲ್ಲಿ ಹಿಡ್ಕೊಂಡು ಪ್ರಾಣ ಉಳಿಸ್ಕೊಂಡು ಹೇಗೋ ಮನೆಯನ್ನ ತಲುಪ್ತಾನೆ. ಅವನ ಹೆಂಡತಿಗೆ ಅವನ ಸ್ಥಿತಿ ಕಂಡು ತಲೆನೇ ತಿರುಗುತ್ತೆ. ದೆವ್ವಗಳಿಂದ ದೊಡ್ಡ ಅದೃಷ್ಟ ತರ್ತಾನೆ ಅಂತ ಕಾದು ಕುಳಿತಿದ್ದ ಅವಳಿಗೆ ಆಘಾತ ಆಗುತ್ತೆ. ಕೈಯಲ್ಲಿ ಸುತ್ತಿ ಹಿಡಿದ ಅವನ ಮೂಗನ್ನು ಕಂಡು ಅವಳು ಸ್ತಬ್ಧಳಾಗಿ ನಿಂತು ಬಿಡ್ತಾಳೆ.
8: ಮೂಗನ್ನ ಸುರುಳಿ ಸುತ್ತಿದಾಗ ಸುತ್ತಿದ್ನ,
9: ಇದು ಚೆನ್ನಾಗಿದೆ,
8: ತಲೆಗಿಡೋ ಸಿಂಬಿ ತರ.
10: ಒಳ್ಳೆ ಮಕ್ಕಳು. ಪಾವೋನ್ ನರಳ್ತಾ ಎಲ್ಲ ಕಥೆಯನ್ನು ಹೆಂಡತಿ ಹೇಳ್ತಾನೆ. ಅವಳು ಏನ್ ಮಾಡಕ್ಕೂ ತಿಳಿದೆ ಪರಿಹಾರಕ್ಕಾಗಿ ಒಟಾಕೋ ಹತ್ರ ಓಡಿ ಬರ್ತಾಳೆ. ಅಳ್ತಾ ಎಲ್ಲ ಸಂಗತಿಯನ್ನ ಅವನಿಗೆ ಹೇಳಿದ್ಲು. ಆಗ ಒಟಾಕೋ, ಅಳ್ಬಿಡಿ ಅತ್ತಿಗೆ, ದೆವ್ವಗಳು ಹೀಗೆ ಮಾಡಿದೆ ಅಂದರೆ ಅದಕ್ಕೆ ಪರಿಹಾರನೂ ಅವಕ್ಕೆ ತಿಳಿದಿರುತ್ತೆ. ನಾನು ಹೋಗಿ ಉಪಾಯದಿಂದ ಇದಕ್ಕೇನು ಪರಿಹಾರ ಅನ್ನೋದನ್ನು ತಿಳ್ಕೊಂಡು ಬರ್ತೀನಿ ಅಂತ ಸಮಾಧಾನ ಮಾಡಿ ದೆವ್ವಗಳ ಗುಹೆಯ ಬಳಿಗೆ ಹೊರಡ್ತಾನೆ. ಮರೆಯಲಿದ್ದು ಅವುಗಳ ಮಾತನ್ನು ಆಲಿಸ್ತಾನೆ. ಆಗ ಸಣ್ಣ ದೆವ್ವ ಒಂದು, ಪಾಪ ಸಕ್ಕರೆ ಮನುಷ್ಯ, ಆ ಉದ್ದದ ಮೂ ಹೊತ್ತು ಹೇಗೆ ತಿರುಗ್ತಿದಾನೋ ಏನೋ ಅಂತ ಕಿಲ್ಕಿಲ ಅಂತ ನಗುತ್ತೆ. ಅದಕ್ಕೆ ಕೊಂಬಿಂದೆವ್ವ, ಅವನಿಗೆ ಹಾಗೆ ಆಗಬೇಕು, ಉದ್ದ ಮೂ ಹೊತ್ತು ಅಪಹಾಸ್ಯಕ್ಕೆ ಒಳಗಾಗಲಿ, ಅದನ್ನು ಸರಿ ಮಾಡೋ ಗುಟ್ಟು ನನಗಲ್ಲದೆ ಇನ್ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತು. ಅದಕ್ಕೆ ಮತ್ತೊಂದೆವ್ವ, ಹೌದಾ, ಏನದು ಗುಟ್ಟು ಅಂತ ಕಾತ್ರದಿಂದ ಕೇಳ್ತು. ಜಾಗಂಟೆ ಮೇಲೆ ಒಂದೊಂದೇ ಹೊಡ್ತಾ ಹೊಡಿತಾ ತಗ್ಗು ತಗ್ಗು ಅಂತ ಹೋದರೆ ಅವನ ಮೂಗು ಇಂಚಿಂಚು ಕಡಿಮೆ ಆಗಿ ಸರಿ ಆಗ್ಬಿಡತ್ತೆ ಅಂತ ಹೇಳ್ತು ಕೊಂಬಿಂದೆವ್ವ. ಅದನ್ನು ಕೇಳಿಸ್ಕೊಂಡ ಒಟಾಕೋ ತನ್ನ ಮನೆಗೆ ಓಡ್ ಬಂದು ಜಾಗಂಟೆ ತಗೊಂಡು ಅಣ್ಣ ಪಾವೋನ್ ಮನೆಗೆ ಧಾವಿಸ್ತಾನೆ. ವಿಷಯ ತಿಳಿದ ಪಾವೋನ್ ಹೆಂಡತಿ, ಸರಿ ಸರಿ ಬೇಗ ಬೇಗ ನಿನ್ನ ಅಣ್ಣನ ಮೂಗನ್ನ ಸರಿ ಮಾಡು ಅಂತ ಅವಸರ ಪಡಿಸ್ತಾಳೆ. ಒಟ್ಟಾಕೋ ಅಣ್ಣನ ಮೂಗು ನೋಡ್ತಾ ಜಾಗಂಟೆ ಮೇಲೆ ಒಮ್ಮೆ ಹೊಡೆದು ತಗ್ಗು ಅಂತ ಹೇಳ್ದ. ಮೂಗು ನಿಧಾನವಾಗಿ 3 ಅಂಗ್ಲ ಕಿರಿದಾಯ್ತು. ಮತ್ತೊಮ್ಮೆ ಬಾರಿಸಿ ತಗ್ಗು ಅಂತ ಹೇಳ್ದ. ಮತ್ತೊಂದು 3 ಅಂಗ್ಲ ಚಿಕ್ಕದಾಯ್ತು. ಹೀಗೆ ಬಾರಿಸ್ತಾ ಬಾರಿಸ್ತಾ 1/2 ಗಂಟೆಯಲ್ಲಿ ಅಣ್ಣನ ಮೂಗು 4 ಅಡಿ ಮಾತ್ರ ಉಳಿಯತ್ತೆ. ಆದರೆ ಅಣ್ಣನ ಹೆಂಡತಿಗೆ 1/2 ಗಂಟೆ ಒಂದು ಯುಗದ ಹಾಗೆ ಭಾಸ ಆಗುತ್ತೆ. ಅವಳು ಬೇಗ ಬೇಗ ಬಾರಿಸ್ಬಾರ್ದೆ, ಬೇಕಂತನೇ ಒಟ್ಟಾಕೋ ನಿಧಾನ ಮಾಡ್ತಿದ್ದಾನೆ ಅಂತ ಅವಳು ಭಾವಿಸ್ತಾಳೆ. ಅವಳು ಸಹನೆ ಕಳ್ಕೊಂಡು ಒಟಾಕೋನಿಂದ ಜಾಗಂಟೆ ಎಳ್ಕೊಂಡು ತಗ್ಗು ತಗ್ಗು ತಗ್ಗು ಅಂತ ಜೋರಾಗಿ ಬಡಬಡಬಡ ಅಂತ ಬಡಿತಾಳೆ. ಅವಳು ಹೊಡೆದು ಹೊಡೆತಕ್ಕೆ ಗಂಟೆ ಒಡೆದು 4-5 ಹೋಳಾಗಿ ಹೋಗುತ್ತೆ. ಜೊತೆಗೆ ಅಣ್ಣನ ಮೂಗು ಕೂಡ ತಗ್ಗಿ ತಗ್ಗಿ ತಗ್ಗಿ ಒಳಗೆ ಹೋಗಿ ಮೂಗೆ ಇಲ್ದಾಗುತ್ತೆ. ಒಟ್ಟಾಕೋ ಏನು ಮಾಡಬೇಕು ಅಂತ ತಿಳಿದೆ ಸುಮ್ಮನೆ ಗರ್ಬಡ್ದವನ ಹಾಗೆ ನಿಂತುಬಿಟ್ಟ.
8: ಅಯ್ಯೋ ದೇವ್ರೆ, ಮೂಗೆ ಇಲ್ಲದ ಪಾವೋನ
9: ಅಂದ್ರೆ ಹಕ್ಕಿಗಳ ತರ, ಹೌದು ಬರೀ 2 ತೂತು ಅಲ್ವಾ?
10: ಹ್ಮ್, ಹಾಗೇನೆ.
2: ಪನ್ನಜ್ಜಿ, ಅಂತ ಜಾಗಂಟೆ ಸಿಗತ್ತಾ?
9: ನಂಗೂ ಬೇಕು ಆ ತರ ಜಾಗಂಟೆ.
2: ಅಯ್ಯೋ ಬೇಡ ಬೇಡ, ತಪ್ಪಾದ್ರೆ ಪಾವಂತರ ನನ್ ಮೂಗು ಒಳಗಡೆ ಹೋದ್ರೆ ಏನ್ ಗತಿ?
9: ಬೇಡ ಬೇಡ, ಜಾಗಂಟೆನೇ ಬೇಡ.
8: ಚಿಟ್ಟೆ, ಬೇಕಾ ನಿಂಗೆ ಜಾಗಂಟೆ?
10: ಸರಿ ಮಕ್ಳೆ, ಈ ಕಥೆಯಿಂದ ಏನ್ ಕಲ್ತ್ರಿ ನೀವು?
6: ದುರಾಸೆ ಯಾವತ್ತು ದುರಾದೃಷ್ಟನೇ ತರುತ್ತೆ
10: ಅಲ್ವಾ ಮತ್ತೆ?
0: ಇದುವರೆಗೂ ಪೊನ್ನಜ್ಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜ್ಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
4: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
11: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
11: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
2: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
9: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
8: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
9: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
10: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
11: ನಂದಿನಿ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಹಾಯ್ ಯಾಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
15: ಹೂನೆ, ರೆಡಿ ಆಗ್ತಾ ಇದೆ.
14: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
16: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
17: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ದಿನದ ವಿಶೇಷ ಕಾರ್ಯಕ್ರಮ. ಸಹ್ಯಾದ್ರಿ ಕಲಾ ಕಾಲೇಜಿನ ಸಮಾಜ ಕಾರ್ಯ ವಿಭಾಗ ಹಾಗೂ ಭಾರತೀಯ ಕುಟುಂಬ ಯೋಜನಾ ಸಂಘ ಶಿವಮೊಗ್ಗ ಶಾಖೆ ಇವರ ಸಹಯೋಗದಲ್ಲಿ ಗರ್ಭಕಂಠ ಕ್ಯಾನ್ಸರ್ ಜಾಗೃತಿ ಕಾರ್ಯಕ್ರಮ ಸೋಮವಾರ ಕಾಲೇಜಿನ Z5 ಸಭಾಂಗಣದಲ್ಲಿ ನಡೆಯಿತು. ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ಸಿರಾಜ್ ಅಹಮದ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿ, ಸಮಸ್ಯೆ ಬರುವುದಕ್ಕಿಂತ ಮೊದಲೇ ವಿದ್ಯಾರ್ಥಿಗಳನ್ನು ಸಜ್ಜುಗೊಳಿಸಬೇಕು. ಆರೋಗ್ಯದ ಬಗ್ಗೆ ಕಾಳಜಿ ಅತ್ಯಂತ ಅಗತ್ಯ. ವಿದ್ಯಾರ್ಥಿಗಳು ಆರೋಗ್ಯವಂತರಾಗಬೇಕು. ಅದರಲ್ಲೂ ವಿದ್ಯಾರ್ಥಿನಿಯರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ವಹಿಸಬೇಕು ಎಂದು ಹೇಳಿದರು. ಪ್ರೊಫೆಸರ್ ಚಂದ್ರಶೇಖರ್ ಅವರು ಭಾರತೀಯ ಕುಟುಂಬ ಯೋಜನಾ ಸಂಘದ ಬಗ್ಗೆ ಮಾಹಿತಿ ನೀಡಿ, ಸಂಸ್ಥೆಯು 1949 ಕುಟುಂಬ ಯೋಜನೆ, ಮಹಿಳೆಯರ ಆರೋಗ್ಯ ಮತ್ತು ಕ್ಯಾನ್ಸರ್ ತಪಾಸಣೆ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, ಶಿವಮೊಗ್ಗ ಶಾಖೆಯಲ್ಲಿ ಕಡಿಮೆ ವೆಚ್ಚದಲ್ಲಿ ಸಮಾಲೋಚನೆ ಮತ್ತು ತಪಾಸಣೆ ಸೌಲಭ್ಯವಿದೆ ಎಂದು ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಯಾದ ಎಫ್ಪಿಎ ಇಂಡಿಯಾದ ಆರೋಗ್ಯಾಧಿಕಾರಿ ಡಾಕ್ಟರ್ ಚಿನ್ಮಯಿ ಎಸ್ಎಲ್ ಪ್ರಾತ್ಯಕ್ಷತೆಯ ಮೂಲಕ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಮಾತನಾಡಿ, ಇದು ಸಂಪೂರ್ಣವಾಗಿ ತಡೆಗಟ್ಟಬಹುದಾದ ಕ್ಯಾನ್ಸರ್ ಆಗಿದೆ. ಇದು ಎಚ್ಪಿವಿ ವೈರಸ್ನಿಂದ ಬರುತ್ತದೆ. ಮಹಿಳೆಯರಿಗೆ ಮಾತ್ರವಲ್ಲ, ಗಂಡಸರಿಗೂ ಕೂಡ ಬರಬಹುದು. ಆದ್ದರಿಂದ ಲೈಂಗಿಕ ಶಿಕ್ಷಣ ಅತ್ಯಂತ ಅವಶ್ಯಕ ಮತ್ತು ಇದರ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಬೇಕು. ರೋಗ ನಿರೋಧಕ ಶಕ್ತಿ ಕಡಿಮೆ ಇರುವವರಲ್ಲಿ ಇದು ಬೇಗ ಕಾಣಿಸಿಕೊಳ್ಳುತ್ತದೆ. ಸರಿಯಾದ ಸಮಯದಲ್ಲಿ ವ್ಯಾಕ್ಸಿನೇಷನ್ ಪಡೆಯುವುದರಿಂದ ಇದನ್ನು ತಡೆಗಟ್ಟಬಹುದು. 21 ವರ್ಷ ಮೇಲ್ಪಟ್ಟ ಮಹಿಳೆಯರು ನಿಯಮಿತವಾಗಿ ತಪಾಸಣೆ ಮಾಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ಈಗ ವ್ಯಾಕ್ಸಿನೇಷನ್ ಲಭ್ಯವಿದ್ದು, ಬಾಲಕಿಯರಿಗೆ 9ನೇ ವರ್ಷದಿಂದ 14ನೇ ವರ್ಷದೊಳಗೆ 2 ಬಾರಿ ವ್ಯಾಕ್ಸಿನೇಷನ್ ಮಾಡಿಸಿಕೊಳ್ಳಬೇಕು. ಇದರಿಂದ 99%ರಷ್ಟು ಗರ್ಭಕಂಠದ ಕ್ಯಾನ್ಸರ್ ಬರುವುದನ್ನು ತಡೆಗಟ್ಟಬಹುದು. ಹಾಗೆಯೇ 16ರಿಂದ 25ನೇ ವರ್ಷದೊಳಗೆ 3 ಬಾರಿ ವ್ಯಾಕ್ಸಿನೇಷನ್ ತೆಗೆದುಕೊಳ್ಳಬೇಕಾಗಿದೆ. ಲೈಂಗಿಕ ಸುರಕ್ಷತೆಯು ಬಹಳ ಮುಖ್ಯ ಎಂದರು. ಅಧ್ಯಕ್ಷತೆಯನ್ನು ಸಮಾಜ ಕಾರ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ಹಾಲಮ್ಮ ಎಂ ವಹಿಸಿ ಮಾತನಾಡಿ, ಕ್ಯಾನ್ಸರ್ ಕಾಯಿಲೆ ಬಗ್ಗೆ ಕೇವಲ ಹೆಣ್ಣು ಮಕ್ಕಳು ಮಾತ್ರವಲ್ಲ, ಗಂಡು ಮಕ್ಕಳು ಕೂಡ ತಿಳಿದುಕೊಳ್ಳಬೇಕು. ಈ ಹಿನ್ನೆಲೆಯಲ್ಲಿ ಸಮಾಜದ ಸ್ವಾಸ್ಥ್ಯಕ್ಕಾಗಿ ಹೆಣ್ಣು ಗಂಡು ಭೇದವಿಲ್ಲದಂತೆ ಆರೋಗ್ಯದ ಬಗ್ಗೆ ಅರಿವಿಗಾಗಿ ಕಾಲೇಜಿನಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿ ಕ್ಷೇಮಾಧಿಕಾರಿ ಡಾಕ್ಟರ್ ಮಂಜುನಾಥ್ ಕೆಎನ್, ಸಂಯೋಜಕ ಪ್ರೊಫೆಸರ್ ಮಂಜುನಾಥ್ ಎಚ್ಪಿ ಉಪಸ್ಥಿತರಿದ್ದರು. ಉಪನ್ಯಾಸಕರಾದ ಶ್ರಿಂಚನ್ ಎಚ್ಎಸ್, ಕುಮಾರಸ್ವಾಮಿ ಎಸ್ಎಸ್, ಗೌರಿಶಂಕರ್ ಬಿಆರ್, ರಮ್ಯಾ, ಎಫ್ಪಿಎಐನ ನಿರ್ದೇಶಕರಾದ ಭಾರತಿ ಚಂದ್ರಶೇಖರ್, ಡಾಕ್ಟರ್ ವರುಣ್ ಸೇರಿದಂತೆ ಸಮಾಜ ಕಾರ್ಯ ವಿಭಾಗದ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಉಪನ್ಯಾಸಕ ರವಿ ಎಂಡಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾಲೇಜಿಗೆ ಭೇಟಿ ನೀಡಿದ್ದ ಕುವೆಂಪು ವಿವಿ ಕುಲಪತಿಗಳಾದ ಪ್ರೊಫೆಸರ್ ಶರತ್ ಅನಂತಮೂರ್ತಿ ಅವರು ಕಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ 1,000 ಮಾಸ್ಕ್ಗಳನ್ನು ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಕೆಲವು ವಿದ್ಯಾರ್ಥಿಗಳಿಗೆ ಸಾಂಕೇತಿಕವಾಗಿ ಮಾಸ್ಕ್ ವಿತರಿಸಿದರು. ಮುಂದಿನ ವಿವರ. ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದ ಫೀಡರ್ AF 3 ಮತ್ತು 4 ವ್ಯಾಪ್ತಿಯಲ್ಲಿ ಸೆಪ್ಟೆಂಬರ್ 23ರಂದು ಅಂದರೆ ಇಂದು ತುರ್ತು ಕಾಮಗಾರಿ ಹಮ್ಮಿಕೊಂಡಿದ್ದು, ಮಧ್ಯಾಹ್ನ 1ರಿಂದ ಸಂಜೆ 4 ಗಂಟೆಯವರೆಗೆ ಜಡ್ಜ್ ಕ್ವಾರ್ಟರ್ಸ್, ಎಸ್ವಿ ಬಡಾವಣೆ, ಎಬಿಸಿ ಬ್ಲಾಕ್, ಪೊಲೀಸ್ ಲೇಔಟ್, ವೃದ್ಧಾಶ್ರಮ ಸುತ್ತಮುತ್ತ, ಡಾಕ್ಟರ್ಸ್ ಲೇಔಟ್, ಅಯ್ಯಪ್ಪಸ್ವಾಮಿ ದೇವಸ್ಥಾನ, ಗಾಡಿಕೊಪ್ಪ, ಮಲ್ಲಿಗೇನಹಳ್ಳಿ, ಸಾಗರ ರಸ್ತೆ, ನಂಜಪ್ಪ ಲೈಫ್ ಕೇರ್, ಮೈಸೂರು ಕೇರಿ, ವಾಜಪೇಯಿ ಬಡಾವಣೆ, ಗಾಯತ್ರಿ ದೇವಿ ಲೇಔಟ್ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ನಗರದ ಬಾಲರಾಜ ಅರಸ್ ರಸ್ತೆಯ ಸರ್ಕಾರಿ ನೌಕರರ ಭವನ ಸಭಾಂಗಣದಲ್ಲಿ ಸೆಪ್ಟೆಂಬರ್ 20ರಂದು ಸಂಘದ 85ನೇ ವಾರ್ಷಿಕೋತ್ಸವ ಸರ್ವ ಸದಸ್ಯರ ಮಹಾಸಭೆ ನಡೆಯಿತು. ಸಂಘದ ಅಧ್ಯಕ್ಷ ಕೆ ಈಶ್ವರಪ್ಪ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯು ಪ್ರಾರ್ಥನೆಯೊಂದಿಗೆ ಆರಂಭಗೊಂಡಿತು. ಸಂಘದ ಕಾರ್ಯದರ್ಶಿ ಹಾಗೂ ಆಡಳಿತ ಮಂಡಳಿ ನಿರ್ದೇಶಕ ಕೆ ರವಿಕುಮಾರ್ ಅವರು ಸರ್ವ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಸದಸ್ಯರನ್ನು ಸ್ವಾಗತಿಸಿದರು. ನಂತರ ಸಂಘದ ಅಧ್ಯಕ್ಷ ಕೆ ಈಶ್ವರಪ್ಪ ಅವರು ಅಧ್ಯಕ್ಷೀಯ ಭಾಷಣ ಮಾಡಿ ಸಂಘದ ಮುಂದಿನ ಸಾಲಿನಲ್ಲಿ ಕೈಗೊಳ್ಳಲಿರುವ ವಿವಿಧ ಕಾರ್ಯಕ್ರಮಗಳು ಹಾಗೂ ಚಟುವಟಿಕೆಗಳ ಕುರಿತು ಮಾಹಿತಿ ನೀಡಿದರು. ಸಭೆಯಲ್ಲಿ ಸಂಘದ ಅಭಿವೃದ್ಧಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಸದಸ್ಯರು ಚರ್ಚಿಸಿ ಅಗತ್ಯ ತೀರ್ಮಾನಗಳನ್ನು ಕೈಗೊಂಡರು. ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಸಂಘದ ಸದಸ್ಯರು, ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿಗೆ ಅಧ್ಯಕ್ಷರು ಕೃತಜ್ಞತೆ ಸಲ್ಲಿಸಿದರು. ಸಂಘದ ನಿರ್ದೇಶಕ ಟಿಎಸ್ ಮಹದೇಶ್ವರಪ್ಪ ಅವರು ವಂದನಾರ್ಪಣೆ ಸಲ್ಲಿಸಿದ ಬಳಿಕ 85ನೇ ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆ ಸಮಾರೋಪಗೊಂಡಿತು. ಮುಂದಿನ ವಿವರ. ನಗರದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಪೂರ್ವ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಭಕ್ತಾದಿಗಳ ಅನುಕೂಲಕ್ಕಾಗಿ ಬೃಹತ್ ಅನ್ನಪ್ರಸಾದ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕರಾದ ವಿಜಯ್ ಕುಮಾರ್ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ನಗರದ ಎಲ್ಎಲ್ ರಸ್ತೆಯ ದುರ್ಗಿಗುಡಿ ಬಳಿ ಈ ಸತ್ಕಾರ್ಯಕ್ರಮ ನಡೆಯಲಿದೆ. ಈ ಬಾರಿ ವಿಶೇಷವಾಗಿ 5 ಕ್ವಿಂಟಲ್ ಅಕ್ಕಿಯ ಅನ್ನಪ್ರಸಾದ ಹಾಗೂ 10,000 ನೀರಿನ ಪ್ಯಾಕೆಟ್ಗಳನ್ನು ಭಕ್ತರಿಗೆ ವಿತರಿಸಲು ಉದ್ದೇಶಿಸಲಾಗಿದೆ. ಅಪರಾತ್ರಿ 7 ಗಂಟೆಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಾಕ್ಷರಿ ಅವರು ಅತಿಥಿಯಾಗಿ ಆಗಮಿಸಿ ಪ್ರಸಾದ ವಿತರಣಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆ. ಧಾರ್ಮಿಕ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಸಾರ್ವಜನಿಕರು ಹಾಗೂ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಸಹಕರಿಸುವಂತೆ ವಿಜಯ್ ಕುಮಾರ್ ಮನವಿ ಮಾಡಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ದಿನದ ವಿಶೇಷ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಕರ್ನಾಟಕ, ಬಿಹಾರ, ಮಹಾರಾಷ್ಟ್ರ ಹಾಗೂ ಉತ್ತರ ಪ್ರದೇಶ ರಾಜ್ಯಗಳ ವಿಧಾನ ಪರಿಷತ್ತಿನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳ ಚುನಾವಣೆಗೆ ಭಾರತೀಯ ಚುನಾವಣಾ ಆಯೋಗವು ಅಧಿಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಪ್ರಸ್ತುತ ಇರುವ ಶಾಸಕ ಅಧಿಕಾರಾವಧಿಯು ಮುಕ್ತಾಯಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಈ 4 ರಾಜ್ಯಗಳ ಒಟ್ಟು 28 ವಿಧಾನ ಪರಿಷತ್ ಸ್ಥಾನಗಳಿಗೆ ಚುನಾವಣೆ ನಡೆಯಲಿದೆ. ಕರ್ನಾಟಕದಲ್ಲಿ ಹಾಲಿ ಇರುವ 2 ಪದವೀಧರ ಹಾಗೂ 2 ಶಿಕ್ಷಕರ ಕ್ಷೇತ್ರಗಳ ಸದಸ್ಯರ ಅಧಿಕಾರಾವಧಿಯು 2026 ನವೆಂಬರ್ 11 ಪೂರ್ಣಗೊಳ್ಳಲಿದೆ. ಹೀಗಾಗಿ ಕರ್ನಾಟಕ ಆಗ್ನೇಯ ಪದವೀಧರ ಕ್ಷೇತ್ರದ ಚಿದಾನಂದ ಎಂಗೌಡ, ಪಶ್ಚಿಮ ಪದವೀಧರ ಕ್ಷೇತ್ರದ ಎಸ್ವಿ ಸಂಕನೂರು, ಈಶಾನ್ಯ ಶಿಕ್ಷಕರ ಕ್ಷೇತ್ರದ ಶಶೀಲ್ ಜಿ ನಮೋಶಿ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದ ಪುಟ್ಟಣ್ಣ ಅವರ ಸ್ಥಾನಗಳಿಗೆ ನೂತನವಾಗಿ ಚುನಾವಣೆ ನಡೆಯಲಿದೆ. ಈ ಚುನಾವಣೆಗೆ ಸಂಬಂಧಿಸಿದಂತೆ ಸೆಪ್ಟೆಂಬರ್ 29 ಅಧಿಕೃತ ಅಧಿಸೂಚನೆ ಹೊರಬೀಳಲಿದ್ದು ನಾಮಪತ್ರ ಸಲ್ಲಿಕೆಗೆ ಅಕ್ಟೋಬರ್ 6 ಕೊನೆಯ ದಿನವಾಗಿದೆ. ಸಲ್ಲಿಕೆಯಾದ ನಾಮಪತ್ರಗಳನ್ನು ಅಕ್ಟೋಬರ್ 7 ಪರಿಶೀಲಿಸಲಾಗುವುದು ಹಾಗೂ ಉಮೇದುವಾರಿಕೆ ಹಿಂಪಡೆಯಲು ಅಕ್ಟೋಬರ್ 9 ಅವಕಾಶ ನೀಡಲಾಗಿದೆ. ಅಕ್ಟೋಬರ್ 23 ಬೆಳಗ್ಗೆ 8 ಸಂಜೆ 4 ಮತದಾನ ನಡೆಯಲಿದ್ದು ಅಕ್ಟೋಬರ್ 27 ಮತ ಎಣಿಕೆ ಕಾರ್ಯ ಜರುಗಲಿದೆ. ಅಧಿಸೂಚನೆ ಪ್ರಕಟವಾದ ತಕ್ಷಣದಿಂದಲೇ ಸಂಬಂಧಪಟ್ಟ ಕ್ಷೇತ್ರಗಳಲ್ಲಿ ಮಾದರಿ ಚುನಾವಣಾ ನೀತಿ ಸಂಹಿತೆಯು ಜಾರಿಗೆ ಬಂದಿದೆ ಎಂದು ಆಯೋಗದ ಕಾರ್ಯದರ್ಶಿ ಸುಮನ್ ಕುಮಾರ್ ದಾಸ್ ಸ್ಪಷ್ಟಪಡಿಸಿದ್ದಾರೆ. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಉದ್ಯೋಗಾಕಾಂಕ್ಷಿಗಳಿಗೆ ದಿನಾಂಕ 24/9/2026 ಬೆಳಗ್ಗೆ 10 ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಆರ್ ಕ್ಯೂಬ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸುತ್ತಿದ್ದು ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನು ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಯಾವುದೇ ಪದವಿ ತೇರ್ಗಡೆಯಾದ 18-35 ವರ್ಷ ವಯೋಮಿತಿಯೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಉಚಿತ ಪ್ರವೇಶವಿದ್ದು ಆಸಕ್ತ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಮತ್ತು ಆಧಾರ್ ಕಾರ್ಡ್ ಪ್ರತಿಗಳೊಂದಿಗೆ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾನಗರ, 2 ಕ್ರಾಸ್, ಸಾಗರ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನು ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಈ ಮೂಲಕ ಸಂಪರ್ಕಿಸಬಹುದು ಎಂದು ಉದ್ಯೋಗಾಧಿಕಾರಿ ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
4: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
3: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
4: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ, ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
3: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
5: LIC ಹರ್ ಪಲ್ ಆಪ್ಕೆ ಸಾಥ್.
6: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
7: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಲೀಟರ್ ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
8: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
9: ನಂದಿನಿ ಪರಿಶುದ್ಧತೆಯ ಪ್ರತೀಕ.
10: ಹೆಲೋ ಕೇಳುಗರೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ಹಾಗೆ ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಕೇಳುಗರೆ, ನಮ್ಮ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಪರಿಸರದ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ, ಜೊತೆಗೆ ಪರಿಸರದ ಬಗ್ಗೆ ಇನ್ನಷ್ಟು ಪರಿಚಯವನ್ನ ಮಾಡಿಕೊಳ್ಳೋಣ, ಏನಂತೀರಾ? ಹಾಗಿದ್ಮೇಲೆ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಪರಿಸರಕ್ಕೆ ಸಂಬಂಧಪಟ್ಟ ವಿಷಯಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ, ಹಾಗೆ ಮಾಹಿತಿಯನ್ನ ಕೂಡ ಕೊಡ್ತಾನೆ ಇರ್ತೀವಿ. ಜೊತೆಗೆ ರಿಸೋರ್ಸ್ ಪರ್ಸನ್ಗಳು ಅವ್ರಿಗೆ ಗೊತ್ತಿರುವಂತಹ ಮಾಹಿತಿಯನ್ನ ಕೂಡ ನಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇರ್ತಾರೆ. ಹೀಗಿರುವಾಗ ನನಗೆ ಇವತ್ತು ಒಂದು ಪಕ್ಷಿ ಬಗ್ಗೆ ಮಾತಾಡಬೇಕು ಅಂತ ಅನ್ನಿಸಿದೆ. ಆಯ್ತಾ, ಯಾವ ಪಕ್ಷಿ ಅಂತ ಕೇಳ್ತಿದ್ದೀರಾ? ಕೇಳಿದ್ರಲ್ಲ, ಬುಲ್ ಬುಲ್ ಮಾತಾಡಕ್ಕಿಲ್ವಾ ಅಂತ. ಅಂದ್ರೆ ಇದು ಒಂದು ಪಕ್ಷಿ ಆಯ್ತಾ, ಬುಲ್ ಬುಲ್ ಅಂತ. ಆದ್ರೆ ಪಕ್ಷಿ ವಿಶೇಷ ಏನಪ್ಪಾ ಅಂದ್ರೆ ಹಾಡಾಡುವಂತ ಪಕ್ಷಿ. ಹಾಗಿದ್ಮೇಲೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಬುಲ್ ಬುಲ್ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಣವಾ? ಈ ವಿಷಯದ ಬಗ್ಗೆ ನನ್ಗಿಂತ ಇನ್ನೊಬ್ರು ಸಿಕ್ಕಾಪಟ್ಟೆ ಕ್ಯೂರಿಯಸ್ ಆಗಿ ಚೆನ್ನಾಗಿ ಹೇಳ್ತಾರೆ. ಅವ್ರು ಯಾರು ಗೊತ್ತಾ? ಇವತ್ತು ನಮ್ಮೊಟ್ಟಿಗೆ ಒಬ್ರು ಅತಿಥಿ ಇದಾರೆ, ಅವರೇನೆ ಡಾಕ್ಟರ್ ನಂದಾ ಅಪ್ಪಾಜಿ, ಬಯೋಡೈವರ್ಸಿಟಿ ರಿಸರ್ಚರ್, ಬಯೋಡೈವರ್ಸಿಟಿ ಎಜುಕೇಶನ್ ಅಂಡ್ ರಿಸರ್ಚ್ ಲ್ಯಾಬ್ ಶಿವಮೊಗ್ಗ. ಇವರು ನಮ್ಮ ಜೊತೆ ಇದ್ದಾರೆ. ಸೊ ಇವ್ರ ಜೊತೆ ಈ ಮಾತುಕತೆಯನ್ನ ಪ್ರಾರಂಭಿಸೋಣ. ನಂದ ಸರ್, ನಮಸ್ತೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೆ ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಬುಲ್ಬುಲ್ ಹಕ್ಕಿ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ಕಾತುರದಿಂದ ಕಾಯ್ತಾ ಇದ್ದೀವಿ. ಹಾಗಿದ್ಮೇಲೆ ನೀವು ಈ ಒಂದು ಪಕ್ಷಿಯ ಬಗ್ಗೆ ನಮಗೆ ಮಾಹಿತಿಯನ್ನ ನೀಡಬಹುದಾ?
11: ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಡಾಕ್ಟರ್ ನಂದಾ ಅಪ್ಪಾಜಿ, ಬಯೋಡೈವರ್ಸಿಟಿ ರಿಸರ್ಚರ್, ಬಯೋಡೈವರ್ಸಿಟಿ ಎಜುಕೇಷನ್ ಆ್ಯಂಡ್ ರಿಸರ್ಚ್ ಲ್ಯಾಬ್ ಶಿವಮೊಗ್ಗ. ಬುಲ್ಬುಲ್ ಪಕ್ಷಿ, ನಾವು ಸಾಮಾನ್ಯವಾಗಿ ನಮ್ಮ ಮನೆಯ ಸುತ್ತಮುತ್ತ ಕಾಣ್ತಕ್ಕಂಥ ಒಂದು ಪಕ್ಷಿಯಲ್ಲಿ ಬುಲ್ಬುಲ್ ಪಕ್ಷಿ ಅಂತ ಹೇಳ್ತೀವಿ. ಅದರಲ್ಲಿ ಎರಡು ಬಗೆಯ ಪಕ್ಷಿಗಳಿರುತ್ತೆ, ಒಂದು ರೆಡ್ ವಿಸ್ಕರ್ಡ್ ಬುಲ್ಬುಲ್, ಇನ್ನೊಂದು ರೆಡ್ ವೆಂಟೆಡ್ ಬುಲ್ಬುಲ್.
10: ಸರ್, ಹಾಗಿದ್ರೆ ಈ ಎರಡು ಪಕ್ಷಿಗಳಲ್ಲಿ ಏನು ವ್ಯತ್ಯಾಸ, ಅದ್ರ ಬಗ್ಗೆ ಹೇಳ್ಬೋದಾ?
11: ರೆಡ್ ಬುಲ್ಬುಲ್ಗೂ ಮತ್ತು ರೆಡ್ ವೆಂಟೆಡ್ ಬುಲ್ಬುಲ್ಗೂ ಏನು ವ್ಯತ್ಯಾಸ ಇದೆ ಅಂತ ಹೇಳಿದ್ರೆ, ರೆಡ್ ವಿಸ್ಕರ್ಡ್ ಬುಲ್ಬುಲಲ್ಲಿ ಕೆನ್ನೆಗೆ ಕೆಂಪು ಮಾರ್ಕ್ ಇರುತ್ತೆ, ಅದ್ರ ಕೆಳಗೆ ಒಂದು ಬಿಳಿಯಾದ ಒಂದು ಮಾರ್ಕ್ ಇರುತ್ತೆ,

0: ಎರಡರ ಮಧ್ಯದಲ್ಲಿ ಒಂದು ಸಣ್ಣ ಮೀಸೆ ಥರದಲ್ಲಿ ಒಂದು ಗೆರೆ ಹೋದಂಗೆ ಇರುತ್ತೆ. ಆದರೆ ರೆಡ್ ವೆಂಟೆಡ್ ಬುಲ್ಬುಲ್ಗೆ ತಲೆ ಪೂರ್ತಿ ಕಪ್ಪಾಗಿರುತ್ತೆ, ಅದರದ್ದು ಬ್ಯಾಕ್ ಸೈಡಲ್ಲಿ ಮಾತ್ರ ರೆಡ್ ಕಲರ್ ಇರುತ್ತೆ. ನಾನಿಂದು ರೆಡ್ ವಿಸ್ಕರ್ಡ್ ಬುಲ್ಬುಲ್ ಬಗ್ಗೆ ಮಾತಾಡ್ತೀನಿ. ರೆಡ್ ವಿಸ್ಕರ್ಡ್ ಬುಲ್ಬುಲ್, ಸೊ ಈ ಪಕ್ಷಿನ ಫಸ್ಟ್ ಡಿಸ್ಕ್ರೈಬ್ ಮಾಡಿದ್ದು ಕಾರ್ಲಸ್ ಲಿನೆಯಸ್ ಅಂತೇಳಿ 1758.
1: ನಂದಾ ಸರ್, ಹಾಗಿದ್ರೆ ಈ ಪಕ್ಷಿಗಳು ಎಲ್ಲೆಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ ಅದ್ರ ಬಗ್ಗೆ ಹೇಳ್ಬೋದಾ?
0: ಇದು ಮೂಲತಃ ಏಷ್ಯಾ ಕಾಂಟಿನೆಂಟಲ್ ಕಂಡು ಬರುತ್ತೆ. ಏಷ್ಯಾದಲ್ಲಿ ಭಾರತ, ನೇಪಾಳ, ಬಾಂಗ್ಲಾದೇಶ ಮತ್ತು ಮಯನಮಾರ್ಗಳಲ್ಲಿ ಕಂಡು ಬರುತ್ತೆ. ಪಕ್ಷಿ ಸೈಜ್ ಯಾವ ಥರ ಇರುತ್ತೆ ಅಂದರೆ ಸಾಮಾನ್ಯವಾಗಿ ಗುಬ್ಬಚ್ಚಿಗಿಂತ ಸ್ವಲ್ಪ ದೊಡ್ಡದಿರುತ್ತೆ. ಒಂದು ಅರೌಂಡ್ 15-18 or 20-22 cm ಉದ್ದ ಕಾಣಿಸುತ್ತೆ. ಇಟ್ ಟಾಲ್ ಅಂದರೆ ಒಂದು ಉದ್ದ ಒಂದು ಕಿರೀಟ ಥರ ಇರುತ್ತೆ, ಬ್ಲ್ಯಾಕ್ ಪಾಯಿಂಟೆಡ್ ಕಿರೀಟ ಥರದಲ್ಲಿರುತ್ತೆ. ರೆಡ್ ಫೇಸ್, ವೈಟ್ ಪ್ಯಾಚ್ ಕೆಳಗೆ, ಒಂದು ಸಣ್ಣ ಲೈನ್ ಅಂದರೆ ಅದು ಕಂಟಿನ್ಯೂಸಾಗಿ ಅಬ್ಸರ್ವ್ ಮಾಡ್ತಿರೋರಿಗೆ ಮಾತ್ರ ಕಂಡು ಬರುತ್ತೆ. ಆ ಲೈನ್ ಯಾವ ಥರ ಇರುತ್ತೆ ಅಂದರೆ ರೆಡ್ ಮತ್ತು ಬ್ಲ್ಯಾಕ್ ವೈಟ್ ಪ್ಯಾಚ್ ಏನಿರುತ್ತೆ ಅದರ ಮಧ್ಯದಲ್ಲಿ ಒಂದು ಸಣ್ಣ ಲೈನ್ ರನ್ ಆಗ್ತಿರುತ್ತೆ. ಸೊ ಅದರಿಂದ ರೆಡ್ ವಿಸ್ಕರ್ಡ್ ಬುಲ್ಬಲ್ನ ಈಸಿಯಾಗಿ ಪತ್ತೆ ಹಚ್ಬೋದು, ಅಂದರೆ ಒಂದು ರೆಡ್ ಮಾರ್ಕ್ ಏನೇ ಕಾಣಿಸ್ತಿರುತ್ತೆ. ಸೊ ಟೈಲ್ ಏನಿರುತ್ತೆ, ಟೈಲ್ ಒಂದು ಸ್ವಲ್ಪ ಒಂದು 10 cm, ಕೆಲವೊಂದರಲ್ಲಿ ಅಂದರೆ ಮೆಚೂರ್ಡ್ ಆದಂಗೆ 12-15 cm ತನಕ ಉದ್ದ ಇರುತ್ತೆ ಬಲ. ಅದ್ರದ್ದು ಬ್ಯಾಕ್ ಸೈಡ್ ಗುದದ್ವಾರ ಏನಿರುತ್ತೆ ಅಲ್ಲಿ ರೆಡ್ ಟು ಆರೆಂಜ್ ಕಲರ್ಡ್ ಮಾರ್ಕ್ ಇರುತ್ತೆ. ಸೊ ಅದು ಡಿಫ್ರೆನ್ಷಿಯೇಟ್ ಮಾಡ್ತಕ್ಕಂಥದ್ದು ರೆಡ್ ವೆಂಟೆಡ್ ಮತ್ತು ವಿಸ್ಕರ್ಡ್ ಬುಲ್ಬುಲ್ಗೂ ಮತ್ತು ರೆಡ್ ವೆಂಟೆಡ್ ಬುಲ್ಬುಲ್ಗೂ ಇರ್ತಕ್ಕಂಥ ವ್ಯತ್ಯಾಸ. ರೆಡ್ ವಿಸ್ಕರ್ಡ್ ಬುಲ್ಬುಲಲ್ಲಿ ಕೆನೆಲ್ ಮಾತ್ರ ಕೆಂಪು ಇರುತ್ತೆ, ವೆರಾಸ್ ರೆಡ್ ವೆಂಟೆಡ್ ಬುಲ್ಬುಲಲ್ಲಿ ಬ್ಯಾಕ್ ಸೈಡಲ್ಲಿ ಮಾತ್ರ ರೆಡ್ ಇರುತ್ತೆ, ಅದಕ್ಕೆ ಕೆನ್ನೆ ಹತ್ರ ಕೆಂಪು ಇರೋದಿಲ್ಲ, ಫುಲ್ ತಲೆ ಕಪ್ಪಾಗಿರುತ್ತೆ. ಸೊ ಈ ಬರ್ಡ್ ಹೆಚ್ಚಿಗೆ ಎಲ್ಲಿ ಕಂಡು ಬರುತ್ತೆ ಅಂತೇಳಿದ್ರೆ ಇದ್ರದ್ದು ಹ್ಯೂಮನ್ ಸೆಟ್ಲ್ಮೆಂಟ್ ಅಂದರೆ ಎಲ್ಲಿ ಮನುಷ್ಯ ವಾಸ ಇರ್ತಾನೆ ನಗರ ಪ್ರದೇಶಗಳಲ್ಲಿ ಅಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಸ್ವಲ್ಪ ನಗರ ಪ್ರದೇಶದಿಂದ ದೂರ ಹೋಗ್ತಾ ಇನ್ನೇನು ನಗರ ಎಂಡ್ ಆಗ್ತಾ ಬಂತು ಅಥವಾ ಅರಣ್ಯ ಪ್ರದೇಶ ಶುರು ಆಗ್ತಾ ಇದೆ ಅಂದಂಗೆ ಅವ್ರದ್ದು ಕಾಣಿಸೋದು ಕಡಿಮೆ ಆಗ್ತಾ ಬರುತ್ತೆ. ಹ್ಯೂಮನ್ ಸೆಟ್ಲ್ಮೆಂಟಲ್ಲಿ ಹೆಚ್ಚಿಗೆ ಇರುತ್ತೆ. ಈ ಪಕ್ಷಿಯ ವೈಜ್ಞಾನಿಕ ಹೆಸರು ಪಿಕ್ನೋನೋಟಸ್ ಜೋಕೋಸಸ್ ಅಂತ.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಪಿಕ್ನೋನೋಟಸ್ ಜೋಕಸಸ್ ಅಲಿಯಸ್ ಬುಲ್ಬುಲ್ ಪಕ್ಷಿಯ ಬಗ್ಗೆ ನಮ್ಮ ಆನಂದ ಸರ್ ಅವರು ಒಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀವಿ. ಈ ಬುಲ್ಬುಲ್ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಕೆ ಸಾಕಷ್ಟು ವಿಷಯಗಳು ಬಾಕಿ ಇದೆ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ನಾವು ಒಂದು ಪಕ್ಷಿಯ ಬಗ್ಗೆ ಮಾತಾಡ್ತಾ ಇದ್ವಿ. ಹಾಗೆ ಹಾಡುವಂತ ಪಕ್ಷಿ ಅಂದ್ರೆ ಅದೇ ಬುಲ್ಬುಲ್ ಪಕ್ಷಿಯ ಬಗ್ಗೆ ಮಾತಾಡ್ತಿದ್ವಿ. ಈ ಒಂದು ಪಕ್ಷಿಯ ಬಗ್ಗೆ ನಮ್ಮೊಟ್ಟಿಗೆ ಬಯೋಡೈವರ್ಸಿಟಿ ರಿಸರ್ಚರ್ ಆಗಿರುವಂತಹ ಡಾಕ್ಟರ್ ನಂದಾ ಅಪ್ಪಾಜಿಯವರು ಸಾಕಷ್ಟು ಒಳ್ಳೆಯ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹಾಗಿದ್ರೆ ಅವರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸೋಣ. ನಂದಾ ಸರ್, ಈಗೇನಪ್ಪ ಅಂದ್ರೆ ಪ್ರತಿಯೊಂದು ಪಕ್ಷಿಗೆ ಕೂಡ ಬ್ರೀಡಿಂಗ್ ಟೈಮ್ ಅಂತ ಇರುತ್ತೆ. ಸೊ ಈ ಒಂದು ಬುಲ್ಬುಲ್ ಪಕ್ಷಿಯ ಬ್ರೀಡಿಂಗ್ ಟೈಮ್ ಯಾವಾಗ, ಅದ್ರ ಬಗ್ಗೆ ಹೇಳ್ಬೋದಾ?
3: ಸೊ ಇದ್ರದ್ದು ಬ್ರೀಡಿಂಗ್ ಸೀಸನ್ ಇಟ್ ವೇರೀಸ್ ವಿತ್ ದ ಎನ್ವಿರಾನ್ಮೆಂಟ್, ಅಂದರೆ ಆ ವಾತಾವರಣದಲ್ಲಿ ಯಾವ ರೀತಿ ಉಷ್ಣತೆ ಇರುತ್ತೆ, ಮಳೆ ಇರುತ್ತೆ, ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗುತ್ತೆ. ಲಿಟ್ರೇಚರ್ ಪ್ರಕಾರ ಏನು ಹೇಳ್ತಾರೆ ಅಂದರೆ ನವಂಬರಿಂದ ಮೇ ತನಕ, ನವಂಬರ್ ಡಿಸೆಂಬರ್ ಅಪ್ ಟು ಮೇ ತನಕ ಅದರದ್ದು ಬ್ರೀಡಿಂಗ್ ಸೀಸನ್ ಇರುತ್ತೆ ಅಂತೇಳಿ. ಆದರೆ ನನ್ನ ಅಬ್ಸರ್ವೇಷನ್ ಪ್ರಕಾರ, ಆ್ಯಸ್ ಪರ್ ಮೈ ಅಬ್ಸರ್ವೇಷನ್, ನಾನು ಇವತ್ತು ನನ್ನ ಅಬ್ಸರ್ವೇಷನ್ ಹೇಳ್ತೀನಿ, ನನ್ನ ಅಬ್ಸರ್ವೇಷನ್ ಪ್ರಕಾರ ಇಟ್ ಸ್ಟಾರ್ಟ್ಸ್ ಫ್ರಮ್ ಫೆಬ್ರವರಿ ಟು ಜುಲೈ ತನಕ ಇರುತ್ತೆ. ಕೆಲವೊಂದು ಸರಿ ಏನಾಗುತ್ತೆ, ಈವನ್ ಫೆಬ್ರವರಿಲೂ ಶುರು ಆಗಿರಲ್ಲ, ಏಪ್ರಿಲಿಂದ ಶುರು ಆಗುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ಒಂದು ಅಡಲ್ಟ್ ಮೇಲ್ ಮತ್ತು ಫಿಮೇಲ್ ಏನು ಮಾಡುತ್ತೆ, ಒಂದು ಗಂಡು ಮತ್ತು ಹೆಣ್ಣು ಬುಲ್ಬುಲ್ ಪಕ್ಷಿ ಎಲ್ಲಿ ಗೂಡ್ ಮಾಡಬೇಕು ಅನ್ನೋದಕ್ಕೆ ಫಸ್ಟ್ ಆ ಏರಿಯಾನ ಸೆಲೆಕ್ಟ್ ಮಾಡಲಿಕ್ಕೆ ಶುರು ಮಾಡುತ್ತೆ. ಸಮಟೈಮ್ ರಾಂಗ್ ಪ್ಲೇಸಸ್ನ ಸೆಲೆಕ್ಟ್ ಮಾಡಿರುತ್ತೆ. ಅದೇನಾದ್ರು ರಾಂಗ್ ಪ್ಲೇಸಸ್ನ ಸೆಲೆಕ್ಟ್ ಆಗಿದೆ ಅಂತೇಳಿದ್ರೆ ಅದು ಹೊಸದಾಗಿ ಗೂಡ್ ಕಟ್ತಾ ಇರತಕ್ಕಂಥ ಪಕ್ಷಿಯಾಗಿರುತ್ತೆ. ಸೊ ಮೆಚ್ಯೂರ್ಡ್ ಬರ್ಡ್ಸ್ ಏನು ಮಾಡಿರುತ್ತೆ ಅಂದರೆ ಅಡಲ್ಟ್ ಬರ್ಡ್ಸ್ ಅಂದರೆ ಸ್ವಲ್ಪ ಜ್ಞಾನ ಇರ್ತಕ್ಕಂಥದ್ದು, ಬುದ್ಧಿವಂತಿಕೆ ಇರ್ತಕ್ಕಂಥದ್ದು, ಈಗಾಗಲೇ 2-3 ಸರಿ ಮಾಡಿರ್ತಕ್ಕಂಥದ್ದು ಏನು ಮಾಡುತ್ತೆ, ಆ ನೆಸ್ಟನ್ನು ನಾನು ಎಲ್ಲಿ ಮಾಡಬೇಕು ಅನ್ನೋದಕ್ಕೆ ಫಸ್ಟ್ ಸರ್ವೆ ಮಾಡಲಿಕ್ಕೆ ಶುರು ಮಾಡುತ್ತೆ. ಸರ್ವೆ ಮಾಡಲಿಕ್ಕೆ ಬಂದಾಗ ಮೇಲ್ ಮತ್ತು ಫೀಮೇಲ್ ಇಬ್ಬರೂ ಕೂತ್ಕೊಂಡು ಎಲ್ಲ ಆ್ಯಂಗಲಿಂದ ಯಾವ ಜಾಗದಲ್ಲಿ ನಾವು ನೆಸ್ಟ್ ಮಾಡ್ಬೋದು ಅನ್ನೋದನ್ನ ನೋಡ್ತಾ ಇರ್ತಾರೆ. ಮುಖ್ಯವಾಗಿ ಅವ್ರಿಗೆ ಯಾರಿಂದ ತೊಂದರೆ ಆಗುತ್ತೆ, ಪ್ರಿಡೇಟರ್ಸ್, ಉದಾಹರಣೆಗೆ ಮೊಟ್ಟೆ ಮಾಡಿದ ಟೈಮಲ್ಲಿ ಆ ಮೊಟ್ಟೆನ ಅಥವಾ ಮರಿಗಳನ್ನ ಇಡಲಿಕ್ಕೆ ಅಂತೇಳಿ ಯಾವುದು ಈ ಕೌಕಲ್ ಅಂತ ಏನಂದು ಹೇಳ್ತೀವಿ, ಆ ಪಕ್ಷಿ ಮತ್ತು ಕಾಗೆ ಏನಾದರೂ ಡಿಸ್ಟರ್ಬ್ ಮಾಡುತ್ತಾ, ಅವರಿಂದ ಡಿಸ್ಟರ್ಬೆನ್ಸ್ ಕಡಿಮೆ ಇದೆಯಾ, ಮತ್ತು ಮನೆ ಹ್ಯೂಮನ್ ಸೆಟಲ್ಮೆಂಟ್ ಇರ್ತಕ್ಕಂಥ ಜಾಗದಲ್ಲಿ ನಗರ ಪ್ರದೇಶಗಳಲ್ಲಿ ಅವ್ರು ಗೂಡ್ ಮಾಡೋದ್ರಿಂದ ಹೆಚ್ಚಿಗೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಬರ್ತಕ್ಕಂಥದ್ದು ಬೆಕ್ಕಿಂದ. ಸೊ ಬೆಕ್ ರೀಚ್ ಆಗದೇ ಇರ್ತಕ್ಕಂಥ ಜಾಗನ ಆದಷ್ಟು ಪ್ರಿಫರ್ ಮಾಡುತ್ತೆ. ಬೆಕ್ಕು ಯಾವ ಕಡೆ ಯಾವ ಆ್ಯಂಗಲಿಂದನೂ ಅವ್ರ ನೆಸ್ಟನ್ನು ಟಚ್ ಮಾಡಬಾರ್ದು, ಅಲ್ಲಿಗೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಇರುತ್ತೆ. ಸಾಧಾರಣವಾಗಿ ಒಂದು 6-9 ಅಡಿ ತನಕನೂ ಭೂಮಿಯಿಂದ ನೆಲದಿಂದ ಎತ್ತರ ಇರ್ತಕ್ಕಂಥ ಜಾಗಗಳನ್ನ ಪ್ರಿಫರ್ ಮಾಡುತ್ತೆ. ಅಲ್ಲಿ ಯಾವುದೇ ಕಾರಣಕ್ಕೂ ಅವರು ಪ್ರಿಡೇಟರ್ಸ್, ಅವ್ರನ್ನ ಹಿಡಿತಕ್ಕಂಥವ್ರು ಅವ್ರನ್ನ ಮುಟ್ಟಬಾರ್ದು, ಟಚ್ ಆಗಬಾರ್ದು ಅನ್ನೋ ರೀತಿಯಲ್ಲಿ ಪ್ಲಾನ್ ಮಾಡಿರುತ್ತೆ. ಸೊ ಬ್ರೀಡಿಂಗ್ ಸೀಸನಲ್ಲಿ, ಬ್ರೀಡಿಂಗ್ ಟೈಮಲ್ಲಿ ಅವರು ಈ ಮೇಲ್ ಬರ್ಡ್ ಏನಿದೆ ಅದು ಫಿಮೇಲ್ ಬರ್ಡ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಅದ್ರ ಮುಂದೆ ಆ ರೆಕ್ಕೆಗಳನ್ನ ಬಿಚ್ಚಿಕೊಂಡು ಫ್ಲಾಪ್ ಮಾಡ್ತಾ ಇರುತ್ತೆ. ಸೊ ಒಂದು ಸಣ್ಣದಾಗಿ ಒಂದು 1-2 ಸೆಕೆಂಡ್ಸ್ 3 ಸೆಕೆಂಡ್ಸಲ್ಲಿ ಸಣ್ಣದಾಗಿ ಒಂದು ರಂಬೆ ಮೇಲೆ ಡ್ಯಾನ್ಸ್ ಮಾಡ್ತಿರುತ್ತೆ, ಅಂದರೆ ಲೆಫ್ಟ್ ಸೈಡ್ ಹೋಗೋದು, ರೈಟ್ ಸೈಡ್ ಹೋಗೋದು. ಸೊ ಅದು ಅಪೋಸಿಟ್ ಸೆಕ್ಸ್ನ ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಿಗ್ನಲ್ ಮಾಡ್ತಾಯಿರುತ್ತೆ. ಆವಾಗ ಕಾಲಿಂಗು ಸಹ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ಅದಾದ ನಂತರ ಬ್ರೀಡಿಂಗ್ ಶುರು ಆದಾಗ ಮಿನಿಮಮ್ ಅಂತೇಳಿದ್ರೆ ಒಂದು ಸೀಸನ್ ಅಂತೇಳಿದ್ರೆ ಏನು ಅವರು ಫೆಬ್ರವರಿಯಿಂದ ಜುಲೈ ತನಕ ಎಂಡ್ ಮಾಡ್ತಾರೆ. ಆ ಟೈಮಲ್ಲಿ ಒಂದೊಂದು ಸರಿ 2 ಕ್ಲಚ್ 3 ಕ್ಲಚ್ ಈವನ್ ಸಮಟೈಮ್ ನಾನು 4 ಕ್ಲಚ್ನು ಸಹ ನೋಡಿ.
2: ನಂದಾ ಸರ್, ಒಂದು ನಿಮಿಷ, ಈ ಕ್ಲಚ್ ಅಂದ್ರೆ ಏನು ಸರ್, ನಮ್ಮ ಕೇಳುವರಿಗೆ ಸ್ವಲ್ಪ ಅರ್ಥ ಆಗೋ ರೀತಿ ಹೇಳ್ಬೋದಾ? ಕ್ಲಚ್ ಅನ್ನೋ ಪದದ ಅರ್ಥ ಏನು, ಅದರಲ್ಲಿ ಪಕ್ಷಿಗಳ ವಿಷಯ ಅಂತ ಬಂದಾಗ ಕ್ಲಚ್ ಅಂದ್ರೆ ಏನು ಸರ್?
3: ಕ್ಲಚ್ ಅಂದ್ರೆ ಏನಂದ್ರೆ 4 ಸರಿ ಮೊಟ್ಟೆ ಮಾಡ್ತಾರೆ, 4 ಸರಿನೂ ಮಕ್ಕಳಾಗ್ತಾರೆ ಅಂತೇಳಿ. ಅಂದ್ರೆ ಫಸ್ಟ್ ಕ್ಲಚ್ ಇಂದ ಶುರು ಮಾಡಿದಾಗ ಒಂದೊಂದ್ಸರಿ 2 ಮೊಟ್ಟೆ ಆಗಿರುತ್ತೆ, ನೆಕ್ಸ್ಟ್ ಎರಡನೇ ಕ್ಲಚ್ಚಲ್ಲಿ 2 ಇರುತ್ತೆ, 3ನೇ ಕ್ಲಚ್ಗೆ ಬಂದಾಗ 3 ಆಗುತ್ತೆ, ನೆಕ್ಸ್ಟ್ ಕ್ಲಚ್ಗೆ ಬಂದಾಗ 4 ಆಗುತ್ತೆ. ಯಾವಾಗ ಮೊಟ್ಟೆ 2 ಒಂದು ಮರಿ ಸಕ್ಸಸ್ ಇರುತ್ತೆ, ಒಂದು ಮೊಟ್ಟೆ ಆಗದೇ ಇರುತ್ತೆ. ಕೆಲವು ಸರಿ 3 ಮೊಟ್ಟೆ ಇದ್ದಾಗ 2 ಮಾತ್ರ ಅದು ಇನ್ಕ್ಯುಬೇಟ್ ಮಾಡಿ 2 ಮಾತ್ರ ಮರಿನ ರೆಡಿ ಮಾಡ್ಕೊಂಡಿರುತ್ತೆ. 3 2 ರೀತಿಯಲ್ಲಿ 4 ಮೊಟ್ಟೆ ಹಾಕಿದಾಗ 3 ಆಗಿರುತ್ತೆ, 1 ಅದೇ ರೀತಿ ಇನ್ಆಕ್ಟಿವ್, ಅಂದರೆ ಅದನ್ನು ಇನ್ಕ್ಯುಬೇಷನ್ ಮಾಡಿರಲ್ಲ ಅಥವಾ ಅದು ಆಕ್ಟಿವ್ ಆಗಿ ಮೊಟ್ಟೆ ಹೊಡೆದು ಹೊರಗಡೆ ಬರಲ್ಲ.
2: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಡಾಕ್ಟರ್ ನಂದಾ ಸರ್ ಅವರು ಈ ಒಂದು ಬುಲ್ಬುಲ್ ಪಕ್ಷಿಯ ಬಗ್ಗೆ ಒಳ್ಳೆ ಮಾಹಿತಿಯನ್ನ ಹಂಚಿಕೊಳ್ತಾ ಇದ್ರು. ಹಾಗೆ ಅದರ ವಿಧ, ಅದರ ಆಕಾರ, ಅದರ ರಚನೆ ಹೇಗಿರುತ್ತೆ, ಜೊತೆಗೆ ಈ ಒಂದು ರಿಪ್ರೊಡಕ್ಟಿವ್ ಸಿಸ್ಟಮ್ ಕೂಡ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತಿದ್ರು. ಹಾಗಿದ್ಮೇಲೆ ಈ ಬುಲ್ಬುಲ್ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನಷ್ಟು ವಿಷಯಗಳಿದೆ, ಖಂಡಿತವಾಗ್ಲಿ ಈ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಂದಾ ಸರ್ ಕೂಡ ತಿಳಿಸ್ಕೊಳ್ಳೋದಕ್ಕೆ ಕಾತುರದಿಂದ ಕಾಯ್ತಾ ಇದಾರೆ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತಗೊಳ್ಳಿ, ಓಕೆನಾ? ಸೊ ಲೆಟ್ಸ್ ಟೇಕ್ ಎ ಒನ್ ಮೋರ್ ಬ್ರೇಕ್. ನೀವು ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.82 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಹಾಗೆ ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ಪಕ್ಷಿಯ ಪರಿಚಯದ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇನೆ ಬುಲ್ಬುಲ್ ಪಕ್ಷಿ. ಈ ಒಂದು ಪಕ್ಷಿಯ ಬಗ್ಗೆ ಡಾಕ್ಟರ್ ನಂದಾ ಅಪ್ಪಾಜಿಯವರು ಮಾಹಿತಿಯನ್ನು ನೀಡ್ತಾ ಇದ್ರು. ಹಾಗೆ ಸ್ನೇಹಿತರೆ, ಈಗ ನಾವು ಮನುಷ್ಯರು ಮನೆ ಕಟ್ಟುವಾಗ ಸುಮ್ಸುಮ್ನೆ ಎಲ್ಲೆಲ್ಲೋ ಮನೆ ಕಟ್ಟುವುದಿಲ್ಲ. ಯಾಕಂದ್ರೆ ನಾವು ಒಂದು ಒಳ್ಳೆ ಜಾಗವನ್ನು ತಗೊಂಡು ಸುತ್ತಮುತ್ತಲೂ ವಾಸಿಸೋಕೆ ಈ ಸ್ಥಳ ಯೋಗ್ಯವಾಗಿದೆಯೋ ಇಲ್ವೋ ಅಂತ ಹೇಳಿ ಯೋಚನೆ ಮಾಡಿ ನಂತರದಲ್ಲಿ ಮನೆಯನ್ನ ಕಟ್ತೀವಿ. ಮನುಷ್ಯರು ಮೊದಲೇ ಬುದ್ಧಿಜೀವಿಗಳು. ಬುದ್ಧಿಜೀವಿಗಳಾಗಿರೋ ನಾವೇ ಮನೆ ಕಟ್ಟುವಾಗ ಇಷ್ಟೊಂದೆಲ್ಲ ಯೋಚನೆ ಮಾಡ್ತೀವಿ ಅನ್ನುವಾಗ, ಈ ಪಕ್ಷಿಗಳು ಕೂಡ ಗೂಡನ್ನ ಕಟ್ಟುವಾಗ ಸಾಕಷ್ಟು ಯೋಚನೆ ಮಾಡುತ್ತೆ. ಈ ಗೂಡಿಂದ ತನ್ನ ಮರಿಗಳಿಗೆ, ತನ್ನ ಮೊಟ್ಟೆಗೆ ರಕ್ಷಣೆ ಸಿಗುತ್ತೋ ಇಲ್ವೋ, ಶತ್ರುಗಳಿಂದ ಇದನ್ನ ಕಾಪಾಡ್ಕೋಬಹುದೋ ಇಲ್ವೋ ಅಂತ 100 ಬಾರಿ ಯೋಚನೆ ಮಾಡಿ ಒಂದು ಸ್ಥಳದಲ್ಲಿ ಗೂಡನ್ನ ಕಟ್ಟುತ್ತೆ. ಅದ್ರ ಬಗ್ಗೆ ಎಲ್ಲ ನಮ್ಮ ನಂದ ಸರ್ ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು. ಬುಲ್ಬುಲ್ ಪಕ್ಷಿಯ ವಿಧ, ಆಕಾರ, ರಚನೆ ಬಗ್ಗೆ ಎಲ್ಲ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ಮೇಲೆ ಈ ಒಂದು ಬುಲ್ಬುಲ್ ಹಕ್ಕಿ ಮೊಟ್ಟೆ ಇಟ್ಟ ಮೇಲೆ ಎಷ್ಟು ದಿನ ಕಾವು ಕೊಟ್ಟು ಮರಿಯನ್ನ ಹಾಕತ್ತೆ, ಮರಿ ಆದ ನಂತರ ಅದನ್ನ ಹೇಗೆ ರಕ್ಷಣೆ ಮಾಡುತ್ತೆ, ಹೇಗೆ ಬುದ್ಧಿ ಕಲಿಸುತ್ತೆ, ಅದ್ರ ಬಗ್ಗೆ ಎಲ್ಲ ಹೆಚ್ಚು ತಿಳ್ಕೊಳ್ಳೋಣವಾ. ನಂದ ಸರ್, ನೀವಂತೂ ಬುಲ್ಬುಲ್ ಹಕ್ಕಿಯ ಬಗ್ಗೆ ಒಳ್ಳೊಳ್ಳೆ ಮಾಹಿತಿಯನ್ನ ಕೊಡ್ತಾ ಇದ್ರಿ. ಹಾಗಿದ್ಮೇಲೆ ಈ ಒಂದು ಬುಲ್ಬುಲ್ ಹಕ್ಕಿ ಮೊಟ್ಟೆ ಇಟ್ಟ ನಂತರ ಅದಕ್ಕೆ ಎಷ್ಟು ದಿನಗಳ ಕಾಲ ಕಾವು ಕೊಟ್ಟು ಮರಿ ಮಾಡುತ್ತೆ, ಅದ್ರ ಬಗ್ಗೆ ಹೇಳ್ಬೋದಾ?
3: ಅದು ಇನ್ಕ್ಯುಬೇಷನ್, ಕಾವು ಕೂತ ನಂತರ ಕಡಿಮೆ ಅಂತ ಹೇಳಿದ್ರು 12 ದಿನ ಬೇಕಾಗುತ್ತೆ. ಅಂದರೆ ಲಿಟ್ರೇಚರ್ ಪ್ರಕಾರ 9-11 ದಿನ ಅಂತ ಮಾಹಿತಿ ಇದೆ. ಈ ಒಂದು ಸಲಿಮಾಲಿ ಪುಸ್ತಕದಲ್ಲೂ ಸಹ 11-12 ಅಂತ ಇದೆ. ಸಮಟೈಮ್ 13 ದಿನ ತೊಗೊಂಡಿರೋದು ಇದೆ, 15 ದಿನವೂ ಆಗುತ್ತೆ. ಅಂದರೆ ಡಿಪೆಂಡ್ಸ್ ಆನ್ ದ ಸರೌಂಡಿಂಗ್ ಎನ್ವಿರಾನ್ಮೆಂಟ್, ಆ ವೆದರ್ ಯಾವ ರೀತಿ ಇರುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಅದೇನಾದ್ರು ಏಪ್ರಿಲ್ ಶುರು ಮಾಡ್ತು ಅಂತೇಳಿದ್ರೆ ಉಷ್ಣತೆ ಚೆನ್ನಾಗಿರುತ್ತೆ, ಬಿಸಿಲುಗಾಲ ಇರೋದ್ರಿಂದ ಚೆನ್ನಾಗಿರುತ್ತೆ. ಆವಾಗ ಏನಾಗುತ್ತೆ, 12 ಅಥವಾ 11 ದಿನದಲ್ಲಿ ಮೊಟ್ಟೆ ಹೊಡೆದು ಬರುತ್ತೆ. ಅದೇ ಏನಾದ್ರು ಕ್ಲಚ್ ಥರ್ಡ್ ಕ್ಲಚ್ಗೆ ಹೋಗಿ ಅವಾಗ ಏನಾದ್ರು ಮಾನ್ಸೂನ್ ಶುರು ಆಗಿಬಿಟ್ರೆ, ಅಂದರೆ ಮೇ ತಿಂಗಳಲ್ಲಿ ಅಥವಾ ಜೂನ್ ತಿಂಗಳಾದರೆ 14 ದಿನವೂ ತೊಗೊಂಡಿದೆ, ಈವನ್ 15 ದಿನವೂ ಆಗುತ್ತೆ. ಆಫ್ಟರ್ ಹ್ಯಾಚಿಂಗ್ ಅಂದರೆ ಮೊಟ್ಟೆ ಒಡೆದ ನಂತರ ಕಡಿಮೆ ಅಂದರೂ 21-25 ದಿವಸದವರೆಗೂ ಅಮ್ಮ ಮತ್ತು ಅಪ್ಪ ಇಬ್ಬರು ಫೀಡ್ ಮಾಡ್ತಿರ್ತಾರೆ. ಇಲ್ಲಿ ವಿಶೇಷ ಏನಪ್ಪಾ ಅಂತೇಳಿದ್ರೆ, ಅಮ್ಮ ಫೀಡ್ ಮಾಡಬೇಕು, ಅಮ್ಮ ಆಹಾರ ತಂದುಕೊಡ್ಬೇಕು, ಮತ್ತು ಅದನ್ನು ಮತ್ತೆ ಅದರದ್ದು ಗರಿಗಳಿಂದ ರೆಕ್ಕೆಗಳಿಂದ ಅವಳನ್ನ ಮಕ್ಕಳನ್ನ ಮುಚ್ಕೋಬೇಕು, ಕಾವು ಕೊಡಬೇಕು, ಬಿಸಿ ಮಾಡಬೇಕು. ಹಾಗಾಗಿ ಅವರು ಮನೆ ಸೆಲೆಕ್ಟ್ ಮಾಡತಕ್ಕಂಥ ಜಾಗ, ನೆಸ್ಟ್ ಮಾಡ್ತಕ್ಕಂಥ ಜಾಗ ಯಾವ ರೀತಿ ಇರುತ್ತೆ ಅಂತೇಳಿದ್ರೆ, ವಿಚ್ ಈಸ್ ವೆರಿ ನಿಯರ್ ಟು ಅವ್ರ ಫುಡ್ ಸೋರ್ಸ್. ಅಂದರೆ ಅವ್ರಿಗೆ ಆಹಾರ ಹತ್ರದಲ್ಲಿ ಸಿಗಬೇಕು. ಯಾವ ರೀತಿ, ಉದಾಹರಣೆಗೆ ಆ ಟೈಮಲ್ಲಿ ಅವ್ರಿಗೆ ಎನಿ ಟೈಮ್ ಫುಡ್ ಸಿಗ್ತಕ್ಕಂಥದ್ದನ್ನ, ಉದಾಹರಣೆಗೆ ಗಸಗಸೆ ಹಣ್ಣು ಅಂತ ಹೇಳ್ತೀವಿ, ಆ ಮರ ಹತ್ರ ಇದ್ರಂತೂ ಅವ್ರು ಭಾರಿ ಹತ್ರದಲ್ಲಿ ಫುಡ್ ಸಿಗುತ್ತೆ ಅನ್ನೋದು ಅದೊಂದು ಪ್ಲಾನ್ ಮಾಡಿರ್ತಾರೆ. ಅದಿಲ್ಲ ಅಂತೇಳಿದ್ರೆ ಈ ಆಲದ ಮರದ್ದು ಅಥವಾ ಅರಳಿ ಮರದ್ದು ಯಾವುದಾದ್ರು ಹಣ್ಣಾಗಿರ್ಬೇಕು, ಇಲ್ಲ ಸೀಬೆ ಮರ ಆಗಿರಬೇಕು, ಇಲ್ಲ ಇನ್ನೊಂದು ಲಾಂಟಾನ ಅಂತ ಇರುತ್ತೆ, ಅದರಲ್ಲಂತೂ ಯಾವಾಗಲೂ ಫ್ರೂಟ್ ಇದ್ದೇ ಇರುತ್ತೆ, ಅದನ್ನು ಪ್ರಿಫರ್ ಮಾಡುತ್ತೆ. ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದು ಕೆಂಪು ಇಂಕ್ ಥರ ಆಗುತ್ತೆ, ಕೈಗೆ ಮುಟ್ಟಿದ್ರೆ ನಾವು ಬೇಲೆಲ್ಲ ಹಾಕ್ತಿರ್ತೀವಿ, ಹಾಡು ತುಂಬ ತಿನ್ನುತ್ತೆ. ಅದ್ರದ್ದು ಫ್ರೂಟ್ ಅಂತೂ ತುಂಬ ಇಷ್ಟಪಡುತ್ತೆ, ಯಾಕಂದರೆ ಅದು ತುಂಬ ಜ್ಯೂಸಿ ಇರುತ್ತೆ, ಮತ್ತು ಮಕ್ಳಿಗೆ ಕೊಡ್ಲಿಕ್ಕೆ ಸುಲಭ ಆಗುತ್ತೆ. ಆದರೆ ಆ ಟೈಮಲ್ಲಿ ಮಕ್ಕಳಿಗೆ ಪ್ರೋಟೀನ್ ಫುಡ್ಡು ಬೇಕಾಗುತ್ತೆ. ಅಂದರೆ ಈ ಕ್ಯಾಟರ್ಪಿಲ್ಲರು, ಅಂದರೆ ಕಂಬಳಿ ಹುಳು, ಸ್ಪೈಡರು, ನೋಣ, ಮತ್ತು ಕೆಲವೊಂದು ಸರಿ ಮಕ್ಕಳು ಸ್ವಲ್ಪ ಸ್ವಲ್ಪ ಸ್ವಲ್ಪ ಬೆಳೀತಾ ಬೆಳೀತಾ, ಅಂದರೆ 3-5-7 ಡೇಸ್ ಹಿಂಗೆ ಮುಂದೆ ಮುಂದೆ ಹೋಗ್ತಾ ಇದ್ದಂಗೆ ಅಪ್ಪ ಅದಕ್ಕೆ ಗ್ರಾಸ್ ಆಪರ್ ಸಹ ತಂದುಕೊಡ್ತಾನೆ, ಮತ್ತು ಬಟರ್ಫ್ಲೈನೂ ಸಹ ತಂದುಕೊಡ್ತಾನೆ. ಆದರೆ ಈ ಈ ಈ ನಾನ್ ವೆಜ್ ಫುಡ್ ಏನಿದೆ ಅದು ಅಮ್ಮ ತರಲಿಕ್ಕೆ ಆಗಲ್ಲ, ಯಾಕಂದರೆ ಶಿ ಹ್ಯಾಸ್ ಟು ಫ್ಲೈ ಲಾಂಗರ್ ಡಿಸ್ಟೆನ್ಸ್, ಸ್ವಲ್ಪ ತುಂಬ ದೂರ ಹೋಗಬೇಕಾಗುತ್ತೆ, ತುಂಬ ದೂರ ಹೋಗಿ ಆಹಾರನ ಉಟ್ಕೊಂಡು ಬರಬೇಕಾಗುತ್ತೆ. ಹಂಗಾಗಿ ಮೋಸ್ಟ್ ಆಫ್ ದ ಟೈಮ್ ಪರ್ ಡೇ ಏನಾದ್ರು ನಾನ್ ವೆಜ್ ಫುಡ್, ಅಂದರೆ ಈ ಕ್ಯಾಟರ್ಪಿಲ್ಲರು ಮತ್ತು ಇನ್ಸೆಕ್ಟ್ಸ್ ಆ್ಯಂಟ್ಸ್ನೆಲ್ಲ ತಂದುಕೊಟ್ರೆ ಅದು ಹೆಚ್ಚಿನ ಸಾತಿ ಅಪ್ಪನೇ ತಂದುಕೊಟ್ಟಿರ್ತಾನೆ. ಅಮ್ಮ ಹತ್ರ ಹತ್ರದಲ್ಲಿ ಏನು ಫುಡ್ ಸೋರ್ಸ್ ಸಿಗುತ್ತೆ ಅಂತ ತಂದುಕೊಡ್ತಾಳೆ. ಕೆಲವು ಸರಿ ಅವಳು ಹೋಗಿ ವಿತೌಟ್ ಫುಡ್ಡನ್ನು ಸಹ ವಾಪಸ್ ಬರ್ತಾಳೆ, ಅಂದರೆ ಏನಾದ್ರು ಫುಡ್ ಕ್ಯಾಚ್ ಆಗಲಿಲ್ಲ ಅಥವಾ ಏನಾದ್ರು ಇನ್ಸೆಕ್ಟ್ಸ್ನ ಏನಾದ್ರು ಕ್ಯಾಚ್ ಮಾಡೋಕೆ ಹೋಗಿ ಸಿಗಲಿಲ್ಲ ಅಂತೇಳಿದ್ರೆ ಬೇಗನೆ ಬಂದುಬಿಡ್ತಾಳೆ. 1 ನಿಮಿಷದಲ್ಲಿ ಈ 60 ಸೆಕೆಂಡ್ಸಲ್ಲಿ ಅವ್ರ ಫುಡ್ ಸೋರ್ಸು ಚೆನ್ನಾಗಿದ್ದರೆ ಕಡಿಮೆ ಅಂದ್ರೂ 10-12 ಸರಿ ತಿನ್ನಿಸ್ತಾರೆ. ಅಂದರೆ ಒಂದು ಸರಿ ಅಮ್ಮ ಬಂದು ತಿನ್ನಿಸಿದ್ಲು ಅಂತೇಳಿದ್ರೆ, ಅಮ್ಮ ತಿನ್ನಿಸಿದ ಕೂಡಲೇ ಅಮ್ಮ ಮತ್ತು ಇನ್ಕ್ಯುಬೇಷನ್ ಕೂತಿರ್ತಾಳೆ, ಅಮ್ಮ ಇನ್ಕ್ಯುಬೇಷನ್ ಕೂತ್ ಕೂಡಲೇ ಅಪ್ಪ ಒಂದು ಕಾಲ್ ಮಾಡ್ತಾನೆ, ಅಪ್ಪ ಫುಡ್ ತೊಗೊಂಡು ಬಂದೇನೆ ಅಂದ್ಕೊಂಡೇ ಫುಡ್ ಬಾಯ್ಲ್ ಇಟ್ಕೊಂಡು ಒಂದು ಕಾಲ್ ಮಾಡ್ತಾನೆ. ಸೊ ಆ ಕಾಲ್ ಗೊತ್ತಾದ ಕೂಡಲೇ ಅಮ್ಮ ಅಪ್ಪ ಫುಡ್ ತಂದಿದ್ದೇನೆ ಅಂತ ಗೊತ್ತಾಗುತ್ತೆ, ಅವಳು ನೆಸ್ಟಿಂದ ಹೊರಗೆ ಹೋಗ್ತಾಳೆ, ಅಪ್ಪ ಬಂದು ಫುಡ್ಡನ್ನು ಕೊಡ್ತಾನೆ. ಆದರೆ ಅಪ್ಪ ಫುಡ್ ಕೊಡೋದು ಸ್ಪೀಡ್ ಯಾವ ರೀತಿ ಇರುತ್ತೆ ಅಂತೇಳಿದ್ರೆ, ಯಾರು ಫಸ್ಟ್ ಬಾಯ್ ತೋರಿಸ್ತಿರ್ತಾರೆ ಅವ್ರಿಗೆ ಫುಡ್ ಕೊಟ್ಟು ಈ ಥರ ಅಂದರೆ ಪೋಸ್ಟ್ ಮ್ಯಾನ್ ಬಂದು ಪೋಸ್ಟ್ ಲೆಟರ್ನ ಕೊಟ್ಟು ಹೋದ ರೀತಿಯಲ್ಲಿ ಮಾಡ್ತಿರ್ತಾನೆ. ಆದರೆ ಅಮ್ಮ ಆ ರೀತಿ ಆಗಿರಲ್ಲ. ಅಮ್ಮ 3 ಮಕ್ಕಳು ಇದ್ದರೆ ಅಥವಾ 2 ಮಕ್ಕಳಿದ್ರೆ ಲಾಸ್ಟ್ ಅತಿ ಯಾವುದಕ್ಕೆ ಕೊಟ್ಟಿದ್ದೆ ಅಂತ ನೋಡಿಕೊಂಡು ನೆಕ್ಸ್ಟ್ ಅತಿ ಕೊಡಬೇಕಾದ್ರೆ ನೆಕ್ಸ್ಟ್ ಇನ್ನೊಬ್ರಿಗೆ ಕೊಟ್ಟು ನೆಕ್ಸ್ಟ್ ಇನ್ನೊಬ್ರಿಗೆ ಅಂದರೆ ಆ ಕಡೆ ಮಾಡ್ತಾ ಇರ್ತಾರೆ. ಕೆಲವೊಂದ್ಸರಿ ಫುಡ್ ಸೋರ್ಸ್ ತುಂಬ ಚಿಕ್ಕದಿದ್ರೆ ಎರಡು ಫುಡ್ ಅಂತ ಅಂದಿರ್ತಾರೆ, ಅಂದರೆ ಎರಡು ಬೆರಿ ತಂದಿದ್ರೆ ಒಂದಕ್ಕೊಂದು ಕೊಟ್ಟು ನಂತರ ಇನ್ನೊಂದು ಕೊಡ್ತಾರೆ. ಬೈ ಚಾನ್ಸ್ ಏನಾರು ಅವಳೇನಾರು ಕ್ಯಾಟರ್ಪಿಲ್ಲರ್ ಅನ್ನು ಇಟ್ಕೊಂಡಿದ್ರೆ ಅದನ್ನು ಬಾಯಲ್ಲೇ ಅವಳು ಕೊಕ್ಕಲ್ಲೇ ಚಾಪ್ ಮಾಡಿ ಕಟ್ ಮಾಡಿ ಒಂದು ಪೀಸ್ ಅವಳಿಗೆ ಒಂದು ಪೀಸ್ ಇನ್ನೊಂದು ಮಗುಗೆ ಎರಡಕ್ಕೂ ಕೊಡ್ತಾರೆ. ಆದರೆ ಅಪ್ಪ ಇದ್ರಲ್ಲಿ ಫೇಲ್ ಆಗ್ತಾನೆ, ಅಂದರೆ ಒಂದೇ ಸರಿ ಬಂದು ಕೊಟ್ಟು ಈ ಪೋಸ್ಟ್ ಮ್ಯಾನ್ ಬಂದು ಡಂಪ್ ಮಾಡ್ದಂಗೆ ಡಂಪ್ ಮಾಡಿ ಒಳಗೆ ಬಿಡ್ತಾನೆ.
4: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ಈ ಒಂದು ಬುಲ್ಬುಲ್ ಪಕ್ಷಿ ಏನಿದೆ ಇದು ಮೊಟ್ಟೆ ಇಟ್ಟ ನಂತರ ಒಂದು 12-13 ದಿನಗಳ ಆದ ಮೇಲೆ ಕಾವು ಕೊಟ್ಟು ಮರಿಯನ್ನ ಮಾಡುತ್ತೆ. ಅದಾದ ನಂತರ ಮರಿಗಳನ್ನ ಹೇಗೆ ಸುರಕ್ಷಿತ ಮಾಡುತ್ತೆ, ಅವುಗಳಿಗೆ ಹೇಗೆ ಫುಡ್ ತಂದು ಕೊಡುತ್ತೆ, ಜೊತೆಗೆ ಇಲ್ಲಿ ಗಂಡು ಬುಲ್ಬುಲ್ ಹಾಗೆ ಹೆಣ್ಣು ಬುಲ್ಬುಲ್ ಎರಡು, ಅಂದ್ರೆ ಅಪ್ಪ ಬುಲ್ಬುಲ್ ಅಮ್ಮ ಬುಲ್ಬುಲ್ ಪಕ್ಷಿ ಎರಡು ಕೂಡ ಈಗ ಮನುಷ್ಯರು ಹೇಗೆ ತಮ್ಮ ಮಕ್ಕಳನ್ನ ಜೋಪಾನ ಮಾಡ್ತಾರೋ, ಆಹಾರವನ್ನ ತಂದುಕೊಟ್ಟು ಆಹಾರ ಬೇಯಿಸಾಕಿ ಹೇಗೆ ಜೋಪಾನ ಮಾಡ್ತಾರೋ, ಹಾಗೆ ಪಕ್ಷಿಗಳು ಕೂಡ ತಮ್ಮ ಮರಿಗಳನ್ನ ಆಹಾರವನ್ನ ನೀಡಿ ಜೋಪಾನ ಮಾಡುತ್ತೆ. ಅದೇ ರೀತಿ ಪಕ್ಷಿಗಳಲ್ಲೂ ಕೂಡ ಇರುವಂತದ್ದು ಒಂದ್ ರೀತಿ ಖುಷಿ ಅನ್ಸುತ್ತೆ ಅಲ್ವಾ. ಹಾಗಿದ್ಮೇಲೆ ಈ ಬುಲ್ಬುಲ್ ಪಕ್ಷಿಯ ಬಗ್ಗೆ ತಿಳ್ಕೊಳ್ಳೋಕೆ ಇನ್ನೂ ಕೆಲವೊಂದಿಷ್ಟು ಕುತೂಹಲಕಾರಿ ವಿಷಯಗಳಿದೆ. ಈ ವಿಷಯಗಳನ್ನೆಲ್ಲ ನೀವು ಕೇಳಬೇಕು ಅಂದ್ರೆ ನಾಳಿನ ಕಾರ್ಯಕ್ರಮದವರೆಗೆ ಕಾಯಲೇಬೇಕು. ಹೌದು, ಪರಿಸರ ಪರಿಚಯದ ನಾಳೆಯ ಕಾರ್ಯಕ್ರಮದಲ್ಲಿ ಕೂಡ ಈ ಬುಲ್ಬುಲ್ ಪಕ್ಷಿಯ ಬಗ್ಗೆ ಡಾಕ್ಟರ್ ನಂದ ಅಪ್ಪಾಜಿಯವರು ಇನ್ನಷ್ಟು ಮಾಹಿತಿಯನ್ನ ಕೊಡಲಿದ್ದಾರೆ. ಹಾಗಿದ್ರೆ ನಾಳೆ ತನಕ ಕಾಯ್ತಾ ಇರಿ, ಬುಲ್ಬುಲ್ ಪಕ್ಷಿಯ ಬಗ್ಗೆ ಇನ್ನಷ್ಟು ಮಾಹಿತಿ ಸಿಗುತ್ತೆ. ಸೊ ಇದರೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ನೀವು ಇಷ್ಟೋ ತನಕ ಕೇಳಿದ್ದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ, ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. ಮೈ LIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ. ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
2: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
4: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ, ಗುಡ್ ಮಾರ್ನಿಂಗ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಕಣ್ರಿ, ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟ್ರಾವೆಲಿಂಗ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಎಲ್ಲ ಹೇಳಿ, ಎಲ್ರಿಗೂ ಕೂಡ ಟ್ರಾವೆಲಿಂಗ್ ಅಂದ್ರೆ ಇಷ್ಟ ಆಗೇ ಆಗುತ್ತೆ. ಹಾಗೆ ಒಬ್ಬೊಬ್ರು ಒಂದೊಂದು ರೀತಿಯ ಪ್ಲೇಸ್ಗಳಿಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ ಅಲ್ವಾ. ಇನ್ನು ಟ್ರಾವೆಲಿಂಗ್ ಅನ್ನೋದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಹೋಗೋದು ಅಂತ ಹೇಳಿದ್ರೆ, ಎಂಜಾಯ್ ಮಾಡೋದು ಅಂತ ಹೇಳಿದ್ರೆ ಈ ಟ್ರಾವೆಲಿಂಗ್ನ ಅಂತಲೇ ಹೇಳಬಹುದು. ಹಾಗೆ ನೀವೇನಾದರೂ ತುಂಬ ಸ್ಟ್ರೆಸ್ಸಲ್ಲಿದ್ದರೆ, ಯಾವುದಾದ್ರೂ ನಿಸರ್ಗದತ್ತ ತಾಣಗಳಿಗೆ ನೀವು ಭೇಟಿಯನ್ನು ನೀಡಿದ್ರೆ ನಿಮ್ಮ ಮನಸ್ಸು ರಿಲ್ಯಾಕ್ಸ್ ಆಗುತ್ತೆ. ಹಾಗೆ ನಿಮ್ಮ ಒಂದು ಲೈಫ್ನ ಹೊಸದಾಗಿ ರಿಫ್ರೆಶ್ ಆಗಿ ಸ್ಟಾರ್ಟ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳಬಹುದು. ಹಾಗೆ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ನಿಮ್ಮ ಲೈಫಲ್ಲಿ ಸಿಗುತ್ತೆ. ಹಾಗೆ ನಿಮ್ಮ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ, ನಿಮ್ಮ ಕಾನ್ಫಿಡೆನ್ಸ್ ಕೂಡ ಜಾಸ್ತಿ ಆಗುತ್ತೆ ಅಂತಲೇ ಹೇಳಬಹುದು. ಇಷ್ಟೇ ಅಲ್ಲದೆ ಹೆಲ್ತ್ ಬೆನಿಫಿಟ್ ಕೂಡ ಇದೆ. ಏನಪ್ಪ ಅಂತ ಹೇಳಿದ್ರೆ, ನೀವು ಟ್ರಾವೆಲಿಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ದೈಹಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೀವು ಯಾವುದೋ ಒಂದು ಹಿಲ್ ಸ್ಟೇಷನ್ಗೆ ಹೋಗ್ತೀರಾ ಅಥವಾ ನೇಚರ್ ರಿಲೇಟೆಡ್ ಪ್ಲೇಸಿಗೆ ಹೋಗ್ತೀರಾ ಅಥವಾ ಯಾವುದೋ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತೀರಾ ಅಂದಾಗ ಅಲ್ಲಿನ ಒಂದು ಪಾಸಿಟಿವ್ ಎನರ್ಜಿ ನಿಮಗೆ ಬರುತ್ತೆ ಅಂತಲೇ ಹೇಳಬಹುದು. ಹಾಗೆ ನಿಮ್ಮ ಒಂದು ದೈಹಿಕ ಹಾಗೆ ಮಾನಸಿಕ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಈ ಒಂದು ಟ್ರಾವೆಲಿಂಗ್ ಮಾಡೋದ್ರಿಂದ. ಸೊ ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಒಂದು ಅದ್ಭುತವಾಗಿರುವಂತಹ ಟ್ರಾವೆಲಿಂಗ್ ಪ್ಲೇಸ್ನ ಬಗ್ಗೆ ಪರಿಚಯಿಸಬೇಕು ಅಂತ ಹೊರಟಿದ್ದೀನಿ. ನನ್ನ ಜೊತೆ ಟ್ರಾವೆಲಿಂಗ್ ಮಾಡೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ನಾನಿವತ್ತು ನಿಮಗೊಂದು ಜಲಪಾತವನ್ನ ಪರಿಚಯಿಸೋಣ ಅಂತ ಹೊರಟಿದ್ದೀನಿ. ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಜಲಪಾತ ಕದಂಬಿ ಜಲಪಾತ. ಇದು ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಸುಂದರವಾದ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದ ಒಳಗಡೆ ಇರುವಂತಹ ಒಂದು ಪ್ರಸಿದ್ಧ ನೈಸರ್ಗಿಕ ಜಲಪಾತವಾಗಿದೆ. ಪಶ್ಚಿಮ ಘಟ್ಟಗಳ ದಟ್ಟ ಹಸಿರಿನ ಮಧ್ಯೆ ಇರುವ ಈ ಜಲಪಾತವು ಪ್ರಕೃತಿ ಪ್ರೇಮಿಗಳನ್ನ ಮತ್ತೆ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತೆ. ಈ ಜಲಪಾತ ಸುಮಾರು 30 ಅಡಿ ಎತ್ತರದಿಂದ ಕಲ್ಲು ಬಂಡೆಗಳ ಮಧ್ಯೆ ಧುಮ್ಮಿಕ್ಕುತ್ತೆ. ಇದು ಶೃಂಗೇರಿ ಮತ್ತೆ ಕುದುರೆಮುಖ ನಡುವಿನ ಮುಖ್ಯ ರಸ್ತೆಯ ಸಮೀಪದಲ್ಲೇ ಇದೆ ಅಂತಾನೆ ಹೇಳಬಹುದು. ಹಾಗಿದ್ರೆ ಒಂದು ಕದಂಬಿ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ, ಇಲ್ಲಿ ಸುತ್ತಮುತ್ತಲು ಇರುವಂತಹ ಸ್ಥಳಗಳ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗೆ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯ ಕುದುರೆಮುಖದಲ್ಲಿ ಇರುವಂತಹ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನದಲ್ಲಿ ಇರುವಂತಹ ಒಂದು ಅದ್ಭುತ ಜಲಪಾತವಾಗಿರುವಂತಹ ಕದಂಬಿ ಜಲಪಾತದ ಬಗ್ಗೆ. ಹಾಗಿದ್ರೆ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಹಾಗೆ ಒಂದು ಕದಂಬಿ ಜಲಪಾತದ ಬಗ್ಗೆ, ಇಲ್ಲಿನ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಈ ಒಂದು ಕದಂಬಿ ಜಲಪಾತವು ಪಶ್ಚಿಮ ಘಟ್ಟಗಳ ಹಚ್ಚ ಹಸಿರಿನ ಪ್ರಕೃತಿ ಸೌಂದರ್ಯದ ನಡುವೆ ಇದೆ. ಇನ್ನು ಕುದುರೆಮುಖದಲ್ಲಿ ಕದಂಬಿ ಜಲಪಾತವು ಒಂದು ಪ್ರಮುಖ ಆಕರ್ಷಣೆಯಾಗಿದೆ. ಹಾಗೇನೇ ನೀವು ಶೃಂಗೇರಿಯಿಂದ ಕುದುರೆಮುಖ ನಡುವಿನ ರಸ್ತೆಯಲ್ಲಿ ಹೋಗ್ತೀರಾ ಅಂತ ಹೇಳಿದ್ರೆ, ಅಥವಾ ಹಾಗೆ ನೀವು ಕುದುರೆಮುಖಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ, ಶೃಂಗೇರಿ ಕುದುರೆಮುಖ ರೂಟ್ನಲ್ಲಿ ನೀವೇನಾದ್ರೂ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ, ಅಲ್ಲಿ ಒಂದು ಸೇತುವೆ ಸಿಗುತ್ತೆ. ಆ ಸೇತುವೆಯ ಮೇಲೆ ನಿಂತು ನೀವು ಈ ಒಂದು ಅದ್ಭುತವಾಗಿರುವ ಜಲಪಾತವನ್ನ ನೋಡಬಹುದಾಗಿದೆ. ಹಾಗೆ ಬಂಡೆಗಳ ಮೂಲಕ ಧುಮ್ಮಿಕ್ಕುವ ಈ ಒಂದು ಜಲಪಾತವು ಬಿಳಿಯ ಹೊಳೆಯಂತೆ ಕಾಣಿಸುತ್ತೆ. ಹಾಗೆ ಮಳೆಗಾಲದಲ್ಲಂತೂ ಈ ಜಲಪಾತ ಇನ್ನೂ ಅದ್ಭುತವಾಗಿ ಇರುತ್ತೆ. ಹಾಗೆ ನೀರು ಧುಮ್ಮಿಕ್ಕಿ ಹರಿಯುವುದನ್ನ ನೋಡಬಹುದಾಗಿದೆ. ಹಾಗೇನೆ ವರ್ಷ ಪೂರ್ತಿ ಇಲ್ಲಿ ಜಲಪಾತ ಹರಿತಾ ಇರುವುದನ್ನ ನಾವು ಕಾಣಬಹುದಾಗಿದೆ. ಹಾಗೆ ಈ ಒಂದು ಕದಂಬಿ ಜಲಪಾತವು ಬೆಂಗಳೂರಿನಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿದೆ. ಮತ್ತೆ ಶಿವಮೊಗ್ಗದಿಂದ 150 ಕಿಲೋಮೀಟರ್, ಹಾಗೆ ಕಳಸದಿಂದ 20 ಕಿಲೋಮೀಟರ್ ದೂರದಲ್ಲಿ, ಕಾರ್ಕಳದಿಂದ 50 ಕಿಲೋಮೀಟರ್, ಮೂಡಿಗೆರೆಯಿಂದ 75 ಕಿಲೋಮೀಟರ್, ಮಂಗಳೂರಿನಿಂದ 130 ಕಿಲೋಮೀಟರ್, ಮತ್ತೆ ರಸ್ತೆಯ ಮೂಲಕ ಇಲ್ಲಿಗೆ ಸಂಪರ್ಕವನ್ನ ಹೊಂದಿದೆ. ಹಾಗೆ ಇಲ್ಲಿಗೆ ಹೋಗ್ಲಿಕ್ಕೆ ಬಸ್ಗಳು ಹಾಗೆ ಟ್ಯಾಕ್ಸಿಯ ಮೂಲಕ ಕೂಡ ನೀವು ಹೋಗಬಹುದಾಗಿದೆ. ಹಾಗೆ ಇಲ್ಲಿಗೆ ಭೇಟಿಯನ್ನ ನೀಡೋದಕ್ಕೆ ಉತ್ತಮವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ಇಲ್ಲಿಗೆ ಹೋಗೋದಕ್ಕೆ ಬೆಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಹಾಗೆ ಮಳೆಗಾಲದ ನಂತರ ಕೂಡ ನೀವು ಹೋಗಬಹುದು. ಸೆಪ್ಟೆಂಬರ್ ಅಕ್ಟೋಬರ್ ನ ಟೈಮ್ನಲ್ಲಿ ಕೂಡ ನೀವು ಈ ಒಂದು ಜಲಪಾತವನ್ನ ವೀಕ್ಷಿಸುವುದಕ್ಕೆ ಹೋಗಬಹುದಾಗಿದೆ. ಹಾಗೆ ಇಲ್ಲಿ ಹತ್ತಿರದಲ್ಲಿ ಯಾವುದೇ ರೀತಿಯ ರೆಸ್ಟೋರೆಂಟ್ಗಳು ಕೂಡ ಇಲ್ಲ. ನಿಮಗೆ ಹತ್ತಿರದಲ್ಲಿ ಹೋಟೆಲ್ ಅಥವಾ ರೆಸ್ಟೋರೆಂಟ್ ಬೇಕು ಅಂತ ಹೇಳಿದ್ರೆ ಕಳಸಕ್ಕೇನೆ ಹೋಗ್ಬೇಕಾಗತ್ತೆ. ಹಾಗೆ ಇಲ್ಲಿ ಹೋಮ್ ಸ್ಟೇಗಳು ಕೂಡ ಅವೈಲೇಬಲ್ ಇದೆ. ನೀವು ಸಂಸ್ಥೆಗೆ ಹೋದ್ರೆ ನಿಮಗೆ ಸಾಕಷ್ಟು ಹೋಮ್ ಸ್ಟೇಗಳು ನಿಮಗೆ ಸಿಗುತ್ತೆ. ಇನ್ನು ನೀವು ಈ ಒಂದು ಜಲಪಾತಕ್ಕೆ ಹೋಗ್ತೀರಾ ಅಂದ್ರೆ, ಈ ಜಲಪಾತವನ್ನ ವೀಕ್ಷಿಸೋದಕ್ಕೆ ಹೋಗ್ತೀರಾ ಅಂದ್ರೆ, ಸುತ್ತಮುತ್ತಲೂ ಕೂಡ ಸಾಕಷ್ಟು ಪ್ರವಾಸಿ ತಾಣಗಳು ಕೂಡ ಇದೆ. ಸೊ ಹಾಗಾಗಿ ಆಗೆಲ್ಲಾ ತಾಣಗಳಿಗೆ ಕೂಡ ಭೇಟಿಯನ್ನ ನೀಡಬಹುದು. ಹಾಗಿದ್ರೆ ಕುದುರೆಮುಖ ಸುತ್ತಮುತ್ತಲೂ ಇರುವಂತಹ ಸ್ಥಳಗಳ ಬಗ್ಗೆ, ನೀವು ಕುದುರೆಮುಖಕ್ಕೆ ಹೋದ್ರೆ ಯಾವೆಲ್ಲಾ ಸ್ಥಳಗಳನ್ನ ನೋಡಬಹುದು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ಕೊಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನಿವತ್ತು ನಿಮಗಾಗಿ ಪರಿಚಯಿಸ್ತಾ ಇದ್ದಂತಹ ಸ್ಥಳ ಕುದುರೆ ಮುಖದಲ್ಲಿ ಇರುವಂತಹ ಕದಂಬಿ ಎನ್ನುವಂತಹ ಜಲಪಾತದ ಬಗ್ಗೆ ತಿಳಿಸ್ತಾ ಇದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಈ ಒಂದು ಕದಂಬಿ ಜಲಪಾತದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದೆ, ಒಂದು ಕದಂಬಿ ಜಲಪಾತವನ್ನ ನೀವೇನಾದ್ರೂ ನೋಡ್ಲಿಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ, ಸುತ್ತಮುತ್ತಲೂ ಸಾಕಷ್ಟು ಸ್ಥಳಗಳು ಇದೆ. ಕುದುರೆಮುಖ ಸುತ್ತಮುತ್ತಲೂ ನಾವು ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿಯನ್ನ ನೀಡಬಹುದು ಅನ್ನೋದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಕುದುರೆಮುಖಕ್ಕೆ ಹೋದ್ರೆ ನೀವು ಇನ್ನು ಯಾವೆಲ್ಲ ಸ್ಥಳಗಳನ್ನ ನೋಡಬಹುದು, ಯಾವೆಲ್ಲ ಸ್ಥಳಗಳಿಗೆ ವಿಸಿಟ್ ಮಾಡಬಹುದು ಅನ್ನೋದನ್ನ ನೋಡುದಾದ್ರೆ, ಮೊದಲನೇದಾಗಿ ನೀವು ಕುದುರೆಮುಖ ಬೆಟ್ಟಕ್ಕೆ ಹೋಗಬಹುದು. ಕುದುರೆಮುಖ ಹಿಲ್ ಸ್ಟೇಷನ್, ಇದು ಎಲ್ಲಾ ಪ್ರಕೃತಿ ಪ್ರಿಯರಿಗೆ ಹಾಗೆ ಟ್ರಕ್ಕಿಂಗ್ ಮಾಡುವವರಿಗೆ ಇದು ತುಂಬಾನೇ ನೆಚ್ಚಿನ ಸ್ಥಳ ಅಂತಾನೆ ಹೇಳಬಹುದು. ಈ ಶಿಖರವು ಅತ್ಯುತ್ತಮ ಸ್ಥಳವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 184 meters ದೂರದಲ್ಲಿ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋಗಬಹುದು. ಇದು ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿ ವಿಭಿನ್ನವಾಗಿರುವಂತಹ ಸಸ್ಯ ವರ್ಗ ಪ್ರಾಣಿಗಳನ್ನ ನೀವು ನೋಡಬಹುದಾಗಿದೆ. ಹಾಗೆ ಇಲ್ಲಿಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಿಂದ ನೀವು ಅನುಮತಿಯನ್ನ ಪಡೆದುಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಹನುಮಾನ್ ಗುಂಡಿ ಜಲಪಾತಕ್ಕೆ ಹೋಗಬಹುದಾಗಿದೆ. ಇದು ಕದಂಬಿ ಜಲಪಾತದ ಸುತ್ತಮುತ್ತಲಿನ ಪ್ರದೇಶದ ಪ್ರಮುಖ ಆಕರ್ಷಣೆಯಾಗಿದೆ. ಹನುಮಾನ್ ಗುಂಡಿ ಜಲಪಾತವು 100 feet ಎತ್ತರವನ್ನ ಹೊಂದಿದೆ. ಬಂಡೆಗಳ ಮೇಲೆ ಬೀಳುವ ನೀರನ್ನ ನೋಡುವುದು ಒಂದು ರಮಣೀಯ ದೃಶ್ಯ ಅಂತಾನೆ ಹೇಳಬಹುದು. ಇದು ಒಂದು ಸುಂದರ ತಾಣವಾಗಿದೆ. ಹಾಗೆ ಕುರುಂಜಾಲ್ ಬೆಟ್ಟಕ್ಕೆ ಹೋಗಬಹುದು. ಇದು ಕೂಡ ಒಂದು ಅದ್ಭುತವಾಗಿರುವಂತಹ ವೀಕ್ಷಣಾ ಸ್ಥಳವಾಗಿದೆ. ಹಾಗೇನೆ ನೇತ್ರಾವತಿ ಬೆಟ್ಟ, ಇದು ಒಂದು ಅದ್ಭುತವಾಗಿರುವ ಬೆಟ್ಟ ಶಿಖರವಾಗಿದೆ. ತುಂಬಾನೇ ಚೆನ್ನಾಗಿರುವಂತಹ ಒಂದು ಶಿಖರವಾಗಿದೆ. ಇಲ್ಲಿಗೆ ಕೂಡ ಭೇಟಿಯನ್ನ ನೀಡಬಹುದು. ಹಾಗೆ ಸಂಸೆಯಲ್ಲಿರುವಂತಹ ಗಣಪತಿ ದೇವಾಲಯಕ್ಕೆ ಭೇಟಿಯನ್ನ ನೀಡಬಹುದಾಗಿದೆ. ಇನ್ನು ಕಳಸ ಸುತ್ತಮುತ್ತಲು ಇರುವಂತಹ ಸಾಕಷ್ಟು ತಾಣಗಳಿಗೆ ಕೂಡ ನೀವು ಭೇಟಿಯನ್ನ ನೀಡಬಹುದು. ಇಲ್ಲೇ ಸ್ಟೇ ಆದ್ರೆ ನೀವು ಖಂಡಿತವಾಗ್ಲೂ ಎಲ್ಲಾ ಸ್ಥಳಗಳನ್ನ ಕವರ್ ಮಾಡಿಕೊಂಡು ಹಾಗೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಕೂಡ ಭೇಟಿಯನ್ನ ನೀಡಿ ನಿಮ್ಮ ಒಂದು ಜರ್ನಿಯನ್ನ ಕಂಪ್ಲೀಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಏನು ಅನ್ನೋದನ್ನ ನಮ್ಮ ಸಂಖ್ಯೆ 9686096279 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಟ್ರಾವೆಲ್ ಮಾಡ್ತಾ ಇದ್ದು, ನಿಮಗೆ ಕೂಡ ಟ್ರಾವೆಲಿಂಗ್ ಅಂದರೆ ಇಷ್ಟ ಇದ್ರೆ, ನೀವು ಮಾಡಿರೋ ಟ್ರಾವೆಲಿಂಗ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಹೇಳಿದ್ರೆ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಾ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗೆ ನಾನು ಯಾವಾಗಲೂ ಹೇಳೋ ಹಾಗೆ ಈ ಒಂದು ದೊಡ್ಡ ಪ್ರಪಂಚವನ್ನ ಈ ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ, ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಾಕು.
1: ಎಲ್ಐಸಿಯ ನ್ಯೂ ಜೀವನ್ ಶಾಂತಿ ಪಾಲಿಸಿ ಕೇವಲ ಒಮ್ಮೆ ಮಾತ್ರ ಪ್ರೀಮಿಯಂ ಪೇ ಮಾಡಿ ಗ್ಯಾರಂಟಿಡ್ ಆನ್ಯುಟಿ ಪಡ್ಕೊಳ್ಳಿ. ಮೊದಲ 1-5 ವರ್ಷಗಳವರೆಗೆ, ನಂತರ ಇಡೀ ಜೀವನದವರೆಗೆ. ಎಲ್ಐಸಿ ನ್ಯೂ ಜೀವನ್ ಶಾಂತಿ, ಶಾಂತಿ ಖಚಿತ. ಎಲ್ಐಸಿ ಹರ್ಬಲ್ ಆಪ್ಗೆ ಸಾಥ್. ನಿಮ್ಮ ಹತ್ತಿರದ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ ಅಥವಾ www.lsiindia.in ಗೆ ವಿಸಿಟ್ ಮಾಡಿ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಂದು ಸಮಯದಲ್ಲಿ ನಮ್ಮ ಭವಿಷ್ಯದ ಬಗ್ಗೆ ಅತಿಯಾಗಿ ನಾವು ಚಿಂತನೆ ಮಾಡ್ತಾ ಕೂತ್ಬಿಡ್ತೀವಿ. ಮುಂದೆ ಏನಾಗುತ್ತೋ ಏನೋ, ಯಾವ ರೀತಿ ಇದೆಯೋ ಏನೋ, ಕಾಣದೇ ಇರುವಂತಹ ಭವಿಷ್ಯಕ್ಕೆ ಈಗಿಂದನೇ ಯೋಚನೆ ಮಾಡ್ತಾ ಇರುವಂತಹ ಈ ದಿನವನ್ನು, ಇರುವಂತಹ ಈ ಬದುಕನ್ನು ಯೋಚನೆ ಚಿಂತನೆಯಲ್ಲೇ ಕಳೆದು ಬಿಡ್ತೀವಿ. ಇದಕ್ಕೆ ತಕ್ಕಂತೆ DVJ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ ಸ್ನೇಹಿತರೆ. ಏನಪ್ಪ ಅಂದರೆ, ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕ ನೂಕುತ್ತಿರು. ವಿವರಗಳ ಜೋಡಿಸುವ ಯಜಮಾನ ಬೇರೆಹನು, ಸವೆಸು ನೀಂ ಜನುಮವನು ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ದಿವಸದಿಂ ದಿವಸಕ್ಕೆ, ನಿಮಿಷದಿಂ ನಿಮಿಷಕ್ಕೆ, ಭವಿಷ್ಯವ ಚಿಂತಿಸದೆ ಬದುಕು ನೂಕುತ್ತಿರು ಅಂತ. ಖಂಡಿತವಾಗ್ಲೂ ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆ ಮಾಡದೆ, ಚಿಂತಿಸದೆ ಈಗಿರುವಂತಹ ಬದುಕನ್ನು ಆನಂದಿಸಬೇಕು, ಸಂತೋಷಿಸಬೇಕು ಅಂತ ಹೇಳ್ತಾರೆ. ವಿವರಗಳ ಜೋಡಿಸುವ ಯಜಮಾನ ಬೇರಿಹನು, ಸವೆಸು ನೀಂ ಜನುಮವನು. ಖಂಡಿತವಾಗ್ಲೂ ವಿವರಗಳ ಜೋಡಿಸುವ ಯಜಮಾನ ಬೇರಿಹನು. ಅಂದರೆ ಸ್ನೇಹಿತರೆ, ನಮ್ಮ ಜೀವನದ ತೀರ್ಪುಗಾರ ಪರಮಾತ್ಮ. ಪರಮಾತ್ಮನ ಮೇಲೆ ಭರವಸೆ ಇಟ್ಟು ನಾವು ಮುಂದೆ ಮುಂದೆ ಸಾಕ್ತಾ ಇರಬೇಕು ಅಂತಾನೆ ಹೇಳ್ತಾರೆ. ಅಂದರೆ ಯಾವ ಸಮಯದಲ್ಲಿ, ಯಾವ ಕ್ಷಣದಲ್ಲಿ, ಯಾವ ದಿನದಲ್ಲಿ ಜೀವನ ಯಾವ ರೀತಿ ಬದಲಾವಣೆ ಆಗುತ್ತೋ, ಯಾವ ರೀತಿ ಟ್ವಿಸ್ಟ್ ತೊಗೊಳುತ್ತೋ, ಯಾವ ರೀತಿ ಟರ್ನ್ ಆಗುತ್ತೋ ಅನ್ನೋದ್ರ ಬಗ್ಗೆ ನಮ್ಗೆ ಯಾರಿಗೂ ಅದರ ಒಂದು ಪರಿವೇ ಇಲ್ಲ. ಸೊ ಅಂತಹ ಜೀವನದ ಬಗ್ಗೆ ಯಾಕೆ ಪ್ರತಿದಿನ ನಾವು ಲೆಕ್ಕಾಚಾರ ಆಗ್ತಾ ಕೂತ್ಕೋಬೇಕು? ಅದರ ಬದಲಾಗಿ ಈ ದಿನದ ಜೀವನ ಹೇಗೆ ಬರುತ್ತೋ ಆ ರೀತಿ ಹೋದರೆ ಖುಷಿ ಸಂತೋಷ ನಮ್ದಾಗತ್ತೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ಭವಿಷ್ಯದ ಬಗ್ಗೆ ಆತಂಕದಿಂದಲೇ, ಚಿಂತೆಯಿಂದಲೇ ಸಮಯವನ್ನು ಕಳ್ಕೊಳ್ತಾ ಈ ದಿನದ, ಪ್ರತಿದಿನದ, ಪ್ರತಿ ನಿಮಿಷದ ಬದುಕನ್ನು ಅದರೊಟ್ಟಿಗೆ ಕಳೀತಾ ಇದ್ದೀವಿ. ಈ ಬದುಕನ್ನು ಆನಂದ ಪಡ್ತಾ ಇಲ್ಲ. ನಮ್ಮ ಜೀವನದ ಏರಿಳಿತಗಳನ್ನು, ವಿವರಗಳನ್ನು ಜೋಡಿಸ್ಲಿಕ್ಕೆ, ನಿರ್ವಹಿಸ್ಲಿಕ್ಕೆ ಒಬ್ಬ ಯಜಮಾನನಿದ್ದೇ ಇದ್ದಾನೆ. ಅವನೇ ದೈವ. ನಮಗೆ ಕಾಣದ ಒಂದು ಶಕ್ತಿ ವಿಶ್ವವನ್ನೇ ನಿಯಂತ್ರಣವನ್ನು ಮಾಡ್ತಾ ಇದ್ದಾನೆ. ಅವನ ಲೆಕ್ಕಾಚಾರವೇ ಬೇರೆ ಇರುವಾಗ ನಮ್ಮ ಲೆಕ್ಕಾಚಾರ ಎಲ್ಲಿ ಅಂತ ತುಂಬ ಚೆನ್ನಾಗಿ ವಿವರಣೆ ಕೊಟ್ಟು ಹೇಳಿದ್ದಾರೆ. ಬದುಕಿನ ಸಾರ್ಥಕತೆ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ. ಭವಿಷ್ಯದ ಬಗ್ಗೆ ಆತಂಕ ಪಡದೆ ಪ್ರಸ್ತುತ ಕ್ಷಣವನ್ನು ಆನಂದ ಪಡಬೇಕು. ಒತ್ತಡದ ಜೀವನದಲ್ಲಿ ನೆಮ್ಮದಿಯ ಬದುಕನ್ನು ಕಳ್ಕೊಳ್ಬಾರ್ದು. ಉತ್ತಮ ಯೋಚನೆ ಚಿಂತನೆ ನಮ್ದಾಗಬೇಕು ಅಂತ ಹೇಳ್ತಾರೆ. ಖಂಡಿತ ಅಲ್ವಾ? ಅಂತಹ ಉತ್ತಮ ಯೋಚನೆ ಚಿಂತನೆಯಿಂದ ಬದುಕನ್ನು ನಡೆಸೋಣ ಅಂತ ಹೇಳ್ತಾ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶುಭಾ ಕುಸ್ಕುರ್ ಅವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ಗಾಯಕಿಯಾಗಿ, ಬರಹಗಾರ್ತಿಯಾಗಿ, ಸಾಹಿತಿಯಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಇದರೊಟ್ಟಿಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ ಶುಭ ಕುಸ್ಕೂರ್ ಅವರು. ತಡ ಮಾಡೋದು ಬೇಡ, ಶುಭ ಕುಸ್ಕೂರ್ ಅವರಿಂದ ಅವರು ಬರೆದಂತಹ ಸ್ವರಚಿತ ಕವನಗಳನ್ನು ಕೇಳೋಣ.
0: ಎಲ್ಲರಿಗೂ ನಮಸ್ಕಾರ, ನಾನು ಶುಭ ಕುಸ್ಕೂರ್. 90.8 FM ರೇಡಿಯೋ ಕೇಳುಗರಿಗೆಲ್ಲ ನನ್ನ ನಮಸ್ಕಾರಗಳು. ನಾನು ಪ್ರಸ್ತುತ ಸಾಹಿತಿಯಾಗಿ ಹಾಗೂ ಗಾಯಕಿಯಾಗಿ ಗುರುತಿಸ್ಕೊಂಡಿದ್ದೇನೆ. ನನ್ನ 2 ಕವನ ಸಂಕಲನ ಬಿಡುಗಡೆಯಾಗಿದೆ, ಒಂದು ಶುಭಕಾವ್ಯ ಹಾಗೂ ಇನ್ನೊಂದು ಮಹಾದಾಸೆ. ಈ 2 ಕೃತಿಗಳನ್ನು ನಾನು ಲೋಕಾರ್ಪಣೆ ಮಾಡಿದ್ದೀನಿ. ಈಗ ಇನ್ನೂ 2 ಕೃತಿಗಳು ಬಿಡುಗಡೆಯ ಹಂತದಲ್ಲಿದೆ, ಲೋಕಾರ್ಪಣೆಯ ಹಂತದಲ್ಲಿದೆ. ಇವತ್ತು ನಾನು ಒಂದು ಸ್ವರಚಿತ ಕವನ ವಾಚನ ಮಾಡ್ತಿದ್ದೇನೆ. ಕವನದ ಶೀರ್ಷಿಕೆ ಸೋತು ಗೆದ್ದವನು. ಕರ್ಣ ಅವನ ವಿಧಿಗೆ ಅವನೇ ಕಾರಣನಾಗಿದ್ದ, ಅವನ ಬದುಕಿಗೆ ಅವನೇ ನಾಯಕನಾಗಿದ್ದ. ಅವನು ಇನ್ನೊಬ್ಬರಿಗಾಗಿ ಸೋತನಷ್ಟೇ, ಇನ್ನೊಬ್ಬರ ಮೋಸಕ್ಕೊಳಗಾದನಷ್ಟೇ. ಅವನ ಸಾಮರ್ಥ್ಯ ಗೊತ್ತಿದ್ದರೂ ಶಾಪಕ್ಕೊಳಗಾದ, ನನಗೆ ತೊಂದರೆಯಾಗುತ್ತಿದೆ ಎಂದು ಗೊತ್ತಿದ್ದರೂ ಸ್ನೇಹಕ್ಕೆ ಬೆಲೆ ತಂದ. ಶತ್ರುಗಳು ಪಕ್ಕದಲ್ಲಿಯೇ ಇರುವರೆಂದು ಗೊತ್ತಿದ್ದರೂ ಅವರ ಜೊತೆಗಿದ್ದ. ತನ್ನ ಜೀವಕ್ಕೆ ಬೆಲೆಯಿಲ್ಲವೆಂದು ತಿಳಿದಿದ್ದರೂ ಹೋರಾಡಿದ. ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದಷ್ಟೇ ಅವನ ಗುಣವಾಗಿತ್ತು. ಹೆತ್ತವರ ಒಡಹುಟ್ಟಿದವರಿಗಿಂತಲೂ ಅವನ ಗುರಿ ಮಾತ್ರ ಅವನ ಮುಂದಿತ್ತು. ಅವನ ಹತ್ತಿರ ಇರುವುದೆಲ್ಲ ದಾನ ಮಾಡಿದರೂ ಮನಸ್ಸು ನಿಶ್ಚಲವಾಗಿತ್ತು. ಅವನ ದೃಢ ಮನಸ್ಸೇ ಅವನಿಗೆ ಸಾಕ್ಷಿಯಾಗಿತ್ತು. ಅವನಿಗೆ ಅವನೇ ನಾಯಕನಾದ, ಇತಿಹಾಸದಲ್ಲಿ ಶೌರ್ಯದ ಮಾದರಿಯಾಗಿ ಹೆಸರಾದ, ನೇರ ದಿಟ್ಟ ವ್ಯಕ್ತಿಯಾಗಿ ಎಲ್ಲರಿಗೂ ಮಾದರಿಯಾದ, ಏಕ ವ್ಯಕ್ತಿಯಾಗಿ ಹೋರಾಡಿ ಸೋತರು ಗೆದ್ದವನಾದ. ಇನ್ನೊಂದು ಕವನ ವಾಚನ ಮಾಡ್ತಾ ಇದ್ದೇನೆ. ಶೀರ್ಷಿಕೆ ನೀನಿರದೆ. ನೀನಿರದೆ ಜೊತೆಯಲ್ಲಿ ತಾಳಲಾರೆನು ವಿರಹ, ಯಾರನ್ನು ನೋಡೆನು ನಿನ್ನ ವಿನಃ. ಬಯಸುತ್ತಿದೆ ಮನ ನಿನ್ನ ಸನಿಹ, ಕಾಯಲಾರೆ ಇನ್ನು ಇದು ನನ್ನ ಅಣೆಯ ಬರಹ. ಅನುರಾಗದ ಮಳೆಯಲ್ಲಿ ನೆನೆ ನೆನೆದು ಬಳಲಿರುವೆ, ಸತ್ತ ಸಾಗರದ ಆಚೆ ಹುಡುಕಿ ನಿಂದಿರುವೆ. ಬೆಳದಿಂಗಳ ಹುಣ್ಣಿಮೆಯಲ್ಲಿ ಮಿಲನ ಬಯಸಿರುವೆ, ಚಂದ್ರ ಚಕೋರಿಯಂತೆ ನಿನಗಾಗಿ ಕಾದಿರುವೆ. ಮುನಿಸೇತಕ್ಕೆ ಮನ್ನಿಸು.

0: ಒಮ್ಮೆ ನನ್ನೊಲವೆ, ಹಾಲಂತ ಮುಖದಲ್ಲಿ ಇಲ್ಲ ನಗುವೆ, ಮೌನದಲ್ಲಿ ಕೊಲ್ಲದಿರು ಬಂಗಾರದ ಹೂವೆ, ರತಿ ಮನ್ಮಥರ ಹಾಗೆ ಸೇರೋಣ ಚೆಲುವೆ. ನಮ್ಮಿಬ್ಬರ ಅನುರಾಗ ಜನ್ಮ ಜನ್ಮಾಂತರವು, ನೀನಿಲ್ಲದೆ ಸಾಗದು ಈ ಯುಗವು, ನಮ್ಮಿಬ್ಬರ ಪ್ರೀತಿ ನೋಡಿ ನಾಚಬೇಕು ಜಗವು, ನಿನ್ನವನಾಗಿಯೇ ಹುಟ್ಟಿ ಬರುವೆ ಇನ್ನೂ 100 ಜನ್ಮವು.
1: ಸ್ನೇಹಿತರೆ, ಕೇಳ್ತಾ ಇದ್ದೀರಲ್ವಾ, ಶುಭಾ ಮೇಡಮ್ ಅವರು ತಿಳಿಸ್ತಾ ಇರುವಂತಹ ಎರಡು ಕವನಗಳು ಕೂಡ ತುಂಬನೇ ಅರ್ಥಗರ್ಭಿತವಾಗಿದ್ದಾವೆ. ಕರ್ಣ ಮತ್ತೆ ನೀನಿರದೆ ಅನ್ನುವಂತಹ ಸ್ವರಚಿತ ಕವನಗಳನ್ನು ತುಂಬ ಚೆನ್ನಾಗಿ ವಾಚನ ಮಾಡಿದ್ರು ಕೂಡ. ಕರ್ಣನ ಬಗ್ಗೆ ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಷಯ, ದಾನಶೂರ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ ಕರ್ಣ. ಇನ್ನು ಗೆಳೆತನದ ವಿಷಯಕ್ಕೆ ಬಂದರೆ ಕರ್ಣನಂತಹ ಗೆಳೆಯ ಬೇಕು ಅಂತಲೇ ಎಲ್ಲರೂ ಇಷ್ಟಪಡ್ತಾರೆ. ದುರ್ಯೋಧನ ಮತ್ತು ಕರ್ಣನ ಸ್ನೇಹ ಅಷ್ಟೊಂದು ಚೆನ್ನಾಗಿತ್ತು ಕೂಡ. ಗುಣಕ್ಕೂ ಸ್ನೇಹಕ್ಕೂ ದಾನ ಮಾಡಲಿಕ್ಕೂ ಎಲ್ಲದಕ್ಕೂ ಸೈ ಕರ್ಣ. ಅಂತಹ ಕರ್ಣನ ವಿಶೇಷತೆಯನ್ನು ಸಾರುವಂತಹ ಕವನ ಕೂಡ ಚೆನ್ನಾಗಿತ್ತು, ಹಾಗೆ ನೀನಿರದೆ ಕವನ ಕೂಡ. ಈ ರೀತಿಯಲ್ಲಿ ಮತ್ತಷ್ಟು ಕವನಗಳನ್ನು ಶುಭಾ ಕುಸ್ಕೂರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಸಾಹಿತಿಗಳಾಗಿ, ಗಾಯಕಿಯಾಗಿ, ಸಮಾಜ ಸೇವಕಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಶುಭಾ ಕುಸ್ಕುರ್ ಮೇಡಮ್ ಅವರು ಸ್ವರಚಿತ ಕವನಗಳನ್ನು ತಿಳಿಸ್ತಾ ಇದ್ದಾರೆ. ಕರ್ಣ ಮತ್ತು ನೀನಿರದೆ ಅನ್ನುವಂತಹ ಸ್ವರಚಿತ ಕವನಗಳನ್ನು ತಿಳಿಸಿದರು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಶೇಷವಾಗಿರುವಂತಹ ಕವನಗಳನ್ನು ಶುಭಾ ಕುಸ್ಕುರ್ ಮೇಡಮ್ ಅವರಿಂದ ಕೇಳೋಣ.
3: ಒಂದು ವಿಷಯವನ್ನು ಕುರಿತು ನನ್ನ ಕವನ ವಾಚನ ಮಾಡ್ತಿದ್ದೇನೆ. ಆ ವಿಷಯ ಏನಪ್ಪ ಅಂದ್ರೆ, ಇಂದು ಈ ಆಧುನಿಕ ಸೊಗಿನಲ್ಲಿ ನಮ್ಮ ಹಿಂದಿನ ಕರ್ನಾಟಕ ಸಂಗೀತದ ಅಭಾವ ತಲೆದೋರಿದೆ. ಕರ್ನಾಟಕ ಸಂಗೀತದಲ್ಲಿ ನಮಗೆ ಆಧ್ಯಾತ್ಮ, ಭಕ್ತಿ, ಹೀಗೆ ನಮ್ಮ ಸಮಾಜದಲ್ಲಿರುವ ಅಂಕು ಡೊಂಕುಗಳನ್ನೆಲ್ಲ ತಿದ್ದಿ ಒಂದು ಕೀರ್ತನೆಯ ಮೂಲಕ ನಮಗೆ ತೋರಿಸಿಕೊಟ್ಟಂತಹ ಹರಿದಾಸರ, ಸಂತರ ಒಂದು ಅನುಭವಗಳನ್ನು ನಾವು ಮರೆತಿದ್ದೇವೆ, ಅವರ ಒಂದು ಸುಜ್ಞಾನದ ಮಾರ್ಗವನ್ನು ನಾವು ಮರೆತಿದ್ದೇವೆ ಎನ್ನುವ ಒಂದು ನನ್ನ ಅನಿಸಿಕೆಯ ಆಧಾರದ ಮೇಲೆ ಇವತ್ತಿನ ಕವನ ವಾಚನದ ವಿಷಯ ಕರ್ನಾಟಕ ಸಂಗೀತದ ಅಭಾವ. ಶೀರ್ಷಿಕೆ ಅಂದೊಂದಿತ್ತು ಕಾಲ. ಕವನದ ಶೀರ್ಷಿಕೆ ಅಂದೊಂದಿತ್ತು ಕಾಲ. ಅಂದೊಂದಿತ್ತು ಕಾಲ ಕರ್ನಾಟಕ ಸಂಗೀತ ಹಾಡಿ ಕೇಳಿ ಮೈಮರೆಯುತ್ತಿದ್ದ ಕಾಲ. ಪಿತಾಮಹರೆನಿಸಿದ ಪುರಂದರದಾಸರ ಕೀರ್ತನೆಯಲ್ಲಿ ಪರಮಾತ್ಮನ ಭಕ್ತಿಯ ಮಹಾಪೂರವರಿಸಿದ ಕಾಲ. ಮನುಕುಲದ ಒಳಿತಿಗಾಗಿ ಅರ್ಥವತ್ತಾದ ಸಾಹಿತ್ಯ ರಚನೆಯ ಸುಗಂಧ ಅರಡಿಸಿದ ಕಾಲ. ಸಂಗೀತದಲ್ಲಿಯೇ ಮಾನವನ ಅಂಕು ಡೊಂಕುಗಳನ್ನು ತುಳಿಸಿ ಸಾರಿದ ಮಹತ್ ಕಾಲ. ಆಚಾರವಿಲ್ಲದ ನಾಲಿಗೆಗೆ ತನ್ನ ಅರಿವನ್ನು ತೋರಿಸಿತ್ತು. ರಾಗಿ ತಂದೀರ ಭಿಕ್ಷಕ್ಕೆ ರಾಗಿ ತಂದೀರೆಂದು ಮನುಕುಲವನ್ನು ಯೋಗ್ಯರನ್ನಾಗಿಸಿತ್ತು. ಅಂಬಿಗ ನಾನಿನ್ನ ನಂಬಿದೆ ಎಂದು ಸೃಷ್ಟಿಕರ್ತನನ್ನು ಮಾತ್ರವೇ ನೀವು ನಂಬಿ ಬಾಳಿರೆಂದು ಎಚ್ಚರಿಸಿತ್ತು. ರಾಮನಾಮ ಪಾಯಸಕ್ಕೆ ಭಕ್ತಿ ಎಂಬ ಕಲ್ಲು ಸಕ್ಕರೆಯನ್ನು ಬೆರೆಸಿ ಎಂದು ಆಧ್ಯಾತ್ಮವನ್ನು ಬೆಳೆದೆಬ್ಬಿಸಿತ್ತು ನಮ್ಮ ಕರ್ನಾಟಕ ಸಂಗೀತದ ಅಂದಿನ ಕರಾಮತ್ತು.

0: ಆದರೆ ಆದರೆ ಎಷ್ಟೊಂದು ಅಭಾವ ತಲೆದೋರಿದೆ ನಮಗೀಗ. ಇರಬಹುದು ಬಹುಶಃ ಆಧುನಿಕ ಶೈಲಿಯ ಬದುಕಿಗೆ ಮೊರೆ ಹೋಗಿದ್ದಾರೆ ನಮ್ಮ ಜನರೀಗ. ಆಧ್ಯಾತ್ಮ ಮರೆತು ಆಮಿಷಗಳಿಗೆ ಬಲಿಯಾಗುತ್ತಿದೆ ನಮ್ಮ ಸಮಾಜವೀಗ. ಸಂಸ್ಕಾರ ಅಳಿಸಿ ಅಹಂಕಾರ ಬೆಳೆಸಿ ಅಂಧಕಾರದಿ ವಿಧಿಯನ್ನೇ ನಿರ್ಲಕ್ಷಿಸಿದ್ದಾರೆ ಯುವಜನರೀಗ. ತಂಬೂರಿ ಮೃದಂಗದ ಮೇಲೆ ಬೆರಳಾಡಿಸಿ ಭಕ್ತಿಯಲ್ಲಿ ಭಗವಂತನ ಕರೆದರು ದಾಸರು. ಭಕ್ತಿಯ ರಸವುಂಡು ಮೈಮರೆತು ಒಲಿದು ಪ್ರತ್ಯಕ್ಷರಾಗುತ್ತಿದ್ದರು ಹರಿಹರರು. ಇಂದಾಗಿದೆ ಆಧುನಿಕ ಸಂಗೀತಕ್ಕೆ ಮಾರು ಹೋಗಿ ಹುಚ್ಚೆದ್ದು ಕುಣಿದು ಮೆರೆಯುತ್ತಿಹರು. ಅಶ್ಲೀಲ ಸಾಹಿತ್ಯಕ್ಕೆ ಶ್ರುತಿ ಇಲ್ಲದ ತಾಳ ಹಾಕಿ ಅಮಲೇರಿ ಮೋಜು ಮಸ್ತಿಯಲ್ಲಿ ಅರಬಟ್ಟೆಯಲ್ಲಿ ನಡು ರಸ್ತೆಯಲ್ಲಿ ಬಿದ್ದಿಹರು. ತಾಂತ್ರಿಕತೆಯ ಸಂಗೀತ ಬಳಸಿ ಕರ್ಕಶ ಶಬ್ದದೊಂದಿಗೆ ಪರಿಸರ ಮಲಿನಗೊಳಿಸಿದ್ದೆ. ಡಿಜೆಗಳ ಅಬ್ಬರ ಎಐಗಳ ಉಬ್ಬರದ ನಡುವೆ ಕರ್ನಾಟಕ ಸಂಗೀತ ತನ್ನ ಇರುವನ್ನು ಕಳೆದುಕೊಂಡಿದೆ. ಇಂಪಾದ ಸ್ವರಕ್ಕೆ ಮಧ್ಯ ಕರ್ಕಶ ರಾಗಗಳು ಅಪಸ್ವರನಾದವ ಮೀಟಿ ಆಧುನಿಕ ಸೋಗಿನಲ್ಲಿ ಮೆರೆಯುತ್ತಿವೆ. ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನೂ ಗಾಳಿಗೆ ತೂರಿ ತನ್ನಿಷ್ಟ ಬಂದ ಹಾಗೆ ಬದುಕುತ್ತಿವೆ. ಕರ್ನಾಟಕ ಸಂಗೀತಕ್ಕೆ ಅಭಾವವಿದ್ದರೇನಂತೆ, ಅದರ ಪ್ರಭಾವವಿನ್ನೂ ಉಳಿದಿದೆ. ಭಕ್ತಿ ಸಂಗೀತಾಭಿಮಾನಿಗಳ ಹೃದಯದಲ್ಲಿ ಇನ್ನೂ ಗುನುಗುವಂತೆ ಅಚ್ಚಳಿಯದೆ ನೆಲೆಸಿದೆ. ಇದರ ವೈಶಿಷ್ಟ್ಯ ಅಧ್ಯಾತ್ಮಗಳ ಭಕ್ತಿ ಭಾವಗಳು ಇತಿಹಾಸದ ಪುಟಗಳನ್ನು ಸೇರಿವೆ. ಇಂದು ಅರ್ಥವಿಲ್ಲದ ತಾಳ ಅರಿವಿಲ್ಲದ ಗಾನ ಜನರ ಮನದಲ್ಲಿ ಸ್ಥಿರವಾಗಿ ನಿಲ್ಲದೆ ಮರೆತಿವೆ. ಮುಂದಿನ ಪೀಳಿಗೆಗೆ ಇದರ ಮಹತ್ವ ಸಾರುವ ಕೆಲಸ ನಮ್ಮ ಕವನ ಸಾಹಿತ್ಯದಲ್ಲಿ ತೋರಿಸಿ ಬೆಳೆಸುವ ಗುರಿ ನಮ್ಮದಾಗಿವೆ.
1: ಖಂಡಿತವಾಗ್ಲೂ ಶುಭಾ ಕುಸ್ಕೂರ್ ಮೇಡಮ್ ಅವರು ಹೇಳ್ದಾಗೆ ಅಂದೊಂದಿತ್ತು ಕಾಲ ತುಂಬನೇ ಚೆನ್ನಾಗಿತ್ತು ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಅಂದರೆ ಪ್ರತಿಯೊಂದು ವಸ್ತುವಿನ ಬೆಲೆ ಗೊತ್ತಿತ್ತು, ಹಾಗೆ ಅದರ ಮಹತ್ವದ ಬಗ್ಗೆ ತಿಳಿದಿದ್ರು. ಆದರೆ ಇತ್ತೀಚೆಗೆ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಕಾಣ್ತಾ ಇದ್ದೀವಿ. ಬದಲಾವಣೆಗಳು ಆಗೋದು ಸಹಜ, ಆದರೆ ಆ ಬದಲಾವಣೆಗಳ ಜೊತೆ ಜೊತೆಗೆ ನಾವು ನಮ್ಮ ಒಂದು ಸಂಸ್ಕೃತಿ ಸಂಪ್ರದಾಯವನ್ನು ಕೂಡ ಮರಿಬಾರ್ದು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಅವರ ಒಂದು ಕವನದ ಮೂಲಕ ಸಂದೇಶವನ್ನು ಸಾರಿ ಹೇಳ್ತಾ ಇದ್ದಾರೆ. ಅಂದೊಂದಿತ್ತು ಕಾಲ ಅನ್ನುವಂತಹ ಸ್ವರಚಿತ ಕವನ ತುಂಬನೇ ಅರ್ಥಗರ್ಭಿತವಾಗಿತ್ತು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಮತ್ತಷ್ಟು ವಿಷಯಗಳನ್ನು ಶುಭಾ ಮೇಡಮ್ ಅವರಿಂದ ತಿಳಿಯೋದಕ್ಕಿಂತ ಮುನ್ನ ಪುಟ್ಟ ವಿರಾಮ ತೆಗೆದುಕೊಂಡು ಮತ್ತೆ ವಾಪಸ್ ಬರೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಓ, ಯಾವುದೋ ಮೆಸೇಜ್ ಬಂತು.
3: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
3: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಶುಭಾ ಕುಸ್ಕೂರ್ ಮೇಡಮ್ ಅವರು ಸ್ವರಚಿತ ಕವನಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸ್ತಾ ಇದ್ದಾರೆ. ಕರ್ಣ, ನೀನಿರದೆ, ಜೊತೆಗೆ ಅಂದೊಂದಿತ್ತು ಕಾಲ ಅನ್ನುವಂತಹ ಅರ್ಥಗರ್ಭಿತ ಕವನಗಳನ್ನು ತುಂಬ ಚೆನ್ನಾಗಿ ವಾಚನ ಮಾಡಿದರು. ಹಾಗೆ ಅದರೊಟ್ಟಿಗೆ ಸ್ವರಚಿತ ಲೇಖನವನ್ನು ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಅಂದಾಗೆ ಸ್ನೇಹಿತರೆ, ಶುಭಾ ಕುಸ್ಕೂರ್ ಅವರು ಸಾಹಿತಿಗಳಾಗಿ, ಜೊತೆಗೆ ಬರಹಗಾರ್ತಿಯಾಗಿ, ಹಾಗೆಯೇ ಗಾಯಕರಾಗಿ, ಸಮಾಜ ಸೇವಕಿಯಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಶುಭಾ ಕುಸ್ಕೂರ್ ಮೇಡಮ್ ಅವರಿಂದ ಅವರೇ ಬರೆದಂತಹ ಆ ಲೇಖನದ ಬಗ್ಗೆ ತಿಳಿಯೋಣ.
0: ಲೇಖನ ವಿಧಿಯ ವಿಧಿ. ಪ್ರಪಂಚದ ಸೃಷ್ಟಿಯಲ್ಲಿ ಮಾನವನ ಜನ್ಮ ಬಹಳ ಉತ್ತಮವಾದುದು. ಪ್ರಾಣಿ ಪಕ್ಷಿ ಜಲಚರಗಳ ಮಧ್ಯೆ ಅತ್ಯಂತ ಬುದ್ಧಿವಂತ ಪ್ರಾಣಿ ಅದು ಕೇವಲ ಮಾನವ ಮಾತ್ರ. ಆದರೆ ಬುದ್ಧಿವಂತನಾದ ಮಾತ್ರಕ್ಕೆ ಅವನೇನು ದೀರ್ಘಾಯುಷಿಯಲ್ಲ. ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ಬರುವ ಹಾಗೆ ಕೊನೆಗೆ ಸಾವು ಎಂಬುವುದು ಬಂದೇ ಬರುತ್ತದೆ. ಆದರೆ ಮನುಷ್ಯನಿಗೆ ಕಷ್ಟ ಸುಖಗಳ ಬಗ್ಗೆ

0: ಏನಾದರೂ ಅಪಾಯ ಸಂಭವಿಸಿದರೆ ತಮ್ಮ ಹಿತೈಷಿಗಳು ಜೊತೆಗಿರುತ್ತಾರೆ, ಸಾಂತ್ವನ ಹೇಳುತ್ತಾರೆ, ಪ್ರೀತಿ ತೋರಿಸುತ್ತಾರೆ, ಸಹಾಯ ಮಾಡುತ್ತಾರೆ, ಸಲಹೆ ಹೇಳಿ ಎಲ್ಲರೂ ಜೊತೆಗಿರುತ್ತಾರೆ. ಇಷ್ಟೆಲ್ಲ ಸೌಕರ್ಯಗಳು ಪ್ರಾಣಿಗಳಿಗಿಂತ ಮನುಷ್ಯನಿಗೆ ಹೆಚ್ಚಿನ ಆದ್ಯತೆ ಆ ಭಗವಂತ ನೀಡಿದ್ದಾನೆ. ಇದರ ಮಧ್ಯೆ ಜೀವನ ಬಹಳ ಚೆನ್ನಾಗಿ ನಡೆಯುತ್ತಿರುವಾಗ ತನಗೇ ತಿಳಿಯದಂತೆ ದೊಡ್ಡ ಆಘಾತಕಾರಿ ಘಟನೆಗಳು ನಮಗೆ ಗೊತ್ತಿಲ್ಲದೆ ಬಂದೆರಗಿ ಕರುಳು ಕಿತ್ತು ಬರುತ್ತದೆ. ಸುಖವನ್ನು ಕೊಟ್ಟ ಭಗವಂತ ಬೆನ್ನ ಹಿಂದೆ ಕಷ್ಟಗಳ ಮಹಾಪೂರವನ್ನೇ ಹರಿಸುತ್ತಾನೆ. ಅದನ್ನೆಲ್ಲ ತಡೆದುಕೊಳ್ಳುವ ಮಾನವ ಜನ್ಮ ನಿಜಕ್ಕೂ ವೇದನಾತೀತ. ಜೀವನ ಮರಣಗಳೆರಡೂ ನಮ್ಮ ಬಾಳಿಗೆ ಎರಡು ಮುಖಗಳಿದ್ದಂತೆ. ಹುಟ್ಟು ಅನಿಶ್ಚಿತವಾದರೆ ಸಾವು ನಿಶ್ಚಿತ. ಇವೆರಡರ ಮಧ್ಯೆ ನಮ್ಮ ಬಾಳು ಸಮಯೋಚಿತ. ಮಕ್ಕಳನ್ನು ಕೊಡುತ್ತಾನೆ, ಅರಳುವ ಮುನ್ನ ಕಮರಿ ಹೋಗುವ ಅದೃಷ್ಟ ಕೊಡುತ್ತಾನೆ. ಅಪಘಾತ ಅನಾರೋಗ್ಯ ಕೊಟ್ಟು ಜೀವ ಕಿತ್ತುಕೊಳ್ಳುತ್ತಾನೆ. ಎದೆ ಹಾಲುಣಿಸಿ ಮಡಿಲಲ್ಲಿ ಲಾಲಿ ಹಾಡಿದ ಮಡಿಲನ್ನು ಬುರಿದು ಮಾಡುತ್ತಾನೆ. ಎತ್ತವರ ಆಕ್ರಂದನ ನೋಡುವುದಕ್ಕೆ ಯಾರ ಕರೀತಾನೆ ಸಾಧ್ಯ? ಪೋಷಕರು ಹೆಣ್ಣು ಮಕ್ಕಳಿಗೆ ಸಾಲ ಸೋಲ ಮಾಡಿ ಮದುವೆ ಮಾಡಿ ಉಸ್ಸಪ್ಪ ಎಂದು ನಿಟ್ಟುಸಿರು ಬಿಡುವ ಹೊತ್ತಿಗೆ ಮಗಳ ಮಾಂಗಲ್ಯ ಕಳಚಿ ಬೀಳುವಂತಹ ಆಘಾತ ಹೆಣ್ಣಿನ ಬಾಳಲ್ಲಿ ಬಂದಿದೆ. ಗಂಡನ ಜೊತೆ ಸುಖವಾಗಿ ಬಾಳಬೇಕಾದ ವಯಸ್ಸಲ್ಲಿ ಜೀವನವೇ ಶೂನ್ಯ ಎಂಬಂತೆ ಹೆಣ್ಣಿಗಾದರೆ ಎದೆ ಎತ್ತರಕ್ಕೆ ಬೆಳೆದ ಮಗನನ್ನು ಕಳೆದುಕೊಂಡು ಜೀವನದಲ್ಲಿ ಕೊನೆಯವರೆಗೂ ಊರುಗೋಲಾಗಿ ನಿಲ್ಲಬೇಕಾಗಿದ್ದ ಮಗನನ್ನು ಕಳೆದುಕೊಂಡು ಪುತ್ರ ಶೋಕಂ ನಿರಂತರಂ ಎನ್ನುವ ಹಾಗೆ ಅವರು ಜೀವನ ಪರ್ಯಂತ ಕೊರಗುವ ಹಾಗೆ ಮಾಡಿ ನೆಮ್ಮದಿ ಕಿತ್ತುಕೊಳ್ಳುತ್ತಾನೆ. ಇದಕ್ಕೆಲ್ಲ ಕಾರಣ ಸೂತ್ರಧಾರ ಮೇಲೊಬ್ಬ ವಿಧಿ ಬರಹ ಬರೆದು ಆಡುವ ಆಟ ನೋಡುತ್ತಿರುತ್ತಾನೆ. ವಿಧಿ ಎಷ್ಟೊಂದು ಕ್ರೂರ ಅಂದರೆ ಕುಳಿತಲ್ಲಿಯೇ ಸಾವು, ನಿಂತಲ್ಲಿಯೇ ಸಾವು, ಅಪಘಾತದಲ್ಲಿ ಸಾವು. ಇವ ಚಿಕ್ಕವ, ಇವ ದೊಡ್ಡವ, ಮುದುಕ ಹಸುಗೂಸು ಎನ್ನದೆ ಯಾವಾಗ ಬೇಕೋ ಹಾಗೆ ಸಾವಿನ ವಿಧಿ ಬರಹ ಬರೆದಿರುತ್ತಾನೆ. ಯಾರನ್ನೂ ಕಾಯದೆ ತನ್ನಷ್ಟಕ್ಕೆ ತಾನೇ ಯಾವಾಗ ಬೇಕೋ ಆಗಲೇ ಕೊಂಡೊಯ್ಯುತ್ತಾನೆ. ಧನಿಕನನ್ನು ತಿರುಕನನ್ನಾಗಿಸುತ್ತಾನೆ, ತಿರುಕನನ್ನು ದೊರೆಯನ್ನಾಗಿಸುತ್ತಾನೆ. ಇದನ್ನೇ ನಾವು ವಿಧಿಯ ವಿಧಿ ಎನ್ನುವುದು. ಇಲ್ಲಿ ಯಾರ ನೋವು ಯಾರ ನಲಿವು ನಿರಂತರವಲ್ಲ, ಅವರವರ ಹಣೆಯ ಬರಹದಲ್ಲಿ ಬರೆದ ಹಾಗೆ ನಡೆಯೋದು. ಯಾರ ಸಂಪಾದಿಸಿದ ಆಸ್ತಿಯನ್ನು ಯಾರೋ ಅನುಭವಿಸುವುದು. ಪುಣ್ಯ ಕೊಟ್ಟ ಆ ಯೋಗ ಎಲ್ಲರಿಗೂ ಕೊಡುವಂತಹುದಲ್ಲ. ಯಾರ್ಯಾರ ಪ್ರೇಯಸಿಯನ್ನು ಯಾರಿಗೋ ಮಡದಿಯಾಗಿ ಮಾಡಿದ, ಇರುವವರಿಗೆ ಇನ್ನಷ್ಟು ಮುಗಿದುಕೊಟ್ಟ, ಬಡವರಿಗೆ ಮನೆ ತುಂಬ ಮಕ್ಕಳ ಕರುಣಿಸಿದ, ಇದನ್ನೇ ಅಲ್ಲವೇ ವಿಧಿಯ ವಿಧಿ ಅನ್ನೋದು. ಯಾವುದೇನಾದರೂ ಇರಲಿ, ಮಾನವ ಎಲ್ಲವನ್ನೂ ಒಂದು ದಿನ ಬಿಟ್ಟು ಹೋಗುವವರೇ. ಹುಟ್ಟು ಸಾವಿನ ನಡುವೆ ಮೂರು ದಿನದ ಬಾಳಿನಲ್ಲಿ ಗೋಳು ನೋವು ಸುಖ ದುಃಖ ಎಂಬ ಸಂತೆಯಲ್ಲಿ ಚಿಂತಿಸಿ ನೋವು ಪಡುವುದಕ್ಕಿಂತ ಬಂದದ್ದು ಬರಲೆಂದು ಎಲ್ಲವನ್ನು ಅನುಭವಿಸಿ ಒಂದು ದಿನ ಬಿಟ್ಟು ಹೋಗುವುದಕ್ಕೆ ಎಲ್ಲರ ಮೇಲೆ ದ್ವೇಷ ಅಸೂಯೆ ಮೋಸ ಎಲ್ಲವನ್ನೂ ನಮಗೆ ನಾವೇ ಮಾಡಿಕೊಂಡು ನೆಮ್ಮದಿ ಕಳೆದುಕೊಂಡು ಬಾಳುತ್ತೇವೆ. ವಿಧಿಯ ವಿಧಿ ಮುಂದೆ ನಮ್ಮ ಪ್ರಯತ್ನ ಶೂನ್ಯ. ತಲೆ ಕಳಕಾಗಿ ನಿಂತರೂ ನಮ್ಮದೇನು ಇಲ್ಲಿ ನಡೆಯುವುದಿಲ್ಲ. ಎಲ್ಲವೂ ಅವನಂತೆ ಆಡುವ ಪಗಡೆಯಾಟಕ್ಕೆ ದಾಳಗಳು ಮಾತ್ರ ನಾವು. ಯಾಕೆ ಎಲ್ಲರ ಬದುಕಲ್ಲಿ ಹೀಗೆ ವಿಧಿ ಬರೆದನೆನ್ನುವುದಾದರೆ, ಒಬ್ಬ ಧನಿಕ ಒಬ್ಬ ಬಡವ, ಒಬ್ಬ ರೂಪ ಒಬ್ಬ ಕುರೂಪ, ಒಬ್ಬ ಜ್ಞಾನಿ ಇನ್ನೊಬ್ಬ ಅಜ್ಞಾನಿ ಎಂಬ ವರ್ಗಗಳಲ್ಲಿ ನಮ್ಮ ಹುಟ್ಟಾಗಿದೆ ಎಂಬುದು ನಮಗೇನಾದರೂ ತಿಳಿದಿದೆಯೇ? ಇಲ್ಲ. ಇದು ನಮ್ಮ ಪೂರ್ವಜನ್ಮದಲ್ಲಿ ನಾವು ಯಾವ ಯಾವ ರೀತಿಯಲ್ಲಿ ಕರ್ಮಗಳನ್ನು ಮಾಡಿದ್ದೆವು ಎನ್ನುವುದರ ಆಧಾರಿತವಾಗಿದೆ. ಅದರ ಅನುಗುಣವಾಗಿ ನಮ್ಮ ಜೀವನದ ಕರ್ಮ ಫಲಗಳನ್ನು ಅನುಭವಿಸಲು ಸಿದ್ಧರಾಗಿರಬೇಕು. ಇಂದಿನದಷ್ಟೇ ಏನಾದರೂ ಇರಲಿ, ಈ ಜನ್ಮದಲ್ಲಾದರೂ ವಿಧಿಯನ್ನು ದೂರದೆ ನಮ್ಮ ಕೈಲಾದಷ್ಟು ಒಳ್ಳೆಯ ಕೆಲಸವನ್ನು ಮಾಡಬೇಕು. ದೇವರು ಮೆಚ್ಚುವ ಹಾಗೆ ಬಾಳಬೇಕು. ಒಳ್ಳೆಯದನ್ನು ಮಾಡಲು ಆಗದಿದ್ದರೆ ಕೆಟ್ಟದನ್ನು ಮಾತ್ರ ಮಾಡದೆ ನಮ್ಮ ಪಾಡಿಗೆ ನಾವು ಸುಮ್ಮನಿದ್ದರೆ ಭಗವಂತ ಮೆಚ್ಚಿ ಹೌದೆನ್ನಬಹುದು. ಧನ್ಯವಾದಗಳು. ಶುಭಾಕೋಸ್ಕರ. ಶುಭಾಗ.
1: ಖಂಡಿತವಾಗ್ಲೂ ಜೀವನ ಅಂದ್ರೇನೆ ಹಾಗೆ ಅಲ್ವಾ? ಅದು ಒಂದು ನಿರಂತರ ಪ್ರಯಾಣ. ಆ ಪ್ರಯಾಣದಲ್ಲಿ ಯಾವಾಗ ಯಾವ ರೀತಿ ಎಲ್ಲಿ ಹೇಗೆ ತಿರುವುಗಳು ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಪ್ರತಿದಿನ ಹೊಸ ಹೊಸ ರೀತಿಯ ಅನುಭವಗಳನ್ನು ಪಡೀತಾ, ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತಾ, ಎಲ್ಲರೊಟ್ಟಿಗೂ ಖುಷಿ ಖುಷಿಯಾಗಿ ಇರುವಂತಹ ಜೀವನದಲ್ಲಿ ನೆಮ್ಮದಿಯನ್ನು ಪಡೆದುಕೊಳ್ಳೋದು ಕೂಡ ತುಂಬ ಮುಖ್ಯವಾಗುತ್ತೆ. ಸಿಕ್ಕಿರುವಂತಹ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಂಡು ಒಂದು ಉತ್ತಮ ಜೀವನವನ್ನು ನಡೆಸಬೇಕು ಅನ್ನೋದು ಕೂಡ ನಾವು ನೆನಪಲ್ಲಿಟ್ಕೊಳ್ಬೇಕಾಗಿರುವಂತಹ ವಿಷಯ ಅಲ್ವಾ? ಜೀವನದಲ್ಲಿ ನಿಜವಾದ ಶ್ರೀಮಂತಿಕೆ ಅಂದರೆ ದುಡ್ಡಲ್ಲ, ಬಂಗಲೆಯಲ್ಲ, ಬಂಗಾರವಲ್ಲ. ರಾತ್ರಿ ನೆಮ್ಮದಿಯಾಗಿ ಮಲಗೋದು,

0: ಮನಸ್ಸಿಗೆ ಇಷ್ಟವಾದ ಊಟ ಮಾಡೋದು, ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಇರೋದು, ಯಾವುದೇ ಸಾಲವಿಲ್ಲದೆ ನೆಮ್ಮದಿಯ ಜೀವನವನ್ನು ನಡೆಸೋದು, ಇದಕ್ಕಿಂತ ದೊಡ್ಡ ಶ್ರೀಮಂತಿಕೆ ಮತ್ತೊಂದಿಲ್ಲ ಅಂತ ಅಂದ್ಕೊಳ್ತೀನಿ ಅಲ್ವಾ. ನಾವೆಲ್ಲರೂ ಒಂದೇ ದೋಣಿಯಲ್ಲಿ ಇದ್ದೀವಿ ಸ್ನೇಹಿತರೆ. ಅಮ್ಮ, ಅಪ್ಪ, ಗಂಡ, ಹೆಂಡತಿ, ಅಣ್ಣ, ತಂಗಿ ಎಲ್ಲರೂ ಕೂಡ ಒಬ್ರಿಗೊಬ್ರು ಬೇಕೇ ಬೇಕು. ಒಬ್ಬರಿಲ್ಲ ಅಂದರೆ ಇನ್ನೊಬ್ಬರ ಜೀವನ ಕೂಡ ಅಪೂರ್ಣ ಆಗುತ್ತೆ. ಸೊ ಇಂತಹ ಜೀವನದಲ್ಲಿ ಹೊಂದಾಣಿಕೆ ಅನ್ನೋದು ಕೂಡ ತುಂಬ ಮುಖ್ಯ ಆಗತ್ತೆ ಅಂತ ಹೇಳ್ತಾ, ಈ ದಿನ ಶುಭ ಕುಸ್ಕೂರ್ ಅವರು ತಿಳಿಸಿದಂತಹ ಸ್ವರಚಿತ ಕವನ ಜೊತೆಗೆ ವಿಧಿಯ ನಿಧಿ ಅನ್ನುವಂತಹ ಅರ್ಥಪೂರ್ಣವಾದ ಲೇಖನ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಶುಭ ಕುಸ್ಕೂರ್ ಮೇಡಮ್ ಅವರಿಗೆ ಸ್ಪೆಷಲ್ಲಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ವಿಷಯಗಳೊಟ್ಟಿಗೆ ನಿಮ್ಮೊಂದಿಗೆ ಸಿಗ್ತೀನಿ. ಶುಭ ಕುಸ್ಕೂರ್ ಮೇಡಮ್ ಅವರು ಗಾಯಕಿಯಾಗಿ ಕೂಡ ಗುರುತಿಸ್ಕೊಂಡಿದ್ದಾರೆ, ಬರಹಗಾರ್ತಿ ಆಗಿದ್ದಾರೆ, ಸಾಹಿತಿಗಳು ಕೂಡ ಆಗಿದ್ದಾರೆ, ಹಾಗೆ ಸಾಕಷ್ಟು ಪುಸ್ತಕಗಳನ್ನು ಕೂಡ ಬರೆದಿದ್ದಾರೆ. ಇವರ ಒಂದು ಕಾಯಕ ಇದೇ ರೀತಿ ಮುಂದುವರಿಲಿ, ಮತ್ತಷ್ಟು ಮೊಗದಷ್ಟು ಪುಸ್ತಕಗಳನ್ನು ಇವರು ಬರೀಲಿ ಅಂತ ನಾವು ಕೂಡ ಆಶಿಸ್ತೀವಿ. ಮತ್ತೊಮ್ಮೆ ಶುಭ ಕುಸ್ಕೂರ್ ಮೇಡಮ್ ಅವರಿಗೆ ಥ್ಯಾಂಕ್ ಯು ಹೇಳ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
7: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
9: ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ. ಎಲ್ಲರೂ ಕೇಳ್ತಾ ಇದ್ದೀರಾ? ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಅರ್ಜೆ ಸ್ಮೈಲಿಂಗ್ ಶ್ವೇತಾ. ಹಾಗೆ ನೀವು ಕೇಳ್ತಾ ಇರೋದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಸೊ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಕೋರ್ತಾ, ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಶ್ವೇತಾ ಅಂತ ಕೇಳ್ತಾ ಇದ್ದೀರಾ, ಮೆಸೇಜ್ ಕೂಡ ಹಾಕಿದ್ದೀರಾ ಏನು ಟಾಪಿಕ್ ಇವತ್ತು ಅಂತ. ಸೊ ಇವತ್ತು ಹಿಂದಿ ಚಲನಚಿತ್ರ ಗೀತೆಗಳನ್ನು ಹಾಡ್ಬೋದು, ನಿಮಗೆ ಇಷ್ಟವಾಗಿರುವಂತಹ ಹಿಂದಿ ಗೀತೆಯನ್ನು ಹಾಡ್ಬೋದು ಅಂತ ಹೇಳ್ತಾ, ಯಾರ್ಯಾರ ಮನೇಲಿ ಏನೇನು ಸ್ಪೆಷಲ್ ಅಂತ ಕೇಳ್ತಾ, ಆಲ್ರೆಡಿ ಗಣಪತಿ ಹಬ್ಬವನ್ನು ಆಚರಿಸಿ ಸುಮಾರು ದಿನದ ನಂತರ ಕೂಡ ಮೊನ್ನೆ ಕೂಡ ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಗಣಪತಿಗಳನ್ನು ನೋಡ್ತಾ, ವಿಸರ್ಜನೆಯನ್ನು ಮಾಡ್ತಾ ಕೆಲವರು ಸಂಭ್ರಮ ಆಚರಣೆಯಿಂದ ಇದ್ದೀರಾ ಅಂತ ನಾನು ಅನ್ಕೊಳ್ತೀನಿ. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ, ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ, ನೀವು ಕೂಡ ಹಾಡನ್ನು ಹಾಡ್ಬೋದು. ಕರೆ ಮಾಡಬೇಕಾದ್ರೆ ನಂಬರ್ 9686096279. ಈಗ ಫಸ್ಟ್ ಕಾಲರ್ ಯಾರು, ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
10: ಹಲೋ, ನಮಸ್ಕಾರ ಮೇಡಮ್, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ್ ರಾನಡೆ, ವಿದ್ಯಾನಗರ, ಶಿವಮೊಗ್ಗ.
9: ಗುಡ್ ಮಾರ್ನಿಂಗ್ ಸರ್, ಆಯ್ತಾ ತಿಂಡಿ?
10: ತಿಂಡಿ ಆಯ್ತು ಮೇಡಮ್, ಇವತ್ತು ಉಪ್ಪಿಟ್ಟು. ನಿಮ್ದು?
9: ನಮ್ದು ಇವತ್ತು ಗೋಧಿ ದೋಸೆ.
10: ಓಕೆ ಓಕೆ ಮೇಡಮ್, ಇವತ್ತು ವಿಶೇಷವಾಗಿ ತಂದಿದ್ದೀರಾ ಬಹಳ ದಿನದ ಮೇಲೆ ಹಿಂದಿ ಹಾಡುಗಳು.

0: ಹೌದು,
1: ನಂಗೆ ಹಿಂದಿ ಹಾಡಂದ್ರೆ ಇಷ್ಟ, ಹಾಡ್ಲಿಕ್ಕೆ ಕೇಳಲಿಕ್ಕೆ
0: ಓಕೆ
1: ಸ್ವಲ್ಪ ಜಾಸ್ತಿನೇ ಎಂಜಾಯ್ ಮಾಡ್ತೀನಿ. ಅದರಲ್ಲೂ ಹಳೆ ಹಿಂದಿ ಹಾಡುಗಳನ್ನ ತುಂಬಾ ಇಷ್ಟಪಡ್ತೀನಿ. ನಾನು ಇವತ್ತು ರಾಜೇಶ್ ಖನ್ನಾ ಅವ್ರ ಪಿಕ್ಚರ್ ಇಂದ ಕಟ್ಟಿ ಪತಂಗಿಂದ ಹಾಡ್ತಾ ಇದ್ದೀನಿ ಮೇಡಮ್.
0: ಓಕೆ, ಹಾಡಿ ಹಾಡಿ ಸರ್.
1: ಓಕೆ ಮೇಡಮ್, ಈಗ ಹಗಲೊತ್ತಿದೆ ಆದ್ರೂ ಪರವಾಗಿಲ್ಲ.
0: ಖಂಡಿತ.
1: ಹೇ ಶಾಮ ಸುತ್ತ ನೀ

0: तेरी नजर बन के जुबान, लेकिन तेरे पैगाम दिए जाए हे शामस्तानी, मदहोश की गए जाए मुझे दूर कोई कीचे तेरी आज जाए। आयतो मैडम
1: सुपर, थैंक यू करे मणि दिखे, धन्यवाद।
0: थैंक यू,
1: ಸೂಪರ್ ಆಗಿ ಹಾಡಿದ್ರು ಬ್ರಹ್ಮಾನಂದ ಸರ್ ಅವರು. ಕಟಿ ಪತಂಗ್ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ.
2: ನಮಸ್ತೆ ಮೇಡಮ್, ಶುಭೋದಯ.
1: ಶುಭೋದಯ. ಉಮಾ ಮೇಡಮ್ ಆಯ್ತಾ ತಿಂಡಿ?
2: ಇಲ್ಲಮ್ಮ, ಇನ್ನ ಆಗ್ಬೇಕು, ಫ್ರೈಡ್ ರೈಸ್.
1: ಓ ಸೂಪರ್, ಓಕೆ. ಯಾವ ಹಿಂದಿ ಚಿತ್ರಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಮಾಧುರ ದೀಕ್ಷಿತ್ ಒಂದೆರಡ್ಲೇ ಹಾಡ್ತೀನಮ್ಮ.
1: ಓಕೆ ಹಾಡಿ.
2: ಅಷ್ಟು ಸ್ಪಷ್ಟವಾಗಿ ಬರಲ್ಲ, ತಪ್ಪಿದ್ರೆ ಕ್ಷಮಿಸ್ಬೇಕು.
1: ಓಕೆ.
2: ಏಕ್ ದೋ ತೀನ್ ಚಾರ್ ಪಾಂಚ್ ಛೇ ಸಾತ್,

0: तेरा करो गिन गिन गिन गिन इंतजार आजा पिया आई बहा एक दो तीन चार पांच छह सात आठ नौ दस ग्यारह बारह तेरा
1: ತುಂಬಾ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು.
0: ಥ್ಯಾಂಕ್ ಯು ಅಮ್ಮ.
1: ಎಸ್, ನಮ್ಮ ಉಮಾ ಅವರು ತೇಜಾಬ್ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ಮತ್ತೊಂದು ಕರೆಯನ್ನ ಸ್ವೀಕರಿಸೋಣ. ಹಲೋ, ನಮಸ್ತೆ. ನಮಸ್ತೆ ವಿಶ್ವಾಸ್ ಸರ್. ಓಕೆ, ತಿಂಡಿ ಆಯ್ತಾ?
2: ತಿಂಡಿ ಆಯ್ತು ಮೇಡಮ್. ಉಪ್ಪಿಟ್ಟು ಮಾಡಿದ್ರು, ಉಪ್ಪಿಟ್ಟು ತಿನ್ಕೊಂಡ್ ಬಂದೆ ಮೇಡಮ್. ನಾನು ರಾಜೇಂದ್ರ ಕುಮಾರ್ ಸರ್ ಹಿಂದಿಯಾರ್
1: ತಗೊಂಡಿದ್ದೀನಿ.
2: ಅದು ನನ್ನ ಕಲ್ಪನಾ ಲೋಕದಲ್ಲಿ ಈಗ ಆಗಲ್ಲ ಮೇಡಮ್. ನಮ್ದು ನಮ್ ಮನೇಲಿ ತಗೊಂಡ್ತಾರ ಕೈ ಬಂದಿದ್ದು. ಅವಾಗ ಎಕ್ಸಸ್ ಇದ್ದ ಟೈಮಲ್ಲಿ ಆಟ ತುಂಬಾ ಆಡ್ತಿದ್ದೆ.
1: ಓಕೆ.
2: ಕೌನೋ ಜೋ ಸಪ್ನೋ ಮೇ ಆಯಾ, ಕೌನೋ ಜೋ ದಿಲ್ ಮೇ ಸಮಾಯ, ಲೋ ಜುಗ್ ಗಯಾ ಆಸುಮಾ ಭೀ ಇಶ್ಕ್ ಮೇರಾ ರಂಗ್ ಲಾಯಾ. ಕೌನೋ ಜೋ ಸಪ್ನೋ

0: ಮೇರಿ ಮೆಹಬೂಬಾ. ಹಾಡೇನ್ರಿ ಮೇಡಮ್?
1: ಓಕೆ, ಯಾವ ಚಿತ್ರದ್ದು ಅಂತ ಹೇಳ್ಬೋದಾ
0: ಮೇಡಮ್? ಈ ಗೀತೆ ಬಹಳ ತುಂಬಾ ಕೇಳ್ತೀನಿ, ಆದ್ರೆ ನನಗೆ ಈ ಚಿತ್ರದ ಹೆಸರು ಜಾಸ್ತಿ ಹಾಡ.
1: ಮುತ್ತಣ್ಣವ್ರೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಕೊಪ್ಪಳ ಜಿಲ್ಲೆಯಿಂದ ನಮ್ಮ ಮುತ್ತಣ್ಣ ಅವರು ಕರೆ ಮಾಡಿ, ಮೋಸ್ಟ್ಲಿ ಇದು 1969 ಜೀನೆ ಕಿ ರಾಹ ಅಂತ ಒಂದು ಚಿತ್ರದ್ದು ಈ ಹಾಡು ಅಂತ ನಾನು ಅನ್ಕೊಳ್ತೀನಿ. ಎಸ್, ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
2: ಹಲೋ, ನಮಸ್ತೆ
1: ಮೇಡಮ್. ನಮಸ್ತೆ ಕಲ್ಪನಾ ಅವರೇ.
2: ಹಾ ಮೇಡಮ್,
1: ಆಯ್ತಾ ತಿಂಡಿ?
2: ತಿಂಡಿ ರೊಟ್ಟಿ ಬೇಯಿಸ್ತಾ ಇದ್ದೀವಿ ಮೇಡಮ್.
1: ಓಹೋ, ರೊಟ್ಟಿ ಜೊತೆಗೆ?
2: ರೊಟ್ಟಿ ಜೊತೆಗೆ ಅವರೇಕಾಳು ಜವಳಿಕಾಯಿ ಪಲ್ಯ.
1: ಆಹಾ, ಓಕೆ. ಇವತ್ತು ಯಾವ ಹಿಂದಿ
2: ಏನು ತಿನ್ಕೊಂಡ್ ಬಂದ್ರಿ ಮೇಡಮ್?
1: ನಮ್ದು ಇವತ್ತು ಗೋಧಿ ದೋಸೆ ಟೊಮೆಟೊ ಚಟ್ನಿ.
2: ಹಾ ಮೇಡಮ್, ಬೆಳಗ್ಗೆನ ಶುಭೋದಯ ಮೇಡಮ್ ಎಲ್ರಿಗೂ.
1: ಓಕೆ, ನಿಮ್ಗೂ ಕೂಡ. ಯಾವ ಗೀತೆನ ಹಾಡ್ತಾ ಇದ್ದೀರಾ ಇವತ್ತು?
2: ನಮ್ ತುಂಬಾ ಏನು ಹಿಂದಿ ಅಷ್ಟು ಬರಲ್ಲ ಮೇಡಮ್, ಅದ್ರಲ್ಲೂ ಸ್ವಲ್ಪ
1: ಹಾಡ್ತೀವಿ.
2: ನೆನ್ನೆ ಲೈನ್ ಸಿಕ್ತು, ಅದೇನೋ ಮಾಡಕ್ ಹೋಗ್ಬೋ ಹಾಫೆ ಆಯ್ತು. ಜಾತ್ರೆ ಹೋಗ್ಬಿಡು ಮೇಡಮ್. ದಿಲ್ ದಿವಾನ ದಿಲ್ ಸಜನಾರ ನಾನೇನಾ, ಏ ಸಜನಾಕೆ ಸಮಜಾನಕ್ಕೆ ರೇ ಸಮಜೇನಾ. ದಿಲ್ ದಿವಾನ ದಿಲ್ ಸಜನಾರ ನಾನೇನಾ. ಥ್ಯಾಂಕ್ ಯು ಮೇಡಮ್, ಅಷ್ಟೇ.
1: ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಓಕೆ, ದಿಲ್ ದಿವಾನ ದಿಲ್ ಸಜನಾ ಕೆ ಮಾನೇನಾ, ಯಾವ ಚಿತ್ರದಪ್ಪ? ದಿಲ್ ದಿಲ್ ದಿಲ್ ದಿಲ್ ಮೈನೆ ಪ್ಯಾರ್ ಕ್ಯಾ. ಎಸ್, ಮೈನೆ ಪ್ಯಾರ್ ಕ್ಯಾ ಚಿತ್ರದ ಒಂದು ಗೀತೆನ ಕಲ್ಪನಾ ಅವರು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ,
3: ನಮಸ್ತೆ ಮೇಡಮ್.
1: ನಮಸ್ತೆ,
3: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್ ಮೇಡಮ್.
1: ಓಕೆ ಸುಬ್ರಹ್ಮಣ್ಯ ಸರ್, ಆಯ್ತಾ ತಿಂಡಿ?
3: ತಿಂಡಿ ಆಯ್ತು ಮೇಡಮ್, ನಿಮ್ದು ಆಯ್ತಾ ಮೇಡಮ್?
1: ಎಸ್ ಆಯ್ತು. ಇವತ್ತು ಹಿಂದಿ ಗೀತೆ ಕೇಳಿಸ್ತಾ ಇದೆಯಾ?
3: ಹಾ, ಇವಾಗ ಕೇಳಿಸ್ತಾ ಇದೆ.
1: ಹಿಂದಿ ಗೀತೆನ ಹಾಡ್ಬೋದು ಸರ್ ಇವತ್ತು?
3: ಹೌದು ಮೇಡಮ್, ಗೊತ್ತಾಯ್ತು ಮೇಡಮ್. ನಾನು ಒಂದು ಸಾಜನ್ ಚಿತ್ರದ ನಮ್ಮ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋ ತಗೊಂಡಿದ್ದೀನಿ. ನನಗೆ ಕನ್ನಡನೇ ಸರಿಯಾಗಿ ಬರಲ್ಲ, ಆದ್ರೂ ಒಂದು ಹಿಂದಿ ಹಾಡು ಆಡ್ಬೇಕು ಅಂತ ಒಂದು ಖುಷಿಗೆ ಆಡ್ತಾ ಇದ್ದೀನಿ
1: ಮೇಡಮ್.
3: ತುಮಸೆ ಮಿಲ್ಲಿ ಕಿತ್ತ ಮನ್ನಾ ಹೇ ಪ್ಯಾರ್ ಕೋ ಇರದ ಹೇ ಔರ್ ಕೋ ವದಾ ಹೇ ಜಾನಂ. ತುಮಸೆ ಮಿಲ್ಲಿ ಕಿತ್ತ ಮನ್ನಾ ಹೇ ಪ್ಯಾರ್ ಕೋ ಇರದ ಹೇ ಔರ್ ಕೋ ವದಾ ಹೇ ಜಾನಂ. ಜೋ ಕಭಿ ಜೋ ಕಭಿ ಹಮ್ ಮಿಲ್ಲೇ ತುಸಾ ದೇಖೇಗಾ ಅಪ್ನಾ ಪ್ಯಾರ್. ಓ ಮೇರೆ ಯಾರ್ ಓ ಮೇರೆ ಯಾರ್, ಮೇ ಶಾಯರ್ ನಹಿ ದೇವಾ ನಹಿ, ಮೇ ಆಶಿಕ್ ನಹಿ ಪರ್ವಾನಾ ನಹಿ. ಮೇ ಶಾಯರ್ ನಹಿ ದೇವಾ ನಹಿ, ಮೇ ಆಶಿಕ್ ನಹಿ ಪರ್ವಾನಾ ನಹಿ. ಮಿಲೇ ಜಬ್ ಸೇ ನಜರ್ ತಬ್ ಸೇ ಜಾನೇ ಜಿಗರ್. ಮಿಲೇ ಜಬ್ ಸೇ ನಜರ್ ತಬ್ ಸೇ ಜಾನೇ ಜಿಗರ್. ಮೇ ಹೋ ಗಯಾ ದಿವಾನಾ ಮೇ ಹೋ ಗಯಾ ದಿವಾನಾ, ಅಬ ಜಾನೇ

0: अना तुमसे मिलने की तमन्ना है, प्यार को इरादा है और को वादा है जानम।
1: ओके सुपर, थैंक यू सर, करे मड़ी दिखे, धन्यवाद।
0: थैंक यू सो मच मैडम।
1: ओके ಎಸ್ ಸುಬ್ರಹ್ಮಣ್ಯ ಅವರು ಸಾಜನ್ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ಶಾಂತಾ ಮೇಡಮ್. ಆಯ್ತಾ ತಿಂಡಿ?
2: ತಿಂಡಿ ಆಯ್ತು, ಇಡ್ಲಿ ಸಾಂಬಾರ್ ಚಟ್ನಿ ಕೆಂಪು ಚಟ್ನಿ.
1: ಹಾ,
2: ನಿಮ್ದು?
1: ನಮ್ದು
2: ಗೋಧಿ ದೋಸೆ.
1: ಗೋಧಿ ದೋಸೆ. ಓಕೆ,
2: ಇವತ್ತಿನ ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಬಾನುಲಿ ಕಂಡ್ರೆ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ಶ್ವೇತಾ.
1: ಓಕೆ, ಇವತ್ತು ಯಾವ ಹಿಂದಿ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ಇವತ್ತೊಂದು ಧರ್ಮಾತ್ಮ ಫಿಲಂ ಇಂದ ಹಾಡ್ತಾ ಇದ್ದೀನಿ. क्या खूब लगती हो, बड़ी सुंदर दिखती हो, क्या खूब

0: ಥ್ಯಾಂಕ್ ಯು ಶ್ವೇತಾ,
1: ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಶಾಂತ ಅವರೇ. ಓಕೆ, ಸೂಪರ್ ಆಗಿ ಹಾಡಿದ್ರು ಶಾಂತಾ ಮೇಡಮ್ ಅವರು. ಹಾ, ಧರ್ಮಾತ್ಮ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ
2: ಹಲೋ,
1: ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ಸುಧಾ ಅವರೇ. ಹಲೋ,
2: ಕೇಳುತ್ತೆ.
1: ಓಕೆ, ಆಯ್ತಾ ನಷ್ಟ? ನಮ್ದು ಆಯ್ತು. ಓಕೆ ಸುಧಾ ಅವ್ರ, ಇವತ್ತು ಯಾವ ಹಿಂದಿ ಗೀತೆಯನ್ನ ಹಾಡ್ತಾ ಇದ್ದೀರಾ?
2: ನಾನು ಇವತ್ತು ಸತ್ಯಂ ಶಿವಂ ಸುಂದರಂ ಚಿತ್ರದ ಒಂದು ಗೀತೆ ತಗೊಂಡಿದ್ದೀನಿ.
1: ಓಕೆ ಹಾಡಿಪ್ಪ. ಹಾ,
2: ಈಶ್ವರ ಸತ್ಯ ಹೇ,

0: రాధామోహన శరణం సత్యం శివం సుందరం సత్యం శివం సుందరం. థ్యాంక్ యూ మేడం.
1: థ్యాంక్ యూ కరమడిదికి, ధన్యవాదాలు.
0: థ್ಯಾಂಕ್ ಯು ಮೇಡಮ್.
1: ಓಕೆ, ಸೂಪರ್ ಆಗಿ ಹಾಡಿದ್ರು ನಮ್ಮ ಸುಧಾ ಅವರು. ಆ ಗಂಗಾವತಿಯಿಂದ ಕರೆ ಮಾಡಿದ್ದಂತಹ ಸುಧಾ ಅವರು ಸತ್ಯಂ ಶಿವಂ ಸುಂದರಂ ಚಿತ್ರದಿಂದ ಹಾಡಿದ್ದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ ನವಾಜ್ರೆ.
2: ಓಕೆ,
1: ಆಯ್ತ ನಾಷ್ಟ ಆಯ್ತಾ ನವಾಜ್ರೆ?
2: ನಾಷ್ಟ ಇಲ್ರಿ ಮೇಡಮ್, ಕಾರ್ಯಕ್ರಮ ಕೇಳಕತ್ತಿದ್ರಿ. ಕಾರ್ಯಕ್ರಮ ಮುಗೋದಿಂದ ನಾಷ್ಟ ಮೇಡಮ್, ನಿಮ್ದ ಏನಾಯ್ತು ನಾಷ್ಟ?
1: ನಮ್ದು ಇವತ್ತು ಗೋಧಿ ದೋಸೆ. ಇವತ್ತು ಹಿಂದಿ ಗೀತೆಯನ್ನ ಹಾಡ್ಬೋದು.
2: ಹಿಂದಿ ಗೀತೆ ಹಾಡ್ತೀನಿ ನೋಡ್ರಿ ಮೇಡಮ್. ನಮ್ಮ ಮುತ್ತಣ್ಣ ಚಿತ್ರಗಾರ ಹಾಡಿದ್ರಿ, ಅದು ಜೀನಿ ಕೇರ ಆ ಚಿತ್ರದ್ರಿ ಮೇಡಮ್.
1: ಓಕೆ,
2: ಅದೇ ಹಾಡು ಹಾಡ್ತೀನಿ ನೋಡ್ರಿ ಮೇಡಮ್.
1: ಓಕೆ.

0: ಥ್ಯಾಂಕ್ ಯು, ಧನ್ಯವಾದಗಳು ನವಾಜರೇ ಕರೆ ಮಾಡಿದ್ದಕ್ಕೆ. ಎಸ್ ಓಕೆ ಸ್ನೇಹಿತರೆ, ನವಾಜ್ ಅವರು ಜೀನೆ ಕಿ ರಾಹ ಚಿತ್ರದಿಂದ ಈ ಒಂದು ಗೀತೆಯನ್ನ ಹಾಡಿದಾಯ್ತು. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿಂದಿ ಚಲನಚಿತ್ರ ಗೀತೆಗಳನ್ನ ಹಾಡಬಹುದು ಅಂತ ಹೇಳಿದ್ದೆ. ಹಾಗೆ ನಮ್ಮ ಕೇಳುಗರು ಅವರವರ ಇಷ್ಟದ ಹಾಡುಗಳನ್ನ ಹಾಡ್ತಾ ಇದ್ದಾರೆ, ನೀವು ಕೂಡ ಕರೆ ಮಾಡಬಹುದು. ಕರೆ ಮಾಡಬೇಕಾದ್ರೆ ನಂಬರ್ 9686096279 ಅಂತ ಹೇಳ್ತಾ ಈಗ ಬೆಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನು ತಗೊಂಡು ವಾಪಸ್ ಬರ್ತೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟೋ ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
1: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
0: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.

0: ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
1: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
0: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಹಿಂದಿ ಹಾಡುಗಳನ್ನ ಹಾಡ್ಬೋದು, ನಿಮಗೆ ಇಷ್ಟವಾದಂತಹ ಹಿಂದಿ ಹಾಡನ್ನ ಹಾಡ್ಬೋದು ಅಂತ ಇವತ್ತಿನ ಟಾಪಿಕ್ ಅಂತ ಹೇಳ್ತಾ, ಇವತ್ತಿನ ನೆಕ್ಸ್ಟ್ ಕಾಲರ್ ಯಾರು ಅಂತ ಕೇಳೋಣ. ಹಲೋ, ಹಲೋ, ನಮಸ್ತೆ.
4: ಹಲೋ ಮೇಡಮ್, ನಮಸ್ಕಾರ.
3: ನಮಸ್ಕಾರ ಚಿಕ್ಕಪ್ಪರೆ,
4: ಹೇಗಿದ್ದೀರಾ?
3: ಸೂಪರ್ ಆಗಿದ್ದೀವಿ. ನೀವು?
4: ತಿಂಡಿ ಆಯ್ತಾ?
3: ನಮ್ದು ಆಯ್ತು. ನಿಮ್ದು?
4: ಅದೇ ಬಿಸಿ ಬಿಸಿ ಬಿಸಿ ಬೇಳೆ ಬಾತ್ ತಿಂತ ಇದ್ದೆ ಮೇಡಮ್.
3: ಸೂಪರ್ ಸೂಪರ್. ಓಕೆ, ಯಾವ ಹಿಂದಿ ಗೀತೆನ ಹಾಡ್ತಿದ್ದೀರಾ?
4: ಹೌದು ಹೌದು ಮೇಡಮ್, ಹಿಂದಿ ಹಾಡು ಹೇಳೋದು ಬಹಳ ಕಷ್ಟ ಸಾಧ್ಯ, ಆದ್ರೂ ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗಿ ಒಂದು ಸಾಲ್ನಾರು ಹಾಡ್ಲೇಬೇಕು ಅಂತ.
3: ಹಾಡಿ ಹಾಡಿ.
4: ತುಜೆ ದೇಖಾ ಟೂ ಯೇ ಜಾನಾ ಸನಮ್, ಪ್ಯಾರ್ ಹೋತಾ ಹೈ ದೀವಾನಾ ಸನಮ್, ತುಜೆ ದೇಖಾ ಟೂ ಯೇ ಜಾನಾ ಸನಮ್, ಪ್ಯಾರ್ ಹೋತಾ ಹೈ ದೀವಾನಾ ಸನಮ್, ಅಭ್ಯಾ ಆಸೇ ಕಾ ಆ ಜಾಯೇ ಹಮ್, ಮರ್ನೆ ಬಾಸೇ ಕಾ ಹರ್ ಜಾಯೇ ಹಮ್. ಇಷ್ಟೇ ಮೇಡಮ್ ಅವರೇ ಆಡಕ್ಕಾಗಿದ್ದು, ಧನ್ಯವಾದಗಳು.
3: ಧನ್ಯವಾದಗಳು. ಓಕೆ, ನಮ್ಮ ಚಿಕ್ಕಪ್ಪರು DDLJ ಚಿತ್ರದಿಂದ ಒಂದು ಹಾಡನ್ನ ಹಾಡಿದ್ದಾಯ್ತು. ಸ್ವಲ್ಪ ಲಿರಿಕ್ಸ್ ಆಗಾಗ ಅಲ್ಲಲ್ಲಿ ತಪ್ಪಾಗತ್ತೆ, ಅವ್ರು ಹೇಳಿದ್ರು ನಂಗೆ ಅಷ್ಟು ಇದು ಬರಲ್ಲ, ಬಟ್ ಪ್ರಯತ್ನ ಮಾಡ್ತಾ ಇರೋದಕ್ಕೆ ನಾವು ಬಹಳ ಖುಷಿ ಪಟ್ಟು, ನಮಗೂ ಬಹಳ ಖುಷಿ ಆಗತ್ತೆ ಅಂತ ಹೇಳ್ತಾ. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
5: ಹಲೋ,
3: ನಮಸ್ತೆ.
5: ನಮಸ್ತೆ ಮೇಡಮ್.
3: ಅನಂತ ರಾಜು ಸರ್, ಆಯ್ತಾ ತಿಂಡಿ?
5: ಮೇಡಮ್ ಆಯ್ತು ಮೇಡಮ್.
3: ಓಕೆ, ಇವತ್ತು ಹಿಂದಿ ಗೀತೆಯನ್ನ ಹಾಡ್ಬೋದು.
5: ಇವತ್ತು ಏನು ಹಿಂದಿ ಹಾಡಿಸ್ತಾ ಇದ್ರ ಮೇಡಮ್?
3: ಹೌದು.
5: ಹಲೋ,
3: ಕೇಳಿಸ್ತಾ ಇದೆಯಾ ಅನಂತ ಅವ್ರೆ?
5: ಹಾ ಮೇಡಮ್, ಅಲ್ಲ ಈಗ ಕೇಳ್ತಾ ಇದೆ ಮೇಡಮ್.
3: ಓಕೆ ಸರ್, ಓಕೆ. ಹಿಂದಿ ಹಾಡು ಇವತ್ತು?
5: ಹೌದಾ ಮೇಡಮ್. ಯಾಕೆ ಮೇಡಮ್ ಇವತ್ತು ಬುಧವಾರ, ಇವತ್ತಲೇ ಹಿಂದಿ ಹಾಡ?
3: ಅರೆ, ಈಗ ವಾರದ ಲೆಕ್ಕ ಹಾಕ್ತೀರಿ ನೀವು?
5: ಅದೇ ಶುಕ್ರವಾರ ಮಾತ್ರ ಇಟ್ಕೊಂತಿದ್ರಲ್ಲ ಹಿಂದಿದ.
3: ಈ ಬುಧವಾರ ಶುಕ್ರವಾರ ಎರಡು ಕೂಡ ನಾನೇ ನಡೆಸ್ತೀನಲ್ಲ, ಇವತ್ತು ಸ್ವಲ್ಪ ಸ್ವಲ್ಪ ಚೇಂಜ್ ಮಾಡೋಣ ಅಂತ. ಇಲ್ಲ, ಬಟ್ ಬೆಳಗ್ಗೆ ಸ್ವಲ್ಪ ಥಂಡಿ ವಾತಾವರಣ ಇತ್ತು. ಅನಂತರ
5: ಮುಚ್ಕೊಂಡೈತೆ, ಮೋಡಮುಸುಕಿದ ವಾತಾವರಣ ಇದೆ ಮೇಡಮ್, ಮಳೆ ಮಾತ್ರ ಬರ್ತಾ ಇಲ್ಲ, ಗಾಳಿ ಬೀಸ್ತಾ ಇದೆ.
3: ಖಂಡಿತ. ಈಗ ಅದೇ ಸಂದರ್ಭದಲ್ಲಿ ಯಾವ್ದಾದ್ರು ಹಾಡ್ ನೆನಪಾಗ್ತಿದ್ಯಾ ಹಿಂದಿದು?
5: ಯಾವ್ದು ಒಂದೇ ಒಂದ್ ಲೈನ್ ಬರುತ್ತೆ ಮೇಡಮ್, ಅದು ಯಾವ ಫಿಲಂ ಇಂದ ಎಂಬುದು ಗೊತ್ತಿಲ್ಲ ಏನಿಲ್ಲ, ಆದ್ರೂ ನನಗೆ ಅದು ತುಂಬಾ ಇಷ್ಟ ಆಗುತ್ತೆ ಮೇಡಮ್.
3: ಹಾಡಿ ಹಾಡಿ.
5: ತುಮ್ಸೆ ಮಿಲ್ನಾ ಬಾತ್ ಕರ್ನಾ ಪಡೀ ಹಚ್ಚಾ ಲಗ್ತಾ ಹೇ. ಅಷ್ಟೇ ಮೇಡಮ್.
3: ಸೂಪರ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ, ಧನ್ಯವಾದಗಳು.
5: ಧನ್ಯವಾದ ಮೇಡಮ್.
3: ಎಸ್, ಈ ಸಡನ್ ಆಗಿ ನಂಗೂ ನೆನಪಾಗ್ತಿಲ್ಲ, ಬಟ್ ಚಿತ್ರ ನಮ್ಮ ಸಲ್ಮಾನ್ ಖಾನ್ ಅವ್ರದ್ದು. ನಮ್ಮದು ಕನ್ನಡ ಹುಚ್ಚ ಫಿಲಮ್ ನೋಡಿದ್ದೀರಲ್ವಾ ನೀವೆಲ್ಲರೂ? ಸೊ ಆ ಒಂದು ಚಿತ್ರದ ಡಬ್ಬಿಂಗೆ ತುಮ್ಸೆ ಮಿಲ್ನಾ, ಯಾವುದಪ್ಪ ಅದು, ಯಾವುದು ನಂಗೂ ನೆನಪಾಗ್ತಾ ಇಲ್ಲ, ಸಾರಿ, ಭೂಮಿಕಾ ಚಾವ್ಲಾ ಹಾಗೆ ನಮ್ಮ ಸಲ್ಮಾನ್ ಖಾನ್ ಅವರು ನಟಿಸಿರುವಂತಹ ಚಿತ್ರ ಅಂತ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
6: ಹಲೋ,
3: ನಮಸ್ತೆ.
6: ನಮಸ್ತೆ ಶ್ವೇತಾ.
3: ಓಕೆ, ಆಶಾ ಪ್ರಕಾಶ್ ಅವರೇ.
6: ಹಾ
3: ಆಯ್ತಾ?

0: ತಿಂಡಿ ಅರ್ಧ ಬರ್ಗಾಗಿದೆ, ನೀನ್ ಪೂರ್ತಿ ಕೊಡ್ತೀನಿ ಅಂತ ಅದಕ್ಕೆ ನಿಮ್ಮನ್ನ ಗೋಡ್ ಬರ್ತಾ ಇದ್ದೀನಿ.
1: ಐ ಸೂಪರ್, ಸಿಕ್ತಲ್ಲ ಇವಾಗ ಸಿಕ್ತಲ್ಲ ಇವಾಗ ತಿಂಡಿ
0: ಅದಕ್ಕೆ ಬರ್ತಾ ಇದ್ದೀನಿ, ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ.
1: ಓಕೆ ಓಕೆ, ಇವತ್ತಿನ ಟಾಪಿಕ್ ಗೊತ್ತಾಯ್ತಲ್ಲಮ್ಮ?
0: ಇಲ್ಲ ಕಣ,
1: ಇವತ್ತು ಹಿಂದಿ
0: ಹಿಂದಿ ಮಾತಾಡಿದ್ವಿ. ಏನ್ ಮಾಡ್ಬೇಕು?
1: ಹಿಂದಿ ಚಿತ್ರ, ನಿಮಗೆ ಇಷ್ಟವಾದಂತಹ ಹಿಂದಿ ಹಾಡನ್ನ ಹಾಡಬಹುದು.
0: ಇಲ್ಲ ಸ್ಟಾರ್ಟಿಂಗ್ ಹೇಳು ಒಂದ್ ಸ್ವಲ್ಪ ಸೋಲೋ ಬಾಂಡ
1: ಯಾವ್ದು
0: ಹೇಳ್ತೀನಿ. ಟ್ಯಾಕ್ಸಿ ಡ್ರೈವರ್

0: हो गया श्वेता,
1: हो गया। अच्छा
0: हुआ बेटा, आओ जाओ जाओ अंदर आओ,
1: मैं आऊं? ओके आशा रे, थैंक यू करे ಮಾಡಿದಕ್ಕೆ ಧನ್ಯವಾದಗಳು।
0: ತುಂಬಾ ಥ್ಯಾಂಕ್ಸ್ ಅದೇತೆ ಶ್ವೇತಾ, ಒಂದ್ ಕಾಲ್ ಕೊಡು ಅಂತ ನೋಡು, ನಿಂಗ್ ತತ್ ತತ್ ತಿಕ್ ಬಿಟ್ಟಿದೆ ನಿನ್ನ ಅಕ್ಕನ ಮಾತು।
1: ಹಾ ಸೂಪರ್,
0: ಹಾ ಸೂಪರ್,
1: ಥ್ಯಾಂಕ್ಸ್ ಓಕೆ ಮಾ, ಥ್ಯಾಂಕ್ ಯು ಎಸ್। ಆಶಾ ಅವರು ಅನಾರ್ಕಲಿ ಚಿತ್ರದಿಂದ ಈ ಒಂದು ಹಾಡನ್ನ ತಗೊಂಡಿದ್ರು, ಹಾಡಿದ್ರಾಯ್ತು, ತುಂಬಾ ಹಳೇ ಸಾಂಗ್ ಅಂತಾನೆ ಹೇಳ್ಬೋದು। ಎಸ್, ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ। ಹಲೋ
2: ಹಲೋ,
1: ನಮಸ್ತೆ
2: ನಮಸ್ತೆ ಸ್ಮೈಲಿಂಗ್ ಶ್ವೇತಾ,
1: ಎಸ್ ಆಯ್ತಾ ತಿಂಡಿ ಶೋಭಾ ಅವ್ರೆ?
2: ಹೇಳಕ್ಕೆ ಖುಷಿ ನಿಮ್ಮ ಹೆಸರು,
1: ಆಯ್ತು ಸೂಪರ್। ಓಕೆ ಶೋಭಾ ಅವ್ರೆ, ಏನ್ ಮಾಡಿದ್ರಿ ತಿಂಡಿ?
2: ತಿಂಡಿ ಚಪಾತಿ ಹೀರೆಕಾಯಿ ಚಟ್ನಿ।
1: ಆಹಾ ಸೂಪರ್, ಖಂಡಿತ ನೆಕ್ಸ್ಟ್ ಟೈಮ್,
2: ನೆಕ್ಸ್ಟ್ ಅಂದ್ರೆ ಮುಗಿತ್ ಬರಲ್ಲ ಅಂತಾನೆ ಅರ್ಥ ಅದು।
1: ಓಕೆ ಎಸ್ ಶೋಭಾ ಅವ್ರೆ, ಇವತ್ತು ಫುಲ್ ಆಗ್ಬಿಟ್ಟಿದೆ ಹೊಟ್ಟೆ, ಹಂಗಾಗಿ ನೆಕ್ಸ್ಟ್ ಟೈಮ್ ಬರ್ತೀನಿ।
2: ಫುಲ್ ಎಲ್ಲ ಚೆನ್ನಾಗಿ ತಿನ್ಬೇಕು, ನೀವೆಲ್ಲ ಈಗಿನವರೆಲ್ಲ ತಿಂದು ಬೆಳೆಯೋ ಜನಗಳು ನೀವೆಲ್ಲ, ಈಗ ಸ್ವಲ್ಪ ಸ್ವಲ್ಪ ಮಾಡ್ಕೋಬೇಕು, ನೀವು ಇನ್ನು
1: ಚೆನ್ನಾಗಿ ತಿನ್ಬೇಕು ಅಂತೀರಾ? ಖಂಡಿತ, ಓಕೆ ಮಾ,
2: ಚೆನ್ನಾಗಿ ತಿಂತಿರೋ ಅದನ್ನ ನೆಕ್ಸ್ಟ್ ನಿಮಗೆ ಗಟ್ಟಿ ಇರುತ್ತೆ
1: ಖಂಡಿತ ಖಂಡಿತ,
2: ನೆಕ್ಸ್ಟ್ ಇನ್ನೂ ಬೇಗ ಟೊಳ್ಳಾಗ್ತೀರಾ।
1: ಅಯ್ಯೋ ಬೇಡ, ನಾವು ತಿನ್ಕೊಂಬಂದ್ವಿ, ನೆಕ್ಸ್ಟ್ ಟೈಮ್ ಖಂಡಿತ ಬರ್ತೀವಿ।
2: ಅಲ್ಲ ನೋಡಿ, ಈಗ ಹಿಂದಿನವ್ರು ಎಷ್ಟ್ ಚೆನ್ನಾಗಿ ತಿನ್ನದ್ಕೆ ಅವ್ರು ಗಟ್ಟಿ ಮುಟ್ಟವಾಗಿದ್ದು ಲಾಸ್ಟಿಗೆ।
1: ಹೌದು ಹೌದು,
2: ಬರ್ತಾ ಬರ್ತಾ ಬರ್ತಾ ಬರ್ತಾ ಎಲ್ಲ ಚೇಂಜ್ ನೋಡ್ರಿ, ನಮ್ಮಷ್ಟು ನೀರಲ್ಲ ನಿಮ್ಮಷ್ಟು ಅವ್ರು ಇರಲ್ಲ ಅನ್ನಂಗ ಆಗುತ್ತೆ
1: ಖಂಡಿತ ಖಂಡಿತ। ಓಕೆ
2: ರೆಡಿ?
1: ಹೌದಾ, ಯಾವ ಹಾಡನ್ನ ಹಾಡ್ತಾ ಇದೀರಿ?
2: ಯಾವ ಫಿಲಮ್ ಅಪ್ಪ ಮರ್ತೈತಿ, ನಿಮ್ಮ ಹತ್ರ ಮಾತಾಡ್ತಾ ಚುರಾಲಿಯಾ जो दिल को नजर नहीं तुराना सनम।

0: ಓಕೆ
1: ಓಕೆ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
0: ಓಕೆ ಧನ್ಯವಾದಗಳು. ಮುಂದೆ ಕೇಳ ಅಂತ ಹೋದೆ
1: ಮರ್ತೋಯ್ತು. ಓಕೆ ಮಾ ಥ್ಯಾಂಕ್ ಯು.
0: ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು.
1: ಎಸ್ ಶೋಭಾ ಅವರು ಯಾದೋಂಕಿ ಬರಾತ್ ಚಿತ್ರದಿಂದ ಈ ಒಂದು ಸುಂದರವಾದ ಹಾಡನ್ನ ಹಾಡಿದ್ದಾಯ್ತು. ಮೊಹಮ್ಮದ್ ರಫಿಯವರು ಹಾಗೆ ಆಶಾ ಭೋಸ್ಲೆ ಅವರು ಹಾಡಿರುವಂತಹ ಹಾಡನ್ನ ತಗೊಂಡಿದ್ರು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ ಹಲೋ
2: ಹಲೋ
1: ನಮಸ್ತೆ.
2: ನಮಸ್ತೆ ಶ್ವೇತಾ.
1: ನಮಸ್ತೆ ನಂದಿತಾ ಅವರೇ, ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಓಕೆ ಓಕೆ ನಂದಿತಾ ಅವರೇ, ಆಯ್ತಾ ತಿಂಡಿ?
2: ತಿಂಡಿ ಆಗ್ಬೇಕು ಇವಾಗ.
1: ಓಕೆ ಸೂಪರ್.
2: ಇದು ಹಾಡು ಹೇಳಿ ತಿಂಡಿ ತಿನ್ನೋಣ ಅಂತ ವೇಟ್ ಮಾಡ್ತಾ ಇದ್ದೀನಿ.
1: ಓಕೆ ಯಾವ ಹಾಡಿಗೆ ರೆಡಿ ಆಗಿದ್ದೀರಿ?
2: ಲತಾ ಮಂಗೇಶ್ಕರ್ ಅವರು ಹಾಡಿರೋದು, ನನಗೆ ಮೂವಿ ನೇಮ್ ಗೊತ್ತಿಲ್ಲ.
1: ಓಕೆ
2: ಅದು ಲಗಜ ಲಗ್ಜಾ ಗಲೆ ಅದರದು.
1: ಹಾ ಹಾ ಹಾಡಿ ಹಾಡಿ.
2: ಓಕೆ ಲಗಜ

0: ಥ್ಯಾಂಕ್ ಯು.
1: ಓಕೆ, ಸೂಪರ್ ಆಗಿ ಹಾಡಿದ್ರಿ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ.
0: ಥ್ಯಾಂಕ್ ಯು.
1: ಓಕೆ ಓಕೆ, ಬೆಂಗಳೂರಿನಿಂದ ನಮ್ಮ ನಂದಿತಾ ಅವರು ಕರೆ ಮಾಡಿ ಚೆನ್ನಾಗಿ ಹಾಡು ಹೇಳ್ತಾ ಇದ್ರು. ಈ ಚಿತ್ರ ವೋ ಕೌನ್ ಥೀ ಅನ್ನೋ ಚಿತ್ರದಿಂದ ಈ ಒಂದು ಸುಂದರವಾದ ಗೀತೆಯನ್ನ ಹಾಡಿದಾಯ್ತು ಅಂತ ಹೇಳ್ತಾ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ನಮಸ್ಕಾರ ಮೇಡಮ್.
1: ನಮಸ್ತೆ.
2: ಸೋಮಶೇಖರ್ ಕಟ್ಟಿ ಮೇಡಮ್.
1: ಓಕೆ ಸೋಮಶೇಖರ್ ಸರ್, ಹೇಗಿದ್ದೀರಾ?
2: ಆರಾಮ ಮೇಡಮ್, ನೀವು?
1: ಸೂಪರ್ ಆಗಿದ್ದೀವಿ. ಆಯ್ತಾ ನಾಷ್ಟ?
2: ಆಯ್ತು ಮೇಡಮ್. ನಿಮ್ದು?
1: ನಮ್ದು ಆಯ್ತು ಸರ್. ಇವತ್ತು ಹಾಡಿ ಹಾಡಿ ಸರ್.
2: ಜ ಜ ಜ ಕಬೂತರ್ ಜ ಜ ಜ ಜ ಜ ಜ ಕಬೂತರ್ ಜ ಜ ಜ ಪಹಲೆ ಪ್ಯಾರ ಕೇ ಪಹಲೆ ಚಿಟ್ಟಿ ಪಹಲೆ ಪ್ಯಾರ ಕೇ ಪಹಲೆ ಚಿಟ್ಟಿ ಸಾಜನ್ ಕೋತೆಯ ಜ ಜ ಜ ಕಬೂತರ್ ಜ ಜ ಜ ಜ ಜ ಜ ಕಬೂತರ್ ಜ ಜ ಜ
1: ಧನ್ಯವಾದಗಳು. ಸೋಮಶೇಖರ್ ತಟ್ಟಿ ಅವರು ಕರೆ ಮಾಡಿ ಮೈನೆ ಪ್ಯಾರ್ ಕಿ ಆ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ ಹಲೋ, ನಮಸ್ತೆ.
3: ನಮಸ್ತೆ ರೀ.
1: ನಮಸ್ತೆ ಅಕ್ಕ ಮಹಾದೇವಿಯರೇ. ಆಯ್ತಾ ನಾಷ್ಟ?
3: ನಾಷ್ಟ ಇಲ್ರಿ, ಮಾಡ್ಬೇಕಿನ್ನು.
1: ಹೌದು, ಓಕೆ. ಹೇಳಿ.
3: ಮಳೆ ಆಯ್ತಾ?
1: ಮಳೆ ಇಲ್ಲ ರೀ.
3: ಅಯ್ಯೋ,
1: ಮಳೆ ರಾಯ ಬಂದಿಲ್ಲ ನೋಡ್ರಿ.
3: ಅಲ್ಲ ರೀ, ಇಲ್ಲಿ ನಮ್ಮಲ್ಲಿ ಈಗ ಮಳೆ ಬರ್ತಾ ಇದೆ.
1: ಹೌದೇನ್ರಿ? ನೋಡ್ರಿ, ನಮ್ಮ ಹಂಗಾಗಿ ಮಲ್ನಾಡ್ ಕಡೆಯಿಂದ ಆ ಕಡೆ ಹೋಗ್ಬಿಟ್ಟವ.
3: ಅದೇ, ಅದಕ್ಕೆ ಕಳ್ಸ್ಬಿಟ್ಟಂತೆ, ನಿನ್ನೆ ಕೇಳ್ಕೊಂಡ್ಬಿಟ್ಟಿನಿ.
1: ಹೌದೇನ್ರಿ?
3: ಇಲ್ಲ ಅಂದ್ರಿ, ಈಗ ಬರ್ತದ ಯಾರ ಎಷ್ಟತಿ ಒಂದ್ ಸ್ವಲ್ಪ ನಿಲ್ತದ
1: ಕಳ್ಸಿದ್ದಾಯ್ತು. ನೀವ್ ಯಾವ ಹಾಡು ಹಾಡ್ತೀರಿ ಇವತ್ತು?
3: ಈಶ್ವರ ಸತ್ಯ ಹೇ ಸತ್ಯ.

0: సుందరం సుందరం సుందరం సత్యం శివం సుందరం సత్యం సుందరం.
1: అరే రే, ఓకే, ఎస్ సార్, ಕರೆ ಕಟ್ಟಾಯ್ತು ಅಂತ ಹೇಳ್ತಾ ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ
2: ಹಲೋ, ಗುಡ್ ಮಾರ್ನಿಂಗ್ ಶ್ವೇತಾ.
1: ಗುಡ್ ಮಾರ್ನಿಂಗ್ ಗೀತಾ ಅವರೇ.
2: ಮತ್ತೆ ಟಿಫನ್ ಆಯ್ತಾ?
1: ಟಿಫನ್ ಆಯ್ತು, ನಿಮ್ದಾಯ್ತಾ?
2: ಹೌದು, ಟೊಮೆಟೊ ಬಾತು. ವಾಟ್ ಸ್ಪೆಷಲ್ ಇವರ್?
1: ಏನು, ಗೋಧಿ ದೋಸೆ ಅಂಡ್ ಟೊಮೆಟೊ ಚಟ್ನಿ.
2: ಗೋಧಿ ದೋಸೆನಾ?
1: ಹೌದು ಹೌದು.
2: ಮತ್ತೆ ಏನ್ ಸ್ಪೆಷಲ್ ಟಾಪಿಕ್ ಇವತ್ತು?
1: ಇವತ್ತು ಹಿಂದಿ ಹಾಡು. ನಿಮ್ಗೆ ಇಷ್ಟ ಆಗಿರುವಂತಹ ಹಿಂದಿ ಹಾಡನ್ನ ಹಾಡ್ಬೋದು.
2: ಹಿಂದಿ ಸಾಂಗ್?
1: ಹೌದು.
2: आप जैसा कोई

0: बात बन जाए, आप जैसा कोई मेरी जिंदगी में आए तो बात बन जाए, हाँ हाँ बात बन जाए। थैंक यू श्वेता,
1: सुपर, थैंक यू करमर्दिके, धन्यवादगळु,
0: थैंक यू सो मच।
1: ओके, एस गीता अवरु ಕುರ್ಬಾನಿ ಕೆ ಲಿಯೆ ಗಯಾ ಥಾ ಅನ್ನೋ ಚಿತ್ರದಿಂದ ಈ ಒಂದು ಹಾಡನ್ನು ಹಾಡಿದಾಯಿತು. ನಾಜಿಯಾ ಹಸೀನ್ ಅವರು ಸಖತ್ತು ಫೇಮಸ್ ಆಗಿದ್ರು ಈ ಒಂದು ಚಿತ್ರದಿಂದ ಅಂತ, ಈ ಒಂದು ಗೀತೆಯಿಂದ ಅಂತಲೇ ಹೇಳ್ಬೋದು. ಈಗ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮದಲ್ಲಿ ಮತ್ತೊಂದು ಪುಟ್ಟ ವಿರಾಮವನ್ನು ತಗೊಳ್ಳೋ ಸಮಯ ಬಂದಿದೆ. ಸೊ ಪುಟ್ಟ ವಿರಾಮದ ನಂತರ ಮತ್ತೆ ಮುಂದುವರಿಯುತ್ತೆ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಅಂತ ಹೇಳ್ತಾ ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಸಿಹಿ ಪ್ರಿಯರಿಗೆ ಶುಭ ಸುದ್ದಿ,
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನು ಕೂಡಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे. हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है. साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है. हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह.
8: देश के हर गरीब, हर व्यक्ति तक पोषण पहुंचाना भी सरकार की प्राथमिकता है.
7: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी.
1: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ತಿನ ನಮ್ಮ ಟಾಪಿಕ್ ಏನಪ್ಪ ಅಂತಂದರೆ, ನಿಮಗೆ ಇಷ್ಟ ಆದಂತಹ ಹಿಂದಿ ಹಾಡನ್ನು ಹಾಡ್ಬೋದು ಅಂತ ಹೇಳಿದ್ದೆ. ಸೊ ನಮ್ಮ ಕೇಳುಗರು ಅವರ ಪ್ರೀತಿ ಇದ್ದಂತಹ ಹಿಂದಿ ಹಾಡನ್ನು ಹಾಡ್ತಾ ಇದ್ರು. ಹಾಗೆ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
9: ಹಲೋ,
1: ನಮಸ್ತೆ.
9: ಬಂದಿ?
1: ಹಾ, ಎಲ್ಲಿಗೆ ಬಂದ್ರಿ?
9: ನಮಸ್ತೆ.
1: ನಮಸ್ತೆ ವೇದ ಮೇಡಮ್, ನಮ್ಮ ರೇಡಿಯೋ ಸ್ಟುಡಿಯೋಗೆ ಬಂದಿದ್ದೀರಾ ಈಗ? ನಮ್ಮ ರೇಡಿಯೋ ಸ್ಟುಡಿಯೋಗೆ ಬಂದಿದ್ದೀರಾ?
9: ಅಂದ್ರೆ ಮಾಡ್ತಾ ಇದ್ನ ಅಂದ್ರೆ
1: ಅರೆ ರೆ ಆಯ್ತು, ಪರವಾಗಿಲ್ಲ, ಆಯ್ತದ ಅಷ್ಟ. ಹೌದು ಹೌದು,
9: ತುಂಬಾ ಸಮಯದ ನಂತರ ನಿನ್ನೆ ಫಸ್ಟ್ ಬಂದಿದ್ದೀನಿ
1: ಅಲ್ಲ. ಹೌದು,
9: ನಾನು ಇದ್ಯಾವ್ದು ಮಸ್ತಿ ಅಂತೆ ಫಿಲಂ, ಒಂದೆರಡು ಸಾಲ ಹೇಳ್ತೀನಿ.
1: ಹಾಡಿ ಹಾಡಿ.
9: ದಿಲ್ ದೇ ದಿಯಾ ಹೇ, ದಿಲ್ ದೇ ದಿಯಾ ಹೇ, ಜಾನ್ ತುಮೇ ದೇಂಗೇ ದಗ ನಹೀ ಕರ್.

0: ಸನಮ್, ಧನ್ಯವಾದಗಳು.
1: ಥ್ಯಾಂಕ್ ಯು, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಎಸ್, ಇದು ಮಸ್ತಿ ಚಿತ್ರದ ಒಂದು ಗೀತೆ. ಸೊ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ
2: ಮೇಡಮ್, ನಮಸ್ತೆ.
1: ನಮಸ್ತೆ ಸೋಮಶೇಖರ್ ಸರ್. ಆಯ್ತಾ ಊಟ?
2: ಊಟ ಆಯ್ತು ಮೇಡಮ್.
1: ಓಕೆ.
2: ನಮ್ಮ ಅಪರೂಪಕ್ಕೆ ನಮ್ಮ ಅಣ್ಣವ್ರು ಬಂದ್ರು, ಹಾಗಾಗಿ ಸ್ವಲ್ಪ ತಡ ಆಯ್ತು. ಇವತ್ತೆಲ್ಲ ಆಗುತ್ತೆ ಲೋನ್ ಕಂಡಿದ್ದೆ. ಬಂದವರೆಲ್ಲ ಮಾತಾಡ್ತಾ ಕುತ್ಕೊಂಡ್ವಿ. ಈಗ ನಾನೊಂದು ಬ್ಲಾಕ್ ಮೇಲ್ ಚಿತ್ರದ್ದು ಆಯ್ಕೆ ಮಾಡ್ಕೊಂಡಿದ್ದೆ ಮೇಡಮ್. ಹೋಮ್ವರ್ಕ್ ಮಾಡಕ್ ಆಗಿಲ್ಲ, ನಾನೇನೋ ಥಮ್ಸ್ ಅಪ್ ಹಾಕ್ಬಿಟ್ಟೆ ನಿಮ್ ಇಲ್ಲಿ ಹಾಡ್ ನೋಡಿ, ಬಟ್ ನಮ್ ಬ್ರದರ್ ಬಂದ್ರು, ಹಾಗಾಗಿ ಒಂದ್ಸರಿ ಹಿಂದೆ ಒಂದು ನೋಡ್ಕೊಂಡಿದ್ದೆ, ಅದನ್ನೇ ಹಾಡ್ತೀನಿ ಮೇಡಮ್.
1: ಹಾಡಿ ಹಾಡಿ.

0: ಓಕೆ ಎಸ್ ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್.
0: ಓಕೆ ಓಕೆ, ಸೋಮಶೇಖರ್ ಸರ್ ಅವರು ಬ್ಲ್ಯಾಕ್ ಮೇಲ್ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದ್ದಾಯ್ತು. ಕಿಶೋರ್ ಕುಮಾರ್ ಅವರು ಹಾಡಿರುವಂತಹ ಹಾಡು ಅಂತಾನೆ ಹೇಳ್ಬೋದು. ಈಗ ನೆಕ್ಸ್ಟ್ ಕಾಲರ್ ಯಾರು ಇಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
2: ಹಲೋ,
0: ನಮಸ್ತೆ.
2: ನಮಸ್ತೆ ಮೇಡಮ್, ಸತೀಶ್ ವಿದ್ಯಾನಗರ.
0: ಓಕೆ ಸತೀಶ್ ಸರ್, ಆಯ್ತಾ ತಿಂಡಿ?
2: ಓಕೆ,
0: ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಇವತ್ತು?
2: ಮೇರೆ ಜೀವನ ಸಾಥಿ ಪ್ಯಾರ್ ಕಿಯೇ.

0: సత్యం శివం సుందరం హరే రామ హరే కృష్ణ హి అవారా దిల్ హి తో హాయ్ ఆశిక్ కో బహార కా తేరే మేరే సపనే తేరే కర్కే సామనే ఆమనే సామనే శాదీ కే బాద్ బాప్ రే హమారే తుమారే మున్నా కుట్టి చింకు నీలి దిల్ చిలా కో దిల్ షోర్ షోర్ మే షోర్ భూల్ గయే జానీ మేరా నామ్ చోరీ మేరా కామ్ జానీ మేరా నామ్ చోరీ మేరా కామ్ శ్యామ్ హో శ్యామ్ అట్ బండర్ బాజ్ మిలన్ గీత్ గాతా చల్ బేశరం ప్యార్ కా మౌసమ్ బేశరం సత్యం శివం సుందరం సత్యం శివం సుందరం సత్యం శివం సుందరం మేరే జీవన సాతి ప్యార్ కియే జా జవానీ దీవానీ ఖూబ్సూరత్ జిద్ది పడోసన్ సత్యం శివం సుందరం.
1: ಧನ್ಯವಾದಗಳು.
0: ಓಕೆ
1: ಸತೀಶ್ ಅವರು ಎಗ್ ತುಜಿಕೆಯಲ್ಲಿ ಚಿತ್ರದಿಂದ ಈ ಹಾಡನ್ನ ಹಾಡಿದಾಯ್ತು. ಸತೀಶ್ ಅವರು ಚೆನ್ನಾಗಿ ಬಂದಿಲ್ಲ ಅಂತ ಇದ್ರು, ಬಟ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ರಲ್ಲ ಅದಕ್ಕೆ ನಮಗೆ ಖುಷಿ ಆಗತ್ತೆ ಅಂತಾನೆ ಹೇಳ್ಬೋದು. ಸೊ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದಾರೆ ಕೇಳೋಣ. ಹಲೋ,
2: ಹಲೋ,
1: ನಮಸ್ತೆ.
2: ಶುಭೋದಯ ಮೇಡಮ್.
1: ಶುಭೋದಯ ಪಂಕಜ ಅವರೇ. ಆಯ್ತಾ ತಿಂಡಿ?
2: ತಿಂಡಿ ಇಲ್ಲ ಮೇಡಮ್, ಫೋನ್ ಟ್ರೈ ಮಾಡ್ತಾ ಇದ್ದೆ.
1: ಓಕೆ, ಇವತ್ತು ಯಾವ ಗೀತೆಯನ್ನ? ಹಲೋ
2: ಹಲೋ,
1: ಹಾ, ಯಾವ ಗೀತೆಯನ್ನ ಹಾಡ್ತಾ ಇದ್ದೀರಾ ಪಂಕಜ ಅವರೇ?
2: ಇದು ತೇಜ ಫಿಲಂ ಮೇಡಮ್.
1: ಹಾ ಹಾ, ಹಾಡಿ.
2: ಹಲೋ,
1: ಹಾಡಿ ಹಾಡಿಪ್ಪ.
2: ಓ ಮೇರಿ ಡರ್ನಾ.
1: ಹಾ ಪಂಕಜ್ ಅವ್ರೆ, ಕಳ್ದೋದ್ರಾ? ಕಳ್ದೋದ್ರಾ? ಕೇಳಿಸ್ತಿದ್ಯಾ? ಅರೆ ರೇ. ಓಕೆ, ನೆಕ್ಸ್ಟ್ ಕಾಲರ್ ಯಾರು ಕೇಳೋಣ. ಹಲೋ, ಹಲೋ,
3: ನಮಸ್ಕಾರ ರೀ ಮೇಡಮ್ ಅವ್ರ.
1: ನಮಸ್ಕಾರ ರಮೇಶ್ ಅವರೇ.
3: ಆರಾಮಿದ್ದೀರಿ ಮೇಡಮ್?
1: ಆರಾಮಿದ್ದೀವಿ. ನೀವು?
3: ನಾವು ಆರಾಮಿದ್ದೀವಿ ಮೇಡಮ್.
1: ಆಯ್ತಾ ನಾಷ್ಟ?
3: ಊಟ ಆಯ್ತು ಮೇಡಮ್.
1: ಓಕೆ, ಇವತ್ತು ಹಿಂದಿ ಗೀತೆಯನ್ನ ಹಾಡಬಹುದು ರಮೇಶ್ ಅವರೇ?
3: ಹೌದ್ರಿ ಮೇಡಮ್, ನಮ್ಗೆ ನಾಟಕ ಕನ್ನಡನೇ ಬರಂಗಿಲ್ಲ, ಹಿಂದಿ ಹಾಡಬೇಕಲ್ರಿ, ಕಾರ್ಯಕ್ರಮ ಐತೆ. ನಾನು ಒಂದು ಹೈಸಿ ಆತ ಹೇಳಿ ಕೆ ಜೆ ಯೇಸುದಾಸ್ ಅವ್ರ ದನಿ ಒಳಗ ಒಂದು, ಅದು ನನಗೆ ಇಷ್ಟ ರೀ ಮೇಡಮ್, ಅವ್ರು ಬರಂಗಿಲ್ಲ, ಎರಡ್ ಲೈನ್ ಹಾಡ್ತೀನಿ ಮೇಡಮ್.
1: ಹಾಡಿ ಹಾಡಿ.
3: ಧೀರೆ ಧೀರೆ ಸುಬುಹು ಜಿಂದಗಿ, ಧೀರೆ ಧೀರೆ ಸುಬುಹು ಜಿಂದಗಿ, ಕ್ಯಾ ಕರೋ ಕ್ಯಾ ಚಲೆ. ಅದು ಬರಂಗಿಲ್ರಿ ಮೇಡಮ್ ಮುಂದ. ಈ ಹಾಡು ಬಹಳ ಇಷ್ಟ ರೀ ಮೇಡಮ್, ಅದು ಅಷ್ಟ ಚಂದ ಐತ್ರಿ ರಾಗ, ಅದ್ರ ನುಡಿ ಏನ್ ಏನ್ ಐತಿ ಅದ್ರ ಅತ್ ಗೊತ್ತಾಗಂಗ್ರಿ ಮೇಡಮ್, ಅದ್ರ ದಣಿ ಅವ್ರ ರಾಗ ಬಾಳ ನನಗೆ ಇಷ್ಟ ಆಗೈತ್ರಿ ಮೇಡಮ್, ಅವಾಗ ಅವಾಗ ಕೇಳ್ತಿರ್ತೀನಿ. ಬರಲ್ರಿ ಮೇಡಮ್ ಇದು.
1: ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ
3: ಧನ್ಯವಾದ. ನಮಸ್ಕಾರ ರೀ ಮೇಡಮ್.
1: ನಮಸ್ಕಾರ. ಓಕೆ, ನಮ್ಮ ರಮೇಶ್ ಅವರು ಒಂದೊಳ್ಳೆ ಗೀತೆಯನ್ನು ಹಾಡಿದಾಯ್ತು. ಐ ಸಿ ಅತ್ ಅಂತ ಒಂದು ಮೂವಿ ಇದೆ, 1984 ರಿಲೀಸ್ ಆಗಿರುವಂತಹ ಚಿತ್ರದಿಂದ ಒಂದು ಹಾಡನ್ನು ಹಾಡಿದಾಯ್ತು. ಈಗ ನೆಕ್ಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡ್ತಾ ಇದ್ದಾರೆ ಕೇಳೋಣ. ಹಲೋ,
4: ಹಲೋ ಶ್ವೇತಾ.
1: ನಮಸ್ತೆ.
4: ನಮಸ್ತೆ.
1: ಓಕೆ ಗಿರಿಜಾ ಮ್ಯಾಮ್, ಆಯ್ತಾ ತಿಂಡಿ?
4: ಹಾ, ತಿಂಡಿ ಮಾಡ್ಬೇಕು ಮೇಡಮ್, ಮಾಡ್ತಾ ಇದ್ದೆ.
1: ಓಕೆ,
4: ನನ್ ಕಾಲ್ ಸಿಗೋದೇ ಇಲ್ಲ, ಈಗ ಒಂದು ವಾರ ಆಯ್ತು ಕಾಲ್ ಸಿಗ್ತಾ ಇಲ್ಲ.
1: ಓಕೆ,
4: ಇವತ್ತು ಟಾಪಿಕ್ ಎಲ್ಲ ಗೊತ್ತಾಯ್ತು ಹಿಂದಿ ಅಂತ, ಬಟ್ ನಾನು ಆಕ್ಚುಲಿ ಪ್ರಿಪೇರ್ ಅಂತ ಆಗಿಲ್ಲ, ನನಗೆ ಗೊತ್ತಿರೋದೇ ಒಂದು ಸಾಂಗ್ ಹೇಳ್ಬಿಟ್ಟು.
1: ಹಾಡಿ ಹಾಡಿ. ಓಕೆ ಓಕೆ.
4: ಮಹಕ ಜಾಹೂ ಮೈ ಆಜ್ ತೋ ಏಸೇ ಫೂಲ್ ಬಗಿಯಾ ಮೇ
1: ದಹಕೆ ಹೈ ಜೈಸೇ
4: ಫೂಲ್ ಬಗಿಯಾ ಮೇ ಮಹಕೋ ಹೈ ಜೈಸೇ ಬಾದಲೋಕಿ ಮೇ ಓಡೋ ಚುನರಿಯಾ ಝೂಮ ಜಾಊ ಮೇ ಬನ್ ಕೆ ಬಾಬರಿಯಾ ಅಪನಿ ಚೋಟಿ ಮೇ ಬಾಂಧ ಲೋ ದುನಿಯಾ ದಿಲ್ ಹೈ ಚೋ

0: ಈ ಸಾಂಗ್ ಮೇಡಮ್
1: ಸೂಪರ್ ಸೂಪರ್.
0: ನನ್ ಕಾಲೇಜ್ ನಲ್ಲಿ ಅಥವಾ ಟೆಂತ್ ಆಲ್ಮೋಸ್ಟ್ ಅಲ್ಲಿದ್ದಾಗ ಈ ಸಾಂಗ್ ತುಂಬಾ ಡ್ಯಾನ್ಸ್ ಮಾಡಿದ್ವಿ. ಆಮೇಲೆ ಮೊನ್ನೆ ಟೀಚರ್ಸ್ ಡೇಗೆ ನನ್ ಸ್ಟೂಡೆಂಟ್ಸ್ ಎಲ್ಲ ಈ ಡ್ಯಾನ್ಸ್ ಮಾಡಿದ್ರು, ಅವಾಗ ಅವಾಗಿಂದ ಈ ಸಾಂಗ್
1: ಗುಣಗ್ತಾ ಇದೀರಾ? ಓಕೆ,
0: ತುಂಬಾ ಚೆನ್ನಾಗಿದೆ ಸಾಂಗ್.
1: ಓಕೆ,
0: ಹೇಳಿದ ತಕ್ಷಣ ಅದು ನೆನಪು ಬಂತು ನನಗೆ ಆಕ್ಚುಲಿ.
1: ಓ ಸೂಪರ್ ಸೂಪರ್. ಓಕೆ ಮ್ಯಾಮ್, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ,
0: ಅವಕಾಶ ಕೊಟ್ಟಿದ್ದಕ್ಕೆ.
1: ಓಕೆ, ಎಸ್, ಬೆಳಗಾಂನಿಂದ ನಮ್ಮ ಗಿರಿಜಾ ಅವರು ರೋಜಾ ಚಿತ್ರದಿಂದ ಈ ಒಂದು ಹಾಡನ್ನ ಹಾಡಿದಾಯ್ತು ಅಂತ ಹೇಳ್ತಾ ಇಸ್ ಕಾರ್ಯಕ್ರಮವನ್ನ ಮುಗಿಸೋ ಸಮಯ ಆಯ್ತು. ನಮ್ಮ ಮೀನಾ ಮೇಡಮ್ ಅವರು ಹಾಗೆ ಲಕ್ಷ್ಮೀ ಮೇಡಮ್ ಅವರು, ಶ್ವೇತಾ ನೀವು ಒಂದು ಹಾಡನ್ನ ಹಾಡಿ ಅಂತ ಹೇಳ್ತಾರೆ. ಮೀನಾ ಅವರು, ಫಂಕ್ಷನ್ ಅಲ್ಲಿ ಇದ್ದೀನಿ ನಾನು, ಸೊ ಹಾಗಾಗಿ ಕರೆ ಮಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ, ಬಟ್ ಎಲ್ಲರೂ ತುಂಬಾ ಚೆನ್ನಾಗಿ ಹಾಡ್ತಾ ಇದ್ದಾರೆ ಶ್ವೇತಾ ಅಂತ ಮೆಸೇಜ್ ಮಾಡಿದ್ದಾರೆ. ಎಸ್, ಈಗ ಮೀನಾ ಅವರು ಹಾಗೆ ಲಕ್ಷ್ಮಿ ಅವರ ಕೋರಿಕೆಯಿಂದ ನಾನು ಒಂದು ಹಾಡನ್ನು ಹಾಡೋದಕ್ಕೆ ಟ್ರೈ ಮಾಡ್ತೀನಿ. ಈ ಹಾಡು ನಾನು ಹಾಡಿಲ್ಲ, ಬಟ್ ನನಗಿಷ್ಟ ಅಂತಲೇ ಹೇಳ್ಬೋದು.

0: ಎಸ್, ಇದು ನನ್ನ ಫೇವರೇಟ್ ಹಾಡು ಅಂತ ಹೇಳ್ತಾ ಇವತ್ತಿನ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಹಾಡು ನಿಮ್ಮೆಲ್ಲರಿಗೋಸ್ಕರ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಯಾರೆಲ್ಲ ಟ್ರೈ ಮಾಡಿ ನಿಮ್ಮ ನಿಮ್ಮ ಖುಷಿಯಾದಂತಹ ಹಾಡನ್ನು ನನ್ನ ಜೊತೆಗೆ ಹಂಚ್ಕೊಂಡಿದ್ದೀರಿ ಅವರಿಗೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಕೊನೆದಾಗಿ ಯಾರಿಗೆ ಕಾಲ್ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಇವತ್ತು ಸಂಜೆ 4-5 ಗಂಟೆಗೆ ಕಾಫಿ ವಿತ್ ಆರ್ ಜೆಸ್ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ಬೋದು ಅಂತ ಹೇಳ್ತಾ ಎಸ್, ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕ್ಯಾ ತೇವರ್ ಹೆ ಸುನಿಲ್ ಕ್ಯಾ ಅನೇಕಾ?

0: के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಥೆಗಳು ಅಂದ್ರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಕಥೆಗಳು ಇಷ್ಟ ಆಗೇ ಆಗುತ್ತೆ ಅಲ್ವಾ? ಸೊ ಹಾಗೆ ಕಥೆಗಳು ಅಂತಿದ್ದ ಹಾಗೆ ನಮ್ಮ ಅಜ್ಜಿ ಹೇಳಿದ ಕಥೆಗಳಿರ್ಬೋದು, ಅಪ್ಪ ಅಮ್ಮ ಹೇಳಿದ ಕಥೆಗಳಿರ್ಬೋದು, ಸ್ಕೂಲಲ್ಲಿ ಟೀಚರ್ಸ್ ಹೇಳಿರೋ ಕಥೆಗಳಿರ್ಬೋದು, ಹೀಗೆ ನಮಗೆ ಅನೇಕ ಕಥೆಗಳು ನೆನಪಾಗ್ತಾ ಇರ್ತವೆ. ಹಾಗೆ ಕೆಲವರಿಗೆ ಕಥೆಯನ್ನ ಓದುವಂತಹ ಹವ್ಯಾಸ ಕೂಡ ಇರುತ್ತೆ. ಸೊ ಹಾಗೇನೇ ಹಾಗೀಗ ಸೋಷಿಯಲ್ ಮೀಡಿಯಾ ಜಮಾನದಲ್ಲಿ ನಾವಿರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಥೆಗಳು ಬರ್ತಾ ಇರುತ್ತೆ. ಹಾಗೆ ಕಥೆಯನ್ನ ಬರೆಯೋದಕ್ಕೆ, ಕಥೆಯನ್ನ ಓದೋದಕ್ಕೆ ಅಂತಲೇ ಕೆಲವೊಂದಿಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರೋದನ್ನ ಕೂಡ ನೋಡ್ತಾ ಇರ್ತೀವಿ ಅಲ್ವಾ? ಅದರಲ್ಲಿ ಕೂಡ ಅದ್ಭುತವಾಗಿರುವಂತಹ ಕಥೆಗಳು ಬರ್ತಾ ಇರುತ್ತೆ, ಒಳ್ಳೆಯ ಮೆಸೇಜಸ್ ಇರುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ. ಹಾಗೆ ಎಲ್ರಿಗೂ ಕೂಡ ಮನರಂಜನೆಯನ್ನ ನೀಡುವಂತಹ ಕಥೆಗಳು ಕೂಡ ಬರ್ತಾ ಇರುತ್ತೆ ಅಂತಾನೆ ಹೇಳ್ಬೋದು. ಹಾಗೆ ಈ ಕಥೆಗಳಂತೂ ನಮ್ಮ ಜೀವನದ ಮೌಲ್ಯವನ್ನ ನಮಗೆ ತಿಳಿಸುತ್ತೆ. ನಾವು ಜೀವನದಲ್ಲಿ ಹೇಗೆ ಬದುಕಬೇಕು, ಹೇಗೆ ಇರಬೇಕು ಅನ್ನುವಂತಹ ತಿಳಿಸುವಂತಹ ನೀತಿ ಕಥೆಗಳು ಇರುತ್ತೆ. ಹಾಗೆ ನಾವು ಜೀವನದಲ್ಲಿ ಏನೋ ಸ್ವಲ್ಪ ಕುಗ್ಗಿದೀವಿ ಅಂದಾಗ ನಮ್ಮಲ್ಲಿ ವಿಶ್ವಾಸವನ್ನ ತುಂಬುವಂತಹ, ನಮ್ಮಲ್ಲಿ ಸ್ಫೂರ್ತಿಯನ್ನ ತುಂಬುವಂತಹ ಅನೇಕ ಕಥೆಗಳು ಕೂಡ ಇರುತ್ತೆ ಅಲ್ವಾ? ಸೊ ಹಾಗಾಗಿ ಈ ಕಥೆಯನ್ನ ಓದೋದು ಒಂದು ಒಳ್ಳೆಯ ಹವ್ಯಾಸ ಅಂತಾನೆ ಹೇಳ್ಬೋದು. ಇನ್ನು ಈ ಕಥೆಗಳು ನಮ್ಮ ಕಲ್ಪನಾ ಶಕ್ತಿಯನ್ನ ಹೆಚ್ಚಿಸುತ್ತೆ ಅಲ್ವಾ? ಯಾವುದೋ ಒಂದು ಒಂದು ಊರಲ್ಲಿ ಒಬ್ಬ ರಾಜ ಇದ್ನಂತೆ ಅಂದ್ರೆ ಆ ಒಂದು ಇಮ್ಯಾಜಿನೇಷನ್ ನಮಗ್ ಬರುತ್ತೆ. ಹಾಗೆ ಒಂದಾನೊಂದು ಕಾಲದಲ್ಲಿ ಒಂದು ಅಜ್ಜಿ ಇದ್ರು ಅಂದ್ರೆ ಆ ಅಜ್ಜಿಯ ಕಲ್ಪನೆ ನಮಗ್ ಬರುತ್ತೆ. ಹೀಗೆ ಕಥೆಯನ್ನ ಹೇಳ್ತಾ ಹೋದ ಹಾಗೆ ಆ ಕಥೆಯಲ್ಲಿ ಬರುವಂತಹ ಪಾತ್ರಗಳನ್ನ ನಾವೇ ಇಮ್ಯಾಜಿನ್ ಮಾಡ್ಕೊಳ್ತಾ ಇರ್ತೀವಿ ಅಲ್ವಾ? ಸೊ ಇದು ಕಥೆಗಳಿಗೆ ಇರುವಂತಹ ಶಕ್ತಿ ಅಂತಾನೆ ಹೇಳ್ಬಹುದು. ಹಾಗೆ ಇತ್ತೀಚಿನ ದಿನಗಳಲ್ಲಂತೂ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಸಾಕಷ್ಟು ಕಥೆಯನ್ನ ಓದ್ತಾ ಇರ್ತೀನಿ. ಹಾಗೆ ಆ ಕಥೆಯಲ್ಲಿ ಒಂದಿಷ್ಟು ಕಥೆ ನನಗೆ ಇಷ್ಟ ಆದಂತಹ ಕಥೆಗಳನ್ನ ಈ ಒಂದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಕೂಡ ಹೇಳ್ತಾ ಇರ್ತೀನಿ. ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಥೆಯನ್ನ ಓದ್ತಾ ಇದ್ದೆ. ಆ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಸೊ ಹಾಗೆ ಆ ಕಥೆಯನ್ನ ನಿಮ್ಗೆ ಕೂಡ ಹೇಳೋಣ, ನಿಮ್ ಜೊತೆ ಕೂಡ ಕಥೆಯನ್ನ ಹೇಳಿ ಎಂಜಾಯ್ ಮಾಡೋಣ ಅಂತ ಬಂದಿದ್ದೀನಿ. ಸೊ ಹಾಗಿದ್ರೆ ಕಥೆಯನ್ನ ಕೇಳೋದಕ್ಕೆ ನೀವೆಲ್ಲರೂ ಕೂಡ ರೆಡಿ ಇದ್ದೀರಾ ಅಲ್ವಾ? ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಎರಡು ಕಥೆಯನ್ನ ಹೇಳ್ತಾ ಇದ್ದೀನಿ. ಕಥೆ ಯಾವುದು, ಹೇಗಿರುತ್ತೆ ಕಥೆ ಅಂತೆಲ್ಲ ತಿಳ್ಕೊಳ್ಳೋ ಕುತೂಹಲ ನಿಮಗೂ ಇದೆ ಅಲ್ವಾ? ಸೊ ಹಾಗಿದ್ರೆ ಕಥೆ ಏನು, ಎತ್ತ, ಕಥೆಯ ಶೀರ್ಷಿಕೆ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳ್ತೀನಿ. ಆದ್ರೆ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆಗಿರೋ ಸಾಂಗ್ ನ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ ನ ಎಂಜಾಯ್ ಮಾಡ್ಕೊಂಡು ಮತ್ತೆ ಬನ್ನಿ. ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ನಾನ್ ರೆಡಿ ಇದ್ದೀನಿ, ಕಥೆ ಕೇಳೋದಕ್ಕೆ ನೀವು ಕೂಡ ರೆಡಿಯಾಗಿ ಬನ್ನಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಹೇಳಲಿಕ್ಕೆ ಬಂದಂತಹ ಕಥೆ ಮೂರ್ಖ ಕಳ್ಳ ಅಂತ ಹೇಳಿ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಅಕ್ಬರನ ಆಸ್ಥಾನದಲ್ಲಿ ಒಮ್ಮೆ ಕಳ್ಳತನವಾಯಿತು. ಅದು ರಾಜಮುದ್ರೆಯ ಉಂಗುರದ ಕಳ್ಳತನವಾಗಿತ್ತು. ಹಾಗಾಗಿ ಅಕ್ಬರ ಮಹಾರಾಜ ಬಹಳ ಚಿಂತಾಕ್ರಾಂತನಾಗಿದ್ದನು. ರಾಜಮುದ್ರೆಯ ಉಂಗುರ ಅದು ವಂಶ ಪಾರಂಪರ್ಯವಾಗಿತ್ತು. ಹಾಗಾಗಿ ಆ ಉಂಗುರ ಹುಡುಕಲೇಬೇಕಿತ್ತು. ಆಗಿನ ಕಾಲದಲ್ಲಿ ಬೇರೆ ರಾಜ್ಯಕ್ಕೆ ಸಂದೇಶ ಕಳಿಸಲು ಮುದ್ರಾಂಕಿತದ ಪತ್ರ ಕಳಿಸುತ್ತಿದ್ರು. ಆ ಉಂಗುರವನ್ನ ಹುಡುಕಲು ಬೀರ್ಬಲ್ನ ಸಹಾಯ ಬೇಕೆಂದು ಅಕ್ಬರ್ ಕೇಳಿದನು. ಬೀರ್ಬಲ್ನನ್ನು ಒಂದೆರಡು ದಿನ ಕಾಲಾವಕಾಶ ಕೇಳಿದನು. ಆ ಒಂದೆರಡು ದಿನದಲ್ಲಿ ಒಂದಿಷ್ಟು ಒಂದೇ ಅಳತೆಯ ಕಟ್ಟಿಗೆಯನ್ನ ತಯಾರಿಸಿದನು. ಆಸ್ಥಾನದ ಸಭೆಯಲ್ಲಿ ಎಲ್ಲರನ್ನೂ ಕರೆಯಲು ಅಕ್ಬರ್ ರಾಜನಿಗೆ ಹೇಳಿದನು. ರಾಜಮುದ್ರೆಯ ಉಂಗುರವನ್ನ ಆಸ್ಥಾನದಲ್ಲೇ ಯಾರೋ ಕದ್ದಿದ್ದಾರೆಂದು ಬೀರ್ಬಲ್ನಿಗೆ ತಿಳಿದಿತ್ತು. ಸಭೆಯಲ್ಲಿ ಎಲ್ಲರೂ ಸೇರಿದರು. ಅಕ್ಬರ್ ಮಹಾರಾಜ ಹೇಳಿದನು, ಬೀರ್ಬಲ್, ಸಭೆ ಕರೆಯಲು ಹೇಳಿದ ಉದ್ದೇಶ ಏನು? ಬಾದಶಹರೇ, ರಾಜಮುದ್ರೆಯ ಉಂಗುರ ಕಳ್ಳತನವಾಗಿದೆ. ನಾನು ನನ್ನ ಮನೆದೇವರಾದ ಕಾಳಿಮಾತೆಯಲ್ಲಿ ಸಂಕಲ್ಪ ಮಾಡಿದ್ದೇನೆ. ಅದರಂತೆ ಇಲ್ಲಿರುವ ಎಲ್ಲರಿಗೂ ಒಂದೇ ಅಳತೆಯ ಕಟ್ಟಿಗೆ ಇಂದು ನೀಡಬೇಕು. ನಾಳೆ ಎಲ್ಲರಿಂದಲೂ ಆ ಕಟ್ಟಿಗೆ ವಾಪಸ್ ತೆಗೆದುಕೊಳ್ಳಬೇಕು. ಕಾಳಿಮಾತೆ ಹೇಳಿದ್ದಾಳೆ, ಯಾರು ಕಳ್ಳರು ರಾಜಮುದ್ರಾಂಕಿತ ಉಂಗುರ ಕದ್ದಿದ್ದಾರೋ ಅವರ ಕಟ್ಟಿಗೆ ಎರಡು ಅಂಗುಲ ಉದ್ದ ಬೆಳೆಯುತ್ತದೆ. ಆಗ ನಾವು ಕಳ್ಳನನ್ನ ಹಿಡಿಯಬಹುದು ಎಂದನು. ಸರಿ ಎಂದು ಎಲ್ಲರಿಗೂ ಒಂದೇ ಅಳತೆಯ ಕಟ್ಟಿಗೆ ನೀಡಲಾಗಿತ್ತು. ಮತ್ತೆ ಮರುದಿನ ಸಭೆಗೆ ಬಂದು ಕಟ್ಟಿಗೆ ಮರಳಿ ನೀಡುವಂತೆ ತಿಳಿಸಲಾಯಿತು. ಮರುದಿನ ಮತ್ತೆ ಎಲ್ಲರ ಕಟ್ಟಿಗೆ ಮರಳಿ ತೆಗೆದುಕೊಂಡಾಗ ಹಸನ್ ಎಂಬುವನ ಕಟ್ಟಿಗೆ ಎಲ್ಲರ ಕಟ್ಟಿಗೆಗಿಂತ ಎರಡು ಅಂಕುಲ ಸಣ್ಣದಾಗಿತ್ತು. ಬೀರ್ಬಲ್ ತಕ್ಷಣವೇ ಇವನೇ ಕಳ್ಳ, ಬಾದಶಹರೇ ಹಿಡಿಯಿರಿ ಎಂದನು. ಸಭೆಯಲ್ಲಿ ಯಾರಿಗೂ ಏನೂ ಅರ್ಥವಾಗಲಿಲ್ಲ, ಅಕ್ಬರನಿಗೂ ಕೂಡ. ಏನಿದು ಬೀರ್ಬಲ್, ನೀನು ಹೇಳಿದ್ದು ಎರಡು ಅಂಗುಲ ಕಟ್ಟಿಗೆ ಬೆಳೆಯುತ್ತದೆ ಎಂದು, ಇವನ ಕಟ್ಟಿಗೆ ಸಣ್ಣದಿದೆ, ಹೇಗೆ ಇವನು ಕಳ್ಳ ಎಂದನು. ತಾವು ಲಕ್ಷ್ಯ ವಹಿಸಬೇಕು, ಕಟ್ಟಿಗೆ ಬೆಳೆಯೋದಿಲ್ಲ. ಆದ್ರೆ ಕಳ್ಳನಿಗೆ ತಾನು ಮಾಡಿದ ಕಳ್ಳತನದ ಬಗ್ಗೆ ಭಯ ಇತ್ತು. ಕಾಳಿ ಮಾತೆ ಎರಡು ಅಂಗುಲ ಕಟ್ಟಿಗೆ ಉದ್ದ ಮಾಡಿದರೆ ತಾನು ಕಳ್ಳ ಎಂದು ಗೊತ್ತಾಗುತ್ತದೆ ಎಂದು ಈ ಹಸನ್ ತನ್ನ ಕಟ್ಟಿಗೆಯನ್ನ ಎರಡು ಅಂಗುಲ ಕತ್ತರಿಸಿದ್ದಾನೆ. ಉದ್ದ ಆದರೆ ಎಲ್ಲರ ಕಟ್ಟಿಗೆ ಅಳತೆಗೆ ಬರಲಿ ಎಂದು, ಹಾಗಾಗಿ ಈತನೇ ಕಳ್ಳ ಎಂದನು. ಇಷ್ಟು ಹೇಳುತ್ತಲೇ ಅಕ್ಬರ್ ಅವನನ್ನ ಹಿಡಿಯಲು ಕಾವಲು ಭಟರಿಗೆ ಹೇಳಿ ಉಂಗುರ ವಶಪಡಿಸಿಕೊಂಡರು. ಭಲೆ ಭಲೆ ಬೀರ್ಬಲ್, ನಿನ್ನ ಬುದ್ಧಿಗೆ ಸಾಟಿ ಇಲ್ಲ ಎಂದು ನಗನಾಣ್ಯ ಮುತ್ತು ರತ್ನ ಹವಳ ಕೊಟ್ಟು ಅಭಿನಂದಿಸಿದನು. ಎಷ್ಟು ಚೆನ್ನಾಗಿದೆ ಅಲ್ವಾ ಸ್ನೇಹಿತರೆ, ಈ ಒಂದು ಅಕ್ಬರ್ ಬೀರ್ಬಲ್ನ ಕಥೆ. ಈ ಕಥೆ ನನಗಂತೂ ತುಂಬಾನೇ ಇಷ್ಟ ಆಯ್ತು. ಹಾಗೆ ನಿಮ್ಗೆ ಕೂಡ ಈ ಕಥೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಈಗ ನಿಮಗಾಗಿ ಇನ್ನೊಂದು ಕಥೆಯನ್ನ ಕೂಡ ಹೇಳ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಅವಳಂದ್ರೆ ನಂಗ್ ತುಂಬಾ ಇಷ್ಟ. ಅವಳಿಗೂ ನಾನಂದ್ರೆ ಇಷ್ಟ ಅನ್ಸುತ್ತೆ.

എസ് വെൽക്കം ബാക്ക് ടു റേഡിയോ ശിവമൊഗ്ഗ 90.8 FM സമുദായ ബാനുലി ഭരവസഗാഗി ഭവിഷ്യക്കാഗി നമ ബാനുലി നാനു നിമ ആർ ജെ രക്ഷിത ഹോള ഏതു ട്രാവലേഴ്സ് ഡയറി കാര്യക്രമ സ്നേഹിതരെ ഇവത്തിന് നമ്മൾ ട്രാവലേഴ്സ് ഡയറി കാര്യക്രമദി നാനിവത്തു നിമഗാഗി പരിചയിസ്താ ഇതന്തഹ സ്ഥല കുതിരെ മുഖദല്ലി ഇരുവന്തഹ ಕದಂಬಿ ಎನ್ನುವಂತಹ ಜಲಪಾತದ ಬಗ್ಗೆ ತಿಳಿಸ್ತಾ ಇದೆ. ಹಾಗಿದ್ರೆ ಕಾರ್ಯಕ್ರಮವನ್ನ ಮುಂದುವರಿಸೋಣ. ಹಾಗೆ ಒಂದು ಕದಂಬಿ ಜಲಪಾತದ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ನಾನಾಗ್ಲೇ ಹೇಳ್ತಾ ಇದ್ದೆ, ಒಂದು ಕದಂಬಿ ಜಲಪಾತವನ್ನ ನೀವೇನಾದ್ರೂ ನೋಡ್ಲಿಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಸುತ್ತಮುತ್ತಲು ಸಾಕಷ್ಟು ಸ್ಥಳಗಳು ಇದೆ. ಕುದುರೆಮುಖ ಸುತ್ತಮುತ್ತಲು ನಾವು ಅನೇಕ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿಯನ್ನ ನೀಡಬಹುದು ಅನ್ನೋದಾಗಿ ಹೇಳ್ತಾ ಇದೆ. ಹಾಗಿದ್ರೆ ಕುದುರೆಮುಖಕ್ಕೆ ಹೋದ್ರೆ ನೀವು ಇನ್ನು ಯಾವೆಲ್ಲ ಸ್ಥಳಗಳನ್ನ ನೋಡಬಹುದು, ಯಾವೆಲ್ಲ ಸ್ಥಳಗಳಿಗೆ ವಿಸಿಟ್ ಮಾಡಬಹುದು ಅನ್ನೋದನ್ನ ನೋಡುದಾದ್ರೆ, ಮೊದಲನೇದಾಗಿ ನೀವು ಕುದುರೆಮುಖ ಬೆಟ್ಟಕ್ಕೆ ಹೋಗಬಹುದು. ಕುದುರೆಮುಖ ಹಿಲ್ ಸ್ಟೇಷನ್ ಇದು ಎಲ್ಲಾ ಪ್ರಕೃತಿ ಪ್ರಿಯರಿಗೆ ಹಾಗೆ ಟ್ರಕ್ಕಿಂಗ್ ಮಾಡುವವರಿಗೆ ಇದು ತುಂಬಾನೇ ನೆಚ್ಚಿನ ಸ್ಥಳ ಅಂತಾನೆ ಹೇಳಬಹುದು. ಈ ಶಿಖರವು ಅತ್ಯುತ್ತಮ ಸ್ಥಳವಾಗಿದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 184 ಮೀಟರ್ ದೂರದಲ್ಲಿ ಇದೆ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನಕ್ಕೆ ಹೋಗಬಹುದು. ಇದು ಚಿಕ್ಕಮಗಳೂರು ಜಿಲ್ಲೆಯ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿದೆ. ಹಾಗೆ ಇಲ್ಲಿ ವಿಭಿನ್ನವಾಗಿರುವಂತಹ ಸಸ್ಯವರ್ಗ ಪ್ರಾಣಿಗಳನ್ನ ನೀವು ನೋಡಬಹುದಾಗಿದೆ. ಹಾಗೆ ಇಲ್ಲಿಗೆ ನೀವು ಹೋಗ್ಬೇಕು ಅಂತ ಹೇಳಿದ್ರೆ ಅರಣ್ಯ ಇಲಾಖೆಯಿಂದ ನೀವು ಅನುಮತಿಯನ್ನ ಪಡೆದುಕೊಂಡು ಹೋಗ್ಬೇಕಾಗುತ್ತೆ. ಹಾಗೆ ಹನುಮಾನ್ ಗುಂಡಿ ಜಲಪಾತಕ್ಕೆ ಹೋಗಬಹುದಾಗಿದೆ. ಇದು ಕದಂಬಿ ಜಲಪಾತದ ಸುತ್ತಮುತ್ತಲಿನ ಪ್ರದೇಶದ ಪ್ರಮುಖ ಆಕರ್ಷಣೆಯಾಗಿದೆ. ಹನುಮಾನ್ ಗುಂಡಿ ಜಲಪಾತವು 100 ಅಡಿ ಎತ್ತರವನ್ನ ಹೊಂದಿದೆ. ಬಂಡೆಗಳ ಮೇಲೆ ಬೀಳುವ ನೀರನ್ನ ನೋಡೋದು ಒಂದು ರಮಣೀಯ ದೃಶ್ಯ ಅಂತಾನೆ ಹೇಳಬಹುದು. ಇದು ಒಂದು ಸುಂದರ ತಾಣವಾಗಿದೆ. ಹಾಗೆ ಕುರುಂಜಾಲ್ ಬೆಟ್ಟಕ್ಕೆ ಹೋಗಬಹುದು. ಇದು ಕೂಡ ಒಂದು ಅದ್ಭುತವಾಗಿರುವಂತಹ ವೀಕ್ಷಣಾ ಸ್ಥಳವಾಗಿದೆ. ಹಾಗೇನೆ ನೇತ್ರಾವತಿ ಬೆಟ್ಟ, ಇದು ಒಂದು ಅದ್ಭುತವಾಗಿರುವ ಬೆಟ್ಟ ಶಿಖರವಾಗಿದೆ. ತುಂಬಾನೇ ಚೆನ್ನಾಗಿರುವಂತಹ ಒಂದು ಶಿಖರವಾಗಿದೆ. ಇಲ್ಲಿಗೆ ಕೂಡ ಭೇಟಿಯನ್ನ ನೀಡಬಹುದು. ಹಾಗೆ ಸಂಸೆಯಲ್ಲಿರುವಂತಹ ಗಣಪತಿ ದೇವಾಲಯಕ್ಕೆ ಭೇಟಿಯನ್ನ ನೀಡಬಹುದಾಗಿದೆ. ಇನ್ನು ಕಳಸ ಸುತ್ತಮುತ್ತಲು ಇರುವಂತಹ ಸಾಕಷ್ಟು ತಾಣಗಳಿಗೆ ಕೂಡ ನೀವು ಭೇಟಿಯನ್ನ ನೀಡಬಹುದು. ಇಲ್ಲೇ ಸ್ಟೇ ಆದ್ರೆ ನೀವು ಖಂಡಿತವಾಗ್ಲೂ ಎಲ್ಲಾ ಸ್ಥಳಗಳನ್ನ ಕವರ್ ಮಾಡಿಕೊಂಡು ಹಾಗೆ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಾಲಯಕ್ಕೆ ಕೂಡ ಭೇಟಿಯನ್ನ ನೀಡಿ ನಿಮ್ಮ ಒಂದು ಜರ್ನಿಯನ್ನ ಕಂಪ್ಲೀಟ್ ಮಾಡಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಕಾರ್ಯಕ್ರಮ ನಿಮಗೆ ಹೇಗನ್ನಿಸ್ತು ಏನು ಅನ್ನೋದನ್ನ ನಮ್ಮ ಸಂಖ್ಯೆ 9686096279 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನೀವು ಕೂಡ ಟ್ರಾವೆಲ್ ಮಾಡ್ತಾ ಇದ್ದು ನಿಮಗೆ ಕೂಡ ಟ್ರಾವೆಲಿಂಗ್ ಅಂದರೆ ಇಷ್ಟ ಇದ್ರೆ ನೀವು ಮಾಡಿರೋ ಟ್ರಾವೆಲಿಂಗ್ ಬಗ್ಗೆ ನಮಗೆ ಇನ್ಫಾರ್ಮೇಶನ್ ಕೊಡ್ತೀರಾ ಅಂತ ಹೇಳಿದ್ರೆ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸ್ತೀರಾ ಅಂತ ಹೇಳಿದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಮ್ಮ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡಿದ್ರೆ ನಾನು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀನಿ. ನೀವು ಕೂಡ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಿಮ್ಮ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ನ ಎಕ್ಸ್ಪ್ಲೋರ್ ಮಾಡಬಹುದಾಗಿದೆ ಅಂತ ಹೇಳ್ತಾ ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಹಾಗೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಈ ಒಂದು ದೊಡ್ಡ ಪ್ರಪಂಚವನ್ನ ಈ ಚಿಕ್ಕ ಜೀವನದಲ್ಲಿ ಆದಷ್ಟು ಸುತ್ತೋಣ ಅಂತ ಹೇಳ್ತಾ ನೀವಿಷ್ಟೊತ್ತು ಕೇಳಿದ್ದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
2: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
2: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್

0: 0818240142. ಮೊಬೈಲ್ ಸಂಖ್ಯೆ 9535191545.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಸ್ನೇಹಿತರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
1: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
3: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟ್ ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
3: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849678.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕರಾದ ಅರುಣ್ ಜೋಳದ ಕೂಡ್ಲಿಗೆ ಅವರು ಹೀಗೆ ಬರೆದುಕೊಳ್ಳುತ್ತಾರೆ. ಅಂತರ್ಜಾಲದಲ್ಲಿ ಅಂಬೇಡ್ಕರ್ ಹುಡುಕಾಟ ಮಾಡುವವರಿಗೆ ಕನ್ನಡದಲ್ಲಿ ಅವರ ಆಯ್ದ ಬರಹ, ಭಾಷಣ, ಆಡಿಯೋ ವಿಡಿಯೋ ರೂಪ ಸಿಗಬೇಕಾಗಿದೆ. ಹೀಗಾಗಿ ಅಂಬೇಡ್ಕರ್ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರಿಂದ ಅಂಬೇಡ್ಕರ್ ಬರಹ, ಭಾಷಣಗಳ ಆಯ್ದ ಭಾಗಗಳನ್ನು ಓದಿಸಿ ಇಲ್ಲಿ ಹಾಕಲಾಗುತ್ತಿದೆ. ಅಂಬೇಡ್ಕರ್ ಚಿಂತನೆಯನ್ನು ಸಾಮಾನ್ಯ ಜನರಿಗೆ ವಿಸ್ತರಿಸುವ ಕನಸು ಈ ಸರಣಿಯ ಹಿಂದಿದೆ. ಬಾಬಾ ಸಾಹೇಬರ ಚಿಂತನೆಯಲ್ಲಿ ನಂಬಿಕೆ ಇಟ್ಟವರ ಸಹಭಾಗಿತ್ವದಿಂದ ಈ ಕನಸು ನನಸಾಗಲು ಸಾಧ್ಯವಿದೆ. ಅಂತೆಯೇ ಬಾಬಾ ಸಾಹೇಬರ ಚಿಂತನೆಯ

0: ಆಡಿಯೋ ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: Our difficulty, as I said, is not about the ultimate future. Our difficulty is how to make the heterogeneous mess that we have today.

ಅಂಬೇಡ್ಕರ್ ಓದಿಗೆ ಸ್ವಾಗತ. ನಾನು ದಾದಾಪೀರ್ ಜೈಮನ್. ಸಾಮಾಜಿಕ ಕೇಂದ್ರದ ಅವಶ್ಯಕತೆ. ಶ್ರೀ ಕೇರ್ ಅವರು ಹೇಳಿದ ಈ ಪವಿತ್ರ ಕಾರ್ಯವನ್ನ ಸುಭದ್ರವಾದ ಮತ್ತು ಶಾಶ್ವತವಾದ ತಳಹದಿಯ ಮೇಲೆ ನಿಲ್ಲಿಸಬೇಕೆಂಬುದು ನನ್ನ ಅಪೇಕ್ಷೆ. ಅಸ್ಪೃಶ್ಯರ ಪ್ರಗತಿಯ ವಿಷಯದಲ್ಲಿ ಕಾಳಜಿ ಇರುವವರೆಲ್ಲರ ಅಪೇಕ್ಷೆಯೂ ಅದೇ ಆಗಿದೆ ಎಂಬುದರಲ್ಲಿ ನನಗೆ ವಿಶ್ವಾಸವಿದೆ. ಈ ಚಳುವಳಿಯು ಯಶಸ್ವಿಯಾಗಬೇಕಾದರೆ ಮುಂದಿನ ಮೂರು ಸಾಧನೆಗಳು ಅದರ ಬಳಿಯಲ್ಲಿರಬೇಕೆಂಬುದರ ಬಗ್ಗೆ ಭಿನ್ನಾಭಿಪ್ರಾಯಗಳಿರುವುದು ಸಾಧ್ಯವೇ ಇಲ್ಲ. ಒಂದು, ಕೇಂದ್ರ ಕಚೇರಿ. ಎರಡು, ಒಳ್ಳೆಯ ತರಬೇತಿಯನ್ನ ಪಡೆದ ನಿಷ್ಠಾವಂತ ಕಾರ್ಯಕರ್ತರು. ಮೂರು, ಆರ್ಥಿಕ ಸುಭದ್ರತೆ. ಈ ಸಾಧನೆಗಳು ದೊರಕಿದರೆ ಮಾತ್ರ ದಲಿತ ಚಳುವಳಿಯನ್ನ ಒಂದು ಸುರಕ್ಷಿತವಾದ ಮತ್ತು ಶಾಶ್ವತವಾದ ತಳ. ಈ ಮೂರರಲ್ಲಿ ಕೇಂದ್ರ ಕಚೇರಿಯನ್ನಾಗಿ ಸಾಮಾಜಿಕ ಕೇಂದ್ರವೊಂದನ್ನು ಸ್ಥಾಪಿಸುವುದನ್ನ ಮೂಲಭೂತವಾದದ್ದು ಎಂದು ಪರಿಗಣಿಸಲೇಬೇಕು. ಒಮ್ಮೆ ಸಾಮಾಜಿಕ ಕೇಂದ್ರವೊಂದನ್ನು ಸ್ಥಾಪಿಸಿದರೆ ಎಲ್ಲಾ ಸಾಮಾಜಿಕ ಚಟುವಟಿಕೆಗಳನ್ನು ಸಮನ್ವಯಗೊಳಿಸಿ ನಾನು ರೂಪಿಸಿರುವ ಯೋಜನೆಯ ಅಡಿಯಲ್ಲಿ ಚಳುವಳಿಯನ್ನ ಮುಂದುವರಿಸುವುದಕ್ಕೆ ಸಹಾಯಕವಾಗುತ್ತದೆ. ಅಷ್ಟೇ ಅಲ್ಲದೆ ಸಾಮಾಜಿಕ ಚಟುವಟಿಕೆಗಳನ್ನ ನಡೆಸುವುದಕ್ಕೆ ಮತ್ತು ಪೂರ್ಣಕಾಲಿಕ ನಿಷ್ಠಾವಂತ ಕಾರ್ಯಕರ್ತರ ಪಡೆಗೆ ಸಂಬಳ ಸಾರಿಗೆಗಳನ್ನ ನೀಡುವುದಕ್ಕೆ ಅಗತ್ಯವಾದ ಹಣಕಾಸನ್ನ ಪಡೆಯಲು ಅದು ಸಹಾಯ ಮಾಡುತ್ತದೆ. ಬಾಂಬೆಯನ್ನ ಆಯ್ದುಕೊಂಡಿರುವುದರಲ್ಲಿರುವ ಯುಕ್ತತೆ. ಪ್ರತಿ ಪ್ರಾಂತದಲ್ಲಿರುವ ಅಸ್ಪೃಶ್ಯರು ಒಂದೊಂದು ಸಾಮಾಜಿಕ ಕೇಂದ್ರವನ್ನ ಹೊಂದಿರಬೇಕು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಹಾಗೆ ಪ್ರತಿಯೊಂದು ಪ್ರಾಂತಕ್ಕೂ ಒಂದೊಂದು ಕೇಂದ್ರವನ್ನ ಸ್ಥಾಪಿಸುವುದು ನನ್ನ ಯೋಜನೆಯಲ್ಲಿದೆ. ಆದರೆ ಪ್ರಾರಂಭವು ಯಾವುದೋ ಒಂದು ಕಡೆ ಆಗಬೇಕು. ಈ ಪ್ರಯತ್ನದ ಪ್ರಾರಂಭವು ಬಾಂಬೆಯಲ್ಲಿ ಆದರೆ ಉತ್ತಮವಾಗಿರುತ್ತದೆ ಎಂಬುದು ನನ್ನ ನಿರ್ಣಯ. ಈ ವಿಷಯದಲ್ಲಿ ಬಾಂಬೆಯು ಮುಂದಾಳತ್ವವನ್ನು ನೀಡಿದೆ. ಆದ್ದರಿಂದ ಈ ಕೇಂದ್ರಕ್ಕೆ ವ್ಯವಸ್ಥಿತವಾದ ಹಾಗೂ ಶಾಶ್ವತವಾದ ಬುನಾದಿಯನ್ನ ಬಾಂಬೆಯಲ್ಲಿಯೇ ಹಾಕಬೇಕು. ಹೀಗಾಗಿ ಬಾಂಬೆಯೇ ನನ್ನ ಪ್ರಾರಂಭಿಕ ಸ್ಥಳ. ಬಾಂಬೆಯಲ್ಲಿ ಸ್ಥಾಪಿಸುವ ಈ ಕೇಂದ್ರದ ಉದ್ದೇಶವು ಅಸ್ಪೃಶ್ಯರ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಉದ್ದೇಶಗಳಿಗೆ ಸೇವೆ ಸಲ್ಲಿಸುವಲ್ಲಿ ಒಂದು ಮಾದರಿಯಾಗಿರುವುದಷ್ಟೇ ಅಲ್ಲದೆ ವಿವಿಧ ಚಟುವಟಿಕೆಗಳನ್ನ ಮತ್ತು ಹೊಸ ಹೊಸ ವಿಚಾರಗಳನ್ನ ಸಮಂಜಸವಾಗಿ ಪ್ರಸಾರ ಮಾಡುವುದು ಆಗಿದೆ. ಅಸ್ಪೃಶ್ಯರ ಜೀವನದ ಸಂಪ್ರದಾಯ ಮತ್ತು ಜೀವನದ ಸಾಮಾನ್ಯ ದೃಷ್ಟಿಯನ್ನ ಆರೋಗ್ಯಕರವಾಗಿ ಬದಲಾಯಿಸಿ ಅವರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಟ್ಟವನ್ನ ಮೇಲಕ್ಕೆ ಏರಿಸಿ ಪಾಶ್ಚಾತ್ಯ ದೇಶಗಳಲ್ಲಿರುವ ಸಾಮಾಜಿಕ ನಿವಾಸ ಸ್ಥಾನಗಳ ಮಾದರಿಯಲ್ಲಿಯೇ ಉದ್ದೇಶಿತ ಕೇಂದ್ರವನ್ನ ಅಸ್ಪೃಶ್ಯರಿಗಾಗಿ ಒಂದು ಜನಪ್ರಿಯ ತಾಣವನ್ನಾಗಿಸಲು ಅಗತ್ಯವಾಗಿರುವ ಎಲ್ಲಾ ವಿಷಯಗಳನ್ನು ಈ ಮನವಿಯ ಅಂತ್ಯದಲ್ಲಿ ನೀಡಲಾಗಿರುವ ಉದ್ದೇಶಿತ ಕೇಂದ್ರದ ಯೋಜನೆಯ ರೂಪುರೇಷೆಗಳು ನೀಡುತ್ತವೆ. ಇದು ಅವರ ಉದ್ದೇಶ ಮತ್ತು ಕಾರ್ಯಚಟುವಟಿಕೆಗಳಲ್ಲಿ ಏಕತೆಯನ್ನು ತರುತ್ತದೆ ಮತ್ತು ಸಾಮಾಜಿಕ ಪುನರುಜ್ಜೀವನದ ಕಾರ್ಯವನ್ನ ಒಂದು ಶಾಶ್ವತವಾದ ನೆಲೆಗಟ್ಟಿನ ಮೇಲೆ ನಿಲ್ಲಿಸುತ್ತದೆ. ಅಸ್ಪೃಶ್ಯರು ಈಗ ಬಾಂಬೆಯಲ್ಲಿ ಕೈಗೊಂಡು ನಡೆಸುತ್ತಿರುವ ಮುಖ್ಯ ಕಾರ್ಯಚಟುವಟಿಕೆಗಳನ್ನ ಈ ಕೇಂದ್ರದಲ್ಲಿ ಸಂಯೋಜಿಸಬಹುದು. ಅಸ್ಪೃಶ್ಯರ ಎಲ್ಲಾ ಕಾರ್ಯಕ್ರಮಗಳನ್ನು ಸೂಕ್ತವಾದ ಒಂದೇ ಸೂರಿನಡಿ ನಡೆಸಲು ಇಲ್ಲಿಯವರೆಗೆ ಇದ್ದ ಅಡಚಣೆಗಳು ಈ ಕೇಂದ್ರದ ಉದಯದೊಂದಿಗೆ ನಿವಾರಣೆಯಾಗಲಿವೆ. ಈ ಕೇಂದ್ರವು ಸಾರ್ವಜನಿಕ ವಿಶ್ವಸ್ತ ಮಂಡಳಿ ಆಗಲಿದೆ. ಉದ್ದೇಶಿತ ಕೇಂದ್ರದ ವ್ಯಾಪ್ತಿ ಮತ್ತು ಕಾರ್ಯಚಟುವಟಿಕೆಗಳು ನೋಂದಾಯಿತ ವಿಶ್ವಸ್ತ ಸನ್ನದಿನ ಮೂಲಕ ನಡೆಯಲಿವೆ ಮತ್ತು ಹಣಕಾಸಿನ ವ್ಯವಹಾರವನ್ನ ವಿಶ್ವಸ್ತ ಮಂಡಳಿಯು ನಿರ್ವಹಿಸುತ್ತದೆ. ಕೇಂದ್ರದ ಧ್ಯೇಯ ಮತ್ತು ಉದ್ದೇಶಗಳನ್ನ ಈ ಮುಂದೆ ಹೇಳಲಾಗಿದೆ. ಒಂದು, ಬಡತನ ಮತ್ತು ಸಂಕಷ್ಟಗಳಿಗೆ ಪರಿಹಾರ. ಎರಡು, ಶಿಕ್ಷಣದ ಪ್ರಗತಿ. ಮೂರು, ಕ್ರೌರ್ಯ ಮತ್ತು ತುಳಿತಗಳಿಂದ ಮುಕ್ತಿ. ನಾಲ್ಕು, ಸಾರ್ವಜನಿಕ ಹಕ್ಕುಗಳು ಮತ್ತು ಸವಲತ್ತುಗಳನ್ನು ಪಡೆದುಕೊಳ್ಳುವುದು ಮತ್ತು ಕಾಪಾಡಿಕೊಂಡು ಹೋಗುವುದು. ಐದು, ಸಾಮಾಜಿಕ ಉಪದ್ರವಗಳನ್ನು ನಿವಾರಿಸುವುದು. ಆರು, ಮೂಢನಂಬಿಕೆಗಳ ಆಚರಣೆಗಳನ್ನು ಮತ್ತು ನಂಬಿಕೆಗಳನ್ನು ನಿವಾರಿಸಲೋಸುಗ ಸಾಮಾನ್ಯ ಜ್ಞಾನ ಮತ್ತು ಅರಿವನ್ನು ಪ್ರಸಾರ ಮಾಡುವುದು. ಏಳು, ಸಾಮಾಜಿಕ ಮತ್ತು ಧಾರ್ಮಿಕ ಕಲ್ಯಾಣಗಳನ್ನು ಪಡೆಯುವುದು ಮತ್ತು ಕಾಪಾಡಿಕೊಂಡು ಹೋಗುವುದು. ಎಂಟು, ಸಾಮಾಜಿಕ ಮತ್ತು ಆರ್ಥಿಕ ಪ್ರಗತಿಗಾಗಿ ವ್ಯವಸ್ಥಿತವಾದಂತಹ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುವುದು. ಒಂಬತ್ತು, ಸಾಮಾಜಿಕ, ಆರ್ಥಿಕ ಮತ್ತು ಧಾರ್ಮಿಕ ತೊಂದರೆಗಳನ್ನ, ಅನನುಕೂಲಗಳನ್ನ ಮತ್ತು ತಾರತಮ್ಯವನ್ನ ತೊಡೆದು ಹಾಕಲು ಶಾಸನಾತ್ಮಕವಾದಂತಹ ಬಲವನ್ನ ಪಡೆಯುವುದು. ಮುಂದಿನದು, ಅಸ್ಪೃಶ್ಯತೆಯ ನಿವಾರಣೆ ಮಾಡಲು ಕೇಂದ್ರದ ಕಾರ್ಯಚಟುವಟಿಕೆಗಳು ಯಾವ್ಯಾವು. ಅಸ್ಪೃಶ್ಯರ ಉದ್ದೇಶಗಳಿಗೆ ನಿಷ್ಠೆಯಿಂದ ದುಡಿಯುವ ಕಾರ್ಯಕರ್ತರ ಒಂದು ಪಡೆಯನ್ನ ಕಟ್ಟಿ ತನ್ನ ಧ್ಯೇಯ ಮತ್ತು ಉದ್ದೇಶಗಳನ್ನ ಕಾರ್ಯಗತಗೊಳಿಸಲು ಅನುವಾಗುವಂತೆ ಅವರ ಚಟುವಟಿಕೆಗಳನ್ನ ಯೋಜಿಸಲು ಕೇಂದ್ರವು ಉದ್ದೇಶಿಸಿದೆ. ಕೇಂದ್ರದ ಕಾರ್ಯಚಟುವಟಿಕೆಗಳ ಸ್ಥೂಲ ಚಿತ್ರಣವನ್ನ ಮುಂದೆ ನೀಡಲಾಗಿದೆ. ಒಂದು, ಕಚೇರಿಗಳು. ತಮ್ಮ ತಮ್ಮ ಕಾರ್ಯಗಳನ್ನ ಇಲ್ಲಿಯವರೆಗೆ ಬಾಡಿಗೆ ಕಟ್ಟಡದಿಂದಲೋ ಅಥವಾ ತಮ್ಮ ಸ್ವಂತ ಮನೆಗಳಿಂದಲೋ ನಮ್ಮ ಕಾರ್ಯಕರ್ತರು ನಿರ್ವಹಿಸ್ತಾ ಇದ್ರು. ಇಂತಹ ಕಾರ್ಯಕರ್ತರಿಗೆಲ್ಲರಿಗೂ ಅವರ ಚಟುವಟಿಕೆಗಳಿಗೆ ಸೌಕರ್ಯವನ್ನ ಒದಗಿಸುವ ಮತ್ತು
ಅವುಗಳನ್ನ ಸಮನ್ವಯಗೊಳಿಸುವ ಉದ್ದೇಶದಿಂದ ಈ ಎಲ್ಲಾ ಕಾರ್ಯಕರ್ತರ ಕಚೇರಿಗಳಿಗೂ ಇನ್ನು ಮುಂದೆ ಈ ಕೇಂದ್ರದಲ್ಲಿ ಕಾರ್ಯವನ್ನು ನಿರ್ವಹಿಸಲು ಅವಕಾಶವನ್ನು ಮಾಡಿಕೊಡಲಾಗುವುದು. ಕೇಂದ್ರದ ಕಾರ್ಯಕರ್ತರಿಗೆ ವಸತಿಗಳು. ಎರಡನೇದು, ಇಲ್ಲಿಯವರೆಗೆ ತಮ್ಮ ಬಿಡುವಿನ ವೇಳೆಯಲ್ಲಿ ಅಸ್ಪೃಶ್ಯರ ಪ್ರಗತಿಗೆ ಸಂಬಂಧಿಸಿದ ಕಾರ್ಯಗಳನ್ನ ಸ್ವಾರ್ಥರಹಿತವಾಗಿ ಮಾಡಿಕೊಂಡು ಬಂದಿರುವವರ ಒಂದು ಪಡೆಯೇ ಇದೆ. ಅವರ ಹಾದಿಯಲ್ಲಿದ್ದ ತೊಂದರೆಗಳನ್ನ ನಿವಾರಿಸಲು ಮತ್ತು ಅವರು ಇನ್ನು ಮುಂದೆ ತಮ್ಮ ಪೂರ್ಣ ವೇಳೆ ಮತ್ತು ಶಕ್ತಿಯನ್ನ ತಮ್ಮ ಉದ್ದೇಶಕ್ಕಾಗಿ ಮುಡಿಪಾಗಿಡುವಂತೆ ಮಾಡಲು, ಅವರ ಸೇವಾ ಜಾಲವನ್ನೆಲ್ಲ ಒಟ್ಟಿಗೆ ಸೇರಿಸಲು ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನ ನೀಡಲು ಚಿಂತನೆಗಳನ್ನು ನಡೆಸಲಾಗುತ್ತದೆ. ಮೂರನೇದು, ಸಾರ್ವಜನಿಕ ಸಭಾಭವನ. ಅಸ್ಪೃಶ್ಯರಿಗಾಗಿ ಒಂದು ಸಾರ್ವಜನಿಕ ಭವನದ ತೀವ್ರವಾದಂತಹ ಅವಶ್ಯಕತೆ ಇದೆ. ಸುಮಾರು 2500 ಜನರು ಸೇರಲು ಸಾಧ್ಯವಾಗುವಷ್ಟು ದೊಡ್ಡ ಭವನವನ್ನ ಕಟ್ಟಲು ಉದ್ದೇಶಿಸಲಾಗಿದೆ. ಈ ಭವನವನ್ನ ಸಾರ್ವಜನಿಕ ಸಭೆಗಳನ್ನು ನಡೆಸಲು, ಮಹಿಳೆಯರ ಹಾಗೂ ವಿದ್ಯಾರ್ಥಿಗಳ ಸಭೆಗಳನ್ನು ನಡೆಸಲು ಮತ್ತು ಮನರಂಜನೆ, ಶಿಕ್ಷಣ ಹಾಗೂ ಇನ್ನಿತರ ಸಾಮಾಜಿಕ ಸಮಾರಂಭಗಳನ್ನು ನಡೆಸಲು ಉಪಯೋಗಿಸಲಾಗುವುದು. ನಾಲ್ಕನೇದು, ಗ್ರಂಥಾಲಯ ಮತ್ತು ವಾಚನಾಲಯ. ಅಸ್ಪೃಶ್ಯರಲ್ಲಿ ಕಲೆ, ಸ್ಥೂಲವಾಗಿ ಮಾನವೀಯ ಆಸಕ್ತಿಗಳು ಇವುಗಳ ಬಗ್ಗೆ ಅಭಿರುಚಿಯನ್ನ ಮೂಡಿಸಲು ಅನುವಾಗುವಂತೆ ಅವರಿಗೆ ಸೂಕ್ತ ಸಂಸ್ಕಾರಗಳನ್ನ ನೀಡಲು ಕೆಲವು ಸೌಲಭ್ಯಗಳನ್ನು ಒದಗಿಸುವುದು ಅಗತ್ಯವಾಗಿದೆ. ಅವರ ಉತ್ಸಾಹ ಶೂನ್ಯವಾದ ಬೇಸರ ತರಿಸುವ ಬದುಕಿನ ವಿರಾಮದ ವೇಳೆಯಲ್ಲಿ ಅವರ ಮನಸ್ಸನ್ನ ಹಿಡಿದಿಡುವಂತಹ ವಿಷಯಗಳ ಮೇಲೆ ಕೂರುವಂತೆ ಮಾಡುವ ಸಾಧನಗಳನ್ನ ಅವರಿಗೆ ಒದಗಿಸುವುದು ಅತ್ಯವಶ್ಯಕವಾಗಿದೆ. ಈ ಉದ್ದೇಶವನ್ನ ಈಡೇರಿಸಲು ಅಸ್ಪೃಶ್ಯರ ವಸತಿ ಕ್ಷೇತ್ರದಲ್ಲಿ ಮಾಡುವ ಗ್ರಂಥಾಲಯದ ವ್ಯವಸ್ಥೆಗಿಂತ ಹೆಚ್ಚಿನ ಸಾಮರ್ಥ್ಯವುಳ್ಳ ಬೇರೆ ಯಾವ ಸಾಧನೆಗಳೂ ಇಲ್ಲ. ಇದು ಕೇಂದ್ರದ ಬಹು ಪ್ರಮುಖವಾದ ಚಟುವಟಿಕೆಗಳಲ್ಲಿ ಒಂದಾಗಿದೆ. ಇದರ ಜೊತೆಗೆ ಅಸ್ಪೃಶ್ಯರ ಸಮಸ್ಯೆಗಳನ್ನು ಅಧ್ಯಯನಗಳಿಗಾಗಿ ಒಂದು ಕೇಂದ್ರ ಗ್ರಂಥಾಲಯವನ್ನು ಹೊಂದಲು ಉದ್ದೇಶಿಸಲಾಗಿದೆ. ಅಸ್ಪೃಶ್ಯರ ಸಮಸ್ಯೆಗಳು ಎಷ್ಟು ಅಗಾಧವಾಗಿದೆ ಎಂದರೆ ಅವುಗಳ ಅಧ್ಯಯನ ವಿಶ್ಲೇಷಣೆಗಾಗಿ ನಮ್ಮ ಗಮನ ಮತ್ತು ಶಕ್ತಿಗಳನ್ನು ಹಲವಾರು ವರ್ಷಗಳವರೆಗೆ ನಾವು ಮೀಸಲಿಡಬೇಕಾಗುತ್ತದೆ. ಆದರೆ ಅಗಾಧ ಸಮಸ್ಯೆಯ ಶಾಖೋಪಶಾಖೆಗಳನ್ನು ಸರಿಯಾದ ದೃಷ್ಟಿಕೋನದಲ್ಲಿ ಅಧ್ಯಯನ ಮಾಡಲು ಯಾವ ಸೌಲಭ್ಯಗಳೂ ಇಂದು ದೊರಕುತ್ತಿಲ್ಲ. ಉದ್ದೇಶಿತ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾದ ಗ್ರಂಥಾಲಯ ಮತ್ತು ವಾಚನಾಲಯಗಳನ್ನ ಸ್ಥಾಪಿಸಿ ಅಗತ್ಯವಾದ ಸೌಲಭ್ಯಗಳನ್ನ ಅಲ್ಲಿ ಕಲ್ಪಿಸಿಕೊಡಲು ಯೋಜಿಸಲಾಗಿದೆ. ಐದನೇದು, ಪ್ರಕಟಣಾ ವಿಭಾಗ. ಅಸ್ಪೃಶ್ಯರು ಅಜ್ಞಾನ ಮತ್ತು ಮೂಢನಂಬಿಕೆಗಳ ಆಳದಲ್ಲಿ ಮುಳುಗಿದ್ದಾರೆ. ಅವರು ಅನುಸರಿಸುತ್ತಿರುವ ಕೆಟ್ಟ ಸಂಪ್ರದಾಯಗಳು ಮತ್ತು ಪದ್ಧತಿಗಳು ನಮ್ಮನ್ನ ದಂಗುಪಡಿಸುತ್ತವೆ. ಇವುಗಳ ನಿರ್ಮೂಲನೆಗೆ ಇರುವ ಉತ್ತಮ ಮಾರ್ಗವೆಂದರೆ ರ್ಯಾಷನಲಿಸ್ಟ್ ಅಸೋಸಿಯೇಷನ್ ಅವರು ಪ್ರಕಟಿಸುವಂತಹ ಸಾಹಿತ್ಯ ಸಾಮಗ್ರಿಗಳನ್ನು ಅವರಿಗೆ ಒದಗಿಸುವುದು. ಈ ಉದ್ದೇಶದಿಂದ ಒಂದು ಸಣ್ಣ ಮುದ್ರಣಾಲಯವನ್ನು ಅವರು ಹೊಂದಲು ಯೋಜಿಸಲಾಗಿದೆ. ಸ್ವಯಂ ಸೇವಕರ ಸಂಸ್ಥೆ. ಆರನೇದು, ದೇಶದ ಎಲ್ಲಾ ಭಾಗಗಳಲ್ಲಿಯೂ ಅದರಲ್ಲಿಯೂ ಬಾಂಬೆ ಪ್ರಾಂತ ಮತ್ತು ಮಧ್ಯ ಪ್ರಾಂತಗಳಲ್ಲಿ ಸಾವಿರಾರು ಅಸ್ಪೃಶ್ಯ ಯುವಕರು ತಾವಾಗಿಯೇ ಒಂದು ವ್ಯವಸ್ಥಿತವಾದ ಸಂಘವನ್ನ ಸಮತಾ ಸೈನಿಕ ದಳ ಎಂಬ ಹೆಸರಿನಲ್ಲಿ ಕಟ್ಟಿಕೊಂಡಿದ್ದಾರೆ. ಅಸ್ಪೃಶ್ಯರಲ್ಲಿ ಒಂದು ಬಗೆಯ ಶಿಸ್ತಿನ ಭಾವನೆಯನ್ನ ಮೂಡಿಸುವುದು ಮತ್ತು ಯುಗದ ಸಂದೇಶವನ್ನ ಅವರಲ್ಲಿ ಬೀರುವುದು ಈ ಸಂಘದ ಉದ್ದೇಶವಾಗಿದೆ. ಸಂಘದ ಈ ಎಲ್ಲಾ ಚಟುವಟಿಕೆಗಳನ್ನ ಒಟ್ಟುಗೂಡಿಸಿ ಅವನ್ನ ದೇಶದ ಎಲ್ಲಾ ಭಾಗಗಳಿಗೂ ಹರಡಲು ಯೋಜಿಸಲಾಗಿದೆ. ಏಳನೇದು, ಪ್ರಚಾರೋದ್ದೇಶದ ಪ್ರದರ್ಶನಗಳು. ಸಮತಾ ಸೈನಿಕ ದಳದ ಹಲವಾರು ಅಸ್ಪೃಶ್ಯ ಯುವಕರು ಬಾಂಬೆ ಪ್ರಾಂತದಲ್ಲಿ ತಮ್ಮ ಕೂಟಗಳನ್ನು ರಚಿಸಿಕೊಂಡು ವಿವಾಹ ಮತ್ತು ಇತರ ಧಾರ್ಮಿಕ ಸಾಮಾಜಿಕ ಸಂದರ್ಭಗಳಲ್ಲಿ ನಾಟಕಗಳ ಪ್ರದರ್ಶನಗಳನ್ನು ಏರ್ಪಡಿಸುತ್ತಾರೆ. ಇದಕ್ಕೆ ಅವರು ಜಲ್ಸಾ ಮಂಡಳಿಗಳೆಂಬ ಹೆಸರನ್ನ ಇಟ್ಟುಕೊಂಡಿದ್ದಾರೆ. ಇವು ಹವ್ಯಾಸಿ ನಾಟಕಗಳನ್ನ ಮಾಡುವವರ ಕೂಟವಾಗಿದ್ದು ಸ್ವಲ್ಪ ಅಭಿವೃದ್ಧಿಪಡಿಸಿದ ರಂಗಗಳ ಮೇಲೆ ಅನಕ್ಷರಸ್ಥ ಹಳ್ಳಿಗಳ ಮುಂದೆ ತಾವೇ ರಚಿಸಿದ ನಾಟಕಗಳ ಮೂಲಕ ಅನರ್ಥಕರ ಪದ್ಧತಿಗಳ ದುಷ್ಟ ಪರಿಣಾಮಗಳನ್ನು ಬಿಂಬಿಸುತ್ತಾರೆ. ಹಳೆಯ ಪದ್ಧತಿಗಳನ್ನ ತೊಡೆಯಲು ಮತ್ತು ಹೊಸ ವಿಚಾರಗಳನ್ನ ಜನತೆಯಲ್ಲಿ ಬಿತ್ತಲು ಮತ್ತು ಅವುಗಳ ಮೂಲಕ ಅವರಿಗೆ ಮಾರ್ಗದರ್ಶನ ಮಾಡಲು ಪರಿಣಾಮಕಾರಿಯಾಗಿರುವ ಈ ಚಟುವಟಿಕೆಗಳನ್ನು ಇನ್ನೂ ಹೆಚ್ಚು ವ್ಯವಸ್ಥೆಗೊಳಿಸಲು ಉದ್ದೇಶಿಸಲಾಗಿದೆ. ಕೇಂದ್ರ ನಿರ್ಮಾಣದ ವೆಚ್ಚ ಎಷ್ಟು? ಕೇಂದ್ರ ನಿರ್ಮಾಣದ ವೆಚ್ಚ ಹಾಕಿಕೊಂಡಿರುವ ಯೋಜನೆಗಳ ಪ್ರಕಾರ ಕೇಂದ್ರದ ಅಗತ್ಯಗಳ ವಿವರಗಳು ಈ ಕೆಳಕಂಡಂತೆ ಇವೆ. ಮೊದಲನೇದು, ಕಟ್ಟಡಗಳು, ನೆಲಮಹಡಿ ಮತ್ತು ಎರಡು ಮೇಲ್ಮಹಡಿಗಳಿರುವಂತಹ ಸಭಾಭವನ. ನೆಲಮಹಡಿ 120x62 ಅಳತೆ, ಅಂದಾಜು ವೆಚ್ಚ 75,000 ರೂಪಾಯಿಗಳು. ಎರಡು ಮೇಲ್ಮಹಡಿಗಳು, 32 ಕೋಣೆಗಳಿರುವಂತಹ ಪಠಾರ, ಪ್ರತಿ ಮಹಡಿಯಲ್ಲಿ 16 ಕೋಣೆಗಳು. ಇದರ ವೆಚ್ಚ ಸುಮಾರು 75,000 ರೂಪಾಯಿಗಳು.
ಪೂರ್ವ ವಿಭಾಗದ ಕಟ್ಟಡ, ನೆಲಮಹಡಿ ಮತ್ತು ಎರಡು ಮೇಲ್ಮಹಡಿ, ಪ್ರತಿ ಮಹಡಿಯಲ್ಲಿ ಮೂರು ಅಂದ್ರೆ ಒಟ್ಟು 9 ದೊಡ್ಡ ಕೊಠಡಿಗಳು. ಇದರ ವೆಚ್ಚ ಸುಮಾರು 26,500 ರೂಪಾಯಿಗಳು. ಪಶ್ಚಿಮ ವಿಭಾಗದ ಕಟ್ಟಡ, ನೆಲಮಹಡಿ ಮತ್ತು ಎರಡು ಮೇಲ್ಮಹಡಿ, ಪ್ರತಿ ಮಹಡಿಯಲ್ಲಿ ಮೂರು ಅಂದರೆ ಒಟ್ಟು 9 ದೊಡ್ಡ ಕೊಠಡಿಗಳು. ಇದರ ವೆಚ್ಚ 26,500 ರೂಪಾಯಿಗಳು. ಮುಂಭಾಗದ ಕಟ್ಟಡ, ನೆಲಮಹಡಿ ಮತ್ತು ಎರಡು ಮೇಲ್ಮಹಡಿಗಳು. ನೆಲಮಹಡಿಯಲ್ಲಿ ಮುದ್ರಣಾಲಯ, ವ್ಯಾಯಾಮ ಶಾಲೆ, ಕಚೇರಿ. ಮೇಲಿನ ಮೂರು ಮಹಡಿಗಳಲ್ಲಿ ಮೊದಲನೆಯದರಲ್ಲಿ ಕಚೇರಿಗಳು ಮತ್ತು ಉಳಿದೆರಡರಲ್ಲಿ ಪ್ರತಿ ಮಹಡಿಯಲ್ಲಿಯೂ 13 ಕೊಠಡಿಗಳ ಸಮುಚ್ಚಯ. ಇದರ ವೆಚ್ಚ 85,000 ರೂಪಾಯಿಗಳು. ಒಟ್ಟು ವೆಚ್ಚ 2,88,000 ರೂಪಾಯಿಗಳು. ಭೂಮಿಯ ಬೆಲೆ ಸುಮಾರು 37,000 ರೂಪಾಯಿ. ಅಖೈರು ಜುಮ್ಲಾ 3,25,000 ರೂಪಾಯಿಗಳು. ಕೇಂದ್ರದ ವೆಚ್ಚವು 3,25,000 ರೂಪಾಯಿಗಳು ರೂಪಾಯಿಗಳಾಗಬಹುದೆಂದು ಅಂದಾಜು ಮಾಡಲಾಗಿದೆ. ಸಾಮಾನ್ಯ ಕಾಲದಲ್ಲಿ ಇರಬಹುದಾದ ಬೆಲೆಗಳ ಮೇಲೆ ಈ ಅಂದಾಜನ್ನು ಸಿದ್ಧಪಡಿಸಲಾಗಿದೆ. ಯೋಜಿತ ಕಟ್ಟಡವು ಮೂರು ಉದ್ದೇಶಗಳನ್ನು ಸಾಧಿಸಲು ಅನುವಾಗುತ್ತದೆ. ಮೊದಲನೆಯದು, ಅಸ್ಪೃಶ್ಯರ ಕ್ಷೇಮಕ್ಕಾಗಿ ನಡೆಸುತ್ತಿರುವ ಎಲ್ಲಾ ಚಟುವಟಿಕೆಗಳನ್ನು ಒಂದೇ ಸೂರಿನಡಿ ತಂದು ಅವುಗಳಲ್ಲಿ ಸಮನ್ವಯವನ್ನು ಸಾಧಿಸುವುದು ಮತ್ತು ಈ ಪ್ರಯತ್ನಗಳ ಹಿಂದಿರುವ ಶಕ್ತಿಯ ಅಪವ್ಯಯವಾಗದಂತೆ ನೋಡಿಕೊಳ್ಳುವುದು. ಎರಡನೇದು, ಜ್ಞಾನದ ಕೇಂದ್ರವಾಗಿರುವಂತಹ ತಮ್ಮ ಅನಿಸಿಕೆಗಳನ್ನ ಇತರರೊಡನೆ ಹಂಚಿಕೊಳ್ಳಲು ಸಹಾಯಕವಾಗುವಂತಹ ಮತ್ತು ಸಾಮಾಜಿಕ ಮತ್ತು ಧಾರ್ಮಿಕ ಆಚರಣೆಗಳನ್ನ ಹೆಮ್ಮೆಯಿಂದ ನಡೆಸಲು ಅನುಕೂಲವಾಗಿರುವಂತಹ ಒಂದು ಜಾಗವನ್ನ ಪರಿಶಿಷ್ಟ ಜಾತಿಗಳವರಿಗೆ ಒದಗಿಸುವುದು. ಮೂರನೇದು ಮತ್ತು ಮುಖ್ಯವಾದದ್ದು, ತನ್ನೆಲ್ಲಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಹೋಗಲು ಸಹಾಯವಾಗುವಂತೆ ಒಂದು ಶಾಶ್ವತವಾದ ಆದಾಯದ ಸೆಲೆಯನ್ನು ಸೃಷ್ಟಿಸೋದು. ಕಟ್ಟಡಗಳ ಹೆಚ್ಚಿನ ಭಾಗಗಳನ್ನ ಬಾಡಿಗೆ ನೀಡಲಾಗುವಂತೆ ಅವುಗಳನ್ನು ರೂಪಿಸಲಾಗಿದೆ. ಇವುಗಳ ಬಾಡಿಗೆಯಿಂದ ಬರುವ ಹುಟ್ಟುವಳಿಯು ಕೇಂದ್ರವು ತನ್ನ ವೆಚ್ಚಗಳನ್ನು ಸರಿದೂಗಿಸಿಕೊಂಡು ಹೋಗಲು ಮತ್ತು ತನ್ನ ಚಟುವಟಿಕೆಗಳನ್ನು ಮುಂದುವರಿಸಿಕೊಂಡು ಹೋಗಲು ಅನುಕೂಲವನ್ನು ಮಾಡಿಕೊಡುತ್ತದೆ. ಭಾರತೀಯ ಸಂಸ್ಥಾನಗಳ ರಾಜರುಗಳಿಗೆ ಮತ್ತು ಜನತೆಗೆ ಒಂದು ಮನವಿ. ಮಾನವೀಯ ದೃಷ್ಟಿಯಿಂದ ನೋಡಿದಾಗ ಅಸ್ಪೃಶ್ಯರ ಜೀವನದ ಪರಿಸ್ಥಿತಿಯು ಹಿಂದೂ ಸಂಸ್ಕೃತಿಗೆ ಅಂಟಿರುವ ಒಂದು ಗಂಭೀರವಾದಂತಹ ಕಳಂಕವಾಗಿದೆ ಮತ್ತು ಭಾರತ ದೇಶದ ಸರ್ವಾಂಗೀಣ ಪ್ರಗತಿಗೆ ಇರುವ ದೊಡ್ಡ ಅಡಚಣೆ ಎಂಬುದು ಇಡೀ ಪ್ರಪಂಚಕ್ಕೆ ತಿಳಿದಿರುವಂತಹ ಸಂಗತಿ. ಈ ಸಮಸ್ಯೆಯ ಪರಿಹಾರಕ್ಕೆ ಸಂಬಂಧಪಟ್ಟ ಎಲ್ಲಾ ಪಕ್ಷಗಳವರ ಧೈರ್ಯ, ಕೌಶಲ, ಧನಬಲ ಮತ್ತು ವ್ಯವಸ್ಥೆಯನ್ನ ಮಾಡುವ ಶಕ್ತಿಯ ಅವಶ್ಯಕತೆ ಇದೆ. ಸಮಾಜ ಸುಧಾರಕರು ಮತ್ತು ರಾಜಕಾರಣಿಗಳು ಈ ದಿಸೆಯಲ್ಲಿ ಬಹಳಷ್ಟು ಪ್ರಯತ್ನ ಪಟ್ಟಿದ್ದರೂ ಆಗಿರುವ ಸಾಧನೆ ಸಾಕಷ್ಟು ತೃಪ್ತಿಯನ್ನು ನೀಡುವುದಿಲ್ಲ. ಇಲ್ಲಿಯವರೆಗೂ ಮಾಡಲ್ಪಟ್ಟಿರುವ ಪ್ರಯತ್ನಗಳು ಅಸ್ಪೃಶ್ಯರ ಸಮಸ್ಯೆಯ ಸಾಗರದ ಅಂಚನ ಮುಟ್ಟಿವೆ ಎಂದಷ್ಟೇ ಹೇಳಬಹುದು. ಅಸ್ಪೃಶ್ಯರನ್ನ ಒಂದು ಸಮುದಾಯವನ್ನಾಗಿ ತೆಗೆದುಕೊಂಡರೆ ಅವರು ಎಂದಿನಿಂದಲೂ ಹಿಂದುಳಿದವರಾಗಿಯೇ ಇದ್ದಾರೆ. ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಅವರ ಪ್ರಗತಿಯ ಬಯಕೆಯನ್ನ ಪ್ರತಿ ಹಂತದಲ್ಲಿಯೂ ಮುರಿಯಲಾಗುತ್ತಿದೆ. ತಮ್ಮ ಸಮಸ್ಯೆಗಳನ್ನ ನಿವಾರಿಸಿಕೊಳ್ಳುವುದಕ್ಕೆ ಬೇರೆಯವರನ್ನ ಅವಲಂಬಿಸುವ ಪ್ರವೃತ್ತಿಯು ಅಸ್ಪೃಶ್ಯರಲ್ಲಿ ರಕ್ತಗತವಾಗಿ ಬಂದಿದೆ. ಇದು ತಮ್ಮ ಉದ್ಧಾರಕ್ಕೆ ತಾವೇ ನಡೆಸುವ ಹೋರಾಟದಲ್ಲಿ ಅವರನ್ನ ಬಲಹೀನರನ್ನಾಗಿಸುತ್ತದೆ. ಅವರ ಹಾದಿಯಲ್ಲಿರುವ ಅಡಚಣೆಯನ್ನ ನಿವಾರಿಸಿಕೊಳ್ಳುವ ಮತ್ತು ಪರಂಪರಾಗತವಾಗಿ ಬಂದಿರುವ ದಾಸ್ಯ ಶೃಂಖಲೆಗಳನ್ನ ಕಿತ್ತೆಸುವ ಶಕ್ತಿ ಅವರಿಗೆ ಅವರ ಒಳಗಿನಿಂದಲೇ ಬರಬೇಕು ಎಂಬುದು ನನ್ನ ನಿಶ್ಚಿತವಾದ ಅಭಿಪ್ರಾಯ. ಈ ಹೊಸ ಚಳುವಳಿಯು ಅವರ ಆಂತರ್ಯದಿಂದ ಮೂಡಿ ಬಂದಿರುವ ಕಾರಣದಿಂದ ಇದಕ್ಕೆ ನಾವು ಸಹಾಯ ಮಾಡಿದರೆ, ಪ್ರೋತ್ಸಾಹವನ್ನು ನೀಡಿದರೆ ಇದು ಅದ್ಭುತವಾದ ಯಶಸ್ಸನ್ನು ಸಾಧಿಸುತ್ತದೆ ಎಂದು ನಾನು ನಂಬುತ್ತೇನೆ. ಅಸ್ಪೃಶ್ಯರು ತಮ್ಮ ಮುಕ್ತಿಯನ್ನು ಸಾಧಿಸಿಕೊಳ್ಳಲು ಬಯಸಿದರೆ ಅದರ ಆರ್ಥಿಕ ಹೊಣೆಯನ್ನು ಅವರೇ ಹೊರಬೇಕೆಂದು ಯಾರಾದರೂ ಹೇಳಬಹುದು. ಬಾಂಬೆಯಲ್ಲಿರುವ ಅಸ್ಪೃಶ್ಯರು ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ಎಚ್ಚೆತ್ತುಕೊಂಡಿದ್ದಾರೆ. ತಮ್ಮ ತಮ್ಮಲ್ಲಿ ಚಂದ ಎತ್ತುವ ಮೂಲಕ ಹಣವನ್ನು ಸಂಗ್ರಹಿಸಿ ಸಾಮಾಜಿಕ ಕೇಂದ್ರದ ಸ್ಥಾಪನೆಗೆ ಅವರು ಈಗಾಗಲೇ ಮುಂದೆ ಬಂದಿದ್ದಾರೆ. ಈ ದೊಡ್ಡ ಉದ್ದೇಶಕ್ಕಾಗಿ ಪ್ರತಿಯೊಬ್ಬ ಪುರುಷ ಮತ್ತು ಸ್ತ್ರೀಯು ತಮ್ಮ ಕೈಲಾದಷ್ಟು ವಂತಿಕೆಗಳನ್ನು ನೀಡಲು ಸಿದ್ಧರಿದ್ದಾರೆ. ಕೆಲವರು ಈಗಾಗಲೇ ಹಣವನ್ನು ನೀಡಿದ್ದಾರೆ ಮತ್ತು ಸದ್ಯದಲ್ಲಿಯೇ ಹಲವಾರು ಮಂದಿ ನೀಡಲಿದ್ದಾರೆ. ಆದರೆ ತಮ್ಮ ಹಣದಲ್ಲಿಯೇ ಕೇಂದ್ರದ ನಿರ್ಮಾಣವನ್ನ ಪೂರೈಸುವುದನ್ನ ಅಸ್ಪೃಶ್ಯರಿಗೆ ಬಿಟ್ಟು ಬಿಟ್ಟರೆ ಅದಕ್ಕೆ ಅಗತ್ಯವಾಗಿರುವಷ್ಟು ಹಣವನ್ನ ಅವರು ಸಂಗ್ರಹಿಸಲಾರರು ಎಂಬುದು ಸತ್ಯವಾದ ಸಂಗತಿಯೇ. ಅವರಿಗೆ ಈ ವಿಷಯದಲ್ಲಿ ಸ್ವಾವಲಂಬನೆಯ ಪಾಠವನ್ನ ಹೇಳುವುದು ಕ್ರೌರ್ಯವೇ ಸರಿ. ಈ ಕೇಂದ್ರವನ್ನ ನಿರ್ಮಾಣ ಮಾಡುವ ಕೆಲಸವು ಭಾರತದ ರಾಜರುಗಳ ಮತ್ತು ಜನತೆಯ ಸಹಾಯವಿಲ್ಲದೆ ನಡೆಯುವುದು ಅಸಾಧ್ಯ. ನಿಮ್ಮ ಹೊರೆಯನ್ನ ನೀವೇ ಹೊರಬೇಕು ಎಂದು ಅಸ್ಪೃಶ್ಯರಿಗೆ ಹೇಳುವುದು ಸರಿಯೆನ್ನಿಸಬಹುದು. ಆದರೆ ಹಾಗೆ ಹೇಳುವುದು ವಿಚಾರಪೂರ್ಣವೆನಿಸುವುದೇ?
ಭಾರತೀಯ ಸಂಸ್ಥಾನದ ರಾಜರು ಮತ್ತು ಭಾರತದ ಜನತೆಯು ಅಸ್ಪೃಶ್ಯರ ಹಿಂದಿನ ಹೀನಸತೆಗೆ ಹೊಣೆಗಾರರಾಗಿದ್ದಾರೆ. ಹಾಗೆ ಹೊಣೆಗಾರರಾಗಿದ್ದರೆ ಅಸ್ಪೃಶ್ಯರನ್ನ ನಿಮ್ಮ ಉದ್ಧಾರದ ಹೊರೆಯನ್ನು ನೀವೇ ಹೊತ್ತುಕೊಳ್ಳಿ ಎಂದು ಹೇಳುವುದು ಸಮಂಜಸಮನಿಸುವುದೇ. ಇಂತಹ ನಿಲುವನ್ನ ತಾಳದೆ ಅಸ್ಪೃಶ್ಯರ ಸ್ವಾಭಿಮಾನಕ್ಕೆ ಗೌರವವನ್ನ ಭಾರತೀಯ ಸಂಸ್ಥಾನದ ರಾಜರುಗಳು ಮತ್ತು ಭಾರತದ ಪ್ರಜೆಗಳು ತೋರುತ್ತಾರೆಂದು ನಾನು ನಂಬುತ್ತೇನೆ. ಅಸ್ಪೃಶ್ಯರ ಮೇಲೆ ಹೇರಳಾಗಿರುವ ಅಸಮಾನತೆಯ ಹೊರೆಯ ಬಗ್ಗೆ ಅವರಲ್ಲಿ ನೈತಿಕ ಕ್ರೋಧ ಮತ್ತು ಅವರಿಗೆ ಈ ಹೊರೆಯನ್ನ ಕಿತ್ತೆಸೆಯಲು ಅಗತ್ಯವಾದ ಸಾಧನಗಳನ್ನು ನೀಡುವ ತೀವ್ರವಾದ ಅಪೇಕ್ಷೆಯು ರಾಜರುಗಳಿಗೆ ಮತ್ತು ಜನತೆಗೆ ಇದೆ ಎಂಬುದರಲ್ಲಿ ನನಗೆ ಸಂಶಯವಿಲ್ಲ. ಅಸ್ಪೃಶ್ಯರನ್ನ ಉದ್ಧರಿಸುವ ಕಾರ್ಯದಲ್ಲಿ ಈ ಎರಡೂ ಕಡೆಯವರ ಜಂಟಿ ಪ್ರಯತ್ನವು ಅವಶ್ಯಕವಾಗಿದೆ. ಇದಕ್ಕೆ ಅಸ್ಪೃಶ್ಯರು ಚಳುವಳಿಗೆ ಬೇಕಾದ ಸ್ಫೂರ್ತಿಯನ್ನ ತುಂಬಿ ಶ್ರಮವನ್ನ ಧಾರೆ ಎರೆದರು ಅದಕ್ಕೆ ಅಗತ್ಯವಾದ ಧನಸಹಾಯವನ್ನ ಭಾರತದ ಜನತೆ ಮಾಡಬೇಕಾಗುತ್ತದೆ. ಈ ಹಿನ್ನೆಲೆ ಕಾರಣದಿಂದಲೇ ನಾನು ಭಾರತೀಯ ಸಂಸ್ಥಾನಗಳ ರಾಜರುಗಳಿಗೆ ಮತ್ತು ಭಾರತದ ಜನತೆಗೆ ಈ ಚಳುವಳಿಗಾಗಿ ಧನಸಹಾಯವನ್ನು ಮಾಡಬೇಕೆಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಅಸ್ಪೃಶ್ಯರ ಉದ್ಧಾರವು ರಾಷ್ಟ್ರೀಯ ಪುನರುಜ್ಜೀವನಕ್ಕೆ ಎಂತಹ ಪ್ರಚಂಡ ಮತ್ತು ಅದಮ್ಯ ಶಕ್ತಿಯನ್ನು ನೀಡುತ್ತದೆ ಎಂಬುದನ್ನು ಅರಿಯುವಲ್ಲಿ ಭಾರತೀಯ ಸಂಸ್ಥಾನದ ರಾಜರು ಮತ್ತು ಭಾರತದ ಜನತೆ ವಿಫಲರಾಗುವುದಿಲ್ಲ ಎಂದು ನಾನು ತಿಳಿದಿದ್ದೇನೆ. ಅಸ್ಪೃಶ್ಯರು ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಈಗಿರುವ ಸ್ಥಿತಿಯಿಂದ ಮೇಲೆ ಎದ್ದು ಮನುಷ್ಯರ ಹಂತವನ್ನು ತಲುಪಿ ಭಾರತದ ಇತರ ಸಮುದಾಯಗಳವರೆಗೆ ಸರಿಸಮಾನವಾಗಿ ಬಾಳುವಂತೆ ಅವರನ್ನ ನಮ್ಮ ಕೇಂದ್ರವು ಸಿದ್ಧಗೊಳಿಸಲು ಯೋಜನೆಯನ್ನು ರೂಪಿಸಿದೆ. ಆದರೆ ಇದೊಂದೇ ನಮ್ಮ ಸಾಮಾಜಿಕ ಕೇಂದ್ರದಿಂದ ಆಗುವ ಲಾಭವಲ್ಲ. ಇದರ ಜೊತೆಗೆ ಅವರನ್ನ ಕ್ರಿಯಾಶೀಲರನ್ನಾಗಿಸಿ ನಿಜವಾದ ದೇಶಭಕ್ತರನ್ನಾಗಿಸಿ ದೇಶಕ್ಕಾಗಿ ಏನೇ ಮಾಡಬೇಕಾದರೂ ಎದೆಗೊಟ್ಟು ನಿಲ್ಲುವ ಹಾಗೆ ನಮ್ಮ ಕೇಂದ್ರವು ಮಾಡುತ್ತದೆ. ನಮ್ಮ ಸಾಮಾಜಿಕ ಕೇಂದ್ರದ ನಿರ್ಮಾಣಕ್ಕೆ ಈ ಕಾರಣಗಳಿಗಾಗಿ ಎಲ್ಲರೂ ನನಗೆ ಸಹಾಯ ಮಾಡಬೇಕೆಂದು ನಾನು ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಅಸ್ಪೃಶ್ಯರನ್ನ ಮೇಲೆತ್ತದೇ ಇದ್ದರೆ ದೇಶವು ಉನ್ನತಿಗಿರುವ ಸಾಧ್ಯತೆಗಳಿರುವುದಿಲ್ಲ ಮತ್ತು ಅವರ ಮುಕ್ತಿಯಲ್ಲಿಯೇ ದೇಶದ ಸಮಸ್ಯೆಗಳಿಗೆ ಮುಕ್ತಿ ಎಂಬುದು ಎಲ್ಲರಿಗೂ ತಿಳಿದಿರುವ ಸಾಮಾನ್ಯ ಸತ್ಯ. ಈ ಹಳಸಲು ಸತ್ಯಗಳನ್ನೇ ಮತ್ತೆ ಮತ್ತೆ ಹೇಳಿ ನಾನು ಸೋತಿದ್ದೇನೆ. ಇಂತಹ ಹೇಳಿಕೆಗಳನ್ನ ಪುನರುಚ್ಚರಿಸುತ್ತಾ ಕೂರುವ ಕಾಲವು ಮುಗಿಯಿತು. ಈಗ ಬಂದಿರುವುದು ನಾವು ಸಕ್ರಿಯರಾಗಬೇಕಾಗಿರುವ ಕಾಲ. ನಮಗೆ ಇರುವುದು ಭಾಷಣಗಳಲ್ಲ, ಬದಲಿಗೆ ಕೃತಿ. ನಾನು ರಾಜರುಗಳಲ್ಲಿ ಮತ್ತು ಜನತೆಯಲ್ಲಿ ನನ್ನ ಮನವಿಯನ್ನ ಶ್ರದ್ಧಾಪೂರ್ವಕವಾಗಿ ಮಾಡಿದ್ದೇನೆ ಮತ್ತು ಎಲ್ಲರೂ ಇದಕ್ಕೆ ಉದಾರ ಹೃದಯದಿಂದ ಪ್ರತಿಕ್ರಿಯಿಸುತ್ತಾರೆಂಬುದರ ಬಗ್ಗೆ ನನಗೆ ವಿಶ್ವಾಸವಿದೆ.

ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಅಡುಗೆ ಮನೆ ಅನ್ನುವಂತಹ ಶಕ್ತಿ ಕೇಂದ್ರ ಚೆನ್ನಾಗಿದ್ರೆ ಇನ್ನುಳಿದ ಭಾಗಗಳು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ, ಆರೋಗ್ಯ ಚೆನ್ನಾಗಿದ್ರೆ ತಾನೇ ಮಿಕ್ಕಿರೋ ಕೆಲಸಗಳೆಲ್ಲ ಆರಾಮಾಗಿ ತಂಪಾಡಿಗೆ ತಾವು ಸರಾಗವಾಗಿ ಸಾಗ್ತಾ ಇರ್ತವೆ. ಸ್ನೇಹಿತರೆ, ಒಂದು ಕ್ಷಣ ನಾವು ಯೋಚನೆ ಮಾಡಿದ್ರೆ ಜೀವನ ಕೆಲವೊಂದು ಸಮಯದಲ್ಲಿ ಯಾವ ರೀತಿಯೆಲ್ಲ ಬದಲಾವಣೆ ಆಗ್ಬಿಡತ್ತೆ ಅಲ್ವಾ? ಮುಖ್ಯವಾಗಿ ಆರೋಗ್ಯದ ವಿಷಯಕ್ಕೆ ಅಂತ ಬಂದಾಗ, ನಮ್ಮ ದೇಹದಲ್ಲಿ ಯಾವುದೇ ಭಾಗದಲ್ಲಿ ನೋವು ಕಾಣಿಸ್ಕೊಂಡ್ರು, ನೋವು ಬಂದರೂ ತುಂಬಾ ಕಷ್ಟ ಆಗತ್ತೆ ಕೆಲಸ ಮಾಡಲಿಕ್ಕೆ. ತಲೆನೋವು ಬಂದರೂ ಆ ದಿನ ಅಡುಗೆ ಮಾಡೋಕ್ಕೆ, ಕೆಲಸ ಮಾಡಲಿಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಮೈಕೈ ನೋವು ಬಂದು ಸುಸ್ತಾದರೂ ಆ ದಿನ ಕೆಲಸ ಸರಾಗವಾಗಿ ನಡೆಯೋದಿಲ್ಲ. ಜೊತೆಗೆ ಹಲ್ನೋವು ಬಂದರು, ಕಣ್ಣೋವು ಬಂದರು, ಮೂಗ್ನೋವು ಬಂದರು, ಕಿವಿನೋವು ಬಂದರು, ಹೊಟ್ಟೆ ನೋವು ಬಂದರು, ಕೈಕಾಲು ಸೆಳೆತ ಬಂದರು, ಏನೇ ದೇಹದಲ್ಲಿ ನೋವು ಬಂದರೂ ಆ ದಿನ ಸಂತೋಷವಾಗಿರೋದಿಲ್ಲ. ನಾವು ತುಂಬಾ ಬೇಸರ, ಏನೋ ಆಗೇ ಬಿಡ್ತು ಅನ್ನೋ ಥರ ಫೀಲ್ ಮಾಡ್ಕೊಳ್ತಾ ಇರ್ತೀವಿ. ಇದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದರೆ, ನಾವು ಸೇವನೆ ಮಾಡುವಂತಹ ಆಹಾರ. ಸ್ನೇಹಿತರೆ, ಕೆಲವೊಂದು ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಒಗ್ಗಿಕೊಳ್ಳುತ್ತೆ, ಇನ್ನು ಕೆಲವು ಆಹಾರ ಪದಾರ್ಥಗಳು ನಮ್ಮ ದೇಹಕ್ಕೆ ಒಗ್ಗಿಕೊಳ್ಳಲ್ಲ, ಅಂದರೆ ಅಡ್ಜಸ್ಟ್ ಆಗೋದಿಲ್ಲ. ಅಂತಹ ಆಹಾರ ಪದಾರ್ಥಗಳನ್ನು ಮೊದಲು ನಾವು ಕಂಡಿಡ್ಕೊಳ್ಬೇಕು, ನಮ್ಮ ದೇಹಕ್ಕೆ ಯಾವುದಾಗತ್ತೆ ಯಾವುದಾಗೋದಿಲ್ಲ ಅಂತ. ಇನ್ನು ಕೆಲವರಿಗೆ ಕೆಲವೊಂದು ತರಕಾರಿಗಳು ಆಗ್ಬರೋದಿಲ್ಲ, ಇನ್ನು ಕೆಲವರಿಗೆ ಈ ಮೊಸರು ಮಜ್ಜಿಗೆ ಆಗ್ಬರೋದಿಲ್ಲ, ಇನ್ನು ಕೆಲವರಿಗೆ ಈ ಕಾಫಿ ಟೀ ಸೇವನೆ ಆಗ್ಬರೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ಹೆಣ್ಮಕ್ಕಳು ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಚಾಕ್ಲೇಟ್ಸ್ ತಿನ್ನಬಾರ್ದು ಅಂತಲೇ ಹೇಳ್ತಾರೆ ಕೆಲವೊಂದು ಸಂಶೋಧನೆಗಳ ಪ್ರಕಾರ. ಈ ರೀತಿಯಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ತರಕಾರಿಗಳು, ಹಣ್ಣು ಹಂಪಲುಗಳು ಆಗ್ಬರೋದಿಲ್ಲ. ಕೆಲವರಿಗೆ ಬಾಳೆಹಣ್ಣು ತಿಂದರೆ ಏಕದಮ್ ಬೇಗನೆ ಶೀತ ಆಗುತ್ತೆ, ಇನ್ನು ಕೆಲವರಿಗೆ ಬಾಳೆಹಣ್ಣು ತುಂಬ ಚೆನ್ನಾಗಿ ಆಗ್ಬರುತ್ತೆ. ಸೊ ಇಂತಹ ಆಹಾರ ಪದಾರ್ಥಗಳನ್ನ ಕಂಡಿಡ್ಕೊಂಡು ಯಾವುದು ದಿ ಬೆಸ್ಟ್ ಅಂತ ಅಂದ್ಕೊಂಡು ಹಿತಮಿತವಾಗಿ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ಆರೋಗ್ಯ ಚೆನ್ನಾಗಿರುತ್ತೆ, ಅದರೊಟ್ಟಿಗೆ ನಾವು ಕೂಡ ಖುಷಿಯಾಗಿರ್ತೀವಿ. ಈ ಮಾತನ್ನು ನಾನು ಯಾಕೆ ಪದೇ ಪದೇ ಹೇಳ್ತೀನಿ ಅಂದರೆ, ಸ್ನೇಹಿತರೆ, ಆರೋಗ್ಯವೇ ಸಂಪತ್ತು ಅನ್ನೋ ಒಂದು ವಿಷಯಕ್ಕೆ ಬಂದಾಗ, ಪ್ರತಿದಿನ ನಮ್ಮ ಒಂದು ಆಹಾರ ಕ್ರಮ ಸರಿಯಾಗಿರದೇ ಇದ್ದರೆ ಎಲ್ಲೋ ನಾವು ದುಡ್ಡು ಕಳ್ಕೋಬೇಕಾಗತ್ತೆ. ಎಲ್ಲೋ ಅಂದರೆ ಹಾಸ್ಪಿಟ್ಲಲ್ಲಿ ದುಡ್ಡು ಕಳ್ಕೋಬೇಕಾಗತ್ತೆ. ಅದ್ರ ಬದಲಾಗಿ ನಮ್ಮ ಒಂದು ಪ್ರತಿನಿತ್ಯದ ಆಹಾರ ಕ್ರಮ ಚೆನ್ನಾಗಿದ್ದರೆ ಅದರಿಂದ ಎಲ್ಲ ನಾವು ದೂರ ಇರ್ಬೋದು ಅಲ್ವಾ? ಯೋಚನೆ ಮಾಡಿ, ಖಂಡಿತವಾಗ್ಲೂ ಉತ್ತಮ ಆರೋಗ್ಯ, ಉತ್ತಮ ಜೀವನ ಶೈಲಿಗೆ ಉತ್ತಮ ಆಹಾರ ತುಂಬ ಮುಖ್ಯ ಅಂತ ಹೇಳ್ತಾ, ಈ ದಿನದ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಸ್ನೇಹಿತರೆ, ಶಿವಮೊಗ್ಗದ ಭಾರತೀದೇವಿ KR ಮೇಡಮ್ ಅವರು ಹುಳಿ ಪುಡಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಭಾರತೀದೇವಿ KR ಮೇಡಮ್ ಅವರಿಂದ ಹುಳಿ ಪುಡಿಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೇ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿ ದೇವಿ KR ಮ್ಯಾಡಮ್ ಅವರು

0: ಹುಳಿಪುಡಿಯನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ಈ ಹುಳಿಪುಡಿಗಳ ವಿಷಯಕ್ಕೆ ಅಂತ ಬಂದಾಗ ಈ ಸಾಂಬಾರ್ ಪೌಡರು, ಜೀರಿಗೆ ಪೌಡರು, ಕಾಳುಮೆಣಸು ಪೌಡರು, ಬಿಸಿಬೇಳೆಬಾತ್ ಪೌಡರು, ರಸಂ ಪೌಡರು, ವಾಂಗಿಬಾತ್ ಪೌಡರು, ಸಾಂಬಾರ್ ಪೌಡರು, ಈ ರೀತಿಯಲ್ಲಿ ಬಗೆ ಬಗೆಯಲ್ಲಿ ಪೌಡರ್ಗಳನ್ನ ಮಾಡಿಟ್ಕೊಳ್ತೀವಿ. ಪ್ರತಿದಿನ ಈ ರೀತಿಯ ಪೌಡರ್ಗಳನ್ನ ಮಾಡಿಟ್ಕೊಳಕ್ಕಾಗಲ್ಲ. ಒಂದ್ಸಲ ಮಾಡಿಟ್ಕೊಂಡ್ರೆ 2-3 ತಿಂಗಳುಗಳ ಕಾಲ ಈ ಪೌಡರ್ಗಳನ್ನ ಬಳಸ್ಕೊಳ್ಬಹುದು. ಈ ಮಸಾಲ ಪೌಡರ್ಗಳನ್ನ ತಯಾರಿಸಿಟ್ಕೊಳ್ಳೋದ್ರಿಂದ ಒಂದು ಬೇಗ ಅಡುಗೆ ಆಗತ್ತೆ, ನಾವೇ ಮನೆಯಲ್ಲಿ ತಯಾರು ಮಾಡ್ಕೊಳ್ಳೋದ್ರಿಂದ ಗುಣಮಟ್ಟ ಚೆನ್ನಾಗಿರುತ್ತೆ, ರುಚಿ ಇರುತ್ತೆ, ಜೊತೆಗೆ ಸಾಕಷ್ಟು ದಿನಗಳು ಕೂಡ ಬಳಸ್ಕೊಳ್ಬಹುದು. ಈ ದಿನ ಭಾರತಿದೇವಿ ಕೇರ್ ಮೇಡಮ್ ಅವರು ಯಾವ ರೀತಿಯಲ್ಲಿ ಹುಳಿ ಪುಡಿಯನ್ನ ತಯಾರಿಸ್ಕೊಳ್ಬೇಕು, ಅದಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದಾರೆ, ಅವರಿಂದ ಕೇಳೋಣ.
1: ರೇಡಿಯೋ FM ಚಾನಲ್ ಅಡುಗೆ ಮನೆಯಲ್ಲೇ ಒಂದಷ್ಟು ಕಾರ್ಯಕ್ರಮದ ಆಯೋಜಕರಾದ ಆರ್ ಜೆ ಮಹಾಲಕ್ಷ್ಮಿ ಅವರಿಗೆ ನಮಸ್ಕಾರ.
0: ನಿಮಗೂ ಕೂಡ ನಮಸ್ಕಾರ ಮೇಡಮ್, ಅಡುಗೆ ಮನೆಯಲ್ಲಿ ಒಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಾನು ಇವತ್ತೊಂದು ಸ್ಪೆಷಲ್ ಹುಳಿ ಪುಡಿ ಅಂದರೆ ಕೂಟ ಆದರೂ ಮಾಡ್ಬೋದು, ವಿವಿಧ ತರಕಾರಿಗಳನ್ನು ಹಾಕ್ಬಿಟ್ಟು ಹುಳಿನಾದ್ರೂ ಮಾಡ್ಬೋದು. ಇದು ಯಾವುದಕ್ಕೆ ಆದ್ರೂ ರುಬ್ಬದಲ್ಲೇ ಹಾಗೆ ಹಾಕಿದರೂ ಸಾಕು, ತುಂಬ ರುಚಿಯಾಗಿರುತ್ತೆ. ಅದನ್ನು ಮಾಡೋದು ರೆಸಿಪಿನ ಹೇಳ್ತಾ ಇದ್ದೀನಿ. ಒಂದು ದೊಡ್ಡ ಬಾಂಡ್ಲೆ ತಗೊಂಡು 1 ಟೇಬಲ್ ಸ್ಪೂನು ಶೇಂಗಾ ಎಣ್ಣೆ ಹಾಕ್ಕೊಳ್ಳಿ. ಅದು ಕಾದ ಮೇಲೆ 2 ಟೇಬಲ್ ಸ್ಪೂನು ಅಂದರೆ 100 ಗ್ರಾಮ್ನಷ್ಟು ಕಡಲೆಬೇಳೆ, ಮತ್ತು 100 ಗ್ರಾಮ್ನಷ್ಟು ಉದ್ದಿನ ಬೇಳೆ, 100 ಗ್ರಾಮ್ನಷ್ಟು ಅಕ್ಕಿ, ಇವು ಮೂರನ್ನು ಹಾಕಿ ಸಣ್ಣ ಉರಿನಲ್ಲಿ ಹೊಂಬಣ್ಣ ಬರೋವರೆಗೂ ಹುರಿಬೇಕು. ನಂತರದಲ್ಲಿ 2 ಟೇಬಲ್ಸ್ಪೂನು ಜೀರಿಗೆ, 1/4 ಟೇಬಲ್ಸ್ಪೂನ್ ಮೆಂತ್ಯೆ, ಮತ್ತು 150 ಗ್ರಾಮ್ನಷ್ಟು ಸಾಂಬಾರ್ ಬೀಜ ಅಂದರೆ ಏನು ಕೊತ್ತಂಬರಿ ಬೀಜ ಅಂತೀವಲ್ಲ ಅದನ್ನು ಹಾಕ್ಬಿಟ್ಟು ಹುರಿಬೇಕು. ಎಲ್ಲದನ್ನು ಒಟ್ಟಿಗೆ ಹುರಿದ್ರೆ ಅದು ಟೇಸ್ಟ್ ಆಗುತ್ತೆ. ಅಂದರೆ ಈಗ 1 by 1 ಸ್ಟೆಪ್ಸ್ ಏನು ಹೇಳ್ತಿದ್ದೀನೋ ಅದೇ ರೀತಿ ಹಾಕ್ಕೊಂಡು ಸಣ್ಣ ಊರಿನಲ್ಲಿ ಹುರಿತಾ ಬರಬೇಕು. ಆಮೇಲೆ 100 ಗ್ರಾಮು ಅಂದರೆ 1/50 ಕಡ್ಡಿ ಮೆಣಸಿನಕಾಯಿ, ಒಣಮೆಣಸಿನ್ಕಾಯಿ ಅದನ್ನು ಹಾಕಿ ಅದನ್ನು 1-4 ಸುತ್ತು ಗರಿ ಗರಿ ಆಗೋವರೆಗೂ ಹುರಿಬೇಕು. ನಂತರದಲ್ಲಿ 50-60 ಬ್ಯಾಡಗಿ ಮೆಣಸಿನಕಾಯಿ ಅದನ್ನು ಹಾಕ್ಬಿಟ್ಟು ಅದನ್ನು ಸಹಿತ ಮತ್ತೆ ಅದು ಗರಿ ಗರಿ ಆಗೋವರೆಗೆ ಹುರ್ಕೋಬೇಕು. ಎಲ್ಲ ಒಟ್ಟಿಗೆನೆ ಹುರಿತಾನೆ ಇರಬೇಕು, ದೊಡ್ಡ ಬಾಂಡ್ಲೆ ಇಟ್ಕೋಬೇಕು. ಮತ್ತು ಕರಿಬೇವಿನ ಸೊಪ್ಪು 1 ಹಿಡಿಯಷ್ಟು, ಇದೆಷ್ಟನ್ನು ಸಣ್ಣ ಉರಿನಲ್ಲಿ ಹೊಂಬಣ್ಣ ಬರೋವರೆಗೆ ಹುರಿದು ಆಮೇಲೆ ಒಲೆ ಆರಿಸಿದ ಮೇಲೆ 1 ಗಿಟಕು ಕೊಬ್ಬರಿನ ತುರಿದು ಬಿಟ್ಟು ಕೊಬ್ಬರಿನೂ ಸಹಿತ ಅದರೊಳಗೆ ಒಲೆ ಆರಿಸಿದ್ರೂ ಸಹಿತ ಮೇಲೆ ಕೆಳಗೆ ಮಾಡಬೇಕು 1-5 ನಿಮಿಷ. ಯಾಕೆಂದರೆ ಅದು ಹೀಟ್ ಇರುತ್ತಲ್ಲ, ಆ ಹೀಟಿಗೆ ಅದು ಕಪ್ಪಾಗೋ ಚಾನ್ಸಸ್ ಇರುತ್ತೆ, ಕಪ್ಪಾದರೆ ರುಚಿ ಹಾಳಾಗೋಗ್ಬಿಡುತ್ತೆ. ಹಾಗಾಗಿ ಮೇಲೆ ಕೆಳಗೆ ಮಾಡಬೇಕು. ಮತ್ತು 1 ಸಣ್ಣ ಬಾಂಡ್ಲೆ ಇಟ್ಕೊಂಡು ಅದಕ್ಕೆ 1/4 ಸ್ಪೂನಷ್ಟು ಎಣ್ಣೆ ಹಾಕಿ ಇದಕ್ಕೆ 2 ಇಂಚು ಚಕ್ಕೆ, 10-12 ಮರಾಟುಮಕ್ಕು, 2 ಏಲಕ್ಕಿ, 10-12 ಲವಂಗ, ಮತ್ತು ಇಂಗು, ಗಟ್ಟಿ ಇಂಗು ಬರುತ್ತಲ್ಲ ಅದನ್ನು 10-12 ಪೀಸು ಮೀಡಿಯಮ್ ಸೈಜಿಂದು ಅದು ಎಲ್ಲ ಹಾಕಿಬಿಟ್ಟು ಆ ಇಂಗು ಅರಳುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ಕಮ್ಮಗೆ ಹುರಿಬೇಕು. ಇಂಗು ಗಟ್ಟಿ ಇಂಗಾದರೆ ಅದಕ್ಕೆ ಹಾಕಿ ಹುರಿಯಿರಿ, ನಾ ಇಲ್ಲ ಹೋದರೆ ಎಲ್ಲ ಹುರ್ಕೊಂಡಾದಮೇಲೆ ಪುಡಿ ಇಂಗಾದರೆ ಲಾಸ್ಟಿಗೆ ಒಲೆ ಆರಿಸಿದ ಮೇಲೆ ಹಾಕಿ ಬಡಿಸ್ಬಿಡೋದು. ಇದನ್ನು ಒಂದು ಪ್ರತ್ಯೇಕವಾಗಿ ಪುಡಿ ಮಾಡಿಟ್ಕೊಳ್ಳೋದು. ನಿಮಗೆ ಈ ಹುಳಿ ಪುಡಿಗೆ ಈ ಮಸಾಲೆಗಳು ಹೇಳಿದ್ನಲ್ಲ, ಚಕ್ಕೆ ಮತ್ತು ಏಲಕ್ಕಿ, ಲವಂಗ, ಇಂಗು, ಕಾಳುಮೆಣಸು 1 ಟೇಬಲ್ ಸ್ಪೂನು, ಇದನ್ನೆಲ್ಲ ಸಪ್ರೇಟ್

0: ಕುರಿತು ತೆಗೆದಿಟ್ಕೊಂಡು ಇದನ್ನೆಲ್ಲ ಪುಡಿ ಮಾಡ್ತೀರಲ್ಲ, ಆ ಪುಡಿ ಮಾಡಿದ್ಮೇಲೆ ಈ ಮೇನಾಗೇನು ಇಂಗ್ರೀಡಿಯೆಂಟ್ಸ್ ಹುರಿದಿರ್ತೀವಲ್ಲ, ಮೆಣಸಿನಕಾಯಿ ಇದು ಎಲ್ಲವ, ಅದನ್ನು ಬೇರೆ ಪುಡಿ ಮಾಡ್ಕೋಬೇಕು, ಇದನ್ನು ಬೇರೆ ಪುಡಿ ಮಾಡ್ಕೋಬೇಕು. ಸಪ್ರೇಟ್ ಆಗಿ ಇಟ್ಕೊಂಡ್ರೆ ನಿಮಗೆ ಬೇಕು ಅನ್ನಿಸ್ದಾಗ ಈ ಹೇಳಿದ್ನಲ್ಲ ಮಸಾಲೆ ಪುಡಿ, ಅದನ್ನೊಂದು ಕಾಲು ಚಮಚ ಈ ಹುಳಿ ಪುಡಿಗೆ ಹಾಕಿಸ್ಕೊಂಡ್ರೆ ಅದು ಕೂಟ ಆಗುತ್ತೆ. ಹಾಗೆ ಹಾಕಿದರೆ ಹುಳಿ ಆಗುತ್ತೆ. ಪಲ್ಯ ಏನಾದ್ರು ಮಾಡಬೇಕು ಅಂದರೆ ಅನ್ನ ಕಲಸಲಿಕ್ಕೆ, ಬಾತ್ ಥರ ವಂಗಿ ಬಾತು ಎಲ್ಲ ಮಾಡ್ತೀವಲ್ಲ, ಅದಕ್ಕೂ ಈ ಮಸಾಲೆ ಪೌಡ್ರನ್ನ ಹುಳಿ ಪುಡಿಗೆ ಸೇರಿಸ್ಕೊಂಡ್ರೆ ಅದನ್ನು ಮಾಡ್ಬೋದು. ಎಲ್ಲ ಒಂದೇ ಪುಡಿನಲ್ಲಿ ಮಾಡ್ಕೋಬೋದು, ಭಾಳ ರುಚಿಯಾಗಿರುತ್ತೆ. ಈ ಪುಡಿನ ಮಾಡಿ ಅದು ಆರಿದ ಮೇಲೆ ಒಂದು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಒಂದೂವರೆ ಎರಡು ತಿಂಗಳ ತನಕ ಉಪಯೋಗಿಸ್ಕೋಬೋದು, ಹಾಳಾಗೋದಿಲ್ಲ. ಕೊಬ್ಬರಿ ಹಾಕಿದ್ರು ಕೊಬ್ಬರಿನ ಗರಿ ಗರಿಯಾಗಿ ಹೀಟಿನಲ್ಲೇ ಬಾಡಿಸ್ಕೊಂಡಿರ್ತೀವಿ, ಯಾವುದೇ ಕಾರಣಕ್ಕೂ ಹಾಳಾಗಲ್ಲ. ರುಬ್ಬೋದಾದರೆ ಇನ್ನೊಂದು ಸ್ವಲ್ಪ ಬೇಕಾದ ತೆಂಗಿನಕಾಯಿ ಸೇರಿಸಿ ರುಬ್ಬು ಹಾಕ್ಬೋದು. ಹಾಗೆ ಹಾಕೋದಾದರೆ ಸ್ವಲ್ಪ ಬೇಳೆ ಜಾಸ್ತಿ ಹಾಕಿಬಿಟ್ರೆ ತರಕಾರಿ ಜೊತೆಗೆ ಪುಡಿ ಹಾಕಿಬಿಟ್ರೆ ಸಾಕು, ಮತ್ತು ಅವ್ರ ರುಬ್ಬು ನೆಸೆಸಿಟಿನೂ ಇರೋಲ್ಲ, ಭಾಳ ಚೆನ್ನಾಗಿರುತ್ತೆ. ಅದೇ ತವೆ ಮಾಡಬೇಕು ಅಂದರೆ, ಅಂದರೆ ಈ ಮದುವೆ ಮನೆಯಲ್ಲೆಲ್ಲ ಮಾಡ್ತೀವಿ ನೋಡಿ ತರಕಾರಿ ತವೆ, ಅದಕ್ಕೆ ಈಗ ಸಪ್ರೇಟಾಗಿ ಒಂದು ಮಸಾಲ ಪದಾರ್ಥಗಳ ಪೌಡ್ರ್ ಹೇಳಿದ್ದೀನಲ್ಲ ಅದನ್ನು ಸಪ್ರೇಟಾಗಿ ಇಟ್ಕೊಂಡ್ಬಿಟ್ರೆ ಅದೊಂದು ಕಾಲು ಚಮಚ ಅದ್ರ ಜೊತೆಗೆ ಹಾಕ್ಬಿಟ್ರೆ ಅದು ಚೆನ್ನಾಗಾಗತ್ತೆ. ಆ ಮಸಾಲ ಪೌಡ್ರನ್ನ ಸಪ್ರೇಟಾಗಿ ಇಟ್ಕೊಂಡು ಈ ತರಕಾರಿದೆಲ್ಲ ಉಪ್ಪಿಟ್ಟು ಮಾಡ್ತೀವಲ್ಲ ಅದಕ್ಕೂ ಹಾಕ್ಬೋದು, ಅದಕ್ಕೂ ಚೆನ್ನಾಗಾಗತ್ತೆ. ಇದು ಒಂದು ರೆಸಿಪಿ ಹೇಳಬೇಕು ಅನ್ನಿಸ್ತು, ಇವತ್ತು ಹೇಳ್ತಾ ಇದ್ದೀನಿ, ಮಾಡಿ ನೋಡಿ ನಿಮ್ಮ ಅನಿಸಿಕೆಗಳನ್ನು ಹೇಳಿ.
1: ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಹೆಸರುಗಳಲ್ಲಿ ಮಾರ್ಕೆಟಲ್ಲಿ ಹಲವಾರು ಬಗೆಯಲ್ಲಿ ಈ ಪೌಡರ್ಗಳ ಪ್ಯಾಕೆಟ್ಗಳು ಕೂಡ ಸಿಗುತ್ತೆ. ಈಗಂತೂ ಚಿತ್ರಾನ್ನದ ಪೌಡರು ಕೂಡ ಸಿಗತ್ತೆ, ಟೊಮೆಟೊ ಬಾತ್ ಪೌಡರು ಕೂಡ ಸಿಗತ್ತೆ, ಜೊತೆಗೆ ಪುಳಿಯೋಗರೆ ಪೌಡರು ಸಾಕಷ್ಟು ದಿನಗಳಿಂದ ಕೂಡ ಮಾರ್ಕೆಟಲ್ಲಿ ಲಭ್ಯವಿದ್ದೇ ಇದೆ. ನಾ ಆಗಲೇ ಹೇಳ್ದಾಗೆ ಸ್ನೇಹಿತರೆ, ಈ ಮಾರ್ಕೆಟಿಂದ ತಂದಂತಹ ಪೌಡರ್ಗಳು ಒನ್ ಟೈಮ್ ಅಥವಾ ಟೂ ಟೈಮ್ಗೆ ಸರಿ ಆಗುತ್ತೆ, ಅದೇ ಮನೇಲಿ ಮಾಡಿಕೊಂಡ್ರೆ ಸಾಕಷ್ಟು ದಿನಗಳ ಕಾಲ ಬಾಳಿಕೆ ಬರುತ್ತೆ, ಗುಣಮಟ್ಟ ಇರುತ್ತೆ, ಹಾಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಈ ದಿನ ಭಾರತಿದೇವಿ ಕೆ ಆರ್ ಮೇಡಮ್ ಅವರು ಹುಳಿ ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಇದರೊಟ್ಟಿಗೆ ಆರೋಗ್ಯಯುತವಾದಂತಹ ಬೆಟ್ಟದ ನೆಲ್ಲಿಕಾಯನ್ನು ಬಳಸಿ ಒಂದು ರೆಸಿಪಿಯನ್ನು ತಿಳಿಸಿದ್ದಾರೆ ಸ್ನೇಹಿತರೆ. ಅದ್ರ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು ಹುಳಿ ಪೌಡರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗೆ ಯಾವೆಲ್ಲ ಅಡುಗೆಗಳಿಗೂ ಕೂಡ ಇದನ್ನು ಬಳಸ್ಕೊಳ್ಬೋದು ಅನ್ನೋದನ್ನು ಕೂಡ ಹೇಳಿದರು. ಇದರೊಟ್ಟಿಗೆ ಆರೋಗ್ಯಯುತವಾದಂತಹ ಬೆಟ್ಟದ ನೆಲ್ಲಿಕಾಯಿ ರೆಸಿಪಿ ಬಗ್ಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ. ಕಳೆದ ಬಾರಿ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸಿ ಸ್ವೀಟನ್ನು ಮಾಡಿದರು ಶಿವಮೊಗ್ಗದ ಕುಸುಮಾ ಮೇಡಮ್ ಅವರು. ಈ ದಿನ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಬಳಸಿ ತಿಳಿಸಾರನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಸ್ಪೆಷಲ್ ಬೆಟ್ಟದ ನೆಲ್ಲಿಕಾಯಿ ತಿಳಿಸಾರಿನ ಬಗ್ಗೆ ಕೇಳೋಣ.
3: ಈಗ ನೆಲ್ಲಿಕಾಯಿ ಹೆಚ್ಚು ಕಡಿಮೆ ಎಲ್ಲ ಸೀಸನ್ನಲ್ಲೂ ಸಿಗುತ್ತೆ. ಬೆಟ್ಟದ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಸುಮಾರು ದಪ್ಪ ಸೈಜೇ ಇರುತ್ತಲ್ಲ, ಅದರದ್ದ ಒಂದು ತಿಳಿಸಾರು ಹೇಳೋಣ ಅಂತ. ತಿಳಿಸಾರು ಮಾಡೋಕ್ಕೆ ಎರಡು ಬೆಟ್ಟದ ನೆಲ್ಲಿಕಾಯಿ ದಪ್ಪ ತಕ್ಕೊಳ್ಳೋದು, ಅದನ್ನು ಹೆಚ್ಕೊಳ್ಳೋದು, ಬೀಜ ತೆಗೆದು ಬಿಡೋದು, ಒಂದು ಬೌಲಲ್ಲಿ ಇಟ್ಕೊಳ್ಳೋದು, ಒಂದು ಅರ್ಧ ಕಪ್ ತೆಂಗಿನಕಾಯಿ ತುರಿ ಇಟ್ಕೊಳ್ಳೋದು, ಆಮೇಲೆ ಒಂದು ಬಾಣಲೆ ಇಟ್ಬಿಟ್ಟು ಚೂರು ತುಪ್ಪ ಹಾಕ್ಬಿಟ್ಟು ಒಂದು ಒಂದೂವರೆ ಸ್ಪೂನಷ್ಟು ಕಾಳುಮೆಣಸು, ಒಂದೂವರೆ ಸ್ಪೂನಷ್ಟು ಜೀರಿಗೆ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಅದು ಹುರ್ಕೊಂಡ ಆದ ತಕ್ಷಣವೇ ಒಂದು ಹಸಿಮೆಣಸಿನಕಾಯಿ, ಒಂದು ಒಣಮೆಣಸಿನಕಾಯಿ, ಮತ್ತು ಈ ಎರಡು ನೆಲ್ಲಿಕಾಯಿ ಏನು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದು, ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಬೇಕು. ಅದು ಬಾಡಿಸಿದ ಮೇಲೆ ಈ ತೆಂಗಿನಕಾಯಿ ತುರಿನೂ ಹಾಕಿ ಬಾಡಿಸ್ಬಿಟ್ಟು ಒಲೆ ಆರಿಸ್ಕೊಂಡ್ಬಿಟ್ಟು ಬಾಡಿಸ್ಕೋಬೇಕು. ಅದು ತಣ್ಣಗಾದಮೇಲೆ ನೈಸಾಗಿ ರುಬ್ಬಿಟ್ಟು ಎಷ್ಟು ನಮಗೆ ಗಟ್ಟಿ ಬೇಕು ಆ ಕನ್ಸಿಸ್ಟೆನ್ಸಿನಲ್ಲಿ

0: ಸಹಿತ ಕುಡಿಬಹುದು.
1: ಸ್ನೇಹಿತರೆ, ಆರೋಗ್ಯಯುತವಾದಂತಹ ಬೆಟ್ಟದ ನೆಲ್ಲಿಕಾಯಿಯಿಂದ ಯಾವ ರೀತಿ ತಿಳಿಸಾರನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಭಾರತಿ ದೇವಿ ಕೆ ಆರ್ ಮೇಡಮ್ ಅವರು. ನಮ್ಮ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಸ್ನೇಹಿತರೆ, ಬೆಟ್ಟದ ನೆಲ್ಲಿಕಾಯಿಯಿಂದ ಒಂದಲ್ಲ ಎರಡಲ್ಲ ಸಾವಿರಾರು ರೀತಿಯಲ್ಲಿ ಉಪಯೋಗವಿದೆ. ಹಾಗೆ ಸಾಕಷ್ಟು ವಿವಿಧ ಬಗೆಯಲ್ಲಿ ಇದರಿಂದ ರೆಸಿಪಿಗಳನ್ನು ಕೂಡ ಮಾಡ್ಕೊಳ್ಬೋದು. ನೀವು ಕೂಡ ಬೆಟ್ಟದ ನೆಲ್ಲಿಕಾಯಿ ತಿಳಿಸಾರನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಈ ದಿನ ಸ್ಪೆಷಲ್ಲಾಗಿ ಹುಳಿಪುಡಿ ಮತ್ತು ಬೆಟ್ಟದ ನೆಲ್ಲಿಕಾಯಿಯ ತಿಳಿಸಾರನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಂತಹ ಶಿವಮೊಗ್ಗದ ಭಾರತಿ ದೇವಿ ಕೆ ಆರ್ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸ್ನೇಹಿತರೆ ನೀವು ಕೂಡ ಈ ರೀತಿಯಲ್ಲಿ ಸ್ಪೆಷಲ್ ಅಡುಗೆಗಳನ್ನು ಮಾಡ್ತೀರಾ, ಹಾಗಾದರೆ ಮತ್ತೆ ಆಗ್ತಡ 9686092799 ಈ ಸಂಖ್ಯೆಗೆ ಮೆಸೇಜ್ ಮಾಡಿ ತಿಳಿಸಿದರೆ ನಾನು ಕೂಡ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಸ್ಪೆಷಲ್ ವಿಶೇಷ ರೆಸಿಪಿಗಳನ್ನು ಪ್ರಸಾರ ಮಾಡ್ತೀನಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ನಾನು ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು. ನನ್ ಕೈ ಕಾಲೇ ಆಡ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800 300 90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿಯಿಂದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
3: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಗರದ ಐತಿಹಾಸಿಕ ಹಿಂದೂ ಮಹಾಸಭಾ ಗಣಪತಿ ರಾಜಬೀದಿ ಉತ್ಸವಕ್ಕೆ 2 ದಿನ ಬಾಕಿ ಇದೆ. ಇದಕ್ಕೆ ಪೂರಕವಾಗಿ ಇಂದಿನಿಂದಲೇ ಅಲಂಕಾರ ಆರಂಭವಾಗಿದೆ. ಪ್ರಮುಖ ಸ್ಥಳಗಳಲ್ಲಿ ಧಾರ್ಮಿಕ, ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಕಲಾಕೃತಿಗಳನ್ನು ಪ್ರತಿಷ್ಠಾಪಿಸುವ ಕಾರ್ಯ ನಡೆಯುತ್ತಿದೆ. ಪ್ರಮುಖ ರಸ್ತೆಗಳು, ಪ್ರವೇಶ ದ್ವಾರ, ಎ ವೃತ್ತ, ಗಾಂಧಿ ಬಜಾರ್ನ ಪ್ರವೇಶ ಸ್ಥಳ, ಶಿವಪ್ಪ ನಾಯಕ ಪ್ರತಿಮೆ ಎದುರು ವಿಶೇಷವಾದ ಅಲಂಕಾರ ಮಾಡಲಾಗಿದೆ. ಶಿವಾಜಿ ಮಹಾರಾಜರು ದೇವಿಯಿಂದ ಖಡ್ಗವನ್ನ ಪಡೆಯುತ್ತಿರುವ ಕಲಾಕೃತಿ ವಿಶೇಷವಾಗಿತ್ತು. ಗಾಂಧಿ ಬಜಾರ್ನ ಮುಖ್ಯ ಮಹಾದ್ವಾರದಲ್ಲಿ ಪಂಚಮುಖಿ ಆಂಜನೇಯ ವಿಶೇಷ ವಿನ್ಯಾಸ ರೂಪಿಸಲಾಗಿದೆ. ಆಂಜನೇಯ ಹೃದಯದಲ್ಲಿ ಶ್ರೀರಾಮ ಕಾಣಿಸಿಕೊಳ್ಳುವ ರೀತಿ ಕಲಾಕೃತಿಯನ್ನ ಮಾಡಲಾಗಿದೆ. ಇದನ್ನ ಶಿವಮೊಗ್ಗದ ಶಿಲ್ಪಿ ಜೀವನ್ ಮತ್ತು ತಂಡ ಸಿದ್ಧಪಡಿಸಿದ್ದು ಇಂದು ಅಳವಡಿಸಲಾಗುತ್ತಿದೆ. ಶಿವಪ್ಪ ನಾಯಕ ಪ್ರತಿಭೆ ಎದುರು ಕಳೆದ ವರ್ಷ ಧರ್ಮಸ್ಥಳದ ಮಾದರಿಯ ಮಹಾದ್ವಾರ ನಿರ್ಮಿಸಲಾಗಿತ್ತು. ಈ ವರ್ಷ ಇದೇ ಸ್ಥಳದಲ್ಲಿ ಪುರಿ ಜಗನ್ನಾಥ ಮಹಾದ್ವಾರ ನಿರ್ಮಿಸಲಾಗುವುದು ಎಂದು ಹಿಂದೂ ಅಲಂಕಾರ ಸಮಿತಿ ತಿಳಿಸಿದೆ. ಪುರಿ ಜಗನ್ನಾಥನಿಗೆ ಸಂಬಂಧಿಸಿದ 3 ರಥಗಳ ವಿನ್ಯಾಸವನ್ನ ಒಳಗೊಂಡಂತೆ ಮಹಾದ್ವಾರವನ್ನ ಸಿದ್ಧಪಡಿಸಲಾಗುತ್ತಿದ್ದು ಭಕ್ತರು ಜಗನ್ನಾಥ ರಥೋತ್ಸವವನ್ನ ಕಣ್ತುಂಬಿಕೊಳ್ಳಲು ಅಲಂಕಾರ ಸಮಿತಿ ಏರ್ಪಡಿಸಿದೆ. ನೆಹರು ರಸ್ತೆಯ ಪ್ರವೇಶ ಭಾಗದಲ್ಲೂ ವಿಶೇಷ ಮಹಾದ್ವಾರ ನಿರ್ಮಿಸಲಾಗಿದೆ. ಇದಕ್ಕೆ ವಂದೇ ಮಾತರಂ ಮಹಾದ್ವಾರ ಎಂದು ಹೆಸರಿಡಲಾಗಿದೆ. ಶಿವಮೊಗ್ಗಕ್ಕೆ ಪ್ರವೇಶ ಕಲ್ಪಿಸುವ ಮುಖ್ಯ ರಸ್ತೆಗಳಲ್ಲಿ ನಗರದ ಹೊರಭಾಗದಲ್ಲಿ 8 ಸ್ವಾಗತ ಮಹಾದ್ವಾರ ನಿರ್ಮಿಸಲಾಗಿದೆ. ಶಿಕಾರಿಪುರ, ಹೊನ್ನಾಳಿ ರಸ್ತೆ, ತೀರ್ಥಹಳ್ಳಿ ಹಾಗೂ ಭದ್ರಾವತಿ ಕಡೆಯಿಂದ ಶಿವಮೊಗ್ಗ ನಗರ ಪ್ರವೇಶಿಸುವ ಪ್ರಮುಖ ಮಾರ್ಗಗಳು ಸೇರಿ ವಿವಿಧ ಪ್ರವೇಶ ಸ್ಥಳಗಳಲ್ಲಿ ಮಹಾದ್ವಾರಗಳನ್ನು ನಿರ್ಮಿಸಲಾಗುತ್ತಿದೆ. ಇವುಗಳಿಗೆ ಧರ್ಮ ಸ್ಥಾಪನೆ ಹಾಗೂ ರಾಷ್ಟ್ರಕ್ಕಾಗಿ ಹೋರಾಟ ಮಾಡಿದ, ತ್ಯಾಗ ಬಲಿದಾನ ಮಾಡಿದ ಮಹಾಪುರುಷರ ಹೆಸರು ನಾಮಕರಣ ಮಾಡಲಾಗಿದೆ. ಹೊರಭಾಗದಿಂದ ನಗರಕ್ಕೆ ಪ್ರವೇಶಿಸುವ ಭಕ್ತರಿಗೆ ವಿಶೇಷ ಸ್ವಾಗತ ಅನುಭವ ನೀಡುವ ಅಲಂಕಾರ ಮಾಡಲಾಗಿದೆ ಎಂದು ಸ್ವಾಗತ ಸಮಿತಿ ತಿಳಿಸಿದೆ. ಮುಂದಿನ ವಿವರ. ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಗುಣಮಟ್ಟದ ವಸ್ತುಗಳಿಗೆ ಬೇಡಿಕೆ ಸಹಜ. ರೈತರು ಕಾಳು ಮೆಣಸಿನ ಕೃಷಿಯನ್ನ ಸುಧಾರಣಾ ಕ್ರಮಗಳನ್ನು ಅನುಸರಿಸುವುದು ಅಗತ್ಯ ಎಂದು ಕೇಂದ್ರ ಸಾಂಬಾರು ಮಂಡಳಿ ಸದಸ್ಯರಾದ ಪ್ರಸನ್ನ ಕೆರೆಕೈ ಹೇಳಿದರು. ರಿಪ್ಪಿನ್ಪೇಟೆ ಸಮೀಪದ ಗೆದ್ದಲಗುಂಡೆ ಗ್ರಾಮದ ಕಾಳು ಮೆಣಸಿನ ತೋಟದಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘ ಶಿವಮೊಗ್ಗ ವಿಭಾಗೀಯ ಕಚೇರಿಯಿಂದ ಏರ್ಪಡಿಸಿದ್ದ ಕಾಳು ಮೆಣಸು ಬೆಳೆಯ ಗುಣಮಟ್ಟ ಸುಧಾರಣಾ ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಶಿವಮೊಗ್ಗ, ಚಿಕ್ಕಮಗಳೂರು, ಉತ್ತರ ಕನ್ನಡ, ದಕ್ಷಿಣ ಕನ್ನಡ ಇನ್ನಿತರ ಜಿಲ್ಲೆಗಳಲ್ಲಿ ಉಪ ಬೆಳೆಯಾಗಿದ್ದ ಕಾಳು ಮೆಣಸು 1990 ನಂತರ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು. ಆದರೀಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇಡಿಕೆ ಇರುವುದರಿಂದ ರೈತರು ಕಾಳು ಮೆಣಸನ್ನ ಮುಖ್ಯ ಬೆಳೆಯನ್ನಾಗಿ ಅವಲಂಬಿಸಿದ್ದಾರೆ. ನೂತನ ತಂತ್ರಜ್ಞಾನ ಅಳವಡಿಸಿಕೊಂಡು ಲಾಭ ಗಳಿಸಬಹುದು ಎಂಬುದನ್ನ ತೋರಿಸಿದ್ದಾರೆ ಎಂದರು. ಶಿವಮೊಗ್ಗ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನಿ ಡಾಕ್ಟರ್ ಆರ್ ಗಿರೀಶ್ ಮಾತನಾಡಿ, ಕಾಳು ಮೆಣಸು ಉತ್ಪಾದನೆಯಲ್ಲಿ ವಿಯೆಟ್ನಾ ದೇಶ ವಿಶ್ವಕ್ಕೆ ಮಾದರಿ ಆಗಿದ್ದರೆ ಕರ್ನಾಟಕ ದೇಶದಲ್ಲಿ ಮೊದಲನೇ ಸ್ಥಾನದಲ್ಲಿದೆ ಎಂದು ಹೇಳಿದರು. ಸಕಲೇಶಪುರ ಸಾಂಬಾರ್ ಮಂಡಳಿ ಉಪನಿರ್ದೇಶಕರಾದ ಸುಂದ್ರೇಶ್, ಶಿವಮೊಗ್ಗ ಉಪನಿರ್ದೇಶಕರಾದ ಶಶಿಧರ್, ಆಶಾ, ಪ್ರಗತಿಪರ ರೈತರಾದ ಜೋಸೆಫ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ ಶಿವಮೊಗ್ಗ ಇವರ ವತಿಯಿಂದ ಸೆಪ್ಟೆಂಬರ್ 24 ಬೆಳಗ್ಗೆ 10 ಗಂಟೆಗೆ ನೇರ ಸಂದರ್ಶನವನ್ನು ಆಯೋಜಿಸಲಾಗಿದೆ. ಈ ನೇರ ಸಂದರ್ಶನದಲ್ಲಿ ಆರ್ ಕ್ಯೂಬ್ ಅಕಾಡೆಮಿ ಪ್ರೈವೇಟ್ ಲಿಮಿಟೆಡ್ ಖಾಸಗಿ ಕಂಪನಿ ಭಾಗವಹಿಸಲಿದ್ದು, ಖಾಲಿ ಇರುವ ಹುದ್ದೆಗಳಿಗೆ ಅಭ್ಯರ್ಥಿಗಳನ್ನ ನೇರ ಸಂದರ್ಶನದ ಮೂಲಕ ಆಯ್ಕೆ ಮಾಡಿಕೊಳ್ಳಲಿದೆ. ಶೈಕ್ಷಣಿಕ ಅರ್ಹತೆ, ಯಾವುದೇ ಪದವಿ, ತೇರ್ಗಡೆಯಾದ 18-35 ವಯೋಮಾನದೊಳಗಿನ ಅಭ್ಯರ್ಥಿಗಳು ಭಾಗವಹಿಸಬಹುದು. ಉಚಿತ ಪ್ರವೇಶವಿದ್ದು, ಆಸಕ್ತ ಅಭ್ಯರ್ಥಿಗಳು ತಮ್ಮ ರೆಸ್ಯೂಮ್ ಮತ್ತು ಆಧಾರ್ ಕಾರ್ಡ್ ಪ್ರತಿಯೊಂದಿಗೆ ನೇರವಾಗಿ ಸಂದರ್ಶನದಲ್ಲಿ ಭಾಗವಹಿಸಬಹುದು. ಸಂದರ್ಶನವು ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿ, ಗುತ್ಯಪ್ಪ ಕಾಲೋನಿ, ಪಂಪಾ ನಗರ, 2ನೇ ಕ್ರಾಸ್, ಸಾಗರ್ ರಸ್ತೆ, ಶಿವಮೊಗ್ಗ ಇಲ್ಲಿ ನಡೆಯಲಿದ್ದು, ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಉದ್ಯೋಗ ವಿನಿಮಯ ಕಚೇರಿಯನ್ನ ಖುದ್ದಾಗಿ ಅಥವಾ ದೂರವಾಣಿ ಸಂಖ್ಯೆ 9380663606 ಈ ನಂಬರ್ನ ಸಂಪರ್ಕಿಸಬಹುದು ಎಂದು ಉದ್ಯೋಗಾಧಿಕಾರಿಗಳು ತಿಳಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಸ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೂತನವಾಗಿ ರಿಷಿ ಆನಂದ್ ನೇಮಕಗೊಂಡಿದ್ದಾರೆ. ಹುದ್ದೆಯಲ್ಲಿ ಮಹತ್ವದ ಆಡಳಿತಾತ್ಮಕ ಬದಲಾವಣೆಯಾಗಿದೆ. ರಾಜ್ಯ ಸರ್ಕಾರವು ಶಿವಮೊಗ್ಗ ಜಿಲ್ಲಾ ಪಂಚಾಯಿತಿಯ ನೂತನ ಸಿಇಒ ಆಗಿ 2020 ಬ್ಯಾಚ್ನ ಐಎಎಸ್ ಅಧಿಕಾರಿ ರಿಷಿ ಆನಂದ್ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಜಿಲ್ಲಾ ಪಂಚಾಯಿತಿಯ ನೂತನ ಸಿಇಒ ಆಗಿ ನೇಮಕಗೊಂಡಿರುವ ರಿಷಿ ಆನಂದ್ ಅವರು ಇದುವರೆಗೆ ಬಿಜಾಪುರ ಜಿಲ್ಲಾ ಪಂಚಾಯತ್ ಸಿಇಒ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ವಿಜಯಪುರ ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಆಡಳಿತದ ಜವಾಬ್ದಾರಿ ನಿರ್ವಹಿಸುತ್ತಿದ್ದ ಇವರು ಇದೀಗ ಶಿವಮೊಗ್ಗಕ್ಕೆ ವರ್ಗಾವಣೆಗೊಂಡಿದ್ದಾರೆ. ಮುಂದಿನ ವಿವರ. ಸೆಪ್ಟೆಂಬರ್ 25 ನಡೆಯಲಿರುವ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಮೆರವಣಿಗೆ ಹಿನ್ನೆಲೆಯಲ್ಲಿ ನಗರದ ವಿವಿಧ ರಸ್ತೆಗಳಲ್ಲಿ ವಾಹನ ಸಂಚಾರ ಮಾರ್ಗ ಬದಲಾವಣೆ ಹಾಗೂ ನಿಲುಗಡೆ ನಿಷೇಧಿಸಿ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ಆದೇಶ ಹೊರಡಿಸಿದ್ದಾರೆ. ಸೆಪ್ಟೆಂಬರ್ 25 ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ಸಂಚಾರ ಬದಲಾವಣೆ ಜಾರಿಗೊಳಿಸಲಾಗಿದೆ. ಬೆಂಗಳೂರು ಭದ್ರಾವತಿ ಕಡೆಯಿಂದ ಬರುವ ವಾಹನಗಳಿಗೆ ಮಾರ್ಗ ಬದಲಾವಣೆ, ಬೆಂಗಳೂರು ಭದ್ರಾವತಿ ಹಾಗೂ ಎನ್ಆರ್ಪುರ ಕಡೆಯಿಂದ ಶಿವಮೊಗ್ಗಕ್ಕೆ ಬರುವ ಎಲ್ಲ ಭಾರಿ ವಾಹನಗಳು, ಬಸ್ಗಳು, ಸಿಟಿ ಬಸ್ಗಳು ಹಾಗೂ ಕಾರುಗಳು ಎಂಆರ್ಎಸ್ ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮೂಲಕ ಸಂಚರಿಸಬೇಕು ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಹೊನ್ನಾಳಿ, ಹರಿಹರ ಮತ್ತು ದಾವಣಗೆರೆ ಕಡೆಯಿಂದ ಬರುವ ಮತ್ತು ಹೊರಹೋಗುವ ಎಲ್ಲ ಭಾರಿ ವಾಹನಗಳು ಹಾಗೂ ಬಸ್ಗಳು ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಶಂಕರಮಠ, ವಿದ್ಯಾನಗರ ಮತ್ತು ಎಂಆರ್ಎಸ್ ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮೂಲಕ ಸಂಚರಿಸಬೇಕು. ಈ ಭಾಗಗಳಿಂದ ನಗರಕ್ಕೆ ಪ್ರವೇಶಿಸುವ ವಾಹನಗಳು ನಿಗದಿಪಡಿಸಿದ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಸೂಚಿಸಲಾಗಿದೆ. ಶಿಕಾರಿಪುರ, ಸೊರಬ, ಆನವಟ್ಟಿ ಕಡೆಯಿಂದ ಬರುವ ವಾಹನಗಳಿಗೆ ಮಾರ್ಗ ಶಿವಮೊಗ್ಗಕ್ಕೆ ಬರುವ ಹಾಗೂ ಹೊರ ಹೋಗುವ ಎಲ್ಲ ಬಸ್ಗಳು ಮತ್ತು ಭಾರಿ ವಾಹನಗಳು ಉಷಾ ನರ್ಸಿಂಗ್ ಹೋಮ್ ಸರ್ಕಲ್, ಲಕ್ಷ್ಮೀ ಟ್ಯಾಕಿಸ್ ಸರ್ಕಲ್, ಪೊಲೀಸ್ ಚೌಕಿ ಮತ್ತು ಅಶೋಕ ಸರ್ಕಲ್ ಮಾರ್ಗವಾಗಿ ಸಾಗರ ರಸ್ತೆಯಲ್ಲಿ ಸಂಚರಿಸಬೇಕು. ಗಣಪತಿ ವಿಸರ್ಜನಾ ಮೆರವಣಿಗೆ ಹಿನ್ನೆಲೆಯಲ್ಲಿ ಕೋಟೆ ರಸ್ತೆ ಹಾಗೂ ಓಲ್ಡ್ ಬಾರ್ ಲೈನ್ ರಸ್ತೆಯಲ್ಲಿ ಎಲ್ಲ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಮೆರವಣಿಗೆ ಸಾಗುವ ಮಾರ್ಗಗಳಲ್ಲಿ ಹಾಗೂ ಮಾರ್ಗದ ಎರಡೂ ಬದಿಯ 100 ಮೀಟರ್ ವ್ಯಾಪ್ತಿಯಲ್ಲಿ ವಾಹನ ಸಂಚಾರ ಹಾಗೂ ನಿಲುಗಡೆಗೆ ನಿರ್ಬಂಧಿಸಲಾಗಿದೆ. ಪೊಲೀಸ್ ವಾಹನಗಳು, ಅಗ್ನಿಶಾಮಕ ದಳ, ಆಂಬ್ಯುಲೆನ್ಸ್, ಮೂಲಭೂತ ಸೌಕರ್ಯ ಒದಗಿಸುವ ವಾಹನಗಳನ್ನು ಈ ನಿರ್ಬಂಧನೆಯಿಂದ ಹೊರತುಪಡಿಸಲಾಗಿದೆ. ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆಯು ಭೀಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಎಸ್ಬಿಎಂ ರಸ್ತೆ, ರಮಣಶೆಟ್ಟಿ ಪಾರ್ಕ್, ಗಾಂಧಿ ಬಜಾರ್ ಮುಖ್ಯ ರಸ್ತೆ, ಎಸ್ಎನ್ ಸರ್ಕಲ್, ಎಎ ಸರ್ಕಲ್, ನೆಹರು ರಸ್ತೆ, ಗೋಪಿ ಸರ್ಕಲ್, ದುರ್ಗಿಗುಡಿ, ಜೈನ್ ಸರ್ಕಲ್ ಹಾಗೂ ಶಿವಮೂರ್ತಿ ಸರ್ಕಲ್ ಮಾರ್ಗವಾಗಿ ಸಾಗಲಿದೆ. ನಂತರ ಮಹಾವೀರ ಸರ್ಕಲ್, ಡಿವಿಎಸ್ ಸರ್ಕಲ್, ಕಾನ್ವೆಂಟ್ ರಸ್ತೆ ಹಾಗೂ ಕೋಟೆ ರಸ್ತೆ ಮೂಲಕ ಭೀಮೇಶ್ವರ ದೇವಸ್ಥಾನದ ಸಮೀಪದ ತುಂಗಾ ನದಿಯಲ್ಲಿ ಗಣಪತಿ ಮೂರ್ತಿ ವಿಸರ್ಜನೆ ನಡೆಯಲಿದೆ. ಮೆರವಣಿಗೆಯ ಸಂದರ್ಭದಲ್ಲಿ ಸಂಚಾರ ದಟ್ಟಣೆ ಉಂಟಾಗದಂತೆ ಹಾಗೂ ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ತಾತ್ಕಾಲಿಕ ಸಂಚಾರ ಬದಲಾವಣೆ ಮಾಡಲಾಗಿದೆ. ಸಾರ್ವಜನಿಕರು ನಿಗದಿಪಡಿಸಿರುವ ಪರ್ಯಾಯ ಮಾರ್ಗಗಳನ್ನು ಬಳಸಬೇಕು ಎಂದು ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸಿದ್ದಾರೆ. ಇದೇ ರೀತಿ ಇನ್ನಷ್ಟು ಸ್ಥಳೀಯ ಅಪ್ಡೇಟ್ಗಳನ್ನ ಹೇಳ್ತೀನಿ. ಅದಕ್ಕೂ ಮೊದಲು ಒಂದು ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಸುತ್ತಮುತ್ತ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಸುತ್ತಮುತ್ತ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. 2026-27 ಸಾಲಿನ 14-17 ವರ್ಷ ವಯೋಮಿತಿಯೊಳಗಿನ ಬಾಲಕ ಬಾಲಕಿಯರ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಯನ್ನ ಸೆಪ್ಟೆಂಬರ್ 27 ಮತ್ತು ಅಕ್ಟೋಬರ್ 5 ಆಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸರ್ಕಾರಿ ಅನುದಾನ ಮತ್ತು ಅನುದಾನ ರಹಿತ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಆಯಾ ದಿನಾಂಕಗಳಂದು ಆಯಾ ತಾಲೂಕುಗಳ ಕ್ರೀಡಾಂಗಣದಲ್ಲಿ 9 AM ಇಲಾಖೆಯ ನಿಯಮಾನುಸಾರ ಅಗತ್ಯ ದಾಖಲೆಗಳೊಂದಿಗೆ ವರದಿ ಮಾಡಿಕೊಳ್ಳಬೇಕು. ಸೆಪ್ಟೆಂಬರ್ 27 ಭದ್ರಾವತಿಯ ಪೂರ್ಣ ಪ್ರಜ್ಞಾ ಪ್ರೌಢಶಾಲಾ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನಿಸ್ ಮತ್ತು ಭದ್ರಾವತಿಯ ಜಟ್ಪಟ್ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಹಾಗೂ ಅಕ್ಟೋಬರ್ 5 ಭದ್ರಾವತಿಯ ವಿಐಎಸ್ಎಲ್ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೈಹಿಕ ಶಿಕ್ಷಣ ಅಧಿಕಾರಿ ರಮೇಶ್ ಬಾಬು, ಮೊಬೈಲ್ ಸಂಖ್ಯೆ 9113547166 ಈ ನಂಬರ್ನ ಸಂಪರ್ಕಿಸಬಹುದಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಮುಂದಿನ ವಿವರ. ವೈದ್ಯಕೀಯ ವೃತ್ತಿಯು ಒತ್ತಡದಲ್ಲಿಯೂ ಸಾಹಿತ್ಯಾಸಕ್ತಿಯನ್ನ ರೂಢಿಸಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಎಂದು ಹಿರಿಯ ಪತ್ರಕರ್ತರಾದ ಎಸ್ ಚಂದ್ರಕಾಂತ್ ಹೇಳಿದರು. ಭಾರತೀಯ ವೈದ್ಯಕೀಯ ಸಂಘ ಐಎಂಎ ಕ್ಲಬ್ ವತಿಯಿಂದ ಆಯೋಜಿಸಿದ ಪುಸ್ತಕ ಪರಿಚಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವೈದ್ಯರು ಪತ್ರಕರ್ತರ ಹಾಗೆಯೇ ಸದಾ ಒತ್ತಡದಲ್ಲಿಯೇ ಕಾರ್ಯನಿರ್ವಹಿಸಬೇಕಾದ ಸಂದರ್ಭಗಳಿವೆ. ಆದರೆ ಅದರ ನಡುವೆಯೂ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವುದು, ಆ ಮೂಲಕ ಸಾರಸ್ವತ ಲೋಕಕ್ಕೆ ಉತ್ತಮ ಕೊಡುಗೆಗಳನ್ನು ನೀಡುವುದು ಅತ್ಯಂತ ಶ್ಲಾಘನೀಯ ಎಂದರು. ಪತ್ರಿಕಾ ಕ್ಷೇತ್ರದಲ್ಲಿ ಇರುವಂತೆ ವೈದ್ಯಕೀಯ ಕ್ಷೇತ್ರ ಕೂಡ ಹಲವಾರು ಸವಾಲುಗಳನ್ನು ಎದುರಿಸುತ್ತಿದೆ. ಯಾವಾಗ ಒಂದು ವೃತ್ತಿ ವ್ಯವಹಾರದ ಪರಿಧಿಯೊಳಗೆ ಬರುತ್ತದೋ ಆಗ ಅದರ ಮೌಲ್ಯ ಕುಸಿಯುತ್ತದೆ ಎಂದು ಎಚ್ಚರಿಸಿದ ಅವರು, ವಿಶೇಷವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಮಾನವೀಯ ಮೌಲ್ಯಗಳು ಮುಖ್ಯವಾಗಬೇಕು ಎಂದರು. ಹಿಂದೆಲ್ಲ ನಾಡಿ ಮಿಡಿತ ಹಾಗೂ ಆಪ್ತ ಸಂವಾದದ ಮೂಲಕವೇ ರೋಗಿಯಲ್ಲಿ ಆತ್ಮವಿಶ್ವಾಸ ತುಂಬುವ ಕೆಲಸ ನಡೆಯುತ್ತಿತ್ತು. ಆದರೆ ಈಗ ಎಲ್ಲವೂ ಯಂತ್ರದ ಮೇಲೆ ಅವಲಂಬಿತವಾಗುವ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ರೋಗಿ ಮತ್ತು ವೈದ್ಯರ ನಡುವೆ ಸಂವಹನವೇ ನಡೆಯುತ್ತಿಲ್ಲ ಎಂದು ಆತಂಕ ವ್ಯಕ್ತಪಡಿಸಿದ ಅವರು, ಈ ನಡುವೆಯೂ ಮಾನವೀಯತೆಯ ಕಳಕಳಿಯುಳ್ಳ ವೈದ್ಯರುಗಳು ನಮ್ಮ ನಡುವೆ ಇದ್ದಾರೆ, ಈ ಪರಂಪರೆ ಮುಂದುವರಿಯಬೇಕು ಎಂದರು. ವೈದ್ಯರ ಮೇಲೆ ಆಗಾಗ ನಡೆಯುತ್ತಿರುವ ಹಲ್ಲೆಗಳನ್ನ ಕುರಿತಾಗಿ ಪ್ರಸ್ತಾಪಿಸಿದ ಅವರು, ಯಾರೇ ವೈದ್ಯರಾಗಲಿ ರೋಗಿಗಳನ್ನ ರಕ್ಷಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಾರೆಯೇ ವಿನಃ ರೋಗಿಗಳನ್ನ ನಿರ್ಲಕ್ಷಿಸುವುದಿಲ್ಲ ಎಂಬುದನ್ನ ಸಮಾಜ ಅರ್ಥ ಮಾಡಿಕೊಳ್ಳಬೇಕು. ವೈದ್ಯರನ್ನ ದೇವರೆಂದು ಕಾಣುವ ಈ ಸಮಾಜದಲ್ಲಿ ಈ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು ಎಂದು ತಿಳಿಸಿದರು. ಸಮಾಜದಲ್ಲಿ ವೈದ್ಯರ ಅನುಭವ ಅಗಾಧವಾದುದು. ಈ ಅನುಭವಗಳಿಂದ ಮೂಡಿಬಂದ ಕೃತಿಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಬೇಕು ಎಂದು ಆಶಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಐಎಂಎ ಅಧ್ಯಕ್ಷರಾದ ಡಾಕ್ಟರ್ ಕೆಆರ್ ರವೀಶ್ ವಹಿಸಿದ್ದರು. ಮಹಿಳಾ ಘಟಕದ ಕಾರ್ಯದರ್ಶಿ ಶ್ವೇತಾ ಬಾದಾಮಿ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಐಎಂಎ ಕ್ಲಬ್ನ ಸಂಚಾಲಕಿ ಡಾಕ್ಟರ್ ವಿನಯ ಶ್ರೀನಿವಾಸ್, ಡಾಕ್ಟರ್ ಕೆಎಸ್ ಶುಭ್ರತಾ, ಡಾಕ್ಟರ್ ವೈದ್ಯ ಮಹಿಳಾ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಕೌಸ್ತುಭ ಅರುಣ್ ಮುಂತಾದವರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಜಿಲ್ಲೆಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳ ಸಾಮಾಜಿಕ ಶೈಕ್ಷಣಿಕ ಹಾಗೂ ಆರ್ಥಿಕ ಸ್ಥಿತಿಗಳನ್ನು ಉತ್ತಮಪಡಿಸಲು ಜಿಲ್ಲಾ ಮಟ್ಟದ ಆಯ್ಕೆ ಅನುಷ್ಠಾನ ಸಮಿತಿಗೆ 2 ವರ್ಷಗಳ ಅವಧಿಗೆ ಒಟ್ಟು 5 ಜನ ನಾಮ ನಿರ್ದೇಶಿತ ಸದಸ್ಯರನ್ನ ಆಯ್ಕೆ ಮಾಡಲು ಅರ್ಜಿ ಆಹ್ವಾನಿಸಲಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಅಲೆಮಾರಿ ಸಮುದಾಯಗಳಿಂದ 4 ಪುರುಷರು ಹಾಗೂ 1 ಮಹಿಳೆ ಸೇರಿದಂತೆ ಒಟ್ಟು 5 ಜನ ಸದಸ್ಯರನ್ನ ಆಯ್ಕೆ ಮಾಡಲಾಗಿದ್ದು, ಈ ಸಮುದಾಯಗಳಿಗಾಗಿ ಶ್ರಮಿಸಿದ ಸಾಧಕರಿಂದ ಅರ್ಜಿಗಳನ್ನ ಆಹ್ವಾನಿಸಲಾಗಿದೆ. ಆಸಕ್ತ ಅರ್ಜಿದಾರರು ಉಪನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಆಯಾ ತಾಲೂಕಿನ ಸಹಾಯಕ ನಿರ್ದೇಶಕರ ಕಚೇರಿ, ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅರ್ಜಿಯನ್ನ ಪಡೆದು ಅಗತ್ಯ ದಾಖಲೆಗಳೊಂದಿಗೆ 3 ಅಕ್ಟೋಬರ್ ಒಳಗೆ ಅರ್ಜಿಯನ್ನ ಸಲ್ಲಿಸುವಂತೆ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ತಿಳಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಯಿತು. ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತೈರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 860-9696-279. ಸಂಖ್ಯೆ ಮತ್ತೊಮ್ಮೆ 9686-96279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನೂ ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
8: ಇನ್ನೂರು ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
9: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ಪರ್ಫಾರ್ಮೆನ್ಸ್ ಗ್ಯಾರಂಟಿ.
8: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
9: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
5: ಈಗ ನೀವು ಕೇಳಲಿದ್ದೀರಿ ಜಾಣ ಸುದ್ದಿ. ಇದು ಹಿರಿಯ ವಿಜ್ಞಾನಿ, ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
10: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ದಿನ ದಿನವೂ ವಿಜ್ಞಾನ.
11: ಜಾಣ ಅರಿಮೆ.
10: ಬಹುಶಃ ಜೀವಿ ವಿಜ್ಞಾನಿಗಳಿಗೆ ಹಾಗೂ ವಿಜ್ಞಾನ ಜಗತ್ತಿಗೆ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್ ಅವರ ಪರಿಚಯ ಮಾಡಿಕೊಡಬೇಕಿಲ್ಲ. ಪ್ರಾಣಿಗಳಲ್ಲಿ ಸಮಾಜ ಹೇಗೆ ರಚನೆಯಾಗಿರುತ್ತದೆ ಎನ್ನುವ ಬಗ್ಗೆ ಸಮಾಜ ಜೀವಿ ಪ್ರಾಣಿಗಳಾದ ಇರುವೆ, ಕಣಜ ಹಾಗೂ ಜೇನುನೊಣಗಳಲ್ಲಿ ಸಾಕಷ್ಟು ಅಧ್ಯಯನವನ್ನು ಮಾಡಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದಂತಹ ವಿಜ್ಞಾನಿ ಪ್ರೊಫೆಸರ್ ರಾಘವೇಂದ್ರ ಗದಕ್ಕರ್. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಪ್ರೊಫೆಸರ್ ಆಗಿದ್ದ ಇವರು ಹಲವು ಉನ್ನತ ಹುದ್ದೆಗಳನ್ನು ನಿರ್ವಹಿಸಿದ್ದಾರೆ. ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಅಥವಾ ಇನ್ಸಾದಂತಹ ಪ್ರತಿಷ್ಠಿತ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ. ಪ್ರೊಫೆಸರ್ ಗದಕ್ಕರ್ ಇತ್ತೀಚೆಗೆ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ವಿಜ್ಞಾನ, ಸಮಾಜ ಹಾಗೂ ಪ್ರಜಾಸತ್ತೆಯ ನಡುವಿನ ಸಂಬಂಧಗಳ ಬಗ್ಗೆ ಒಂದು ಅಂಕಣವನ್ನು ಆರಂಭಿಸಿದ್ದಾರೆ. ಈ ಅಂಕಣದ ಕನ್ನಡ ಅನುವಾದವನ್ನ ನಾವು ಜಾಣಸುದ್ದಿಯಲ್ಲಿ ನಿಮಗೆ ಕೇಳಿಸಲಿದ್ದೇವೆ.
11: ವಿಸ್ಮಯಕ್ಕಿಂತ ವಿಸ್ಮಯ, ಅಜ್ಜಿಯ ಅರಿವು. ಅಮೆರಿಕೆಯ ವಾನರ ತಜ್ಞೆ ಸಾರಾ ಬ್ಲಾಫರ್ ಹಾರ್ಡಿ 1970 ಭಾರತಕ್ಕೆ ಬಂದಿದ್ದರು. ಗಂಡು ಹನುಮಾನ್ ಲಂಗೂರ್ ಕೋತಿಗಳು ನಿಸಹಾಯಕ ಮರಿಗಳನ್ನು ಅವುಗಳ ಅಮ್ಮಂದಿರಿಂದ ಕಿತ್ತುಕೊಂಡು ಅವನ್ನು ಕಚ್ಚಿ ಕೊಲ್ಲುತ್ತವೇಕೆ ಎಂಬುದಕ್ಕೆ ವಿಕಾಸವಾದದಲ್ಲೇನಾದರೂ ಉತ್ತರವಿದೆಯೇ ಎಂದು ತಿಳಿಯುವ ತವಕವಿತ್ತು. ಆಕೆ 1981 ಬರೆದ ದಿ ವುಮನ್ ದಟ್ ನೆವರ್ ಎವಾಲ್ಡ್, ಅಂದರೆ ವಿಕಾಸವೇ ಆಗದ ಮಹಿಳೆ ಎನ್ನುವ ತನ್ನ ಎರಡನೆಯ ಪುಸ್ತಕದಲ್ಲಿ ತಾನು ರಾಜಸ್ಥಾನದ ಮೌಂಟ್ ಅಬುವಿನ ಕಾಡಿನಲ್ಲಿ ಪ್ರತ್ಯಕ್ಷವಾಗಿ ಕಂಡ ಈ ಕ್ರೂರ ಕೃತ್ಯಗಳ ಬಗ್ಗೆ ಹೀಗೆ ದಾಖಲಿಸಿದ್ದಾರೆ. ಸಾಲ್ ಮತ್ತು ಪಾಲೇಸ್ ಎನ್ನುವ ಎರಡು ವಯಸ್ಸಾದ ಹೆಣ್ಣುಗಳು ಆ ಗಂಡನ್ನು ಅಟ್ಟಿಸಿಕೊಂಡು ಹೋಗಿ ಮರಿಯನ್ನು ಕಿತ್ತುಕೊಂಡವು. ಅವು ಹೀಗೆ ಕಾಪಾಡುವುದಕ್ಕೂ ಮುನ್ನವೇ ಆ ಗಡವ ಮರಿಯ ತಲೆಯನ್ನು ಕಚ್ಚಿ ಅದರ ತೊಡೆ ಹಾಗೂ ಹೊಟ್ಟೆಯಲ್ಲಿ ಎಷ್ಟು ಆಳವಾದ ಗಾಯಗಳನ್ನು ಮಾಡಿತ್ತೆಂದರೆ ಒಳಗಿನ ಕರುಳೆಲ್ಲವನ್ನೂ ಕಾಣಬಹುದಿತ್ತು. ನನ್ನ ಜೀವನದಲ್ಲಿ ಹೀಗೆ ಅಧ್ಯಯನದ ವೇಳೆ ಮೊತ್ತ ಮೊದಲ ಬಾರಿಗೆ ನಾನು ಅತ್ತು ಬಿಟ್ಟೆ. ಇತ್ತೀಚೆಗೆ ಅಂದರೆ 2009 ಬರೆದ ಮದರ್ಸ್ ಅಂಡ್ ಅದರ್ಸ್, ಅಮ್ಮಂದಿರು ಮತ್ತು ಇತರರು ಎನ್ನುವ ಪುಸ್ತಕದಲ್ಲಿ ಆಕೆ ಬರೆದದ್ದು. ಈ ಸವೆದ ಹಲ್ಲುಗಳ ಮುದಿಹೆಣ್ಣು ಸಾಲ್ ತನಗಿಂತಲೂ ದುಪ್ಪಟ್ಟು ಭಾರಿ ಇದ್ದ ಹಾಗೂ ಚೂರಿಯಂತಹ ಕೋರೆ ಹಲ್ಲುಗಳಿದ್ದ ಆ ಗಂಡಿನ ಜೊತೆಗೆ ಹೀಗೆ ಹೋರಾಡುತ್ತಿದ್ದುದನ್ನು ನೋಡಿದಾಗ ನಾನಿನ್ನೂ ಯುವತಿ, 26 ಹರೆಯದ ಮಕ್ಕಳಿಲ್ಲದ ಮಹಿಳೆ. ಆ ಹೆಣ್ಣಿನ ಈ ಅಮೋಘ ನಿಸ್ವಾರ್ಥ ತ್ಯಾಗವೇ ನನಗೆ ಮುಂದೆ ಸಮಾಜದ ವಿಕಾಸದಲ್ಲಿ ಮುದಿಹೆಣ್ಣುಗಳ ಪ್ರಾಮುಖ್ಯತೆಯ ಬಗ್ಗೆ ಅಧ್ಯಯನ ಮಾಡಲು ಪ್ರೋತ್ಸಾಹಿಸಿತು. ಮುಂದುವರೆದು ಆಕೆ ಹೇಳಿದ್ದು, ಬಹುತೇಕ ಗಂಡಸರೇ ತುಂಬಿದ್ದ ಜೀವವಿಜ್ಞಾನ ಹಾಗೂ ಮಾನವ ವಿಜ್ಞಾನ ಆರಂಭದಲ್ಲಿ ಕೇವಲ ಮಕ್ಕಳನ್ನು ಹೆತ್ತು ಪಾಲಿಸುವುದಷ್ಟೇ ಹೆಣ್ಣುಗಳ ಪಾತ್ರ ಎಂದು ಭಾವಿಸಿಬಿಟ್ಟಿತ್ತು. ಹೆರುವ ವಯಸ್ಸನ್ನು ಮೀರಿದ ಹೆಣ್ಣುಗಳು ಅಪ್ರಸ್ತುತವೆಂದು ಅಮುಖ್ಯವೆಂದು ಈ ದೃಷ್ಟಿಕೋನ ಪರಿಗಣಿಸಿತ್ತು. ವಯಸ್ಸಾದ ಹೆಣ್ಣುಗಳನ್ನು ಅಜ್ಜಮ್ಮಗಳು ಎಂದು, ಅವುಗಳ ನಡವಳಿಕೆ ಅಧ್ಯಯನ ಯೋಗ್ಯವಲ್ಲ ಎಂದೇ ತೀರ್ಮಾನಿಸಿಬಿಟ್ಟಿತ್ತು. ಲಂಗೂರ್ ಕೋತಿಗಳು ಹಾಗೂ ಮನುಷ್ಯರ ಪುರುಷ ಪ್ರತಿನಿಧಿಯಾದ ನನಗೆ ಈ ವಾಕ್ಯಗಳನ್ನು ಓದುವಾಗ ಸ್ವಲ್ಪ ಕಸಿವಿಸಿಯೇ ಆಯಿತು ಅನ್ನಿ ವಿಜ್ಞಾನಿಗಳು ನಿರ್ಭಾವುಕರು, ಸತ್ಯಾನ್ವೇಷಣೆಯಲ್ಲಿ ತೊಡಗಿ ತಮ್ಮ ವ್ಯಕ್ತಿತ್ವ ಹಾಗೂ ಭಾವನೆಗಳು ತಮ್ಮ ತೀರ್ಮಾನಗಳಿಗೆ ಅಡ್ಡಿಯಾಗದಂತೆ ನೋಡಿಕೊಂಡು ವಾಸ್ತವವನ್ನಷ್ಟೇ ಅರಸುವ ಯಂತ್ರಗಳು ಎನ್ನುವ ತಪ್ಪು ಕಲ್ಪನೆ ಇದೆ. ದುರದೃಷ್ಟವಶಾತ್ ಇದು ಸತ್ಯಕ್ಕೆ ಬಲು ದೂರವಾದುದು, ದೂರವೇ ಆಗಿರುತ್ತದೆ. ವಿಜ್ಞಾನಿಗಳ ವೈಯಕ್ತಿಕ ಪೂರ್ವಾಗ್ರಹಗಳನ್ನು ತೊಡೆದು ಹಾಕಬೇಕೆಂದರೆ ವೈಜ್ಞಾನಿಕ ಪ್ರಪಂಚ ಎಲ್ಲರನ್ನೂ ಒಳಗೊಳ್ಳಬೇಕು. ಎಲ್ಲ ನೆಲದವರು, ರಾಷ್ಟ್ರಗಳು, ವರ್ಣಗಳು, ಲಿಂಗ ವೈವಿಧ್ಯವನ್ನೂ ವಿಜ್ಞಾನಿಗಳ ಸಮುದಾಯ ಒಳಗೊಳ್ಳಬೇಕಾಗುತ್ತದೆ ಎಂದು ಇತಿಹಾಸಕಾರ ನವೋಮಿ ಅರಸ್ಕಿನ್ ಹೇಳಿದ್ದನ್ನು ನಾನು ಒಪ್ಪುತ್ತೇನೆ. ಸಾರಾ ಹಾರ್ಡಿಯ

0: ಬರಹ ಹಾಗೂ ಅವಲೋಕನಗಳಿಂದ ಪ್ರೇರಣೆ ಪಡೆದ ನಾನು ಈ ಲೇಖನವನ್ನು ಅಜ್ಜಿಯರಿಗೆ ಅರ್ಪಿಸಲು ಬಯಸುತ್ತೇನೆ. ವಾನರರಲ್ಲಿಯೇ ಮಾನವ ಹೆಣ್ಣುಗಳು ವಿಶಿಷ್ಟ. ಏಕೆಂದರೆ ಹೆಂಗಸರು ಸಂತಾನೋತ್ಪತ್ತಿಯ ಸಾಮರ್ಥ್ಯ ಕುಗ್ಗಿದ ನಂತರವೂ 2-4 ದಶಕಗಳ ಕಾಲ ಬದುಕಿರುತ್ತಾರೆ. ಮಹಿಳೆಯರಲ್ಲಿ ರಜೋನಿವೃತ್ತಿ ಅಥವಾ ಮುಟ್ಟು ನಿಲ್ಲುವುದೆನ್ನುವುದು ವಿಕಾಸದ ದೃಷ್ಟಿಯಿಂದ ಒಂದು ವಿಚಿತ್ರ. ಅವರು ಸಾಯುವುದಕ್ಕೂ ಬಹಳ ಸಮಯ ಇರುವಾಗಲೇ ಸಂತಾನೋತ್ಪತ್ತಿ ನಿಲ್ಲುತ್ತದಾದರೆ ಅದನ್ನು ನಿಸರ್ಗವೇಕೆ ಆಯ್ಕೆ ಮಾಡಬೇಕು? ಅಥವಾ ಮಕ್ಕಳು ಹುಟ್ಟಿಸಲಾಗದ ಮೇಲೂ ಅಷ್ಟು ಕಾಲ ಬದುಕಿರಬೇಕೇಕೆ ಎನ್ನೋಣ. ಹಿಂದೆ ಇದು ಇಂದಿನ ಸಮಾಜದ ರಚನೆ ಹಾಗೂ ವೈದ್ಯಕೀಯ ತಂತ್ರಜ್ಞಾನಗಳ ಸುಧಾರಣೆಯಿಂದ ಆಗಿದ್ದು ಎಂದು ಹೇಳಿಬಿಡುತ್ತಿದ್ದೆವು. ಇದು ನಿಜವಲ್ಲ ಎಂದು ಈಗ ಅರ್ಥವಾಗಿದೆ. ಉದಾಹರಣೆಗೆ, ಆನೆಗಳು ಹಾಗೂ ತಿಮಿಂಗಲಗಳಿಗೆ ಹೋಲಿಸಿದರೆ ಮಹಿಳೆಯರು ತಮ್ಮ ಆಯಸ್ಸಿನಲ್ಲಿ ಬಲು ಬೇಗನೆಯೇ ಸಂತಾನೋತ್ಪತ್ತಿಯನ್ನು ನಿಲ್ಲಿಸಿಬಿಡುತ್ತಾರೆ ಎನ್ನುವುದು ನಮಗೆ ಗೊತ್ತಿದೆ. ಹೀಗೆ ಹೆರುವುದನ್ನು ನಿಲ್ಲಿಸಿದ ಮೇಲೂ ಅವರು ಬಲು ಸುದೀರ್ಘ ಕಾಲ ಬದುಕಿರುತ್ತಾರೆ ಎನ್ನುವುದು ವಿಶೇಷ. ಯೂಟಾ ವಿಶ್ವವಿದ್ಯಾನಿಲಯದಲ್ಲಿ ವಾನರ ತಜ್ಞರಾಗಿರುವ ಕ್ರಿಸ್ಟನ್ ಹಾಕ್ಸ್ ಪ್ರಕಾರ ರಜೋನಿವೃತ್ತಿ ಹೊಸತೇನಲ್ಲ. ವಯಸ್ಸಾದವರಿಗೆ ಆಸರೆ ಇರುವುದರಿಂದ ಅದು ಉಳಿದಿಲ್ಲ. ಬದಲಿಗೆ ಅಜ್ಜಿಯರ ಕೊಡುಗೆ ಬಹಳಷ್ಟಿದೆ. ಈ ಅಜ್ಜಿಯ ಕೊಡುಗೆ ಸಿದ್ಧಾಂತ, ಅಂದರೆ ಗ್ರ್ಯಾಂಡ್ ಮದರ್ ಹೈಪಾಥಿಸಿಸ್ ಪ್ರಕಾರ, ಸಂತಾನೋತ್ಪತ್ತಿಯ ನಂತರದ ಬದುಕನ್ನೂ ನಿಸರ್ಗ ಆಯ್ಕೆ ಮಾಡಿಕೊಳ್ಳುತ್ತದೆ. ಏಕೆಂದರೆ ತಮ್ಮ ಮಕ್ಕಳ ಮೊಮ್ಮಕ್ಕಳ ಉಳಿವಿಗೆ ಅಜ್ಜಿಯರ ಕೊಡುಗೆ ಸಾಕಷ್ಟಿದೆ. ಹೀಗಾಗಿ ಬಂಧುಗಳ ಆಯ್ಕೆಯ ತತ್ವದ ಪ್ರಕಾರ ಇವರಿಂದಾಗಿ ಸಮಾಜ ಸಾಕಷ್ಟು ಬಲಗೊಳ್ಳುತ್ತದೆ. ಆರಂಭದಲ್ಲಿ ಈ ಸಿದ್ಧಾಂತವನ್ನು ಸಾಕಷ್ಟು ವಿರೋಧಿಸಲಾಯಿತು. ಈಗಲೂ ಇದು ವಿವಾದಗಳ ಮುದ್ದೆಯೇ. ಹಾಗಿದ್ದರೂ ಇತ್ತೀಚೆಗೆ ಈ ಸಿದ್ಧಾಂತದಲ್ಲಿ ಸುಧಾರಣೆಗಳು ಆಗುತ್ತಿರುವಂತೆಯೇ ಇದರ ಮೇಲಿನ ವಿಶ್ವಾಸವೂ ಹೆಚ್ಚುತ್ತಿದೆ. ಅಜ್ಜಿಯ ಕೊಡುಗೆ ಸಿದ್ಧಾಂತದಲ್ಲಿ ಇರುವ ಒಂದು ಸಮಸ್ಯೆ ಏನೆಂದರೆ, ಮಾನವ ಸಮಾಜದಲ್ಲಿ ಹೆಣ್ಣುಗಳು ಸಂತಾನೋತ್ಪತ್ತಿಯ ಮೊದಲು ಬೇರೆ ಕುಟುಂಬಗಳಿಗೆ ವಲಸೆ ಹೋಗುವುದರಿಂದ ಅವರಿಗೆ ತಮ್ಮ ತಾಯಂದಿರ ಆಸರೆ ಸದಾ ದೊರೆಯುವುದಿಲ್ಲ ಎನ್ನುವ ಅನಿಸಿಕೆ. ಆದರೆ ವಾನರಗಳಲ್ಲಿಯೂ ಮನುಷ್ಯರಲ್ಲಿಯೂ ಬಲು ಎಚ್ಚರದಿಂದ ನಡೆಸಿದ ಪರೀಕ್ಷೆಗಳು ಈ ಅನಿಸಿಕೆಯನ್ನು ಬದಲಿಸಿವೆ. ಆಗಲೇ ಹೇಳಿದ ಮಾನವ ವಿಜ್ಞಾನಿ ಕ್ರಿಸ್ಟನ್ ಹಾಕ್ಸ್ ಮತ್ತು ಯೂಟಾ ವಿಶ್ವವಿದ್ಯಾನಿಲಯದಲ್ಲಿ ಆಕೆಯ ಸಹೋದ್ಯೋಗಿಯಾಗಿರುವ ಪುರಾತತ್ವ ವಿಜ್ಞಾನಿ ಜೆಎಫ್ ಒಕೆನಾಲ್ ಮತ್ತು ಲಾಸ್ ಏಂಜಲೀಸ್ ನಲ್ಲಿರುವ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ನಡವಳಿಕೆ ತಜ್ಞ ಎನ್ಜಿ ಬ್ಲರ್ಟನ್ ಜೋನ್ಸ್, ತಾಂಜಾನಿಯಾದಲ್ಲಿರುವ ಹಡ್ಜಾ ಬೇಟೆಗಾರ ಬುಡಕಟ್ಟು ಜನಾಂಗದ ನಡುವೆ ಕೆಲಕಾಲ ವಾಸಿಸಿದ್ದರು. ಹಾಗೆಯೇ ಅಲ್ಲಿದ್ದ ಪ್ರತಿಯೊಬ್ಬ ಪುರುಷ, ಮಹಿಳೆ ಹಾಗೂ ಮಗುವು ಕುಟುಂಬಕ್ಕೆಂದು ತಂದ ಪ್ರತಿಯೊಂದು ಆಹಾರ ಪದಾರ್ಥವನ್ನು ತೂಗಿ ಅಳೆದು ಲೆಕ್ಕ ಹಾಕಿದರು. ಬೇಟೆಗಾರ ಗಂಡಸರು ಬಹಳಷ್ಟು ದಿನಗಳಲ್ಲಿ ಖಾಲಿ ಕೈಯಲ್ಲಿ ಮರಳಿದ್ದನ್ನು ಅವರು ಗಮನಿಸಿದರು. ಆಗೆಲ್ಲ ಆಹಾರವನ್ನು ಹೆಕ್ಕುವ ಮಹಿಳೆಯರು ಇಡೀ ಕುಟುಂಬಕ್ಕೆ ಪೌಷ್ಟಿಕ ಆಹಾರವನ್ನು ಉಣಿಸುವ ಹೊರೆಯನ್ನು ಹೊತ್ತಿದ್ದರು. ಇದಕ್ಕಿಂತಲೂ ವಿಸ್ಮಯದ ವಿಷಯವೆಂದರೆ, ಹಸಿದ ಮಕ್ಕಳಿಗೆ ಆಹಾರ ಒದಗಿಸಲು ಬಹಳ ಪರಿಶ್ರಮ ಪಡುವ ವ್ಯಕ್ತಿಗಳು ವಯಸ್ಸಾದ ಅತ್ತೆಯಂದಿರು ಇಲ್ಲವೇ ಅಜ್ಜಿಯಂದಿರು. ಅಜ್ಜಿಯಂದಿರ ಎಷ್ಟು ಜೀನ್ಗಳು ಹೊಸ ಪೀಳಿಗೆಗೆ ದಾಟಿ ಹೋಗಿವೆ ಎನ್ನುವುದನ್ನು ಲೆಕ್ಕ ಹಾಕುವ ಮೂಲಕ ರಜೋನಿವೃತ್ತಿಯ ನಂತರದ ಜೀವನದಲ್ಲಿ ಅಜ್ಜಿಯಂದಿರು ನಿಸರ್ಗದ ಆಯ್ಕೆಯ ಮೇಲೆ ಬೀರುವ ಪರಿಣಾಮವನ್ನು ಅಧ್ಯಯನ ಮಾಡಿರುವ ಹಲವು ಗಣಿತ ಮಾದರಿಗಳು ಈ ಅಜ್ಜಿ ಕೊಡುಗೆಯ ಸಿದ್ಧಾಂತವನ್ನು ಬೆಂಬಲಿಸುತ್ತವೆ. ಫಿನ್ಲ್ಯಾಂಡಿನ ತುರ್ಕು ವಿಶ್ವವಿದ್ಯಾನಿಲಯದ ಮಿರ್ಕಾ ಲಾಡೆನಾ ಪೀರಾ ಮತ್ತು ಆಕೆಯ ಸಹೋದ್ಯೋಗಿಗಳು ಫಿನ್ಲ್ಯಾಂಡ್ ಮತ್ತು ಕೆನಡಾದಲ್ಲಿ 18 ಹಾಗೂ 19ನೇ ಶತಮಾನದಲ್ಲಿ ವಾಸವಿದ್ದ ಮೂಲ ನಿವಾಸಿಗಳ ವಂಶವೃಕ್ಷವನ್ನು ಅಧ್ಯಯನ ಮಾಡಿದ್ದಾರೆ. ಇದರಲ್ಲಿ ಮಹಿಳೆಯರ ರಜೋನಿವೃತ್ತಿಯ ನಂತರದ ಜೀವಿತಾವಧಿಗೂ ಬದುಕುಳಿದ ಮೊಮ್ಮಕ್ಕಳ ಸಂಖ್ಯೆಗೂ ಪ್ರಬಲವಾದ ನೇರ ಸಂಬಂಧವಿರುವುದನ್ನು ಗುರುತಿಸಿದ್ದಾರೆ. ಅಜ್ಜಿಯರು ಆರೈಕೆ ಮಾಡಲು ಮೊಮ್ಮಕ್ಕಳು ಇಲ್ಲದೇ ಇದ್ದಾಗ ಸಾಯುತ್ತಿದ್ದದೇ ಹೆಚ್ಚು ಎಂದು ಅವರು ಸುಸ್ಪಷ್ಟವಾಗಿ ತೋರಿಸಿದ್ದಾರೆ. ಒಂದು ಸ್ವಾರಸ್ಯಕರವಾದ ಗಣಿತ ಮಾದರಿ ವಿವಿಧ ಘಟಕಗಳ ನಡುವೆ ಸ್ಪರ್ಧೆಯನ್ನು ಏರ್ಪಡಿಸುತ್ತದೆ. ಸಂತಾನೋತ್ಪತ್ತಿಯನ್ನು ಹೆಚ್ಚಿಸಲು ವಿವಿಧ ತಂತ್ರಗಳನ್ನು ನೀಡಿ ಯಾವುದನ್ನು ಬಳಸುವವರು ಗೆಲ್ಲುತ್ತಾರೆಂದು ಗಣಿಸುತ್ತದೆ. ಇಳಿ ವಯಸ್ಸಿನಲ್ಲಿ ಗರ್ಭಧಾರಣೆ, ಹೊತ್ತು ತರುವ ಅಪಾಯಗಳು ಹಾಗೂ ಮೊಮ್ಮಕ್ಕಳ ಮೂಲಕ ಪರೋಕ್ಷವಾಗಿ ವಂಶದ ಬಲವನ್ನು ಹೆಚ್ಚಿಸುತ್ತದೆ ಎನ್ನುವುದು ಹೆಂಗಸರಲ್ಲಿ ರಜೋನಿವೃತ್ತಿ ಏಕಾಗುತ್ತದೆ ಎನ್ನುವುದಕ್ಕೆ ವಿಕಾಸವಾದ ವಿವರಣೆಯನ್ನು ಒದಗಿಸುತ್ತದೆ. ಇದಲ್ಲದೆ ಸಂಪನ್ಮೂಲಗಳನ್ನು ದೊರಕಿಸಿಕೊಳ್ಳುವುದರಲ್ಲಿ ಒಬ್ಬರಿನ್ನೊಬ್ಬರ ಮಕ್ಕಳ ಜೊತೆಗಿನ ಬಂಧುತ್ವ ಹಾಗೂ ಹೆರಿಗೆಯ ವೇಳೆ ಸಾವುಂಟಾಗುವ ಸಾಧ್ಯತೆಗಳಲ್ಲಿ ಯುವತಿಯರು ಹಾಗೂ ಮುದುಕಿಯರ ನಡುವೆ ಇರುವ ವ್ಯತ್ಯಾಸಗಳಂತಹ ಹೆಚ್ಚುವರಿ ಕಾರಣಗಳನ್ನು ಎಚ್ಚರದಿಂದ ಅಧ್ಯಯನ ಮಾಡಲಾಗುತ್ತಿದೆ. ಜಾರೆಡ್ ಮೇಷನ್ ಡಯಮಂಡ್ ಒಬ್ಬ ಅಮೆರಿಕನ್ ಭೂಗೋಳತಜ್ಞ, ಇತಿಹಾಸಕಾರ, ಮಾನವ ವಿಜ್ಞಾನಿ, ಪಕ್ಷಿ ವಿಜ್ಞಾನಿ, ಜೀವಿ ವಿಕಾಸ ತಜ್ಞ ಹಾಗೂ ಛಾಯಾಪಚಯ ಕ್ರಿಯೆಗಳ ವಿಜ್ಞಾನಿ, ಬಹುವಿಷಯಕ ತಜ್ಞ, ಹಲವು ಪುಸ್ತಕಗಳ ಲೇಖಕ. ಇದರಲ್ಲಿ ಅತಿ ಜನಪ್ರಿಯವಾದದ್ದು 1997 ಪುಲಿಟ್ಜರ್ ಪ್ರಶಸ್ತಿ ಪಡೆದ ಗನ್ಸ್ ಜರ್ಮ್ಸ್ ಅಂಡ್ ಸ್ಟೀಲ್ ಎನ್ನುವ ಪುಸ್ತಕ. ಇದರಲ್ಲಿ ಅನ್ರಿಟನ್ ನಾಲೆಜ್ ಅಥವಾ ಅಲಿಖಿತ ಜ್ಞಾನ ಎನ್ನುವ ಒಂದು ಸುಂದರ ಪ್ರಬಂಧವಿದೆ. ಇದರಲ್ಲಿ ಅಜ್ಜಿಯ ಕೊಡುಗೆಯ ಸಿದ್ಧಾಂತಕ್ಕೆ ಈತ ಹೊಸದೊಂದು ವ್ಯಾಖ್ಯಾನವನ್ನು ನೀಡಿದ್ದಾನೆ. ನ್ಯೂಗಿನಿ ದ್ವೀಪಗಳಲ್ಲಿ ಇರುವ 16 ಮಾನವ ಸಮಾಜಗಳನ್ನು ಅಧ್ಯಯನ ಮಾಡಿದ ಈತ ಅಲ್ಲಿನ ಅನಕ್ಷರಸ್ಥ ಸಮಾಜಗಳಲ್ಲಿ ಹಿರಿಯರ ಜ್ಞಾನವು ಪದರೂಪದಲ್ಲಿ ಮುಂದಿನ ಸಂತತಿಗೆ ವರ್ಗಾವಣೆ ಆಗುತ್ತದೆ ಎಂದು ಗುರುತಿಸಿದ್ದಾನೆ. ಹೀಗಾಗಿ ಅಜ್ಜಿಯರ ಜ್ಞಾನವೇ ಹೆಂಗಸರಲ್ಲಿ ರಜೋನಿವೃತ್ತಿಯನ್ನುಂಟು ಮಾಡುವ ಬಲವೆಂದು ತರ್ಕಿಸಿದ್ದಾನೆ. ಅಜ್ಜಿಯರಿಂದ ಅವರ ಮೊಮ್ಮಕ್ಕಳಷ್ಟೇ ಅಲ್ಲ, ಇಡೀ ಸಮುದಾಯಕ್ಕೆ ಆಹಾರಕ್ಕಿಂತಲೂ ಮಿಗಿಲಾದ ಕೊಡುಗೆ ದೊರೆಯುತ್ತದೆ. ಸಮುದಾಯದ ಎಲ್ಲರಿಗೂ ಸಂಕಷ್ಟದಲ್ಲಿ ಬದುಕಿ ಉಳಿದುಕೊಳ್ಳುವ ಉಪಾಯಗಳು ದೊರಕುತ್ತವೆ ಎನ್ನುತ್ತಾನೆ. ಅಜ್ಜಂದರಿಗೂ ಜ್ಞಾನವಿದೆ, ಆದರೆ ಅವರಲ್ಲಿ ರಜೋನಿವೃತ್ತಿ ಇರುವುದಿಲ್ಲ. ಏಕೆಂದರೆ ಗಂಡಸರು ಹೆರುವಾಗ ಸಾಯುವುದಿಲ್ಲ ಹಾಗೂ ಮೊಲೆಯುಡಿಸುವುದಿಲ್ಲ. ಮನುಷ್ಯರ ವಿಷಯದಲ್ಲಿ ಇವೆಲ್ಲವೂ ಒಪ್ಪುವಂತಹ ವಿಚಾರಗಳೇ. ಆದರೂ ಇನ್ನೊಂದು ಕೌತುಕವನ್ನು ನಾವು ನೋಡುತ್ತೇವೆ. ಈ ರಜೋನಿವೃತ್ತಿ ಮನುಷ್ಯರಿಗಷ್ಟೇ ಸೀಮಿತವಾಗಿಲ್ಲ. ಇದನ್ನು 4 ಸಾಗರ ಜೀವಿ ಸ್ತನಿಗಳಲ್ಲಿಯೂ ಕಾಣಬಹುದು. ಆರ್ಸಿನಸ್ ಆರ್ಕಾ ಎನ್ನುವ ಕಿಲ್ಲರ್ ತಿಮಿಂಗಿಲ, ಗ್ಲೋಬಿಸೆಫೆಲಾ ಮ್ಯಾಕ್ರೋಹಿಂಕಸ್ ಎನ್ನುವ ಕಿರುರೆಕ್ಕೆಯ ನಾವಿಕ ತಿಮಿಂಗಿಲ, ಡೆಲ್ಫಿನಾಪ್ಟೆರಸ್ ಲ್ಯೂಕಾಸ್ ಎನ್ನುವ ಬೆಲುಗಾ ತಿಮಿಂಗಿಲ ಹಾಗೂ ಮಾನೋಡಾಸ್ ಮಾನೋಸೆರಾಸ್ ಎನ್ನುವ ನಾರ್ವಾಲ್ ಜೀವಿಗಳಲ್ಲಿಯೂ ರಜೋನಿವೃತ್ತಿ ಕಾಣುವುದು ಒಂದು ವಿಸ್ಮಯದ ವಿಷಯ. ಕಿಲ್ಲರ್ ಹಾಗೂ ನಾವಿಕ ತಿಮಿಂಗಿಲಗಳಲ್ಲಿ ಇದೇ ರೀತಿಯ ಕಾರಣಗಳಿಂದಾಗಿಯೇ ರಜೋನಿವೃತ್ತಿ ಕಾಣಿಸಿಕೊಂಡಿರಬೇಕು ಎಂದು ಬಲು ಗಟ್ಟಿಯಾಗಿ ತರ್ಕಿಸಿದ್ದಾರೆ ಡೈಮಂಡ್. ಒಂದೊಂದನ್ನು ಪ್ರತ್ಯೇಕವಾಗಿ ಗುರುತಿಸಿದ ಕಿಲ್ಲರ್ ತಿಮಿಂಗಿಲಗಳಲ್ಲಿ ಒಂದು ರಜೋನಿವೃತ್ತಿಯನ್ನು ಮೀರಿದ 85 ವರ್ಷದ ಹೆಣ್ಣು ತನ್ನ 55 ವರ್ಷದ ಗಂಡು ಮಗನ ಜೊತೆಯೇ ಇದ್ದದ್ದನ್ನು ನಾನು ನೋಡಿದ್ದೇನೆ ಎಂದು ಡೈಮಂಡ್ ಉದಾಹರಣೆಯನ್ನು ನೀಡಿದ್ದಾರೆ. ಡೈಮಂಡ್ರ ತಿಮಿಂಗಿಲಗಳಲ್ಲಿ ಈ ಅಜ್ಜಿಯರ ಅರಿವಿನ ಕುರಿತ ತರ್ಕ ಮನುಷ್ಯರದ್ದಕ್ಕಿಂತಲೂ ಅತಿರೇಕದ್ದು ಎಂದು ಬಹಳಷ್ಟು ಜನರಿಗೆ ಅನ್ನಿಸಬಹುದು. ಅದಕ್ಕೆ ಕಿಲ್ಲರ್ ತಿಮಿಂಗಿಲಗಳಲ್ಲಿ ಪರಿಸರ ಪ್ರಜ್ಞೆ, ನಾಯಕತ್ವ ಹಾಗೂ ರಜೋನಿವೃತ್ತಿ ಎನ್ನುವ ಪ್ರಬಂಧವನ್ನು ಓದಿ ಸಖೇದಾಶ್ಚರ್ಯವಾಯಿತು. ಇಂಗ್ಲೆಂಡಿನ ಎಕ್ಸ್ಟರ್ ವಿಶ್ವವಿದ್ಯಾನಿಲಯದ ಲಾರೆನ್ ಬ್ರಾಂಟ್, ಎಮ್ಮಾ ಫಾಸ್ಟರ್ ಹಾಗೂ ಮೈಕೇಲ್ ಕ್ಯಾಂಟ್, ಯಾರ್ಕ್ ವಿಶ್ವವಿದ್ಯಾನಿಲಯದ ಡೇನಿಯಲ್ ಫ್ರಾಂಕ್ಸ್ ಮತ್ತು ಅಮೆರಿಕೆಯ ವಾಷಿಂಗ್ಟನ್ನಲ್ಲಿರುವ ದಿ ಸೆಂಟರ್ ಫಾರ್ ವೇಲ್ ರಿಸರ್ಚ್ ಸಂಸ್ಥೆಯ ಕೆನೆತ್ ಬಾಲ್ಕ್ಯಾಂಪ್, ಅಜ್ಜಿ ತಿಮಿಂಗಿಲಗಳು ಪರಿಸರದ ಜ್ಞಾನದ ಭಂಡಾರಗಳು ಹಾಗೂ ಇವು ವಿವಿಧ ಸಂಪನ್ಮೂಲಗಳಿರುವ ಸ್ಥಳ ಹಾಗೂ ದೊರಕುವ ಸಮಯದ ಅರಿವನ್ನು ಒದಗಿಸುತ್ತವೆ ಎನ್ನುವ ಅಸಂಭವವೆನ್ನುವ ತರ್ಕವನ್ನು ನಿರೂಪಿಸಲು ಜೊತೆಗೂಡಿದ್ದಾರೆ. ರಜೋನಿವೃತ್ತಿ ಇರುವ ಈ ಎರಡು ಪ್ರಭೇದಗಳಲ್ಲಿ ಕಿಲರ್ ತಿಮಿಂಗಿಲಗಳ, ಅದರಲ್ಲೂ ವಿಶೇಷವಾಗಿ ಮೀನುಗಳನ್ನು ತಿನ್ನುವ ಶಾಂತಸಾಗರದ ನಿವಾಸಿಯಾದ ಕಿಲರ್ ತಿಮಿಂಗಿಲಗಳನ್ನು ಅಧ್ಯಯನ ಮಾಡಿದ್ದಾರೆ. ಮನುಷ್ಯನನ್ನು ಬಿಟ್ಟು ಡೈಮಂಡರ ತರ್ಕವನ್ನು ಪರೀಕ್ಷಿಸಬಹುದಾದ ಮತ್ತೊಂದು ಪ್ರಾಣಿ ಎಂದರೆ ಇದೆ. ಏಕೆಂದರೆ 1970 ಇವುಗಳಲ್ಲಿ ಪ್ರತಿಯೊಂದು ತಿಮಿಂಗಿಲವನ್ನು ಪ್ರತ್ಯೇಕವಾಗಿ ಗುರುತಿಸಿ ಮಾಹಿತಿ ದಾಖಲಿಸಲಾಗಿದೆ. ವಾಸ್ತವವಾಗಿ ಕಿಲರ್ ತಿಮಿಂಗಿಲಗಳು ನೈಜ ತಿಮಿಂಗಿಲಗಳೇನಲ್ಲ. ಇವು ಸುಮಾರು 6-8 ಮೀಟರ್ ಉದ್ದ ಬೆಳೆಯುವ ಹಾಗೂ 6,000 ಕಿಲೋಗಿಂತಲೂ ಹೆಚ್ಚು ತೂಗುವ ಡಾಲ್ಫಿನ್ಗಳು. ಇವಕ್ಕೆ ಕಿಲರ್ ತಿಮಿಂಗಿಲ ಎನ್ನುವ ಹೆಸರು ಬಂದಿದ್ದು ಇವು ತಿಮಿಂಗಿಲಗಳನ್ನೇ ಕೊಲ್ಲುತ್ತವೆ. ಹೀಗೆ ತಿಮಿಂಗಿಲಗಳನ್ನು ಕೊಲ್ಲುವ ಇವನ್ನೇ ಕೊಲ್ಲುವ ತಿಮಿಂಗಿಲ ಎಂದು ಬಿಟ್ಟರು. ಈ ಕಿಲ್ಲರ್ ತಿಮಿಂಗಿಲಗಳ ಗಂಡು ಸುಮಾರು 50 ವರ್ಷಗಳವರೆಗೂ ಬದುಕಿರುತ್ತದೆ. ಇವುಗಳಲ್ಲಿ ರಜೋನಿವೃತ್ತಿ ಇಲ್ಲ. ಅದೇ ಹೆಣ್ಣುಗಳು ಸುಮಾರು 40 ವರ್ಷಗಳಾಗುವವರೆಗೂ ಸಂತಾನೋತ್ಪತ್ತಿ ಮಾಡಬಲ್ಲವು ಅಷ್ಟೇ. ಆದರೆ ಅವು ಆನಂತರವೂ ಸುಮಾರು 90 ವರ್ಷ ವಯಸ್ಸಾಗುವವರೆಗೂ ಬದುಕಿರುತ್ತವೆ. ಈ ತಿಮಿಂಗಿಲಗಳೆಲ್ಲವೂ ಗುಂಪುಗಟ್ಟಿ ಆಹಾರ ಅನ್ವೇಷಣೆ ಮಾಡುತ್ತವೆ ಹಾಗೂ ಹೆಚ್ಚು ಕಡಿಮೆ ಆಂಕೋರಿಂಕಸ್ ಸ್ವೇಚ್ಛ ಎನ್ನುವ ವಲಸೆ ಹೋಗುವ ಚಿನೂಕ್ ಸಾಲ್ಮನ್ ಎಂಬ ಮೀನನ್ನಷ್ಟೇ ತಿಂದು ಬದುಕುತ್ತವೆ. ಹೀಗಾಗಿ ಈ ವಲಸೆ ಹೋಗುವ ಸಾಲ್ಮನ್ ಮೀನುಗಳು ಯಾವಾಗ ಎಲ್ಲಿ ಸಿಗುತ್ತವೆ ಎನ್ನುವ ಅರಿವು ಇವುಗಳ ಉಳಿವಿಗೆ ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಮೀನುಗಳು ವಿರಳವಾಗಿರುವ ಸಮಯದಲ್ಲಿ ಈ ಅರಿವು ಬಲು ಮುಖ್ಯವಾಗುತ್ತದೆ. ಅಂದರೆ ಈ ವಯಸ್ಸಾದ ಹಾಗೂ ರಜೋನಿವೃತ್ತಿಗೊಂಡ ಹೆಣ್ಣು ತಿಮಿಂಗಲಗಳಿಗೆ ಅವುಗಳ ದೀರ್ಘ ಅನುಭವದಿಂದ ಈ ಅವಶ್ಯಕ ಅರಿವು ದಕ್ಕಿರಬಹುದೇ? ಅದನ್ನು ಅವು ನಿರ್ದಿಷ್ಟ ಸ್ಥಳಗಳಿಗೆ ತಮ್ಮ ಹಿಂಡನ್ನು ಕೊಂಡೊಯ್ಯಲು ಬಳಸುತ್ತಿರಬಹುದೇ? ಈ ಪ್ರಶ್ನೆಗೆ ಉತ್ತರ ಹುಡುಕಲು ಸಂಶೋಧಕರು ಈ ತಿಮಿಂಗಿಲಗಳನ್ನು ಹಿಂಬಾಲಿಸುತ್ತಾ ತೆಗೆದ 751 ಗಂಟೆಗಳ ಕಾಲದ ಚಿತ್ರವನ್ನು ಗಮನವಿಟ್ಟು ಯಾವ ಮೀನು ಗುಂಪಿನ ನಾಯಕತ್ವವನ್ನು ವಹಿಸುತ್ತದೆ ಎಂದು ನೋಡಿದರು. ಸೆಂಟರ್ ಫಾರ್ ವೇಲ್ ರಿಸರ್ಚ್ 1976 ವಿವಿಧ ಹಿಂಡುಗಳ ಹಲವು ಸಂತತಿಗಳನ್ನು ಇಂತಹ ವಿಡಿಯೋಗಳನ್ನು ಚಿತ್ರಿಸಿ ದಾಖಲಿಸಿದೆ. ಈ ದಾಖಲೆಗಳನ್ನು ಯಾವ ತಿಮಿಂಗಿಲ ಯಾವುದರ ಸಂಬಂಧಿ ಎಂದು ಗುರುತಿಸಲು ಬಳಸಲಾಯಿತು. ಆಗ ತಾನೇ ಹುಟ್ಟಿದವುಗಳಿಂದ 90 ವಯಸ್ಸಿನವರೆಗೂ ಇದ್ದ 58 ಹೆಣ್ಣುಗಳು ಹಾಗೂ 48 ಗಂಡುಗಳನ್ನು ಗಮನಿಸಿ ಯಾವುವು ಹಿಂಡಿನ ಮುಂದಾಳಾಗಿರುತ್ತವೆ, ಯಾವುವು ಹಿಂಬಾಲಕರು ಎಂದು ಈ ಶೋಧಕರು ಗುರುತಿಸಿದರು. ವಯಸ್ಕ ಗಂಡುಗಳಿಗಿಂತಲೂ ಹೆಣ್ಣುಗಳೇ ಹೆಚ್ಚು ಸಮಯ ಮುಂದಿರುವುದನ್ನು, ಹೆಣ್ಣುಗಳಲ್ಲಿಯೂ ಹೆರುವ ಕಾಲವನ್ನು ಮೀರಿದ ಮುದಿ ಹೆಣ್ಣುಗಳೇ ಹೆಚ್ಚು ಕಾಲ ಮುಂದಾಳಾಗಿರುವುದನ್ನು ಈ ಸಂಶೋಧಕರು ಗಮನಿಸಿದ್ದಾರೆ. ಸಾಲ್ಮನ್ ಮೀನುಗಳ ಸಂಖ್ಯೆ ಕಡಿಮೆ ಇರುವ ಋತುಗಳಲ್ಲಿ ಹೆರುವ ವಯಸ್ಸನ್ನು ಮೀರಿದ ಹೆಣ್ಣುಗಳೇ ಮುಂದಾಳಾಗಿರುವುದು ಹೆಚ್ಚು. ಹಿಂಬಾಲಕರ ದೃಷ್ಟಿಯಿಂದ ಗಮನಿಸಿದಾಗ ಗಂಡು ಹೆಣ್ಣುಗಳೆರಡೂ ಹೆರುವ ವಯಸ್ಸನ್ನು ಮೀರಿದ ಹೆಣ್ಣುಗಳನ್ನೇ ಹೆಚ್ಚು ಹಿಂಬಾಲಿಸುತ್ತವೆ. ಅದರಲ್ಲೂ ಕ್ಷಾಮದ ದಿನಗಳಲ್ಲಿ ಇದು ಇನ್ನೂ ಅಧಿಕ. ಇದರಿಂದ ಈ ಸಂಶೋಧಕರು ಹಿರಿಯರ ವಿವೇಚನೆ, ಅದರಲ್ಲಿಯೂ ಅವುಗಳ ಪರಿಸರ ಜ್ಞಾನವು ಇಡೀ ಹಿಂಡು ಬದುಕುಳಿಯಲು ನೆರವಾಗುತ್ತದೆ ಎಂದು, ಇದರಿಂದಾಗಿ ಮಕ್ಕಳನ್ನು ಹೆರುವುದು ಬಲು ಅಪಾಯಕಾರಿ ಎನ್ನಿಸುವ ವಯಸ್ಸನ್ನು ಮೀರಿ ದೀರ್ಘಕಾಲ ಬದುಕಿ ಉಳಿಯುವ ಅಜ್ಜಿಯರನ್ನು ನಿಸರ್ಗ ಹೀಗೆ ಆಯ್ಕೆ ಮಾಡುವುದೆಂದೂ ತೀರ್ಮಾನಿಸಿದ್ದಾರೆ. ಪ್ರಾಣಿ ಪ್ರಪಂಚದಲ್ಲಿ ಈ ರಜೋನಿವೃತ್ತಿಯ ಇರುವಿನ ಬಗ್ಗೆ ಹಾಗೂ ಅದೇಕೆ ಇದೆ ಎನ್ನುವ ಬಗ್ಗೆ ನಾವು ಕಲಿಯುವುದು ಇನ್ನೂ ಬಹಳ ಇದೆ. ರಜೋನಿವೃತ್ತಿ ಇರುವ ಪ್ರಾಣಿಗಳಲ್ಲಿ ಅದೇಕೆ ಇದೆ ಎನ್ನುವ ಬಗ್ಗೆ ಹಾಗೂ ಇಲ್ಲದ ಪ್ರಾಣಿಗಳಲ್ಲಿ ಅದು ಏಕಿಲ್ಲ ಎನ್ನುವ ಬಗ್ಗೆ ಸಮಾಧಾನಕರವಾದ ವಿವರಣೆಯನ್ನು ಇನ್ನೂ ಹುಡುಕಬೇಕಿದೆ. ಆದರೆ ದೀರ್ಘ ಕಾಲ ಬಾಳುವ ಸಮಾಜ ಜೀವಿಗಳ ಉಳಿವಿಗೆ, ಸ್ವಾಸ್ಥ್ಯಕ್ಕೆ ಅಜ್ಜಿಯರು ನೀಡುವ ಕೊಡುಗೆಯ ಬಗ್ಗೆ ಅನುಮಾನ ಬೇಕಿಲ್ಲ. ಜಾರದ್ ಡೈಮಂಡ್ ಹೇಳುವ ಹಾಗೆ ನಾವೀಗ ಈ ವೃದ್ಧರ ಮೌಲ್ಯವನ್ನು ಮರಳಿ ಗುರುತಿಸುವ ಹಾಗೂ ಇಂದಿನ ಶಿಕ್ಷಿತ ಸಮಾಜದಲ್ಲಿ ವಯಸ್ಸಾಗುವ ದುರಂತವನ್ನು ನಿಭಾಯಿಸುವುದು ಹೇಗೆ ಎಂದು ಚಿಂತಿಸಬೇಕಿದೆ. ಇದು ಇಂದಿನ ಜಾಣ ಅರಿಮೆ. ಆಂಗ್ಲ ಮೂಲ ಪ್ರೊಫೆಸರ್ ಗದಕ್ಕರ್, ಅನುವಾದ ಕೊಳ್ಳೆಗಾಲ ಶರ್ಮಾ, ಜಾಣ ಧ್ವನಿ ಡಾಕ್ಟರ್ ಜೆ ಆರ್ ಮಂಜುನಾಥ. ಮೂಲ ಲೇಖನ ದಿ ವೈರ್ ಸೈನ್ಸ್ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು.
1: ಜಾಣ ಸುದ್ದಿಯ ಬಗ್ಗೆ ಸಲಹೆ ಸಂದೇಹಗಳು ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ವಾಟ್ಸಪ್ ಮಾಡಿ ಇಲ್ಲವೇ ಕರೆ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: ಎಪಿಸೋಡ್ 50 ತಮ್ಮೆಲ್ಲರಿಗೂ ಸ್ವಾಗತ. ಬ್ಯಾಲೆನ್ಸಿಂಗ್ ನೇಚರ್ ಅಥವಾ ಪ್ರಕೃತಿಯಲ್ಲಿ ಸಮತೋಲನದ ಬಗ್ಗೆ ವಿಷಯದ ಬಗ್ಗೆ ಮುಂದುವರಿಯುತ್ತಿದೆ. ಸೊ ಬಾಹ್ಯ ಎಕ್ಸಾಟಿಕ್ ಸಸ್ಯ ಜಾತಿಗಳ ಬೆಳವಣಿಗೆ, ಉದಾಹರಣೆಗೆ ವೃಕ್ಷ ಜಾತಿಗಳಾದ ಬಂಗಾಳಿ ಜಾಲಿ ಅಥವಾ ಬಳ್ಳಾರಿ ಜಾಲಿ, ಸೊ ಅಥವಾ ಅಕೇಶಿಯಾ ಒಂದು ಜಾತಿಯ ಸಸ್ಯ, ನೀಲಗಿರಿಯನ್ನು ಆಸ್ಟ್ರೇಲಿಯಾದಿಂದ ತಂದಿರಬಹುದು ಎಂದು ಅಂದಾಜು ಮಾಡಲಾಗಿದೆ. ಏಕೆಂದರೆ ನೀಲಗಿರಿ ಕಾಡುಗಳು ಆಸ್ಟ್ರೇಲಿಯಾದಲ್ಲಿ ಹೆಚ್ಚಾಗಿವೆ. ಹಾಗೂ ಕೆಳ ಜಾತಿಯ ಗಿಡಗಳಾದ ಪಾರ್ಥೇನಿಯಂ, ಯುಪಟೋರಿಯಂ, ಲಂಟಾನಾ ಇತ್ಯಾದಿ, ಇವುಗಳೆಲ್ಲವೂ ನಮ್ಮ ದೇಶದ ಬೆಳೆಗಳಲ್ಲ. ಈ ಪಾರ್ಥೇನಿಯಂ ಅಮೆರಿಕದಿಂದ ಬಂದಿರಬಹುದು ಎಂದು ಹೇಳಲಾಗಿದೆ. ಭಾರತವು ಸ್ವತಂತ್ರದ ದಿನಗಳಲ್ಲಿ ಕಡಿಮೆ ಆಹಾರವನ್ನು ಬೆಳೆಯಲಾಗುತ್ತಿತ್ತು. ಹಾಗಾಗಿ

ಅವರು ಬೇಕಾದ ಆಹಾರವನ್ನು ಅಮೇರಿಕದಿಂದ ತರಿಸಿಕೊಂಡಿರುತ್ತಾರೆ. ಇಂಥ ಅಮೇರಿಕದಿಂದ ಇಂಪೋರ್ಟ್ ಆದ ಗೋಧಿಯ ಜೊತೆ ಈ ಪಾರ್ಥೇನಿಯಂ ಬೀಜಗಳು ಸೇರಿದ್ದವೆಂದು ಹೇಳಲಾಗಿದೆ. ಹಾಗಾಗಿ ದೇಶದಾದ್ಯಂತ ಇಂದು ಪಾರ್ಥೇನಿಯಂ ಬೆಳೆಯುತ್ತದೆ. ಮಳೆ ಇರುವ ಪ್ರದೇಶ, ಮಳೆ ಇಲ್ಲದ ಪ್ರದೇಶ, ಹೆಚ್ಚು ಚಳಿಯ ಪ್ರದೇಶದಲ್ಲೂ ಸಹ ಪಾರ್ಥೇನಿಯಂ ಗಿಡಗಳು ಬೆಳೆಯುತ್ತಿವೆ. ಅಲ್ಲದೆ ಗಿಡಗಳಲ್ಲದೆ ಬೇರೆ ಜಾತಿಯ ಮೀನುಗಳು ಸಹ ಇವೆ. ಇವು ಸಹ ಒಂದಾದ ಕ್ಯಾಟಲ್ ಫಿಶ್. ಈ ಕ್ಯಾಟಲ್ ಫಿಶ್ ಅನ್ನುವುದು ಆಫ್ರಿಕಾ ಖಂಡದ ಒಂದು ಮೀನು. ಈ ಮೀನು ಅತ್ಯಂತ ಅಗ್ರೆಸಿವ್ ಮೀನಾಗಿರುತ್ತದೆ. ಇಲ್ಲಿರುವ ಸ್ಥಳೀಯ ಮೀನುಗಳನ್ನೆಲ್ಲ ಇದು ಕಬಳಿಸುತ್ತದೆ. ಹಾಗಾಗಿ ಭಾರತ ಸರ್ಕಾರ ಆಫ್ರಿಕನ್ ಕ್ಯಾಟಲ್ ಫಿಶನ್ನು ಬ್ಯಾನ್ ಮಾಡಿದೆ. ಸೊ ಸ್ಥಳೀಯವಾಗಿರುವ ಸಸ್ಯಗಳು ಅಥವಾ ಪ್ರಾಣಿಗಳನ್ನು ನಾವು ಕಾಪಾಡಿಕೊಳ್ಳಬೇಕಾದರೆ ಬೇರೆ ದೇಶದಿಂದ ಯಾವುದೇ ಪ್ರಾಣಿಗಳು ಸಸ್ಯಗಳನ್ನು ತೆಗೆದುಕೊಳ್ಳಬಾರದು. ನ್ಯೂಜಿಲ್ಯಾಂಡ್ನಲ್ಲಿ ನಾವು ಒಮ್ಮೆ ಕಾರ್ಖಾನೆಗೆ ಹೋದಾಗ, ನ್ಯೂಜಿಲ್ಯಾಂಡಿನ ಕಾರ್ಖಾನೆ ಅಲ್ಲ, ಭಾರತದ ಕಾರ್ಖಾನೆ ಅಥವಾ ಕರ್ನಾಟಕದ ಕಾರ್ಖಾನೆಗೆ ಹೋದಾಗ ಅವರು ಗ್ರಾನೈಟ್ ಸ್ಲ್ಯಾಬ್ಗಳನ್ನು ಪ್ಯಾಕ್ ಮಾಡಿ ನ್ಯೂಜಿಲ್ಯಾಂಡ್ ದೇಶಕ್ಕೆ ಕಳಿಸುತ್ತಿದ್ದರು. ಆ ಕಲ್ಲುಗಳನ್ನು ಅಥವಾ ಗ್ರಾನೈಟ್ಗಳನ್ನು ಪ್ಯಾಕ್ ಮಾಡಲು ಮರದ ಪಟ್ಟಿಗಳನ್ನು, ಬಾಕ್ಸ್ಗಳನ್ನು ಮಾಡುತ್ತಿದ್ದರು. ಹಾಗೂ ಮಾಡಿದ ನಂತರ ಅವುಗಳಿಗೆ ಕೀಟನಾಶಕಗಳನ್ನು ಸಿಂಪಡಿಸಿ ಅವುಗಳು ಕೆಡದಂತೆ, ಹಾಗೂ ಭಾರತ ದೇಶದಿಂದ ಅಥವಾ ಕರ್ನಾಟಕದಿಂದ ಯಾವುದೇ ಥರದ ಕೀಟಗಳು ನ್ಯೂಜಿಲ್ಯಾಂಡ್ಗೆ ಹೋಗದಂತೆ ಅವುಗಳನ್ನು ಕ್ವಾಲಿಟಿ ಚೆಕ್ ಮಾಡಿ ನಂತರ ಈ ಗ್ರಾನೈಟ್ ಸ್ಲ್ಯಾಬ್ಗಳನ್ನು ಅದರಲ್ಲಿ ಪ್ಯಾಕ್ ಮಾಡಿ ಸಾಗಿಸುತ್ತಿದ್ದರು. ಸೊ ಯಾವುದೇ ದೇಶದಿಂದ ಯಾವುದೇ ಥರದ ಕೀಟಗಳನ್ನು ಸಹ ಈ ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಹಾಗೂ ಇತರ ಕಂಟ್ರಿಗಳು ಅಲೋ ಮಾಡುವುದಿಲ್ಲ. ಏಕೆಂದರೆ ಬೇರೆ ಜಾತಿಯ ಗಿಡಗಳು, ಸಸ್ಯಗಳು, ಕೀಟಗಳು ಅಥವಾ ಎಕ್ಸಾಯ್ಟಿಕ್ ಅಂತ ನಾವು ಏನು ಕರೀತೇವೆ, ಅವುಗಳು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿರುವ ಸ್ಥಳೀಯ ವೈವಿಧ್ಯತೆಯನ್ನು ನಾಶಪಡಿಸುತ್ತವೆ. ಮೇಲೆ ತಿಳಿಸಿದ ಎಲ್ಲ ಮಾನವನ ಚಟುವಟಿಕೆಯಿಂದ ಪರಿಸರದಲ್ಲಿ ಸಮತೋಲನದಲ್ಲಿ ಏರುಪೇರಾಗುತ್ತದೆ ಎಂದು ನಂಬಲಾಗಿದೆ. ಇದರಿಂದ ಉಂಟಾಗುವ ಅತಿ ಮುಖ್ಯವಾದ ಪರಿಣಾಮಗಳೆಂದರೆ ಜಾಗತಿಕ ವಾಯುಗುಣದಲ್ಲಿ ಬದಲಾವಣೆ. ಸೊ ಇತ್ತೀಚಿನ ದಿನಗಳಲ್ಲಿ ಮಳೆಯು ಯಾವಾಗಂದರೆ ಯಾವಾಗ ಬರುತ್ತದೆ. ಸೊ ಸಾಮಾನ್ಯವಾಗಿ ಬೆಂಗಳೂರಿನಲ್ಲಿ ಚಳಿಗಾಲದಲ್ಲಿ ಮಳೆ ಬರುವುದಿಲ್ಲ. ಚಳಿಗಾಲದಲ್ಲಿ ಮಳೆ ಬರುವ ವಾಯುಗುಣವೆಂದರೆ ಅದು ಮೆಡಿಟರೇನಿಯನ್ ಓಷನ್ ಟೈಪ್ ಆಫ್ ಕ್ಲೈಮೆಟಿಕ್ ಕಂಡೀಷನ್. ಅಲ್ಲಿ ಡ್ರೈ ಫ್ರೂಟ್ಗಳನ್ನು ಮಾತ್ರ ಬೆಳೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರಿನಲ್ಲೂ ಸಹ ಚಳಿಗಾಲದಲ್ಲಿ ಮಳೆಯಾಗುತ್ತದೆ. ಇದು ಜಾಗತಿಕ ಹವಾಗುಣದ ಬದಲಾವಣೆಯನ್ನು ಸೂಚಿಸುತ್ತದೆ. ಅಲ್ಲದೆ ಸೈಕ್ಲೋನ್ಗಳು ಸಹ ಹೆಚ್ಚು ಹೆಚ್ಚು ಬರುವುದರಿಂದ ಹೆಚ್ಚು ಹೆಚ್ಚು ಮಳೆಯಾಗಿ ಹಲವಾರು ಕ್ರಾಪ್ ಅಥವಾ ಕೃಷಿಯ ಉದ್ಯಮಗಳಲ್ಲಿ ಹಲವಾರು ಏರುಪೇರುಗಳಾಗಿರುತ್ತವೆ. ಮಾವಿನ ಹಣ್ಣಿನ ಹೂಗಳು ಬಿಡುವಂಥ ಚಳಿಗಾಲದಲ್ಲಿ ಮಳೆ ಬಂದರೆ ಮಾವಿನ ಮರದ ಹೂಗಳು ಉದುರುತ್ತವೆ. ಇದರಿಂದಾಗಿ ಮಾವಿನ ಫಸಲಿನ ಇಳುವರಿ ಕಡಿಮೆಯಾಗುತ್ತದೆ. ಸೊ ಕೆಲವು ಬ್ಯಾಕ್ಟೀರಿಯಾಗಳು ಸಹ ಚಳಿಗಾಲದಲ್ಲಿ ಆಕ್ಟಿವಿಟಿಯಲ್ಲಿ ಇರುವುದಿಲ್ಲ. ಆದರೆ ಈ ಮಳೆಯಿಂದಾಗಿ ಅವುಗಳು ಆಕ್ಟಿವಿಟಿಗಳು ಹೆಚ್ಚಾಗುತ್ತವೆ. ಇದರಿಂದಾಗಿ ರೋಗಗಳು ಬರುವ ಸಾಧ್ಯತೆ ಇರುತ್ತದೆ. ಅದೇ ಅಲ್ಲದೆ ಚಳಿಗಾಲದಲ್ಲಿ ಏನು ಮಾಡದ ಬ್ಯಾಕ್ಟೀರಿಯಾಗಳು ಮಳೆಯ ನೀರಿನಿಂದಾಗಿ ಅವು ನೀರಿನ ಸೆಲೆಗಳನ್ನು ಸೇರಿ ಅಂಥ ನೀರನ್ನು ಆಕಸ್ಮಿಕವಾಗಿ ಕುಡಿದಾಗ ಆ ಕಾಯಿಲೆಗಳು ಉಲ್ಬಣವಾಗಬಹುದು. ಹಾಗೂ ಓಜೋನ್ ಪದರ ನಾಶ, ಅತ್ಯಂತ ಹೆಚ್ಚು ಕ್ಲೋರೋಫ್ಲೋರೋಕಾರ್ಬನನ್ನು ಈ ಏರ್ ಕಂಡೀಷನ್ ಮಾಡಲು ನಾವು ಉಪಯೋಗ ಮಾಡುವುದರಿಂದ ಈ ಕ್ಲೋರೋಫ್ಲೋರೋಕಾರ್ಬನ್ಗಳು ಎಸ್ಕೇಪ್ ಆಗುತ್ತವೆ. ಇವು ಹೋಗಿ ಓಜೋನ್ ಪದರವನ್ನು ನಾಶ ಮಾಡುತ್ತವೆ. ಪ್ರತಿಯೊಂದು ಕ್ಲೋರೋಫ್ಲೋರೋಕಾರ್ಬನ್ 100,000 ಕಣಗಳಾದ ಓಜೋನ್ ಕಣಗಳನ್ನು ನಾಶಪಡಿಸುತ್ತದೆ. ಇದರಿಂದಾಗಿ ಓಜೋನ್ ಪದರದಲ್ಲಿ ತೂತಾಗುವ ಸಾಧ್ಯತೆ ಇದೆ. ಈಗಾಗಲೇ ತೂತಾಗಿದೆ. ಇದರಿಂದಾಗಿ ಅತ್ಯಂತ ಹೆಚ್ಚು ಅಲ್ಟ್ರಾ ವಯೊಲೆಟ್ ರೇಸ್ಗಳು ಅಥವಾ ಅತಿ ನೇರಳೆ ಕಿರಣಗಳು ಭೂಮಿಯನ್ನು ತಲುಪುತ್ತವೆ. ಇದರಿಂದಾಗಿ ಮಾನವನ ಸ್ಕಿನ್ ಅಥವಾ ಕಣ್ಣುಗಳು ಸುಟ್ಟು ಹೋಗುತ್ತವೆ. ಕಣ್ಣುಗಳು ಸುಟ್ಟು ಹೋದಾಗ ಕುರುಡರಾಗುತ್ತಾರೆ. ಮಾನವರು ತಮ್ಮ ಕಣ್ಣುಗಳನ್ನು ಹಾಗೂ ಚರ್ಮವನ್ನು ರಕ್ಷಣೆ ಮಾಡಿಕೊಳ್ಳಬಹುದು. ಆದರೆ ಪಕ್ಷಿಗಳು, ಪ್ರಾಣಿಗಳು

ಅರಣ್ಯಗಳ ನಾಶ. ಶಿವಮೊಗ್ಗ ಡಿಸ್ಟ್ರಿಕ್ಟ್ ಸಾಗರದಲ್ಲಿ ಅರಣ್ಯವು ನಾಶವಾಗುವುದರಿಂದ ಅಲ್ಲಿ ಮಂಗನ ಕಾಯಿಲೆಗಳು ಹೆಚ್ಚಾಗುತ್ತವೆ. ಸೊ ಮಂಗನ ಕಾಯಿಲೆ ಹೆಚ್ಚಾಗುವುದರಿಂದ ಸೊ ಅಲ್ಲಿ ಅವುಗಳಿಗೆ ಸದ್ಯಕ್ಕೆ ಯಾವುದೇ ಥರದ ಮೆಡಿಸಿನ್ಗಳನ್ನು ಕಂಡುಹಿಡಿದಿಲ್ಲ. ಸೊ ಹಾಗಾಗಿ ಅರಣ್ಯಗಳು ನಾಶವಾದರೆ ಒಂದು ಥರದ ಕೀಟಗಳು ಹೆಚ್ಚಾಗಿ ಅವು ಮಾನವನಿಗೆ ಪ್ರಾಣಿಗಳಿಗೆ ಬಾಧಿಸುತ್ತವೆ. ಸೊ ಹಾಗೂ ಅಲ್ಲದೆ ಮರುಭೂಮಿ ವಿಸ್ತರಣೆ, ಭೂಮಿಯು ಬಿಸಿಯಾದಂತೆ ಕೆಲವು ಸ್ಥಳಗಳಲ್ಲಿ ಮಳೆಯು ಕಡಿಮೆ ಆಗುತ್ತದೆ. ಮಳೆಯು ಕಡಿಮೆಯಾಗುವುದರಿಂದ ಮರುಭೂಮಿಯ ವಿಸ್ತರಣೆಯಾಗುವ ಸಾಧ್ಯತೆ ಇದೆ. ಸೊ ಭಾರತದಲ್ಲಿ ಥಾರ್ ಮರುಭೂಮಿ ಇದೆ, ರಾಜಸ್ಥಾನದಲ್ಲಿ ಅದು ಪ್ರತಿ ವರ್ಷವೂ ಹೆಚ್ಚು ಹೆಚ್ಚು ಬೆಳೆಯುತ್ತಿದೆ ಎಂದು ಒಂದು ವರದಿಯು ತಿಳಿಸುತ್ತದೆ. ಇದಕ್ಕೆ ಕಾರಣ ಮಾನವನ ಚಟುವಟಿಕೆಗಳು. ಪರಿಸರ ಮಾಲಿನ್ಯವು ಸಹ ಅತ್ಯಂತ ಹೆಚ್ಚಿನ ತೀವ್ರ ಗತಿಯಲ್ಲಿ ಹೆಚ್ಚಾಗುತ್ತಿದೆ. ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಾಗುತ್ತಿದೆ, ನೈಟ್ರಸ್ ಆಕ್ಸೈಡ್ಗಳು ಹೆಚ್ಚಾಗುತ್ತಿವೆ, ಸಲ್ಫರ್ ಡೈಆಕ್ಸೈಡ್ಗಳು ಹೆಚ್ಚಾಗುತ್ತಿವೆ, ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಹೆಚ್ಚಾಗುತ್ತಿವೆ, ಪರಿಸರದಲ್ಲಿ ಧೂಳಿನ ಕಣಗಳು ಹೆಚ್ಚಾಗುತ್ತಿವೆ. ಇದಕ್ಕೆಲ್ಲ ಕಾರಣ ಇಂಡಸ್ಟ್ರಿಯಲೈಜೇಷನ್. ಅನ್ಕಂಟ್ರೋಲ್ಡ್ ಇಂಡಸ್ಟ್ರಿಯಲೈಜೇಷನ್ನಿಂದಾಗಿ ಪರಿಸರ ಮಾಲಿನ್ಯವಾಗುತ್ತಿದೆ. ಈ ಪರಿಸರ ಮಾಲಿನ್ಯದಿಂದ ಹಲವಾರು ಉಸಿರಾಟದ ತೊಂದರೆಗಳು ಮಾನವನಿಗೆ ಉಂಟಾಗುತ್ತವೆ. ಡೆಲ್ಲಿಯ ಏರ್ ಕ್ವಾಲಿಟಿ ಇಂಡೆಕ್ಸ್ ಅದು 350 ದಾಟಿದೆ. ಬೆಂಗಳೂರಿನ ಏರ್ ಕ್ವಾಲಿಟಿ ಇಂಡೆಕ್ಸ್ 100ಕ್ಕಿಂತ ಕಡಿಮೆ ಇದೆ. ಬೆಂಗಳೂರಿನ ಹಲವಾರು ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಏರ್ ಕ್ವಾಲಿಟಿ ಇಂಡೆಕ್ಸ್ 50ಕ್ಕಿಂತ ಕಡಿಮೆ ಇದೆ. 50ಕ್ಕಿಂತ ಕಡಿಮೆ ಅಂದರೆ ಇದು ಅತ್ಯಂತ ಸುರಕ್ಷಿತ. ಆದರೆ ಡೆಲ್ಲಿ ಅಥವಾ ಉತ್ತರ ಭಾರತದಲ್ಲಿ ಅತ್ಯಂತ ಚಳಿ ಇರುವುದರಿಂದ ಅಲ್ಲಿ ಮಾಲಿನ್ಯಕಾರಕಗಳು ಡಿಸ್ಪರ್ಸ್ ಆಗುವುದಿಲ್ಲ. ಈ ಮಾಲಿನ್ಯ ಕಣಗಳು ಡಿಸ್ಪರ್ಸ್ ಆಗದೇ ಇರುವುದರಿಂದ ವಾತಾವರಣದಲ್ಲಿ ಇವು ಹೆಚ್ಚಿನ ಸಾಂದ್ರತೆಯಲ್ಲಿರುತ್ತವೆ. ಹೆಚ್ಚಿನ ಸಾಂದ್ರತೆಯಲ್ಲಿ ಇರುವುದರಿಂದ ಇದನ್ನು ಸ್ಮಾಗ್ ಎಂದು ಕರೆಯುತ್ತಾರೆ. ಸ್ಮೋಕ್ ಮತ್ತು ಫಾಗ್ ಎರಡು ಮಿಶ್ರಿತವಾದಾಗ ಸ್ಮಾಗ್ ಆಗುತ್ತದೆ. ಈ ಸ್ಮಾಗ್ 24 ಗಂಟೆಗಳೂ ಇರುವುದರಿಂದ ಅಲ್ಲಿ ಪ್ರಾಣಿಗಳು, ಪಕ್ಷಿಗಳು, ಮಾನವನು ಉಸಿರಾಡುವುದರಿಂದ ಸೊ ಲಂಗ್ಸ್ ಅಥವಾ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಅಸ್ತಮ ರೋಗಗಳು ಅತ್ಯಂತ ಹೆಚ್ಚಾಗಿ ನಾರ್ತ್ ಇಂಡಿಯಾದಲ್ಲಿ ಇವೆ. ಇದಕ್ಕೆ ಮುಖ್ಯ ಕಾರಣ ಅಲ್ಲಿರುವ ವಾಹನಗಳ ಸಂಖ್ಯೆ. ವಾಹನಗಳ ಹೊಗೆಯಿಂದ, ಪೆಟ್ರೋಲ್ ಹೊಗೆಯಿಂದ, ಡೀಸೆಲ್ ಹೊಗೆಯಿಂದ ಬೇರೆ ಬೇರೆ ಮಾಲಿನ್ಯ ಕಣಗಳು ಹೊರಬರುತ್ತವೆ. ಪೆಟ್ರೋಲ್ನಿಂದ ಮುಖ್ಯವಾಗಿ ಕಾರ್ಬನ್ ಮಾನಾಕ್ಸೈಡ್ ಹೊರಬರುತ್ತದೆ. ಈ ಕಾರ್ಬನ್ ಮಾನಾಕ್ಸೈಡ್ ಅತ್ಯಂತ ವಿಷವಾದ ಒಂದು ಗಾಳಿ. ಈ ಗಾಳಿ ಹೆಚ್ಚಾದಂತೆ ಮಾನವನಿಗೆ ಹೃದಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಹೆಚ್ಚಾಗುತ್ತಾ ಹೋಗುತ್ತವೆ. ಡೀಸೆಲ್ನಿಂದಾಗಿ ಅಲ್ಲಿ ಕಾರ್ಬನ್ ಕಣಗಳು ಹೊರಬರುತ್ತವೆ. ಈ ಕಾರ್ಬನ್ ಕಣಗಳಲ್ಲಿ ವಿಒಸಿಸ್ ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಅಂಟಿಕೊಂಡಿರುತ್ತವೆ. ಇಂತಹ ವೊಲಟೈಲ್ ಆರ್ಗ್ಯಾನಿಕ್ ಕಾಂಪೌಂಡ್ಗಳನ್ನು ಉಸಿರಾಟದ ಮೂಲಕ ಮಾನವ ಒಳ ತೆಗೆದುಕೊಂಡಾಗ ಅವು ಲಂಗ್ಸ್ಗಳಲ್ಲಿ ಶೇಖರಣೆಯಾಗುತ್ತವೆ. ಆಗ ಶ್ವಾಸಕೋಶದ ಕಾಯಿಲೆ ಬರಬಹುದು ಅಥವಾ ಈ ಮಲಿನ ಕಾರಕಗಳನ್ನು ಶ್ವಾಸಕೋಶದಲ್ಲಿ ಬ್ಲಡ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತದೆ. ಈ ಬ್ಲಡ್ಗಳು ಪ್ರತಿ ಸೆಲ್ಗಳಿಗೂ ಸಹ ಆಕ್ಸಿಜನ್ ಮತ್ತು ಫುಡ್ ಅಂದರೆ ಸಕ್ಕರೆಯನ್ನು ಸಪ್ಲೈ ಸರಬರಾಜು ಮಾಡುತ್ತವೆ. ಸೊ ಅಂಥ ಸಂದರ್ಭದಲ್ಲಿ ಬ್ಲಡ್ ಈ ಪರಿಸರ ಮಾಲಿನ್ಯ ಕಣಗಳನ್ನು ಸಹ ಸಪ್ಲೈ ಮಾಡುತ್ತದೆ. ಸೊ ಸಲ್ಫರ್ ಡೈಆಕ್ಸೈಡನ್ನು ಸಪ್ಲೈ ಮಾಡಿದಾಗ ಅದು ಸಲ್ಫ್ಯೂರಿಕ್ ಆ್ಯಸಿಡ್ ಆಗಿ ದೇಹದೊಳಗೆ ಸೇರಬಹುದು. ನೈಟ್ರಸ್ ಆಕ್ಸೈಡನ್ನು ಒಳಗೆ ತೆಗೆದುಕೊಂಡಾಗ ಅದು ನೈಟ್ರಸ್ ಆಗಿ ಬದಲಾವಣೆಯಾಗಬಹುದು. ಹೀಗೆ ಆಸಿಡ್ಗಳನ್ನು ರಕ್ತಕ್ಕೆ ಸೇರಿಸಿದಾಗ ರಕ್ತದಲ್ಲಿರುವ ಕಣಗಳಿಗೂ ಸಹ ಏರುಪೇರಾಗುತ್ತವೆ. ಅಲ್ಲದೆ ಇದು ಕ್ಯಾನ್ಸರ್ಗೂ ಸಹ ಕಾರಣವಾಗುವ ಸಾಧ್ಯತೆ ಇದೆ. ಹಾಗಾಗಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಇದಕ್ಕೆ ಬೇಕಾದ ಒಂದು ಸ್ಟ್ಯಾಂಡರ್ಡ್ಸ್ಗಳನ್ನು, ಮಾಪನಗಳನ್ನು ನೀಡಿರುತ್ತಾರೆ. ಆ ಮಾಪನಗಳಿಗೆ ಮೀರಿ ಇದೆಲ್ಲ ನಡೆಯುತ್ತಿದೆ ಎಂದು ಒಂದು ಅನುಮಾನವಿದೆ. ಅಲ್ಲದೆ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಂನಲ್ಲಿ ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಈಗಾಗಲೇ ಹೇಳಲಾಗಿದೆ. ಸುಸ್ಥಿರವಾದ ಅಭಿವೃದ್ಧಿ ಬಹಳ ಮುಖ್ಯವೆಂದು ಅದು ಹೇಳುತ್ತದೆ. ಸುಸ್ಥಿರವಾದ ಅಭಿವೃದ್ಧಿಗೆ ಸುಮಾರು 17 ಪಾಯಿಂಟ್ಗಳನ್ನು ಅದು ಸೂಚಿಸಿದೆ. ಎಜುಕೇಷನ್ ಕೊಡುವುದು, ಲಿಂಗಗಳ ಸಮಾನತೆ, ಡ್ರಿಂಕಿಂಗ್ ವಾಟರ್, ಗುಡ್ ಡ್ರಿಂಕಿಂಗ್ ವಾಟರ್, ಗುಡ್ ಏರ್, ಗುಡ್ ವಾಟರ್. ಸೊ ಈ ವಾಟರಲ್ಲಿ ಮಲಿನವಾಗದಂತೆ ತಡೆಗಟ್ಟುವಿಕೆ,
ಇವೆಲ್ಲವೂ ಸೇರಿ

0: ಹದಿನೇಳು ಪಾಯಿಂಟ್ಗಳಲ್ಲಿ ಯುನೈಟೆಡ್ ನೇಷನ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಒಂದು ನೋಟಿಫಿಕೇಶನ್ನ ತೋರಿಸಿದೆ. ಇದರ ಪ್ರಕಾರ ನಾವು ಅಭಿವೃದ್ಧಿ ಮಾಡಬೇಕು ಎಂದು ಅದು ಸೂಚಿಸುತ್ತದೆ. ಆದರೆ ಇದು ಅತ್ಯಂತ ಕಷ್ಟ ಸಾಧ್ಯ, ಏಕೆಂದರೆ ಬೆಳೆಯುತ್ತಿರುವ ಪಾಪ್ಯುಲೇಷನ್ ಜನಸಂಖ್ಯೆಗೆ ಬೆಳವಣಿಗೆಗೆ ಅನುಗುಣವಾಗಿ ಅವರಿಗೆ ಜಾಬ್ಗಳನ್ನು ಕೊಡಲು ಇಂಡಸ್ಟ್ರಿಯಲೈಜೇಷನ್ ಮಾಡಬೇಕಾಗುತ್ತದೆ. ಕೈಗಾರೀಕರಣ ಮಾಡಿದಂತೆ ಹೆಚ್ಚಿನ ಮಲಿನವಾದ ಗಾಳಿಯು ಹೊರಬರುತ್ತದೆ, ಮಲಿನವಾದ ನೀರು ಸಹ ಹೊರಬರುತ್ತದೆ. ಅವುಗಳನ್ನು ಕಂಟ್ರೋಲ್ ಮಾಡಬೇಕೆಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಸೂಚಿಸುತ್ತದೆ. ಆದರೆ ಹಲವಾರು ಸಲ ಕಾರ್ಖಾನೆಯ ಮಾಲೀಕರು ಇವುಗಳನ್ನು ಇಲ್ಲೀಗಲ್ ಆಗಿ ಅಥವಾ ಕಾನೂನು ಬಾಹಿರವಾಗಿ ಹೊರಬಿಡುತ್ತಾರೆ. ಇಂಥ ಸಂದರ್ಭಗಳಲ್ಲಿ ಇವುಗಳನ್ನು ಮಾನಿಟರ್ ಮಾಡಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ಬ್ಯಾಲೆನ್ಸ್ ಮಾಡಲು ನೇಚರ್ ಅಥವಾ ನೇಚರ್ ಬ್ಯಾಲೆನ್ಸಿಂಗ್ ನಾವು ಏನು ಹೇಳಿದ್ದೀವಿ ಅದನ್ನು ಬ್ಯಾಲೆನ್ಸ್ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದಕ್ಕೆ ಮುಖ್ಯ ಕಾರಣ ಪಾಪ್ಯುಲೇಷನ್ ಬೆಳವಣಿಗೆ. ಸೊ ಭಾರತದಲ್ಲಿ ಸುಮಾರು ದಿನಕ್ಕೆ 70,000 ಜನ ಹೊಸ ಮಕ್ಕಳು ಹುಟ್ಟುತ್ತಾರೆ. ಅಂದರೆ ಒಂದು ವರ್ಷದಲ್ಲಿ ಆಸ್ಟ್ರೇಲಿಯನ್ ಕಾಂಟಿನೆಂಟ್ನಲ್ಲಿರುವ ಜನಸಂಖ್ಯೆಗೆ ಸಮನಾಗಿರುತ್ತದೆ. ಇಷ್ಟು ಜನಸಂಖ್ಯೆಗೆ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಒದಗಿಸುವುದು ಭಾರತ ಸರ್ಕಾರಕ್ಕಾಗಲಿ ಕರ್ನಾಟಕ ಸರ್ಕಾರಕ್ಕಾಗಲಿ ಸಾಧ್ಯವಾಗುವುದಿಲ್ಲ ಎಂದು ಒಂದು ವರದಿ ಹೇಳುತ್ತದೆ. ಇಲ್ಲಿಗೆ 50ನೇ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆ ಅವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ನಮಸ್ಕಾರ, ಇದು ವಿಕ್ರಮಾದನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 19ನೆಯ ಪದ್ಯ. ಆ ಪದ್ಯ ಹೀಗೆ: ಎನ್ನೆ ಕೊಳದಲ್ಲಿ ತಂಗುಡಿರಲ್ಲಿ ಲತಾ ಭವನದಲ್ಲಿ ಧಾರಾಗ್ರಹಂತೂ ಎಲ್ಲಿಯೇ ತೊಡರ್ದು ಅಲ್ಲಿಯೇ ನಿಂದಲ್ಲಿಯೇ ರಮಿಸಿದಳಾಕೆ ಮರುದಾತ್ಮಜನೋಳ್. ಇದನ್ನು ನಾನು ಬಿಡಿಸಿ ಹೀಗೆ ಹೇಳ್ಬೋದು: ಎಲ್ಲಿ ಕೊಳಂ, ಎಲ್ಲಿ ತಣ್ಬುಡಿಲ್, ಎಲ್ಲಿ ಲತಾಭವನಂ, ಎಲ್ಲಿ ಧಾರಾಗ್ರಹಮಂ, ಅಲ್ಲಿಯೇ ತೊಡರ್ದು ಅಲ್ಲಿಯೇ ನಿಂದು ಅಲ್ಲಿಯೇ ರಮಿಸಿದರು ಆಕೆ ಮರುದಾತ್ಮಜನೋಳ್. ಅಂದರೆ ಭೀಮಸೇನ ಮತ್ತು ಹಿಡಿಂಬೆಯರ ನಡುವೆ ಗಂಧರ್ವ ವಿವಾಹ ಆಗಿತ್ತು. ಈಗ ಆ ಗಂಧರ್ವ ವಿವಾಹದ ಪರಿಣಾಮವಾಗಿ ಅವರು ನಮ್ಮ ಈಗಿನ ಸಂದರ್ಭದಲ್ಲಿ ಹೇಳಿದ್ರೆ ಹನಿಮೂನ್ ಅದಕ್ಕಾಗಿ ಹೋಗ್ತಾರೆ. ಅಂದರೆ ಸಂತೋಷದಿಂದ ಗಂಡ ಹೆಂಡತಿ ಓಡಾಡ್ತಾರೆ ಒಂದು ಕಡೆಗೆ, ಮತ್ತು ಆ ವಿವಾಹ ಸಂದರ್ಭದಲ್ಲಿ ಅವರು ಸುಖ ಪಡ್ತಾರೆ. ಅದು ಎಲ್ಲಿ ಎಲ್ಲಿ ಕೊಳಂ, ಎಲ್ಲಿ ಕೊಳ ಇತ್ತು ಅಲ್ಲಿ, ಎಲ್ಲಿ ತಣ್ಬುಳಿರು ತಂಪಾದ ತೋಪುಗಳು ಇತ್ತು ಅಲ್ಲಿ, ಲತಾಭವನ ಅಂದರೆ ಬಳ್ಳಿಯ ಮಾಡಗಳು, ಎಲ್ಲಿ ಧಾರಾಗ್ರಹಂ ಅಂದರೆ ನೀರು ಧಾರೆ ಸುರಿಯುವ ಮನೆಗಳು, ಅಂದರೆ ಮನೆಗಳ ಮುಂದೆ ಧಾರಾಕಾರವಾಗಿ ಸುರಿಯುವ ಅಂತ ಇರುವ ಮನೆಗಳು, ಅಂದರೆ ನೀರಿನ ಅನುಕೂಲ, ಅಲ್ಲಿಯೇ ತೊಡರದು ಅಲ್ಲಿಯೇ ತೊಡರದು ಅಂದರೆ ಒಟ್ಟಾಗಿ ಸೇರಿ ನಿಂದು ಅಲ್ಲಿಯೇ ನಿಂದು ರಮಿಸಿದಳು ಆಕೆ ಸಂತೋಷಪಟ್ಟಳು ಆಕೆ ಮರುದಾತ್ಮನೋಳು ಮರುದಾತ್ಮಜನೋಳ್. ಮರುತ್ ಅಂದರೆ ಮರುತ್ ಇರುವಂಥ ಅಂದರೆ ಗಾಳಿಯ ಮಗ, ಗಾಳಿ ದೇವತೆ, ಮಾರುತನ ಮಗ ಭೀಮಸೇನನ ಜೊತೆಯಲ್ಲಿ, ಅಂದರೆ ಭೀಮಸೇನನ ಜೊತೆಯಲ್ಲಿ ಆಕೆ ಬಹಳ ಸಂತೋಷದಲ್ಲಿ ವಿಹಾರ ಮಾಡಿದಂತೆ. ಕೊಳ ಅಂದರೆ ಇಲ್ಲಿ ಅಲ್ಲಿ ತಂಪಾದ ತೋಪುಗಳಿರುವಲ್ಲಿ, ಲತಾಭವನ ಇರುವಲ್ಲಿ, ನೀರು ಧಾರೆಯಾಗಿ ಸುರಿಯುವ ಮನೆ ಇರುವಲ್ಲಿ, ಅಲ್ಲೆಲ್ಲ ಜೊತೆಯಾಗಿ ಓಡಾಡಿ ರಮಿಸಿ ಭೀಮಸೇನ ಜೊತೆಗೆ ಹಿಡಿಂಬೆ ಸಂತೋಷದಿಂದ ಇದ್ದರು. ಇದು ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ 19ನೆಯ ಪದ್ಯದ ಬಳಿಕದ ಗದ್ಯದ ಒಂದು ತುಣುಕು. ಅದು ಹೀಗಿದೆ: ಅಂತು ರಮಯಿಸಿ ಪೊಳಲ್ಗೆ ಮಗಳುದು ಬಂದೊಡಾಕೆಗಂ ಭೀಮಗಂ. ಅಂತು ರಮಯಿಸಿ ಹಾಗೆ ಸಂತೋಷಪಟ್ಟು ಪೊಳಲ್ಗೆ ಪಟ್ಟಣಕ್ಕೆ ಮರಳಿ ಹಿಡಿಮಾನ ಮಗಕ್ಕೆ ಅವರು ಬಂದರು. ಬಂದೊಡೆ ಆಕೆಗಂ ಭೀಮಗಂ ಅವರಿಗೆ ಮತ್ತು ಭೀಮಸೇನಿಗೆ ಅದರ ಫಲವಾಗಿ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಸರಳವಾಗಿ

0: ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮ ಪ್ರಸಾರವಾಗಲಿದ್ದು, ವಿಜಯ ಎಸ್ಎಚ್ ಅವರು ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ.
1: ಹೆಲೋ ಎವ್ರಿವಾನ್, ಎಲ್ಲರಿಗೂ ನಮಸ್ಕಾರ. ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಮಾತನಾಡೋದನ್ನು ಕಲಿಯೋಣ. ನಾನು ವಿಜಯ. ಹಿಂದಿನ ಸಂಚಿಕೆಯಲ್ಲಿ ರಿಕ್ರಿಯೇಷನ್ ಅಂದರೆ ಮನೋರಂಜನೆ ಸಂಬಂಧಪಟ್ಟ ಹಾಗೆ ಸಂಭಾಷಣೆ ಮಾಡೋದನ್ನು ನೋಡಿದ್ವಿ. ಜೊತೆಯಲ್ಲಿ ನಮಗೆ ಡೂಸ್ ಮತ್ತು ಡೋಂಟ್ಸ್ ಅಂತ ಇರುತ್ತೆ. ಯಾವುದೇ ವಿಷಯ ಆಗಿರಲಿ, ಪಬ್ಲಿಕ್ ಅಪಿಯರೆನ್ಸ್ ಇರಲಿ, ನಾವು ಪಬ್ಲಿಕ್ ಪ್ಲೇಸಲ್ಲಿ ಓಡಾಡ್ತಿದ್ದಾಗ ನಮ್ಮ ನಡವಳಿಕೆ ಹೇಗಿರಬೇಕು, ಅದರಲ್ಲಿ ಡೋಂಟ್ಸ್ ಬಗ್ಗೆ ತಿಳ್ಕೊಂಡ್ವಿ. ಇನ್ನು ಇವತ್ತು ನಾವು ಡೂಸ್ ಬಗ್ಗೆ ನೋಡೋಣ, ಅಂದರೆ ಹೀಗೆ ಮಾಡಿ ಅನ್ನೋವಂಥ ವಿಷಯದ ಬಗ್ಗೆ ನೋಡೋಣ. ನಾವು ಏನೇ ಬರಿತೀವಿ ಅಂದರೂ ಅದು ತುಂಬ ಚೆನ್ನಾಗಿರಬೇಕು, ಅಂದರೆ ಮಾತ್ರ ಇನ್ನೊಬ್ಬರಿಗೆ ಓದೋದಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಸಾಧ್ಯವಾದಷ್ಟು ಚೆನ್ನಾಗಿ ಬರೀರಿ. ಇದನ್ನು ಹೇಗೆ ಹೇಳೋದು? ರೈಟ್ ಆ್ಯಸ್ ನೀಟ್ಲಿ ಆ್ಯಸ್ ಯು ಕ್ಯಾನ್. ರೈಟ್ WRITE, ರೈಟ್ ಆ್ಯಸ್ ನೀಟ್ಲಿ ಆ್ಯಸ್ ಯು ಕ್ಯಾನ್. ಸಾಧ್ಯವಾದಷ್ಟು ಚೆನ್ನಾಗಿ ಬರೀರಿ. ಪುಸ್ತಕಗಳನ್ನೆಲ್ಲ ಸ್ವಚ್ಛ ಕೈಗಳಲ್ಲಿ ಹಿಡಿದು ಓದಬೇಕು. ಯಾವುದ್ಯಾವುದೋ ಕೈಯಲ್ಲಿ ಓದಿ ಗಲೀಜ್ ಮಾಡಿದ್ರೆ ಅಕ್ಷರಗಳು ನಮ್ಗೆ ಕಾಣಿಸೋದಿಲ್ಲ, ಅದನ್ನು ತುಂಬ ಟೈಮ್ ಪ್ರಿಸರ್ವ್ ಮಾಡೋದಕ್ಕಾಗಲ್ಲ, ಪುಸ್ತಕ ಹಾಳಾಗತ್ತೆ, ಹರಿದೋಗತ್ತೆ ಅಲ್ವಾ. ಹಾಗಾಗಿ ಯಾವಾಗಲೂ ಪುಸ್ತಕಗಳನ್ನು ಸ್ವಚ್ಛ ಕೈಯಲ್ಲಿ ಹಿಡಿದು ಓದಬೇಕು. ಹ್ಯಾಂಡಲ್ ಅ ಬುಕ್ ವಿತ್ ಕ್ಲೀನ್ ಹ್ಯಾಂಡ್ಸ್. ಹ್ಯಾಂಡಲ್ ಅ ಬುಕ್ ವಿತ್ ಕ್ಲೀನ್ ಹ್ಯಾಂಡ್ಸ್. ಸ್ವಚ್ಛ ಕೈಗಳಲ್ಲಿ ಹಿಡಿದು ಪುಸ್ತಕಗಳನ್ನ ಓದಬೇಕು. ಯಾವಾಗಲೂ ಎಡಬದಿಲೇ ಹೋಗಿ. ಅದನ್ನು ಹೇಗೆ ಹೇಳೋದು? ಕೀಪ್ ಟು ದ ಲೆಫ್ಟ್, ಕೀಪ್ ಟು ದ ಲೆಫ್ಟ್. ಯಾವಾಗಲೂ ಎಡಬದಿಯಲ್ಲೇ ಹೋಗಬೇಕು. ಯಾವಾಗಲೂ ಬಲಗೈಯಲ್ಲಿ ಕೈ ಕುಲುಕು. ನಾವು ಶೇಕ್ ಹ್ಯಾಂಡ್ ಮಾಡ್ತೀವಲ್ವಾ ಯಾರಿಗಾದ್ರೆ, ಬಲಗಡೆ ಕೈಯಲ್ಲಿ ಮಾಡಬೇಕು, ಎಡಗೈಯಲ್ಲೆಲ್ಲ ಮಾಡ್ತಾರಾ? ಇಲ್ಲ ಅಲ್ವಾ. ಆಲ್ವೇಸ್ ಶೇಕ್ ಹ್ಯಾಂಡ್ಸ್ ವಿತ್ ಯುವರ್ ರೈಟ್ ಹ್ಯಾಂಡ್. ಆಲ್ವೇಸ್ ಶೇಕ್ ಹ್ಯಾಂಡ್ಸ್ ವಿತ್ ಯುವರ್ ರೈಟ್ ಹ್ಯಾಂಡ್. ಯಾವಾಗಲೂ ಬಲಗಡೆ ಕೈಯಲ್ಲೇ ಕೈ ಕುಲುಕಬೇಕು. ಕಷ್ಟಪಟ್ಟು ದುಡೀರಿ, ಇಲ್ಲ ಕಷ್ಟಪಟ್ಟು ದುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಇದನ್ನು ಹೇಗೆ ಹೇಳೋದು? ಬಿ ಹಾರ್ಡ್ ವರ್ಕಿಂಗ್, ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ವರ್ಕಿಂಗ್ ಹಾರ್ಡ್. ನೋಡಿ, ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ದುಡಿಯೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಹೇಗೆ ಹೇಳೋದು? ಬಿ ಹಾರ್ಡ್ ವರ್ಕಿಂಗ್ ಅಥವಾ ಕಲ್ಟಿವೇಟ್ ದ ಹ್ಯಾಬಿಟ್ ಆಫ್ ವರ್ಕಿಂಗ್ ಹಾರ್ಡ್. ಇನ್ನು ನಮ್ಮ ಸಂಘ ಚೆನ್ನಾಗಿರಬೇಕು. ಈ ಯಾರ್ಯಾರ್ದೋ ಸಂಘ ಮಾಡಿದ್ರೆ ನಾವು ಕೂಡ ಹಾಗೆ ಆಗೋಗ್ತೀವಲ್ವಾ. ಮೂರ್ಖರ ಸಂಘದಿಂದ ದೂರ ಇರು. ಇದನ್ನು ಹೇಗೆ ಹೇಳೋದು? ಆಲ್ವೇಸ್ ಕೀಪ್ ದ ಈಡಿಯಟ್ಸ್ ಆಫ್. ಆಲ್ವೇಸ್ ಕೀಪ್ ದ ಈಡಿಯಟ್ಸ್ ಆಫ್. ಆಲ್ವೇಸ್ ಕೀಪ್ ದ ಈಡಿಯಟ್ಸ್ ಆಫ್ ಅಂದ್ರೇನು? ಮೂರ್ಖರ ಸಂಘದಿಂದ ದೂರ ಇರು. ಜೊತೆಯಲ್ಲಿ ಹಿರಿಯರೊಟ್ಟಿಗೆ ನಾವು ಯಾವಾಗಲೂ ಗೌರವದಿಂದ ಮಾತನಾಡಬೇಕಲ್ವಾ. ಟಾಕ್ ರೆಸ್ಪೆಕ್ಟ್ಫುಲಿ ವಿತ್ ಎಲ್ಡರ್ಸ್. ಟಾಕ್ ರೆಸ್ಪೆಕ್ಟ್ಫುಲಿ ವಿತ್ ಎಲ್ಡರ್ಸ್. ಹಿರಿಯರೊಟ್ಟಿಗೆ ಗೌರವದಿಂದ ಮಾತನಾಡಬೇಕು. ನಾವು ಒಂದು ಕಲಿಬೇಕು, ಹಿರಿಯರು ಅಂತಲ್ಲ, ನಮ್ಮ ಸುತ್ತ ಇರೋ ಯಾರೇ ಇದ್ದರೂ ಅವರೊಟ್ಟಿಗೆ ನಾವು ಗೌರವದಿಂದನೇ ನಡ್ಕೊಳ್ಬೇಕು, ಮಾತಾಡಬೇಕು. ನಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೊತ್ತಬೇಕು. ಒಂದು ಸಂಬಂಧ ಅಂತ ಬಂದಾಗ ಅಲ್ಲೊಂದು ಸ್ವಲ್ಪ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ, ಅದನ್ನು ಉಳಿಸ್ಕೊಳ್ಬೇಕು ಅಂತಿದ್ದಾಗ ನಾವು ಅದನ್ನೆಲ್ಲ ಬದಿಗೊತ್ತಲೇಬೇಕು. ಸಿಂಕ್ ಯುವರ್ ಡಿಫ್ರೆನ್ಸಸ್, ಸಿಂಕ್ ಯುವರ್ ಡಿಫ್ರೆನ್ಸಸ್. ಹಾಗಂದರೆ ನಿಮ್ಮ ಭಿನ್ನಾಭಿಪ್ರಾಯಗಳನ್ನು ಬದಿಗೆ ಒತ್ತಿ. ಮುಂಜಾನೆ ಬೇಗ ಹೇಳಬೇಕು. ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ವೇಕಪ್ ಅರ್ಲಿ ಇನ್ ದ ಮಾರ್ನಿಂಗ್. ಬೆಳಿಗ್ಗೆ ಬೇಗ ಹೇಳಬೇಕು. ಬೆಳಿಗ್ಗೆ ಮತ್ತು ಸಂಜೆ ಹೊರಗೆ ತಿರುಗಾಡಿ. ಗೋ ಔಟ್ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್ಸ್ ಆ್ಯಂಡ್ ಈವ್ನಿಂಗ್ಸ್. ಬೆಳಿಗ್ಗೆ ಮತ್ತು ಸಂಜೆ ಹೊರಗೆ ತಿರುಗಾಡಿ. ಇದನ್ನು ಹೇಗೆ ಹೇಳೋದು? ಗೋ ಔಟ್ ಫಾರ್ ಅ ವಾಕ್ ಇನ್ ದ ಮಾರ್ನಿಂಗ್ಸ್ ಆ್ಯಂಡ್ ಈವ್ನಿಂಗ್ಸ್. ಬೆಳಿಗ್ಗೆ ಮತ್ತು ಸಂಜೆ ಹೊತ್ತು ವಾಕ್ ಮಾಡೋದು ನಮ್ಮ ಆರೋಗ್ಯಕ್ಕೆ ಒಳ್ಳೇದಲ್ವಾ. ಎರಡೂ ಹೊತ್ತಿನ ಊಟ ಆದ ಬಳಿಕ ಹಲ್ಲುಜ್ಜಬೇಕು. ಬ್ರಷ್ ಯುವರ್ ಟೀತ್ ಆಫ್ಟರ್ ಬೋತ್ ದ ಮೀಲ್ಸ್. ಎರಡೂ ಹೊತ್ತು ಊಟ ಮಾಡಿ ಆದಮೇಲೆ ಹಲ್ಲುಜ್ಜಿ. ಅದನ್ನು ಹೇಗೆ ಹೇಳೋದು? ಬ್ರಷ್ ಯುವರ್ ಟೀತ್ ಆಫ್ಟರ್ ಬೋತ್ ದ ಮೀಲ್ಸ್. ಆಮೇಲೆ ನೀವು ನೋಡಿದ್ದೀರಾ, ಕೆಲವರು ಸ್ಟ್ರೈಟ್ ನೆಟ್ಟಿಗೆ ನಿಲ್ಲೋದೇ ಇಲ್ಲ, ಸ್ವಲ್ಪ ಬೆಂಡಾಗಿ ಬಗ್ಗಿ ನಿಲ್ತಾರೆ. ಕುತ್ಕೊಳ್ಬೇಕಾದ್ರೂ ಹಾಗೆ ಮಾಡ್ತಾರೆ, ಅದು ಒಳ್ಳೆ ಅಭ್ಯಾಸ ಅಲ್ಲ. ಸ್ಟ್ಯಾಂಡ್ ಅಪ್ರೈಟ್, ಡೋಂಟ್ ಬೆಂಡ್. ಸ್ಟ್ಯಾಂಡ್ ಅಪ್ರೈಟ್, ಡೋಂಟ್ ಬೆಂಡ್. ನೆಟ್ಟಿಗೆ ನಿಲ್ಲಿ, ಬಾಗಬೇಡಿ. ಆಮೇಲೆ ನಿಮ್ಮ ವಿವಾದಗಳನ್ನು ಸರಿಪಡಿಸ್ಕೊಳ್ಳಿ. ಯಾರೊಟ್ಟಿಗೂ ನಮಗೇನೋ ಸರಿ ಬರ್ತಿಲ್ಲ ಅಂದರೆ ಅದನ್ನು ಆದಷ್ಟು ಸರಿ ಮಾಡ್ಕೊಳ್ಳೋ ಪ್ರಯತ್ನ ನಾವು ಮಾಡಬೇಕು. ಪ್ಯಾಚಪ್ ಯುವರ್ ಡಿಸ್ಪ್ಯೂಟ್ಸ್, DISPUTES, ಡಿಸ್ಪ್ಯೂಟ್ಸ್. ನಿಮ್ಮ ವಿವಾದಗಳನ್ನು ಸರಿ ಮಾಡ್ಕೊಳ್ಳಿ ಅಂತ ಹೇಗೆ ಹೇಳೋದು? ಪ್ಯಾಚಪ್ ಯುವರ್ ಡಿಸ್ಪ್ಯೂಟ್ಸ್. ನಮ್ಮ ರೀತಿ ನೀತಿಗಳನ್ನು ಉತ್ತಮ ಮಾಡ್ಕೊಳ್ಬೇಕಲ್ವಾ. ಮೈಂಡ್ ಯುವರ್ ವೇಸ್, ಮೈಂಡ್ ಯುವರ್ ವೇಸ್. ಹಾಗಂದರೆ ನಮ್ಮ ರೀತಿ ನೀತಿಗಳನ್ನು ಸರಿ

0: ಮಾಡಿಕೊಳ್ಬೇಕು, ಹಿರಿಯರಿಗೆ ವಿಧೇಯರಾಗಿರಬೇಕು. ಒಬೇ ಯುವರ್ ಎಲ್ಡರ್ಸ್, ಒಬೇ ಯುವರ್ ಎಲ್ಡರ್ಸ್, ಹಿರಿಯರಿಗೆ ವಿಧೇಯರಾಗಿರಬೇಕು. ನಮಗಿಂತ ಕಿರಿಯರನ್ನು ನಾವು ಪ್ರೀತಿಸಬೇಕು. ಲವ್ ಯುವರ್ ಯಂಗರ್ಸ್, ಲವ್ ಯುವರ್ ಎಂಗರ್ಸ್, ಎಂಗರ್ಸ್, ಕಿರಿಯರನ್ನು ನಾವು ಪ್ರೀತಿಸಬೇಕು. ನಮ್ಮ ಸಮಾನಸ್ಥರಿಗೆ ಕೂಡ ಸೂಕ್ತ ಗೌರವವನ್ನು ನಾವು ಕೊಡಬೇಕು. ಗಿವ್ ಡ್ಯೂ ರಿಗಾರ್ಡ್ ಟು ಯುವರ್ ಈಕ್ವಲ್ಸ್, ಗಿವ್ ಡ್ಯೂ ರಿಗಾರ್ಡ್ ಟು ಯುವರ್ ಈಕ್ವಲ್ಸ್, ನಮ್ಮ ಸಮಾನಸ್ಥರಿಗೆ ಸೂಕ್ತ ಗೌರವವನ್ನು ನಾವು ಕೊಡಬೇಕು. ಕಾಲಕ್ಕೆ ಸರಿಯಾಗಿ ಬಂದು ಗಮನ ಇಟ್ಟು ಕೆಲಸ ಮಾಡಬೇಕು. ಬಿ ಪಂಕ್ಚುವಲ್ ಆ್ಯಂಡ್ ಅಟೆಂಟಿವ್, ಬಿ ಪಂಕ್ಚುವಲ್ ಆ್ಯಂಡ್ ಅಟೆಂಟಿವ್, ATENTIVE, ಕಾಲಕ್ಕೆ ಸರಿಯಾಗಿ ಬಂದು ಗಮನ ಇಟ್ಟು ಕೆಲಸ ಮಾಡಬೇಕು. ನೀವು ನೋಡಿರ್ತೀರ ಅಲ್ವಾ, ಕೆಲವೊಮ್ಮೆ ನೀವು ಕೂಡ ಮಾಡಿರ್ತೀರ, ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಿ ಯಾವಾಗ ಬೇಕು ಅವಾಗ ಹೋಗಿ ಹೇಗೆ ಬೇಕು ಆ ಕೆಲಸ ಮಾಡೋದು, ಅದು ಈ ಹಾಗೆ ಮಾಡೋಕ್ಕೆ ಹೋದಕ್ಕೆ ಹೋಗಬಾರ್ದು. ಅದನ್ನ ಹೇಗೆ ಹೇಳೋದು, ಬಿ ಪಂಕ್ಚುವಲ್ ಆ್ಯಂಡ್ ಅಟೆಂಟಿವ್. ನೀವು ಆಹಾರನ ಚೆನ್ನಾಗಿ ಅಗ್ದು ತಿನ್ನಬೇಕು. ಚ್ಯೂ ಯುವರ್ ಫುಡ್ ಪ್ರಾಪರ್ಲಿ, ಚ್ಯೂ ಯುವರ್ ಫುಡ್ ಪ್ರಾಪರ್ಲಿ, ಆಹಾರನ ಚೆನ್ನಾಗಿ ಅಗ್ದು ತಿನ್ನಬೇಕು. ಕಾರಲ್ಲೋ ಎಲ್ಲೋ ಹೋಗಬೇಕಾದ್ರೆ, ಯಾವುದೋ ಒಂದು ರೈಡ್ಗೆ ಹೋಗಬೇಕಾದ್ರೆ ಅಲ್ಲಿ ಗಟ್ಟಿಯಾಗಿ ಹಿಡ್ಕೊಳ್ಬೇಕಾಗತ್ತಲ್ವಾ, ಹೋಲ್ಡ್ ಫರ್ಮ್ಲಿ, ಬಿಗಿಯಾಗಿ ಹಿಡಿದುಕೊಳ್ಳಿ ಅನ್ನೋದಕ್ಕೆ ಹೋಲ್ಡ್ ಫರ್ಮ್ಲಿ. ನೋಡಿ ಕೆಲವು ಡೂಸ್ನ ನಾನು ಹೇಳಿದೆ, ಇಷ್ಟೇ ಇರತ್ತಾ, ಇಲ್ಲ ತಾನೇ, ಬೇಕಾದಷ್ಟು ವಿಷಯಗಳಲ್ಲಿ ಡೂಸ್ ಆ್ಯಂಡ್ ಡೋಂಟ್ಸ್ ಬರುತ್ತೆ, ಅದನ್ನು ತಿಳ್ಕೊಂಡು ಅದ್ರ ತಕ್ಕನಾಗಿ ನಾವು ನೋಡ್ಕೊಳ್ಬೇಕು. ಕೆಲವು ಬೇಸಿಕ್ ವಿಷಯಗಳನ್ನು ಮಾತ್ರ ನಾನು ಇಲ್ಲಿ ಹೇಳಿದ್ದೀನಿ. ಈಗ ನಾನು ಕೆಲವು ನೆನಪಿಡಬೇಕಾಗಿರೋ ಅಂಶಗಳನ್ನು ಹೇಳ್ತೀನಿ. ಒಂದು ವಾಕ್ಯನ ಹೇಳ್ತೀನಿ, ನೀವು ಗಮನಿಸಿ ಏನೆಲ್ಲ ಪದಗಳಲ್ಲಿ ಬರ್ತಾ ಇದೆ ಅಂತ. ಐ ಡಿಸ್ಲೈಕ್ ಮ್ಯಾಂಗೋಸ್, ನಾನು ಮಾವಿನ ಹಣ್ಣುಗಳನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ. ಹಾಗೂ ಇರ್ತಾರ ಮಾವಿನ ಹಣ್ಣು ಇಷ್ಟಪಡ್ದಿರೋರು ಅಂತ ಅನ್ನಿಸ್ತಿರ್ಬೇಕಲ್ವಾ. ಓಕೆ, ಕೆಲವ್ರಿಗೆ ಇಷ್ಟ ಇರಲಿಕ್ಕಿಲ್ಲ. ಡೂ ಯು ಗಿವ್ ಡಿಸ್ಕೌಂಟ್ ಆನ್ ಯುವರ್ ಸೇಲ್ಸ್, ನೀವು ಮಾರಾಟದಲ್ಲಿ ರಿಯಾಯಿತಿನ ಕೊಡ್ತೀರಾ. ಮೊದಲನೇ ವಾಕ್ಯ ಐ ಡಿಸ್ಲೈಕ್ ಮ್ಯಾಂಗೋಸ್, ಡೂ ಯು ಗಿವ್ ಡಿಸ್ಕೌಂಟ್ ಆನ್ ಯುವರ್ ಸೇಲ್ಸ್. ಇನ್ನೊಂದು, ಹೀಈಸ್ ಡಿಸ್ಆನೆಸ್ಟ್ ಪರ್ಸನ್, ಅವನೊಬ್ಬ ಅಪ್ರಾಮಾಣಿಕ ವ್ಯಕ್ತಿ. ಈ ವಾಕ್ಯಗಳಲ್ಲೆಲ್ಲ ನೀವು ಏನನ್ನು ಗಮನಿಸಿದ್ರಿ, ಡಿಸ್ಲೈಕ್, ಡಿಸ್ ಮತ್ತು ಲೈಕ್, ಡಿಸ್ ಮತ್ತು ಕೌಂಟ್ ಡಿಸ್ಕೌಂಟ್, ಡಿಸ್ಲೈಕ್ ಡಿಸ್ಆನೆಸ್ಟ್ ಅಂದರೆ ಅವನೊಬ್ಬ ಅಪ್ರಾಮಾಣಿಕ ಅಂತಲ್ವಾ. ಇಲ್ಲಿ ಡಿಸ್ ಅಂದ್ರೆ ಅಲ್ಲಿಗೆ ಒಪೋಸಿಟ್ ಅಂದರೆ ವಿರುದ್ಧ ಪದ ಅಂತ ಆಯಿತು. ಈ ಪ್ರಕಾರವಾಗಿ ಲೈಕ್ಗೆ ಅದು ವಿರುದ್ಧವಾದದ್ದು, ಅಂದರೆ ಲೈಕ್ ಡಿಸ್ಲೈಕ್ ಅಂದರೆ ಮೆಚ್ಚದೇ ಇರೋದು. ಇದೇ ರೀತಿ ಡಿಸ್ ಅನ್ನೋ ಉಪಸರ್ಗ ಪ್ರಿಫಿಕ್ಸ್ನಿಂದ ಆಗಿರೋ ಇನ್ನು ಕೆಲವು ಶಬ್ದಗಳನ್ನು ನೋಡೋಣವಾ. ಏಬಲ್ ಡಿಸೇಬಲ್ ಅಶಕ್ತವಾಗು, ಆಗ್ರಿ ಡಿಸ್ಆಗ್ರಿ ಸಮ್ಮತಿಸದೇ ಇರೋದು, ಪ್ಲೀಸ್ ಡಿಸ್ಪ್ಲೀಸ್ ಸಂತುಷ್ಟಪಡಿಸದೇ ಇರೋದು, ಒಬೇ ಡಿಸೊಬೇ ನಿರಾಕರಿಸೋದು, ಪ್ರೂ ಡಿಸ್ಪ್ರೂ ತಪ್ಪು ಸಾಬೀತುಪಡಿಸೋದು, ಪ್ಲೇಸ್ ಡಿಸ್ಪ್ಲೇಸ್ ಸ್ಥಳಾಂತರವಾಗೋದು, ಆರ್ಮ್ ಡಿಸಾರ್ಮ್ ನಿಶಸ್ತ್ರಗೊಳಿಸೋದು, ಗ್ರೇಸ್ ಡಿಸ್ಗ್ರೇಸ್ ಅಪಮಾನ ಮಾಡೋದು. ಅಂದರೆ ಕೆಲವು ಮೂಲ ಪದಗಳಿಗೆ ಡಿಸ್ ಅನ್ನೋ ಉಪಸರ್ಗ ಸೇರಿದ ತಕ್ಷಣ ಅದು ವಿರುದ್ಧವಾದ ಅರ್ಥನ ಕೊಡುತ್ತೆ ಅಲ್ವಾ. ಡಿಸ್ಲೈಕ್, ಲೈಕಿಂದ ಡಿಸ್ಲೈಕ್ ಆಯಿತು, ಆನೆಸ್ಟಿಂದ ಡಿಸ್ಆನೆಸ್ಟ್ ಆಯಿತು, ಕೌಂಟಿಂದ ಡಿಸ್ಕೌಂಟ್ ಆಯಿತು. ಸೊ ಇದೆಲ್ಲ ಮೂಲ ಪದ ವಿರುದ್ಧ ಪದವಾಗಿ ಬದಲಾವಣೆ ಆಯಿತು. ಏಬಲ್ ಅಂದರೆ ಶಕ್ತ ಅಂತ, ಡಿಸೇಬಲ್ ಅಶಕ್ತನಾಗು, ಎಗ್ರಿ ಅಂದರೆ ಸಮ್ಮತಿ ಇದೆ ಅಂತ, ಡಿಸ್ಎಗ್ರಿ ಅಂದರೆ ಸಮ್ಮತಿ ಇಲ್ಲ ಅಂತ, ಪ್ಲೀಸ್ ಅಂದರೆ ಸಂತುಷ್ಟಪಡಿಸೋದು, ಡಿಸ್ಪ್ಲೀಸ್ ಅಂದರೆ ಸಂತುಷ್ಟಪಡಿಸದೇ ಇರೋದು, ಒಬೆ ಅಂದರೆ ಒಪ್ಕೊಳ್ಳೋದು, ಡಿಸೊಬೆ ಅಂದರೆ ನಿರಾಕರಿಸೋದು, ಪ್ರೂವ್ ಅಂದರೆ ಸಾಬೀತುಪಡಿಸೋದು, ಡಿಸ್ಪ್ರೂವ್ ಅಂದರೆ ತಪ್ಪು ಸಾಬೀತುಪಡಿಸೋದು, ಪ್ಲೇಸ್ ಅಂದರೆ ಒಂದು ಸ್ಥಳ, ಡಿಸ್ಪ್ಲೇಸ್ ಅಂದರೆ ಸ್ಥಳಾಂತರವಾಗೋದು, ಆಮ್ ಅಂದರೆ ಶಸ್ತ್ರ, ಡಿಸಾರ್ಮ್ ಅಂದರೆ ನಿಶಸ್ತ್ರಗೊಳಿಸೋದು, ಗ್ರೇಸ್ ಅಂದರೆ ಥರ ರೆಸ್ಪೆಕ್ಟ್ಫುಲ್ ಗೌರವದಿಂದ ಮಾಡೋದು ಅಂತ, ಡಿಸ್ಗ್ರೇಸ್ ಅಂದರೆ ಅಪಮಾನಗೊಳ್ಳೋದು. ನೋಡಿ ಎಲ್ಲ ಡಿಸ್ ಅನ್ನೋ ಪದ ಸೇರಿ ಅದು ವಿರುದ್ಧ ಅರ್ಥನ ಕೊಡ್ತು. ಈಗ ನಿಮಗೊಂದು ಹೋಮ್ವರ್ಕ್, ಇವತ್ತಿನ ಸಂಚಿಕೆ ಮುಗಿದ್ಮೇಲೆ ಈ ಥರದ ಪದಗಳನ್ನು ಆಯ್ಕೆ ಮಾಡಿ ನೀವು ಬರೀಬೇಕು. ಒಂದು 10 20 ನಿಮ್ಗೆಷ್ಟು ಆಗತ್ತೆ ಅಷ್ಟು ಪದಗಳನ್ನು ನೀವು ಬರೆದು ನೋಡಿ. ಹೀಗೆ ಮಾಡೋದ್ರಿಂದ ಪ್ರತಿ ದಿವಸ ಏನು ಸಂಚಿಕೆಗಳಲ್ಲಿ ಏನು ಹೇಳಿದ್ದಾರೆ ಅದನ್ನೆಲ್ಲ ಒಮ್ಮೆ ಮನನ ಮಾಡ್ಕೊಳ್ಳೋದು, ಅದಕ್ಕೆ ತಕ್ಕನ ಹಾಗೆ ನಾವು ಒಂದಿಷ್ಟು ಹೋಮ್ವರ್ಕ್ ಮಾಡೋದು, ಬರಿಲೇಬೇಕು ಅಂತಲೂ ಇಲ್ಲ, ನೀವೇ ಕೂತಲ್ಲೇ ಯೋಚನೆ ಮಾಡಿ ಈ ಥರದ ಪದಗಳಿಗೆ ಡಿಸ್ ಅನ್ನೋ ಪದ ಸೇರಿ ಹೇಗೆ ವಿರುದ್ಧ ಪದ ಬಂತು, ಅದು ಸರಿಯಾದ ಪದ ಹೌದಾ ಅಲ್ವಾ, ಈ ಥರ ನೀವು ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಇಂಗ್ಲೀಷ್ ನಾಲೆಜ್ ತುಂಬ ಚೆನ್ನಾಗಿ ಸುಧಾರಿಸುತ್ತೆ. ಸೊ ದಟ್ ನೀವು ತುಂಬ ಆರಾಮವಾಗಿ ಇಂಗ್ಲೀಷ್ನಲ್ಲಿ ಕನ್ವರ್ಸೇಷನ್ ಕೂಡ ಮಾಡ್ಬೋದು. ಹೇಳೋದಕ್ಕೆ ಕಲಿಯೋದಕ್ಕೆ ಇನ್ನೂ ಬೇಕಾದಷ್ಟಿದೆ, ಆದರೆ ಅದಕ್ಕಾಗಿ ನೀವು ಮುಂದಿನ ಸಂಚಿಕೆವರೆಗೂ ಕಾಯಲೇಬೇಕು. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್.
1: ಇದುವರೆಗೂ ಸರಳವಾಗಿ ಕನ್ನಡದ ಮೂಲಕ ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮವನ್ನ ಕೇಳಿದಿರಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
4: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
4: ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
4: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
3: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
4: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
3: ಹಂಗ ಅದ್ಯಾಕಂತೆ?
4: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
3: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
4: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರತಿ ಕ್ಷಣ ಕ್ಷಣದೂ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
1: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
2: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ಮ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
1: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
2: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

ಅರಿಂದ ಮಿನಿಯ ಮಿಡಿಯ ಮ್ಯಾಕ್ಸಿ ಜೀನ್ಸ್ ಇದರದ ಚಿಂತೆ ಬರೀ ಪೌಡರ್ ಸೆಂಟ್ ತುಟಿಗೆ ಲಿಪ್ಸ್ಟಿಕ್ ಬಂಡಿಯುವರಂತೆ ಬಟ್ಟೆಗೆ ರೇಷನ್ ಇವರ ಫ್ಯಾಷನ್ ಕೆಣಕಿ ಕಂಡನ್ನು ಕಾಡುವ ಸೈರನ್ ಬಟ್ಟೆಗೆ ರೇಷನ್ ಇವರ ಫ್ಯಾಷನ್ ಕೆಣಕಿ ಕಂಡನ್ನು ಕಾಡುವ ಸೈರನ್ ಇವರ ಬರಿಸುವ ರೋ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗೆ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: जीवन के प्रारंभिक वर्षों में ही तय होता है कि बच्चों का कितना मानसिक विकास होगा और वो जीवन में कितना आगे बढ़ेंगे। हमारी आंगनबाड़ियों में बच्चों का प्रारंभिक विकास, सही पोषण, भरपूर प्यार, गर्म ताज़ा भोजन और खेल खेल में सीखने के माध्यम से हो रहा है। साथ ही प्रधानमंत्री मातृ वंदना योजना के तहत पात्र धन राशि सीधे माताओं के बैंक अकाउंट में जमा कर सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
7: देश के हर गरीब, हर व्यक्ति तक पोषण पहुंचाना भी सरकार की प्राथमिकता है।
6: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
8: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ, ನಾನು ಪುನೋಡ್ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತಾರ ಶೋ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಸಂಜೆ 4 ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಿಮ್ಮ ಒಪಿನಿಯನ್ಗಳನ್ನ ಇವತ್ತು ಶೇರ್ ಮಾಡ್ಕೊಳ್ಬೋದು. ಹಾಗೆ ನಮ್ಮ ಕಡೆಗೆ ಸ್ವಲ್ಪ ಬೆಳಗ್ಗೆಯಿಂದ ಮೋಡ ಕವಿದ ವಾತಾವರಣ ಆಗೋದು, ಬಿಸಿಲು ಕೂಡ ಬರ್ತಾ ಇರುತ್ತೆ, ಸ್ವಲ್ಪನೇ ಮಳೆ ಕೂಡ ಬಂತು. ಆ್ಯಂಡ್ ನಿಮ್ಮ ಕಡೆಗೆಲ್ಲ ವೆದರ್ ಹೇಗಿದೆ? ಸೊ ಸೈಕ್ಲೋನ್ ಕೂಡ ಇರಬಹುದು ಅಂತ ಅನ್ಕೊಳ್ತೀನಿ. ಆ್ಯಂಡ್ ಎಲ್ಲ ಕಡೆಗೂ ಕೂಡ ಈ ರೀತಿ ಮೋಡ ಕವಿದ ವಾತಾವರಣ ಆಗ್ತಾ ಇದೆ. ವೆದರ್ ಅಂತೂ ಕೂಲ್ ಆಗಿದೆ, ಆದರೆ ಮಳೆ ಹನಿ ಮಾತ್ರ ನಿಮಗೆ ಭೂಮಿಗೆ ತಾಗ್ತಾ ಇಲ್ಲ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಕಡೆಗೆಲ್ಲ ಹೇಗಿದೆ ಅದನ್ನು ಕೂಡ ಹೇಳಿ. ಜೊತೆಗೆ ನಾವು ಶಿವಮೊಗ್ಗದಲ್ಲಿ ಏನಾದರೂ ನೀವೇನಾದ್ರು ಓಡಾಡ್ತಿದ್ದೀರ ಅಂತಂದರೆ ಎಲ್ಲೆಲ್ಲಿ ಟ್ರಾಫಿಕ್ ಇದೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ಸ್ಗಳನ್ನ ಕೊಡಬಹುದು. ಹಾಗಿದ್ರೆ ಇವತ್ತಿನ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ. ನಮ್ಮ ಸಂಖ್ಯೆ 9686960269 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ನಿಮ್ಮ ವಿಷಯಗಳನ್ನ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾ ತೊಗೊಂಬಂದಿರುವಂತಹ ಟಾಪಿಕ್ ಏನಪ್ಪ ಅಂತಂದರೆ, ನಿಮ್ಮ ಲೈಫಲ್ಲಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂಥ ಒಬ್ಬ ಫ್ರೆಂಡ್ ಯಾರು, ನಿಮ್ಮ ಆ ಒಂದು ಫ್ರೆಂಡ್ಶಿಪ್ ಹೇಗಿದೆ ಅನ್ನೋದ್ರ ಬಗ್ಗೆ ಮಾತಾಡಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686960269 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ
9: ಹಲೋ ಶ್ರೀಧರ್ ಸರ್, ನಮಸ್ಕಾರ. ನಾನು ಬ್ರಹ್ಮಾನಂದ ಆನಡೆ ವಿದ್ಯಾನಗರ ಶಿವಮೊಗ್ಗ.
8: ನಮಸ್ತೆ ಬ್ರಹ್ಮಾನಂದ ಅವರು, ಹೇಗಿದ್ದೀರಾ?
9: ಫೈನ್ ಸರ್, ತಾವ್ ಹೇಗಿದ್ದೀರಾ?
8: ಓ, ನಾವು ಸೂಪರ್ ಆಗಿದೀವಿ
9: ಸರ್. ಹೇಳಿ ಸರ್.
8: ಹಾ, ಇವತ್ತಿನ ಟಾಪಿಕ್ ಏನಂತಂದ್ರೆ,
9: ನಿಮ್ಮ ಟಾಪಿಕ್ ಇದೆ
8: ಇವತ್ತಿನ ಟಾಪಿಕ್, ನಿಮ್ಮ ಲೈಫ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಒಬ್ಬ ಫ್ರೆಂಡ್ ಯಾರು ಅಂತ ಹೇಳಿ ಕೇಳ್ತಾ ಇದ್ವಿ.
9: ಹಾ ಸರ್.
8: ಸೊ ಹೇಳ್ಬೋದಾ ಅಂದ್ರೆ, ಅನ್ಎಕ್ಸ್ಪೆಕ್ಟೆಡ್ ಅಂತಂದ್ರೆ ನೀವು ಟ್ರಾವೆಲ್ ಮಾಡುವಾಗ ಆಗಿರ್ಬೋದು, ಅಥವಾ ಯಾವ್ದೋ ಟೆಂಪಲ್ಗೆ ಹೋದಾಗ ಇರ್ಬೋದು, ಅಥವಾ ಯಾವ್ದೋ ಫೀಲ್ಡ್ ಅಲ್ಲಿ ವಾಕ್ ಮಾಡ್ತಾ ಇರ್ಬೇಕಾದ್ರೆ ಆಗಿರ್ಬೋದು, ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗುವಂತಹ ಫ್ರೆಂಡ್ ಯಾರು ಅಂತ ಹೇಳಿ ಕೇಳ್ತಾ ಇದ್ವಿ.
9: ಹೌದು ಸರ್, ಆತರ ಒಂದು ಕೆಲವು ಸಿಕ್ಕಿದ್ದಾರೆ ತುಂಬಾ ಜನ. ಅದರಲ್ಲಿ ನಾವು ಒಂದು ಎರಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಲ್ಲಿ ನೆಹರು ಸ್ಟೇಡಿಯಂ ಅಲ್ಲಿ ವಾಕಿಂಗ್ ಹೋಗ್ತಾ ಇದ್ದೆ ಇತ್ತೀಚೆಗೆ, ಒಂದು 3-4 ವರ್ಷದ ಕೆಳಗೆ. ನನಗೆ ಒಬ್ರು ಹಾಗೆ ರಮೇಶ ಅಂತ ಪರಿಚಯ ಆದ್ರು. ಆಮೇಲೆ ಅವರು ಬೆಳಗಾಂನವರು. ಹೀಗೆ ಡೈಲಿ ವಾಕ್ ಮಾಡ್ತಾ ಮಾಡ್ತಾ ಪರಿಚಯ ಆಯ್ತು, ಮಾತಾಡ್ತಾ ಇದ್ವಿ. ಆಮೇಲೆ ಹಂಗೆ ಫ್ರೆಂಡ್ ಆದ್ವಿ. ಆಮೇಲೆ ಎಲ್ಲಿ ತನಕ ಫ್ರೆಂಡ್ ಆದ್ವಿ ಅಂದ್ರೆ, ಒಂಥರ ಒಬ್ರನ್ನೊಬ್ರು ಬಿಲೀವ್ ಮಾಡೋಷ್ಟು ಫ್ರೆಂಡ್ ಆದ್ವಿ ಅಂತ, ಆತರ ಅಷ್ಟು ಕ್ಲೋಸ್ ಆದ್ವಿ. ಅವರು ಯಾವ್ದೋ ಊರು, ನಾನು ಬೇರೆ ಯಾವ್ದೋ ಊರು. ಇವತ್ತು ಎಷ್ಟು ಜ ಫ್ರೆಂಡ್ ಆಗಿದ್ದೀವಿ ಅವನು ನಾನು ರಮೇಶ್ ಅಂತಕ್ಕಂಥದ್ದು, ನಾನು ನಾನು ಏನೇ ಇದ್ರು ಅವ್ರ ಹತ್ರ ಓಪನ್ ಆಗಿ ಹೇಳ್ತೀನಿ, ಅವ್ರು ಕೂಡ ನನ್ನ ಹತ್ರ ಎಲ್ಲ ಓಪನ್ ಆಗಿ ಹೇಳ್ತಾರೆ. ಮತ್ತೆ ಎಷ್ಟೋ ಸಲ ಅವರಿಗೆ ನಾನು ಮನೆಗೆ ಅವ್ರನ್ನ ನಾನೆಲ್ಲಾರು ಹೋದಾಗ ಅವರಿಗೆ ಮನೆ ಕೀ ಎಲ್ಲ ಕೊಟ್ಟಿರ್ತೀನಿ, ಯಾವಾಗಾದ್ರು ಬನ್ನಿ ಹೋಗಿ ಇರಿ ಅಂತ. ಅಷ್ಟು ನಂಬಿಕೆ ಅವ್ರ ಮೇಲೆ. ಅವರು ಸಹ ನನಗೆ ಒಂದ್ ಎರಡು ಮೂರು ನನ್ನ ಲೈಫ್ ಈ ಇನ್ಸಿಡೆಂಟ್ ಗಳಲ್ಲಿ ತುಂಬಾ ಅವರ ಒಂದು ಸಾಮರ್ಥ್ಯಕ್ಕಿಂತ ಮೀರಿ ನನಗೆ ಹೆಲ್ಪ್ ಮಾಡಿದ್ದಾರೆ. ಅದು ನನಗೆ ಸಂತೋಷ ಅನ್ನಿಸ್ತು. ಗೊತ್ತಿಲ್ಲ ಅವ್ರದ್ದು ಯಾವ್ದೋ ಊರು, ನಂದು ಯಾವ್ದೋ ಊರು, ನಾವೆಲ್ಲ ಒಂದ್ ಕಡೆ ಹಿಂಗೆ ಮೀಟ್ ಆದ್ವಿ ಅಲ್ಲಿ ಇದ್ರ ನೆಹರು ಸ್ಟೇಡಿಯಂ ಅಲ್ಲಿ, ಹಂಗೆ ಅದು ಒಂಥರ ಫ್ರೆಂಡ್ ಆಗ್ಬಿಟ್ವಿ. ಅದು ಸಂತೋಷ ಅನ್ಸುತ್ತೆ ಸರ್. ಈಗ ಅದೇ ತರ ಸುಮಾರು ಜನ ಆಗಿದ್ದಾರೆ. ಇದು ಒಂದು ಎಕ್ಸಾಂಪಲ್ ನಾನು ಹೇಳಲಿಕ್ಕೆ ಇಷ್ಟಪಟ್ಟೆ. ಅದೇ ಅವಾಗ ನನಗೆ ಅನ್ಸುತ್ತೆ ಮಾಮರವೆಲ್ಲೋ ಕೋಗಿಲೆ ಎಲ್ಲೋ ಏನಿ ಸ್ನೇಹ ಸಂಬಂಧ ಅಂತ ಅನ್ಕೊಳ್ತಾ ಇರ್ತೀನಿ. ನಿಜವಾಗ್ಲು ಇವತ್ತು ಒಬ್ಬ ಇಬ್ರು ನಂಬಿಕಸ್ಥ ಸ್ನೇಹಿತರಾಗಿದ್ದೀವಿ, ಅದೊಂದು ಸಂತೋಷ ಅನ್ನಿಸ್ತಾ ಇದೆ
10: ಸರ್. ಓಕೆ ಸೂಪರ್. ಸೊ ಆ ಫ್ರೆಂಡಿಗೋಸ್ಕರ ಏನಾದ್ರು ಹೇಳೋದಿದ್ರೆ ಹೇಳ್ಬೋದಾ
9: ಮೇಡಮ್? ಅದೇ ಫ್ರೆಂಡಿಗೋಸ್ಕರ ಅಂದ್ರೆ, ಸ್ನೇಹದ ಕಡಲಲ್ಲಿ ನೆನಪಿನ ದೋಣಿಯಲ್ಲಿ ಪಯಣಿಗ ನಾನಮ್ಮ, ಪಯಣಿಗ ನಾನಮ್ಮ, ಸ್ನೇಹಕ್ಕೆ ಸ್ನೇಹ ಪ್ರೀತಿಗೆ ಪ್ರೀತಿ ಈ ತರ ಹೇಳ್ತಾ ಹೋಗುವ ನಾನು ಸ್ನೇಹ ಜೀವಿ ನೀನು ಸ್ನೇಹ ಜೀವಿ ಅಂತ ಈ ತರ ತುಂಬಾ ಇದಾವೆ. ಇದು ಒಂದು ಮಾತ್ರ ಉದಾಹರಣೆ ಕೊಟ್ಟೆ.
10: ಸೂಪರ್, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು.
9: ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವು ಒಂದು ಸರ್ ಅಲ್ಲೋ, ನಿಮ್ಮ ಎಫ್ ಎಂ ಕೂಡ ಇವಾಗ ನಮಗೆ ಒಂಥರ ಫ್ರೆಂಡ್ ಇದ್ದಂಗೆ. ಯಾಕಂದ್ರೆ ಡೈಲಿ ಮಾತಾಡ್ತಿರ್ತೀವಿ, ನಮ್ಮ ಅಭಿಪ್ರಾಯ ಹಂಚ್ಕೊಂತೀವಿ, ಆಮೇಲೆ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ, ಮತ್ತೆ ನಿಮ್ಮ ಆಕಾಶವಾಣಿಯಿಂದ ಏನಾದ್ರು ಕಲಿತೀವಿ. ಇದು ಒಂಥರ ಸ್ನೇಹದ ಕೊಂಡಿನಿ ಅಂತ ಹೇಳ್ಬೋದು. ಇದು ಅಚಾನಕ್ ಆಗಿ ಸಿಕ್ಕಿದೀಗ 4 ವರ್ಷದಿಂದ.
10: ಓಕೆ ಓಕೆ ಸರ್. ಓಕೆ ಥ್ಯಾಂಕ್ ಯು.
9: ಥ್ಯಾಂಕ್ ಯು. ಥ್ಯಾಂಕ್ ಯು.
10: ಓಕೆ, ಬ್ರಹ್ಮಾನಂದ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ. ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರ ಫ್ರೆಂಡ್ ರಮೇಶ್ ಅಂತೇಳಿ ಹೇಳ್ತಾ ಇದ್ರು. ವಾಕ್ ಮಾಡ್ತಾ ಸಿಕ್ಕಂತಹ ಫ್ರೆಂಡು ಅವರಿಗೆ ಎಷ್ಟು ಕ್ಲೋಸ್ ಆಗಿದ್ದಾರೆ ಅಂತಂದ್ರೆ, ತುಂಬಾ ಎಲ್ಲ ವಿಷಯಗಳನ್ನ ಕೂಡ ಶೇರ್ ಮಾಡ್ಕೊಳ್ಳುವಷ್ಟು ಕ್ಲೋಸ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಲೈಫಲ್ಲಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಒಂದು ಫ್ರೆಂಡ್ಶಿಪ್ ಯಾವುದು, ಮತ್ತೆ ನಿಮ್ಮ ಫ್ರೆಂಡ್ ಯಾರು ಅವ್ರ ಬಗ್ಗೆ ಕೂಡ ಹೇಳ್ಬೋದು ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
11: ನಮಸ್ಕಾರ ಸರ್.
10: ನಮಸ್ತೆ, ಯಾರಿದು? ಸೋಮಶೇಖರ್ ಅವರು. ಹೇಗಿದ್ದೀರಾ?
11: ಆರಾಮ್ ಸರ್, ನೀವು?
10: ಓ, ನಾವು ಸೂಪರ್ ಆಗಿದ್ದೀವಿ ಸರ್. ಹೇಗಿದೆ ನಿಮ್ ಕಡೆ ವೆದರ್?
11: ಮಳೆ ಬರ್ತಾ ಇದೆ ನೋಡಿ ಸರ್.
10: ಮಳೆ ಬರ್ತಾ ಇದೆಯಾ? ಸೂಪರ್ ಅಲ್ಲ ಹಾಗಾರೆ. ಮಳೆ ಬರ್ತಾ ಇದೆಯಾ? ಕೇಳಿಸ್ತಾ ಇದೆ ಇವಾಗ? ಓಕೆ ಸೋಮಶೇಖರ್ ಅವ್ರೆ, ನಿಮ್ಮ ಲೈಫ್ ಅಲ್ಲಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಒಬ್ಬ ಫ್ರೆಂಡ್ ಅಂತಂದ್ರೆ ಯಾರು?
11: ನನಗೆ ಕ್ಲೋಸ್ ಫ್ರೆಂಡ್ ಅಂತಂದ್ರೆ ಸುರೇಶ್ ಅಂತ ಸರ್, ಬಳ್ಳಾರಿಯಲ್ಲಿ ಇರ್ತಾರೆ ಅವರು. ಸುರೇಶ್ ಸುಪಾರ್ ಅಂತ ಅವ್ರ ಸರ್. ಅವರು ನಾನು ಅಲ್ಲಿ ನಮ್ಮ ಮೂರು ಅಲ್ಲಿ ಓದ್ತಾ ಇದಾರೆ ಸರ್, ಬಳ್ಳಾರಿಯಲ್ಲಿ. ನಾವು ಏನೇ ಸ್ವಲ್ಪ ಕೆಲಸ ಇತ್ತು ಅಂತ ಅಂದ್ರು ಕೂಡ ಅವರು ಫ್ರೀ ಮಾಡ್ಕೊಂಡು ಬರ್ತಾರೆ ಸರ್.
10: ಹೇಗ್ ಸಿಕ್ಕಿದವ್ರು ನಿಮ್ಗೆ?
11: ಇಲ್ಲ ಸರ್, ನಾವು ಫಸ್ಟ್ ಇಲ್ಲಿ ಫ್ರೆಂಡ್ ಇದು ಸ್ಟಡಿ ಮಾಡ್ತಾ ಇದ್ವಿ ಇಲ್ಲೇ ನಮ್ಮೂರಲ್ಲಿ. ಅವರಪ್ಪರು ಇಲ್ಲಿ ಹಾಸ್ಟೆಲ್ ಇದ್ರು ಸರ್, ಅವರು ಹಾಸ್ಟೆಲ್ ಸೂಪರ್ವೈಸರ್ ಆಗಿದ್ರು ಸರ್. ಮತ್ತೆ ಅವ್ರಿಗೆ ಬಳ್ಳಾರಿ ಟ್ರಾನ್ಸ್ಫರ್ ಆಯ್ತು ಸರ್. ಅವರು ಈಗ ಬಹಳ ವರ್ಷ ಆಯ್ತು ಸರ್, ಅವರು ಅಲ್ಲೇ 7ನೇ ತರಗತಿಯಿಂದ ಅಲ್ಲೇ ಓದ್ತಾ ಇದಾರೆ ಸರ್. ಅವರು ಅಲ್ಲೇ ಹೋಗಿ ಜಾಬ್ ಮಾಡ್ತಾ ಇದಾರೆ ಸರ್ ಅಲ್ಲಿ. ಆಮೇಲೆ ಈಗ ಇತ್ತೀಚೆಗೆ ಮತ್ತೆ ನಮ್ಮ ಹುಡುಗರು ಈಗ ಅಲ್ಲಿ ಬಳ್ಳಾರಿಯಲ್ಲಿ ಅಡ್ಮಿಷನ್ ಆಯ್ತಲ್ಲ ಸರ್, ಅವಾಗ ಮತ್ತೆ ಕ್ಲೋಸ್ ಫ್ರೆಂಡ್ ಆಗಿದೆ ಸರ್. ಯಾವಾಗಾದ್ರೂ ನಾವು ಹೋದ್ನಪ್ಪ ಅಂದ್ರೆ ಫೋನ್ ಮಾಡಿದ್ರೆ ಸಾಕ್ ಸರ್, ಆತ್ನೆ ಬಂದ್ಬಿಡ್ತಾನೆ, ಗಡ್ಕೊಂಡ್ ಬಂದ್ಬಿಡ್ತಾನೆ, ಬಂದ್ ಮನೆ ಕರ್ಕೊಂಡು ಹೋಗಿ ಕೂತು ಎಲ್ಲ ಏನೋ ಫಂಕ್ಷನ್ ಇದ್ರೆ ಯಾವತ್ತ ಕರಿತಾನೆ ಸರ್.
10: ಆಮೇಲೆ
11: ಜಾತ್ರೆ ಪಾತ್ರೆ ಇದ್ರೆ ಜಾತ್ರೆ ಇದ್ರೆ ಬರ್ತಾನೆ ಸರ್ ಆತ್ನೆ ಹೋಗಿ. ನಮ್ಮೂರ ಹಂಸ ಆಗತ್ತೆ, ಅವ್ರ ಮನೇಲಿ ಏನೋ ಫಂಕ್ಷನ್ ಇದ್ರು ಕೂಡ ಕರಿತಾರೆ
10: ಸರ್. ಓಕೆ ಓಕೆ ಓಕೆ ಸೂಪರ್. ಅವರಿಗೋಸ್ಕರ ಏನಾದ್ರು ಹೇಳದಿದ್ಯಾ?
11: ಇಲ್ಲ, ಅವರು ಅದೇ ಹೇಳಿದ್ನಲ್ಲ ಸರ್, ಅವ್ರ ಒಳ್ಳೆ ಫ್ರೆಂಡ್ ಅಂತ.
10: ಓಕೆ ಸರ್, ಓಕೆ,
11: ಥ್ಯಾಂಕ್ ಯು, ತುಂಬಾ ಒಳ್ಳೆ ಹುಡುಗ ಸರ್. ಆಯ್ತು.
10: ಓಕೆ, ಸೋಮಶೇಖರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ಫ್ರೆಂಡ್ನ ಬಗ್ಗೆ ಹೇಳ್ತಾ ಇದ್ರು, ನೀವು ಕೂಡ ಕರೆ ಮಾಡಿ ಮಾತಾಡಿ. ಸೊ ನಿಮ್ಮ ಲೈಫಲ್ಲಿ ಸಿಕ್ಕಂತಹ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಶಿಪ್ ಯಾವುದು, ಮತ್ತೆ ನಿಮ್ಮ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686062799, ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ. ಆ್ಯಂಡ್ ಹಾಗೆ ಸೊ ನೀವೆಲ್ಲ ವಾಕ್ ಮಾಡ್ತಾ ಇರ್ತೀರಾ, ಆಗ ಯಾರೋ ಒಬ್ರು ಸಿಗ್ತಾರೆ ಮಾತಾಡ್ತೀರಾ, ಅವರು ಸುಮ್ಮನೆ ಆಗ ಒಂದ್ಸರಿ ಫ್ರೆಂಡ್ ಆಗಿರ್ತಾರೆ, ಮಾತಾಡ್ತಾ ಮಾತಾಡ್ತಾ ಅವ್ರ ಜೊತೆ ಒಳ್ಳೆ ಬಾಂಧವ್ಯ ಬೆಳೆಯುತ್ತೆ. ಸೊ ಒಳ್ಳೆ ಒಂದು ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತಂತಲೇ ಹೇಳ್ಬೋದು. ಆ್ಯಂಡ್ ಅವರು ಈಗ ಬಿಟ್ಕೊಡ್ಲಾರ್ದಿರುವಂತಹ ಒಂದು ಫ್ರೆಂಡ್ಶಿಪ್ನ ಉಳಿಸ್ಕೊಂಡು ಹೋಗಿರ್ತಾರೆ, ಮತ್ತು ಆ ಒಂದು ಟ್ರಸ್ಟ್ ಕೂಡ ಬಂದಿರುತ್ತೆ. ಆ ಥರದ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗಂತಹ ಏನೋ ಒಬ್ಬ ಮನುಷ್ಯ. ಸೊ ನಿಮಗೆ ತುಂಬಾ ಒಳ್ಳೆಯ ಒಂದು ಫ್ರೆಂಡ್ ಆಗಿದ್ದಾರೆ ಅಂತಂದರೆ ಅವ್ರು ಯಾರು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
12: ನಮಸ್ತೆ ಸರ್.
10: ನಮಸ್ತೆ.
12: ಶಂಭುಲಿಂಗ.
10: ಶಂಭುಲಿಂಗ ಅವರು ಹೇಗಿದ್ದೀರಾ?
12: ಆರಾಮಿದ್ದೀನಿ ಸರ್. ಊಟ ಆಯ್ತಾ ಸರ್ ನಿಮ್ದು?
10: ಆಗಿದೆ. ನಿಮ್ದು ಆಯ್ತಾ?
12: ಆಯ್ತು. ಇಲ್ಲಿ ಮಧ್ಯಾಹ್ನ ಮಾತ್ರ 12:00 ಲೈಟ್ ಮಳೆ ಬಂತು, ಈಗ ಮೋಡ ಕವಿದ ವಾತಾವರಣ ಇದು ದುರ್ಗಿ.
10: ಹೌದು. ಸೊ ಅಲ್ಲೊಂದ್ಸರಿ ಇಲ್ಲೊಂದ್ಸರಿ ಮಳೆ ಆಗ್ತಾ ಇರುತ್ತೆ, ಆಗಾಗ
12: ಅಲ್ಲೊಂದ್ಸರಿ ಅದೇ ಸ್ವಲ್ಪ ಕೋಲ್ಡ್ ವಾತಾವರಣ ಇದೆ, ತಂಪಾದ ಗಾಳಿ. ಹೊರಗಡೆ ನಿಂತ್ಕೊಂಡು ಇನ್ನು ಚೆನ್ನಾಗಿದೆ ಗಾಳಿ, ಒಳ್ಳೆ ಹಂಗೆ ಮರ ಕೆಳಗೆ ನಿಂತ್ಕೊಂಡಿದ್ದೀನಿ.
10: ಇನ್ನೂ ತಂಪಾಗಿದ್ದೀರ? ಹಂಗಾರೆ
12: ಇನ್ನು ತಂಪಾಗಿದೆ, ಅಂಗಡಿ ಬಾಗಿಲಲ್ಲಿದೆ.
10: ಓಕೆ. ಸೊ ಶಂಭುಲಿಂಗ್ ಅವರೇ, ಹೇಳಿ ಇವತ್ತು ನಿಮ್ಮ ಲೈಫಲ್ಲಿ ಸಿಕ್ಕಂತಹ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ.
12: ನಂಗೆ ಲೈಫ್ ಸಿಕ್ಕಿದ ನಂಗೆ ಒಬ್ಳು ತಂಗಿ ಸರ್, ಹೇಳ್ಬೇಕು ಅಂದ್ರೆ ಒಬ್ಬ ಲೇಡಿ. ಬಸ್ ಅಲ್ಲಿ ಹೋಗುವಾಗ ಹೋಗ್ತಾ ಇದ್ದೆ, ಅವ್ರಿಗೇನು ಹುಷಾರಿಲ್ಲ ಕಾಣುತ್ತೆ, ಇದ್ದಕ್ಕಿದ್ದಂಗೆ ತಲೆ ತಿರು ಬಿದ್ರು. ಅವಾಗ ನೀರ್ ಯಾರ ಹತ್ರ ನೀರ್ ಕೊಡಕ್ ಹಿಂದೆ ಮುಂದೆ ನೋಡಿದ್ರು. ಅವಾಗ ನಾನು ಬಾಟ್ಲಲ್ಲಿ ನೀರ್ ಕುಡಿಸಿ ಆಮೇಲೆ ತಕ್ಷಣ ಆದ್ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡ್ರು. ನನಗೆ ಸಮಾಧಾನ, ಏನಮ್ಮ ತಿಂಡಿ ತಿಂದಿಲ್ಲ ಅಂದ್ರೆ, ಇಲ್ಲ ತಿಂದಿದ್ರೆ ಸರ್ ಏನೋ ಎಫರ್ಟ್ ಆಗಿ ನನಗೆ ಹುಷಾರಿಲ್ಲ ನಿಮಗೆ ಅಂದ್ರೆ, ಮತ್ತಂಗೆ ತಕ್ಷಣ ಒಂದು ಜ್ಯೂಸ್ ಅಂದ್ರೆ ಬಾಟ್ಲ್ ಜ್ಯೂಸ್ ಅಲ್ಲ, ಫಸ್ಟ್ ಜ್ಯೂಸ್ ಅಲ್ಲೇ ಬಸ್ ಸ್ಟ್ಯಾಂಡ್ ಇಳಿಸ್ಬಿಟ್ಟು ನಿಂತು ಒಂದು 1/2 ಗಂಟೆ ಟೈಮ್ ಇತ್ತು ಬಸ್ ಅಲ್ಲಿ, ಹುಬ್ಳಿ ಬಸ್ ಸ್ಟ್ಯಾಂಡ್ ಅಲ್ಲಿ. ಫಸ್ಟ್ ಜ್ಯೂಸ್ ಹೊರಗಡೆ ಹೋಗಿ ತಂದು ಕೊಟ್ಟೆ, ಇನ್ನು ಟೈಮ್ ಇತ್ತು. ಅವ್ರೊಂಥರ ಖುಷಿ ಆದ್ರು ನೋಡಂತ ಸಮಾಧಾನ ಮಾಡ್ಕೊಂಡ್ ಜೊತೆ ನಮ್ಮ ಮನೆ ಇದ್ರು, ಅವರು ಸ್ವಲ್ಪ ತಲೆನೋವು ಸುದ್ದೆಲ್ಲ ಮಾಡ್ತಾ ಇದ್ರು, ಒಂಥರ ಖುಷಿ ಆದ್ರು. ಆಮೇಲೆ ಊರಿ ತಕ್ಷಣ ಅಲ್ಲಿ ಹುಬ್ಳಿನ ಮುಂದೆ ಹರಡೋಗ್ತಾ ಇದ್ದೆ, ಅವ್ರ ಅಣ್ಣನ್ಗೆ ಫೋನ್ ಮಾಡಿದ್ರು, ಅಣ್ಣ ಬಾರಣ್ಣ ನೀನ್ ಸುಸ್ತಾಗಿದೆ, ಇದಾಗ್ತಾ ಇಲ್ಲ, ಇಲ್ಲ ಬಣ್ಣ ಸಿಕ್ಕೇ ನನಗೆ, ನನಗೆ ಹೆಲ್ಪ್ ಮಾಡಿದ್ರು ತುಂಬಾ ಇದಾರೆ ಅಂತಂದ್ರು. ಆಮೇಲೆ ಬಂದು ಅವ್ರ ಥ್ಯಾಂಕ್ಸ್ ಹೇಳಿದ್ರು, ನನ್ನ ನಂಬರ್ ತಗೊಂಡ್ರು. ಆಮೇಲೆ ನಮ್ಮ ಮನೆಯವರು ಮಾತಾಡ, ನನಗೆ ನಾ ಅಂಗಡಿ ಕೆಲಸ ಕೊಡ್ತಾ ಇಲ್ಲ, ನಮ್ಮ ಮನೆ ಮಾತಾಡೋ, ನಾನು ಯಾವಾಗ ಸಿಕ್ತಾರ ಅಂದ್ರೆ ಅಣ್ಣ ಹೆಸರು ಸಿಗ್ತಾರೆ ಅಂದ್ರೆ, ಅಣ್ಣ 9 ಗಂಟೆ ಸಿಗ್ತಾರಂದ್ರು, ಒಂದೇ ಸಲ ಮಾತಾಡಿದಷ್ಟೇ ಅವ್ರಿಗೆ ಏನಾಗಿದೆ ಅಂದ್ರೆ, ಮೇಡಮ್ ಸರ್ ಏನಾಗಿದ್ದಾರೆ, ಕ್ಯಾನ್ಸರ್ ಆಗ್ಬಿಟ್ಟಿದೆ, ಹಾಗೆ ತಿಂಗಳಿಗೆ ಎಕ್ಸ್ರೇ ಬಿಟ್ಟು ನನಗೆ ಅವತ್ತು ಕರ್ಕೊಳಕ್ಕೆ ಬೇಜಾರಾಗ್ಬಿಡ್ತಾರೆ, ಯಾಕಲ್ಲ ಅಷ್ಟೊಂದು ಮನ್ಸಿಗೆ ಬೇಜಾರಾಗ್ಬಿಡ್ತಾರೆ. ಯಾಕಂದ್ರೆ ಅವ್ರ ಹಂಗೆ ಪಾಪ ಎಮ್ಮೂಸರ ಮಾತಾಡ್ಯಾರೆ, ನನಗೊಂಥರ ಕಣ್ಣಿಗೆ ಅದೇ ನನಗೊಂಥರ ಮನ್ಸಿಗೆ ಬೇಜಾರಾಗ್ಬಿಡ್ತಾರೆ, ಯಾವಾಗಲಿ ತಂಗಿ ನೀನು ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಅದು ಹೇಳ್ತಾ ಬರ್ಕೊಂತ ಸರ್.
10: ಓಕೆ. ಇವರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು ನಿಮಗೆ ಬಸ್ ಅಲ್ಲಿ?
12: ಹೌದು, ಅನ್ವೇಷಿ ಸಿಕ್ಕಿದ್ದು ಅಂತ ಕಣ್ಣ ತಂಗಿ ಅಣ್ಣ ಅಣ್ಣ ಅನ್ನೋ ಭಾವನೆ ಯಾರಿಗೂ ಸಿಗಲ್ಲ ಸರಿ, ಹೋಗ್ಬೇಕು ಹೆಣ್ಮಕ್ಳಿಂದ. ಕೆಲವೊಂದು ಏನೋ ದುಡ್ಡಿರೋ ಅಂತ ಹೇಳೋ, ಅಪ್ಪಪ್ಪ ಅಮ್ಮ ಹೆಂಗ್ ದುಡ್ಡಿರಪ್ಪ ಅಟ್ಟೆ, ಅದು ನನ್ ಗಂಡ ಅಂತ ಮನೋಭಾವನೆ ಕರೆದಿದ್ದು ಖುಷಿ ಆಯ್ತು. ಬಂದ ಅವನು ಕಾರ ಬಂದು ಕರ್ಕೊಂಡು ಸರ್, ಥ್ಯಾಂಕ್ ಯು ಸರ್ ಅಂತ ಹೇಳಿ, ಥ್ಯಾಂಕ್ಸ್ ಅಣ್ಣ ಅಂತ ಹೇಳಿ ಕರ್ಕೊಂಡಿದ್ದು ಅಂತರ. ಇದು ಮಾಡ ದುಡ್ಡು ಕೂಡ ಬಂದ ಬೇಡ ಸರ್, ದುಡ್ಡಿಗೋಸ್ಕರ ಮಾಡ್ದೆ, ನನ್ ತಂಗಿದ್ರೆ ನಾನು ಕೊಡ್ತಾ ಕೊಡಿಸಿದ್ನೆ ಇಲ್ಲ ಅಂತ ಹೇಳಿ ಇದು ಮಾಡಿದ್ರೆ, ಕೊನೆ ನಮ್ಮ ಮನೆಗೆ ಒಂದು 1/2 kg ಸೇಬ ತಕ್ಕೊಡ್ದೆ ಮೇಡಮ್, ಮತ್ತೆ ಬೇಡ ಅನ್ಬಾರ್ದು, ಹಣ್ಣು ಬೇಡ ಅನ್ಬಾರ್ದು, ನಿಂತ್ಕೊಂಡಿದ್ದೆ ಅಷ್ಟೇ ಅದಕ್ಕೆ. ತಗಳಮ್ಮ ತಗಳಮ್ಮ ಅಂತ ಹೇಳಿ ನನಗೆ ನೀ ತಂಗಿದ್ದಂಗಿದ್ದೆ ಕೊಟ್ಟಿದ್ದೆ ಸರಿ. ಅದೇ ಮೊನ್ನೆ ಅವ್ರ ಹಣ್ಣಿನ ಮಾತಾಡ್ಸೆ, ಇಲ್ಲ ಸರ್ ಮನ್ಸಿನ ನೋವು ಕಮ್ಮಿ ಆಗಲ್ಲ, 1 ತಿಂಗಳಾಯ್ತು, ಇದು ಮಂತ್ ಕಷ್ಟ ಅದ, ನನ್ ನೋವಲ್ಲೇ ಇದೀನಿ ಸರ್, ಅದನ್ನ ಹಂಗೆ ಇದು ಮಾಡ್ತಾ ಇರಿ, ನೀನ್ ಜಾಸ್ತಿ ಮಾಡ್ಕೋಬೇಡಿ, ಫೀಲಿಂಗ್ ಆಗತ್ತೆ, ಆರಾಮ ವ್ಯವಹಾರದಲ್ಲಿ ತೊಡಗ್ರಿ ನೀವು ಅಂತ ಹೇಳಿ ಇದು ಮಾಡ್ದೆ ಸರ್.
10: ಓಕೆ. ಸೊ ಒಳ್ಳೆ ಒಂದು ನೆನಪಲ್ಲಿ ಉಳ್ಕೊಂಡ್ರು ನಿಮಗೆ, ಜೊತೆಗೆ ವಿಶ್ವಾಸ ಪ್ರೀತಿನೂ ಕೂಡ ಸಿಗ್ತೀನಿ.
12: 2 ತಿಂಗಳಿಂದ ನನ್ಗೆ ಏನೋ ಅಂತ ಸಾಧನೆ ಬಂದ್ಬಿಡ್ತಾರೆ, ಎಷ್ಟು ವರ್ಷದ ಮೇಲೆ ಸಿಕ್ಕೋ ಅಂದ್ರೆ 2 ವರ್ಷ ಆದಂಗೆ, ಅವ್ರಿಗೆ ಹೆಚ್ಚು ಕಮ್ಮಿ ಒಂದು 20-26 ವರ್ಷ ಇರ್ಬೋದು ಸರ್.
10: ಓಕೆ, ಥ್ಯಾಂಕ್ ಯು ಕರೆ ಮಾಡೋದಕ್ಕೆ. ಶಂಭುಲಿಂಗ್ ಅವರು ಕರೆ ಮಾಡಿದ್ರು. ಸೊ ಅವರಿಗೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಅವರಿಗೆ ತಂಗಿಯಾಗಿ ಕೂಡ ಇದ್ರು ಅಂತ ಹೇಳ್ತಾ ಇದ್ರು. ಸೊ ಹಾಗೆ ಇದೇ ರೀತಿ ನೋಡಿ, ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಬ್ಬ ವ್ಯಕ್ತಿ ಸಿಗ್ತಾರೆ, ಅವರು ನಮ್ಮ ಜೀವನದಲ್ಲಿ ತುಂಬಾ ಒಂದು ಒಳ್ಳೆಯ ವ್ಯಕ್ತಿಯಾಗಿ ಉಳ್ಕೊಳ್ತಾರೆ, ನಮ್ಮ ನೆನಪುಗಳಲ್ಲಿ ಉಳ್ಕೊಳ್ತಾರೆ ಅಂತ ಹೇಳ್ಬೋದು. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೂಡ ಈ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ವ್ಯಕ್ತಿಯ ಬಗ್ಗೆ ನಮ್ಮ ಜೊತೆ ಇವತ್ತು ನಿಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಳ್ಬೋದು. ಹಾಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ಬರು ಕಾಲರ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ,
13: ನಮಸ್ಕಾರ ಸರ್.
10: ನಮಸ್ತೆ
13: ಸರ್, ನಾನು ಅರಕಲ್ಗೂಡು ತಾಲೂಕು ಮಾದಿಹಳ್ಳಿಯಿಂದ ಮಧುಕುಮಾರ್ ಮಾತಾಡ್ತಾ ಇದ್ದೀನಿ.
10: ಮಧು ಅವರು ಹೇಗಿದ್ದೀರಾ?
13: ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ?
10: ನಾವು ಚೆನ್ನಾಗಿದ್ದೀವಿ.
13: ಇವತ್ತು ಒಂದು ಒಳ್ಳೆ ಟಾಪಿಕ್ ಅನ್ನ ತಂದಿದ್ದೀರಾ.
10: ಓಕೆ.
13: ಪ್ರತಿಯೊಬ್ಬರ ಜೀವನದಲ್ಲೂ ಪ್ರತಿಯೊಬ್ಬರು ಕೆಲವೊಬ್ರು ಏನು ಆಗುವ ಮತ್ತೆ ಆಗದೆ ಇರುವ ಎರಡೂ ತರಹದ ಸ್ನೇಹಿತರು ಪರಿಚಯ ಆಗ್ತಾರೆ. ಏಕೆ ಅಂತಂದ್ರೆ ಕೆಲವೊಂದು ಸ್ನೇಹಗಳು ಉಳಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡಿಂಗ್ ಆಗಿರ್ತದೆ. ಅದು ತುಂಬಾ ಏನು ಜಾಗರೂಕತೆಯಿಂದ ಅದನ್ನ ನಿಭಾಯಿಸ್ಕೊಂಡ್ಬೇಕು ಸ್ನೇಹವನ್ನ. ಅದರಲ್ಲಿ ನಮ್ಗೆ ಇತ್ತೀಚೆಗೆ ಕಳೆದ ಒಂದು ಕಾಲು ವರ್ಷದಿಂದ ಒಬ್ರು ಸ್ನೇಹಿತರು ಪರಿಚಯ. ಅವರು ಕೆಂಪಪ್ಪ ಶಾನನಹಳ್ಳಿ ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಜಿಲ್ಲೆ. ಯಾಕೆ ಈ ಮಾತನ್ನ ನಾನು ಹೇಳ್ತಾ ಇದೀನಿ ಅಂತಂದ್ರೆ, ಮೂರ್ ಜನ ವ್ಯಕ್ತಿಗಳಿಂದ ಅವು ವ್ಯಕ್ತಿ ಪರಿಚಯ ಆದ್ರು, ಆ ಮೂರ್ ಜನ ವ್ಯಕ್ತಿಗಳು ಎಕ್ಸಿಟ್ ಆದ್ರು, ಬೇಡ ಅಂತ ಅನ್ಸಿ ನಾವೇ ಅವ್ರನ್ನ ಸ್ವಲ್ಪ ದೂರ ಮಾಡಿದ್ವು. ಈ ಮೂರ್ ಜನ ವ್ಯಕ್ತಿಯಿಂದ ಪರಿಚಯ ಆದಂತವ್ರು ಇನ್ನೂ ಕೂಡ ಕಾಂಟ್ಯಾಕ್ಟ್ ಇದ್ದಾರೆ. ಯಾಕೆಂತಂದ್ರೆ ಇದನ್ನ ಮಾತನ್ನ ಹೇಳ್ತೀನಿ ಅಂತಂದ್ರೆ ನೋಡಿ, ಅವರು ದಿನ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿ ಯಾವ್ದಾರು ಒಂದ್ ಟೈಮಲ್ಲಿ ಫೋನ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಊಟ ಆಯ್ತಾ ಎಲ್ಲವನ್ನ ಕೇಳ್ತಾರೆ. ವಿಶೇಷ ಏನು ಅಂತಂದ್ರೆ, ನಾವು ಇವತ್ತುವರೆಗೂ ನಾವು ಈ ಒಂದು ಕಾಲು ವರ್ಷದಿಂದ ಅವ್ರ ಫೇಸ್ ಸಹ ನಾವು ನೋಡಿಲ್ಲ, ನೇರ ಭೇಟಿ ಆಗ್ನೇ ಆಗಿಲ್ಲ. ಹೀಗೆ ಫ್ರೆಂಡ್ಶಿಪ್ ತನ್ನದೇ ಆದ ಒಂದು ಛಾಪನ ಮೂಡಿಸ್ತದೆ ಪ್ರತಿಯೊಬ್ಬರ ಜೀವನದಲ್ಲಿ. ಬಟ್ ಅದನ್ನ ಸಮಗ್ರವಾಗಿ ನಿರ್ವಹಿಸಿಕೊಂಡು ಹೋಗುವಂತಹ ಒಂದು ತಾಳ್ಮೆ, ಆ ಒಂದು ಪರಿಕಲ್ಪನೆ ಪ್ರತಿಯೊಬ್ಬರ ಜೀವನದಲ್ಲಿ ಇರಬೇಕು. ಅನೇಕರು ಅನೇಕ ವಿಧಗಳಲ್ಲಿ ಪರಿಚಯ ಆಗ್ತಾರೆ, ಬೇರೆ ಬೇರೆ ಸಂದರ್ಭಗಳಲ್ಲಿ ಸನ್ನಿವೇಶಗಳಲ್ಲಿ ಪರಿಚಯ ಆಯ್ತಾರೆ. ಅವು ಬೇರೆ ಬೇರೆ ತರದವು, ಪ್ರತಿಯೊಬ್ಬರ ಜೀವನದಲ್ಲೂ ಅದು ಹಾಗೆ ಆಗತ್ತೆ. ಬಟ್ ಅದನ್ನ ನಿರ್ವಹಿಸೋದಿದೆಯಲ್ಲ, ಅದು ನಿಜವಾಗ್ಲೂ ಕೂಡ ಒಂದು ದೊಡ್ಡತನ ಅಂತ ಹೇಳ್ಬೋದು.
10: ಸೊ ಅವರ ಹೆಸರೇನು?
13: ಕೆಂಪಪ್ಪ ಅನ್ಬಿಟ್ಟು ಗುಂಡ್ಲುಪೇಟೆ. ಮತ್ತೆ ಇನ್ನೊಬ್ಬರು ಸ್ನೇಹಿತರು ಅಂತಂದ್ರೆ, ನನಗೆ ಆಕಾಶವಾಣಿ ಕಡೆಯಿಂದ ಪರಿಚಯ ಆದಂತವ್ರಲ್ಲಿ ನಮ್ಮ ಎಂಯು ಸೋಮಶೇಖರ್ ಅರಸೀಕೆರೆ ದುಮ್ಮೇನಹಳ್ಳಿ ಅವರು. ಇವ್ರದ್ದು ನಮ್ದು ಒಡನಾಟ 2008 ಇದೆ, ಇವತ್ತಿನವರೆಗೂ ಸಹ ಇದೆ. ನಿಜವಾಗ್ಲು ಒಂದ್ ರೀತಿಯ ಅವಿಸ್ಮರಣೀಯ ಸ್ನೇಹ ನಮ್ದು. ಯಾಕೆಂತಂದ್ರೆ ಯಾವಾಗ್ಲೂ ನೆನ್ಕೊಳ್ಬೇಕು ನಾವು. ಪ್ರತಿಯೊಂದು ಇದ್ರಲ್ಲೂ ನಾವು ಮಾತಾಡಿದೀವಿ, ನೇರ ನೇರ ಭೇಟಿ ಆಗಿದ್ದೀವಿ. ಒಂದು ನಿಜವಾಗ್ಲು ಫ್ರೆಂಡ್ಶಿಪ್ ಅನ್ನೋದು ಎವರ್ ಗ್ರೀನ್ ರಿಲೇಶನ್ಶಿಪ್ ಸರ್ ಪ್ರತಿಯೊಬ್ಬರಿಗೂ. ಬಟ್ ಅದನ್ನ ಕಾಪಾಡ್ಕೊಳ್ಳುವಲ್ಲಿ ಪ್ರತಿಯೊಬ್ಬರು ತನ್ನದೇ ಆದ ಒಂದು ಪಾತ್ರವನ್ನು ವಹಿಸ್ತಾರೆ. ಇದು ನನ್ನ ಅನಿಸಿಕೆ ಸರ್ ಸ್ನೇಹದ ಬಗ್ಗೆ.
10: ಓಕೆ ಓಕೆ, ಸೂಪರ್ ಆಗಿ ಹೇಳಿದ್ರಿ. ಧನ್ಯವಾದಗಳು ನೀವು ಕೂಡ. ಸೊ ಮಧುಕುಮಾರ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಮಾತಾಡಿದ್ರು ಅವರ ಫ್ರೆಂಡ್ಶಿಪ್ ನ ಬಗ್ಗೆ. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಲೈಫಲ್ಲಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಒಬ್ಬ ಫ್ರೆಂಡ್ ಯಾರು ಅವ್ರ ಬಗ್ಗೆ ಕೂಡ ಹೇಳಿ. ಆ್ಯಂಡ್ ನೀವು ವಾಕ್ ಮಾಡ್ತಾ ಆಗಿರ್ಬೋದು ಅಥವಾ ನೀವೆಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರಾ ಬಸ್ಗಳಲ್ಲಿ, ಅದರಲ್ಲೂ ಕೂಡ ನಿಮಗೆ ಒಬ್ಬ ಒಳ್ಳೆಯ ಫ್ರೆಂಡ್ ಸಿಕ್ಕಿರ್ಬೋದು, ಅಥವಾ ನೀವು ಟ್ರೈನಲ್ಲಿ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೂ ಸಿಕ್ಕಿರ್ಬೋದು, ಅಥವಾ ಎಲ್ಲೋ ಅಂಗಡಿಗೆ ಹೋಗಿರ್ತೀರಾ ಸುಮ್ಮನೆ ಮಾತಾಡ್ತೀರಾ, ಅವರೊಬ್ಬ ಒಳ್ಳೆ ಫ್ರೆಂಡ್ ಆಗಿರ್ಬೋದು. ಸೊ ಈ ಥರ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಲೈಫಲ್ಲಿ ಯಾರೊಬ್ಬರು ಸಿಗ್ತಾರೆ, ಅವರು ತುಂಬ ಒಳ್ಳೆಯ ಒಂದು ಫ್ರೆಂಡ್ ಆಗಿ ಕೂಡ ನಮ್ಮ ಲೈಫಲ್ಲಿ ಉಳ್ಕೊಳ್ತಾರೆ ಅಂತಂದರೆ ನಿಮ್ಮ ಲೈಫಲ್ಲಿ ಯಾರವರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಬೋದು. ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
14: ನಮಸ್ತೆ ಶ್ರೀಧರ್, ಶುಭ ಸಂಜೆ.
10: ನಮಸ್ತೆ ಕುಸುಮ ಅವರು.
14: ಹೌದು ಶ್ರೀಧರ್,
10: ಹೇಗಿದ್ರಾ?
14: ಕುಸುಮ ಕೃಷಿನಗರದಿಂದ.
10: ನಾನ್
14: ಚೆನ್ನಾಗಿದ್ದೀನಿ ಶ್ರೀಧರ್, ನೀವು ಚೆನ್ನಾಗಿದ್ದೀರಾ?
10: ನಾವು ಸೂಪರ್ ಆಗಿದೀವಿ
14: ಶ್ರೀಧರ್. ವಾತಾವರಣ ಚೆನ್ನಾಗಿದೆ, ಎಲ್ಲ ಆರೋಗ್ಯವಾಗಿದ್ದಾರೆ ಅನ್ಕೊಂತೀನಿ. ಹೇಳಿ ಶ್ರೀಧರ್.
10: ಇವತ್ತಿನ ಕಾರ್ಯಕ್ರಮದಲ್ಲಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಒಬ್ಬ ಫ್ರೆಂಡ್ ಯಾರು ಅಂತ ಕೇಳ್ತಾ ಇದ್ವಿ, ನಿಮ್ಮ ಲೈಫಲ್ಲಿ ಯಾವ ರೀತಿಯ ಫ್ರೆಂಡ್ ಯಾರಾದ್ರೂ ಇದ್ದಾರಾ?
14: ಶ್ರೀಧರ್ ತುಂಬಾ ಜನ ಇದಾರೆ. ಯಾಕೆಂದ್ರೆ ನಾವು ಎಲ್ಲೇ ಹೊರಗಡೆ ಟೂರ್ ಹೋಗ್ಬೇಕಂದ್ರೆ ನಮ್ಗೆ ಈಗ ನಾವು ಬುಕ್ ಮಾಡ್ಕೊಂಡಿರ್ತೀವಿ ಒಂದ್ ಇದ್ರಲ್ಲಿ ಟ್ರಾವೆಲರ್ ಅಲ್ಲಿ, ಅಲ್ಲಿ ಹೋದಾಗ್ಲೇ ನಮಗೆ ಅವ್ರ ಫ್ರೆಂಡ್ ಆಗದಲ್ವಾ. ಅವರೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್ ಅಂತಾನೆ ಹೇಳ್ಬೇಕು ಅವ್ರಿಗೆಲ್ಲ. ಯಾಕೆಂದ್ರೆ ನಾವೊಂದ್ ಜಿಲ್ಲೆ, ನಾವೊಂದ್ ರಾಜ್ಯದಿಂದ ಬಂದಿರ್ತೀವಿ, ಅವ್ರ ಕಡೆಯಿಂದ ಬಂದಿರ್ತಾರೆ. ಎಲ್ಲ ಅಲ್ಲಿ ಸಿಕ್ಕಾಗ ನಾವು ಒಟ್ಟಾಗಿ ಒಂದು ಬಸ್ ಅಲ್ಲಿ ಒಂದು ಫ್ಲೈಟ್ ಅಲ್ಲಿ ಹಿಂಗ್ ಹೋಗುವಾಗ ಫ್ರೆಂಡ್ ಆಗ್ತಿವಲ್ವಾ, ಅದು ಫ್ರೆಂಡ್ಶಿಪ್ ಅನ್ನೋದು ಸಂಬಂಧಕ್ಕಿಂತ ಮೀರಿದ್ದು ಅಂತ ಹೇಳ್ತಿವಲ್ವಾ. ಹಾಗಾಗಿ ಅವರೆಲ್ಲ ತುಂಬಾ ಜನ ಇದಾರೆ ಆತರ. ನಾವು ಎಸ್ಪೆಷಲಿ ನಾನು ಯುರೋಪ್ ಟ್ರಿಪ್ ಹೋಗಿದ್ದಾಗ 20 ಎಲ್ಲ ಗೊತ್ತಿಲ್ಲದೆ ಇರೋಂತ ಬೇರೆ ಬೇರೆ ರಾಜ್ಯದಿಂದ ಬುಕ್ ಆಗಿ ಬಂದಿದ್ದು ಅಂತವ್ರೆ ಫ್ರೆಂಡ್ಸ್ ಸುಮಾರು ಜನ ಇದಾರೆ. ಬೆಂಗಳೂರಿನವ್ರು ಸುಮಾರು ಜನ ಒಂದು ಗ್ರೂಪ್ ಬಂದಿತ್ತು. ಮತ್ತೆ ಹಿಂಗೆ ಪಕ್ಕದ ಸ್ಟೇಟ್ ಇಂದನು ಕೂಡ ತಮಿಳ್ನಾಡು ಹಿಂಗೆಲ್ಲ ಬಂದಿದ್ರು. ಅವರೆಲ್ಲರೂ ತುಂಬಾನೇ ಫ್ರೆಂಡ್ಸ್ ಆಗಿದ್ರು. ಒಂದೇ ಕುಟುಂಬ ಏನೋ ಅನ್ನೋ ತರ ಫ್ರೆಂಡ್ಶಿಪ್ ಆಗ್ಬಿಟ್ಟು ನಾವು 20 ಹೇಗೆ ಕಳೀತು ಅನ್ನೋದೇ ಗೊತ್ತಾಗದೆ ಆ ಫ್ರೆಂಡ್ಶಿಪ್ ಅನ್ನೋದು ಆ ರೀತಿ ಇರುತ್ತೆ ಶ್ರೀಧರ್. ಈಗ ಅದರಲ್ಲಿ ನಿರ್ಮಲ ಅಂತ ಹೇಳಿ, ಸ್ಮಿತಾ ಅಂತ, ಮತ್ತೆ ಚಂದ್ರ ಅಂತ ಹೇಳಿ, ನಂದಿನಿ ಅಂತ, ಸ್ವರ್ಣ ಅಂತ ಹೇಳಿ, ಹೀಗೆ ಸುಮಾರು ಜನ ಫ್ರೆಂಡ್ಸ್ ಎಲ್ಲ ಫ್ಯಾಮಿಲಿ ಜೊತೆ ಜೊತೆಗೆ ಬಂದಿದ್ದು. ಎಲ್ಲ ಕುಟುಂಬ ಒಂಥರ ಫ್ಯಾಮಿಲಿ ಫ್ರೆಂಡ್ ತರನೇ ಆಗ್ಬಿಟ್ಟಿದ್ವಿ. ಇವತ್ತಿಗೂ ಕೂಡ ಅವರೆಲ್ಲ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಗೆ ಒಂದು ಪ್ರವಾಸದಲ್ಲಿ ಸಿಕ್ಕಿದ್ದಂತ ಫ್ರೆಂಡ್ಸ್ ಗಳು ಈಗ ಲೈಫ್ ಅಲ್ಲಿ ಈಗ ದಿನನಿತ್ಯ ಕಾಂಟ್ಯಾಕ್ಟ್ ಅಲ್ಲಿ ಇದ್ಬಿಟ್ಟು ಮಾತಾಡೋ ಅಷ್ಟು ಫ್ರೆಂಡ್ಸ್ ಆಗ್ಬಿಟ್ಟಿದೀವಿ. ಈ ತರ ಫ್ರೆಂಡ್ಸ್ ಗಳು ಅಂದ್ರೆ ಹಾಗೆ
10: ಮತ್ತೆ ಎಲ್ಲ ಒಟ್ಟಿಗೆ ಸೇರಿ ನೆಕ್ಸ್ಟ್ ಟ್ರಿಪ್ ನ ಪ್ಲಾನ್ ಮಾಡ್ತೀರಾ?
14: ಹೌದು ಶ್ರೀಧರ್, ನಾವು 20-24 ಅಲ್ಲಿ ಹೋಗಿದ್ದು ಯುರೋಪ್. ನೆಕ್ಸ್ಟ್ 25 ಅಲ್ಲಿ ಲಾಸ್ಟ್ ಇಯರ್ ಸೌತ್ ನಾವು ಸೌತ್ ಇಂಡಿಯಾ ಹೋದ್ವಿ ಮತ್ತೆ ನಿರ್ಮಲ ಟ್ರಾವೆಲ್ ಅಲ್ಲಿ, ಅವಾಗ ಕೂಡ ನಾವು 8 ಜನ ಫ್ಯಾಮಿಲಿ ಒಟ್ಟಾಗಿದ್ವಿ ಅಲ್ಲಿ. ಹಾಗೆ ಈ ಫ್ರೆಂಡ್ಶಿಪ್ ಅನ್ನೋದು ಹಾಗೆ ಅಲ್ವಾ, ಅದು ಯಾಕೆಂದ್ರೆ ಸಮಾನ ಮನಸ್ಥಿತಿ ಇರುತ್ತೆ, ಯಾವುದೇ ಒಂದು ಮೇಲೋ ಕೀಳು ಅಂತ ಹೇಳಿರಲ್ಲ, ಒಂದು ಅಂತಸ್ತು ಏನು ಬರೋದಿಲ್ಲ ಅಲ್ಲಿ. ಇಲ್ಲ ನಾನು ಚೆನ್ನಾಗಿದ್ದೀನಿ ನೀನ್ ಚೆನ್ನಾಗಿಲ್ಲ ಅಂತ ಅಸೂಯ ಭಾವ ಇರಲ್ಲ ಫ್ರೆಂಡ್ಶಿಪ್ ಅಲ್ಲಿ ಅಲ್ವಾ. ಹಾಗಾಗಿ ಆ ಫ್ರೆಂಡ್ಶಿಪ್ ಅನ್ನೋದೇ ಹಾಗೆ ಅದು, ಯಾಕೆಂದ್ರೆ ಎಲ್ಲರೂ ಒಟ್ಟಾಗಿ ಒಂದೇ ರೀತಿ ನಡ್ಕೊಂತೀವಿ, ಮಾತಾಡ್ತೀವಿ, ಸಮಾನ ಮನಸ್ಥಿತಿ ಇದ್ದಾಗ ಭಿನ್ನಾಭಿಪ್ರಾಯ ಇರೋದಿಲ್ಲ ಅಲ್ಲಿ. ಹಾಗಾಗಿನೇ ನನ್ನ ಸಂಬಂಧಕ್ಕಿಂತ ಮೀರಿದ್ದು ಈ ಸ್ನೇಹ ಅಂತ ಹೇಳಿದ್ದು.
10: ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ಮ ರೇಡಿಯೋ ಮೂಲಕ?
14: ನನ್ನ ಫ್ರೆಂಡ್ಸ್ಗೆಲ್ಲ ಹೇಳೋದಿಷ್ಟೇ, ಯಾವಾಗ್ಲೂ ಈ ಫ್ರೆಂಡ್ಶಿಪ್ ಹೀಗೆ ಇರ್ಲಿ, ಯಾವಾಗ ಈಗ ಮಧ್ಯದಲ್ಲಿ ಈ ಒಂದು ಹಂತದಲ್ಲಿ ಸಿಕ್ಕಿರೋಂತ ಫ್ರೆಂಡ್ಸ್, ಬಾಲ್ಯ ಫ್ರೆಂಡ್ಸ್ ಅಲ್ಲ, ಮದ್ವೆ ಆದ ನಂತರ ಸಿಕ್ಕಿದವರಲ್ಲ, ಈಗ ಮಧ್ಯದಲ್ಲಿ ಸಿಕ್ಕಿರೋಂತ ಫ್ರೆಂಡ್ಸ್ಗಳು ಇಷ್ಟೊಂದು ಒಂದು ಸ್ನೇಹನ ಹೆಚ್ಚು ಹಚ್ಕೊಂಡ್ಬಿಟ್ಟು ಒಬ್ರಿಗೊಬ್ರು ಒಂದು ಲಿಂಕ್ ಅಲ್ಲಿ ಒಂದು ಸಂಪರ್ಕದಲ್ಲಿ ಇದೀವಲ್ಲ, ಅದೇ ಒಂದು ಖುಷಿ. ಅವರಿಗೆಲ್ಲ ಯಾವಾಗ್ಲೂ ಕೂಡ ಹೇಳೋದು, ನಾವು ನಮ್ಮ ಶಿವಮೊಗ್ಗಕ್ಕೆ ಬನ್ನಿ, ಜೋಗ ನೋಡ್ಬೋದು, ಈಗೆಲ್ಲ ಕರಿತಾ ಇರ್ತೀನಿ ಅವರಿಗೆಲ್ಲ, ನಮ್ಮ ಈಗ ಸುತ್ತಮುತ್ತ ಇರೋ ಪ್ರವಾಸಿ ತಾಣ ನೋಡ್ಬೋದು ಅಂತ ಹೇಳಿ ಕರಿತಾ ಇರ್ತೀನಿ. ಹೀಗೆ ಎಲ್ಲಾದ್ರೂ ಒಮ್ಮೆ ಮತ್ತೆ ಭೇಟಿಯಾಗೋಣ, ಮೀಟ್ ಆಗೋಣ ಅಂತ ಹೇಳ್ತಾರೆ, ಮತ್ತೆ ಸಂದರ್ಭ ಬಂದಾಗ ಇದೇ ರೀತಿ ಒಂದಾಗಿ ಸೇರೋದು ಮಾತಾಡೋದು ಇರುತ್ತೆ. ಅದ್ರ ಮಧ್ಯದಲ್ಲಿ ಬಿಟ್ರೆ ಇನ್ನ ಮೊಬೈಲ್ ಇದೆಯಲ್ಲ, ಈಗೆಲ್ಲ ಒಬ್ರಿಗೊಬ್ರು ನಾವೇನೇ ವಿಷಯಗಳನ್ನ ಹಂಚ್ಕೊಳ್ಲಿಕ್ಕೆ ಮಾತಾಡ್ಲಿಕ್ಕೆ, ಈ ಫ್ರೆಂಡ್ಶಿಪ್ ಆ ರೀತಿ ತುಂಬಾ ಚೆನ್ನಾಗಿದೆ. ಇಷ್ಟು ಎಲ್ಲ ಫ್ಯಾಮಿಲಿ ಒಂದು, ಅದ್ರ ಜೊತೆ ಮುಖ್ಯವಾಗಿ ಏನ್ ಗೊತ್ತಾ ಶ್ರೀಧರ್, ನಮ್ ಯುರೋಪ್ ಟ್ರಿಪ್ ಹೋದಾಗ ಉಮಾಶ್ರೀ ಅವರು ಬಂದಿದ್ರು, ಚಿತ್ರನಟಿ, ಅವರು ಕೂಡ ನಮ್ಗೆ ಅಷ್ಟು ಒಂದು ಕ್ಲೋಸ್ ಫ್ರೆಂಡ್ ಆಗಿದ್ರು ಅವರು. ಅವರು ನಮ್ ಜೊತೆ 20 ಡೇಸ್ ಇದ್ರು, ನಮ್ಮ ಬಸ್ ಅಲ್ಲೇ ಅಲ್ಲಿ ಎಲ್ಲ ಓಡಾಡುವಾಗ ನಮ್ ಜೊತೆನೆ ಇರ್ತಾ ಇದ್ರು. ಒಂದು ಕಾಮನ್ ಪೀಪಲ್, ಹೆಂಗೆ ನಾನು ಒಬ್ಬ ಚಿತ್ರನಟಿ, ನಾನು ಕಲಾವಿದೆ ಅನ್ನೋ ಒಂದು ಹಮ್ಮು ಬಿಮ್ಮು ಏನು ಇರ್ಲಿಲ್ಲ ಅವರಲ್ಲಿ, ಅಷ್ಟು ಒಂದು ಸ್ನೇಹ ಜೀವಿ ಅವರು, ತುಂಬಾನೇ ಚೆನ್ನಾಗಿ ನಮ್ ಜೊತೆ ಅಡ್ಜಸ್ಟ್ ಆಗಿದ್ರು, ತುಂಬಾ ಎಲ್ಲಾ ಜೊತೆಗೂ ಫೋಟೋ ತೆಗಿಸ್ಕೊಳೋದು, ಈ ರೀತಿ ಎಲ್ಲ ಇರ್ತಾ ಇತ್ತು ಈ ಸ್ನೇಹ ಅನ್ನೋದು.
10: ಸೂಪರ್ ಆಗಿ ಹೇಳಿದ್ರಿ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ನಿಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಳೋದಕ್ಕೆ. ಓಕೆ, ಕುಸುಮ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಅವರ ಫ್ರೆಂಡ್ಶಿಪ್ನ ಬಗ್ಗೆ ಹೇಳ್ತಾ ಇದ್ರು. ಆ್ಯಂಡ್ ಈಗೆಲ್ಲ ಇನ್ನೊಂದು ಅದೇ ಟ್ರೆಂಡ್ ಅಂತಂದರೆ, ಸೊ ಈ ರೀತಿ ಏನು ಸ್ಟ್ರೇಂಜರ್ಸ್ ಜೊತೆಗೆ ಒಂದು ಟ್ರಾವೆಲ್ ಮಾಡುವಂಥದ್ದು, ಸೋಲೋ ಟ್ರಿಪ್ಗಳನ್ನ ಹೋಗ್ತಾ ಇರ್ತಾರಲ್ಲ ಅವರೆಲ್ಲ, ಈ ರೀತಿ ಸ್ಟ್ರೇಂಜರ್ಸ್ ಜೊತೆಗೆ ಒಂದು ಏನು ಟೂರ್ ಪ್ಯಾಕೇಜ್ ಇರುತ್ತೆ, ಸೊ ಅದರಲ್ಲಿ ಪ್ಯಾಕೇಜ್ನ ಬುಕ್ ಮಾಡಿಕೊಂಡು ಆರಾಮಾಗಿ ಹೋಗ್ತಾರೆ. ಸೊ ಅವರು ಒಬ್ರಿಗೊಬ್ರಿಗೆ ಯಾರಿಗೂ ಪರಿಚಯನೇ ಇರಲ್ಲ, ಅಲ್ಲಿ ಸುಮಾರು ಜನ ಫ್ರೆಂಡ್ಸ್ ಆಗ್ತಾರೆ, ಒಳ್ಳೆ ಒಂದು ಫ್ರೆಂಡ್ಶಿಪ್ ಕೂಡ ಬೆಳೆಯುತ್ತೆ. ಈ ತರ ಒಂದು ಏನು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಫ್ರೆಂಡ್ಶಿಪ್ ಕೂಡ ನಿಮ್ಮ ಲೈಫಲ್ಲೇ ಆಗಿದ್ರೆ ಅದ್ರ ಬಗ್ಗೆ ನೀವು ಕೂಡ ನಮ್ಮ ಜೊತೆ ನಿಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೆಯುತ್ತೆ. ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
15: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ, ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ, ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
16: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್, 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
1: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ ಎಸ್ಎಸ್ ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. ಎಸ್ಎಸ್ ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
16: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
15: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
17: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
10: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ. ನಮ್ಮ ಬಾನುಲಿ, ನಾನು ಆರ್ಜೆ ಶ್ರೀಧರ್, ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು, ಹಾಗೆ ನಿಮ್ಮ ಲೈಫಲ್ಲಿ ಸಿಕ್ಕಂತಹ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ ಕೂಡ ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಸೊ ಕರೆ ಮಾಡಬೇಕಾದಂತಹ ಸಂಖ್ಯೆ 9686279692697. ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
18: ಸರ್, ನಮಸ್ಕಾರ ಸರ್, ಮಂಡ್ಯದಿಂದ ಕೆಂಡೇಗೌಡ ಮಾತಾಡ್ತಾ ಇದ್ದೀನಿ ಸರ್.
10: ನಮಸ್ತೆ ಕೆಂಡೇಗೌಡ ಸರ್, ಹೇಗಿದ್ದೀರಾ
18: ಸರ್? ಆರಾಮಾಗಿದ್ದೀನಿ ಸರ್, ತಾವೆಲ್ಲ ಚೆನ್ನಾಗಿದ್ದೀರಾ ಸರ್?
10: ನಾವು ಸೂಪರ್ ಆಗಿದ್ದೀವಿ.
18: ಥ್ಯಾಂಕ್ ಯು ಸರ್.
10: ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಲೈಫಲ್ಲಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಒಬ್ಬ ಫ್ರೆಂಡ್ ಯಾರು ಅಂತ ಹೇಳಿ ಕೇಳ್ತಾ ಇದ್ವಿ. ಸೊ ನಿಮಗೆ ಆ ರೀತಿಯ ಫ್ರೆಂಡ್ಶಿಪ್ ಇದೆಯಾ ಸರ್? ಯಾರಾದ್ರೂ ಇದಾರಾ ಜೊತೆಗೆ?
18: ಸರ್ ಇದಾರೆ ಸರ್, ಇದ್ದಾರೆ ಸರ್, ನಾನು ಕೇಳಿದ್ದೀನಿ ಸರ್, ನಿಮ್ಮ ಪ್ರೋಗ್ರಾಮ್ ಕೇಳ್ತಾ ಇದ್ದೀನಿ, ಚೆನ್ನಾಗಿ ಮೂಡ್ ಬರ್ತಾ ಇದೆ. ನನಗೆ 1982 ನನಗೆ ನೌಕರಿ ಸಿಕ್ಕಿದಾಗ ಅನ್ಎಕ್ಸ್ಪೆಕ್ಟೆಡ್, ನೆಕ್ಸ್ಟ್ ಡೇ ನಾನು ರಿಪೋರ್ಟ್ ಮಾಡ್ಕೊಂಡು ನೆಕ್ಸ್ಟ್ ಡೇನೆ ಏನೋ ಬಾಂಧವ್ಯ, ಒಂದು ರೀತಿ ಹಳೆ ಜನ್ಮದ ಬಾಂಧವ್ಯನೋ ಏನೋ ಆ ರೀತಿ ನಮ್ಮಿಬ್ಬರ ಒಂದು ಇದು ಸ್ನೇಹ ಫ್ರೆಂಡ್ಶಿಪ್. ಅವತ್ತಿನಿಂದ ಇವತ್ತುವರೆಗೂ 42 ವರ್ಷ ಸರ್ ಇವತ್ತು ನನ್ಗೆ, ನನ್ ಕೆಲಸ ಸಿಕ್ಕಿ ನನ್ಗೆ ಈ 42 ವರ್ಷದಲ್ಲೂ ನಮ್ಮ ಅವತ್ತಿನ ಹೇಗಿತ್ತು ನಮ್ಮ ಇದು, ಇವತ್ತು ಅದೇ ರೀತಿ ಒಂದು ದಿವಸ ನಮ್ಮ ಅವ್ರ ಬಗ್ಗೆ ಯಾವುದೇ ಮುನಿಸಾಗ್ಲಿ ಏನೇ ಆಗ್ಲಿ ಒಂದು ಭೇದ ಭಾವ ಆಗ್ಲಿ ಏನು ಇಲ್ಲ ಸರ್. ಅದೇ ರೀತಿ ಇದೆ ಸರ್. ಹಾಗಾಗಿ ನಮ್ಮ ಹನುಮಂತರಾಯಪ್ಪ ಅಂತ ಅವ್ರ ಹೆಸರು, ಈಗ ಒಂದು ಡ್ರೈವಿಂಗ್ ಸ್ಕೂಲ್ ನಡೆಸ್ತಾ ಇದಾರೆ ಅವರು, ಮೋಟಾರ್ ಡ್ರೈವಿಂಗ್ ಸ್ಕೂಲ್. ನಾನು ಇಲ್ಲಿ ವ್ಯವಸಾಯಕ್ಕೆ ಬಂದು ಹಳ್ಳಿ ಸೇರ್ಕೊಂಡೆ. ಇವತ್ತಿನವರೆಗೂ ಅದೇ ಸಂಬಂಧ ಇದೆ ಸರ್ ನನ್ಗೆ. ಯಾವಾಗ್ಲೂ ಯಾರೇ ಏನೇ ಕೇಳಿದ್ರು ಒಬ್ಬ ವಿಚ್ಛಿನ್ನ ಇದು ಸ್ನೇಹ ಅಂತ ಅಂದ್ರೆ ಅವ್ರ ಹೆಸರು ಹೇಳಕ್ ನಾ ಇಷ್ಟಪಡ್ತೀನಿ ಸರ್.
10: ಹೌದು
18: ಸರ್.
10: ಸೊ ಹಾಗೆ ಅವ್ರಿಗೋಸ್ಕರ ಏನಾದ್ರು ಹೇಳೋದಕ್ಕೆ ಇಷ್ಟಪಡ್ತೀರಾ
18: ಸರ್? ನಮ್ಮ ಫ್ರೆಂಡ್ಶಿಪ್ ನಮ್ಮ ಅವರ ಉಸಿರಿ ಇರೋ ತನಕ ಇದೇ ರೀತಿ ಕಂಟಿನ್ಯೂ ಆಗ್ಲಿ ಸರ್, ಇನ್ನೇನಿಲ್ಲ ಸರ್. ಯಾಕಂದ್ರೆ ನಮ್ದು ಈ ಮಾದರಿ ಸ್ನೇಹ ಫ್ರೆಂಡ್ಶಿಪ್ ಸರ್. ಅವ್ರ ಸಂಬಂಧಿಕರು, ನಮ್ ಸಂಬಂಧಿಕರು ಎಷ್ಟೇ ಜನ ಇದ್ರು, ಎಲ್ಲೇ ಅವ್ರ ಸಮಾರಂಭಕ್ಕೆ ಹೋದ್ರು ಕೂಡ, ನಮ್ ಸಮಾರಂಭಕ್ಕೆ ಅವ್ರು ಬಂದ್ರು ಕೂಡ, ಸ್ನೇಹಿತರು ಎಲ್ಲಿದ್ದಾರೆ

0: ಅವರು ನಿಮ್ಮ ಲೈಫಲ್ಲಿ ಒಬ್ಬ ಒಳ್ಳೆಯ ಫ್ರೆಂಡ್ ಆಗಿ ಕೂಡ ಉಳ್ಕೊಳ್ತಾರೆ. ಅಂತಹ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ. ಓಕೆ, ಏನವೇ ಕಾಲ್ ಕಟ್ ಆಯಿತು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ. ನಮ್ಮ ಸಂಖ್ಯೆ 9686609962279 ಈ ಸಂಖ್ಯೆಗೆ ಕರೆ ಮಾಡಿ ನಮ್ಮ ಜೊತೆನಲ್ಲಿ ಮಾತಾಡಿ ಅಂತ ಹೇಳ್ತಾ. ಸೊ ನೋಡಿ, ಯಾವುದೇ ಒಂದು ಫ್ರೆಂಡ್ಶಿಪ್ ಆಗಿರಲಿ, ಸೊ ಸಿಗುವಂಥದ್ದು ಅನ್ಎಕ್ಸ್ಪೆಕ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ಈಗ ನೀವು ಸ್ಕೂಲ್ಗಳಿಗೆ ಸೇರ್ಕೊಂಡಾಗಲೂ ಅಷ್ಟೇ, ನಿಮಗೆ ಅವ್ರು ಯಾರು ಎಲ್ಲಿರ್ತಾರೆ ಏನು ಗೊತ್ತಿರಲ್ಲ. ಆದರೆ ಎಲ್ಲೆಲ್ಲಿಂದನೋ ಬಂದಿರುವಂತಹ ಏನು ಫ್ರೆಂಡ್ ಸ್ಟೂಡೆಂಟ್ಸ್ ಕೂಡ ನಿಮಗೆ ಒಬ್ಬ ಒಳ್ಳೆಯ ಫ್ರೆಂಡ್ ಆಗಿರ್ತಾರೆ. ಅದು ಚೈಲ್ಡ್ಹುಡ್ ಡೇಸಲ್ಲಿ ಈ ರೀತಿ ಸ್ಕೂಲ್ಗಳಿಗೆ ಹೋಗೋದ್ರಿಂದ ಇರ್ಬೋದು, ಹಾಗೆ ನೀವು ಈ ರೀತಿ ಟ್ರಾವೆಲ್ ಮಾಡುವಾಗ ಆಗಿರ್ಬೋದು, ವಾಕ್ ಮಾಡುವಾಗ ಆಗಿರ್ಬೋದು, ನಿಮಗೆ ಯಾರೋ ಒಬ್ಬ ವ್ಯಕ್ತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗ್ತಾರೆ, ಅವರು ನಿಮಗೆ ಒಳ್ಳೆಯ ಒಂದು ಫ್ರೆಂಡ್ ಕೂಡ ಆಗಿರ್ತಾರೆ. ಸೊ ಈ ರೀತಿ ನಿಮ್ಮ ಲೈಫಲ್ಲಿ ಕೂಡ ಆಗಿದ್ದರೆ ಅವ್ರ ಬಗ್ಗೆ ನಮ್ಮ ಜೊತೆ ಮಾತಾಡ್ತಾ ಹೇಳ್ಬೋದು ಅಂತ ಹೇಳ್ತಾ. ಕೆಲವೊಂದು ಸರಿ ಏನಾಗುತ್ತೆ, ಈ ಜಗಳಗಳಿಂದಲೂ ಕೂಡ ಫ್ರೆಂಡ್ಶಿಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದು ಯಾವ ಥರ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಅದಕ್ಕೂ ಮುಂಚೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
1: ಹಲೋ, ನಮಸ್ತೆ ಸರ್.
0: ನಮಸ್ತೆ.
1: ಗುಣಾ ಶಂಕರ್ ಘಟ್ಟ.
0: ಗುಣಾ ಅವರು ಹೇಗಿದ್ದೀರಾ?
1: ಚೆನ್ನಾಗಿದ್ದೀನಿ ಸರ್, ನೀವು ಚೆನ್ನಾಗಿದ್ದೀರಾ?
0: ಓ, ನಾವು ಚೆನ್ನಾಗಿದ್ದೀವಿ ಮೇಡಮ್. ನಿಮ್ಮ ಕಡೆ ಎಲ್ಲ ಮಳೆ ಆಯ್ತಾ?
1: ಸರ್ ಇಲ್ಲ, ಮಳೆ ಮೋಡ ತರ ಮುಸ್ಕಿತ್ತು, ಬಟ್ ಒಂದ್ ಒಳ್ಳೆ ವಾತಾವರಣ ಇತ್ತಷ್ಟೇ, ಮಳೆ ಏನಾಗ್ಲಿಲ್ಲ ಸರ್.
0: ಓಕೆ ಓಕೆ. ಸೊ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಲೈಫಲ್ಲಿ ಸಿಗಂತಹ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ ಯಾರು ಅಂತ ಹೇಳಿ ಕೇಳ್ತಾ ಇದ್ವಿ.
1: ಸರ್ ಹೇಳ್ಕೊಳ್ಳೇಬೇಕಾದಂತ ಒಬ್ಬ ಫ್ರೆಂಡ್ ಸರ್ ನನಗದು, ಅನಿರೀಕ್ಷಿತನೆ, ಅನ್ಎಕ್ಸ್ಪೆಕ್ಟೆಡ್. ನೀವು ಹೇಳೋ ಪ್ರಕಾರ 1987-88 ಸಮಯ ಫಸ್ಟ್ ಇಯರ್ ಬಿಕಾಮಲ್ಲಿ ಇದ್ದೆ, ನಂದೊಂದು ಕವಿತೆ ಒಂದು ಕವನ ಸಂಕಲನದಲ್ಲಿ ಪ್ರಕಟ ಆಯ್ತು. ಅದನ್ನ ಮೆಚ್ಚಿ ಒಬ್ರು ಪತ್ರ ಬರೆದ್ರು, ಅವ್ರು ಧಾರವಾಡ ಯೂನಿವರ್ಸಿಟಿಲಿ, ಅವರು ಡಿಗ್ರಿ ಸ್ಟೂಡೆಂಟ್. ನನ್ನ ಫ್ರೆಂಡ್ ಈ ತರ ಪತ್ರಗಳಿಗೆಲ್ಲ ಉತ್ತರ ಇಡಬಾಬ, ಇದ್ ಮಾಡ್ಬೇಡ, ಪೋಲಿ ಅವರು ಸುಮ್ನೆ ಅಂತದ್ದು ಹರ್ದಕ್ ಬಿಡು ಅಂತ ಅಂದ್ಲು. ಬಟ್ ನನಗೆ ಆ ಪತ್ರದಲ್ಲಿ ಅಂತದ್ದು ಏನು ಕಾಣ್ಲಿಲ್ಲ ಸರ್. ಕಂಟಿನ್ಯೂಯೇಷನ್ ಮಾಡಿದೆ. ಅದು ಎಲ್ಲಿವರೆಗೂ ಬಂತು ಆ ಪತ್ರದ ಮಿತ್ರತ್ವ ಅಂದ್ರೆ, ಅವ್ರನ್ನ ನೋಡಿದ್ದು ಎಷ್ಟೋ ವರ್ಷಗಳ ಸುದೀರ್ಘ ಅವಧಿಯಲ್ಲಿ 2-3 ಸಾರಿ. ಒಂದು ನನ್ನ ಮದ್ವೆಲಿ ಅವ್ರು ಒಂದ್ಸರಿ ಬಂದೋದ್ರು, ಅವ್ರ ಮಗಳ ಮದ್ವೆಲಿ ಒಂದ್ಸರಿ ಬಂದೋದೆ. ಈಗ 2 ವರ್ಷದಿಂದ ಬೆಳಗಾವಿಲ ಒಂದು ನಮ್ದು ಕವಿಯತ್ರಿಯರ ಸಮ್ಮೇಳನದಲ್ಲಿ ಹೋಗಿ ಬರ್ಬೇಕಾದ್ರೆ ಮನೆಗೆ ಹೋಗಿ ಬಂದೆ. ಎಷ್ಟು ನಿಷ್ಕಾಮ ಅಂದ್ರೆ, ಅವಾಗ ಪತ್ರಗಳು ಸರ್, ಈ ಫೋನು ಮೊಬೈಲು ಏನು ಇರ್ಲಿಲ್ಲ. ನನ್ನ ಮದ್ವೆ ಆದ ನಂತರನೂ ಪತ್ರ ನಿರಂತರವಾಗಿ ನಡೀತಾ ಇತ್ತು. ಇವತ್ತು ಸಹ ನನ್ನ ಡಿಗ್ರಿ ಫ್ರೆಂಡ್ಸ್, ಕಾಲೇಜ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರೆ, ನಾಗೇಶ್ ಪತ್ರ ಬರಿತಾ ಇದೆಯಾ ಅಂತ ಹೇಳ್ತಾರೆ. ಹೌದು, ಬರಿತಾ ಇದ್ದೀನಿ. ಫ್ಯಾಮಿಲಿ ಏನು ಇಲ್ಲ, ಏನು ಇಲ್ಲ. ಯಾಕೆಂದ್ರೆ ನಮ್ಮಿಬ್ಬರಿಗಿಂತ ನಮ್ಮಿಬ್ರು ಮನಸ್ಸಲ್ಲಿರೋ ಆ ಸ್ನೇಹ ಪವಿತ್ರವಾಗಿತ್ತು, ಹಾಗಾಗಿ ನಾವು ಇಲ್ಲಿವರೆಗೂ ಆ ಸ್ನೇಹ ಉಳ್ಕೊಳ್ಳೋದಿಕ್ಕೆ ಸಾಧ್ಯ ಆಯ್ತು ಅಂತ. ಈಗ 2ನೇ ವರ್ಷದಲ್ಲಿ ಅವ್ರ ಊರಿಗೆ ಹೋದಾಗ ಅವ್ರ ಮಗಳು ಟೀಚರ್ ಸರ್, ಅವರು ತುಂಬಾ ಖುಷಿ ಪಟ್ಲು, ಆಂಟಿ ನಿಮ್ಮ ನಮ್ಮ ಅಪ್ಪಾಜಿ ನಿಮ್ಮ ಬಗ್ಗೆ ನನ್ಗೆ ತುಂಬಾ ಖುಷಿ ಆಗುತ್ತೆ, ನಾನು ಹೆಮ್ಮೆ ಪಡ್ತಾ ಇದ್ದೀನಿ, ನೀವಿಬ್ರು ಅಂತ ಒಂದು ಒಳ್ಳೆ ಸ್ನೇಹ ಅಲ್ಲಿಂದ ಇಲ್ಲಿಗೂ ಉಳಿಸ್ಕೊಂಡ್ ಬಂದಿದ್ದೀರಲ್ವ ಅಂತ. ಸರ್ ಈ ಮಾತು ಅವ್ರು ಹೇಳ್ಬೇಕಾದ್ರೆ, ನಾಗೇಶ್ ಹೆಂಡತಿ ಅಕ್ಕ, ಅವನು 3 ಮಕ್ಕಳು, ನಾನು ಅಷ್ಟು ಜನ ಒಟ್ಟಿಗೆ ನಡುವೆ ಹಾಲಲ್ಲಿ ಕೂತ್ ಮಾತಾಡ್ತಾ ಇದ್ವಿ ಅಂದೆ ನಾನು ಅವಾಗ. ಅಷ್ಟು ಒಂದು ಒಳ್ಳೆ ಸ್ನೇಹ ಇರೋದಕ್ಕೆ ಇವತ್ತು ನಿಮ್ಮ ಫ್ಯಾಮಿಲಿ ಒಳಗಡೆ ಬಂದು ಕೂತ್ಕೊಂಡು ಇಷ್ಟು ಧೈರ್ಯವಾಗಿ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಅಲ್ವಾ ನಾಗೇಶ್ ಅಂದೆ. ಅವ್ರು ಸ್ವಲ್ಪ ನಾಚಿಕೆ ಸ್ವಭಾವ ಸರ್, ಹೌದ್ರಿ ಅವ್ರು ಧಾರವಾಡ ಶೈಲಿ, ಹೌದ್ರಿ ಹೌದ್ರಿ ಅಂತ ಹೇಳ್ತಾ ಇದ್ರು. ಸರ್ ಇದೊಂದೆಲ್ಲ ನೆನೆಸ್ಕೊಂಡಾಗ ಹೌದು, ಇದು ಎಲ್ಲೂ ನಾವು ಒಬ್ರಿಗೊಬ್ರು ಭೇಟಿಯಾಗಿ ಮಾತಾಡಿ ನಕ್ಕು ಬೆಳೆಸಿರೋ ಸ್ನೇಹ ಅಲ್ಲ, ಅದ ಅಲ್ಲಿಂದ ಇಲ್ಲಿಗೆ ಒಂದು ಪತ್ರ ಮುಖೇನೆ ಇಲ್ಲಿವರೆಗೂ ಬಂದಿದೆ. ಆದ್ರೆ ನಾವಾಗ್ಲೇ ಮಕ್ಳು ಮೊಮ್ಮಕ್ಳು ಕಾಲದ್ದು ಸರ್, ಈಗ ನಾವೀಗ ಇಲ್ಲಿವರೆಗೂ ಒಂದು ಈ ಸ್ನೇಹ ಒಂದು ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅಂತಂದ್ರೆ, ನನ್ನ ಸ್ನೇಹಿತರು ಗೊತ್ತಿರೋರೆಲ್ಲ ಕೇಳ್ತಾರೆ ನಾಗೇಶ್ ಇನ್ನು ಲೆಟರ್ ಬರೀತಾರ. ಹೌದು, ಅವಾಗ ಲೆಟರ್ ಇತ್ತು, ಈಗ ಕಮ್ಯುನಿಕೇಶನ್ ಮೊಬೈಲ್ ನಲ್ಲಿದೆ. ಬಟ್ ಫ್ರೆಂಡ್ಶಿಪ್ ಏನು ಕೊರತೆ ಆಗಿಲ್ಲ, ಅದ ಅಷ್ಟೇ ಪವಿತ್ರವಾಗಿ ಹಂಗೆ ನನ್ನ ಲೈಫ್ಲಿ ಒಂದು ಅಸೆಟ್ ತರ ಉಳ್ಕೊಂಡ್ ಬಂದ್ಬಿಟ್ಟಿದೆ. ನನ್ನ ಜೀವನದಲ್ಲಿ ಸಂಪಾದಿಸಿರೋ ಕೆಲವೇ ಕೆಲವು ಆಸ್ತಿಗಳಲ್ಲಿ ಈ ಒಂದು ನಾಗೇಶ್ ಗರ ಅನ್ನೋ ಒಂದು ಸ್ನೇಹನ ಹಂಗೆ ಇಟ್ಕೊಂಡ್ ಬಂದಿದ್ದೀನಿ. ಇದ್ರ ಬಗ್ಗೆ ಹೇಳ್ತಾ ಹೋದ್ರೆ ಒಂದು ಪುಸ್ತಕ ಬರಿಬಹುದು, ಬಟ್ ನಿಮ್ಮಲ್ಲಿ ಒಂದು ಟೈಮ್ ಲಿಮಿಟ್ ಇರೋದ್ರಿಂದ ನಾನು ಶಾರ್ಟ್ ಆಗಿ ಒಂದಿಷ್ಟು ನಿಮಗೆ ಹೇಳಿದೆ ಸರ್, ಇದಿಷ್ಟು ಮಾತಾಡೋದಿಕ್ಕೆ ಅವಕಾಶ ಮಾಡಿಕೊಟ್ರಿ, ತುಂಬಾ ಧನ್ಯವಾದಗಳು.
0: ಓಕೆ, ಸೊ ನಿಮ್ಮ ಬೆಸ್ಟ್ ಫ್ರೆಂಡ್ ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ನಮ್ಮ ರೇಡಿಯೋ ಮೂಲಕ?
1: ಇಲ್ಲ ಸರ್, ಕಡೆವರೆಗೂ ನನಗೆ ಈ ಸ್ನೇಹ ಹೀಗೇ ಇರ್ಲಿ. ಆಮೇಲೆ ಅದೇ ಸರ್, ಒಂದು ಎಲ್ಲಿ ಎಲ್ಲಿಂದ್ರೆ ಎಲ್ಲೂ ಒಂದು ಒಂದು ನಿಷ್ಕಲ್ಮಶವಾದ ಮನಸ್ಸು ಸರ್ ಅದು. ಅದು ಹೆಂಗೆ ಅಂದ್ರೆ, ಅದು ಈ ಭಗವಂತ ಕೊಟ್ಟಿದ್ದು ಒಂದು ಗಿಫ್ಟ್ ಸರ್ ಅದು. ಈ ಸ್ನೇಹ ಹೀಗೆ ಇರ್ಲಿ, ಈ ವಾಯ್ಸ್ ರೆಕಾರ್ಡ್ ಅನ್ನು ಸಹ ಈಗ ನಾನು ಅವನಿಗೆ ಮನೆಗೆ ಕಳಿಸ್ತೀನಿ, ಅವನ ಫ್ಯಾಮಿಲಿ ಸಮೇತ ಇದನ್ನ ಕೇಳಿಸ್ಕೊಳ್ತಾನೆ.
0: ಓಕೆ, ಗುಣಾ ಅವರು ಕರೆ ಮಾಡಿದ್ರು ಶಂಕರ್ ಘಟ್ಟದಿಂದ, ಅವರ ಫ್ರೆಂಡ್ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಈ ಒಂದು ಲಾಂಗ್ ಡಿಸ್ಟೆನ್ಸ್ ಆಗಿದ್ರು ಕೂಡ ಫ್ರೆಂಡ್ಶಿಪ್ ಹಾಗೇನೆ ಉಳ್ಕೊಂಡಿರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರು. ಅಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ, ನಿಮ್ಮ ಆ ಒಂದು ಫ್ರೆಂಡ್ ಯಾರು, ಮತ್ತೆ ನಿಮ್ಮ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿರುವಂತಹ ಫ್ರೆಂಡ್ನ ಬಗ್ಗೆ ಕೂಡ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ
2: ಹಲೋ.
0: ನಮಸ್ತೆ.

0: ನಮಸ್ತೆ
1: ಶಾಂತ ಅವರು.
0: ಹೌದೌದು, ಹೇಗಿದ್ದೀರಾ?
1: ಹೇಗಿದ್ದೀರಾ ಶಾಂತ ಅವರೇ?
0: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
1: ನಾವು ಸೂಪರ್ ಆಗಿದ್ದೀವಿ ಮೇಡಮ್.
0: ಊಟ ಆಯ್ತು, ಕಾಫಿ ಆಗಿಲ್ಲ.
1: ಊಟ ಆಗಿದೆ, ಕಾಫಿ ಆಗಿಲ್ಲ, ಎಲ್ಲ ನಿಮಗೆ ಗೊತ್ತಾಗ್ಬಿಟ್ಟಿದೆಯಲ್ಲ.
0: ಪ್ರೋಗ್ರಾಮ್ ಕಾಫಿ ಕುಡಿಯೋದಿಲ್ಲ.
1: ಹೌದು. ಸೊ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಲೈಫಲ್ಲಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಒಬ್ಬ ಫ್ರೆಂಡ್ ಯಾರು ಅಂತ ಕೇಳ್ತಾ ಇದ್ವಿ, ಹೇಳ್ಬೋದಾ?
0: ಫ್ರೆಂಡ್ಸ್ ಅಂದ್ರೆ, ನಾವು ಅಂದ್ರೆ ಒಂದು ಮಣಿಪುರಿ ಹಾಸ್ಪಿಟ್ಲ್ ಹೋಗಿದ್ವಿ ಹಿಂಗೆ ಹುಷಾರಿಲ್ಲ ಅಂತ ತೋರ್ಸ್ಲಿಕ್ಕೆ. ಅಲ್ಲೊಬ್ರು ಫ್ರೆಂಡ್ಸ್ ಆದ್ರು, ಈಗ 7 ಇಯರ್ ಆಯ್ತು. ಅವರು ಶಶಿ ಅಂತ, ಅವರು ಈಗಲೂ ನಾವು ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ. ತುಂಬಾ ಎಷ್ಟು ವರ್ಷಕ್ಕೂ ಫ್ರೆಂಡ್ಸ್ ತರ ಇದೀವಿ. ಆಮೇಲೆ ಇನ್ನೇನು ಕ್ಲಾಸ್ ಫ್ರೆಂಡ್ಸ್ ಎಲ್ಲ, ಅವರೆಲ್ಲ ಚಿಕ್ಕ ವಯಸ್ಸಿಂದಾನೆ ಫ್ರೆಂಡ್ಸ್ ಆಗಿ. ಈಗ ನೀವು ಒಂಥರ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್ ಆಗಿದ್ದೀರಾ. ಶಿವಮೊಗ್ಗ FM ಬಾನುಲಿ ಕೇಂದ್ರದಲ್ಲರೂ ನಮಗೂ, ನೀವು ಎಲ್ಲರೂ ನಮಗೆ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್. ಖುಷಿ ಆಗುತ್ತೆ ನಿಮ್ ಜೊತೆ ಮಾತಾಡ್ತಾ, ಕಾಂಟ್ಯಾಕ್ಟ್ ಅಲ್ಲಿರೋದು ಎಲ್ಲ ಖುಷಿ ಆಗ್ತಾ ಇದೆ. ಇನ್ನು ತುಂಬಾ ಜನ ಇದಾರೆ, ಹಿಂಗೆ ಬಸ್ ಅಲ್ಲಿ ಹೋಗ್ತಾ ಫ್ರೆಂಡ್, ಟ್ರೈನ್ ಅಲ್ಲಿ ಹೋಗ್ತಾ ಫ್ರೆಂಡ್ಸ್, ನೀವು ಎಲ್ಲ ಫ್ರೆಂಡ್ಸ್ ಆಗಿದಾರೆ. ಒಂದ್ 3-4 ಜನ, ನಮ್ಮ ಮಗ ಕೆಲಸದಲ್ಲಿ ಇದ್ರು, ಇದ್ರಲ್ಲಿ ಮೈಸೂರಲ್ಲಿ ಇದ್ರು. ಆಗ ಒಬ್ರು ನಮ್ಮ ಪಕ್ಕದ ಮನೆಯವರು ಫ್ರೆಂಡ್ಸ್ ಆಗಿದ್ರು. ಆಮೇಲೆ ಕೊಳ್ಳೆಗಾಲದಲ್ಲೆಲ್ಲ ಹೋಗಿದ್ವಿ, ಅಲ್ಲೂ ಫ್ರೆಂಡ್ಸ್ ಆಗಿ. ಇನ್ನು ಅವ್ರದ್ದು ನಮ್ದು ಇನ್ನ ಬಾಂಧವ್ಯ ಆಗಿ 15 ವರ್ಷ ಆಯ್ತು, ಮಗ ಅದನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಆದ್ರು. ಅವ್ರು ನಾವು ಇನ್ನು ಕಂಟಿನ್ಯೂ ರಾಜೇಶ್ವರಿ ಅಂತ, ಅವರು ಎಲ್ಲ BRCC ಗೆಲ್ಲ ಹೋಗಿ ಫೋಟೋ ಎಲ್ಲ ತಗಸ್ಕೊಂಡ್ ಬಂದಿದ್ದು ಎಲ್ಲ ಇನ್ನು ಹಾಗೆ ನೋಡ್ತಾ, ಯಾವಾಗ ನೋಡ್ಕೊಂತ ಇರುವಾಗ ನೆನಪಾಗ್ತಾ ಇರ್ತಾರೆ. ಅವ್ರು ಇನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದೀವಿ ನಾವು. ಅವರು ಎಷ್ಟು ನೆನೆಸ್ಕೋತಾ ಇರ್ತೀವಿ ಅಂದ್ರೆ, ಎಲ್ಲ ಫ್ರೆಂಡ್ಸ್ ಈ ತರ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ಸ್ ಗಳೇ ತುಂಬಾ ಜನ ಇದಾರೆ ನನ್ನ ಹತ್ರ. ಯಾವಾಗ್ಲೂ ನಾವು ಕಾಂಟ್ಯಾಕ್ಟ್ ಅಲ್ಲಿ ಮಾತಾಡ್ತಾ ಇರ್ತೀವಿ, ಅದು ಇದು ವಿಷಯ. ಅದೇ ನೋಡ್ರಿ, ನಾವು ಸಂಬಂಧದವ್ರ ಹತ್ರ ಈ ತರ ನಾವು ಫ್ರೀ ಆಗಿ ಮಾತಾಡಲ್ಲ. ಅದೇ ಒಂದು ಇದು ನೋಡ್ರಿ, ನಮ್ದು
1: ಫ್ರೆಂಡ್ಸ್ ಜೊತೆಗೆಲ್ಲ ವಿಷಯಗಳನ್ನ ಶೇರ್ ಮಾಡ್ಕೋಬಹುದು.
0: ಶೇರ್ ಮಾಡ್ಕೋಬಹುದು ತುಂಬಾ ಹತ್ರದ ಹತ್ರ ಫ್ರೆಂಡ್ಸ್ ಹತ್ರ ಅಂತ ಎಲ್ಲ ಒಂಥರ ಖುಷಿ ಆಗುತ್ತೆ. ಮತ್ತೆ ಎಲ್ಲ ನೀವು ಒಂಥರ ನಮಗೆ ಸಿಕ್ಕಿರೋದು ತುಂಬಾ ನಮಗೆ ಖುಷಿ ಆಗಿದೆ. ಹೀಗೆ ನಮ್ಮ ಎಲ್ಲರ ಬಾಂಧವ್ಯ ಹೀಗೆ ಮುಂದುವರಿಲಿ ಅಂತ ಆಶಿಸ್ತೀನಿ. ಯಾವಾಗೂ ಬ್ರೇಕ್ ಆಗದೇ ಇರ್ಲಿ ಅಂತ.
1: ಥ್ಯಾಂಕ್ ಯು ಶಾಂತ ಅವರು ಕರೆ ಮಾಡಿದಕ್ಕೆ, ಚೆನ್ನಾಗಿ ಮಾತಾಡಿದ್ರಿ. ಓಕೆ, ಶಾಂತ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಸೊ ಎಲ್ಲ ಫ್ರೆಂಡ್ಸ್ ಬಗ್ಗೆ ನೆನ್ಪು ಮಾಡ್ಕೊಂಡು ಹೇಳ್ತಾ ಇದ್ರು. ಮೋಸ್ಟ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಫ್ರೆಂಡ್ಸೇ ಜಾಸ್ತಿ ಅಂತ ಹೇಳ್ತಾ ಇದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಸೊ ನಿಮಗೆ ಯಾವ ರೀತಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಫ್ರೆಂಡ್ಸ್ ಸಿಕ್ಕಾರೆ? ಸೊ ಸುಮ್ಮನೆ ಮಾತಾಡಿದಂತಹ ಒಬ್ಬ ವ್ಯಕ್ತಿ ನಿಮ್ಮ ಲೈಫಲ್ಲಿ ಒಬ್ಬ ಒಳ್ಳೆಯ ಫ್ರೆಂಡ್ ಆಗಿ ಉಳ್ಕೊಂಡಿದ್ದಾರೆ ಅಂತಂದರೆ, ಅವ್ರ ಬಗ್ಗೆ ನಮ್ಮ ಜೊತೆ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಿದ್ದೀನಿ. ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ಕಾಫಿ ವಿತ್ ಅರ್ಜೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೇ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಸ್ಮಾರ್ಟ್ ಪ್ಲಾನಿಂಗ್ ಮಾಡಿದಾಗ ಜೀವನದ ಕನಸುಗಳೆಲ್ಲ ನನಸಾಗುತ್ತೆ.
7: ಎಲ್ ಐ ಸಿ ತಂದಿದೆ ನವ್ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್. ನಿಮಗೆ ಡ್ಯುಯಲ್ ಬೆನಿಫಿಟ್ಸ್ ಕೊಡುವಂತಹ ಪ್ಲಾನ್. ಇನ್ಶೂರೆನ್ಸ್ ಪಡೆಯಿರಿ, ಸೇವಿಂಗ್ಸ್ ಕೂಡ ಪಡೆಯಿರಿ. ಇದರಲ್ಲಿ ನಿಮಗೆ ಸಿಗುತ್ತೆ ಫ್ಲೆಕ್ಸಿಬಲ್ ಪ್ರೀಮಿಯಂ ಪೇಮೆಂಟ್ ಟರ್ಮ್ ಆಪ್ಷನ್ಸ್ ಮತ್ತು ಅಟ್ರಾಕ್ಟಿವ್ ಗ್ಯಾರಂಟೀಡ್ ಅಡಿಷನ್ಸ್ ಹಾಗೂ ಎಕ್ಸಿಸ್ಟಿಂಗ್ ಪಾಲಿಸಿ ಹೋಲ್ಡರ್ಸ್ಗೆ ಎನ್ಹಾನ್ಸ್ಡ್ ಗ್ಯಾರಂಟೀಡ್ ಅಡಿಷನ್ಸ್.
6: ನಿಮ್ಮ ಕನಸುಗಳಿಗಾಗಿ ಚೂಸ್ ಮಾಡಿ ಸಿಂಪಲ್, ಸೆಕ್ಯೂರ್ ಮತ್ತು ಸ್ಮಾರ್ಟ್ ಎಲ್ ಐ ಸಿ ನವ ಜೀವನ್ ಶ್ರೀ ರೆಗ್ಯುಲರ್ ಪ್ರೀಮಿಯಂ ಪ್ಲಾನ್.
7: ಹೆಚ್ಚು ಮಾಹಿತಿಗಾಗಿ ಎಲ್ ಐ ಸಿ ಏಜೆಂಟ್ ಅನ್ನು ಸಂಪರ್ಕಿಸಿ ಅಥವಾ ಎಲ್ ಐ ಸಿ india.in ವಿಸಿಟ್ ಮಾಡಿ. ಎಲ್ ಐ ಸಿ, ಹರ್ ಪಲ್ ಆಪ್ಕೆ ಸಾಥ್.
8: ಓಕೆ, ವೆಲ್ಕಮ್ ಬ್ಯಾಕ್. ನೀವು ಈಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿಯಿಂದ ನಾನು ಆರ್ಜಿ ಶ್ರೀಧರ್. ಇದು ಕಾಫಿ ವಿತ್ ಆರ್ ಶೋ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ನಿಮಗೆ ಸಿಕ್ಕಂತಹ ಅನ್ಎಕ್ಸ್ಪೆಕ್ಟೆಡ್ ಆದ ಫ್ರೆಂಡ್ ಯಾರು ಅನ್ನೋರ ಬಗ್ಗೆ ಕೂಡ ಹೇಳ್ಬೋದು. ಕರೆ ಮಾಡಬೇಕಾದಂತಹ ಸಂಖ್ಯೆ 9686029729 ಈ ಸಂಖ್ಯೆ ಕೂಡ ಕರೆ ಮಾಡಿ ಅಥವಾ ಮೆಸೇಜ್ ಕೂಡ ಮಾಡಿ ವಾಟ್ಸಪ್ಪಲ್ಲಿ ನಿಮ್ಮ ವಿಷಯಗಳನ್ನು ಶೇರ್ ಮಾಡಬಹುದು. ಸೊ ಹಾಗೀಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ. ಹಲೋ ಹಲೋ
9: ಸರ್, ನಮಸ್ಕಾರ.
8: ನಮಸ್ತೆ.
9: ಆರಾಮಿದ್ದೀರಿ ಸರ್?
8: ಆರಾಮಾಗಿದ್ದೀವಿ. ನೀವು?
9: ಆರಾಮಿದ್ದೀರಿ ಸರ್. ಬಹಳ ದಿವಸ ಆಯ್ತ್ರಿ ಸರ್ ನಿಮ್ ಜೊತೆ ಮಾತಾಡಲಾರೆ.
8: ರಮೇಶ್ ಅವ್ರಲ್ವಾ?
9: ಹೌದ್ರಿ ಸರ್, ಬಸವನ್ ಬಾಗೇವಾಡಿಯಿಂದ.
8: ಓಕೆ ರಮೇಶ್ ಅವ್ರ, ನಿಮ್ ಕಡೆ ಎಲ್ಲ ಹೇಗಿದೆ ವೆದರ್?
9: ಏನ್ ಮಳೆನೇ ಇಲ್ರಿ ಸರ್.
8: ಓಕೆ, ಸೊ ಮೋಡ ಆಗುತ್ತೆ ನಿಮ್ ಕಡೆಗೆ?
9: ಹಾ, ಇವತ್ ಮೋಡ್ನು ಆಗ್ಯದ, ಒಂದ್ ಸ್ವಲ್ಪ ಉದುರಾಕತ್ತೈತ್ರಿ ಸರ್. ಎಲ್ಲ ಬೆಳೆ ಕುರಿ ಮೇಸಕ ದನ ಮೇಸಕ ಕೊಟ್ರಿ ಸರ್, ಬೆಳೆ ಹೋದ್ಮೇಲೆ ಸ್ವಲ್ಪ ಬರ್ಲಾಕತ್ತೈತ್ರಿ ಸರ್.

0: ಓಕೆ,
1: ಎಲ್ಲ ಮುಂಗಾರಿ ಕೈ ಕೊಡ್ತ್ರಿನ್ ಹಿಂಗಾರಿಗರ ಆದ್ರ ಜೋಳ ಕಡ್ಲಿ ಗೋಧಿ ಇವ್ರನ್ನೆಲ್ಲ ಬಿತ್ತನೆ ಮಾಡೋದು ಇನ್ನ ಸೀಸನ್ ಐತ್ರಿ ಸರ. ಅಬ್ಬರ್ ಜುಬ್ರ ಆದ್ರ ಬರಂಗ್ರಿ ಸರ್ ಅವೆಲ್ಲ. ಮತ್ ಬಿಸಿಲು ಬಾಳ ಆಕೈತಲ್ರಿ ಮತ್ ಡಿಸೆಂಬರ್ ಇಂದ ಒಂದರ ಹೆಚ್ಚಿಗೆ ಮಳೆ ಆದ್ರ ಬೋನ್ ತಂಪಿಗೆ ಬಿದ್ದು ಅಂದ್ರ ಬರ್ತಾವ್ರಿ ಸರ. ಸರ್ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಇತ್ತು, ಹೋದ ವರ್ಷ ಮಾತಾಡಿದ್ರಿ, ಈ ವರ್ಷ ಆ ವಿಷಯ ಇಟ್ಕೊಂಡಿಲ್ಲಲ್ರಿ ಸರ.
0: ಹೌದಾ, ನಾನು ಅಬ್ಸರ್ವ್ ಮಾಡ್ಲಿಲ್ಲ. ಓಕೆ, ಇಲ್ಲಿ ಇವತ್ತು ಏನಂತಂದ್ರೆ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡ್ತಿದೀವಿ.
1: ಹೌದ್ರಿ ಸರ್, ಫ್ರೆಂಡ್ಶಿಪ್ ಬಗ್ಗೆ ಮಾತಾಡಕತ್ರಿ. ಮತ್ ಆಯುರ್ವೇದ ದಿನಾನು ಇತ್ರಿ ಸರ್, ಇದ್ರೊಳಗ್ ಯಾವ್ದಾರ ಒಂದ್ ವಿಷಯ ತರ್ತಾರತ್ ನಾ ಇಷ್ಟ ತನಕ ಆಗನ್ರಿ ಸರ್. ವಿಷಯ ಫ್ರೆಂಡ್ಶಿಪ್ ಬಗ್ಗೆ ಅಂದ್ರೆ ಫ್ರೆಂಡ್ಶಿಪ್ ಬಗ್ಗೆನು ಯಾವಾಗ್ಲೂ ಮಾತಾಡ್ಬೋದ್ರಿ ಸರ್.
0: ಹೇಳಿ, ಹಾಗಿದ್ರೆ ನೋಡೋಣ, ನಿಮ್ಮ ಪೌರ ಕಾರ್ಮಿಕರ ದಿನ ಇದೆ ಅಲ್ವಾ, ಸೊ ಪೌರ ಕಾರ್ಮಿಕರ ಬಗ್ಗೆ ನಿಮಗೆ ಏನನ್ಸುತ್ತೆ ಹೇಳಿ ನೋಡೋಣ.
1: ಪೌರ ಕಾರ್ಮಿಕರಿಂದ ಜಾತ್ರಿ ಊರ ಕೇರಿ ಸ್ವಚ್ಛವಾಗಿ ಇರ್ಲಾಕ್ ಸಾಧ್ಯನೇ ಇಲ್ರಿ ಸರ್. ಎಲ್ಲರೂ ಎಂದೆಂದೆಡೆ ಬಿಸಾಡೋದು ಅಷ್ಟೇ ರೀ ಎಲ್ಲರ ಕೆಲಸ. ಎಲ್ಲಾರ್ದು ಸ್ವಚ್ಛ ಮಾಡುದ ಪೌರ ಕಾರ್ಮಿಕರ ಕೆಲಸ ರೀ ಸರ್.
0: ಅಂದ್ರೆ
1: ಆದ್ಮೇಲೆ ಎಷ್ಟು ಮಾಲಿನ್ಯ ಮಾಡ್ತಾರಿ ಸರ್, ಅದನ್ನ ಸರಿಯಾಗಿ ವಿಲೇವಾರಿ ಮಾಡಿ ಒಣ ಕಸ ಹಸಿ ಕಸ ಅಂತ ಹೇಳಿ ಮಾಡ್ಯಾರಿ ಸರ್, ಯಾರು ಪಾಲ್ಸಂಗ್ಲ ಅದನ್ನ ಎಲ್ಲೆಂದೆಡೆ ಬಿಸಾಕ್ತಾರಿ ಸರ್.
0: ಅದೇ ರೀತಿನಲ್ಲೇ ನಾವೀಗ
1: ಕಡೆ ಗಮನ ಹರಿಸಲಾರ್ದೇನೆ ಸ್ವಚ್ಛ ಮಾಡ್ತಾರಿ ಸರ್.
0: ಹೌದೌದು,
1: ಮನೆ ಮುಂದೆ ನಾವು ಕಸ ಹೊಡ್ಕೋಬೇಕಾರ ಎಷ್ಟು ಬೇಸರ ಮಾಡ್ಕೋತೇವ್ರಿ ಸರ್. ಇಡೀ ಊರ್ ಸ್ವಚ್ಛ ಮಾಡುದಂದ್ರೆ ಅದು ಸಾಮಾನ್ಯ ಕೆಲಸ ಅಲ್ರಿ ಸರ್.
0: ಅದರಿಂದನೇ
1: ಊರ್ ಸ್ವಚ್ಛ, ನಮ್ಮ ನೈರ್ಮಲ್ಯ, ನಮ್ಮ ಆರೋಗ್ಯಕ್ಕೆ ಎಲ್ಲ ಅವರೇ ಕಾರಣರಿ ಸರ್.
0: ಹೌದೌದು, ಸೊ ಹಾಗಾಗಿ ನಾವು ಅವರ
1: ವಿಷಯ ತರ್ತಾರತ್ ಮಾಡಿದ್ನಿ ಹೇಳ್ರಿ ಸರ.
0: ಓಕೆ, ಇವಾಗ ಹೇಳಿದ್ರಲ್ಲ ಅದಕ್ಕೆ ಹೇಳೋ ರೀತಿನಲ್ಲೇ ಈಗ ನಮ್ಮ ಆರೋಗ್ಯಕ್ಕೋಸ್ಕರ ಅವರು ಎಷ್ಟು ಏನೋ ಕೆಲಸವನ್ನು ಮಾಡ್ತಾರೆ, ಅದೇ ರೀತಿನಲ್ಲೇ ಅವರ ಆರೋಗ್ಯಕ್ಕೋಸ್ಕರ ನಾವು ಕೂಡ ಕೆಲಸ ಮಾಡಬೇಕಾಗತ್ತೆ. ನಾವೀಗ ಜನಗಳೇನು ಅಲ್ಲೆಂದ್ರಲ್ಲಿ ಎಸಿತಾರೆ ಅಂತ ಹೇಳಿದ್ರಲ್ಲ, ಸೊ ನಾವು ಕೂಡ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಸುಮ್ನೆ ಎಲ್ಬೇಕಲ್ಲ ಎಸಿಯೋದ್ರಿಂದ ಅವರಿಗೂ ಕೂಡ ಆರೋಗ್ಯ ಹಾಳಾಗುತ್ತೆ. ನಮ್ ತರನೇ ಅವರು ಮನುಷ್ಯರಲ್ವಾ, ಅದಕ್ಕೋಸ್ಕರ ನಾವು
1: ಎಚ್ಆರ್ ಮಾಡ್ಬೇಕ್ರಿ ಸರ್. ಬರೀ ನಮ್ದು ಅಕ್ಕ ನೋಡ್ಕೋಬಾರ್ದು.
0: ಹೌದು, ಪೌರ ಕಾರ್ಮಿಕರು ಇದಾರೆ ಅಂತ ಹೇಳಿ ನಾವು ಎಲ್ಲ ಎಲ್ಲೆಂದ್ರಲ್ಲಿ ಎಸೆಯೋದು ಎಲ್ಲೆಂದ್ರಲ್ಲಿ ಹಾಕೋದು ಇದೆಲ್ಲ ಮಾಡಿದ್ರೆ ಅವರು ನಮ್ಮಂತಾನೆ ಮನುಷ್ಯರು, ಅವರಿಗೂ ಕೂಡ ಕಷ್ಟ ಆಗುತ್ತೆ, ಅವರಿಗೂ ಆರೋಗ್ಯದ ತೊಂದರೆಗಳು ಬರುತ್ತೆ. ಸೊ ನಾವು ಕೂಡ ಎಚ್ಚರಿಸಿಕೊಳ್ಳ
1: ತಿಳ್ಕೇಶ್ ಒಂದು ಜಿಂಗಲು ಮಾಡ್ಯಾರಿ ಸರ್. ಕಷ್ಟವ್ರ ಅಲ್ಲ, ಕಷ್ಟವ್ರ ಅನ್ಬಾರ್ದು, ಪೌರ ಕಾರ್ಮಿಕರು ಅನ್ಬೇಕತ್ತೆ. ನಮ್ ರೇಡಿಯೋದಾಗ ಪ್ರಸಾರ ಆಕೈತ್ರಿ ಸರ್.
0: ಹೌದು,
1: ನಾವು ಎಲ್ಲ ರೇಡಿಯೋ ಕೇಳೇ ಸುಧಾರಿಸ್ಕೊಂಡೇವ್ರಿ ಸರ್. ರೇಡಿಯೋ ಕೇಳೋರ್ ಎಲ್ಲಾ ತರ ಸುಧಾರಿಸ್ಕೊಂಡಾರ, ಕೇಳಲ್ದವ್ರ ಹಿಂಗ್ ಎಲ್ಲರ ಎಲ್ಲರ ಕಸ ಎಸಿತಾರಿ ಸರ್.
0: ಅವರಿಗೋಸ್ಕರ ಇವತ್ತಿನ ರೇಡಿಯೋ
1: ಕೇಳೇ
0: ಕಾರ್ಯಕ್ರಮದಲ್ಲೂ ಕೂಡ ಅದನ್ನೇ ಹೇಳಿದ್ವಿ ಎಲ್ಲರಿಗೂ ಕೂಡ. ಸೊ ಹಾಗೆ ಇವತ್ತು ನಾನು ಮಾತಾಡ್ತಿರೋದು ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫ್ ಅಲ್ಲಿ ಸಿಕ್ಕಂತಹ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ. ಸೊ ಹೇಳಿ, ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಆತರ ಸಿಕ್ಕಿಯಾರಾ?
1: ಹೌದ್ರಿ ಸರ್, ನಾ ಕುರಿ ಮೇಯಿಸಬೇಕಾದ್ರಿ ಸರ್. ಒಬ್ರು ದೂರಿನ ಊರವ್ರು ಬಿಜಾಪುರ ಅಚ್ಚಿ ಕಡಿದವ್ರು ಸಿಕ್ಕಿದ್ರಿ ಸರ್. ಅವ್ರ ನನಗ ಹಂಗ ನಾವು ಇಲ್ಲಿ ಲೋಕಲ್ದವ್ರ ಹಾಕೇವಿ ತಿರುವಿ ಬೆದರಿಸ್ತಾರ ಈ ಕಡೆ ಯಾಕೆ ಬಂದಿರ ಅಂತಾರ ಅಂತ ಹೇಳಿದ್ರು. ಅಂಜಿ ದೂರ್ ಸರ್ದಿದ್ರಿ ಸರ್. ಪಾಪ ಎಲ್ಲಿಯವರು ಬಂದಾರ ಪರಿಚಯ ಮಾಡಿಸ್ಕೋಬೇಕಂತ ಹೇಳಿ ನಾ ಪರಿಚಯ ಮಾಡ್ಕೊಂಡಿನ್ರಿ ಸರ್. 2004 ಸರ್, ಇಲ್ಲಿಗೆ 22 ಆಯ್ತ್ರಿ ಸರ್. ನಾವಿಬ್ರು ಒಟ್ಟಿಗೆ ಊಟ ಮಾಡ್ತೇವಿ, ಒಂದೇ ತಾಯಿ ಮಕ್ಕಳ ಜೊತೆ ಬಹಳ ಅನ್ಯಾನ್ಯವಾಗಿದೇವ್ರಿ ಸರ್. ನಾ ಪರಿಚಯ ಮಾಡ್ಕೊಂಡಿನ ಅಂತ ಹೇಳಿ ಇಂಥವ್ರು ಸಿಕ್ಕರು. ನಾ ಅಂಜ್ ಹೊಂಟಿದ್ದೆ ನಿಮ್ಮನ್ನ ನೋಡಿ, ನೀವು ಮಾತಾಡಿಸಿದ್ಕೂ ನನ್ ಜೀವನ ಸಾರ್ಥಕ ಆಯ್ತು ಅಂತ ಹೇಳ್ತಾನ್ರಿ ಸರ್.
0: ಅವ್ರ ಹೆಸರು?
1: ಅವ್ರ ಹೆಸರು ನಾನಾ ಪತ್ರಿ ಸರ್.
0: ಓಕೆ, ಅವ್ರದ್ದು ಊರು ಬೇರೆನಾ?
1: ಒಳ್ಳೆ ವ್ಯಕ್ತಿ ರೀ ಸರ್ ಅವ್ರು.
0: ಅವ್ರದ್ದು ಊರು ಬೇರೆನಾ?
1: ಹೌದ್ರಿ ಸರ್, ಅವ್ರ ಬಿಜಾಪುರ ತಾಲೂಕ್ ಬರ್ತೈತ್ರಿ ಸರ್. ನಮ್ದು ಭಜವಾನ್ ಬಾಗೇವಾಡಿ ತಾಲೂಕ್ ಬರ್ತೈತ್ರಿ ಸರ್.
0: ಓಕೆ ಓಕೆ ಓಕೆ, ಸೊ ಅವ್ರು ನಿಮ್ಮ ಲೈಫ್ ಅಲ್ಲಿ ಸಿಕ್ಕ
1: ಬಂದಾರನ ಇವ್ರು ಬೆದರಿಸ್ತಿರ್ಬೇಕಂತ ಹೇಳಿ ಹೋಳ್ ದೂರ ಹಾಯ್ಸ್ ಹೊಂಟಿದ್ರಿ ಸರ್. ಅನ್ನಾರ ಬರ್ರಿ ನನ್ ಬಂದ್ ನೀರ್ ಅದಾವ್ ನೀರ್ ಕುಡಿಬರಿ, ಎಲ್ ಹೊಂಟ್ರಿ ಏನ್ ತೆರ್ಬಿರಿ ಅವ್ರವ್ರ ನೀವ್ ಕೇಳಿನ್ರಿ ಸರ್. ನಾನು ಕೇಳ್ಕೊತ ಬಂದನು ಒಬ್ಬೊಬ್ರು ಅವ್ರಿಗೆ ಹೊಡೆದು ದೂಣ್ತತ್ರಿ ಸರ್, ಹಂಗ್ ಮಾಡ್ತಾರ ಅಂತ ಹೇಳಿ ಅವ್ರು ಅಂಜಾಕತ್ತಿದ್ರು.
0: ನೋಡಿ, ಅಲ್ಲಿಂದ ನಿಮಗೆ ಒಂದು ಫ್ರೆಂಡ್ಶಿಪ್
1: 24 ವರ್ಷದಿಂದ ಒಟ್ಟು ಒಂದೇ ಕುಟುಂಬದವ್ರ ತರ ಫ್ರೆಂಡ್ಸ್ ಅನ್ನೋದಕ್ಕಿಂತ ಅಣ್ಣ ತಮ್ಮನಕ್ಕಿಂತ ಹೆಚ್ಚದೇರಿ ಸರ್.
0: ಓಕೆ, ಸೊ ನೋಡಿ ಒಳ್ಳೆ ಒಂದು ಫ್ರೆಂಡ್ಶಿಪ್
1: ಒಳಗೆ ಒಳ್ಳೆ ವ್ಯಕ್ತಿ ಸಿಕ್ಕಾರತ್ ನನಗ್ ಹೆಮ್ಮೆ ಆದ್ರಿ ಸರ್. ನಾ ಸಿಕ್ಕದ್ ಅವ್ರಿಗೆ ಹೆಮ್ಮೆ ಐತ್ರಿ ಸರ್.
0: ಓಕೆ,
1: ನನಗ್ ಎಷ್ಟ್ ಮಂದಿ ಎಷ್ಟ್ ಮೋಸ ಮಾಡಿದ್ರು ಇವ್ ನೀವ್ ಒಬ್ಬರ ನನಗ್ ಇಂಥವ್ರ ಸಿಕ್ಕವ್ರ ಅಂತ ಹೇಳ್ತಾರೆ ಸರ್.
0: ನೋಡಿ, ಒಳ್ಳೆ ಒಂದು ಫ್ರೆಂಡ್ಶಿಪ್ ಹೀಗೆ ಇರ್ಲಿ ನಿಮ್ಮ ಫ್ರೆಂಡ್ಶಿಪ್ ಕೂಡ.
1: ಹಾ ರೀ ಸರ್, ನಿಮ್ಮ ಆಶೀರ್ವಾದನು ಹಿಂಗೆ ಇರ್ಲಿ.

0: ಓಕೆ ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು,
1: ಧನ್ಯವಾದಗಳು ಸರ್, ನಮಸ್ಕಾರ.
0: ಓಕೆ ನಮಸ್ತೆ. ರಮೇಶ್ ಅವ್ರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಮಾತಾಡ್ತಾ ಇದ್ರು, ಅವರ ಒಬ್ಬ ಫ್ರೆಂಡ್ ಹೇಗೆ ಸಿಕ್ಕರು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಹಾಗೆ ಇವತ್ತು ಪೌರ ಕಾರ್ಮಿಕರ ದಿನದ ಬಗ್ಗೆ ಕೂಡ ಅವರು ನೆನ್ಪು ಮಾಡಿಕೊಂಡು ಹೇಳಿದ್ರು. ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ಇದ್ದಾರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ
2: ಹಲೋ
0: ನಮಸ್ತೆ.
2: ನಮಸ್ತೆ ಸರ್.
0: ಹಾಂ ನಮಸ್ತೆ, ಅನಂತ್ ರಾಜ್ ಅವರು.
2: ಹೌದು ಸರ್, ಅನಂತ್ ರಾಜ್ ಗೊರ್ಲಡ್ಕ ಹಿರಿಯರ್ ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಸರ್.
0: ಹೇಗಿದ್ದೀರಾ?
2: ನಾವೇನ ಚೆನ್ನಾಗಿದ್ದೀವಿ ಸರ್. ಮಳೆ ಬರ್ಲಿಲ್ಲ ಸರ್, ಈ ವರ್ಷಕ್ಕೆ ಮಳೆ ಬರ್ಲಿಲ್ಲ.
0: ಈ ವರ್ಷಕ್ಕೆ ಮಳೆ ಬರ್ಲಿಲ್ಲ
2: ಸರ್, ಮೂರುವರೆ ತಿಂಗಳು ಆಯ್ತು ನೋಡಿ ಸರ್ ಮಳೆ.
0: ಹೌದು ಹೌದು
2: ಸರ್,
0: ನೋಡೋಣ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಸೈಕ್ಲೋನ್ ಇಂದ ಎಲ್ಲರೂ ಮಳೆ ಬಂದ್ರು ಬರಬಹುದು, ವೇಟ್ ಮಾಡೋಣ
2: ಸರ್. ಇನ್ನೊಂದು ತಿಂಗಳಿದೆ ಸರ್ ಟೈಮ್.
0: ಹೌದು ಹೌದು,
2: ಆ ತಿಂಗಳೊಳಗೆ ಮಳೆ ಬರಲಿಲ್ಲ ಅಂದ್ರೆ ಈ ವರ್ಷ ಪೂರಾ ಬರಾನೆ ಸರ್.
0: ಓಕೆ ಅನಂತ ರಾಜ್ ಅವರ.
2: ಹಾ ಸರ್
0: ಹೇಳಿ, ನಿಮ್ಮ ಲೈಫ್ ಅಲ್ಲಿ ಸಿಕ್ಕಂತಹ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಫ್ರೆಂಡ್ ಯಾರು ಅನ್ನೋದ್ರ ಬಗ್ಗೆ.
2: ಅದೇ ಸರ್, ನಾವು ರೇಡಿಯೋ ಕೇಳ್ಕೊತಾ ಇದ್ದೀವಿ ಸರ್. ಮುಂಚೆ ಯಾರು ನಮ್ಗೆ ಸ್ನೇಹಿತರಾಗಿರ್ಲಿಲ್ಲ. ಅದೇ ಒಂದೂರಲ್ಲಿ ಸರ್, ಹನುಮಂತಪುರ ಜಗಳೂರು ತಾಲೂಕು, ಅವರೇ ಸರ್ ನಮ್ಮನ್ನ ಫಸ್ಟ್ ನಮ್ಮ ನಂಬರ್ ಅನ್ನ ಟ್ಯಾಗ್ ಮಾಡಿ ಮೊದಲ ಬಾರಿಗೆ ನಮ್ಗೆ ಆಕಾಶವಾಣಿ ಬಳಗಕ್ಕೆ ಸೇರಿಸಿ ಅವರೇ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತ ಸ್ನೇಹಿತರು ಅಂದ್ರೆ ಒಂದೂರಲ್ಲಿ ಸರ್, ಹನುಮಂತಾಪುರದಿಂದ. ಮತ್ತೆ ಇನ್ನು ಸುಬ್ರಹ್ಮಣ್ಯ ಜಯಂತ ಸರ್ ಬೆಂಗಳೂರು, ಅವರು ಸರ್ ರೇಡಿಯೋದಿಂದ ಬಹಳಷ್ಟು ಸ್ನೇಹಿತರು ನಮ್ಗೆ ಸಿಕ್ಕಿದ್ದಾರೆ ಸರ್. ಅದು ಸರ್, ಅದೊಂದು ಮರೆಯಲಾಗದ ನೆನಪು ಸರ್. ಅವತ್ತೊಂದು ನಮ್ಮನ್ನ ನಮ್ ನಂಬರ್ ಅನ್ನ ಇದೆ ತಗೊಂಡ್ಬಿಟ್ಟು ಅವರು ನಮ್ಗೆ ಕಾಲ್ ಮಾಡಿದಾಗ ಆದಂತ ಸಂತೋಷ ಅಷ್ಟಿಷ್ಟ ಅಲ್ಲ ಸರ್. ಯಾಕಂದ್ರೆ ನಾವು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ, ನಮ್ಮ ಪರಿಚಯ ಆಗ್ತಿರಲಿಲ್ಲ ನಾವು ಆಕಾಶವಾಣಿಗೆ.
0: ಓಕೆ
2: ಅವರೇ ಸರ್ ನಮ್ಗೆ ಸಿಕ್ಕಂತ ಫ್ರೆಂಡ್ ಅಂತೆ ಒಂದರಲ್ಲಿ ಅವರು.
0: ಓಕೆ, ಸೊ ಅವರು ಅವರಿಗೋಸ್ಕರ ಏನಾದ್ರು ಹೇಳೋದಿದ್ಯಾ
2: ಸರ್?
0: ಅವರಿಗೋಸ್ಕರ ಏನಾದ್ರು ಹೇಳ್ತೀರಾ?
2: ಏನು ಹೇಳೋದಿಲ್ಲ ಸರ್.
0: ಓಕೆ ಸೊ ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಅನಂತ ರಾಜ್ ಅವರೇ. ಓಕೆ, ಅನಂತ ರಾಜ್ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ಫ್ರೆಂಡ್ ಬಗ್ಗೆ ಹೇಳ್ತಾ ಇದ್ರು. ನೀವು ಕೂಡ ಕರೆ ಮಾಡಿ ಮಾತಾಡಿ, ಸೊ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಲೈಫಲ್ಲಿ ಸಿಕ್ಕಂತಹ ಒಬ್ಬ ಫ್ರೆಂಡ್ ಯಾರು ಅನ್ನೋರ ಬಗ್ಗೆ ಹೇಳಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ
3: ಹಲೋ ಸರ್, ನಮಸ್ಕಾರ ಸರ್, ಹೇಗಿದ್ದೀರಾ ಸರ್?
0: ನಮಸ್ತೆ, ನಾವು ಆರಾಮಾಗಿದ್ದೀವಿ, ನೀವು ಹೇಗಿದ್ದೀರಾ ಚಿಕ್ಕಪ್ಪ ಅವರು?
3: ಚೆನ್ನಾಗಿದ್ದೇವೆ ಸರ್, ನಾವು ಕೂಡ.
0: ಓಕೆ ಚಿಕ್ಕಪ್ಪ ಅವರೇ, ಹೇಳಿ ನಿಮ್ಮ ಲೈಫಲ್ಲಿ ಮೋಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಂತಹ ಒಬ್ಬ ಫ್ರೆಂಡ್ ಯಾರು?
3: ಅಯ್ಯೋ ಆ ಥರ ಹೇಳಕ್ಕೆ ಬರಂಗಿಲ್ಲ ಸರ್, ನಾನು ಅದಕ್ಕೆ ಇಷ್ಟತ್ತರ್ಗೂ ಯೋಚನೆ ಮಾಡಿದೆ. ಆ ಥರ ಯಾರು ಸಂಪರ್ಕದಲ್ಲಿ ಸದಾ ಸಂಪರ್ಕದಲ್ಲಿ ಯಾರು ಇರಲಿಲ್ಲ ಅಂದ್ರೆ, ನಾವು ಯಾರೇ ಒಂದು ಎಲ್ಲೇ ಸಿಕ್ಕರು ಕೂಡ ಅವ್ರ ಜೊತೆ ಮಾತಾಡಿ ಅಲ್ಲೇ ಟೀ ಕುಡಿದು ಅಲ್ಲೇ ಬಗೆಹರಿಸ್ತಾ ಇದ್ವಿ, ಆದ್ರೆ ಪೂರ್ತಿಯಾಗಿ ಅದು ಸಂಪರ್ಕದಲ್ಲಿ ಇರ್ತಿರ್ಲಿಲ್ಲ. ಅಂದ್ರೆ ಏನಪ್ಪ ಅಂದ್ರೆ, ಈಗ ನಾವು ನಮ್ಮ ರೇಡಿಯೋ ಮೂಲಕ ನಾವು ಏನು ನಮ್ಮ ಗೆಳೆಯರ ಬಳಗ ನಾವು ಇದನ್ ಮಾಡ್ಕೊಂಡಿದ್ದೇವೆ, ಅದು ಅವರು ಮಾತ್ರ ನಿರಂತರವಾಗಿ ನಮಗೆ ಸಂಪರ್ಕದಲ್ಲಿ ಇರ್ತಾರೆ ಸರ್. ಯಾಕಂದ್ರೆ ಒಬ್ರು ಹೆಸರು ಹೇಳಿದ್ರೆ ಮತ್ತೆ ಇನ್ನೊಬ್ರಿಗೆ ಬೇಜಾರಾಗುತ್ತೆ, ಯಾಕಂದ್ರೆ ಸುಮಾರು ಜನ ನಮಗೆ ಕಾಲ್ ಮಾಡಿ ನಮ್ಮ ಒಂದು ಕಷ್ಟ ಸುಖ ವಿಚಾರಿಸ್ತಾನೆ ಇರ್ತಾರೆ. ಹಾಗಾಗಿ ನಮ್ಮ ರೇಡಿಯೋ ಮೂಲಕ ನಮಗೆ ಹೆಚ್ಚಾಗಿ ನಮಗೆ ಸಂಪರ್ಕದಲ್ಲಿ ಇದ್ದಾರೆ
0: ಸರ್. ಓಕೆ, ಫ್ರೆಂಡ್ಸ್ ಆಗಿರಂತೆ ಹೇಳ್ಬೋದು.
3: ಹೌದು ಸರ್, ರೇಡಿಯೋ ಒಂದು ಫ್ರೆಂಡ್, ರೇಡಿಯೋ ಜೊತೆಗೆ ಎಲ್ಲಾ ಫ್ರೆಂಡ್ಸ್ ಆಗಿದ್ದಾರೆ ಸರ್. ನಾನು ಈ ಮೂಲಕ ಹೇಳೋದು ಇಷ್ಟೇ ಸರ್, ನಮ್ಮ ಒಂದು ಏನು ರೇಡಿಯೋ ನಮ್ಮ ಕೇಳುಗರ ಒಂದು ಇದಾರೆ ಕೇಳುಗರು, ಅವರಲ್ಲಿ ನಾನು ಏನಪ್ಪ ಹೇಳೋದು ಅಂತಂದ್ರೆ, ಅವ್ರ ಮುಖ ನಾವು ನೋಡಿರಲ್ಲ, ನಮ್ಮ ಮುಖ ಅವ್ರು ನೋಡಿರಲ್ಲ. ನಾನು ಎಲ್ರಿಗೂ ಹೇಳೋದು ಇಷ್ಟೇ, ಶಿವಮೊಗ್ಗಕ್ಕೆ ಯಾರೇ ಬಂದ್ಲಿ ಸರ್, ಅವರು ಒಂದು ಫೋನ್ ಮಾಡಿದ್ರೆ ಅವರು ನಮ್ಮ ಹುಡುಕ್ಯಂದ್ ಬರೋದ್ ಬೇಡ ಸರ್, ಅವ್ರು ಎಲ್ಲಿ ಯಾವ ಜಾಗದಾಗ ಇರ್ತಾರ ಅದೇ ಜಾಗಕ್ಕೆ ಹೋಗಿ ಅವ್ರಿಗೊಂದು ಟೀ ಕುಡಿಸಿ ಅಥವಾ ಒಂದು ತಿಂಡಿ ತಿನ್ಸಿ ಅವ್ರನ್ನ ಮಾತಾಡ್ಸಿ ಬರೋ ಅಂತ ಒಂದ್ ಕೆಲ್ಸವನ್ನ ನಾನು ಈಗಾಗ್ಲೇ ನಿರಂತರವಾಗಿ ಮಾಡ್ತಾ ಇದೀನಿ ಸರ್. ಅದು ಯಾರೇ ಕೇಳಿದ್ರಾಗಿರ್ಲಿ, ಶಿವಮೊಗ್ಗಕ್ಕೆ ಬಂದಾಗ ಒಂದ್ ಫೋನ್ ಮಾಡಿದ್ರೆ ಸಾಕು, ಅವ್ರು ನನ್ನ ಹುಡುಕ್ಯಂಡ್ ಬರೋದ್ ಬೇಡ, ಅವ್ರು ಇದ್ದ ಜಾಗಕ್ಕೆ ಹೋಗಿ ಅವ್ರ ಜೊತೆ ಕೂತ್ಕೊಂಡು ಮಾತನಾಡಿ ಟೀ ಕುಡಿಸಿ ಅಥವಾ ತಿಂಡಿ ತಿನ್ಸಿ ಮತ್ತೆ ನಾನು ನಮ್ಮ ಅಂಗಡಿ ಕಡೆ ಬರೋಂತ ವ್ಯವಸ್ಥೆ ಕೂಡ ಈಗ ಆಲ್ರೆಡಿ ಮಾಡ್ತಾ ಇದೀನಿ. ಇನ್ನು ಯಾರಾದ್ರೂ ಶಿವಮೊಗ್ಗಕ್ಕೆ ಬಂದ್ರೆ ಹಾಗೆ ಹೋಗೋದ್ ಬೇಡ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ ಸರ್.
0: ಓಕೆ ಓಕೆ,
3: ಆಮೇಲೆ ಒಂದು ನಮ್ಮ ಪೌರ ಕಾರ್ಮಿಕರ ಬಗ್ಗೆ ಒಂದ್ ಸ್ವಲ್ಪ ಮಾತಾಡ್ಬೇಕು
0: ಸರ್. ಹೇಳಿ ಸರ್.
3: ಯಾಕೆಂದ್ರೆ ಪೌರ ಕಾರ್ಮಿಕರು ಅಂತಂದ್ರೆ ಅವರು ಕೂಡ ನಮ್ಮ ಹಾಗೆ ಮನುಷ್ಯರು ಸರ್. ಅವರು ನಮ್ಮ ಏನ್ ಬೀದಿಯಲ್ಲಿ ಬರ್ತಾರಲ್ಲ ಅವಾಗ ಅವ್ರನ್ನ ಬೇಕಾಬಿಟ್ಟಿಯಾಗಿ ಕರೆಯೋದಾಗ್ಲಿ, ಏಯ್ ಬಾ ಇಲ್ಲಿ ಏ ತಗಳ ಇಲ್ಲಿ ಅನ್ನೋ ತರ ಮಾಡಬಾರ್ದು. ಅವ್ರಿಗೂ ಗೌರವ ನಾವು ಫಸ್ಟ್ ಕೊಡ್ಬೇಕು. ಯಾಕೆ ಅಂದ್ರೆ ನಮ್ಮನೆ ಕಸ ನಾವೇ ಅದನ್ನ

0: ಬೇರ್ಪಡಿಸಕ ಅಸಹ್ಯ ಪಡುವಂತ ಸಮಯದಲ್ಲಿ ಅವರು ಎಲ್ಲದನ್ನ ಒಟ್ಟಾಗಿ ಅವ್ರಿಗೆ ಕಸ ಕೊಟ್ಟಾಗ ಅವ್ರು ಬೇರೆ ಬೇರೆ ಮಾಡಿಸ್ಕೊಳಕ್ ಅವ್ರಿಗೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದೊಂದು ಸ್ವಲ್ಪ ನಾವು ಯೋಚನೆ ಮಾಡ್ಬೇಕಾಗತ್ತೆ ಸರ್. ಹಾಗಾಗಿ ಅವರು ಕೂಡ ಮನುಷ್ಯರು, ಅವ್ರದ್ದು ಒಂದು ಸಂಸಾರ ಇದೆ. ಹಾಗಾಗಿ ಅವ್ರಿಗೂ ಕೂಡ ನಾವು ಕೊಡೋ ಕಸವನ್ನ ಬೇರೆ ಬೇರೆ ಆಗಿ ವಿಂಗಡಣೆ ಮಾಡಿ ಕೊಟ್ಟಾಗ ಅವ್ರಿಗೂ ಸ್ವಲ್ಪ ಖುಷಿ ಆಗುತ್ತೆ. ಆಮೇಲೆ ಅವರು ಏನೋ ಸ್ವಲ್ಪ ಕಾಫಿ ಕೊಡ್ರಿ, ಟೀ ಏನೋ ತಿಂಡಿ ಕೊಡ್ರಿ ಅಂತ ಕೇಳ್ತಾರೆ. ನಿಮ್ಗೆ ಯಾಕೆ ಕೊಡ್ಬೇಕು, ನಿಮ್ಗೆ ಗೌರ್ಮೆಂಟ್ ಸಂಬಳ ಕೊಡ್ತಾರಲ್ಲ ಅಂತ ಅವೆಲ್ಲ ತರಲೆ ಪ್ರಶ್ನೆ ಮಾಡಬಾರ್ದು ಸರ್. ನಮ್ಮ ಕೈಲಿ ಆದ್ರೆ ಕೊಡ್ಬೇಕು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಸರ್.
1: ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ಚಿಕ್ಕಪ್ಪ ಅವರೇ, ಚೆನ್ನಾಗಿ ಮಾತಾಡಿದ್ರಿ, ಥ್ಯಾಂಕ್ ಯು. ಸೊ ಚಿಕ್ಕಪ್ಪ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ಮಾತಾಡ್ತಾ ಹೇಳ್ತಾ ಇದ್ರು. ಸೊ ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಬಹುದು. ಹಾಗೆ ನೋಡಿ, ಈ ಒಂದು ಫ್ರೆಂಡ್ಶಿಪ್ ಆಗಿರೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಸಿಗ್ತಾರೆ ಅನ್ನೋದು ಯಾವುದೇ ವಯಸ್ಸಿನ ವ್ಯತ್ಯಾಸ ಇರೋದಿಲ್ಲ. ಹಾಗೆ ಜಗಳಗಳಿಂದ ಕೂಡ ಫ್ರೆಂಡ್ಶಿಪ್ ಆಗಿದೆ ಅಂತ ಹೇಳ್ತಾ ಇದ್ದೆ. ನನ್ನ ಒಂದು ಇನ್ಸಿಡೆಂಟ್ನ ಹೇಳಬೇಕು ಅಂತಂದರೆ, ನಾನು ಸ್ಕೂಲ್ ಡೇಸಲ್ಲಿದ್ದಾಗ ಸೊ ಸ್ಟಾರ್ಟಿಂಗು ಸ್ಕೂಲಿಗೆ ಸೇರಿಕೊಂಡಂಥ ಟೈಮು, ಆ ಟೈಮಲ್ಲಿ ನಾನು ಪೆನ್ಸಿಲು ಪೆನ್ನು ಇದೆಲ್ಲ ಇಟ್ಕೊಂಡಿದ್ದೆ ಬ್ಯಾಗಲ್ಲಿ. ಅದನ್ನು ಒಬ್ಬ ಫ್ರೆಂಡ್ ತೊಗೊಂಡು ಅವನ ಹತ್ರ ಇಟ್ಕೊಂಡಿದ್ದ. ಸೊ ಅದಕ್ಕೋಸ್ಕರ ಅವನ ಜೊತೆ ಜಗಳ ಆಡಿದ್ದೆ, ಒಂದು ತಿಂಗಳು ಮಾತಾಡೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾವಿಬ್ಬರು ಎಷ್ಟು ಮಾತಾಡೋಕ್ಕೆ ಶುರು ಮಾಡಿದ್ವಿ ಅಂತಂದರೆ, ಇಲ್ಲಿವರೆಗೂ ಕೂಡ ನಮ್ಮ ಫ್ರೆಂಡ್ಶಿಪ್ ಹಾಗೆಯೇ ಉಳ್ಕೊಂಡಿದೆ. ಸೊ ಇದು ನನಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಗಂತಹ ಒಂದು ಫ್ರೆಂಡ್ಶಿಪ್ ಅಂದರೆ ಹೇಳ್ಬೋದು. ಈ ರೀತಿ ನಮ್ಮ ಲೈಫಲ್ಲಿ ಒಬ್ಬೊಬ್ಬರು ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದು ವಿಚಾರದಿಂದ ನಮಗೆ ಫ್ರೆಂಡ್ ಆಗ್ತಾರೆ. ಸೊ ಆದರೆ ಅದು ಲೈಫ್ ಲಾಂಗ್ ಕೂಡ ಉಳಿಯುತ್ತೆ ಅಂತಂದರೆ ಆ ಒಂದು ಫ್ರೆಂಡ್ಶಿಪ್ ಯಾವಾಗಲೂ ಕೂಡ ಪ್ರೀಷಿಯಸ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಿಮ್ಮ ಲೈಫಲ್ಲಿ ಕೂಡ ಆ ರೀತಿ ಆಗಿದೆ ಅಂತಂದರೆ, ಸೊ ನೀವು ಕೂಡ ಆ ಫ್ರೆಂಡ್ನ ನೆನಪು ಮಾಡಿಕೊಂಡು ನಮ್ಮ ಜೊತೆ ನಿಮಗೆ ಅನಿಸಿರುವಂತಹ ವಿಷಯಗಳನ್ನ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಕೂಡ ಹೇಳ್ಬೋದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಲಾಸ್ಟ್ ಒಬ್ಬರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಹಲೋ
2: ಸರ್, ನಮಸ್ತೆ ರೀ.
1: ನಮಸ್ತೆ, ಯಾರಿದು?
2: ನಾ ಸರ್ ಯಾದಗಿರಿ ಜಿಲ್ಲಾ ಸುರಪುರ ತಾಲೂಕು ಆಲಿಯರಿ ನಿಂಗಣ್ಣ ಅಂತ ಸರ್ ಮಾತಾಡೋದು, ಕುಡಿಗಾರಿ ನಿಂಗಣ್ಣ ಅಂತ.
1: ಓಕೆ ನಿಂಗಣ್ಣ ಅವರು, ಹೇಗಿದ್ದೀರಾ?
2: ಸೂಪರ್ ಸರ್, ನೀವು ಹೇಗೆ ಸರ್?
1: ನಾವು ಸೂಪರ್ ಆಗಿದ್ದೀವಿ
2: ಸರ್. ಬರೀ ಮಳೆ ಹೆಂಗೆ ಸರ್?
1: ಮಳೆ ಇಲ್ಲ ಸರ್, ಅಷ್ಟೊಂದು ಏನು ಹೇಳೋಂಥ ಮಳೆ ಏನಿಲ್ಲ, ಸಣ್ಣದಾಗಿ ಆಗೊಮ್ಮೆ ಈಗೊಮ್ಮೆ ಬರುತ್ತೆ ಹೋಗುತ್ತೆ ಅಷ್ಟೇ.
2: ಹೌದು ಸರ್, ನಂಬಲ್ಲಿ ಸರ ನಂಬಲ್ಲಿ ಮಳೆನಲ್ಲ ಸರ, ಮೂರ್ನಾಲ್ಕು ತಿಂಗಳು ಆಯ್ತು ಸರ್ ನಂಬಲ್ಲಿ ಮಳೆನಲ್ಲ ರೀ. ದನ ಕುರಿ ಎಲ್ಲ ಪ್ರಾಣಿ ಪಕ್ಷಿ ಸರ, ನೀರಂಬದು ಬಹಳ ಬರ್ತಾನೆ ಸರ್ ನಮ್ಗೆ ಆತರ ಮೇಯಕ ಸರ್. ಇವತ್ತು ಕಾರ್ಯಕ್ರಮ ಸರ್ ಇವತ್ತರ ವಿಶೇಷ ನಾಮ ಈ ಟೈಮಲ್ಲಿ ಮಾಡೋದು.
1: ಹೌದಾ, ಇವತ್ತಿನ ವಿಷಯ ಏನಂತಂದ್ರೆ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ಸಿಕ್ಕಂತಹ ವ್ಯಕ್ತಿ ಫ್ರೆಂಡ್ ಆಗಿ ಉಳ್ಕೊಂಡಿದ್ರೆ ಅಂತಂದ್ರೆ ಅವ್ರು ಯಾರು ಅಂತ ಕೇಳ್ತಾ ಇದ್ವಿ. ಅಂದ್ರೆ ನೀವು ಯಾರೋ ಹೊರಗಡೆ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬರು ಸುಮ್ನೆ ಮಾತಾಡ್ತಾರೆ, ಅವ್ರು ನಿಮ್ಮ ಲೈಫಲ್ಲಿ ಒಬ್ಬ ಒಳ್ಳೆ ಫ್ರೆಂಡ್ ಆಗಿರ್ತಾರೆ, ಆತರ ಯಾರಾದ್ರೂ ಸಿಕ್ಕಿದ್ರ?
2: ಸರ್ ತುಂಬಾ ಜನ ಇದೆ ಸರ್ ಇರೋದನ್ನ, ಅಂದ್ರೆ ಗೌರವ ಕೊಟ್ಟು ಗೌರವ ತಗೋಬೇಕಂತ ಸರ್. ಅಂದ್ರೆ ಸರ್ ಅವ್ರಿಗೆ ನಮಗ ವಿಶೇಷ ಬಂದ್ರಪ್ಪ ಆರಾಮ್ಯಾನಪ್ಪ ಅಂತ ಕೇಳ್ತಾರೆ ನಮಗನ. ಇಲ್ಲಿ ಮಾಳಿಗ್ರಾಮ ಬರ್ತಾನ್ರಿ, ಅದನ್ನ ಬಹಳ ನಮಗ ದೋಸ್ತ ರೀ. ಈಗ ನಲ್ಕನ್ ಸರ ಈಗ 20-30 ವಯಸ್ಸು ವರ್ಷ ಆಯ್ತು ಸರ, ಆತನ ಒಂದೇ ತಾಯಿ ಒಟ್ಟಿಗೆ ತೆಗೀವ್ರಿ. ಅಂದ್ರೆ ಬಾಳ ಕ್ಲೋಸ್ ಸರ್ ಆತನ, ಒಂದೇ ದೋಸ್ತರ ಸರ್ ನಾವು, ಅಂದ್ರೆ ಮನುಷ್ಯ ಬಹಳ ಮಾಜಿ ಮನುಷ್ಯ ಆತನ. ಎಲ್ಲ ಆರಾಮ್ ಸರ್ ಆತನ, ಯಾವಾಗೆಲ್ಲ ಆರಾಮ ಅವ್ರ ನಾವು ಆರಾಮಿವ್ರಿ ಇಟ್ಟೆ ಸರ್. ಮತ್ತೇನು ಸರ್ ಸರ್ ಸರ್ ಸ್ವಲ್ಪ ನಮ್ಮ ಮಾಳಿಂಗರೇ ಆಯ್ತು, ಸ್ವಲ್ಪ ಅಣ್ಣಗ ಸ್ವಲ್ಪ ಅರಣ್ಯ ಸ್ವಲ್ಪ ಗುಲ್ಬರ್ ಆಸ್ಪತ್ರೆ ಆಯ್ರಿ ಸರ್ ಹೋಗೋದ. ಸ್ವಲ್ಪ ನಮ್ ಎಲ್ಲಾರು ನಮಗ್ ಹಿರಿಯ ಪಡೆಯಲಿದ್ದ ಧನ್ಯವಾದ ಯೋಜನೆ ಸರ್, ಜಲ್ದಿ ಗುಣವಂತ ಆಗಲಂತ ಕೇಳ್ತೀನಿ ಸರ್ ನಮ್ಗೆ ಇಷ್ಟ ಮತ್ತೇನು ಸರ್.
1: ಓಕೆ ಸರ್, ಓಕೆ ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ರೆ.
2: ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್.
1: ನಿಂಗಣ್ಣ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಅವರ ಫ್ರೆಂಡ್ ಬಗ್ಗೆನೂ ಕೂಡ ಹೇಳಿದ್ರು. ಸೊ ಹಾಗೆ ಎಲ್ಲರೂ ಕೂಡ ಕರೆ ಮಾಡಿ ತುಂಬ ಚೆನ್ನಾಗಿ ಮಾತಾಡಿದ್ರಿ. ಸೊ ನಿಮಗೆ ಇಷ್ಟ ಇದ್ದರೆ ಒಂದು ಒಬ್ಬ ವ್ಯಕ್ತಿನೇ ಒಂದೊಂದು ಸರಿ ಫ್ರೆಂಡ್ ಆಗ್ತಾರೆ, ನಿಮಗೆ ಲೈಫಲ್ಲಿ ಯಾವತ್ತೂ ಕೂಡ ಮರೆಯ ಆಗದೆ ಇರುವಂತಹ ಒಬ್ಬ ಫ್ರೆಂಡ್ ಆಗಿ ಉಳ್ಕೊಳ್ತಾರೆ. ಹಾಗೆ ಒಂದೊಂದು ಸರಿ ಫುಡ್ಗಾಗಿ ಕೂಡ ಜಗಳ ಆಗಿರುತ್ತೆ, ಅದರಿಂದ ಮಾತು ಬಿಟ್ಟಿರ್ತೀರ, ಆದರೂ ಕೂಡ ಆ ರೀತಿಯ ಒಂದು ಫ್ರೆಂಡ್ಶಿಪ್ ಲೈಫ್ ಲಾಂಗ್ ಉಳಿಯುತ್ತೆ. ಸೊ ಈ ಥರ ಫ್ರೆಂಡ್ಶಿಪ್ ಆಗೋದಕ್ಕೆ ಕಾರಣಗಳು 108, ಆದರೆ ಅಲ್ಲಿ ಒಂದು ಫ್ರೆಂಡ್ಶಿಪ್ ಏನಾಗುತ್ತೆ ಸೊ ಅದು ಲೈಫ್ ಲಾಂಗಲ್ಲಿ ಉಳಿಯುತ್ತೆ ಅಂತಲೇ ಹೇಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೇನಿಸ್ತು ಇವತ್ತಿನ ಕಾರ್ಯಕ್ರಮ, ಅದ್ರ ಬಗ್ಗೆ ನಮಗೂ ಕೂಡ ಫೀಡ್ಬ್ಯಾಕ್ನ ಕಳಿಸ್ಕೊಡಿ. ಜೊತೆಗೆ ನಿಮ್ಮ ಒಬ್ಬ ಅನ್ಎಕ್ಸ್ಪೆಕ್ಟೆಡ್ ಫ್ರೆಂಡ್ ಯಾರು, ಅವರಿಗೆ ಏನಾದ್ರು ಹೇಳಬೇಕು ಅಂತಂದರೆ ಅವರ ನೇಮ್ ಹಾಕಿ ಅವರಿಗೆ ಒಂದು ಮೆಸೇಜ್ನ ಕೂಡ ಟೈಪ್ ಮಾಡಿ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ಎಂಜಾಯ್ ಮಾಡ್ತಾ ಎಲ್ಲ ಶೋಗಳನ್ನ ಎಂಜಾಯ್ ಮಾಡ್ತಾರೆ. ಎಲ್ರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಕಾಫಿ ವಿತಾರೆ ಶೋ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-80-83. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
0: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
0: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
4: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
5: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
0: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು RJ ಶ್ರೀಧರ್, ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಯಕ್ಷ ಸಂಗಮ ಬಳಗದ ಸಂಯೋಜನೆಯಲ್ಲಿ ಯಕ್ಷರಾಘವ ಜನ್ನಾಲೆ ಪ್ರತಿಷ್ಠಾನ ಹಾಗೂ ಪ್ರಸಿದ್ಧ ಯಕ್ಷಗಾನ ಕಲಾವಿದರ ಸಹಯೋಗದಲ್ಲಿ 2ನೇ ವರ್ಷದ ಯಕ್ಷ ಸಂಭ್ರಮ ಕಾರ್ಯಕ್ರಮ September 27 ಸಂಜೆ 4:35 ನಗರದ ಕುವೆಂಪು ರಂಗಮಂದಿರದಲ್ಲಿ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಕೃಷ್ಣಾರ್ಜುನ ಹಾಗೂ ಶ್ರೀರಾಮ ಲವಕುಶ ಪೌರಾಣಿಕ ಪ್ರಸಂಗಗಳ ಪ್ರದರ್ಶನ ನಡೆಯಲಿದೆ. ಹಿಮ್ಮೇಳದಲ್ಲಿ ಭಾಗವತರಾಗಿ ರಾಘವೇಂದ್ರ ಆಚಾರ್ಯ ಜನ್ನಾಲೆ, ರಾಮಕೃಷ್ಣ ಹೆಗಡೆ ಹಿಲ್ಲೂರು ಹಾಗೂ ದರ್ಶನ್ ಗೌಡ ಗೋಳಿಹೊಳೆ, ಮದ್ದಲೆಯಲ್ಲಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ, ಶಶಾಂಕ ಆಚಾರ್ಯ ಕಿರಿಮಂಜೇಶ್ವರ, ಚಂಡೆಯಲ್ಲಿ ಸುಜನ್ ಹಾಲಾಡಿ ಹಾಗೂ ಪ್ರಜ್ವಲ್ ಮುಂಡಾಡಿ ಭಾಗವಹಿಸಲಿದ್ದಾರೆ. ಮುಮ್ಮೇಳದಲ್ಲಿ ವಿದ್ಯಾಧರ ರಾವ್ ಜಲ್ಲವಳ್ಳಿ, ನಿಲ್ಕೋಡ್ ಶಂಕರ್ ಹೆಗಡೆ, ಶಶಿಕಾಂತ್ ಶೆಟ್ಟಿ ಕಾರ್ಕಳ, ಪ್ರಸನ್ನ ಶೆಟ್ಟಿಗಾರ್ ಮಂದಾರ್ತಿ, ಉದಯ ಹೆಗಡೆ ಕಡಬಾಳ, ವಿಶ್ವನಾಥ್ ಆಚಾರ್ಯ ತೊಂಬಟ್ಟು, ಸುಧೀರ್ ಉಪ್ಪೂರು, ಹರೀಶ್ ಮೊಗವೀರ ಜಪ್ತಿ, ಸಂತೋಷ್ ಹೆಂಗವಳ್ಳಿ, ಕೆಜಿ ಕಾರ್ತಿಕ್, ರವೀಂದ್ರ ದೇವಾಡಿಗ ಕಮಲಶಿಲೆ, ಪುರಂದರ ಮೂಡ್ಕಣಿ, ಆತ್ರೇಯ ಗಾಂವ್ಕರ್ ಸೇರಿದಂತೆ ಹಲವು ಹಿರಿಯ ಹಾಗೂ ಕಿರಿಯ ಕಲಾವಿದರು ಭಾಗವಹಿಸಲಿದ್ದಾರೆ. ಗೌರವ ಪ್ರವೇಶ ಹೊರತುಪಡಿಸಿ 200 ರೂ ಪ್ರವೇಶ ಶುಲ್ಕ ನಿಗದಿಪಡಿಸಲಾಗಿದೆ. ಟಿಕೆಟ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ನಾಗರಾಜ್, ಮೊಬೈಲ್ ಸಂಖ್ಯೆ 9845586

3 5 4 9 ಇವರನ್ನು ಸಂಪರ್ಕಿಸಬಹುದು. ಯಕ್ಷಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಯಕ್ಷಸಂಗಮ ಬಳಗ ಕೋರಿದೆ. ಮುಂದಿನ ವಿವರ. ದಿನಾಂಕ 25/9/2026 ನಗರದಲ್ಲಿ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆ ಇರುವ ಹಿನ್ನೆಲೆ ಸಂಚಾರ ವ್ಯವಸ್ಥೆ ಸುಗಮಗೊಳಿಸುವ ನಿಟ್ಟಿನಲ್ಲಿ ವಾಹನಗಳ ಸಂಚಾರ ನಿಷೇಧ, ನಿಲುಗಡೆ ಹಾಗೂ ವಾಹನಗಳಿಗೆ ಮಾರ್ಗ ಬದಲಾವಣೆ ಮಾಡಿ ಜಿಲ್ಲಾಧಿಕಾರಿಗಳಾದ ಪ್ರಭುಲಿಂಗ ಕವಳಿಕಟ್ಟಿ ತಾತ್ಕಾಲಿಕ ಅಧಿಸೂಚನೆ ಹೊರಡಿಸಿದ್ದಾರೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಹಾಗೂ ಸಂಚಾರ ವ್ಯವಸ್ಥೆ ಸುಗಮಗೊಳಿಸುವ ನಿಟ್ಟಿನಲ್ಲಿ ಮೋಟಾರು ವಾಹನ ಕಾಯ್ದೆ 1988 ಕಾಲಂ 116 ಮತ್ತು 117 ಅನ್ವಯ ಸೆಪ್ಟೆಂಬರ್ 25 ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 12 ಗಂಟೆಯವರೆಗೆ ವಾಹನ ಸಂಚಾರ ನಿಷೇಧ, ನಿಲುಗಡೆ ಮತ್ತು ಮಾರ್ಗ ಬದಲಾವಣೆ ಮಾಡಲಾಗಿದೆ. ಸೆಪ್ಟೆಂಬರ್ 25 ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನಾ ಮೆರವಣಿಗೆಯು ಭೀಮೇಶ್ವರ ದೇವಸ್ಥಾನದಿಂದ ಪ್ರಾರಂಭವಾಗಿ ಎನ್ಪಿಎಂ ಮುಖ್ಯರಸ್ತೆ, ರಾಮಣ್ಣ ಶ್ರೇಷ್ಠಿ ಪಾರ್ಕ್, ಗಾಂಧಿ ಬಜಾರ್ ಮುಖ್ಯರಸ್ತೆ, ಎಸ್ಎನ್ ಸರ್ಕಲ್, ಎಎ ಸರ್ಕಲ್, ನೆಹರು ರಸ್ತೆ, ಗೋಪಿ ಸರ್ಕಲ್, ದುರ್ಗಿಗುಡಿ ಮಾರ್ಗವಾಗಿ ಮಹಾವೀರ್ ಸರ್ಕಲ್, ಡಿವಿಎಸ್ ಸರ್ಕಲ್, ಕಾನ್ವೆಂಟ್ ರಸ್ತೆ, ಕೋಟೆ ರಸ್ತೆ ಮಾರ್ಗವಾಗಿ ಭೀಮೇಶ್ವರ ದೇವಸ್ಥಾನದ ಹತ್ತಿರ ತುಂಗಾ ನದಿಯಲ್ಲಿ ವಿಸರ್ಜನೆ ಮಾಡಲಾಗುವುದು. ಮೆರವಣಿಗೆ ಮಾರ್ಗದಲ್ಲಿ ಮತ್ತು ಮಾರ್ಗದ ಸುತ್ತಮುತ್ತ 100 ಮೀಟರ್ ಅಂತರದಲ್ಲಿ ಎಲ್ಲಾ ವಾಹನಗಳ ಸಂಚಾರ ಹಾಗೂ ನಿಲುಗಡೆಯನ್ನು ನಿಷೇಧಿಸಲಾಗಿದೆ. ಬೆಂಗಳೂರು, ಭದ್ರಾವತಿ, ಎನ್ಆರ್ಪುರ ಕಡೆಯಿಂದ ಬರುವ ಎಲ್ಲಾ ಭಾರಿ ವಾಹನ ಮತ್ತು ಎಲ್ಲಾ ಬಸ್ಗಳು ಅಥವಾ ಸಿಟಿ ಬಸ್ಗಳು ಹಾಗೂ ಕಾರು ವಾಹನಗಳು ಎಂಆರ್ಎಸ್ ಸರ್ಕಲ್ನಿಂದ ಬೈಪಾಸ್ ರಸ್ತೆ ಮುಖಾಂತರವಾಗಿ ಹೋಗುವುದು, ಚಿತ್ರದುರ್ಗ ಹೊಳೆಹೊನ್ನೂರಿನಿಂದ ಬರುವ ಮತ್ತು ಹೋಗುವ ಎಲ್ಲಾ ಭಾರಿ ವಾಹನಗಳು ಮತ್ತು ಬಸ್ಗಳು ಎಂಆರ್ಎಸ್ ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮುಖಾಂತರವಾಗಿ ಹೋಗುವುದು, ಹೊನ್ನಾಳಿ ಹರಿಹರ ದಾವಣಗೆರೆಯಿಂದ ಬರುವ ಮತ್ತು ಹೋಗುವ ಎಲ್ಲಾ ಭಾರಿ ವಾಹನ ಮತ್ತು ಬಸ್ಗಳು ಸಂಗೊಳ್ಳಿ ರಾಯಣ್ಣ ಸರ್ಕಲ್, ಶಂಕರಮಠ ಸರ್ಕಲ್, ಹೊಳೆಹೊನ್ನೂರು ಸರ್ಕಲ್, ವಿದ್ಯಾನಗರ, ಎಂಆರ್ಎಸ್ ಸರ್ಕಲ್ ಮಾರ್ಗವಾಗಿ ಬೈಪಾಸ್ ರಸ್ತೆ ಮುಖಾಂತರವಾಗಿ ಹೋಗುವುದು. ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ ನಿಲ್ದಾಣದಿಂದ ಹೊನ್ನಾಳಿ, ಶಿಕಾರಿಪುರ, ಸೊರಬ, ಹರಿಹರ, ದಾವಣಗೆರೆ ಹೋಗುವ ಎಲ್ಲಾ ಬಸ್ಗಳು ಮತ್ತು ಭಾರಿ ಸರಕು ವಾಹನಗಳು ಸಾಗರ ರಸ್ತೆ ಮುಖಾಂತರವಾಗಿ ಹೆಲಿಪ್ಯಾಡ್ ಸರ್ಕಲ್, ಆಲ್ಕುಳ ಸರ್ಕಲ್, ಪೊಲೀಸ್ ಚೌಕಿ, ರಾಜ್ಕುಮಾರ್ ಸರ್ಕಲ್, ಬೊಮ್ಮನಕಟ್ಟೆ, ಸವಳಂಗ ರಸ್ತೆ ಮುಖಾಂತರವಾಗಿ ಹೋಗುವುದು. ಬೊಮ್ಮನಕಟ್ಟೆ ಸವಳಂಗ ರಸ್ತೆ ಮುಖಾಂತರ ಹೋಗುವುದು. ಕೆಎಸ್ಆರ್ಟಿಸಿ ಮತ್ತು ಖಾಸಗಿ ಬಸ್ ನಿಲ್ದಾಣದಿಂದ ಬೆಂಗಳೂರು, ಭದ್ರಾವತಿ ಕಡೆಗೆ ಹೋಗುವ ಎಲ್ಲಾ ವಾಹನಗಳು ಬೈಪಾಸ್ ರಸ್ತೆ ಎಂಆರ್ಎಸ್ ಸರ್ಕಲ್ ಮುಖಾಂತರ ಹೋಗುವುದು. ಶಿಕಾರಿಪುರ, ಸೊರಬ, ಆನವಟ್ಟಿ ಕಡೆಯಿಂದ ಶಿವಮೊಗ್ಗಕ್ಕೆ ಬರುವ ಮತ್ತು ಹೊರ ಹೋಗುವ ಎಲ್ಲಾ ಬಸ್ಗಳು ಮತ್ತು ಭಾರಿ ವಾಹನಗಳು ಉಷಾ ನರ್ಸಿಂಗ್ ಹೋಮ್ ಸರ್ಕಲ್, ಲಕ್ಷ್ಮೀ ಟಾಕೀಸ್ ಸರ್ಕಲ್, ಪೊಲೀಸ್ ಚೌಕಿ, ಆಲ್ಕುಳ ಸರ್ಕಲ್ ಮಾರ್ಗವಾಗಿ ಸಾಗರ ರಸ್ತೆಯಲ್ಲಿ ಸಂಚರಿಸುವುದು. ಕೋಟೆ ರಸ್ತೆ ಮತ್ತು ಓಲ್ಡ್ ಬಾರ್ ಲೈನ್ ರಸ್ತೆ ಎಲ್ಲಾ ವಾಹನಗಳ ಸಂಚಾರ ನಿಷೇಧವಾಗಿದೆ. ಈ ಎಲ್ಲಾ ಮಾರ್ಗ ಬದಲಾವಣೆಗಳು ಪೊಲೀಸ್ ವಾಹನಗಳು, ಅತಿಗಣ್ಯ ವ್ಯಕ್ತಿಗಳ ವಾಹನಗಳು, ಆಂಬ್ಯುಲೆನ್ಸ್ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವ ವಾಹನಗಳನ್ನು ಅನುಕೂಲಕ್ಕೆ ತಕ್ಕಂತೆ ಹೊರತುಪಡಿಸಿರುತ್ತದೆ ಎಂದು ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಇದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಬಾಲಚಂದ್ರ. ಈಗ ಕಾರ್ಯಕ್ರಮ ಪೇಟೆ ಸಂಚಾರ. ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮ್ಯಾಪಿಂಗ್ ಇರದ ಮತದಾರರು 15,164 ಹಾಗೂ ದೋಷವಿರುವ ಮತದಾರರು 33,502 ಇದ್ದು, ಈ ಸಂಬಂಧ ಮತದಾರರಿಂದ ಸಮರ್ಪಕ ದಾಖಲೆಗಳನ್ನು ತೆಗೆದುಕೊಂಡು ಇದನ್ನು ಸರಿಪಡಿಸಬೇಕು ಎಂದು ಜಿಲ್ಲೆಯ ಮತದಾರರ ಪಟ್ಟಿಯ ವೀಕ್ಷಕ ಕೆಬಿ ಶಿವಕುಮಾರ್ ಸಂಬಂಧಿಸಿದ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾಧಿಕಾರಿಯ ಕಚೇರಿಯ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ವಿಶೇಷ ಸಂಕ್ಷಿಪ್ತ ಪರಿಷ್ಕರಣೆ, ಎಸ್ಐಆರ್ ಹಾಗೂ ಭಾವಚಿತ್ರ ಸಹಿತ ಮತದಾರರ ಪಟ್ಟಿಗೆ ಸಂಬಂಧಿಸಿದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಅವರು ಮಾತನಾಡಿ, ಮ್ಯಾಪಿಂಗ್ ಇಲ್ಲದಿರುವ ದೋಷವಿರುವ ಮತದಾರರ ಪಟ್ಟಿಯನ್ನು ಪರಿಶೀಲಿಸಿ ಮತದಾರರಿಂದ ಸಮರ್ಪಕವಾದ ದಾಖಲೆಗಳನ್ನು ಪಡೆದು ಸರಿಪಡಿಸುವ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಎಂದು ತಿಳಿಸಿದರು. ಮ್ಯಾಪಿಂಗ್ ಇಲ್ಲದಿರುವ ದೋಷವಿರುವ ಮತದಾರರ ಅಂಕಿ ಅಂಶಗಳನ್ನು ಪರಿಶೀಲಿಸಿದ ಅವರು, ವರದಿಯ ಪ್ರಕಾರ ಶಿವಮೊಗ್ಗ ಜಿಲ್ಲೆಯಲ್ಲಿ ಮ್ಯಾಪಿಂಗ್ ಇಲ್ಲದಿರುವ ಹಾಗೂ ದೋಷವಿರುವ ಒಟ್ಟು 48,666 ಮತದಾರರನ್ನು ಗುರುತಿಸಲಾಗಿದೆ. ಬಿಎಲ್ಒಗಳು ನಿಗದಿತ ಭೇಟಿಗಳನ್ನು ಮಾಡಬೇಕು. ಮರಣ ಹೊಂದಿದವರು, ಶಾಶ್ವತವಾಗಿ ಬೇರೆಡೆ ಸ್ಥಳಾಂತರಗೊಂಡವರು ಅಥವಾ ನಕಲಿ ಮತದಾರರ ಹೆಸರುಗಳನ್ನು ಪಟ್ಟಿಯಿಂದ ತೆಗೆದುಹಾಕುವಾಗ ನಿಯಮಾವಳಿಗಳ ಪ್ರಕಾರ ಮಾಡಬೇಕು. ಮತದಾರರ ಕರಡು ಪಟ್ಟಿಯನ್ನು ಪ್ರದರ್ಶಿಸಬೇಕು. ಮನೆಯ ಭೇಟಿಯ ವೇಳೆಗೆ ಸ್ಟಿಕರ್ ಹಚ್ಚುವುದನ್ನು ದಾಖಲು ಮಾಡಬೇಕು. ಎಸ್ಐಆರ್ನ ಪ್ರತಿ ಚಟುವಟಿಕೆಗಳ ಬಗ್ಗೆ ಕಡತ ನಿರ್ವಹಿಸಬೇಕು. ಸಮರ್ಪಕ ದಾಖಲಾತಿಗಳ ನಿರ್ವಹಣೆ ಅತಿ ಮುಖ್ಯವಾಗಿದ್ದು, ಫಾರ್ಮ್ ನಂಬರ್ 678 ಬಗ್ಗೆ ನಿಗಾ ವಹಿಸಲು ದಾಖಲು ಮಾಡಿ ಕ್ರಮ ವಹಿಸಬೇಕು ಎಂದು ಸೂಚಿಸಿದರು. 18 ವರ್ಷ ತುಂಬಿದ ಯುವ ಮತದಾರರನ್ನು ತಪ್ಪದೆ ಮತದಾರರ ಪಟ್ಟಿಗೆ ಸೇರ್ಪಡಿಸಿಕೊಳ್ಳಲು ಬಿಎಲ್ಒ ಮಟ್ಟದಲ್ಲಿ ಪರಿಣಾಮಕಾರಿ ಜಾಗೃತಿ ಮೂಡಿಸಲು ಸೂಚಿಸಿದರು. ಮತದಾರರ ಪಟ್ಟಿಯಲ್ಲಿರುವ ಹೆಸರು, ವಿಳಾಸ ಹಾಗೂ ಭಾವಚಿತ್ರ ಮತ್ತು ಲಿಂಗ ವರ್ಗೀಕರಣದಲ್ಲಿರುವ ಲೋಪದೋಷಗಳನ್ನು ತಕ್ಷಣ ಸರಿಪಡಿಸಿ ಯಾವುದೇ ಅರ್ಹ ಮತದಾರರು ಹೊರಗುಳಿಯದಂತೆ ಕ್ರಮ ವಹಿಸಲು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ಮತಗಟ್ಟೆ ಕೇಂದ್ರಗಳಲ್ಲಿ ಅಗತ್ಯ ಸೌಲಭ್ಯಗಳು ಹಾಗೂ ಮತದಾರರ ಅನುಕೂಲಕ್ಕೆ ತಕ್ಕಂತೆ ಮತಗಟ್ಟೆಗಳ ಮರು ಸಂಘಟನೆಯ ಕುರಿತು ಪ್ರಸ್ತಾಪಿಸಿದ ಅವರು, ಬಿಎಲ್ಒದಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಉತ್ತಮವಾಗಿ ಸಮರ್ಪಕವಾಗಿ ತಮ್ಮ ತಮ್ಮ ಕರ್ತವ್ಯ ನಿರ್ವಹಿಸುವ ಮೂಲಕ ಪ್ರಗತಿ ಸಾಧಿಸಬೇಕೆಂದು ತಿಳಿಸಿದರು. ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿ ಕಟ್ಟಿ ಮಾತನಾಡಿ, ಜಿಲ್ಲೆಯಲ್ಲಿ ಒಟ್ಟು 15,19,459 ಮತದಾರರಿದ್ದು, ಅದರಲ್ಲಿ ಮಹಿಳಾ ಮತದಾರರ ಸಂಖ್ಯೆ ಹೆಚ್ಚಾಗಿದೆ. 9,044 ಯುವ ಮತದಾರರ ಸೇರ್ಪಡೆಯಾಗಿದೆ. ಪುರುಷ ಮತದಾರರು 7,45,941, ಮಹಿಳಾ ಮತದಾರರು 7,73,487 ಹಾಗೂ ತೃತೀಯ ಲಿಂಗಿಗಳು ಇದ್ದಾರೆ ಎಂದು ಮಾಹಿತಿ ನೀಡಿದರು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ರೀಧರ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. 2026-27 ಸಾಲಿನ 14-17 ವರ್ಷ ವಯೋಮಿತಿಯೊಳಗಿನ ಬಾಲಕ ಅಥವಾ ಬಾಲಕಿಯರ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಗಳನ್ನು September 7 and October 5 ಆಯೋಜಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಎಲ್ಲಾ ತಾಲೂಕುಗಳ ಸರ್ಕಾರಿ ಅನುದಾನ ಮತ್ತು ಅನುದಾನರಹಿತ ಪ್ರಾಥಮಿಕ ಶಾಲೆಗಳ ವಿದ್ಯಾರ್ಥಿಗಳು ಆಯಾ ದಿನಾಂಕಗಳಂದು ಆಯಾ ತಾಲೂಕುಗಳ ಕ್ರೀಡಾಂಗಣದಲ್ಲಿ ಬೆಳಗ್ಗೆ 9 ಇಲಾಖೆಯ ನಿಯಮಾನುಸಾರ ಅಗತ್ಯ ದಾಖಲೆಗಳೊಂದಿಗೆ ವರದಿ ಮಾಡಿಕೊಳ್ಳಬೇಕು. September 27 ಭದ್ರಾವತಿಯ ಪೂರ್ಣ ಪ್ರಜ್ಞಾ ಪ್ರೌಢಶಾಲೆ ಕ್ರೀಡಾಂಗಣದಲ್ಲಿ ಟೇಬಲ್ ಟೆನ್ನಿಸ್ ಮತ್ತು ಭದ್ರಾವತಿಯ ಜಟ್ಪಟ್ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಬ್ಯಾಡ್ಮಿಂಟನ್ ಹಾಗೂ October 5 ಭದ್ರಾವತಿಯ VISL ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ದೈಹಿಕ ಶಿಕ್ಷಣಾಧಿಕಾರಿ ರಮೇಶ್ ಬಾಬು 9113547166, ದೈಹಿಕ ಶಿಕ್ಷಣ ಶಿಕ್ಷಕ ರಾಮಚಂದ್ರಪ್ಪ 9880839755 ಇವರುಗಳನ್ನು ಸಂಪರ್ಕಿಸಬಹುದಾಗಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಾಲಾ ಶಿಕ್ಷಣ ಇಲಾಖೆ ಶಿವಮೊಗ್ಗ ಹಾಗೂ ವಿಕಾಸ ಪದವಿ ಪೂರ್ವ ಕಾಲೇಜಿನ ಸಹಯೋಗದಲ್ಲಿ 2026-27 ಸಾಲಿನ ರಾಜ್ಯ ಮಟ್ಟದ ಪದವಿ ಪೂರ್ವ ಕಾಲೇಜುಗಳ ವೆಯ್ಟ್ ಲಿಫ್ಟಿಂಗ್ ಕ್ರೀಡಾಕೂಟ September 24-25 ಶಿವಮೊಗ್ಗದಲ್ಲಿ ನಡೆಯಲಿದೆ. ನಗರದ ವಿಕಾಸ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭ ನಡೆಯಿತು. ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪದವಿ ಪೂರ್ವ ಕಾಲೇಜುಗಳ ವಿದ್ಯಾರ್ಥಿಗಳು ವೆಯ್ಟ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಲಿದ್ದಾರೆ. September 25 ಸಮಾರೋಪ ಸಮಾರಂಭ ನಡೆಯಲಿದೆ ಎಂದು ಶಾಲಾ ಶಿಕ್ಷಣ ಇಲಾಖೆ ಪ್ರಕಟಣೆಯಲ್ಲಿ ತಿಳಿಸಿದೆ. ಮುಂದಿನ ವಿವರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಸೊಣ್ಣಹಳ್ಳಿಪುರದಲ್ಲಿರುವ ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ದಿನಾಂಕ 7-10-2026 13 ಕಾಲ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರಿಗೆ ಉಚಿತ ಕುರಿ ಸಾಕಾಣಿಕೆ ತರಬೇತಿ ಶಿಬಿರವನ್ನು ಏರ್ಪಡಿಸಲಾಗಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಈ ಶಿಬಿರದಲ್ಲಿ ಕುರಿ ಸಾಕಾಣಿಕೆ ಜೊತೆಗೆ ವೈಜ್ಞಾನಿಕ ರೀತಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಹಂದಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ತೋಟಗಾರಿಕೆ ಬೆಳೆಗಳು, ಸಾವಯವ ಗೊಬ್ಬರ ತಯಾರಿಕೆ ಬಗ್ಗೆ ತರಬೇತಿ ನೀಡಲಾಗುವುದು. ಸ್ವಯಂ ಉದ್ಯೋಗಿಗಳಾಗಲು ಬಯಸುವ 18-49 ವರ್ಷ ವಯಸ್ಸಿನ ಕರ್ನಾಟಕ ರಾಜ್ಯದ ಯಾವುದೇ ಜಿಲ್ಲೆಯ ನಿರುದ್ಯೋಗಿ ಪುರುಷರು ಹಾಗೂ ಮಹಿಳೆಯರು ಈ ಶಿಬಿರದಲ್ಲಿ ಪಾಲ್ಗೊಳ್ಳಬಹುದಾಗಿದೆ. ಈ ಶಿಬಿರದ ಸಮಯದಲ್ಲಿ ತರಬೇತಿ, ಊಟ ಹಾಗೂ ವಸತಿ ಸೌಕರ್ಯಗಳು ಉಚಿತವಾಗಿ ಶಿಬಿರಾರ್ಥಿಗಳಿಗೆ ಕಲ್ಪಿಸಲಾಗುವುದು. ಗ್ರಾಮೀಣ ಭಾಗದ BPL ಅಭ್ಯರ್ಥಿಗಳಿಗೆ ಮೊದಲ ಆದ್ಯತೆಯನ್ನು ನೀಡಲಾಗುವುದು. ಅಭ್ಯರ್ಥಿಗಳು ಸ್ಥಳೀಯ ಭಾಷೆ ಬಲ್ಲವರಾಗಿದ್ದು ಕನ್ನಡ ಓದಲು ಮತ್ತು ಬರೆಯಲು ತಿಳಿದಿರಬೇಕು. ತರಬೇತಿ ನಂತರ ಕೇಂದ್ರ ಸರ್ಕಾರದ ಗ್ರಾಮೀಣ ಸಚಿವಾಲಯದಿಂದ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು. ಆಸಕ್ತಿಯುಳ್ಳ ಅಭ್ಯರ್ಥಿಗಳು ದಿನಾಂಕ 7-10-2026 ಬುಧವಾರ ಬೆಳಗ್ಗೆ 10 ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಸೊಣ್ಣಹಳ್ಳಿಪುರ ಹಸಿಗಾಳ ಅಂಚೆ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಡೆಯುವ ತರಬೇತಿಗೆ ನೇರವಾಗಿ ವಿದ್ಯಾರ್ಹತೆ ಮತ್ತು ವಿಳಾಸ ದಾಖಲಾತಿಗಳೊಂದಿಗೆ ಹಾಜರಾಗಬೇಕಾಗಿ ಈ ಮೂಲಕ ಸೂಚಿಸಲಾಗಿದೆ. ಸಂದರ್ಶನಕ್ಕೆ ಹಾಜರಾಗಲು ಅಸಾಧ್ಯವಾದಲ್ಲಿ ದಿನಾಂಕ 7-10-2026 ಒಳಗೆ ಸಂಸ್ಥೆಯ ದೂರವಾಣಿ ಸಂಖ್ಯೆ 8974-76050 ಅಥವಾ 6363139123 ಈ ಸಂಖ್ಯೆಗಳನ್ನು ಸಂಪರ್ಕಿಸಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳುವಂತೆ ಸಂಸ್ಥೆಯ ನಿರ್ದೇಶಕರು ತಿಳಿಸಿದ್ದಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮ ಮುಕ್ತಾಯವಾಯಿತು. ಇಂತಹ ದಿನದ ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೀ ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
1: ಖಂಡಿತ, ಈ ಸಲ ನನ್ನೊಬ್ಬನಿಗಲ್ಲ ನಮ್ಮಿಬ್ರಿಗೂ ಸೇರಿ.
0: ಹೌದಾ? ಅದ್ ಹೇಗೆ?
1: LIC ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್. ಇದರಲ್ಲಿ ಪ್ರತಿ 1,000 ಬೇಸಿಕ್ ಸಮ್ ಇಶೋರ್ಡ್ಗೆ ಜೊತೆಗೆ ವರ್ಷಕ್ಕೆ 70 ರೂಪಾಯಿ ಅಂತ ಗ್ಯಾರಂಟೀಡ್ ಎಡಿಷನ್ ಸಿಗುತ್ತೆ. ಜೊತೆಗೆ ಈಗಾಗಲೇ LIC ಪಾಲಿಸಿ ಹೊಂದಿರುವವರಿಗೆ ವಿಶೇಷ ರಿಯಾಯಿತಿ ಮತ್ತು ಹೆಚ್ಚಿನ ರಕ್ಷಣೆಗಾಗಿ ರೈಡರ್ ಆಯ್ಕೆಗಳಿವೆ. ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ. MyLIC ಆಪ್ ಡೌನ್ಲೋಡ್ ಮಾಡಿ ಅಥವಾ LIC India.in ಗೆ ವಿಸಿಟ್ ಮಾಡಿ. LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
2: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ, ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಹಾಯ್ ಎಲ್ಲರಿಗೂ, ವೆರಿ ಹ್ಯಾಪಿ ಅಂಡ್ ರಿಲ್ಯಾಕ್ಸಿಂಗ್ ಈವ್ನಿಂಗ್ ಅಂತ ಹೇಳ್ತಾ ಮನೆಗೆ ಹಿಂತಿರುಗ್ತಾ ರೇಡಿಯೋ ಕೇಳ್ತಾ ಇರೋರಿಗೂ, ಟೀ ಕಪ್ ಹಿಡಿದು ಬ್ರೇಕ್ ತಗೊಳ್ತಿರೋರಿಗೂ, ನಿಮ್ಮ ಪ್ರೀತಿಯ RJ ಸ್ಮೈಲಿಂಗ್ ಶ್ವೇತಾ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು. ಸಂಜೆಯ ಈ ಹೊತ್ತಿನಲ್ಲಿ ನಿಮ್ಮ ದೈನಂದಿನ ಸಮಸ್ಯೆಗಳಿಗೆ ಸರಳ ಪರಿಹಾರ ಹುಡುಕುವ ನಿಮ್ಮ ನೆಚ್ಚಿನ ಜಾಗೃತಿ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ನಮ್ಮ ಆಸ್ತಿ, ನಮ್ಮ ಮನೆ ಅಥವಾ ನಿವೇಶನ ಅಂತಂದ್ರೆ ಅದು ಬರೀ ಜಾಗ ಅಲ್ಲ ಅಲ್ವಾ? ನಮ್ಮ ಇಡೀ ಜೀವನದ ಕಷ್ಟದ ಗಳಿಕೆ. ಆದ್ರೆ ಅದಕ್ಕೆ ಸಂಬಂಧಿಸಿದ ಖಾತಾ, ಪೇಪರ್ ವರ್ಕ್, ಆಫೀಸ್ ಅಲೆದಾಟ ಅಂತ ಹೇಳಿದ ಕೂಡಲೇ ನಮಗೆಲ್ಲ ಮೊದಲು ನೆನಪಾಗೋದು ತಲೆನೋವು ಮತ್ತು ಗೊಂದಲ ಅಲ್ವಾ? ಆದ್ರೆ ಸ್ನೇಹಿತರೆ, ಈ ಗೊಂದಲಗಳಿಗೆಲ್ಲ ಬ್ರೇಕ್ ಹಾಕೋಕೆ ನಮ್ಮ ಸರ್ಕಾರ September 21 ಸಂಪೂರ್ಣವಾಗಿ ಈ ಆಸ್ತಿ ವ್ಯವಸ್ಥೆಯನ್ನ ಕಡ್ಡಾಯವಾಗಿ ಜಾರಿಗೆ ತಂದಿದೆ. ಏನಿದು ಈ ಆಸ್ತಿ, ಇದರಿಂದ ನಮಗೆ ಅಂದ್ರೆ ಆಸ್ತಿ ಮಾಲೀಕರಿಗೆ ಏನು ಉಪಯೋಗ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬನ್ನಿ, ಇವತ್ತು ಅತ್ಯಂತ ಸರಳವಾಗಿ ಈ ಒಂದು ಹೊಸ ಡಿಜಿಟಲ್ ಕ್ರಾಂತಿಯ ಬಗ್ಗೆ ತಿಳಿದುಕೊಳ್ಳೋಣ. ಈ ಆಸ್ತಿಯಿಂದ ಆಸ್ತಿ

ಮಾಲೀಕರಿಗೆ ಸಿಗುವ ಪ್ರಮುಖ ಲಾಭಗಳು ಏನಪ್ಪಾ ಅಂದ್ರೆ, ಮೊದಲನೇದಾಗಿ ನಕಲಿ ದಾಖಲೆಗಳ ಹಾವಳಿಗೆ ಶಾಶ್ವತ ಮುಕ್ತಿ. ಇದಕ್ಕಿಂತ ಮುಂಚೆ ಒಂದೇ ಜಾಗಕ್ಕೆ ಎರಡೆರಡು ನಕಲಿ ಖಾತೆಗಳನ್ನ ಸೃಷ್ಟಿಸಿ ಜನರಿಗೆ ಮೋಸ ಮಾಡೋ ಘಟನೆಗಳನ್ನ ನಾವು ಕೇಳ್ತಾ ಇದ್ವಿ. ಆದ್ರೆ ಈ ಆಸ್ತಿ ವ್ಯವಸ್ಥೆಯಲ್ಲಿ ಪ್ರತಿಯೊಂದು ಆಸ್ತಿಗೂ ಒಂದು ವಿಶಿಷ್ಟವಾದ ಡಿಜಿಟಲ್ ಪ್ರಾಪರ್ಟಿ ಐಡಿ ಅಂತ ಸಿಗುತ್ತೆ. ಇದರಿಂದ ನಿಮ್ಮ ಆಸ್ತಿ ದಾಖಲೆ ಸಂಪೂರ್ಣವಾಗಿ ಸುರಕ್ಷಿತವಾಗಿರುತ್ತೆ. ಇನ್ನು ಎರಡನೇದಾಗಿ, ಮನೆಯಲ್ಲೇ ಕೂತ್ಕೊಂಡು ಬೆರಳು ತುದಿಯಲ್ಲಿ ಖಾತಾ ಪತ್ರ ರೆಡಿ ಮಾಡ್ಕೋಬಹುದು. ಖಾತಾ ಸರ್ಟಿಫಿಕೇಟ್ ಬೇಕು ಅಂತಂದ್ರೆ ಆಫೀಸ್ಗಳಿಗೆ ಅಲೆದು ಕ್ಯೂನಲ್ಲಿ ನಿಲ್ಲೋ ಅಗತ್ಯವೇ ಇಲ್ಲ. ಈ ಆಸ್ತಿ ತಂತ್ರಾಂಶದ ಮೂಲಕ ಆನ್ಲೈನ್ನಲ್ಲೇ ಕ್ಯೂಆರ್ ಕೋಡ್ ಹೊಂದಿರುವ ಅಧಿಕೃತ ಇ ಖಾತಾ ಹಾಗೂ ಫಾರಂ ನಂಬರ್ 9 ಮತ್ತು 11 ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ಮೂರನೇದಾಗಿ, ದಲ್ಲಾಳಿಗಳು ಮತ್ತು ಮಧ್ಯವರ್ತಿಗಳ ಹಾವಳಿ ಇಲ್ಲ. ಸಣ್ಣ ಸಣ್ಣ ಕೆಲಸಕ್ಕೂ ಮಧ್ಯವರ್ತಿಗಳನ್ನ ನೆಚ್ಚಿಕೊಳ್ಳುವ ಅಗತ್ಯ ಇನ್ಮುಂದೆ ಇರೋದಿಲ್ಲ ಸ್ನೇಹಿತರೆ. ವ್ಯವಸ್ಥೆ ಸಂಪೂರ್ಣ ಟ್ರಾನ್ಸ್ಪರೆಂಟ್ ಇರೋದ್ರಿಂದ ನೇರವಾಗಿ ಆನ್ಲೈನ್ ಪೋರ್ಟಲ್ ಮೂಲಕವೇ ನಿಮ್ಮ ಅರ್ಜಿ ಸ್ಥಿತಿಯನ್ನ ಅಂದ್ರೆ ಅಪ್ಲಿಕೇಶನ್ ಸ್ಟೇಟಸ್ ಅನ್ನ ಟ್ರ್ಯಾಕ್ ಮಾಡಬಹುದು. ಆಸ್ತಿ ಖರೀದಿ, ಮಾರಾಟ ಮತ್ತು ನೋಂದಣಿ ಸುಲಭವಾಗಿರುತ್ತೆ. ನೀವೇನಾದ್ರೂ ಆಸ್ತಿ ಮಾರಾಟ ಮಾಡಬೇಕಾದಾಗ ಅಥವಾ ಹೊಸ ಆಸ್ತಿ ಖರೀದಿಸುವಾಗ ಈ ಆಸ್ತಿ ವ್ಯವಸ್ಥೆಯು ಕಾವೇರಿ 2 ನೋಂದಣಿ ತಂತ್ರಾಂಶದೊಂದಿಗೆ ನೇರವಾಗಿ ಲಿಂಕ್ ಆಗಿರುತ್ತೆ. ಇದರಿಂದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ನೋಂದಣಿ ಪ್ರಕ್ರಿಯೆ ಕ್ಷಣಾರ್ಧದಲ್ಲಿ ಮತ್ತು ಪಾರದರ್ಶಕವಾಗಿ ಮುಗಿಯುತ್ತೆ. ಇನ್ನು ಬ್ಯಾಂಕ್ನ ಸಾಲ ಸೌಲಭ್ಯ ಸುಲಭವಾಗಿ ಸಿಗುತ್ತೆ. ನೀವೇನಾದ್ರೂ ಮನೆ ಕಟ್ಟೋದಕ್ಕೆ ಅಥವಾ ತುರ್ತು ಅಗತ್ಯಕ್ಕೆ ಬ್ಯಾಂಕ್ ಸಾಲಕ್ಕೆ ಅರ್ಜಿ ಹಾಕಿದಾಗ ಬ್ಯಾಂಕ್ಗಳು ಈ ಖಾತಾ ದಾಖಲೆಯನ್ನ ತಕ್ಷಣವೇ ಆನ್ಲೈನ್ನಲ್ಲಿ ಪರಿಶೀಲಿಸಿ ಅನುಮೋದಿಸುತ್ತೆ. ನಕಲಿ ಪೇಪರ್ ಭಯವಿಲ್ಲದ ಕಾರಣ ಲೋನ್ ಪ್ರಕ್ರಿಯೆ ಕೂಡ ವೇಗವಾಗಿ ನಡೆಯುತ್ತೆ ಸ್ನೇಹಿತರೆ. ಸೊ ಕೇಳಿಸ್ಕೊಂಡ್ರಿ ಅಲ್ವಾ, ಡಿಜಿಟಲ್ ಕಾಲದಲ್ಲಿ ನಮ್ಮ ಆಸ್ತಿಯ ರಕ್ಷಣೆಯು ಕೂಡ ಈಗ ಡಿಜಿಟಲ್ ಆಗಿದೆ ಸ್ನೇಹಿತರೆ. ಸೆಪ್ಟೆಂಬರ್ 21 ಸಂಪೂರ್ಣ ಜಾರಿಗೆ ಬಂದಿರುವ ಈ ಆಸ್ತಿ ವ್ಯವಸ್ಥೆಯ ಸದುಪಯೋಗ ಪಡೆದುಕೊಳ್ಳಿ. ನಿಮ್ಮ ಆಸ್ತಿಯ ಈ ಖಾತಾ ಇನ್ನೂ ಮಾಡಿಸಿಲ್ಲ ಅಂತಂದ್ರೆ ತಕ್ಷಣವೇ ಅಗತ್ಯ ದಾಖಲೆಗಳು ಅಂದ್ರೆ ನಿಮ್ಮ ಸೇಲ್ ಡೀಡ್ ಆಗಿರ್ಬೋದು, ಆಸ್ತಿ ತೆರಿಗೆ ರಶೀದಿ, ಫೋಟೋ ಮತ್ತು ಆಧಾರ್ ಕಾರ್ಡ್ನೊಂದಿಗೆ ಆನ್ಲೈನ್ ಪೋರ್ಟಲ್ ಅಥವಾ ಹತ್ತಿರದ ಗ್ರಾಮ 1 ಅಥವಾ ಕರ್ನಾಟಕ 1 ಕೇಂದ್ರಕ್ಕೆ ಭೇಟಿ ನೀಡಿ ಈ ಖಾತಾ ಮಾಡಿಸ್ಕೊಳ್ಳಿ. ನಮ್ಮ ಜಾಗೃತಿ, ನಮ್ಮ ಆಸ್ತಿಗೆ ಶ್ರೀರಕ್ಷೆ. ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೊಂದು ವಿಚಾರವನ್ನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಈ ಹೊತ್ತಿನಲ್ಲಿ ನಮ್ಮ ದೈನಂದಿನ ಜೀವನದ ಸಮಸ್ಯೆಗಳಿಗೆ ಉಪಯುಕ್ತ ಮಾಹಿತಿ ಹಾಗೂ ಸರಳ ಪರಿಹಾರ ತಲುಪಿಸೋ ವಿಶೇಷ ಜಾಗೃತಿ ಕಾರ್ಯಕ್ರಮ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ನಾನೀಗ ಮಾತನಾಡ್ತಾ ಇರೋದು 2026 ಅತ್ಯಂತ ಪ್ರಮುಖ ಹಾಗೂ ಪ್ರತಿಯೊಬ್ಬರಿಗೂ ಆಸ್ತಿ ಕರಾರು ಅಥವಾ ಯಾವುದೇ ಸರ್ಕಾರಿ ದಾಖಲೆಗಳ ವಿಷಯದಲ್ಲಿ ಅತ್ಯಗತ್ಯವಾದ ವಿಷಯದ ಬಗ್ಗೆ. ಅದು ಡಿಜಿಟಲ್ ಇ ಸ್ಟ್ಯಾಂಪ್ ವ್ಯವಸ್ಥೆ ಬಗ್ಗೆ. ಡಿಜಿಟಲ್ ಅಂದ್ರೆ ಡಿಜಿಟಲ್, ಕಾಗದದ ಕಾಲ ಮುಗಿಯಿತು, ಡಿಜಿಟಲ್ ಕ್ರಾಂತಿ ಶುರುವಾಯಿತು. ಕೇಳುಗರೆ, ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೊದ್ಲೆಲ್ಲ ಒಂದು ಬಾಡಿಗೆ ಒಪ್ಪಂದ ಮಾಡಬೇಕಾದ್ರೆ ಅಥವಾ ಮನೆ ಅಥವಾ ಜಾಗದ ನೋಂದಣಿ ಇರಲಿ ಅಥವಾ ಯಾವುದೇ ಲೀಗಲ್ ಅಫಿಡವಿಟ್ ಮಾಡಿಸ್ಬೇಕು ಅಂತಂದ್ರೆ ಸ್ಟ್ಯಾಂಪ್ ಪೇಪರ್ ಹುಡ್ಕೊಂಡು ವೆಂಡರ್ ಹತ್ರ ಹೋಗ್ಬೇಕಿತ್ತು. ಕೆಲವು ಸಾರಿ ಸ್ಟ್ಯಾಂಪ್ ಪೇಪರ್ ಖಾಲಿಯಾಗಿದೆ ಅನ್ನೋ ಮಾತನ್ನು ಕೇಳ್ತಾ ಇದ್ವಿ, ಇಲ್ಲ ಲೈನ್ನಲ್ಲಿ ಗಂಟುಗಟ್ಟಲೆ ನಿಲ್ಬೇಕಾಗಿತ್ತು. ಹಾಗೇನೆ ಕೆಲವು ಸಾರಿ ನಕಲಿ ಸ್ಟ್ಯಾಂಪ್ ಪೇಪರ್ ಹಾವಳಿಯ ಭೀತಿ ಕೂಡ ಇರ್ತಾ ಇತ್ತು. ಆದ್ರೆ ಈಗ ಕಾಲ ಬದಲಾಗಿದೆ. 2026 ಈ ನವೀನ ಡಿಜಿಟಲ್ ಇ ಸ್ಟ್ಯಾಂಪಿನ ವ್ಯವಸ್ಥೆಯು ಸಾರ್ವಜನಿಕರಿಗೆ ತಂದಿರೋ ಬಹು ದೊಡ್ಡ ರಿಲೀಫ್ ಅಂತಂದ್ರೆ ತಪ್ಪಾಗಲ್ಲ. ಈ ಒಂದು ಡಿಜಿಟಲ್ ಸ್ಟ್ಯಾಂಪ್ನಿಂದ ನಮಗೆ ಸಿಗೋ ಪ್ರಮುಖ ಲಾಭಗಳೇನು ಗೊತ್ತಾ? ಮೊದಲನೇದಾಗಿ ಸಂಪೂರ್ಣ ಪಾರದರ್ಶಕತೆ ಹಾಗೂ ಭದ್ರತೆ. ಈ ಡಿಜಿಟಲ್ ಇ ಸ್ಟ್ಯಾಂಪ್ಗೆ ವಿಶಿಷ್ಟವಾದ QR ಕೋಡ್ ಮತ್ತು ಆನ್ಲೈನ್ ವೆರಿಫಿಕೇಶನ್ ಕೋಡ್ ಇರುತ್ತೆ. ಇದರಿಂದ ನಕಲಿ ಸ್ಟ್ಯಾಂಪ್ ಪೇಪರ್ ಜಾಲಕ್ಕೆ ಸಂಪೂರ್ಣವಾಗಿ ಬ್ರೇಕ್ ಬಿದ್ದಂತಾಗಿದೆ. ಇನ್ನು ಎರಡನೇದಾಗಿ ಸಮಯ ಮತ್ತು ಹಣದ ಉಳಿತಾಯವಾಗುತ್ತೆ. ಇನ್ಮುಂದೆ ನೀವು ಯಾವುದೇ ವೆಂಡರ್ ಅಂಗಡಿ ಮುಂದೆ ಸಾಲಿನಲ್ಲಿ ನಿಲ್ಲುವ ಅಗತ್ಯವಿರೋದಿಲ್ಲ. ಅಧಿಕೃತ ಪೋರ್ಟಲ್ ಮೂಲಕ ಕೆಲವೇ ನಿಮಿಷಗಳಲ್ಲಿ ನಿಮ್ಮ ಇ ಸ್ಟ್ಯಾಂಪ್ ಶುಲ್ಕ ಪಾವತಿಸಿ ಡಿಜಿಟಲ್ ಪ್ರತಿಯನ್ನ ಪಡ್ಕೊಳ್ಬಹುದು. ಮನೆಯಲ್ಲೇ ಕೂತ್ಕೊಂಡು ಅಪ್ಲೈ ಮಾಡಬಹುದು. ಹೇಗೆ ಅಂತೀರಾ? ಎಸ್, ಕಂಪ್ಯೂಟರ್ ಅಥವಾ ಮೊಬೈಲ್ ಬಳಸಿ ಇ ಸ್ಟ್ಯಾಂಪಿಂಗ್ ಪ್ರಕ್ರಿಯೆ ಪೂರ್ಣಗೊಳಿಸಬಹುದು. ದಾಖಲೆಗಳು ಸುರಕ್ಷಿತವಾಗಿ ಡಿಜಿಟಲ್ ರೂಪದಲ್ಲೇ ಸಿಗುತ್ತವೆ. ಇನ್ನ ಇದು ಪರಿಸರ ಸ್ನೇಹಿ ನಡಿಗೆ. ಸ್ನೇಹಿತರೆ, ಕಾಗದದ ಬಳಕೆ ಕಡಿಮೆಯಾಗಿ ಗ್ರೀನ್ ಮತ್ತು ಕ್ಲೀನ್ ಆಡಳಿತಕ್ಕೆ ಇದು ಬೆಂಬಲ ನೀಡುತ್ತೆ. ಸೊ ನಮ್ಮ ನಾಗರಿಕರು ತಂತ್ರಜ್ಞಾನದ ಈ ಹೊಸ ಹೆಜ್ಜೆಯನ್ನು ಧನಾತ್ಮಕವಾಗಿ ಸ್ವೀಕರಿಸಿ ಜಾಗೃತರಾಗಬೇಕು. ಅಯ್ಯೋ, ಡಿಜಿಟಲ್ ಅಂದ್ರೆ ನಮಗೆ ಕಷ್ಟವೇನೋ ಅಂತ ಭಯ ಪಡುವ ಅಗತ್ಯವೇ ಇಲ್ಲ. ಇದು ತೀರಾ ಸರಳ ಹಾಗೂ ಸುರಕ್ಷಿತ. ತಂತ್ರಜ್ಞಾನ ಬೆಳೆದಂತೆ ನಮ್ಮ ಬದುಕು ಸರಳವಾಗಲಿ, ಜಾಗೃತಿಯತ್ತ ಸಾಗಲಿ ನಮ್ಮ ನಡಿಗೆ ಅಂತ ಹೇಳ್ತಾ ಈಗ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮಹಾಲಕ್ಷ್ಮಿ ಸ್ವೀಟ್ಸ್.
3: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಪ್ರತಿದಿನ ನಮ್ಮ ಜೀವನದಲ್ಲಿ ಏನಾದರೊಂದು ಸಣ್ಣ ನಿರ್ಲಕ್ಷ್ಯ ದೊಡ್ಡ ಸಮಸ್ಯೆಯಾಗಿ ಮಾರ್ಪಡುತ್ತೆ ಅಲ್ವಾ? ಇತ್ತೀಚೆಗೆ ನಾವು ಬ್ಯಾಂಕಿಗೆ ಹೋದ್ರು, ರೇಷನ್ ಅಂಗಡಿಗೆ ಹೋದ್ರು, ಮೊಬೈಲ್ ಸಿಮ್ ತಗೊಳ್ಬೇಕು ಅಂತಂದ್ರು, ಅಥವಾ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ವಿಚಾರಿಸಿದರು, ಪದೇ ಪದೇ ಕೇಳಿ ಬರುವ ಒಂದೇ ಒಂದು ಪದ ಈ KYC. ಅಯ್ಯೋ, ಆಮೇಲ್ ಮಾಡಿದ್ರಾಯ್ತು ಬಿಡು ಅಂತ ಇದನ್ನ ತಳ್ಳಿ ಹಾಕ್ತಾ ಇದ್ದೀರಾ? ಹಾಗಾದ್ರೆ ಈ ಸಂಜೆಯ ಜಾಗೃತಿ ಕಾರ್ಯಕ್ರಮದಲ್ಲಿ ನೀವು ತಿಳಿದುಕೊಳ್ಳಲೇಬೇಕಾದ ಅತ್ಯಂತ ಪ್ರಮುಖ ಮಾಹಿತಿ ಇಲ್ಲಿದೆ. ಈ KYC ಅಂದ್ರೆ ಏನು? ಇದನ್ನ ಸಮಯಕ್ಕೆ ಸರಿಯಾಗಿ ಮಾಡಿಸ್ತಿದ್ರೆ ನಮಗೆ ಏನೆಲ್ಲ ನಷ್ಟ ಮತ್ತು ತೊಂದರೆಗಳಾಗ್ತಾವೆ ಅಂತ ನಾವೀಗ ತಿಳಿಯೋಣ. ಸ್ನೇಹಿತರೆ, ಮೊದಲನೇದಾಗಿ KYC ಅಂತಂದ್ರೆ ನೋ ಯುವರ್ ಕಸ್ಟಮರ್, ಹಾಗೂ eKYC ಅಂತಂದ್ರೆ ಆಧಾರ್ ಆಧಾರಿತ ಎಲೆಕ್ಟ್ರಾನಿಕ್ ದೃಢೀಕರಣ. ಇದು ನಮ್ಮ ಖಾತೆಗಳ ಸುರಕ್ಷತೆಗಾಗಿ ಸರ್ಕಾರ ಮತ್ತು RBI ಅವರು ಜಾರಿಗೆ ತಂದಿರುವ ವ್ಯವಸ್ಥೆ. ಓಕೆ, ಈಗ ಒಂದು ವೇಳೆ ನಿಮ್ಮ ಬ್ಯಾಂಕ್ ಖಾತೆಗೆ ನೀವು KYC ಪೂರ್ಣಗೊಳಿಸಲಿಲ್ಲ ಅಂತಂದ್ರೆ ಏನಾಗುತ್ತೆ ಗೊತ್ತಾ? ಖಾತೆ ತಡೆ ಹಿಡಿಯುವುದು, ಅಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ತಾತ್ಕಾಲಿಕವಾಗಿ ಇನ್ಆಕ್ಟಿವ್ ಅಥವಾ ಬ್ಲಾಕ್ ಆಗಿರುತ್ತೆ. ಹಾಗೆ ಹಣ ವರ್ಗಾವಣೆ ಬಂದ್ ಆಗುತ್ತೆ. ನೀವು ATM ಮೂಲಕ ಹಣ ತೆಗೆಯೋದಕ್ಕೆ, UPI ಬಳಸೋದಕ್ಕೆ ಅಥವಾ ಬೇರೆಯವರಿಂದ ಹಣ ಸ್ವೀಕರಿಸೋದಕ್ಕೆ ಸಾಧ್ಯವಾಗೋದಿಲ್ಲ. ಇನ್ನ ಚೆಕ್ ಪುಸ್ತಕ ಅಥವಾ ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಸೇವೆ ಸ್ಥಗಿತವಾಗುತ್ತೆ. ಹೊಸ ಕಾರ್ಡ್ಗಳು ಅಥವಾ ಸೌಲಭ್ಯಗಳು ನಿಂತು ಹೋಗುತ್ತವೆ. ಅಂದ್ರೆ ನಿಮ್ಮದೇ ಹಣ ಬ್ಯಾಂಕ್ನಲ್ಲಿದ್ದರೂ ತುರ್ತು ಸಂದರ್ಭದಲ್ಲಿ ಅದನ್ನ ಬಳಸಲಾಗದ ಸ್ಥಿತಿ ನಿರ್ಮಾಣವಾಗುತ್ತೆ ಸ್ನೇಹಿತರೆ. ಎಸ್, ಬ್ಯಾಂಕ್ ವಿಚಾರ ಹಾಗಿರ್ಲಿ ಸ್ನೇಹಿತರೆ, ಇನ್ನ ನಮ್ಮ ದೈನಂದಿನ ಜೀವನಕ್ಕೆ ನೇರವಾಗಿ ಸಂಪರ್ಕವಿರುವ ಸರ್ಕಾರಿ ಯೋಜನೆಗಳ ಕಥೆ ಏನು ಅಂದ್ರೆ, ಈಗ ನೇರ ನಗದು ವರ್ಗಾವಣೆ ಬಂದಾಗುತ್ತೆ. ಅಂದ್ರೆ ಗೃಹಲಕ್ಷ್ಮಿ, ಅನ್ನಭಾಗ್ಯ, ರೈತರ PM ಕಿಸಾನ್ ಅಥವಾ ಹಿರಿಯ ನಾಗರಿಕರ ಪಿಂಚಣಿ ಹಣ ನೇರವಾಗಿ ನಿಮ್ಮ ಅಕೌಂಟ್ಗೆ ಜಮೆ ಆಗ್ತಿದ್ರೆ, eKYC ಆಗದಿದ್ರೆ ಈ ಎಲ್ಲಾ ಹಣ ಬರುವುದು ತಕ್ಷಣವೇ ನಿಂತು ಹೋಗುತ್ತೆ. ರೇಷನ್ ಕಾರ್ಡ್ ನಲ್ಲಿರೋ ಪ್ರತಿಯೊಬ್ಬ ಸದಸ್ಯರ eKYC ಆಗಿರ್ಬೇಕು. ಇಲ್ಲ ಅಂತಂದ್ರೆ ಆ ಸದಸ್ಯರ ಹೆಸರಿನ ಪಡಿತರ ಸಿಗೋದಿಲ್ಲ ಅಥವಾ ರೇಷನ್ ಕಾರ್ಡ್ ರದ್ದಾಗುವ ಚಾನ್ಸಸ್ ಇರುತ್ತೆ. ಇನ್ನ ಅಡುಗೆ ಅನಿಲದ ಸಬ್ಸಿಡಿ ಪಡೆಯೋದಕ್ಕೆ eKYC ಕಡ್ಡಾಯ. ಇದನ್ನ ಮಾಡಿಸ್ತಿದ್ರೆ ಸಬ್ಸಿಡಿ ಹಣ ಜಮೆ ಆಗೋದಿಲ್ಲ ಸ್ನೇಹಿತರೆ. ಇಷ್ಟೇ ಅಲ್ಲ, ಮೊಬೈಲ್ ಸಿಮ್ ಕಾರ್ಡ್ಗಳು ನಿಮ್ಮ

0: ಮೊಬೈಲ್ ಸಂಖ್ಯೆಗೆ ಆಧಾರ್ ಇ ಕೆವೈಸಿ ಪೂರ್ಣಗೊಂಡಿಲ್ಲ ಅಂತಂದ್ರೆ ನಿಮ್ಮ ಸಿಮ್ ಕಾರ್ಡ್ ಸೇವೆಯನ್ನ ಟೆಲಿಕಾಂ ಕಂಪನಿಗಳು ಸ್ಥಗಿತಗೊಳಿಸಬಹುದು. ಹಾಗೆ ಡಿಮ್ಯಾಟ್ ಅಕೌಂಟ್ ಅಥವಾ ಹೂಡಿಕೆ ಖಾತೆಗಳಲ್ಲಿ ಇ ಕೆವೈಸಿ ಅಪ್ಡೇಟ್ ಆಗದಿದ್ರೆ ನಿಮ್ಮ ಹೂಡಿಕೆಯ ಹಣ ಹಿಂಪಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನ ಜೀವ ವಿಮೆ ಅಥವಾ ಆರೋಗ್ಯ ವಿಮೆಯ ಹಣವನ್ನ ಕ್ಲೇಮ್ ಮಾಡುವಾಗ ಕೆವೈಸಿ ಇಲ್ಲ ಅಂತಂದ್ರೆ ಅನಗತ್ಯ ವಿಳಂಬ ಎದುರಾಗುತ್ತೆ. ಸೊ ಸ್ನೇಹಿತರೆ, ಸರಳವಾಗಿ ಹೇಳಬೇಕು ಅಂತಂದ್ರೆ ಕೆವೈಸಿ ಮಾಡಿಸದಿರುವುದು ನಿಮ್ಮ ಹಣಕಾಸಿನ ಸುರಕ್ಷತೆಗೆ ನೀವೇ ಒಡ್ಡುವ ದೊಡ್ಡ ಅಪಾಯ. ಹಾಗಾದ್ರೆ ಇದಕ್ಕೆ ಪರಿಹಾರ ಏನು ಅಂತ ನೀವು ಕೇಳಬಹುದು. ಖಂಡಿತ ಇದೆ. ನಮ್ಮ ಕಾರ್ಯಕ್ರಮದ ಹೆಸರೇ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಅಲ್ವಾ? ಸೊ ಇದಕ್ಕೆ ಪರಿಹಾರ ಅತ್ಯಂತ ಸರಳವಾಗಿದೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಶಾಖೆಗೆ ಹೋಗಿ ಆಧಾರ್ ಅಥವಾ ಪ್ಯಾನ್ ಕಾರ್ಡ್ ನೀಡಿ ಕೆವೈಸಿ ಫಾರಂ ನ ಫಿಲ್ ಮಾಡಿಕೊಡಿ, ಅಥವಾ ಬ್ಯಾಂಕ್ಗಳ ಅಧಿಕೃತ ಮೊಬೈಲ್ ಆಪ್ಗಳ ಮೂಲಕವೇ ವಿಡಿಯೋ ಕೆವೈಸಿ ಅಥವಾ ಆನ್ಲೈನ್ ಇ ಕೆವೈಸಿ ಪೂರ್ಣಗೊಳಿಸಿ. ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್, ಸೇವಾ ಸಿಂಧು ಕೇಂದ್ರಗಳು ಅಥವಾ ರೇಷನ್ ಅಂಗಡಿಗಳಿಗೆ ಭೇಟಿ ನೀಡಿ ಇ ಕೆವೈಸಿ ಪೂರ್ಣಗೊಳಿಸಿ. ನಿಮ್ಮ ಆಧಾರ್ ಕಾರ್ಡ್ಗೆ ಚಾಲ್ತಿಯಲ್ಲಿರುವ ಮೊಬೈಲ್ ಸಂಖ್ಯೆ ಲಿಂಕ್ ಆಗಿದೆಯಾ ಅಂತ ಖಚಿತಪಡಿಸಿಕೊಳ್ಳಿ. ಸಣ್ಣ ಮುನ್ನೆಚ್ಚರಿಕೆ ನಾಳೆಯ ದೊಡ್ಡ ಸಮಸ್ಯೆಯಿಂದ ನಮ್ಮನ್ನು ಪಾರಾಗಿಸುತ್ತೆ. ಮಾಹಿತಿ ನಮ್ಮದು, ಜಾಗೃತಿ ನಿಮ್ಮದು. ಮತ್ತ್ಯಾಕೆ ತಡ? ಇವತ್ತೇ ನಿಮ್ಮ ಇ ಕೆವೈಸಿ ಸ್ಥಿತಿಯನ್ನ ಪರಿಶೀಲಿಸಿ ನಿರಾಳವಾಗಿರಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
2: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
1: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
2: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
3: ಮಗ, ಅದೇ ಕೆಲ್ಸ, ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
4: ಓಕೆ,
5: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
4: ಓಕೆ,
6: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
7: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
4: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ.

0: ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ ಸವಳಂಗ ರಸ್ತೆ ಶಿವಮೊಗ್ಗ. ಸಂಪರ್ಕಿಸಿ 0818-1825-3583. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
1: ಕಣ್ಮುಚ್ಚಿ ನೋಡಿ ಒಮ್ಮೆ, ಕಾಣಿಸೋದು ಕೇವಲ ಕತ್ತಲೆ ಮಾತ್ರ ಅಲ್ವಾ? ಆದ್ರೆ ಆ ಕತ್ತಲಲ್ಲೇ ಬದುಕುವ ಅದೆಷ್ಟು ಮುಗ್ಧ ಕಣ್ಣುಗಳಿಗೆ ನಮ್ಮ ಕಣ್ಣುಗಳೇ ಬೆಳಕಿನ ದಾರಿ ದೀಪವಾಗಬಹುದು ಅಲ್ವಾ?
2: ನಾವು ಹೋದ ಮೇಲೂ ಈ ಸುಂದರ ಜಗತ್ತನ್ನ ನೋಡುವ ಅದ್ಭುತ ಅವಕಾಶವೇ ನೇತ್ರದಾನ. ಈ ರಾಷ್ಟ್ರೀಯ ನೇತ್ರದಾನ ಪಾಕ್ಷಿಕದ ಸಂದರ್ಭದಲ್ಲಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗುವ ಸಂಕಲ್ಪ ಮಾಡೋಣ. ನೇತ್ರ ಚಿಕಿತ್ಸೆ ಮತ್ತು ನೇತ್ರದಾನದಲ್ಲಿ ನಂಬಿಕಾರ್ಹ ಸಂಸ್ಥೆ ಶಂಕರ ಕಣ್ಣಿನ ಆಸ್ಪತ್ರೆ. ಕಣ್ಣುಗಳನ್ನು ದಾನ ಮಾಡಿ ಅಮೂಲ್ಯ ದೃಷ್ಟಿಯನ್ನು ಉಡುಗೊರೆಯಾಗಿ ನೀಡಿ. ನೇತ್ರದಾನದ ನೋಂದಣಿಗಾಗಿ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಇಂದೇ ಕರೆ ಮಾಡಿ
1: 9000085001116. ಸಂಖ್ಯೆ ಮತ್ತೊಮ್ಮೆ 9008500116. ಶಂಕರ ಕಣ್ಣಿನ ಆಸ್ಪತ್ರೆ, ಹರಕೆರೆ ಮತ್ತು ಶಂಕರ ನೇತ್ರ ಕೇಂದ್ರ, ದುರ್ಗಿಗುಡಿ, ಶಿವಮೊಗ್ಗ.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
4: ಅವತ್ತು ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್. ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯ್ತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವು ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಆ್ಯಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬೋದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಆ್ಯಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಟ್ಸಪ್ಪಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ನ ನಾವಿಲ್ಲಿ ಓದ್ತೀವಿ. ಆ್ಯಂಡ್ ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686-8609-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬೋದು. ಹಾಗಾದರೆ ಯಾವ ಥರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನು ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನು ಫೀಲ್ ಮಾಡಿರ್ತೀವಿ, ಆದರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನಿಸುತ್ತೆ. ಆದರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತು ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನಿಸ್ಬಹುದು. ಹಾಗಾದರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ.

ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಆ್ಯಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ಬೆಳಗ್ಗೆ ಎದ್ದಾಗಿನಿಂದ ಏನಾದರೂ ಕೆಲಸಗಳನ್ನ ಮಾಡಿ ನಮಗೆ ಸುಸ್ತಾಗಿರುತ್ತೆ, ರಾತ್ರಿ ಆದ ತಕ್ಷಣ ನಿದ್ದೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಆದರೂ ಕೂಡ ಈ ಬೆಳಗ್ಗೆ ಮಾಡಿರುವಂತಹ ಕೆಲಸಗಳಿಂದ ಏನು ಸ್ಟ್ರೆಸ್ ಆಗಿರುತ್ತೆ, ನಿದ್ದೆ ಮಾಡಿದ ತಕ್ಷಣ ಒಳ್ಳೆ ನಿದ್ದೆ ಬರೋಕ್ಕೆ ಶುರುವಾಗುತ್ತೆ. ಸೊ ನಿದ್ದೆ ಬಂದಾಗ ನಮಗೆ ನಿದ್ದೆನಲ್ಲಿ ಆಚೆ ಈಚೆ ಒದ್ದಾಡ್ತಾ ಇರ್ತೀವಿ, ಕೆಲವೊಂದು ಸರಿ ನಿದ್ದೆನಲ್ಲಿ ಮಾತಾಡ್ತಾ ಇರೋದನ್ನು ಕೂಡ ನೀವು ಅಬ್ಸರ್ವ್ ಮಾಡಿರ್ತೀರ. ಸೊ ನಿಮ್ಮ ಮನೇಲಿ ಕೂಡ ಯಾರಾದರೂ ಈ ರೀತಿ ನಿದ್ದೆನಲ್ಲಿ ಮಾತಾಡ್ತಾರ ಅಥವಾ ನಿದ್ದೆನಲ್ಲಿ ಎದ್ದು ಓಡಾಡ್ತಾರ, ಈ ಥರದ್ದು ಏನಾದರೂ ಆಗಿದ್ರೆ ನಿಮ್ಮ ಮನೇಲಿ ಯಾರು ಆ ರೀತಿ ಮಾಡ್ತಾರೆ, ಹಾಗೆ ನಿದ್ದೆನಲ್ಲಿ ಯಾಕೆ ಆ ರೀತಿ ಗುಣಗ್ತಾ ಇರ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ಶೋನಲ್ಲಿ ನಾನು ಹೇಳ್ತಾ ಇದ್ದೀನಿ. ನಿಮಗೇನಾದರೂ ಗೊತ್ತಿದ್ರೆ ಅದ್ರ ಬಗ್ಗೆ ನೀವು ಕೂಡ ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ಬೋದು. ಹಾಗೆ ಇವತ್ತಿನ ಈ ವಿಷಯವನ್ನು ಕೇಳೋದಕ್ಕೆ ನಮ್ಮ ರೇಡಿಯೋನ ಟ್ಯೂನ್ ಮಾಡಿರಿ, ಹಾಗೆ ಈ ಒಂದು ಸಾಂಗ್ನ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗನಾಡಿ ಪುನಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗನಾಡಿ ಪುನಡ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕೂಡ ಹೇಳ್ತಾ ಇದ್ದೆ, ನಿಮ್ಮನೆಯಲ್ಲಿ ಯಾರಾದರೂ ನಿದ್ದೆ ಮಾಡ್ತಾ ಗುಣಗ್ತಾ ಇರ್ತಾರಾ, ಅಥವಾ ನಿದ್ದೆನಲ್ಲಿ ಎದ್ದು ಓಡಾಡ್ತಾ ಇರ್ತಾರಾ, ಮತ್ತು ಮಾತಾಡದೆ ಜಾಸ್ತಿಯಾಗಿ ನಿದ್ದೆನಲ್ಲೂ ಕೂಡ ಅದೇನೇ ಗುಣಗ್ತಾ ಇರ್ತಾರಾ, ಇದ್ರ ಬಗ್ಗೆನೂ ಕೂಡ ನೀವು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಬಹುದು. ನಿಮ್ಮನೆಯಲ್ಲಿ ಯಾರು ಆ ರೀತಿ ಮಾತಾಡ್ತಾ ಇರ್ತಾರೆ ನಿದ್ದೆಗಳಲ್ಲಿ, ಅದನ್ನು ಕೂಡ ಹೇಳಿ ಅಂತ ಹೇಳ್ತಾ. ಇದಕ್ಕೆ ಕಾರಣ ಏನು, ನೀವು ಯಾವಾಗಲಾದರೂ ನಿದ್ದೆ ಮಾಡುವಾಗ ಮಾತಾಡ್ತಾ ಇರ್ತೀರಾ, ಅದ್ರ ಬಗ್ಗೆ ನಮ್ಮ ಜೊತೆ ನಿಮ್ಮ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳಿ. ನಮ್ಮ ಸಂಖ್ಯೆ 9686062789 ಈ ಸಂಖ್ಯೆಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ. ಈಗ ಮನೇಲಿ ನಿದ್ದೆ ಮಾಡ್ತಾ ಇರ್ತಾರೆ, ಇಲ್ಲ ಬೇಡ ಅಂತ ಹೇಳ್ತಾ ಇರ್ತಾರೆ, ಅಥವಾ ಯಾರ್ದೋ ಜೊತೆ ಬೆಳಗ್ಗೆಯಿಂದ ಮಾತಾಡಿರ್ತಾರೆ, ಅದೇ ಮಾತನ್ನ ಇಲ್ಲೊಂದ್ಸರಿ ಗುಣಗ್ತಾ ಇರ್ತಾರೆ, ಈ ತರದ್ದು ನಿಮ್ಮ ಮನೇಲಿ ಕೂಡ ಆಗಿರಬಹುದು. ಸೊ ಇದಕ್ಕೆಲ್ಲ ಏನ್ ಕಾರಣ ಇರಬಹುದು, ಅಥವಾ ನೀವು ಕೂಡ ನಿಮ್ಮ ಮನೇಲಿ ಯಾರಾದ್ರೂ ಆ ರೀತಿ ಗುಣಗ್ದಾಗ ಬೆಳಗ್ಗೆ ಆದ ತಕ್ಷಣ ನೀ ರಾತ್ರಿ ಏನೆಲ್ಲ ಮಾತಾಡ್ತಿದ್ದೆ ಗೊತ್ತಾ ನಿಂಗೆ ಅಂತ ಕೇಳಿರಬಹುದು. ಸೊ ಯಾಕೆ ಈ ರೀತಿನಲ್ಲಿ ಆಗುತ್ತೆ, ನಿದ್ದೆಯಲ್ಲಿ ಮಾತಾಡೋದು ಅಂತಂದ್ರೆ ಏನು, ಅದ್ರ ಬಗ್ಗೆನೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀನಿ. ಕೆಲವೊಂದ್ಸರಿ ನಿದ್ದೆನಲ್ಲಿ ಸ್ಪಷ್ಟವಾಗಿ ಮಾತಾಡುವಂತಹ ಮಾತುಗಳು ಕೂಡ ಇರುತ್ತೆ, ಇಲ್ಲ ಅಂತಂದ್ರೆ ಎಲ್ಲೆಲ್ಲೋ ಒಂದೊಂದು ಪದಗಳು ಏನೇನೋ ನಿದ್ದೆಗಳಲ್ಲಿ ಬಂದಿದ್ದ ಪದಗಳನ್ನ ಮಾತಾಡ್ತಾ ಇರ್ತೀವಿ. ಕೆಲವರಿಗೆ ಒಂದು ಎರಡು ಪದಗಳು ಮಾತ್ರ ಬರ್ತವೆ, ಇನ್ನು ಕೆಲವರಿಗೆ ಎರಡು ಮೂರು ವಾಕ್ಯಗಳನ್ನೇ ಹೇಳೋ ಅಷ್ಟು ಆ ಒಂದು ವಿಷಯಗಳು ಬರ್ತಾ ಇರುತ್ತೆ ಬಾಯಲ್ಲಿ. ಹಾಗೆ ನಾವು ಮಾತಾಡಿರೋ ಮಾತು ನಮಗೆ ಕೂಡ ಗೊತ್ತಾಗದೇ ಇರಬಹುದು, ಜೊತೆಗೆ ನೀವು ಕೂಡ ಈ ಕ್ವಶನ್ ಬಂದಿರಬಹುದು, ನಿದ್ದೆನಲ್ಲಿ ಮಾತಾಡೋರು ಕನ್ಸು ಕಾಣ್ತಾ ಇರುವಾಗಲೇ ಮಾತಾಡ್ತಾರ ಅಂತ ಹೇಳಿ. ಕೆಲವೊಂದ್ಸರಿ ಹೌದು, ಇದೇ ರೀತಿನಲ್ಲೇ ಆಗ್ತಾ ಇರುತ್ತೆ, ಕನ್ಸು ಕಾಣ್ತಾನೆ ನಿದ್ದೆನಲ್ಲಿ ಮಾತಾಡ್ತಾ ಇರ್ತಾರೆ. ಈ ಹಂತದಲ್ಲಿ ಸಾಮಾನ್ಯವಾಗಿ ವಿವ್ ಡ್ರೀಮ್ಸ್ ಅಂತ ಹೇಳಿ ಅದನ್ನ ಕರೀತಾರೆ. ಆದ್ರೆ ಒಂದು ಮುಖ್ಯ ವಿಷಯ ಏನಂತಂದ್ರೆ, ನಿದ್ದೆನಲ್ಲಿ ಹೇಳಿದಂತಹ ಮಾತುಗಳನ್ನ ಆಧರಿಸಿ ಒಬ್ಬ ವ್ಯಕ್ತಿಯ ನಿಜವಾದ ರಹಸ್ಯ ಅಥವಾ ಮನಸ್ಸಿನ ಆಸೆಯನ್ನು ನಿರ್ಧರಿಸಿರೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸ್ಲೀಪ್ ಟಾಕಿಂಗ್ ಅಲ್ಲಿ ಬಂದಂತಹ ಕೆಲವೊಂದು ಮಾತುಗಳು ರ್ಯಾಂಡಮ್ ಆಗಿ ಕೂಡ ಆಗಿರಬಹುದು. ಹಾಗಾದ್ರೆ ನಿದ್ದೆನಲ್ಲಿ ಮಾತಾಡೋದಕ್ಕೆ ಕಾರಣಗಳೇನು ಅಂತ ನೋಡಿದ್ರೆ, ಇದಕ್ಕೆ ಒಂದೇ ಕಾರಣ ಇಲ್ಲ, ಕೆಲವೊಂದು ಸಂದರ್ಭಗಳಲ್ಲಿ ಇದು ಸಾಮಾನ್ಯ ಸ್ಲೀಪ್ ಬಿಹೇವಿಯರ್ ಕೂಡ ಆಗಿರಬಹುದು. ಆದ್ರೆ ಇದರ ಫ್ಯಾಕ್ಟರ್ಸ್ಗಳನ್ನ ನಾವು ನೋಡಿದರೆ ಹೆಚ್ಚಾಗಿರ್ಬೋದು, ಅದಕ್ಕೆ ಒತ್ತಡ ಒಂದಾಗಿರ್ಬೋದು, ನಿದ್ದೆ ಸರಿಯಾಗಿ ಆಗದೇ ಇರೋದಾಗಿರ್ಬೋದು, ಜ್ವರ ಅಥವಾ ಏನಾದ್ರು ಫಿಸಿಕಲ್ ತೊಂದರೆಗಳಿದ್ದಾಗ ಆಗಿರ್ಬೋದು, ಅಥವಾ ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಆಗಿರ್ಬೋದು, ಮತ್ತೆ ಈ ಸ್ಲೀಪ್ ಡಿಸಾರ್ಡರ್ ಅನ್ನೋದು ಕೂಡ ಇದ್ದಾಗ ಈ ರೀತಿ ಒಂದು ಮಾತುಗಳು ಬರ್ತಾ ಇರುತ್ತೆ ನಮ್ಮ ಬಾಯಲ್ಲಿ. ಸೊ ಹಾಗಾದ್ರೆ ನಿದ್ದೆನಲ್ಲಿ ಯಾವ ರೀತಿ ಮಾತಾಡ್ತಾರೆ ಅಂತ ನೋಡಿದ್ರೆ, ಕೆಲವೊಂದ್ಸರಿ ಅಂತ ಕೂಡ ಅಂತ ಇರ್ತಾರೆ, ಕೆಲವರು ಒಂದೆರಡು ಪದಗಳನ್ನು ಕೂಡ ಹೇಳ್ಬೋದು, ಇನ್ನು ಕೆಲವರು ಒಂದು ಸಂಪೂರ್ಣವಾದಂತಹ ಸೆಂಟೆನ್ಸ್ನ ಹೇಳ್ಬೋದು. ಆ ರೀತಿ ನಿದ್ದೆನಲ್ಲಿ ಮಾತಾಡೋದು ಕೂಡ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದ್ರೆ, ನಾವು ಮಾತಾಡಿರೋ ಮಾತು ನಾವು ಏನು ಮಾತಾಡಿದೀವಿ ಅಂತ ನಮಗೆ ಗೊತ್ತಿರಲ್ಲ, ಅಷ್ಟು ನಿದ್ದೆನಲ್ಲಿ ಇರ್ತೀವಿ ನಾವು. ಸೊ ಈ ರೀತಿ ನಿಮ್ಮ ಲೈಫಲ್ಲಿ ಕೂಡ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲೂ ಕೂಡ ಆಗಿರ್ಬೋದು ಅಂತ ಹೇಳ್ತಾ. ಸೊ ನಿಮಗೇನಾದ್ರು ನಿದ್ದೆನಲ್ಲಿ ಯಾಕೆ ಮಾತಾಡ್ತಾರೆ ಅಂತ ಗೊತ್ತಿದ್ರೆ ಅದನ್ನು ನಮಗೆ ಕೂಡ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅಂತ ಹೇಳ್ತಾ. ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯದ ಬಗ್ಗೆ ಕೂಡ ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರಾಣ ಫೆಮ್ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಈಗ ನಮ್ಮ ವೆದರ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇರುತ್ತೆ. ವೆದರ್ ಚೇಂಜ್ ಆದಾಗೆಲ್ಲ ನಮಗೆ ಒಂದೊಂದು ರೀತಿಯ ಅನುಭವಗಳಾಗ್ತಾ ಇರುತ್ತೆ. ಅಂದರೆ ಈಗ ಚಳಿ ಆಯಿತು ಅಂತಂದರೆ ಸ್ವೆಟರ್ ಹಾಕೊಂಬಿಡ್ತೀವಿ, ಸ್ವಲ್ಪ ಶೆಕೆ ಆಯಿತು ಅಂತಂದರೆ ಫ್ಯಾನ್ ಅಥವಾ ಎ ಸಿ ಹಾಕೊಳ್ತೀವಿ, ಇಲ್ಲಾಂದರೆ ತಣ್ಣಗಿರುವಂತಹ ಜ್ಯೂಸು, ನೀರು ಅಥವಾ ಐಸ್ಗಳನ್ನ ತಿನ್ನೋದಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗೆ ನೋಡಿ, ಈಗ ಹೊರಗಡೆ ಏನಾದ್ರು ಮಂಜುಗಡ್ಡೆ ಅಥವಾ ಐಸ್ ಏನಾದ್ರು ತೊಗೊಂಡು ಬಂದ್ವಿ ಅಂತಂದರೆ ಆ ಒಂದು ಟೆಂಪ್ರೇಚರ್ಗೇ ಅದು ಕೂಲ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ಈಗ ನಾವು ಬೇರೆ ಬೇರೆ ಕಡೆಗೆಲ್ಲ ಔಟ್ಸೈಡ್ ಹೋಗ್ತೀವಿ ಅಂತಂದರೆ ಈ ಮಜ್ಜಿಗೆ ಪ್ಯಾಕೆಟ್ಗಳನ್ನ ಒಂದು ಐಸ್ಗಳ ಮೇಲುಗಡೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ. ಇಂಥದನ್ನೆಲ್ಲ ನೋಡಿದಾಗ ಅಲ್ಲಿ ಯಾಕೆ ಕರಗಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ, ಸೊ ಅದಕ್ಕೆ ಬೇರೆದೇ ರೀಸನ್ ಇರುತ್ತೆ. ಆದರೆ ಈ ಒಂದು ಮಂಜುಗಡ್ಡೆಗಳು ಕರಗೋದಕ್ಕೆ ಇನ್ನೊಂದು ಪದಾರ್ಥವನ್ನು ಕೂಡ ಬಳಸ್ಬೋದು. ಬೇಗನೆ ಮಂಜುಗಡ್ಡೆ ಕರಗಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕಾಗತ್ತೆ. ಉಪ್ಪು ಹಾಕಿದ ತಕ್ಷಣ ಅದು ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಈ ಮಂಜುಗಡ್ಡೆ ಉಪ್ಪು ಹಾಕಿದರೆ ಕರಗೋದು ಯಾಕೆ ಅನ್ನುವಂತಹ ಒಂದು ಕ್ವಶನ್ನು ನನಗೂ ಬಂದಿತ್ತು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಮೂಲಕ ಆ ಒಂದು ಕ್ವಶನ್ಗೆ ಆನ್ಸರ್ನ ರಿವೀಲ್ ಮಾಡ್ತಾ ಇದ್ದೀವಿ. ಸೊ ನೋಡಿ, ಈಗ ನೀರಿನ ಉಷ್ಣತೆಯನ್ನು ನಾವು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮತ್ತು ಅದಕ್ಕಿಂತಲೂ ಕಡಿಮೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಟಾಗ ಅದು ಮಂಜುಗಡ್ಡೆ ಆಗಿ ಅಥವಾ ಐಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಆದರೆ ಈ ಲಿಕ್ವಿಡ್ ಫಾರ್ಮ್ನಲ್ಲಿರುವಂತಹ ನೀರು ಯಾವ ರೀತಿ ಐಸ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಇದರಲ್ಲಿರುವಂತಹ ಬಿಲಿಯನ್ ಗಟ್ಟಲೆ ಕಣಗಳೇನಿರ್ತವೆ, ಫ್ರೀಜಿಂಗ್ ಆರಂಭ ಆಗ್ತಿದ್ದ ಹಾಗೇ ಅದರ ಮೂಮೆಂಟ್ ಕಡಿಮೆ ಆಗುತ್ತೆ. ಒಂದು ಹಂತದಲ್ಲಿ ಅದೆಲ್ಲದೂ ಕೂಡ ಸ್ತಬ್ಧ ಆಗಿಬಿಡುತ್ತೆ. ಇದನ್ನು ನಾವು ಮಂಜುಗಡ್ಡೆ ಅಂಥೇಳಿ ಅಥವಾ ಐಸ್ ಅಂಥೇಳಿ ಕರಿಬಹುದು ಅಲ್ವಾ. ಈಗ ಐಸ್ನ ನಾವು ಬೇರೆ ಬೇರೆ ಫಾರ್ಮಲ್ಲಿ ಕೂಡ ನೋಡ್ಬೋದು. ತುಂಬಾ ಗಟ್ಟಿಯಾಗಿರುವಂತಹ ಐಸ್ ಕ್ಯೂಬ್ಗಳನ್ನು ಕೂಡ ನೋಡ್ಬೋದು. ಹಾಗೆ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿರುವಂತಹ ಐಸ್ಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನೀವು ನಿಮ್ಮ ಮನೆಯಲ್ಲಿರುವಂತಹ ರೆಫ್ರಿಜರೇಟರ್ನ ಒಳಗಡೆ ನೋಡ್ತೀರಿ ಅಂತಂದರೆ ಐಸ್ ಕಂಪಾರ್ಟ್ಮೆಂಟ್ ಏನಿರುತ್ತೆ, ಆ ಕಂಪಾರ್ಟ್ಮೆಂಟ್ನ ಒಳಗಡೆ ಒಂದಷ್ಟು ಐಸು ನಮಗೆ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ನೀವು ಅದನ್ನು ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡದೇ ಇದ್ದರೆ ಐಸು ನಿಮಗೆ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಅಲ್ಲಿರುವಂತಹ ಐಸ್ ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ಒಂದು ಕಂಟೈನರ್ನ ಬಿಟ್ಟು ಬರೋದಕ್ಕೆ ತುಂಬಾ ಟೈಮ್ ನಾವು ಫ್ರಿಡ್ಜ್ನ ಆಫ್ ಮಾಡಿರಬೇಕಾಗತ್ತೆ. ಹಾಗಾದರೆ ಈ ಒಂದು ಐಸ್ನ ಕರಗಿಸೋದಕ್ಕೆ ಏನಪ್ಪ ಸುಲಭವಾದಂತಹ ಮಾರ್ಗ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ, ಒಂದು ಮಾರ್ಗ ಒಂದು ಐಸ್ ಕರಗಬೇಕು ಅಂತಂದರೆ ಸ್ವಲ್ಪ ಶಾಖ ಕೊಟ್ಟರೆ ಅಥವಾ ಏನು ರೂಮ್ ಟೆಂಪ್ರೇಚರ್ಗೆ ಬಂದರೆ ತನ್ನಿಂತಾನೇ ನಿಧಾನವಾಗಿ ಕರಗತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಟ್ರಿಕ್ನ ಕೂಡ ಯೂಸ್ ಮಾಡ್ಬೋದು. ಆ ಟ್ರಿಕ್ ಏನಪ್ಪ ಅಂತಂದರೆ, ಉಪ್ಪನ್ನು ಆ ಒಂದು ಐಸ್ ಏನಿರುತ್ತೆ ಅದರ ಮೇಲುಗಡೆ ಸುರಿದ್ರೆ ಅದು ಸ್ವಲ್ಪ ಸ್ವಲ್ಪವಾಗಿಯೇ ಕರಗೋದಕ್ಕೆ ಶುರುವಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪಿನಲ್ಲಿರುವಂತಹ ಅಂಶ ಸೋಡಿಯಂ ಮತ್ತು ಕ್ಲೋರಿನ್ ಆಗಿರುತ್ತೆ. ಈ ಎರಡು ಕಣಗಳೇನಿದ್ದಾವೆ, ಇದು ನೀರಿನ ಸಡಿಲವಾಗಿರುವಂತಹ ಕಣಗಳ ಜೊತೆಗೆ ಸೇರಿ ಈ ಐಸ್ ಏನಾಗಿರುತ್ತೆ ಅದರ ಕಣಗಳನ್ನು ಸಡಿಲಗೊಳಿಸುತ್ತೆ. ಹೀಗಾಗಿ ಆ ಒಂದು ಐಸ್ ಅಥವಾ ಮಂಜುಗಡ್ಡೆ ಬೇಗನೆ ಕರಗೋದಕ್ಕೆ ಶುರುವಾಗುತ್ತೆ. ಈ ಒಂದು ಟ್ರಿಕ್ನ ಕೂಡ ಒಂದ್ಸರಿ ಫಾಲೋ ಮಾಡಿ ನೋಡಿ ಹೇಗನ್ನಿಸ್ತು ಅಂಥೇಳಿ ನೀವು ಕೂಡ ನಮಗೆ ತಿಳಿಸ್ಕೊಡಿ. ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ, ನಾವೆಲ್ಲ ನೋಡಿರೋ ಹಾಗೆ, ಈಗ ಒಂದು ಮಗು ಜನನ ಆಯಿತು ಅಂತಂದರೆ ಆ ಮಗು ಬಾಯಲ್ಲಿ ಯಾವುದೇ ರೀತಿ ಹಲ್ಲಿರಲ್ಲ ಅಂಥೇಳಿ ನಮಗೆಲ್ಲ ಗೊತ್ತಾಗಿದೆ. ಬೆಳೀತಾ ಬೆಳೀತಾ ಹಾಲು ಹಲ್ಲು ಆ ಥರ ಎಲ್ಲ ಬೆಳೀತಾ ಹೋಗುತ್ತೆ, ಅದಾದ ನಂತರದಲ್ಲಿ ಗಟ್ಟಿಯಾಗಿ ಹಲ್ಲು ಉಳ್ಕೊಳ್ಳುತ್ತೆ. ಆದರೆ ಮಕ್ಕಳು ಹುಟ್ಟುವಾಗ ಹಲ್ಲುಗಳಿರೋದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರೋ ಹಾಗೇ ಈ ವಿಷಯನ ಕೂಡ ಗೊತ್ತಿರಬೇಕಾಗತ್ತೆ. ಏನಂತಂದರೆ, ಜಗತ್ತಿನಲ್ಲಿ ಪ್ರತಿ 2000ಕ್ಕೆ ಒಂದು ಮಗು ಒಂದು ಹಲ್ಲಿನ ಜೊತೆಗೆ ಹುಟ್ಟುತ್ತೆ ಅಂಥೇಳಿ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಇದೇನಾದ್ರು ಫಸ್ಟ್ ಟೈಮ್ ನೀವು ಕೇಳಿದ್ರೆ ಅಂತಂದರೆ ನಿಮಗೂ ಇದು ಆಶ್ಚರ್ಯ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಯನ್ನು ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶೋ ಮೊಗ್ಗ 90.9 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818183580.

0: सुरक्षित मातृत्व को सुनिश्चित किया जा रहा है। हमारी आंगनवाड़ी हमारी जिम्मेदारी के संकल्प के साथ 9 सितंबर 2026 से 8 अक्टूबर 2026 तक मनाया जा रहा है 9वां राष्ट्रीय पोषण माह।
1: देश के हर गरीब हर व्यक्ति तक पोषण पहुंचाना भी सरकार की प्राथमिकता है।
0: आज ही अपनी नजदीकी आंगनवाड़ी से जुड़िए, क्योंकि हमारी आंगनवाड़ी है हमारी जिम्मेदारी।
2: हाय आशिका। हे गिद्या, हब्बक शॉपिंग लिस्ट ला रेडी ना?
3: हूँ ने, रेडी आगता इदे।
2: ए अद्याके बजेट बगे योचने मार्तिद्या? आ योचने बिडो, नम ऐश्वर्य सिल्क्स इदियल्ल।
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ ಗೆ ಒಂದ್ಸಲ ಭೇಟಿ ಕೊಡಿ, ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ತಾಯಿ ಹಾಲು ಇಳಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
7: ತಾಯಿ ಹಾಲನ್ನು ಇಳಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
6: ಪರಿಶುದ್ಧವಾದ ಹಾಲು?
8: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
9: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
4: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಸೊ ನಮ್ಮ ಕಾರ್ಯಕ್ರಮದಲ್ಲಿ ಪ್ರತಿ ಒಂದಿನ ಕೂಡ ಒಂದಲ್ಲ ಒಂದು ಬಿಸ್ನೆಸ್ ಬಗ್ಗೆ ಮಾತಾಡ್ತಾನೆ ಇರ್ತೀವಿ. ಹಾಗೆ ಬಿಸ್ನೆಸ್ ಮೆನ್ ಗಳು ಕೂಡ ಅವರ ಅನುಭವವನ್ನ ಹಂಚಿಕೊಳ್ತಾ ಇರ್ತಾರೆ. ಹೀಗೆಲ್ಲ ಇರುವಾಗ ಪ್ರತಿ ಒಂದು ಬಿಸ್ನೆಸ್ ಹಿಂದೆ ಅದರದೇ ಆದಂತಹ ಸ್ಟ್ರಗಲ್ಸ್ ಗಳಿರುತ್ತೆ, ಸಕ್ಸಸ್ ಇರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಯಾಕಂದ್ರೆ ಈ ಗೆಲುವು ಅನ್ನೋದು ಅಥವಾ ಯಶಸ್ಸು ಅನ್ನೋದು ಅಷ್ಟು ಸುಲಭವಾಗಿ ಸಿಗುವಂತದ್ದಲ್ಲ, ಸಾಕಷ್ಟು ಪರಿಶ್ರಮದಿಂದ ಮಾತ್ರ ಸಿಗುವಂತದ್ದು. ಹೀಗೆಲ್ಲ ಇರುವಾಗ ನಾವ್ ಯಾಕೆ ಇವತ್ತು ಒಂದು ಹೋಟೆಲ್ ಬಿಸ್ನೆಸ್ ಬಗ್ಗೆ ಮಾತಾಡಬಾರ್ದು ಅಂತ ಅನಿಸ್ತು? ಬಿಸ್ನೆಸ್ ಅನ್ನುವಾಗ ನಾವ್ ಎಲ್ಲಿ ಹುಡ್ತೀವಿ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ಎಲ್ಲಿ ಇರ್ತೀವಿ, ಎಲ್ಲಿ ಬಿಸ್ನೆಸ್ ಮಾಡ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಸೊ ಇವತ್ತಿನ ನಮ್ಮ ಬಿಸ್ನೆಸ್ ಮ್ಯಾನ್ ಕೂಡ ಹೌದು, ಹುಟ್ಟಿದ್ದು ಒಂದ್ ಕಡೆ, ಬೆಳೆದಿದ್ದು ಮತ್ತೊಂದ್ ಕಡೆ, ಈಗ ಬಿಸ್ನೆಸ್ ಮಾಡ್ತಿರೋದು ಇನ್ನೊಂದ್ ಕಡೆ. ಅವ್ರೇನೇ? ರಾಮಚಂದ್ರ. ಹೌದು, ಶ್ರೀ ಅನ್ನಪೂರ್ಣೇಶ್ವರಿ ದರ್ಶಿನಿ. ಈ ಒಂದು ಹೋಟೆಲ್ ಪ್ರಾರಂಭ ಆಗಿ ಸುಮಾರು 23 ವರ್ಷ ಆಗಿದೆ. ಲಕ್ಷ್ಮೀ ಟ್ಯಾಕ್ಸ್ ಹತ್ರ ಇರುವಂತಹ ಈ ಒಂದು ಹೋಟೆಲ್ನ ಮಾಲೀಕರಾಗಿರುವಂತಹ ರಾಮಚಂದ್ರ ಅವರು ನಮ್ಮ ಜೊತೆ ಮಾತಾಡ್ತಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ನಡೆಸೋಣ, ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ಸೊ ರಾಮಚಂದ್ರ ಅವರೇ, ನಮಸ್ತೆ.
10: ನಮಸ್ತೆ.
4: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
10: ಧನ್ಯವಾದಗಳು.
4: ಓಕೆ, ರಾಮಚಂದ್ರ ಸರ್ ಹೇಗಿದ್ದೀರಾ?
10: ಚೆನ್ನಾಗಿದ್ದೀವಿ.
4: ಚೆನ್ನಾಗಿದ್ದೀರಾ? ಕಾಫಿ ಟೀ ಆಯ್ತಾ?
10: ಆಗಿದೆ ಮೇಡಮ್.
4: ಸೊ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯವನ್ನ ಮಾಡ್ಕೊಡೋದಾ ಸರ್? ನೀವು ಹುಟ್ಟಿ ಬೆಳೆದಿದ್ದು ಓದಿದ್ದೆಲ್ಲ ಎಲ್ಲಿ?
10: ನಾವು ಹುಟ್ಟಿದ್ದು ಕುಂದಾಪುರ, ಬೆಳೆದಿದ್ದು ಕುಂದಾಪುರನೇ, ಓದಿದ್ದು ಕುಂದಾಪುರ.
4: ಏನು ಓದಿದ್ರಿ ಸರ್?
10: ಎಸ್ ಎಲ್ ಸಿ ಆಗಿದೆ.
4: ಎಸ್ ಎಲ್ ಸಿ ಆದ್ಮೇಲೆ ಏನು ಮಾಡಿದ್ದು?
10: ಬಿಸ್ನೆಸ್, ಬೆಂಗಳೂರಲ್ಲಿ ವರ್ಕ್ ಮಾಡಿದ್ದೀವಿ.
4: ಅಂದ್ರೆ ಎಸ್ ಎಲ್ ಸಿ ಆದ ತಕ್ಷಣ ಮುಂದೆ ಸ್ಟಡೀಸ್ ಕಂಟಿನ್ಯೂ ಮಾಡಲಿಲ್ಲ, ಬಿಸ್ನೆಸ್ಸಿಗೆ ಬಂದ್ರಿ?
10: ಹೌದು.
4: ಬೇರೆ ಹತ್ರ ಕೆಲ್ಸಕ್ಕೆ ಹೋಗ್ತಾ ಇದ್ರ?
10: ಇಲ್ಲ, ನಮ್ಮ ಬಾವರ್ ಹತ್ರ ಒಂದು 3 ವರ್ಷ ಸರ್ವಿಸ್ ಮಾಡಿದ್ದೀವಿ.
4: ನಿಮ್ಮದೇ ರಿಲೇಷನ್ ಹತ್ರ ಒಂದು 3 ವರ್ಷ ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡ್ರಿ. ಅಲ್ಲೂ ಕೂಡ ಹೋಟೆಲ್ ದೇ ಮಾಡಿದ್ದೆ ಸರ್?
10: ಅಲ್ಲಿ ಸ್ವೀಟ್ ಸ್ಟಾಲ್.
4: ಸೊ ಸ್ವೀಟ್ ಸ್ಟಾಲ್ ಅಲ್ಲಿ 3 ವರ್ಷ ಒಂದು ಅನುಭವನ ಪಡ್ಕೊಂಡ್ರಿ. ನಂತರದಲ್ಲಿ ಶಿವಮೊಗ್ಗ ಒಂದು ಹೋಟೆಲ್ ಮಾಡಿದ್ದು ಹೇಗೆ?
10: ತುಂಬಾ ಚೆನ್ನಾಗಿದೆ, ಪರವಾಗಿಲ್ಲ.
4: ಯಾಕೆ ಹೋಟೆಲ್ ಬಿಸ್ನೆಸ್ ಮಾಡ್ಬೇಕಂತ ಅನ್ನಿಸ್ತು ನಿಮಗೆ?
10: ಅನಿವಾರ್ಯ ಇತ್ತವ ನಮಗದು, ಈ ಜೀವನ ಮಾಡೋಕೆ ಒಂದು ಅನಿವಾರ್ಯ ಇತ್ತು, ಮಾಡ್ಕೊಂಡಿದ್ವಿ ಆ ಥರ. ಹೌದು,
4: ಅದಕ್ಕಾಗಿ ಹೋಟೆಲ್ನೇ ಪ್ರಾರಂಭ ಮಾಡಿದ್ವಿ. ಸರ್, ಸ್ವೀಟ್ ಸ್ಟಾಲಲ್ಲಿ ಸ್ವೀಟ್ ಮಾಡ್ಲಿಕ್ಕೆ ಬರ್ತಿತ್ತಾ ನಿಮಗೆ?
10: ಇಲ್ಲ, ನಾವು ಸೇಲ್ಸ್ ಆಗಿದ್ದೀವಿ.
4: ಹೋಟೆಲಲ್ಲಿ
10: ಈಗ ಎ ಟು ಜೆಡ್ ಎಲ್ಲ ಮಾಡ್ತೀವಿ.
4: ಹೇಗೆ ಕಲ್ತ್ಕೊಂಡ್ವಿ ಸರ್ ಅಡುಗೆ ಎಲ್ಲ?
10: ಅಡುಗೆ ಎಲ್ಲ ಕಲ್ತಿದ್ರು ಮಾತ್ರ ಹೋಟೆಲ್ ಮಾಡಬೇಕು, ಇಲ್ಲಾಂದ್ರೆ ಮಾಡಕ್ಕೆ ಹೋಗ್ಬಾರ್ದು, ಕಷ್ಟ ಆಗುತ್ತೆ.
4: ಸೊ ಎಲ್ಲ ಕಲ್ತ್ಕೊಂಡ್ರಿ ನೀವು, ಹೇಗೆ, ಯಾರು ಕಲ್ಸ್ಕೊಟ್ರು?
10: ಈಗ ನೋಡಿ ನೋಡಿ ಕಲ್ತಿರೋದು, ಈಗ ಯಾರು ಕೆಲಸ ಮಾಡ್ತಿರೋ ನೋಡಿ ನೋಡಿ ಕಲ್ತಿದ್ವಿ.
4: ಕೆಲಸ ಮಾಡೋದನ್ನ ನೋಡಿ ಕಲ್ತ್ರಿ. ಸರಿ, 23 ವರ್ಷದಿಂದ ಕೂಡ ಈ ಒಂದು ಹೋಟೆಲ್ ಇಲ್ಲೇ ಇರೋದ ಸರ್? ಅನ್ನಪೂರ್ಣೇಶ್ವರಿ ದರ್ಶನ್ ಇರೋದು?
10: ಇಲ್ಲೇ ಇಲ್ಲೇ ಇರ್ತೀವಿ.
4: ನೀವೇ ನಡ್ಸ್ಕೊಂಡು ಹೋಗ್ತಾ ಇರೋದ?
10: ಹೌದು.
4: ಈ 23 ವರ್ಷದ ಹಿಂದೆ ಬಿಸ್ನೆಸ್ ಹೇಗಿತ್ತು, ಈಗ ಹೇಗಿದೆ ಸರ್?
10: ಇವಾಗ ಪ್ರಾಫಿಟ್ ಕಮ್ಮಿ, ಮೊದಲು ಪ್ರಾಫಿಟ್ ಜಾಸ್ತಿ ಇರ್ತಾ ಇತ್ತು.

0: ಈಗ ಕಾಂಪಿಟೇಷನ್ ಇದೆ, ಮೊದಲಷ್ಟು ಕಾಂಪಿಟೇಷನ್ ಇಲ್ಲ ಇತ್ತು.
1: ಸೊ ನಮ್ಗೀಗ ಶ್ರೀ ಅನ್ನಪೂರ್ಣೇಶ್ವರಿ ದರ್ಶಿನಿ ಬಗ್ಗೆ ಹೇಳಿ ಸರ್. ಇಲ್ಲಿ ಯಾವ ರೀತಿಯ ತಿಂಡಿ ಅಡಿಗೆ ಊಟ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದಾ?
0: ಬೆಳಿಗ್ಗೆ ಟಿಫನ್ನು, ಮಧ್ಯಾಹ್ನ ಊಟ, ಸಂಜೆ ಸ್ನ್ಯಾಕ್ಸ್.
1: ಏನೇನು ಸಿಗುತ್ತೆ ಸರ್ ಟಿಫನಲ್ಲಿ?
0: ಟಿಫನಲ್ಲಿ ಇಡ್ಲಿ ವಡೆ, ಪೂರಿ, ದೋಸೆ, ರೈಸ್ ಬಾತು. ಬೆಳಿಗ್ಗೆ ಮಧ್ಯಾಹ್ನ ಊಟ ಅನ್ನ ಸಾಂಬಾರು, ಚಪಾತಿ ಊಟ. ಸಂಜೆ ಪಾನಿಪುರಿ, ಮಸಾಲೆ ಪುರಿ, ಗೋಬಿ ನೂಡಲ್ಸ್, ಫ್ರೈಡ್ ರೈಸ್ ಎಲ್ಲ ಸಿಗುತ್ತೆ.
1: ಸೂಪರ್. ಸಂಜೆ ಕೂಡ ನೀವೇ ಸ್ನ್ಯಾಕ್ಸ್ನ ಪ್ರಿಪೇರ್ ಮಾಡ್ತೀರಾ?
0: ಹಾಂ.
1: ಮೂರು ಟೈಮು ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಸರ್?
0: ಹುಡುಗರು, ನಮ್ಮ ರಿಲೇಷನ್ ಹುಡುಗರು ಇರ್ತಾರೆ, ಟೈಮಿಂಗ್ಸ್ ಅಡ್ಜಸ್ಟ್ಮೆಂಟ್ ಮಾಡ್ತೀವಿ.
1: ಸೊ ತುಂಬ ಎಫರ್ಟ್ ಹಾಕಿ ಈ ಹೋಟೆಲ್ ನಡೆಸ್ತಾ ಇದ್ದೀರಾ.
0: ಹೌದು ಮೇಡಮ್.
1: ಓಕೆ, ಕೇಳ್ತಾ ಇದ್ರಲ್ಲ ಸ್ನೇಹಿತರೆ, ರಾಮಚಂದ್ರ ಅವರು ಹೇಳ್ತಾ ಇದ್ರು, ಅವ್ರು ಹುಟ್ಟಿ ಬೆಳೆದೆಲ್ಲ ಕುಂದಾಪುರ, ಆದ್ರೂ ಕೂಡ ಶಿವಮೊಗ್ಗಕ್ಕೆ ಬಂದು ಬಿಸ್ನೆಸ್ ನ ನಡೆಸ್ತಾ ಇದಾರೆ. ಸುಮಾರು 23 ವರ್ಷದಿಂದ ಈ ಬಿಸ್ನೆಸ್ ನ ನಡೆಸ್ತಾ ಇದಾರೆ. ಬೆಳಗ್ಗೆ ಟಿಫನ್ ಜೊತೆಗೆ ಮಧ್ಯಾಹ್ನ ಊಟ ಇರುತ್ತೆ, ಹಾಗೆ ಸಂಜೆ ಸ್ನಾಕ್ಸ್ ಐಟಮ್ಸ್ ಗಳು ಸಿಗುತ್ತೆ ಅಂತ ಹೇಳ್ತಿದ್ರು. ಹಾಗಿದ್ರೆ ಇವ್ರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಬ್ರೇಕ್ ತೆಗೆದುಕೊಂಡು ಸೂಪರ್ ಆಗಿರೋ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: Videna.
1: ಶಿವಮೊಗ್ಗ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ಒಂದು ದರ್ಶಿನಿ ಅಂದ್ರೆ ಒಂದು ಹೋಟೆಲ್ ಬಿಸ್ನೆಸ್ ಬಗ್ಗೆ ಮಾತಾಡ್ತಿದ್ದೆ. ಅದೇನೇ ಶ್ರೀ ಅನ್ನಪೂರ್ಣೇಶ್ವರಿ ದರ್ಶಿನಿ. ಈ ಒಂದು ಹೋಟೆಲ್ ಏನಿದೆ ಪ್ರಾರಂಭ ಆಗಿ ಸುಮಾರು 23 ವರ್ಷ ಆಗಿದೆ. ಇದರ ಮಾಲೀಕರಾಗಿರುವಂತಹ ರಾಮಚಂದ್ರ ಅವರು ಮೂಲತಃ ಕುಂದಾಪುರದವರಾಗಿದ್ದು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಬಿಸ್ನೆಸ್ ಮ್ಯಾನ್ ಆಗ್ತೀನಿ ಅಂತ ಮನಸ್ಸು ಮಾಡಿದ್ರೆ ಯಾರು ಬೇಕಾದರೂ ಬಿಸ್ನೆಸ್ ಮಾಡಬಹುದು, ಹೇಗೆ ಬೇಕಾದರೂ ಬಿಸ್ನೆಸ್ ಮಾಡಬಹುದು ಅನ್ನೋದಕ್ಕೆ ರಾಮಚಂದ್ರ ಅವರು ಒಂದು ಉತ್ತಮ ಉದಾಹರಣೆ ಅಂತ ಹೇಳ್ಬೋದು. ಮುಂಚೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನುವಾಗ ಅವರ ಒಂದು ಸಂಬಂಧಿಕರಲ್ಲೇ ಒಂದಿಷ್ಟು ಕೆಲಸವನ್ನ ಕಲ್ತ್ಕೊಂತಾರೆ. ಇನ್ನು ಸ್ವೀಟ್ ಸ್ಟಾಲ್ ಅಲ್ಲಿ ಕೂಡ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಇಲ್ಲ, ನಾನೇ ಯಾಕೋ ಸ್ವಂತವಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು, ಹೋಟೆಲ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಯಶಸ್ವಿಯಾಗಿ ಕೂಡ ಮುನ್ನುಗ್ಸ್ತಾ ಇದಾರೆ. ಸೊ ಇವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರೆಸೋಣ. ರಾಮಚಂದ್ರ ಅವರೇ, ಈಗ ನಿಮ್ಮ ಬಿಸ್ನೆಸ್ ಪ್ರಾರಂಭ ಆಗಿ 23 ವರ್ಷ ಆಯ್ತು ಅಂತ ಹೇಳಿದ್ರಿ. ಇಲ್ಲಿಗೆ ಬರುವಂತ ಕಸ್ಟಮರ್ಸ್ ಗಳು ಎಲ್ಲರಿಂದ ಬರ್ತಾರೆ ಸರ್, ಅವ್ರ ಬಗ್ಗೆ ಹೇಳ್ಬೋದಾ?
4: ನಮ್ಗಿಲ್ಲೆಲ್ಲ ಲೋಕಲ್ ಟೂರಿಸ್ಟ್ ಜನ ಬರೋದು ಬಹಳ ಕಡಿಮೆ, ಡೈಲಿ ಬಂದವರೇ ಬರ್ತಾರೆ.
3: ಒಂದು ಹೋಟೆಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅನ್ನುವಾಗ ಮುಖ್ಯವಾಗಿ ಏನೆಲ್ಲ ಬೇಕಾಗುತ್ತೆ ಸರ್?
4: ಮೊದಲು ಬೇಕಾದ್ರೆ ಒಂದು ಹಣ, ಆಮೇಲೆ ಜನ ಬೇಕಾಗುತ್ತೆ.
3: ಹಣ ಮತ್ತೆ ಜನ ಇಬ್ಬರಿದ್ರೆ
4: ಸಾಕಾಗುತ್ತೆ. ನಾವು ಕೊಡುವ ಫುಡ್ ಚೆನ್ನಾಗಿರ್ಬೇಕು, ಗಿರಾಕಿ ಸರ್ವಿಸ್ ಚೆನ್ನಾಗಿ ಕೊಡಬೇಕು, ಅವಾಗ ಆಟೋಮೆಟಿಕಲ್ ಜನ ಬರ್ತಾರೆ.
3: ಹಣ, ಜನ ಜೊತೆಗೆ ಫುಡ್ಡು, ಹಾಗೆ ಕಸ್ಟಮರ್ ನೋಡ್ಕೊಳ್ಳೋ ರೀತಿ ಎಲ್ಲವೂ ಚೆನ್ನಾಗಿದ್ದಾಗ ಮಾತ್ರ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀರಾ. ಓಕೆ, ಹೈಜಿನಿಕ್ ಬಗ್ಗೆ ಹೇಗೆ ಮೇಂಟೈನ್ ಮಾಡ್ತಾರೆ ಸರ್? ಈಗ ಫುಡ್ ಅನ್ನುವಾಗ ಡೈರೆಕ್ಟು ಮನುಷ್ಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಸೊ ಕಸ್ಟಮರ್ ಹೆಲ್ತ್ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡ್ತೀರಾ?
4: ನಾವು ಏನು ಐಟಮು ಸ್ಟಾಕ್ ಇಡಲ್ಲ ಮೇಡಮ್, ಏನು ಐಟಮ್ ಬೇಕೋ ದಿನ ದಿನ ಪರ್ಚೇಸ್ ಮಾಡ್ತೀವಿ ನಾವು. ತರಕಾರಿಯಿಂದ ಹಿಡಿದು ದಿನಸಿಯಿಂದ ಹಿಡಿದು ಎಲ್ಲ ದಿನ ದಿನ ಪರ್ಚೇಸ್ ನಮ್ಮಲ್ಲಿ, ಸ್ಟಾಕ್ ಐಟಮ್ ಇಡಲ್ಲ ನಾವು.
3: ಅಕಸ್ಮಾತ್ ಫುಡ್ ಏನಾದರೂ ಮಿಕ್ಕಿತು ಅಂದರೆ
4: ವೇಸ್ಟೇಜ್ ವೇಸ್ಟ್ ಹಾಕ್ಬಿಡ್ತೀವಿ.
3: ಸರ್, ಈಗ ಎಣ್ಣೆಗಳೆಲ್ಲ ಹೇಗೆ ಸರ್, ಡೈಲಿ ಒಡೆ ಬೋಂಡಗಳೆಲ್ಲ ಮಾಡ್ತಾ ಇರ್ತೀರಾ, ಎಣ್ಣೆಗಳು ಎಷ್ಟು ದಿನಕ್ಕೆ ಒಂದ್ಸರಿ ಚೇಂಜ್ ಮಾಡ್ತೀರಾ?
4: ಎಣ್ಣೆ ನಮ್ಮ ದಿನ ಚೇಂಜ್ ಆದಾಗ ಆಗ್ಬಿಡುತ್ತೆ.
3: ಎಲ್ಲ ಹೊಸ ಐಟಮ್ಸ್ಗಳೇ ಹಾಕ್ತಾ ಇರ್ತೀರಾ, ಹಾಗಾಗಿ ಏನು ಹೆಲ್ತ್ ಅಲ್ಲಿ ಜಾಸ್ತಿ ಇಶ್ಯೂಸ್ ಆಗೋದಿಲ್ಲ
4: ನಮ್ಮಲ್ಲಿ. ಇಷ್ಟರಲ್ಲಿ ಒಂದು ಕಂಪ್ಲೇಂಟ್ ಇಲ್ಲ.
3: ಸುಮಾರು 23 ವರ್ಷದಲ್ಲಿ ಒಂದು ಕಂಪ್ಲೇಂಟ್ ಕೂಡ ಇಲ್ಲ,
4: ಕಂಪ್ಲೇಂಟ್ ಇಲ್ಲ.
3: ಓಕೆ, ಹಾಗಿದ್ರೆ ಸರಿ, 23 ವರ್ಷದ ಬಿಸ್ನೆಸ್ ಜರ್ನಿ ಏನಿದೆ ಇದರಲ್ಲಿ ಯಾವತ್ತೋ ದಿನ ತುಂಬಾ ಖುಷಿ ಆಯ್ತು, ಪರವಾಗಿಲ್ಲ, ಕುಂದಾಪುರ ಬಿಟ್ಟು ನಮ್ಮ ಶಿವಮೊಗ್ಗಕ್ಕೆ ಬಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಕೋ ಒಂದು ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
4: ನಮ್ಗೆ ಯಾವತ್ತೂ ಬಿಸ್ನೆಸ್ ಭಾಳ ಚೆನ್ನಾಗಾದ ಅವಾಗ ಒಂದು ಅವತ್ತೊಂಥರ ಹೌದು, ಒಪ್ಪ ಪರವಾಗಿಲ್ಲ, ಇವತ್ತು ಚೆನ್ನಾಗಿ ಬಿಸ್ನೆಸ್ ಆಗಿದೆ ಅನ್ನೋಗಾಗುತ್ತೆ. ಆ ಥರ ನಮ್ಮ ಡೈಲಿ ಟರ್ನ್ ಓವರ್ ಆಗ್ತಾ ಇದೆ, ಏನು ತೊಂದರೆ ಇಲ್ಲ, ಬೇಜಾರಂತೂ ಆಗಿಲ್ಲ ನಾವು ಇದರಲ್ಲಿ.
3: ಯಾವಾಗ ಪ್ರಾಫಿಟ್ ಜಾಸ್ತಿ ಆಗುತ್ತೆ ಆವಾಗ ಖುಷಿ ಆಗುತ್ತೆ. ತುಂಬಾ ಚಾಲೆಂಜಸ್ ಯಾವಾಗ ಆಗಿತ್ತು ಸರ್ 23 ವರ್ಷದಲ್ಲಿ, ತುಂಬಾನೇ ಸ್ಟ್ರಗಲಿಂಗ್ ಆಯ್ತು ಅನ್ನೋದಾದ್ರೆ ಯಾವಾಗ ಆಗಿರ್ಬೋದು?
4: ಈ ವರ್ಕರ್ಸ್ ರಜಾ ಮಾಡಿದಾಗ ತುಂಬಾ ಚಾಲೆಂಜ್ ಆಗುತ್ತೆ.
3: ಓಕೆ, ಕೇಳ್ತಾ ಇದ್ರಿಲ್ಲ, ಬಹುಶಃ ಎಲ್ಲಾ ಬಿಸ್ನೆಸ್ ಮನಿಗೂ ಇದೇ ಅನ್ಸುತ್ತೆ ಚಾಲೆಂಜಿಂಗ್ ಟೈಮ್ ಅಂದ್ರೆ, ತಮ್ಮ ವರ್ಕರ್ಸ್ಗಳು ರಜೆ ಮಾಡಿದಾಗ, ಹೇಳ್ದೆ ಕೇಳ್ದಲೆ ಬಿಟ್ಟು ಹೋದಾಗ, ಅಥವಾ ಟೈಮಿಂಗ್ ಸರಿಯಾಗಿ ಬರದೇ ಇದ್ದಾಗ ಅವರಿಗೆ ಚಾಲೆಂಜಸ್ ಆಗುತ್ತೆ ಅನ್ಸುತ್ತೆ. ಹಾಗಿದ್ರೆ ರಾಮಚಂದ್ರ ಅವ್ರ ಜೊತೆ ಅವರ ಬಿಸ್ನೆಸ್ ಬಗ್ಗೆ ಮಾತುಕತೆಯನ್ನ ಮುಂದುವರಿಸೋದು ಬಾಕಿ ಇದೆ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಸೂಪರ್ ಟ್ರ್ಯಾಕ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ, ನಿಮ್ ಜೊತೆ ಮಾತಾಡೋಕೆ ಇಲ್ಲೇ ಕಾಯ್ತಾ ಇರ್ತೀನಿ. ಸೊ ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಪ್ಲಸ್ ಕಾರ್ಯಕ್ರಮವನ್ನ ಶ್ರೀ ಅನ್ನಪೂರ್ಣೇಶ್ವರಿ ದರ್ಶಿನಿಯಲ್ಲಿ ಮಾಡ್ತಾ ಇದ್ವಿ. ಸೊ ಇದರ ಓನರ್ ಆಗಿರುವಂತಹ ರಾಮಚಂದ್ರ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು, ಅವರ ಬಿಸ್ನೆಸ್ ಜರ್ನಿಯನ್ನ ಶೇರ್ ಮಾಡ್ಕೊಳ್ತಾ ಇದ್ರು. ಅವರ ಜೊತೆ ಮಾತುಕತೆಯನ್ನ ಮುಂದುವರೆಸೋಣವಾ. ರಾಮಚಂದ್ರ ಅವರೇ, ನೀವು ಹೇಳ್ತಿದ್ರಿ ನಿಮ್ಗೆ ಯಾವಾಗ ಪ್ರಾಫಿಟ್ ಹೆಚ್ಚಾಗುತ್ತೋ ಆಗ ನೀವು ಖುಷಿ ಪಡುವಂತ ಕ್ಷಣಗಳು, ಜೊತೆಗೆ ಕೆಲಸಗಾರರು ಬಿಟ್ಟು ಹೋದಾಗ ಅಥವಾ ಬರದೇ ಇದ್ದಾಗ ಅದು ತುಂಬಾ ಚಾಲೆಂಜಿಂಗ್ ಆಗುತ್ತೆ ಅಂತ. ಹಾಗಿದ್ರೆ ನಿಮ್ಮಲ್ಲಿ ಈಗ ಅಟ್ ಪ್ರೆಸೆಂಟ್ ಎಷ್ಟು ಜನ ಎಂಪ್ಲಾಯ್ಸ್ ವರ್ಕ್ ಮಾಡ್ತಾ ಇದಾರೆ ಅದ್ರ ಬಗ್ಗೆ ಹೇಳ್ಬಹುದಾ?
3: ಇವಾಗ ಒಂದು 7 ಜನ ಮಾಡ್ತಾ ಇದಾರೆ.
2: ನೀವು ಅಲ್ದಲ್ಲೇ 7 ಜನ ವರ್ಕ್ ಮಾಡ್ತಿದ್ದಾರೆ ಸರ್? 7 ಜನ ವರ್ಕರ್ಸ್ ನ ಇಟ್ಕೊಂಡು ಹೋಟೆಲ್ ನ ನಡೆಸ್ತಾ ಇದೀರಾ ಅನ್ವಾಗ ಪ್ರಾಫಿಟ್ ಇದೆಯಾ ಸರ್?
3: ಅದೇ ತುಂಬಾ ಫೈಟ್ ಮಾಡ್ರೆ ಇದೆ, ಇಲ್ಲ ಅಂದ್ರೆ ಇಲ್ಲ. ಹಂಗೆ
2: ಕಾಂಪಿಟೇಷನ್ ಕೂಡ ತುಂಬಾ ಇದೆ.
3: ಹೌದೌದು
2: ಸರ್. ಶಿವಮೊಗ್ಗದಲ್ಲಿ ಸಾಕಷ್ಟು ಹೋಟೆಲ್ಸ್ ಇದೆ, ನೀವೇ ಹೇಳಿದ್ರಿ ಕಾಂಪಿಟೇಷನ್ ಕೂಡ ತುಂಬಾ ಇದೆ ಅಂತ. ಹೀಗೆಲ್ಲ ಇರುವಾಗ ಜನ ಯಾಕೆ ಶ್ರೀ ಅನ್ನಪೂರ್ಣೇಶ್ವರಿ ದರ್ಶನಿಗೆ ಬರಬೇಕು? ನಿಮ್ಮಲ್ಲಿರುವಂತ ವಿಶೇಷತೆ ಏನು ಸರ್?
3: ನಮ್ಮಲ್ಲಿ ಒಂದು ರೀಸನಬಲ್ ರೇಟು, ಆಮೇಲೆ ಜನಕ್ಕೆ ಖುಷಿ ಆಗ್ತಾರೋ ಐಟಮ್ ಕೊಡ್ತೀವಿ, ಆಮೇಲೆ ಜನ ಬಳಕೆ ನಮಗೆ ಬರೋ ಕಸ್ಟಮರ್ಸೇ ಬರೋದ್ರಿಂದ ಮಕ್ಕ ಪರಿಚಯ ಚೆನ್ನಾಗಿರುತ್ತೆ. ಅಯ್ಯೋ ಹಿಂಗೆ ಕಡೆನೇ ಹೋಗ್ಬೇಕು ಅಂತ ಅನಿಸ್ಬೇಕು ಅವರಿಗೆ. ಆ ಥರ ನಾವು ಮೃದುವಾಗಿ ಯಾರ ಹತ್ರ ರಪ್ಪ ಮಾತಾಡಲ್ಲ,
2: ಮೃದುವಾಗಿ ಮಾತಾಡ್ತೀರಾ, ಒಳ್ಳೆ ಫುಡ್ ಕೊಡ್ತೀರಾ, ಒಳ್ಳೆ ಸರ್ವಿಸಸ್ ಕೊಡ್ತೀರಾ, ಅದಕ್ಕಾಗಿ ಇಲ್ಲಿಗೆ ಬರಬೇಕಂತ ಹೇಳ್ತಿದ್ದೀರಾ ಸರ್. ಹಾಗೆ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನಿರಬೇಕು ಸರ್?
3: ಜನ ಬಳಕೆ ಮಾಡ್ಕೊಳ್ಬೇಕು ನಾವು, ನಾವು ಜನರ ಹತ್ರ ಒಳ್ಳೆ ರೀತಿಯಿಂದ ಮಾತಾಡಬೇಕು, ಆವಾಗ ಆಟೋಮೆಟಿಕ್ ವ್ಯಾಪಾರನೂ ಆಗುತ್ತೆ, ಲಾಭನೂ ಬರುತ್ತೆ.
2: ಸೊ ತಾಳ್ಮೆ ಅನ್ನೋದು ತುಂಬ ಇರಬೇಕು.
3: ಹೌದು ಮೇಡಮ್, ಹೌದು.
2: ಈಗಿನ ಯಂಗ್ ಜನರೇಷನ್ ಅವರು ಹೊಸದಾಗಿ ಯಾರಾದರೂ ಹೋಟೆಲ್ ಬಿಸ್ನೆಸ್ ಪ್ರಾರಂಭ ಮಾಡಬೇಕು ಅಂತಿರ್ತಾರೆ, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಾ ಸರ್?
3: ತುಂಬ ಬಂಡವಾಳ ಹಾಕಬೇಡಿ, ರೀಸನಬಲ್ ಬಂಡವಾಳ ಹಾಕಿ ವ್ಯಾಪಾರ ಮಾಡಿ ಅಂತೀವಿ ಅಷ್ಟೇ. ಒಂದಿಷ್ಟು
2: ಅನುಭವನ ಪಡ್ಕೊಂಡು ನಂತರದಲ್ಲಿ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡೋದು ಒಳ್ಳೇದಂತ
3: ಹೇಳ್ತಿದ್ದೀರಾ.
2: ನಿಮ್ ಸಮಯ ಬಿಡುವ ಮಾಡ್ಕೊಂಡು ನಿಮ್ಮ ಮಾಹಿತಿನ ಹಂಚಿಕೊಂಡ್ರೆ ನಿಮಗೆ ಆತ್ಮೀಯ ಧನ್ಯವಾದಗಳು ಸರ್.
3: ತುಂಬಾ ಧನ್ಯವಾದಗಳು.
2: ಆಲ್ ರೈಟ್, ಕೇಳಿದಿಲ್ಲ ಸ್ನೇಹಿತರೆ, ರಾಮಚಂದ್ರ ಅವರು ಅವರ ಬಿಸ್ನೆಸ್ ಜರ್ನಿಗೆ ನಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡ್ರು. ಸೊ ಒಂದು ಹೋಟೆಲ್ ಬಿಸ್ನೆಸ್ ನಡೆಸುವಾಗ ಯಾವೆಲ್ಲ ಅಂಶಗಳು ಬೇಕಾಗುತ್ತೆ, ಹೋಟೆಲ್ ಮ್ಯಾನ್ ಹೇಗಿರಬೇಕು ಅಂದರೆ ಬಿಸ್ನೆಸ್ ಮ್ಯಾನ್ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಒಂದಿಷ್ಟು ಒಳ್ಳೆಯ ಮಾಹಿತಿನ ಹಂಚಿಕೊಂಡ್ರು. ಸೊ ಈ ಒಂದು ಕಾರ್ಯಕ್ರಮ ಮುಗಿಸೋ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮ ಹೇಗನ್ನಿಸ್ತು? ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ಹೇಳ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಬಿಸ್ನೆಸ್ ಮತ್ತೊಬ್ರು ಬಿಸ್ನೆಸ್ ಮ್ಯಾನ್ ಅಥವಾ ಬಿಸ್ನೆಸ್ ವುಮೆನ್ ಜೊತೆ ಭೇಟಿ ಆಗ್ತೀನಿ. ಆಂಟಿಲ್ ದನ್, ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಅಂಡ್ ಕೀಪ್ ಲಿಸನಿಂಗ್ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
5: ಹೇ ನೇಹಾ, ಈ ನಡುವೆ ತುಂಬಾನೇ ಆರಾಮಾಗಿದೀಯಾ? ಏನ್ ಸೀಕ್ರೆಟ್?
6: ಸೀಕ್ರೆಟ್ ಏನಿಲ್ಲ, ಇದು ಒಂದು ಸ್ಮಾರ್ಟ್ ಮೂವ್. ನಾನು LIC ಭೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ.
5: ಓ ಹೌದಾ, ಅದ್ರಲ್ಲಿ ಏನ್ ಸ್ಪೆಷಲ್?
6: ನೋಡು, ಅದ್ರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದ್ರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಗ್ಯಾರಂಟೀಡ್ ಅಡಿಷನ್ಸ್, ಅಡಿಷನಲ್ ಸರ್ವೈವಲ್ ಬೆನಿಫಿಟ್ ಜೊತೆ 3 ಅಟ್ರಾಕ್ಟಿವ್ ಆಪ್ಷನ್ ಸಿಗುತ್ತೆ. ಆಟೋ ಕವರ್ ಸಹ ಇದೆ. ಅಷ್ಟೇ ಅಲ್ಲ, ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ.
5: ವಾವ್, ನನಗೂ LIC ಅವರ ಭೀಮಾ ಲಕ್ಷ್ಮಿ ಪ್ಲಾನ್ ಬೇಕು. ಹಾಗಾದ್ರೆ ಈಗಲೇ LIC India.in ಗೆ ಭೇಟಿ ನೀಡು ಅಥವಾ ನಿನ್ನ ಹತ್ತಿರದ LIC ಬ್ರಾಂಚ್ ಗೆ ಕಾಂಟ್ಯಾಕ್ಟ್ ಮಾಡು.
7: LIC ಹರ್ ಪಲ್ ಆಪ್ಕೆ ಸಾಥ್.
8: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ, ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
9: ನಂದಿನಿ.
0: 200 ಯೂನಿಟ್ ಲಿಮಿಟ್ ಬಗ್ಗೆ ಚಿಂತೆ ಬಿಡಿ. ಎಸಿ ಗೀಸರ್ ಎಷ್ಟು ಬೇಕಾದ್ರೂ ಫುಲ್ ಆನ್ ಮಾಡಿ. ಸೂರ್ಯನ ಬೆಳಕಿನಿಂದಲೇ ನಿಮ್ಮ ಇಡೀ ಮನೆಗೆ ಉಚಿತ ವಿದ್ಯುತ್ ಪಡೆಯಿರಿ.
4: ಟಾಟಾ ಪವರ್ ಸೋಲಾರ್ ರೂಫ್ ತರ್ತಿದೆ ನಿಮಗೆ ವಿಶೇಷ ಆಫರ್. 78,000 ರೂಪಾಯಿ ಕೇಂದ್ರ ಸರ್ಕಾರದ ಸಬ್ಸಿಡಿ, ಅತ್ಯಾಧುನಿಕ ಹೈಬ್ರಿಡ್ ಸೋಲಾರ್ ಸಿಸ್ಟಮ್ ಮತ್ತು 25 ವರ್ಷಗಳ ಪರ್ಫಾರ್ಮೆನ್ಸ್ ಗ್ಯಾರಂಟಿ.
0: ಶಿವಮೊಗ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿದ ಹೆಗ್ಗಳಿಕೆಯ ಟಾಟಾ ಪವರ್ ಸೋಲಾರ್ ರೂಫ್ ಅಧಿಕೃತ ಪಾಲುದಾರರಾದ SS ಏಜೆನ್ಸೀಸ್ ಅನ್ನು ಈಗಲೇ ಸಂಪರ್ಕಿಸಿ. SS ಏಜೆನ್ಸೀಸ್, ಗಾಂಧಿನಗರ, ಶಿವಮೊಗ್ಗ ಹಾಗೂ ಚಿಕ್ಕಮಗಳೂರು. ಕಾಂಟ್ಯಾಕ್ಟ್ 9449846798. ಸಂಖ್ಯೆ ಮತ್ತೊಮ್ಮೆ 9449849647.
4: ಇವತ್ತಿನ ಸ್ಮಾರ್ಟ್ ಸೋಲಾರ್ ಹೂಡಿಕೆ ಮುಂದಿನ 25 ವರ್ಷಗಳ ನಿಶ್ಚಿಂತ ಜೀವನಕ್ಕೆ ಮುನ್ನುಡಿ.
10: ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ. ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್.ಜೆ. ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9 6 860-9697-9679 9686-0-96279 ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡು ಬರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿದ್ದಾರೆ ಇವರು ಪ್ರಗತಿಪರ ಕೃಷಿಕ. ಹಾಗೆ ಇವರ ತೋಟದಲ್ಲಿ 15 ವೆರೈಟಿ ಆಫ್ ಮ್ಯಾಂಗೋಗಳನ್ನು ಬೆಳೆದಿದ್ದಾರೆ, ಜೊತೆಗೆ ಪಪಾಯ, ಸೀಬೆ, ಹಾಗೆ 300 ಗಿಡದಷ್ಟು ಮೆಣಸು, ಅಷ್ಟೇ ಅಲ್ಲದೆ ಜೇನು ಸಾಕಾಣಿಕೆ, ಹೈನುಗಾರಿಕೆ, ಜೊತೆಗೆ ಇವರ ತೋಟದಲ್ಲಿ ಹಲವಾರು ವೆರೈಟಿಯ ಹಣ್ಣಿನ ಸಸಿಗಳನ್ನು ಹಾಕ್ಕೊಂಡು ಉತ್ತಮವಾದಂತಹ ಆದಾಯವನ್ನು ಗಳಿಸ್ಕೊಳ್ತಾ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇರುವಂತಹ ಇವರು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ರಮೇಶ್ ಅವರು. ಇವರು ತಮ್ಮ ಸಮಗ್ರ ಕೃಷಿನಲ್ಲಿ ಏನೆಲ್ಲ ಬೆಳೆದಿದ್ದಾರೆ, ಹಾಗೆ ಇವರ ಸಮಗ್ರ ಕೃಷಿ ಹೇಗೆ ನಡೀತಾ ಇದೆ, ಜೊತೆಗೆ ಕೃಷಿಯಲ್ಲಿ ಏನೆಲ್ಲ ಸಮಗ್ರ ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಧ್ಯ ಇದೆ, ಇದೆಲ್ಲದರ ಕುರಿತಂತೆ ಇವತ್ತು ರಮೇಶ್ ಅವರ ಜೊತೆಯಲ್ಲಿ ಮಾತಾಡೋಣ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮಕ್ಕೆ ರಮೇಶ್ ಅವ್ರನ್ನ ವೆಲ್ಕಮ್ ಮಾಡೋಣ. ರಮೇಶ್ ಅವರೇ ನಮಸ್ತೆ, ಈ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಅವರೇ, ನಿಮ್ಮ ಮತ್ತು ನಿಮ್ಮ ತೋಟದ ಪರಿಚಯವನ್ನು ಮಾಡ್ಕೊಳ್ಬೋದಾ?
9: ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ನನ್ನ ಹೆಸರು ರಮೇಶ್ ಅಂಚೆಪಾಳ್ಯ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಾನು ಪ್ರಗತಿಪರ ಕೃಷಿಕ. ನಮ್ಮದು ಒಟ್ಟು 20 ಎಕರೆ ಜಮೀನಿದೆ. ಮೊದಲು ನಮ್ಮ ತಂದೆ ಇದರಲ್ಲಿ ರಾಗಿ, ಭತ್ತ ಈ ಥರ ಕೃಷಿ ಮಾಡ್ಕೊಂಡು ಬಂದಿದ್ದರು. ನಾನು ಕಳೆದ 20 ವರ್ಷಗಳಿಂದ ಇದನ್ನು ಸಮಗ್ರ ಕೃಷಿ ಮಾಡ್ತಾ ಬಂದಿದ್ದೇನೆ. ಇವಾಗ ಮಾವು ಮಧ್ಯೆ ಸಪೋಟ 300 ಸಪೋಟ ಹಾಕಿದ್ದೀನಿ. ಅದರ 1 ಎಕರೆ ಸೀಬೆ ಹಾಕಿದ್ದೀನಿ. 500 ತೆಂಗು ಇದೆ.

0: ನಮ್ಮ ತಂದೆ ಕಾಲದ್ದು ಒಂದು 250 ತೆಂಗಿದೆ, ಒಟ್ಟು 500 ತೆಂಗಿದೆ. ಸಪೋಟ ಮಧ್ಯೆ ಇವಾಗ ಏನು ಹಾಕಿದ್ದೀನಿ ಅಂದರೆ ಬಟರ್ಫುಟ್ ಹಾಕಿದ್ದೀನಿ, 300 ಬಟರ್ಫುಟ್ ಹಾಕಿದ್ದೀನಿ, ಒಂದು 200 ಆರೆಂಜ್ ಹಾಕಿದ್ದೀನಿ, ಒಂದು 200 ಮೂಸಂಬಿ ಹಾಕಿದ್ದೀನಿ, ಒಂದು 200 ನಿಂಬೆ ಹಾಕಿದ್ದೀನಿ, 1 ಎಕರೆ ಸೀಬೆ ತೋಟ ಮಾಡಿದ್ದೀನಿ ಅಲಫ ಸಫೇದ. ಅದರಲ್ಲಿ ನಾನು ಕುರಿ ಸಾಗಾಣಿಕೆ, ಕೋಳಿ ಸಾಗಾಣಿಕೆ, ಮೀನು ಸಾಗಾಣಿಕೆ, ಒಂದು ನಮ್ಮದು 40-50 ವರ್ಷದ ಒಂದು ಬಾವಿ ಇದೆ. ಎಂಥ ಬೇಸಿಗೆ ಬರಗಾಲ ಬಂದರೂ ಅದರಲ್ಲಿ ಒಂದು 10-15 ಅಡಿ ನೀರು ಯಾವಾಗಲೂ ಇರ್ತದೆ. ಅದರಿಂದ ನಾನು ಇಲ್ಲಿ ಒಂದು 3-4 ಸಾವಿರ ಗಿಡಗಳನ್ನ ಬೆಳೆಸ್ತಾ ಸಮಗ್ರ ಕೃಷಿ ಮಾಡ್ಕೊಂಬಂದಿದ್ದೀನಿ. ಚೆಕ್ ಡ್ಯಾಮ್, 2 ಚೆಕ್ ಡ್ಯಾಮ್ ಮಾಡಿದ್ದೀನಿ, ಅದರಲ್ಲಿ ಮೀನು ಸಾಗಾಣಿಕೆ ಮಾಡಿದ್ದೀನಿ.
1: ಓಕೆ, ಸೂಪರ್ ರಮೇಶ್ ಅವರೇ. ಸೊ ನಿಮ್ಮ ಕೃಷಿ ಭೂಮಿನಲ್ಲಿ ಏನೆಲ್ಲ ಸಮಗ್ರ ಕೃಷಿಯನ್ನು ಮಾಡ್ತಾ, ಸೊ ಹಾಗೆ ಮೀನು ಸಾಗಾಣಿಕೆಯನ್ನು ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರಿ. ಸೊ ಹಾಗೆ ಹಲವಾರು ಹಣ್ಣಿನ ಗಿಡಗಳನ್ನು ಹಾಕೊಂಡಿದ್ವಿ ಅಂತ ಕೂಡ ಹೇಳ್ತಾ ಇದ್ರಿ. ಹಾಗೆ ನಿಮ್ಮ ತೋಟದಲ್ಲಿ ಏನೆಲ್ಲ ಸ್ಪೆಷಾಲಿಟಿಗಳಿದೆ ಅದ್ರ ಬಗ್ಗೆ ಹೇಳ್ಬೋದಾ ರಮೇಶ್ ಅವರೇ?
0: ಇದು ಆಲ್ ಟೈಮ್ಸ್ ಮ್ಯಾಂಗೋ ಅಂತ, ಇದು ಇವಾಗ ಮ್ಯಾಂಗೋ ಸೀಸನ್ ಆಲ್ರೆಡಿ ಮುಗಿದೋಗಿದೆ. ಇದು ಇನ್ನು 1-1.5 ತಿಂಗಳೊಳಗೆ ನಿಮಗೆ ಮ್ಯಾಂಗೋ ಸ್ಟಾರ್ಟ್ ಆಗುತ್ತೆ. ಈ ಥರ ವಿಶೇಷ ತಳಿಗಳು, ಮಿಯಾಜಾಕಿ ಅಂತ ಮ್ಯಾಂಗೋ ಇದೆ ಜಪಾನ್ದು, ಆಮೇಲೆ ಆಲ್ ಟೈಮ್ಸ್ ಮ್ಯಾಂಗೋ ಇದೆ, ಆಮೇಲೆ ಬನಾನಾ ಮ್ಯಾಂಗೋ ಇದೆ. ಈ ಥರ 15 ವೆರೈಟೀಸ್ ಮ್ಯಾಂಗೋ ಹಾಕಿದ್ದೀನಿ. ತಿರ್ಗಾ ಆಮೇಲೆ ಆರೆಂಜ್ ಒಳಗೆ ನಿಮಗೆ ನಾಗ್ಪುರ್ ಆರೆಂಜ್ ಹಾಕಿದ್ದೀನಿ, ಚೈನಾ ಆರೆಂಜ್ ಹಾಕಿದ್ದೀನಿ, ಜಾಕಾಯಿ ಹಾಕಿದ್ದೀನಿ, ಲಿಚ್ಚಿ ಹಾಕಿದ್ದೀನಿ, ರಾಂಬುಟಾನ್ ಹಾಕಿದ್ದೀನಿ, ಆಮೇಲೆ ಮೂಸಂಬಿ ಮಾಲ್ಟಾ 1 ಅಂತ, ವೇಟ್ನೇಯಂ ಮೂಸಂಬಿ ಹಾಕಿದ್ದೀನಿ. ವೇಟ್ನೇಯಂ ಮೂಸಂಬಿ ನಿಮಗೆ ವರ್ಷ ಪೂರ್ತಿ ಬರ್ತದೆ, ಅದೇ ಮಾಲ್ಟಾ ಮೂಸಂಬಿ ಆದರೆ ವರ್ಷಕ್ಕೆ 2 ಸರಿ ಬರ್ತದೆ. ಸಮಗ್ರ ಕೃಷಿಯಲ್ಲಿ ಅರಣ್ಯ ಕೃಷಿಯೂ ಒಂದು ಇರಲಿ ಅಂದ್ಬಿಟ್ಟು ಏನು ಮಾಡಿದ್ದೀನಿ, ಒಂದು 300 ಗಿಡ ಸಿಲ್ವರ್ ಹಾಕಿದೆ. ಫಸ್ಟು ಸ್ಟಾರ್ಟಿಂಗು ಸಿಲ್ವರ್ ಹಾಕಿ ನೋಡಿದೆ, ಒಂದು 10 ಅಡಿ ಅಂತರ ಕೊಟ್ಟು ಒಂದು 300 ಗಿಡ ಸಿಲ್ವರ್ ಹಾಕಿದ್ದೆ. ಒಂದು 8-10 ವರ್ಷದಿಂದನೇ ಹಾಕಿದ್ದೆ ಇದನ್ನು. ಸಿಲ್ವರ್ ಹಾಕಿ ನೋಡಿದೆ, ಸಿಲ್ವರ್ ಹಾಕಿ ಮಧ್ಯೆ ಹಾಕಿ ಜಾಗ ಬಿಡೋದು, ಖಾಲಿ ಬಿಡೋದು ಅಂತ ಏನು ಮಾಡಿದೆ. ಅದರಲ್ಲಿ 1 ಸಾಲು ಕಾಫಿ ಗಿಡ ಹಾಕಿದ್ದೀನಿ, ಅರೇಬಿಕಾ ಕಾಫಿ ಗಿಡ ಹಾಕಿದ್ದೀನಿ. ಆಮೇಲೆ ನೆಕ್ಸ್ಟ್ ಏನು ಮಾಡಿದೆ, ಸಿಲ್ವರ್ ಮಣಿಗೆ ಮೆಣಸು ಹಪ್ಪಿಸ್ದೆ. ಇವಾಗ ಮೆಣಸು ನನಗೆ ಒಂದು 300 ಗಿಡ ಮೆಣಸಿದೆ, ಒಂದು 300 ಗಿಡ ಕಾಫಿ ಇದೆ, 300 ಗಿಡ ಸಿಲ್ವರ್ ಮರ ಇದೆ. ಈ ಥರ ರೈತರು ಆದಷ್ಟುನು ಒಂದು ಅರಣ್ಯ ಕೃಷಿನೂ ಇಟ್ಕೊಂಡ್ರೆ ಅವನು ಬಂದರೆ ಸಮಗ್ರ ಕೃಷಿಯಲ್ಲಿ ಇದು ಒಂದು ಪಾರ್ಟು. ಈ ಅರಣ್ಯ ಕೃಷಿ ಕಡೆ ಹೆಚ್ಚು ಮಳೆ ಬರ್ತದೆ, ಮಳೆ ಬರೋದ್ರಿಂದ ನಿಮಗೆ ಒಂದು ತಡೆಗೋಡೆ ಥರ ನಿಮ್ಮ ಜಮೀನಿಗೆ ಒಂದು ತಡೆಗೋಡೆ, ಸುತ್ತಲೂ ಫೆನ್ಸಿಂಗ್ ಏನಿರ್ತದೆ ಅಲ್ಲಿಗೆ ಬೇಕಾದ್ರೆ ನೀವು ಸಿಲ್ವರ್ ಹಾಕ್ಬಿಟ್ಟು ಅದಕ್ಕೆ ಕಾಳ್ಮೆಣ್ಸು ಹಪ್ಸ್ಬೋದು. ಅದೇ ಥರ ನಾನು ನಮ್ಮದು ಒಂದು 500 ಸಿಲ್ವರ್ ಮರ ಇದೆ, ಒಂದು 500 ಟೀಕ್ವುಡ್ ಐತೆ. ಈ ಥರ ಎಲ್ಲ ಸುತ್ತಲೂ ನಮ್ಮದು ಏನು ತೋಟ ಇದೆ, ಆ ತೋಟಕ್ಕೆ ನಾನು ಮರಗಳನ್ನ ಬೆಳೆಸಿದ್ದೀನಿ, ಹೆಚ್ಚು ಮರಗಳನ್ನ ಬೆಳೆಸಿದ್ದೀನಿ. ಅದ್ರ ಜೊತೆಗೆ ಕಾಳ್ಮೆಣಸು ನಿಮಗೆ ಸರಾಸರಿ ಅಂದರೂ ಒಂದು ಮರ 1-2 ಕೆಜಿ ಆದರೂ ಬಿಡ್ತೈತೆ. ಇದು 1 ಕೆಜಿ ಬಿಟ್ಟರೂ ನಿಮಗೆ ಇವತ್ತು 500-600 ರೂಪಾಯಿ ರೇಟ್ ಸಿಗುತ್ತೆ ವರ್ಷಕ್ಕೆ. ಯಾವುದೇ ಥರ ಇದಕ್ಕೆ ರೋಗ ಇಲ್ಲ. ಈ ಕಾಫಿನೂ ನೀವು ಅದನ್ನು ಬಿಡಿಸಿ ಬೇಕಾದ್ರೆ ಬೀಜ ಮಾಡಿ ಅದನ್ನು ಪಲ್ಪ್ ಮಾಡಿ ಬೇಕಾದ್ರೆ ನೀವು ಸಕಲೇಶ್ವರ ಹಾಸನ ಈ ಥರ ಮಾರ್ಕೆಟ್ಗೆ ಹಾಕ್ಬೋದು, ಅದರಲ್ಲೂ ಸ್ವಲ್ಪ ಹಣ ಮಾಡ್ಬೋದು.
1: ಸೂಪರ್ ರಮೇಶ್ ಅವರೇ, ತುಂಬ ಚೆನ್ನಾಗಿ ನಿಮ್ಮ ತೋಟವನ್ನು ನಿರ್ವಹಣೆ ಮಾಡ್ತಾ ಹಾಗೆ ತೋಟದಲ್ಲಿ ಎಷ್ಟೊಂದು ಗಿಡಗಳನ್ನು ಹಾಕ್ಕೊಳ್ತಾ ಒಳ್ಳೆಯ ಒಂದು ಖುಷಿಯನ್ನು ಕಾಣ್ತಾ ಇದ್ದೀರ ಅಂತ ಹೇಳ್ಬೋದು. ಸೊ ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ ರಮೇಶ್ ಅವರೇ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೊಗೊಂಡು ವಾಪಸ್ ಮಾಡೋಣ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸಿವಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜು ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬನ್ನಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು 20 ವರ್ಷಗಳಿಂದ ತಮ್ಮ ಕೃಷಿಯನ್ನು ಆರಂಭಿಸಿ ಸಮಗ್ರ ಕೃಷಿಯನ್ನು ಮಾಡ್ತಾ ಜೊತೆಗೆ ಪ್ರಗತಿಪರ ಕೃಷಿಕನಾಗಿ 15 ವೆರೈಟಿ ಆಫ್ ಮ್ಯಾಂಗೋಗಳನ್ನು ಬೆಳೀತಾ, ಇದರ ಜೊತೆಯಲ್ಲಿ ಪಪಾಯ, ಸೀಬೆ, ಸೀತಾಫಲ, ಮೂಸಂಬೆ, ಹಾಗೆ 300 ಗಿಡದಷ್ಟು ಮೆಣಸಿನಕಾಯಿ, ಕಾಳುಮೆಣಸು, ಹಾಗೆ ಸಿಲ್ವರ್ ಪ್ಲಾಂಟ್ಗಳನ್ನು ಹಾಕೊಳ್ತಾ ಕಾಡು ಕೃಷಿಯನ್ನು ಕೂಡ ಮಾಡ್ತಾ ಇವರು ತಮ್ಮ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ಇದ್ದಾರೆ. ಇವರೇ ನಮ್ಮ ರಾಮನಗರದ ಮಾಗಡಿ ತಾಲೂಕಿನ ರಮೇಶ್ ಅವರು. ಸೊ ಹಾಗಿದ್ರೆ ರಮೇಶ್ ಅವರ ಜೊತೆಯಲ್ಲಿ ಮಾತನ್ನ ಮುಂದುವರ್ಸೋಣ. ರಮೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರಿ, ಈಗ ಕೃಷಿನಲ್ಲಿ ಸಮಗ್ರ ಕೃಷಿಯನ್ನು ಮಾಡ್ತಾ ಇಷ್ಟೊಂದು ಹಣ್ಣಿನ ವೆರೈಟಿಗಳನ್ನು ಹಾಗೆ ಮೆಣಸು ಜೊತೆಗೆ ಎಲ್ಲೂ ಕೂಡ ಜಾಗವನ್ನು ಬಿಡದೇ ನಿಮ್ಮ ಕೃಷಿ ಭೂಮಿಯನ್ನು ಸಂಪೂರ್ಣವಾಗಿ ಕೃಷಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ಸೊ ಹಾಗಾದರೆ ಈಗ ಈ ಕೃಷಿ ಜೊತೆಯಲ್ಲಿ ನೀವು ಇನ್ನೂ ಏನೆಲ್ಲ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ಹೇಳ್ಬೋದಾ?
5: ಮೇಕೆ ಮತ್ತು ಕುರಿ ಸಾಗಾಣಿಕೆ ಮಾಡ್ತೀವಿ. ನಾನು ಮೊದಲೆಲ್ಲ ಒಂದು 100-150 ಈ ಥರ ಕುರಿಗಳನ್ನ, ಬನ್ನೂರು ಕುರಿ, ಒಳ್ಳೊಳ್ಳೆ ತಳಿಗಳನ್ನ ಸೇಲ್ ಮಾಡ್ತಾಯಿದ್ದೆ. ಈಗ ಸ್ವಲ್ಪ ಲೇಬರು ಅದರಿಂದ ತೊಂದರೆ ಇರೋದರಿಂದ ಏನು ಮಾಡಿದ್ದೀನಿ, ಸ್ವಲ್ಪ ಮೊನ್ನೆ ಒಂದು 3 ಮೇಕೆ ಮಾಡಿದೆ. ಒಂದು ಮೇಕೆ ನನಗೆ ಇದು ಉಸ್ಮಾನಾಬಾದಿ ಅಂತ ತಳಿ, ಇದು ಒಂದು 3 ಮರಿ ಹಾಕುತ್ತೆ. ಇದು ಶಾಪುರಿಂದ, ಮಹಾರಾಷ್ಟ್ರದ ತಳಿ, ಇದು ಶಾಪುರಿಂದ ತಂದಿದ್ದೆ. ಇದು ನಮ್ಮ ನಾಟಿ ಮೇಕೆಗಿಂತ ಫಾಸ್ಟಾಗಿ ಸ್ವಲ್ಪ ಬೆಳವಣಿಗೆ, ಇದು ಫಾಸ್ಟಾಗಿ ಬೆಳೀತದೆ. ಸ್ವಲ್ಪ ರೋಗ ನಿರೋಧಕ ಶಕ್ತಿ ಈ ಮೇಕೆಗೆ ಜಾಸ್ತಿ ಇದೆ, ಎಲ್ಲ ಮೇಕೆಗಿಂತ ಇದಕ್ಕೆ ರೋಗಗಳು ಕಮ್ಮಿ. ಕುರಿಗಾದರೆ ಸ್ವಲ್ಪ ರೋಗ ಜಾಸ್ತಿ ಬರ್ತೈತೆ. ಅದಕ್ಕೆ ಇದು ನಿಮಗೆ ಮರಿ ಒಂದು 6 ತಿಂಗಳಿಗೊಂದ್ಸರಿ ಇದು ಮರಿ ನಿಮಗೆ 3 ಮರಿ ಹಾಕುತ್ತೆ. ಫಸ್ಟು ಸ್ಟಾರ್ಟಿಂಗು 1 ಮರಿ 2 ಮರಿ ಹಾಕುತ್ತೆ, ಆಮೇಲೆ 3 ಮರಿ ಹಾಕುತ್ತೆ. ಅದಕ್ಕೆ ನಿಮಗೆ ಸರಾಸರಿ ಅಂದರೆ 2 ಮರಿ ಹಾಕಿದ್ರು ವರ್ಷಕ್ಕೆ 4 ಮರಿ ಹಾಕುತ್ತೆ. ಒಂದೊಂದು ಮರಿ ನಿಮಗೆ 10,000 ರೂಪಾಯಿ, 8,000-10,000 ರೂಪಾಯಿಗೆ ಸೇಲ್ ಮಾಡಿದ್ರು. ಒಂದು 4 ಮರಿ ವರ್ಷಕ್ಕೆ ಮಾರಿದ್ರು ಒಂದು 30,000-40,000 ರೂಪಾಯಿಗೆ ಮಾಡ್ಬೋದು. ಖರ್ಚೇನು ಇದಕ್ಕೇನು, ಮೇಕೆಗೆ ನಾವು ಒಳಗಡೆ ನೆನೆ ಮೇವು ಹಾಕೋದೆಲ್ಲ, ಇದು ಚಾಪ್ ಕಟ್ರು ಮಡಿಕೊಂಡು ಸ್ವಲ್ಪ ಮೇವೆಲ್ಲ ಕಟ್ ಮಾಡಿಬಿಟ್ರು ಸ್ವಲ್ಪ ಟ್ರೇಗೆ ಹಾಕ್ಬಿಟ್ರೆ ಮೇವು ತಿನ್ಕೊಂತದೆ. ಒಂದು ಸ್ವಲ್ಪ ಬಿಸಿಲು ಬೇಕು ಅಂದಾಗ ನೀವು ಕೆಳಗಡೆ ನಾವು ಆಚೆಗಡೆ ಒಂದು ಸ್ವಲ್ಪ ಜಾಗ ಮಾಡಿದ್ದೀವಿ, ಒಂದು ಬೆಳಗ್ಗೆ ಟೈಮು ಅದಕ್ಕೆ ಬಿಸಿಲಿಗೆ ಬಿಡ್ತೀವಿ. ಸ್ವಲ್ಪ ಕೈ ಫುಡ್ ಇದು ಕೊಡಬೇಕು. ನಾವು ಇದಕ್ಕೆ ಮೇವು ಅಂದ್ಬಿಟ್ಟು ಮುಸ್ಕಿನ ಜೋಳ ಹಾಕಿದ್ದೀವಿ. ಒಂದು 1.5 ಎಕರೆ ಮುಸ್ಕಿನ ಜೋಳ ಬೆಳ್ಕೊಂತೀವಿ. ಒಂದು 2 ತಿಂಗಳಿಗೆಲ್ಲ 1.5-2 ತಿಂಗಳಿಗೆ ಮುಸ್ಕಿನ ಜೋಳ ಬರ್ತದೆ. ಅದನ್ನು ಚಾಪ್ ಕಂಟ್ರ ಮುಖಾಂತರ ಈ ಥರ ಟ್ರೇಗೆ ಹಾಕ್ಬಿಟ್ರೆ ಅವು ಒಂದು 3 ಟೈಮ್ ಹಾಕಿದ್ರೆ ಸಾಕು ಡೈಲಿ. ಆಮೇಲೆ ಸೊಪ್ಪು, ಸೊಪ್ಪೇನ ನಮ್ಮ ತೋಟದಲ್ಲಿ ಏನು ಅಕ್ಸೆ ಗಿಡ ಇದೆಯಲ್ಲ, ಅಕ್ಸೆ ಸೊಪ್ಪು ಹಾಕ್ಬೋದು, ಸುಬಾಬುಲ್ ಹಾಕ್ಬೋದು. ಆಮೇಲೆ ಇನ್ನು ಏನು ಸೊಪ್ಪು ಯಾವುದೇ ಇದ್ರೂ ತಿನ್ಕೊಂತವೆ, ಏನು ತೊಂದರೆ ಇಲ್ಲ. ರೋಗ ನಿರೋಧಕ ಮೇಕೆಗೆ ಏನಂದರೆ ಕುರಿಗಿಂತ ಮೇಕೆ ಸಾಗಾಣಿಕೆ ಮಾಡಿದ್ರೆ ಮರಿ ಮಾರೋದ್ರಿಂದ ಮರಿ ಮಾರಿದಾಗ ನಿಮಗೆ ಸ್ವಲ್ಪ ಲಾಭದಾಯಕ ಕೃಷಿ ಅನ್ನಿಸ್ತದೆ.
4: ಓಕೆ ರಮೇಶ್ ಅವರೇ, ಹಾಗೆ ನೀವು ನಿಮ್ಮ ತೋಟದಲ್ಲಿ ಮೂಸಂಬಿಗಳನ್ನ ಹಾಕಿದೀವಿ ಅಂತ ಹೇಳ್ತಾ ಇದ್ರಿ, ವೆರೈಟಿ ಆಫ್ ಮೂಸಂಬಿಗಳಿದೆ ಮತ್ತು ಸ್ಪೆಷಲ್ ಮೂಸಂಬಿ ಇದೆ ಅಂತೇಳಿ. ಸೊ ಇದು ಯಾವ್ಯಾವ ರೀತಿ ಇದೆ ಮತ್ತು ಏನೆಲ್ಲ ಹಣ್ಣಿನ ಗಿಡಗಳಿದೆ ಅದ್ರ ಬಗ್ಗೆ ಹೇಳ್ಬೋದಾ?
5: ಇದು ನಾಗ್ಪುರ್ ಆರೆಂಜು, ನಾನು ಅಲ್ಲಿ ಫ್ಲ್ಯಾಟಾಗಿ ಮೊದರ್ ಗಿಡ ಆಗಿ ಇವಾಗ ನಾಗ್ಪುರ್ ಆರೆಂಜ್ ಹಾಕಿದ್ದೀನಿ. ಒಂದು 100-150 ಗಿಡನ ನಾನು ಒಂದು 10 ವರ್ಷದಿಂದ ಒಂದು 5 ಗಿಡ ಹಾಕಿದ್ದೆ ನಾಗ್ಪುರ್ ಆರೆಂಜ್ನ. ಇದು ನಿಮಗೆ ಒಂದು 2 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ ನಾಗ್ಪುರ್ ಆರೆಂಜು. ಕಾಯಿ ಹಿಂಗೆ ಎಲೆಗೊಂದೊಂದು ಥರ ಕಾಯಿ ಬಿಟ್ಟಿದೆ ಇದು ನಾಗ್ಪುರ್ ಆರೆಂಜು. ನೀವು ತೋಟದಲ್ಲಿ ಬಾರ್ಡ್ರಲ್ಲಿ ಇದಕ್ಕೆ ಏನು ನೀವು ಜಾಸ್ತಿ ಮೇಂಟೆನೆನ್ಸ್ ಕಮ್ಮಿ, ಔಷಧಿ ಕಮ್ಮಿ, ಒಂದು ವರ್ಷಕ್ಕೆ ಒಂದು 2 ಕೊಟ್ಟಿಗೆ ಗೊಬ್ಬರ 2 ಮಂಕರಿ ಕೊಟ್ಟಿಗೆ ಗೊಬ್ಬರ ಕೊಟ್ಬಿಟ್ರೆ ಸಾಕು. ಇದು 1 ವರ್ಷದ ಬೆಳೆ, ಇದು 1 ವರ್ಷಕ್ಕೊಂದ್ಸರಿ ಬಿಡ್ತದೆ. ಇದು ಸರಾಸರಿ ಅಂದರೆ ಇದು 50-60 ಕೆಜಿ ಆಲ್ರೆಡಿ ಇವಾಗ ಆಲ್ರೆಡಿ ಕಾಯಿ ಪೀಚಿದೆ ಇದರೊಳಗೆ. ಒಳ್ಳೆ ಸೈಜ್ ಬರ್ತದೆ ಇದು, ಒಳ್ಳೆ ತುಂಬ ಸ್ವೀಟಾಗಿದೆ ನಾಗ್ಪುರ್ ಆರೆಂಜು. ಈ ಬಾರ್ಡ್ರಲ್ಲಿ ನೀವು ಒಂದು 15-20 ಅಡಿ ಅಂತರದಲ್ಲಿ ಬಾರ್ಡ್ರಲ್ಲಿ ನೀವು ದಾರಿ ಏನಿದೆ ನಿಮ್ಮ ತೋಟಕ್ಕೆ, ಆ ಬಾರ್ಡ್ರಲ್ಲಿ ನೀವು ಈ ಗಿಡನ ಹಾಕಿದಾಗ ಸರಾಸರಿ ಒಂದು 50 ಕೆಜಿ 50 ಇಲ್ಲ 40 ಕೆಜಿ ಬಿಟ್ಟರು ನಾನು. ಇವತ್ತು ರೇಟು ಒಂದು 50 ರೂಪಾಯಿ ರೇಟ್ ಇದೆ. 40 ಕೆಜಿ ಅಂದರೆ ನಿಮಗೆ 1,500-2,000 ರೂಪಾಯಿ ಆಯಿತು. ನಿಮಗೆ ಒಂದು ಗಿಡ 1,000 ರೂಪಾಯಿ ದುಡಿದ್ರು, ಒಂದು 100 ಗಿಡ ಹಾಕ್ಕೊಂಡ್ರು ನೀವು ಬಾರ್ಡ್ರಲ್ಲಿ. ಒಂದು ಗಿಡದಿಂದ ನಿಮಗೆ ಅಮ್ಮಮ್ಮ ಅಂದರೆ 1,000 ರೂಪಾಯಿ ಅಂದರೆ 100 ಗಿಡಕ್ಕೆ 1 ಲಕ್ಷ ರೂಪಾಯಿ ಲಾಭ ಬರ್ತದೆ. ಬಟ್ರ್ಫುಟ್ ಗಿಡ, ಬಟ್ರ್ಫುಟ್ ಒಳಗೆ ಇದು ಗ್ರೀನ್ ಬಲ್ಬ್ ಅಂತ ವೆರೈಟೀಸ್ ಇದು. ಇದು ತುಂಬ ಬೇಡಿಕೆ ಇರೋ ಹಣ್ಣು ಅಂದರೆ ಇವತ್ತು ಬಟ್ರ್ಫುಟ್ಟು. ಏಕೆ ಅಂದರೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಆದಷ್ಟು ರೈತ ಬಾಂಧವರು ಇಂಟರ್ ಕ್ರಾಪ್ ಆಗಿ, ಇವಾಗ ತೆಂಗಿರ್ತದೆ, ಮಾವಿರ್ತದೆ, ಸಪೋಟೊ ಇರ್ತದೆ, ಅದರೊಳಗೆ ಇಂಟರ್ ಕ್ರಾಪ್ ಆಗಿ ಒಂದು 15 ಅಡಿ ಅಂತರವಾಗಿ ನೀವು ಬಟ್ರ್ಫುಟ್ ಹಾಕೊಂಡಾಗ 1 ಎಕರೆಗೆ 100-150 ಗಿಡ ಹಿಡಿತದೆ ಇಂಟರ್ ಕ್ರಾಪ್ ಆಗಿ. ಇದು ಏನಂದರೆ ಏನು ಉದ್ದೇಶವಾಗಿ ನಾನು ಹಾಕಿದ್ದೀನಿ ಅಂದರೆ ಒಂದು 300 ಗಿಡ ಹಾಕಿದ್ದೀನಿ. 300 ಗಿಡ ನಮಗೆ ಒಂದು 5 ವರ್ಷಕ್ಕೆ ಒಂದು 3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ, 2-3 ವರ್ಷಕ್ಕೆ ಸ್ಟಾರ್ಟ್ ಆಗುತ್ತೆ. ಸರಾಸರಿ ಅಂದರೆ 5 ವರ್ಷಕ್ಕೆ ಒಂದು 30 ಕೆಜಿಯಿಂದ 40 ಕೆಜಿ ಹಣ್ಣು ಬಿಡ್ತದೆ. 1 ಕೆಜಿ ಇವತ್ತು ಮಾರ್ಕೆಟ್ ಬೆಲೆ ಸಮ್ಮರ್ ಒಳಗೆ ನಿಮಗೆ ಒಂದು 300-250 ರೂಪಾಯಿ ಇರ್ತದೆ. ಈಗಲೂ 150 ಇದೆ. ಒಂದು ಗಿಡ ಒಂದು 30 ಕೆಜಿ ಬಿಟ್ಟರು 100 ರೂಪಾಯಿ ರೇಟ್ ಸಿಕ್ಕಿದ್ರು 3,000 ರೂಪಾಯಿ ಆಯಿತು. ಅದೇ ನೀವು ಯಾವುದೇ ಒಂದು ಮಾವು ವರ್ಷದ ಬೆಳೆ ಇದು, ಇದು ವರ್ಷಕ್ಕೆ ಸರಾಸರಿ ಅಂದರೆ 2 ಬೆಳೆ ಕೊಡ್ತದೆ. ಸಮ್ಮರಾಗೆ ಸ್ವಲ್ಪ ನೀರು ಜಾಸ್ತಿ ಕೇಳ್ತದೆ, ಆವಾಗ ಸ್ವಲ್ಪ ಡ್ರಿಪ್ ಇರಿಗೇಷನ್ ಮಾಡಿಬಿಟ್ಟು ರೈತರು ಕೊಟ್ಟಾಗ 2 ಬೆಳೆ ಬರೋದ್ರಿಂದ ನಿಮಗೆ ಸ್ವಲ್ಪ ಬಟ್ರ್ಫುಟ್ಟು ತುಂಬ. ಆದಷ್ಟು ರೈತ ಬಾಂಧವರು ಅವ್ರ ತೋಟದಲ್ಲಿ ನೆರಳಿದ್ರೆ ಇಂಟರ್ ಕ್ರಾಪ್ ಆಗಿ ಹೆಚ್ಚು ಬಟ್ರ್ಫುಟ್ ಗಿಡಗಳನ್ನ ನಾಟಿ ಮಾಡಿ ಒಂದು 2-3 ವರ್ಷಕ್ಕೆ ಸ್ವಲ್ಪ ಕೃಷಿ ಲಾಭ ಪಡಿಬೋದು ಬಟ್ರ್ಫುಟ್ ಗಿಡದಿಂದ.
4: ಓಕೆ ರಮೇಶ್ವರೇ, ಹಾಗಾದರೆ ನಿಮ್ಮ ಜೊತೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸೊ ಇನ್ನೊಂದು ಪುಟ್ಟ ಅಭಿರಾಮ ತೊಗೊಂಡು ವಾಪಸ್ ಬರೋಣ. ರಮೇಶ್ ಅವರ ತೋಟದಲ್ಲಿ ಇರುವಂತಹ ಮೂಸಂಬಿ ಗಿಡಗಳ ಬಗ್ಗೆ, ಹಾಗೆ ಅವರು ಹಾಕಿರುವಂತಹ ಆವೆಕಾಡು ಅಥವಾ ಏನು ಬಟರ್ಫ್ರೂಟ್ ಅಂತ ಹೇಳ್ತಾರೆ, ಇದರ ಬೆಳೆ ಹೇಗೆ ಮಾಡಬೇಕು, ಯಾವ ರೀತಿ ಇಂಟರ್ ಕ್ರಾಪ್ನಲ್ಲಿ ಮಾಡಬೇಕಾಗತ್ತೆ, ಅದ್ರ ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ರಮೇಶ್ ಅವರು. ಸೊ ಅವರ ಕೃಷಿಯ ಪದ್ಧತಿನಲ್ಲಿ ತುಂಬ ಚೆನ್ನಾಗಿ ಹಣ್ಣಿನ ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ, ಹಾಗೆ ಉತ್ತಮವಾದಂತಹ ಆದಾಯ ಕೂಡ ಗಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇದಕ್ಕೆಲ್ಲ ಯಾವುದು ಬ್ಯಾಕ್ ಬೋನ್ ಆಗಿರುತ್ತೆ, ಇದ್ರ ಬಗ್ಗೆ ಎಲ್ಲ ಕೂಡ ತಿಳ್ಕೊಳ್ಳೋಣ. ಹಾಗೆ ರಮೇಶ್ ಅವ್ರ ಜೊತೆಗೆ ಮಾತನ್ನು ಮುಂದುವರಿಸೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡು, ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.

0: 当にこれ、
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ರಮೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಹಾಗೆ ಅವರ ತೋಟದಲ್ಲಿ ಬೆಳೀತಾ ಇರುವಂತಹ ಬೆಳೆಗಳ ಬಗ್ಗೆ, ಹಾಗೆ ಇಂಟರ್ ಕ್ರಾಪ್ನಲ್ಲಿ ಅವರು ಹಾಕಿರುವಂತಹ ಹಣ್ಣಿನ ಗಿಡಗಳು ಯಾವ ರೀತಿಯಲ್ಲಿ ಬರ್ತಾ ಇದೆ, ಅದಕ್ಕೆ ಯಾವ ರೀತಿಯ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ, ಯಾವ ರೀತಿಯ ಹಣ್ಣುಗಳನ್ನು ಬೆಳೆದ್ರೆ ಉತ್ತಮ ಲಾಭ ಸಿಗುತ್ತೆ, ಜೊತೆಗೆ ಯಾವ ಸಮಯದಲ್ಲಿ ಹಣ್ಣಿನ ಸಸಿಗಳನ್ನು ಹಾಕಬೇಕು, ಹಾಗೆ ಅವುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು. ಸೊ ಹಾಗಾದರೆ ಇವತ್ತು ರಮೇಶ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ, ಹಾಗೆ ಅವರ ಇನ್ನಷ್ಟು ಕೃಷಿಯ ಅನುಭವಗಳನ್ನು ತಿಳ್ಕೊಳ್ತಾ ಅವರ ಕೃಷಿಯ ವಿಶೇಷತೆಗಳನ್ನು ಕೂಡ ಕೇಳೋಣ. ರಮೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಅವರು, ಈಗ ಹಣ್ಣಿನ ಗಿಡಗಳನ್ನು ಹಾಕಬೇಕು ಅಂತ ಅಂದಾಗ ಸೊ ಅದಕ್ಕೆ ಬ್ಯಾಕ್ ಬೋನ್ ಆಗಿ ಕೂಡ ಇರಬೇಕಾಗತ್ತೆ. ಈಗ ಜೇನು ಸಾಕಾಣಿಕೆಯನ್ನು ಕೂಡ ನೀವು ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಸೊ ಈ ಜೇನು ಸಾಕಾಣಿಕೆ ಹೇಗಿದೆ, ಇದ್ರ ಬಗ್ಗೆ ಹೇಳ್ಬೋದಾ ರಮೇಶ್ ಅವರೇ?
4: ಹೆಚ್ಚು ತೋಟಗಾರಿಕೆ ಬೆಳೆ ಬೆಳೆಯೋದ್ರಿಂದ ಅದಕ್ಕೆ ಪರಾಗಸ್ಪರ್ಶ ಆಗಬೇಕು. ಇವಾಗ ಸಪೋಟಗಾಗಲಿ, ಮಾವಾಗಲಿ, ತೆಂಗಾಗಲಿ, ಯಾವುದೇ ಒಂದು ಪರಾಗಸ್ಪರ್ಶ ಆಗಬೇಕಂದ್ರೆ ಜೇನು ಮುಖ್ಯ. ಈ ಜೇನು ಇದ್ದರೆ ಮಾತ್ರ ನಾವು ಇವತ್ತು ಇರೋಕ್ಕೆ, ಯಾವುದೇ ಒಂದು ಹಣ್ಣು ಬೆಳೆ ಬೆಳಬೇಕಂದಾಗ ನಮಗೆ ಪರಾಗ ಈ ಜೇನು ಹೋಗ್ಬಿಟ್ಟು ಅದಕ್ಕೆ ಮುಟ್ಟಿದಾಗ ಅದು ಒಂದು ಕಾಯಿ ಡೆವಲಪ್ ಆಗಬೇಕಂದಾಗ ಅದು ಹೂವು ಪೀಚ್ ಆಗಬೇಕು ಅಂದಾಗ ಜೇನು ಮುಖ್ಯ. ಆದ್ದರಿಂದ ನಾನು ಒಂದು 5 ಪೆಟ್ಟಿಗೆ ನಮ್ಮ ತೋಟದಲ್ಲಿ ಒಂದು 5 ಪೆಟ್ಟಿಗೆನ ಜೇನು ಇದು ಮಾಡಿದ್ದೀನಿ. ಇದರಿಂದ ಜೇನು ತುಪ್ಪನೂ ಬರ್ತದೆ, ಒಂದು 6 ತಿಂಗಳಿಗೆ ಒಂದು 2 ಕೆಜಿ ತುಪ್ಪ ಬರ್ತದೆ. ರೈತಿಂಗೆ ಒಂದು ಎಕರೆಗೆ ಒಂದು 2 ಪೆಟ್ಟಿಗೆ ಆದರೂ ಇಕ್ಕಂಡ್ರೆ ನೀವು ತೋಟಕ್ಕೆ ಒಂದು 2 ಎಕರೆ ಇದೆ ಅಂದ್ಕೊಳ್ಳಿ, ಒಂದು 2-3-4 ತೋಟಗಾರಿಕೆಯಿಂದ ಇದನ್ನ ಕೊಡ್ತಾರೆ. ಇದನ್ನು ನೀವು ತೋಟದಲ್ಲಿ ಇಟ್ಕೊಂಡಾಗ ನಿಮ್ಮದು 25-50% ಏನು ತೋಟಗಾರಿಕೆ ಬೆಳೆ ಹೆಚ್ಚು ಜಾಸ್ತಿ ಆಗುತ್ತೆ. ಪರಾಗಸ್ಪರ್ಶ ಆದಷ್ಟು ನಿಮಗೆ ಜೇನಿಂದ ಯಾವುದೇ ಥರ ನಷ್ಟ ಇಲ್ಲ, ತುಪ್ಪನೂ ಬರ್ತದೆ. ನಿಮ್ಗೆ ಆರೋಗ್ಯಕ್ಕೆ ಯೂಸ್ ಮಾಡ್ಕೊಬೋದು. ಇಲ್ಲಾಂದರೆ 1 ಕೆಜಿ ತುಪ್ಪ ನಿಮಗೆ ಸರಾಸರಿ ಅಂದರೆ 500-600 ರೂಪಾಯಿ ಸೇಲ್ ಮಾಡ್ಬೋದು. ಬೆಳಗ್ಗೆ ನಿಮಗೆ 8 ಗಂಟೆ ಸ್ಟಾರ್ಟ್ ಆಗ್ಬಿಡ್ತಂದರೆ ಇನ್ನು ಸಾಯಂಕಾಲ 6 ಗಂಟೆ ತನಕ ಇದು ಸೈನಿಕರಂತೆ ಅದು ಹೋಗ್ತಾ ಇರ್ತದೆ, ಅದು ಜೇನು ಕಲೆಕ್ಟ್ ಮಾಡ್ತಾ ಇರ್ತದೆ, ಅದು ಒಳಗಡೆ ರಾಣಿ ಜೇನಿಗೆ ತಾಮನ್ ಕೊಡ್ತಾ ಇರ್ತದೆ ಸೈನಿಕ ಹುಳುಗಳು. ಅಗಸೆ ಗಿಡ ಏನಕ್ಕೆ ಯೂಸ್ ಮಾಡ್ತಾವ್ರೆ ಅಂದರೆ, ಇವಾಗ ನೀವು ಅಡಿಕೆ ಗಿಡ ಹಾಕ್ತೀರಾ, ಅಡಿಕೆಗೆ ನೆರಳು ಬೇಕು. ನೆರಳು ಬೇಕಾದಾಗ ಇದು ಮಧ್ಯೆ ಅಡಿಕೆ ಮಧ್ಯೆ ಜಾಗ ಇರ್ತದಲ್ಲ, ಅಂತರ್ಬೆಳೆಯಾಗಿ ಇದನ್ನ ಹಾಕ್ಬಿಟ್ರೆ ಅಗಸೆ ಗಿಡನ ಗಿಡಕ್ಕೆ ಅಡಿಕೆ ಗಿಡಕ್ಕೆ ನೆರಳು ಆಗ್ತದೆ, ಪ್ಲಸ್ಸು ಇದರಿಂದ ಎಲೆ ಬಿದ್ದಿದ್ದೆಲ್ಲ ಗೊಬ್ಬರನೂ ಆಗುತ್ತೆ. ಇದು ಹೆಚ್ಚು ಫಲವತ್ತಾದ ಗಿಡ. ಇದು ಅಂದರೆ ನಿಮಗೆ ಕುರಿ ಮೇಕೆಗೆ ಹಸುಗೆ ಆಹಾರವಾಗಿ ಇದನ್ನ ಯೂಸ್ ಮಾಡ್ತಾರೆ. ಮನುಷ್ಯನು ಇದು ಎಲೆನ ಯೂಸ್ ಮಾಡ್ತಾರೆ, ಕಾಯಿಯೂ ಯೂಸ್ ಮಾಡ್ತಾರೆ. ಇದ್ರ ಬೀಜ ಮಾತ್ರ ನಮಗೆ ಹಾರ್ಟ್ಗೆ, ಹಾರ್ಟ್ ಪ್ರಾಬ್ಲಮ್ಗೆ ರಕ್ತ ಪ್ಯೂರಿಫೈ ಆಗುತ್ತೆ. ಈ ಥರ ಅಗಸೆ ಗಿಡ ಬೆಳ್ಕೊಂಡಾಗ ನೆರಳಿಗೂ ಆಗುತ್ತೆ, ಪ್ಲಸ್ ನಮ್ಮ ಆಹಾರವಾಗಿ ಕುರಿ ಮೇಕೆಗೆಲ್ಲ ಆಹಾರವಾಗಿ ಇದನ್ನ ಯೂಸ್ ಮಾಡ್ಬೋದು.
3: ಓಕೆ ರಮೇಶ್ ಅವರೇ, ಹಾಗೆ ನಿಮ್ಮ ತೋಟದಲ್ಲಿ ಅನಾನಸ್ ಕೂಡ ಹಾಕಿದ್ದೀವಿ ಅಂತ ಹೇಳಿದ್ರೆ, ಯಾವ್ಯಾವ ರೀತಿಯ ವೆರೈಟೀಸ್ ಅನಾನಸ್ ಅಲ್ಲಿದೆ ಅನ್ನೋದ್ರ ಬಗ್ಗೆ ಹೇಳ್ಬೋದಾ?
4: ಇದು ಅನಾನಸ್ ಗಿಡ, ಒಂದು 500 ಗಿಡ ಅನಾನಸ್ ಹಾಕಿದ್ದೀವಿ. ಈಗ ಹಾಕಿ ಇದು ಒಂದು 4 ತಿಂಗಳಾಯಿತು. ಫೆಬ್ರವರಿ ಮಾರ್ಚಲ್ಲಿ ಇದು ನಾಟಿ ಮಾಡಿದ್ದೀವಿ. 4 ಅಡಿ ಅಂತರ ಬೆಡ್ ಮಾಡಿ, ಒಂದು ಗಿಡದಿಂದ ಗಿಡಕ್ಕೆ 1.5 ಅಡಿ ಅಂತರ ಕೊಟ್ಟು ನಾಟಿ ಮಾಡಿದ್ದೀವಿ. ಇದು ತಳಿ ನಮ್ಮ ಸಿರ್ಸಿ ಸೈಡು ಬನವಾಸಿಲಿ ತುಂಬ ಬೆಳೀತಾರೆ ಇದನ್ನು. ಅಲ್ಲಿ ನಾನು ನಮ್ಮ ಫ್ರೆಂಡ್ ಒಬ್ಬರು ಇದ್ದರು, ಅಲ್ಲಿ ಹೋಗಿದ್ದೆ, ಅವ್ರ ತೋಟಕ್ಕೆ ನೋಡಿದೆ. ನಾವು ತಂದು ಇಲ್ಲಿ ಪ್ರಯೋಗ ಆಲ್ರೆಡಿ ಒಂದ್ಸರಿ ಬೆಳೆದಿದ್ದೆ. ಇದು ಒಂದು 17 ತಿಂಗಳಿಗೆ ಇದು ಸ್ಟಾರ್ಟ್ ಆಗುತ್ತೆ. ಇದು ಏನು ಅಂತ ಯಾವುದೇ ಥರ ರೋಗ ರುಜಿನಗಳು ಈ ಗಿಡಕ್ಕೆ ನಾನು ಕಂಡಂಗೆ ಏನು ಕಾಣ್ತಾ ಇಲ್ಲ. ಇದು ಒಂದು 10-12 ತಿಂಗಳು ಆದಮೇಲೆ ಇದಕ್ಕೆ ಸ್ವಲ್ಪ ಟಾನಿಕ್ ಹಾಕಬೇಕು. ಟಾನಿಕ್ ಹಾಕಿದಾಗ ಅಲ್ಲಿ ಹೂವು ಫ್ಲವರಿಂಗ್ ಬರ್ತದೆ, ಫ್ಲವರಿಂಗ್ ಬಂದು ಒಂದು ಕಾಯಿ ಬರ್ತದೆ. ನೆಕ್ಸ್ಟ್ ಅದ್ರಾಗೇನೇನೇ ಬಡ್ಡಿಂಗ್ ಥರ ಬರ್ತದೆ, ಅದನ್ನೇ ನೆಕ್ಸ್ಟ್ ಬೇಕಾದ್ರೆ ನಾವು ನಾಟಿ ಮಾಡಿ ರೈತಿಗೆ ಸ್ವಲ್ಪ ಗಿಡಗಳನ್ನ ಕೊಡ್ಬೋದು. ನೀವು ನೋಡ್ತಾ ಇರೋ ಪಪ್ಪಾಯಿ ಗಿಡ, ಇದು ರೆಡ್ ಲೇಡಿ ಅಂತ, ತೈವಾನ್ ರೆಡ್ ಲೇಡಿ ಅಂತ. ಇದು ಮಿನಿಮಮ್ ಅಂದ್ರೂ 8 ತಿಂಗಳಿಗೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸಸಿ ನಾಟಿ ಮಾಡಿದ 8 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ನಾವು ಹೆಂಗೆ ಮಾಡಿದ್ದೀವಿ ಅಂದರೆ, ಇವಾಗ ಸಪೋಟೊ ಇದೆ, ಸಪೋಟೊ 2 ಮಧ್ಯೆ ಬಟರ್ಫುಟ್ ಹಾಕಿದ್ದೀವಿ, 4 ಬಟರ್ಫುಟ್ ಗಿಡಗಳು ಹಾಕಿದ್ದೀವಿ. ಅದ್ರ ಮಧ್ಯೆ ಜಾಗ ಯಾಕೆ ವೇಸ್ಟ್ ಮಾಡೋದು? ಇದು ನಮಗೆ ಇಂಟರ್ ಕ್ರಾಪ್ ಆಗಿ ಇವಾಗ 1 ವರ್ಷ ತನಕ ಯಾವುದೇ ನಮಗೆ 2 ವರ್ಷ ತನಕ ಬಟರ್ಫುಟ್ ಹಾಕಿರೋದ್ರಿಂದ ಯಾವುದು ಖಾಲಿ ಜಾಗ ಬಿಡೋದು, ಯಾಕೆ ಸೆತ್ತೆ ಎಲ್ಲ ಬರ್ತದೆ ತುಂಬ ಅಂದ್ಬಿಟ್ಟು ಏನು ಮಾಡಿದ್ದೀನಿ, 1 ಎಕರೆಯಲ್ಲಿ ಒಂದು 700-800 ಗಿಡ ಪಪ್ಪಾಯಿ ತೈವಾನ್ ರೆಡ್ ಲೇಡಿ ಹಾಕಿದ್ದೀನಿ. ಇದು ಇವಾಗ ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿದೆ. ಇದು ಇದಕ್ಕೆ ಸ್ವಲ್ಪ ವೈರಸ್ ಇದೆ, ವೈರಸ್ ರೋಗಗಳು ತುಂಬ ಜಾಸ್ತಿ ಇದೆ. ಒಂದು ಸರಾಸರಿ ಅಂದರೆ ಒಂದು ತಿಂಗಳಿಗೆ ಒಂದು 20 ದಿನಕ್ಕೆ ನೀವು ಇದಕ್ಕೆ ಔಷಧಿ ಸಿಂಪಡಣೆ ಮಾಡಬೇಕು. ಬೇವಿನೆಣ್ಣೆ ಸಿಂಪಡಣೆ ಮಾಡ್ಬೋದು, ಹುಳಿ ಮಜ್ಜಿಗೆ ಸಿಂಪಡಣೆ ಮಾಡ್ಬೋದು, ಆರ್ಗ್ಯಾನಿಕ್ ಆಗಿ ಬೆಳಿಬೋದು. ಸ್ವಲ್ಪ ಕೊಟ್ಟಿಗೆ ಗೊಬ್ಬರ ಒಂದೆರಡು ಒಂದು ಒಂದು ಒಂದು ಒಂದು

0: ಒಂದು ಎಕರೆಗೆ ನಿಮ್ಮ ಮಿನಿಮಮ್ ಅಂದ್ರೂ 800 ಗಿಡ ನಾಟಿ ಮಾಡ್ಬೋದು. ಒಂದು 4-5 ಲಕ್ಷ ಎಲ್ಲ ಖರ್ಚೋದ್ರೂ ನಿಮಗೆ ಒಂದು 4-5 ಲಕ್ಷ ಪಪ್ಪಾಯಿ ಒಳ್ಳೆಯ ಲಾಭದಾಯಕ ಬೆಳೆ. ಎಲ್ಲ ಬೆಳೆಗಿಂತ ಒಳ್ಳೆಯ ಬೆಳೆ ಅಂದಾಗ ಪಪ್ಪಾಯಿ. ಸ್ವಲ್ಪ ಬಿಸಿಲು ಕೇಳ್ತದೆ, ಸ್ವಲ್ಪ ನೆರಳಿದ್ರೆ ಇಳುವರಿ ಕಮ್ಮಿ ಬರ್ತದೆ. ಈ ಥರ ನೀವು ಇಂಟು ಕ್ರಾಪ್ ಆಗಿ ಸಮಗ್ರ ಕೃಷಿ ಬೇಸಾಯದಲ್ಲಿ ಪಪ್ಪಾಯಿನೂ ಗಿಡನೂ ಹಾಕ್ಕೊಂಡು ಅದರಿಂದನೂ ಸ್ವಲ್ಪ ಕೃಷಿಯಲ್ಲಿ ಲಾಭ ಮಾಡ್ಬೋದು ರೈತ ಬಂಧುವರು. 2 ಸಪೋಟ ಮಧ್ಯೆ ಒಂದು ಬಟರ್ ಫುಟ್ ಹಾಕಿ, ಆ ಸಪೋಟ ಮಧ್ಯೆ ಒಂದು ಬಟರ್ ಫುಟ್ ಹಾಕಿದ್ದೀವಿ, ಒಟ್ಟು 4 ಬಟರ್ ಫುಟ್ ಹಾಕಿ. ಅದ್ರ ಮಧ್ಯೆ ಸೀತಾಫಲ. ಸೀತಾಫಲ ಅಂದರೆ ಇದು ಮಾಮೂಲಿ ಗುಟ್ಟೆಲಿ ಬೆಳೆಯುವಂಥ ಸೀತಾಫಲ ಅಲ್ಲ, ಇದು ಎಕ್ಸ್ಪೋರ್ಟ್ ಕ್ವಾಲಿಟಿ ಸೀತಾಫಲ. ಇದು ಒಂದು 300-400 ಗ್ರಾಮ್ ಬರ್ತದೆ. ಇವಾಗ ಆಲ್ರೆಡಿ ಇದು ಕಾಯಾಗಿ ಒಂದೂವರೆ ತಿಂಗಳಾಗಿದೆ. ಇದು NMK Gold ಅಂತ, ಇದು ಸೀತಾಫಲ ಮಹಾರಾಷ್ಟ್ರದಿಂದ ತರಿಸಿ ನಾನು ಒಂದು 100 ಗಿಡ ಇಸಿದೆ, ಸೀತಾಫಲ ಗಿಡಗಳನ್ನ ಹಾಕಿದ್ದೀನಿ. ತುಂಬ ಇದು ಬೀಜ ಕಮ್ಮಿ, ತಿರುಳು ಜಾಸ್ತಿ, ತುಂಬ ರುಚಿಕರ ಆಗಿರ್ತದೆ. ಇದು ತುಂಬ ನೋಡಿದ್ದೆ ನಾನು, ಬಿಜಾಪುರದಕ್ಕೆ ಹೋಗಿ ಬಾಗಲಕೋಟೆ ಆ ಸೈಡ್ ಹೋಗಿದ್ದೆ, ಕೆಲವು ತೋಟದಲ್ಲಿ ನೋಡಿ ಈ ಗಿಡನ ಸ್ವಲ್ಪ ಒಂದು 100 ಗಿಡ ಹಾಕಿದ್ದೀನಿ ಇದನ್ನು.
1: ಓಕೆ ರಮೇಶ್ ಅವರೇ, ಏನು ಮುಂಚಿತ ಮಾತನ್ನ ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ, ಕಾರ್ಯಕ್ರಮ ಮುಂದುವರೈತೆ. ಸೊ ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅವರ ತೋಟದಲ್ಲಿರುವಂತಹ ಏನು ಸಮಗ್ರ ಕೃಷಿಯ ಬೆಳೆಗಳನ್ನ ಬಗ್ಗೆ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಯಾವೆಲ್ಲ ಬೆಳೆಗಳನ್ನು ಮಾಡಿದ್ದಾರೆ ಅವರು, ಯಾವೆಲ್ಲ ಹಣ್ಣಿನ ತಳಿಗಳನ್ನು ಅವರು ಬೆಳೆಸಿದ್ದಾರೆ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ. ಹಾಗಿದ್ರೆ ಇವತ್ತು ರಮೇಶ್ ಅವ್ರ ಜೊತೆಗೆ ಏನಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಮನೆ ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾನು 90.5 FM ಸಮುದಾಯ. ಬನ್ನಿ ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬನ್ನಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ರಮೇಶ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಹಾಗೆ ರಮೇಶ್ ಅವರು ಅವರ ತೋಟದಲ್ಲಿ ಯಾವೆಲ್ಲ ರೀತಿಯ ಸಮಗ್ರ ಬೆಳೆಗಳನ್ನು ಮಾಡ್ತಾ ಹಾಗೆ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಅವರ ತೋಟದಲ್ಲಿ ಎಷ್ಟೊಂದು ವೆರೈಟಿ ಆಫ್ ಹಣ್ಣಿನ ಗಿಡಗಳನ್ನು ನೋಡ್ಬೋದು. ಹಾಗೆ ಅವರು ಕೂಡ ಹೇಳ್ತಾ ಇದ್ದ ಹಾಗೆ ಆಲ್ ಟೈಮ್ ಮ್ಯಾಂಗೋ ಆಗಿರ್ಬೋದು, ಹಾಗೆ ಮೂಸಂಬಿ ಗಿಡಗಳಾಗಿರ್ಬೋದು, ಮತ್ತು ಪಪಾಯ ಆಗಿರ್ಬೋದು, ಅನಾನಸ್ ಆಗಿರ್ಬೋದು, ಈ ರೀತಿಯ ವೆರೈಟಿ ಆಫ್ ಫ್ರೂಟ್ಸ್ಗಳನ್ನ ಅವರ ತೋಟದಲ್ಲಿ ಹಾಕಿದ್ದಾರೆ. ಜೊತೆಗೆ ಅದರಿಂದ ಉತ್ತಮವಾದಂತಹ ಆದಾಯವನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಮತ್ತು ಹಣ್ಣಿನ ಗಿಡಗಳನ್ನು ಪರಾಗಸ್ಪರ್ಶವನ್ನು ಹೆಚ್ಚು ಮಾಡೋದಕ್ಕೆ ಜೇನು ಸಾಕಾಣಿಕೆಯನ್ನು ಕೂಡ ಮಾಡಿದ್ದಾರೆ. ಸೊ ಇದೆಲ್ಲದೂ ಕೂಡ ಅವರ ಸಮಗ್ರ ಕೃಷಿಯಲ್ಲಿ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ಹಾಗಿದ್ರೆ ರಮೇಶ್ ಅವ್ರ ಜೊತೆಗೆ ಇನ್ನಷ್ಟು ಮಾತಾಡೋಣ, ಅವರ ಕೃಷಿಯ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ರಮೇಶ್ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ರಮೇಶ್ ಅವರೇ, ಈಗ ನಿಮ್ಮ ತೋಟದಲ್ಲಿ ಹಣ್ಣಿನ ಬೆಳೆಗಳನ್ನು ಮಾಡಿದ್ದೀರಾ, ಜೇನು ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇದೆಲ್ಲದರ ಜೊತೆಯಲ್ಲಿ ನೀರಿನ ಮೇಂಟೆನೆನ್ಸ್ ಯಾವ ರೀತಿಯಲ್ಲಿ ಮಾಡ್ತಾ ಇದ್ದೀರಾ? ಸೊ ಚೆಕ್ ಡ್ಯಾಮ್ಗಳನ್ನು ಕಟ್ಟಿದ್ದೀವಿ ಅಂತ ಹೇಳ್ತಾ ಇದ್ರಿ, ಇದು ಯಾವ ರೀತಿಯಲ್ಲಿ ಇದೆ, ಇದ್ರ ಬಗ್ಗೆ ಹೇಳ್ಬೋದಾ?
3: ಇದು ನಮ್ಮದು 2 ಇದೆ ಚೆಕ್ ಡ್ಯಾಮ್, ಕೆಳಗಡೆ ಒಂದಿದೆ, ಇಲ್ಲಿ ಮೇಲ್ಗಡೆ ಒಂದಿದೆ. ಇದು ನಮ್ಮ ಒಂದು 30-40 ವರ್ಷದ ಹಿಂದೆ ನಮ್ಮ ತಂದೆ ಕಾಲದಾಗೆ ಇದು ಮೇಲೆ ಕೆರೆ ಇದೆ, ಕೆರೆಯಿಂದ ನೀರು ಹರ್ಕೊಂಡು ಮುಂದಿನ ಕೆರೆಗೆ ಹೋಗುತ್ತೆ, ಅದಕ್ಕೆ ಒಂದು ಚೆಕ್ ಡ್ಯಾಮ್ ಆಗಿ ಮಾಡಿದ್ದು. ಇದರಿಂದ ನೀರನ್ನ ಆದಷ್ಟು ನಾವು ಹಿಂಗಿಸ್ತೀವಿ ಭೂಮಿಗೆ, ಇದರಿಂದ ನಾವು ಯಾವುದೇ ನೀರನ್ನ ಗಿಡಗಳಿಗೆ ಯೂಸ್ ಮಾಡಲ್ಲ. ಪ್ಲಸ್ ಇದ್ರ ಜೊತೆ ಇದರೊಳಗೆ ಮೀನು ಸಾಕಾಣಿಕೆ ಮಾಡಿದ್ದೀವಿ, ಆದ್ದರಿಂದ ಇಲ್ಲಿ ನೀರು ಹಿಂಗ್ಸೋದ್ರಿಂದ ನಮ್ಮ ಬೋರ್ವೆಲ್ಲು ರೀಚಾರ್ಜ್ ಆಗುತ್ತೆ, ಪ್ಲಸ್ ನಮ್ಮ ಬಾವಿಲಿ ವರ್ಷ ಪೂರ್ತಿ ನೀರು ಇರ್ತದೆ. ಆ ಉದ್ದೇಶದಿಂದ ನಾವು ಒಂದು 2 ಚೆಕ್ ಡ್ಯಾಮ್ ಮಾಡಿದ್ದೀವಿ, ವರ್ಷ ಪೂರ್ತಿ ಆಲ್ಮೋಸ್ಟ್ ಆಲ್ ಇದ್ರಾಗೆ ನೀರು ಇರ್ತದೆ. ಈ ಚೆಕ್ ಡ್ಯಾಮ್ 2 ಚೆಕ್ ಡ್ಯಾಮಿಂದ ಒಂದು 2-3 ಸಾವಿರ ಮೀನು ಬಿಟ್ಟಿದ್ದೀವಿ. ಕೆಲವೊಂದು ತಿಲೋಫಿಯಾ ಅಂತ ತಿಲೋಫಿಯಾ ಇದೆ, ಕಾಮನ್ ಕ್ರಾಫು, ಈ ಥರ ಮಿಕ್ಸೆಡ್ ಮೀನುಗಳು ಬಿಟ್ಟಿದ್ದೀವಿ. ಇವಾಗ ಮಿನಿಮಮ್ ಅಂದರೆ 1-2 ಕೆಜಿ ಮೀನು ಬರ್ತದೆ. 1 ಕೆಜಿ ಇಲ್ಲೇ ಲೋಕಲಾಗೆ ಕೊಟ್ಟರು ನಮಗೆ 80-100 ರೂಪಾಯಿ ಬೆಲೆ ಸಿಗುತ್ತೆ. ರೈತ ಬಾಂಧವರು ಈ ಥರ ಅವ್ರ ಜಮೀನಲ್ಲಿ ನೀರು ಹರ್ಕೊಂಡು ಹೋಗತ್ತವ, ನೀವು ಚೆಕ್ ಡ್ಯಾಮ್ಗಳು ಮಾದಷ್ಟು ಮಾಡಿ ಅದಕ್ಕೆ ನೀರು ಹಿಂಗ್ದಂಗೆ ಆಗುತ್ತೆ ನಿಮಗೆ, ಪ್ಲಸ್ ಮೀನು ಸಾಗಾಣಿಕೆನೂ ಮಾಡೋದಂಗೆ ಆಗುತ್ತೆ. ಎರಡೂನು ನೀವು ಅದನ್ನು ಉಪಯೋಗಿಸ್ಕೊಬೇಕು. ಇವಾಗ ನಾನು ಏನು ತೋಟಗಾರಿಕೆ ಬೆಳೆ ಬೆಳೆದಿನ, ತೆಂಗಿರ್ಬೋದು, ಸಪೋಟೊ ಇರ್ಬೋದು, ಬಟರ್ಫ್ರೂಟ್ ಇರ್ಬೋದು, ಪಪ್ಪಾಯಿ ಇರ್ಬೋದು, ಯಾವುದೇ ಬೆಳೆಯನ್ನು ನಾನು ಮುಖ್ಯವಾಗಿ ನಾನು ಬೆಳೆದಿರೋದನ್ನ ನಾನು ಮಾರ್ಕೆಟ್ ಮಾಡ್ತಾ ಇದ್ದೀನಿ. ನಾನು ರೈತರಿಗೆ ಹೇಳೋದು ಅಂದರೆ ನೀವೇನೇ ಬೆಳೀರಿ ಅದನ್ನು ನೀವು ಮಾರ್ಕೆಟಿಂಗ್ ಮಾಡಿ, ಪ್ಲಸ್ ನಿಮ್ಮದು ಪ್ರಾಡಕ್ಟ್ ಏನು ಬೆಳೀತೀರಾ ಹಣ್ಣು ಅದು ಕ್ವಾಲಿಟಿ ಇರಬೇಕು ಮುಖ್ಯವಾಗಿ. ಆ ಕ್ವಾಲಿಟಿ ಇದ್ದಾಗ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಇವಾಗ ನಾನು ಮಾರಿದ್ದು ನೇರ ಮಾರ್ಕೆಟ್ ಮಾಡ್ತೀನಿ, ಯಾವುದೇ ಮಧ್ಯವರ್ತಿಗೆ ನಾನು ಕೊಡಲ್ಲ. ನಾನು ಬೆಳೆದಿದ್ದ ಆಪ್ಕಮ್ಸ್ ಇರ್ಬೋದು, ರಿಲಯನ್ಸ್ ಇರ್ಬೋದು, ಬಿಗ್ ಬಾಸ್ಕೆಟ್ ಇರ್ಬೋದು, ಈ ಥರ ರೈತ FEO ಇರ್ಬೋದು, ಈ ಥರ ಕಂಪ್ನಿಗಳಿಗೆ ಮಾಡಿದಾಗ ಏನಾಗ್ತದೆ ಅಂದರೆ ಒಳ್ಳೆಯ ಗುಣಮಟ್ಟ ಇದ್ದಾಗ ಒಳ್ಳೆ ಬೆಲೆ ಕೊಡ್ತಾರೆ ಅವರು. ಸ್ವಲ್ಪ ಕ್ವಾಲಿಟಿ ಕೇಳ್ತಾರೆ, ಕ್ವಾಲಿಟಿ ಕೇಳಿದಾಗ ನಾವು ನಮ್ಗೆ ಒಳ್ಳೆ ಕ್ವಾಲಿಟಿ ಬೆಳೆದಾಗ 10-20% ಜಾಸ್ತಿ ಕೊಡ್ತಾರೆ ರೇಟ್ನ. ಅದಕ್ಕೆ ರೈತ ಬಂದವರು ನಾವು ಬೆಳೆದಿದ್ದ ಯಾವುದೇ ಫಸಲನ್ನ ನೀವು ನೇರ ಮಾರುಕಟ್ಟೆ ಮಾಡಿ ಮಧ್ಯವರ್ತಿಗಳಿಗೆ ಕೊಡಬೇಡಿ. ನಾನು ಇವಾಗ ಪಪ್ಪಾಯಿ ಬೆಳೀತಾ ಇದ್ದೀನಿ, ಪಪ್ಪಾಯಿ ಬೆಳೆದಿರೋದ ನಾನು ಬಿಗ್ ಬಾಸ್ಕೆಟ್ಗೆ ಇವಾಗ ಆಲ್ರೆಡಿ 1 ಪೀಸ್ನ ಪಪ್ಪಾಯಿನ ಕಾಯಿನೇ 1/2 ಕೆಜಿ ಕಾಯಿನ ನಾನು 15-20 ರೂಪಾಯಿ ರೇಟ್ಗೆ ಕೊಡ್ತಾ ಇದ್ದೀನಿ. ಅದೇ ಹಣ್ಣಾದರೆ ನಮಗೆ ಇವಾಗ 30 ರೂಪಾಯಿ ಹೋಗುತ್ತೆ. ಸಪೋಟೊ ಇವಾಗ ನೋಡಿ, ಸಪೋಟೊ ಏನಾಗುತ್ತೆ ಇವಾಗ ಏನು ರೇಟ್ ಇದೆ ಅಂದರೆ ಒಂದು 45-50 ರೂಪಾಯಿ ಇದೆ. ಆಪ್ಕಮ್ಸ್ ಆಗಿದೆ, ರಿಲಯನ್ಸ್ ಬಿಗ್ ಬಾಸ್ಕೆಟಲ್ಲಿ 50 ರೂಪಾಯಿ ಇದೆ. ಸೀಬೆ ಇವಾಗ ನಂದು ಸೀಬೆ 1 ಎಕರೆ ಸೀಬೆ ಇದೆ, 360 ಗಿಡ ಸೀಬೆ ಇದೆ, ಅದರಲ್ಲಿ ಸರಾಸರಿ ಅಂದರೆ ಒಂದು 7-8 ಟನ್ ಬರ್ತದೆ. ಇವತ್ತು ಸೀಬೆ ರೇಟ್ 45-50 ರೂಪಾಯಿ. ಈ ಥರ ಎಲ್ಲ ನಾವು ಇಂಟರ್ ಕ್ರಾಪ್ ಆಗಿ ಆರ್ಟಿಕಲ್ಚರ್ ಏನು ನಾನು ಫಾರ್ಮ್ ಮಾಡಿದ್ದೀನೋ ಸಮಗ್ರ ಕೃಷಿ ಮಾಡಿದ್ದೀನೋ, ಅದರೊಳಗೆ ಏನೇನು ಹಣ್ಣು ಬೆಳಿತೀನೋ, ತೆಂಗಿರ್ಬೋದು, ಇದನ್ನೆಲ್ಲ ನೇರು ಮಾರುಕಟ್ಟೆ ಮಾಡಿದ್ರಿಂದ ನನಗೆ ವಾರ್ಷಿಕವಾಗಿ ಸರಾಸರಿಯಿಂದ 20-30% ಹೆಚ್ಚು ಲಾಭ ಬರ್ತದೆ. ಆದಷ್ಟು ನಾನು ರೈತ ಬಾಂಧವ್ರಿಗೆ ಹೇಳೋದೇನು ಅಂದರೆ, ನೀವೇನೇ ಬೆಳೆದಿದ್ದ ನೀವೇ ನೇರ ಮಾರುಕಟ್ಟೆ ಮಾಡಿ. ಹತ್ರದ ಎಲ್ಲಿರ್ತದೆ, ರಿಲಯನ್ಸ್ ಇರ್ಬೋದು, ಫ್ರೆಶ್ ಇರ್ಬೋದು, ಆಪ್ಕಮ್ಸ್ ಇರ್ಬೋದು, ಅಲ್ಲಿ ಮಾರ್ಕೆಟ್ನ ನೀವು ಹುಡುಕೊಳ್ಳಿ. ನೀವು ಯಾವುದೇ ಯಾರೋ ಬಂದರು ಅಂತ ನೀವು ಮಾವಿನ ಗಿಡ ಬೆಳಿತೀರ, ಮಾವಿನ ಗಿಡನ ಕೊಟ್ಬಿಡೋದು, ವರ್ಷದ ಬೆಳೆಯಾಗಿ ಕೊಟ್ಬಿಟ್ರೆ ಅವನೇನು ಮಾಡ್ತಾನೆ, ಅವನು ಲಾಭ ಮಾಡ್ಕೊತಾನೆ. ನಿಮ್ಮದು ಭೂಮಿ, ನಿಮ್ಮದು ನೀರು, ನಿಮ್ಮದು ಗೊಬ್ಬರ, ಅವನು 1-2 ತಿಂಗಳೊಳಗೆ ದುಡ್ಡು ಮಾಡ್ಕೊತಾನೆ. ನೀವು ವರ್ಷ ಪೂರ್ತಿ ಶ್ರಮ ಬೆಳಿತೀರ, ಅವನು 2-3 ತಿಂಗಳೊಳಗೆ ಲಾಭ ಮಾಡ್ಕೊತಾನೆ. ಆದಷ್ಟು ನೀವು ಬೆಳೆದಿದ್ದ ಮಾರ್ಕೆಟೇ ನೀವು ಹಂಚ್ಕೊಳ್ಳಿ, ನೀವು ಸೇಲ್ ಮಾಡಿ, ಆವಾಗ ನಿಮಗೆ ಒಂದು 30-40% ಲಾಭ ಬರ್ತದೆ. ಆವಾಗ ನಿಮಗೆ ಕೃಷಿ ಮಾಡಬೇಕನ್ನೋ ನಿಮಗೆ ಆಸೆ ಜಾಸ್ತಿ ಆಗುತ್ತೆ. ಇಲ್ಲಾಂದರೆ ಏನಾಗ್ತೀರ, ಅವ್ರು ಕೊಟ್ಬಿಡ್ತೀರ, ಲಾಸ್ ಆಗ್ತದೆ, ಕೃಷಿ ಬಿಟ್ಬಿಡ್ತೀರ. ಆದ್ದರಿಂದ ನೀವೇನು ಬೆಳಿತೀರ ಅದನ್ನು ಕ್ವಾಲಿಟಿ ಬೆಳೀರಿ. ನಾನು ಹೇಳೋದು ಅದನ್ನು ಮಾರ್ಕೆಟೇ ನೀವು ಹಂಚ್ಕೊಂಡು ನೀವು ಡೈರೆಕ್ಟ್ ಮಾರ್ಕೆಟಿಂಗ್ ಮಾಡಿ. ನಾನು ಆದಷ್ಟು ತುಂಬ ಜನನ ರೈತರಿಗೆ ಹೇಳೋದಂದರೆ, ನೀವೇನೇ ಬೆಳೆಯೋದನ್ನ ನೀವು ಮಾರ್ಕೆಟ್ ಮಾಡಿ, ನೀವು ಸೇಲ್ ಮಾಡಿ, ಕ್ವಾಲಿಟಿ ಬೆಳೀರಿ. ಆವಾಗ ನಿಮಗೆ ಕೃಷಿ ಹೆಚ್ಚು ಲಾಭದಾಯಕ ಕೊಡ್ತದೆ. ಒಂದು ತಳಿ ಮಲ್ನಾಡ್ ಗಿಡ್ಡ ಅಂತ ತಳಿ ಇದು, ಸಕಲೇಶ್ಪುರದಿಂದ ನಾನು ನಮ್ಮ ಫ್ರೆಂಡು ಅವರು ಕೊಡಿಸ್ರು ಇದನ್ನ ಅವರು ರಿಲೇಷನ್ ಮನೇಲಿ. ಒಂದು ಹಸು ಮಾತ್ರ ತಂದಿದ್ದೆ, ಒಂದು 4 ವರ್ಷದ ಹಿಂದೀಚೆ. ಅದಕ್ಕಿಂತ ಮುಂಚೆ ನಾವು ಸೀಮೆ ಹಸು ಈ ಥರ ಎಲ್ಲ HF ಆ ಥರ ಎಲ್ಲ ಕಟ್ಟಿದ್ದು. ಅದರಿಂದ ಲೇಬರ್ ಪ್ರಾಬ್ಲಮ್ಮಿಂದ ನಾನು ಈ ಥರ ಮಲ್ನಾಡ್ ಗಿಡ್ಡ ತಂದಿದ್ದೀನಿ. ಯಾಕೆಂದರೆ ಇದು ಮಲ್ನಾಡ್ ಗಿಡದಿಂದ ನೀವೇನು ಮಾಡ್ಬೋದು ಅಂದರೆ, ಇದು ಹಾಲು ಕಮ್ಮಿ ಕೊಟ್ಟರು, 1 ಲೀಟ್ರ್ ಕೊಟ್ಟರು ತುಂಬ ನಿಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1-1.5 ಲೀಟ್ರ್ 1 ಹಸುವಿಂದ ಇವಾಗ ಆಲ್ರೆಡಿ 1-4 ಹಸು ಆಗಿದೆ. ಇದರಿಂದ ಜೀವಾಮೃತ, ಇದು ಗಂಜಲದಿಂದ ಜೀವಾಮೃತ ಮಾಡ್ಬೋದು. ಆರೋಗ್ಯ ದೃಷ್ಟಿಯಿಂದ ಈ ಥರ ಹಸುಗಳನ್ನ ತೋಟ ಮಡಗಿರೋ ಅಂಥವ್ರು ಒಂದು ಮಲ್ನಾಡ್ ಗಿಡ್ಡ ಮಡಿಕೊಂಡಾಗ ನಿಮಗೆ 1-8 ತಿಂಗಳು ಹಾಲು ಕೊಡ್ತದೆ ಇದು. ಪ್ಲಸ್ಸು ಮೇವು ಸ್ವಲ್ಪ ಕಮ್ಮಿ ಇದ್ದರೂ ಇದಕ್ಕೆ ನಡೀತೈತೆ, ಎಲ್ಲಿ ಬಿಟ್ಟರು ಮೇಯ್ತದೆ. ಇದೆಲ್ಲ ಮಲ್ನಾಡಾಗೆ ಬಿಟ್ಟು ಮೇಯ್ದಿರೋ ಅಂಥದ್ದು. ನಾವು 1 ಹಸು ತಂದು ಇವಾಗ ಮಿನಿಮಮ್ ಅಂದರೆ 4 ಹಸು ಆಗಿದೆ. ಇದೆಲ್ಲ ಬೆಳೆಯೋಕ್ಕೆ ನಮಗೆ ಕಾರಣ ಅಂದರೆ ಈ ಬಾವಿ. ಮೊದಲು ಬೋರ್ವೆಲ್ ಹಾಕಿಲ್ಲ, ನಾವು 1 ವರ್ಷ ಆಯ್ತು ಅಷ್ಟೇ ಬೋರ್ವೆಲ್ ಹಾಕಿ. ಈ ಬಾವಿಲೇ ತುಂಬ ನೀರು ಬರ್ತದೆ. ತುಂಬ ನೀರು ಅಂದರೆ ನಾವು 1-2 ಚೆಕ್ ಡ್ಯಾಮ್ ಮಾಡಿದ್ದೀವಿ, ಆ ಚೆಕ್ ಡ್ಯಾಮು ನೀರನ್ನ ಇಂಗಿಸ್ತೀವಿ, ಇದ್ರಾಗೂ ಜಲ ಬರ್ತದೆ. ಇದರಿಂದ ನಾವು ಎಲ್ಲ ಗಿಡಗಳಿಗೂ ಪಂಪ್ ಮಾಡ್ತೀವಿ, ಡ್ರಿಪ್ ಇರಿಗೇಷನ್ ಮುಖಾಂತರ ಡ್ರಿಪ್ ಮಾಡ್ತೀವಿ. ಇದ್ರೊಳಗೆ ಸ್ವಲ್ಪ ಮೀನು ಸಾಗಾಣಿಕೆನೂ ಮಾಡ್ಕೊಂಡಿದ್ದೀವಿ, ಮೀನು ಸಾಗಾಣಿಕೆ ಮಾಡಿದ್ದೀವಿ. ಇದು ಮಳೆ ಬಂತಂದರೆ ತುಂಬ ನಿಮ್ಮ ಕಂಠದ ಲೆವೆಲ್ಗೆ 1/2 ಅಡಿ ಮಾತ್ರ ನಿಮ್ಗೆ ಗ್ಯಾಪ್ ಉಳಿತದೆ, ಆ ಮೂಲಕ ಹಾಲು ಬಾವಿ ತುಂಬಿರ್ತದೆ. ಈ ಥರ ಹಳೆ ಬಾವಿಗಳಿದ್ರೆ ನೀವು ಆದಷ್ಟು ನೀರು ಶೇಖರಣೆ ಮಾಡ್ಕೊಬೋದು. ಶೇಖರಣೆ ಮಾಡಿ ಕರೆಂಟ್ ಇಲ್ದಿದ್ದಾಗ ಇವಾಗ ನೈಟ್ ಇರ್ತದೆ ಕರೆಂಟ್ ಮಾತ್ರ ಅಂದ್ಕೊಳ್ಳಿ, ನೀವು 1 ಗಂಟೆ ರಾತ್ರಿಯಲ್ಲಿ ನೈಟ್ ಹೋಗಿ ಗಿಡಗಳಿಗೆ ಬಿಡೋಕ್ಕಾಗಲ್ಲ. ಇದು ಒಂದು ಟ್ಯಾಂಕ್ ಥರನೂ ಆಗಿ ಯೂಸ್ ಆಗುತ್ತೆ, ಪ್ಲಸ್ಸು ಮೀನು ಸಾಗಾಣಿಕೆನೂ ಮಾಡ್ಬೋದು, ಯಾವುದೇ ಥರ ವೇಸ್ಟ್ ಆಗೋಲ್ಲ ಇದು. ಈ ಥರ ನಿಮ್ಮ ಹಳೆ ಬಾವಿಗಳೇನನ್ನು ನಿಮ್ಮ ತೋಟದಲ್ಲಿದ್ದಾಗ ಈ ಥರ ಮಾಡ್ಕೊಂಡ್ರೆ ರೈತ ಬಾಂಧವ್ರಿಗೆ ತುಂಬ ಒಳ್ಳೆಯದಾಗುತ್ತೆ.
2: ಓಕೆ, ಧನ್ಯವಾದಗಳು ರಮೇಶ್ ಅವರೇ. ತುಂಬ ಚೆನ್ನಾಗಿ ನಿಮ್ಮ ಕೃಷಿಯ ಅನುಭವಗಳನ್ನ ಹಾಗೆ ನಿಮ್ಮ ಕೃಷಿಯ ತೋಟದ ಮಾಹಿತಿಗಳನ್ನ ತಿಳಿಸ್ತಾ ಇದ್ರಿ. ಹಾಗೆ ಯಾವ ರೀತಿಯ ಕೃಷಿ ಚೆನ್ನಾಗಿರುತ್ತೆ, ಏನೆಲ್ಲ ಬೆಳೆಗಳನ್ನ ಮಾಡ್ಬೋದು, ಸಮಗ್ರವಾಗಿ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಇದರಲ್ಲಿ ಜೇನು ಸಾಕಾಣಿಕೆ ಆಗಿರ್ಬೋದು, ಹೈನುಗಾರಿಕೆ ಆಗಿರ್ಬೋದು, ಯಾವ ರೀತಿಯಲ್ಲಿ ಮಾಡ್ಬೋದು ಅಂತೇಳಿ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತಾ ಇದ್ರಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರಮೇಶ್ ಅವರು ತಿಳಿಸಿದಂತಹ ಎಲ್ಲ ಮಾಹಿತಿಗಳು ಕೂಡ ನಿಮಗೂ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬೋದು. ನಮ್ಮ ಸಂಖ್ಯೆ 9686-0962-9 ಈ ಸಂಖ್ಯೆ ಕಳಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಗಿದೆ. ಇಷ್ಟು ತನಕ ನೀವು ಕೇಳಿದ್ದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನವ ಬಾನುಡಿ.
4: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
5: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
4: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
5: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
4: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
5: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
0: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ, ಒಂಬತ್ತನೆಯ ಮೈಲಿಗಲ್ಲು ನಿದಿಗೆ ಅಂಚೆ ಬಿದಿರೆ ಬಸ್ ನಿಲ್ದಾಣದ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
7: ಭೂಮಿಯ ಮೇಲಿನ ಏಕೈಕ ದೈತ್ಯ ಸಸ್ತನಿ ಆನೆಗಳ ಸಂರಕ್ಷಣೆ ಇಂದಿನ ತುರ್ತು. ಆನೆಯನ್ನು ನೋಡಿದರೆ ಮಕ್ಕಳಿಗೆ ಮಾತ್ರವಲ್ಲ ಎಲ್ಲರಿಗೂ ಸಂತಸವಾಗುತ್ತದೆ. ಇಡೀ ಭೂಮಿಯ ಮೇಲೆಯೇ ಆನೆಯಷ್ಟು ದೊಡ್ಡ ಸಸ್ತನಿ ಮತ್ತೊಂದಿಲ್ಲ. ಸುಮಾರು 10 ಅಡಿ ಎತ್ತರ, 20 ಅಡಿ ಉದ್ದ ಹಾಗೂ 60 ಟನ್ ಭಾರದ ಆನೆ ಎಲ್ಲರಲ್ಲೂ ಅಚ್ಚರಿ ಮೂಡಿಸುತ್ತದೆ. ಗ್ರೀಕ್ ಭಾಷೆಯ ಮೂಲವಾದ ಎಲಿಫಾಸ್ ಎಂಬುದು ಆನೆಯ ಹೆಸರು. ಆನೆಗಳಲ್ಲಿ ಆಫ್ರಿಕನ್ ಆನೆ, ಏಷ್ಯನ್ ಆನೆ ಎಂದು 2 ವಿಧಗಳಿವೆ. ಸುಮಾರು 60-70 ವರ್ಷಗಳವರೆಗೆ ಆನೆ ಬದುಕುತ್ತದೆ. ಕೆಲವರು ಆನೆಯನ್ನು ತಿನ್ನುವ ಯಂತ್ರ, ಗೊಬ್ಬರದ ಯಂತ್ರ ಎಂದು ಕರೆಯುತ್ತಾರೆ. ಏಕೆಂದರೆ ಆನೆ ದಿನಕ್ಕೆ 150-200 ಕೆಜಿ ಆಹಾರವನ್ನು ತಿನ್ನುತ್ತದೆ. ಹಾಗೆಯೇ 200 ಲೀಟರ್ ನೀರು ಕುಡಿಯುತ್ತದೆ. ಆನೆ ತನ್ನ ಜೀವಿತಾವಧಿಯಲ್ಲಿ 75% ಬರೀ ತಿನ್ನುವುದಕ್ಕೆ ಕಾಲ ಕಳೆಯುತ್ತದೆ. ಏಕೆಂದರೆ ಆನೆಯ ಗಾತ್ರ ಅತ್ಯಂತ ದೊಡ್ಡದು. ಆನೆ ಸಸ್ಯಾಹಾರಿ, ಹುಲ್ಲು, ಎಲೆ, ಹಣ್ಣು, ಕಾಯಿ, ದಂಟು, ಸೊಪ್ಪು, ತೊಗಟೆ ಮುಂತಾದ ಪದಾರ್ಥಗಳನ್ನು ಅದು ಕಬಳಿಸುತ್ತದೆ. ಅದು ದಟ್ಟವಾದ ಕಾಡಿನಲ್ಲಿ, ಸವರ್ಣಾದಂಥ ಹುಲ್ಲುಗಾವಲಿನಲ್ಲಿ ಅಡ್ಡಾಡುತ್ತದೆ. ಅದಕ್ಕೆ 1,000 ಹೆಕ್ಟರ್ ಆವಾಸದ ಸ್ಥಾನ ಬೇಕು. ಸುಮಾರು 10,000 ವರ್ಷಗಳ ಹಿಂದೆ ಆಫ್ರಿಕದ ಕಾಡುಗಳಲ್ಲಿ ಮ್ಯಾಮತ್ ಎಂಬ ಒಂದು ಬೃಹದಾಕಾರದ ಆನೆ ಇತ್ತು. ಅದರ ಸುಳಿಸುತ್ತಿದ್ದ ದಂತಗಳು, ವಿಶಾಲ ಕಿವಿಗಳು, ಜೂಲಿನಂತೆ ನೇತು ಬಿದ್ದ ಕೂದಲುಗಳು ಹಾಗೂ ಸುಮಾರು 10,000 ಕೆಜಿ ತೂಕ, ಇವೆಲ್ಲವೂ ಕೂಡ ಮನುಷ್ಯರಲ್ಲಿ ಅಚ್ಚರಿಯನ್ನು ಮೂಡಿಸುತ್ತವೆ. ಆದರೆ ಆ ಆನೆಗಳು ನಾಶವಾಗಿ ಹೋದವು. ಅಂಥದೇ ಹಾದಿಯಲ್ಲಿ ನಮ್ಮ ಭೂಮಿಯ ಮೇಲಿರುವ ಈಗಿನ ಆನೆಗಳು ಸಾಗಬಾರದು, ಅವುಗಳು ಉಳಿಯಬೇಕು ಎಂಬುದು ಮನುಕುಲದ ಒಂದು ಆಸೆಯಾಗಿದೆ. ಮ್ಯಾಮತ್ ಆನೆಗಳಂತ ಹಿಂದಿನ ಆನೆಗಳು ಯಾವ ಸಂಕಷ್ಟವೂ ಅವುಗಳಿಗೆ ಬರಬಾರದು. ಅದಕ್ಕಾಗಿ ನಾವು ಎಚ್ಚರ ವಹಿಸಬೇಕಾಗಿದೆ. ಆ ದೃಷ್ಟಿಯಿಂದಲೇ ಆನೆ ಸಂತತಿ ಉಳಿಸಲು, ಜನರಲ್ಲಿ ಜಾಗೃತಿ ಮೂಡಿಸಲು ಸರ್ಕಾರಗಳು ಆಗಸ್ಟ್ 12ನೇ ತಾರೀಖನ್ನು ವಿಶ್ವ ಆನೆಗಳ ದಿನವನ್ನಾಗಿ ಆಚರಿಸುತ್ತವೆ. ಆನೆಗಳನ್ನು ಮಾಂಸ, ದಂತ, ಚರ್ಮ, ಮೂಳೆಗಳಿಗಾಗಿ 100,000 ಸಂಖ್ಯೆಯಲ್ಲಿ ಕೊಲ್ಲಲಾಗುತ್ತಿದೆ. ರೈತರ ಉರುಳಿಗೆ, ವಿದ್ಯುತ್ ತಂತಿಗೆ, ಓಡಾಡುವ ರೈಲಿಗೆ, ಬಸ್ಸಿಗೆ ಸಿಕ್ಕು ಪ್ರತಿ ವರ್ಷ 100 ಆನೆಗಳು ಸಾಯುತ್ತವೆ. ಆನೆಗಳನ್ನು ಸಂರಕ್ಷಿಸುವುದು ನಮ್ಮ ಮೊದಲ ಕರ್ತವ್ಯವಾಗಿದೆ. ಆನೆಗಳು ನಾಶವಾಗುತ್ತಿರುವ, ಅವುಗಳ ಆವಾಸ ಕುಗ್ಗುತ್ತಿರುವ ವಿಚಾರವನ್ನು ತಿಳಿದ 2 ಸಿನಿಮಾ ನಿರ್ಮಾಪಕರು 2011ರಲ್ಲಿಯೇ ಜಾಗತಿಕ ಆನೆಗಳ ದಿನ ಆಚರಿಸಲು ಮುಂದಾಗುತ್ತಾರೆ. ಪೆಟ್ರಿಸಿಯಾ ಸಿನ್ಸ್ ಥಾಯ್ಲೆಂಡ್, ಮೈಕೆಲ್ ಕ್ಲಾರ್ಕ್ ಕೆನಡಾ, ಈ ಇಬ್ಬರು ಆನೆ ಪ್ರಿಯರು. ಅದರ ಆಚರಣೆಗೆ ಅವರು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ. ನಂತರ ಜಗತ್ತಿನ 65 ವನ್ಯಜೀವಿ ಸಂಸ್ಥೆಗಳು ಸೇರಿಕೊಂಡು ಆನೆಗಳ ಸಂರಕ್ಷಣೆಗೋಸ್ಕರ ವಿಶ್ವ ಆನೆಯ ದಿನವನ್ನು ಆಚರಿಸುತ್ತಾ ಬಂದಿವೆ. ಕೆಂಪು ಪುಸ್ತಕದಲ್ಲಿ ದಾಖಲಾಗಿರುವ ಆನೆ ಈಗ ವಿನಾಶದಂಚಿನಲ್ಲಿವೆ. ವಿಶ್ವದ ಎಲ್ಲ ಆನೆಗಳ ಸಂರಕ್ಷಣೆಯೇ ವಿಶ್ವ ಆನೆಗಳ ದಿನದ ಮುಖ್ಯ ಗುರಿಯಾಗಿದೆ. ಆನೆಗಳ ಗಾತ್ರ, ಅಂಗಾಂಗಗಳು ಎಲ್ಲರಲ್ಲೂ ಬೆರಗು ಮೂಡಿಸುತ್ತವೆ. ಆನೆಯ ಸೊಂಡಿಲು, ದಂತ, ಕಾಲು, ಚರ್ಮ, ಬಾಲ, ಕಿವಿ, ಕಣ್ಣು, ಹೀಗೆ ಎಲ್ಲವೂ ನಮ್ಮಲ್ಲಿ ಕುತೂಹಲ ಕೆರಳಿಸುತ್ತವೆ. ಏಷ್ಯಾದ ಆನೆಗಳಿಗಿಂತ ಆಫ್ರಿಕದ ಆನೆಗಳ ಆಕಾರ ಮತ್ತು ಕಿವಿ ದೊಡ್ಡವು. ಆಫ್ರಿಕದ ಗಂಡು ಹೆಣ್ಣು ಎರಡೂ ಆನೆಗಳು ದಂತವನ್ನು ಹೊಂದಿರುತ್ತವೆ. ಆಫ್ರಿಕದ ಆನೆಗೆ ಸೊಂಡಿಲಲ್ಲಿ ಎರಡು ಬೆರಳುಗಳಿದ್ದರೆ ಏಷ್ಯದ ಆನೆಗೆ ಒಂದು ಬೆರಳಿದೆ. ಆನೆಗೆ ಸೊಂಡಿಲೇ ದೇಹದ ಪ್ರಮುಖ ಅಂಗ. ಆಹಾರ ತಿನ್ನಲು, ನೀರು ಕುಡಿಯಲು, ತೊಗಟೆ ಸಿಪ್ಪೆ ತೆಗೆಯಲು, ಮರಿಗಳನ್ನು ನೇವರಿಸಲು ಎಲ್ಲದಕ್ಕೂ ಆನೆ ಸೊಂಡಿಲನ್ನೇ ಬಳಸುತ್ತದೆ. ಸ್ನಾನ ಮಾಡಲು, ಮರವನ್ನು ಅಲ್ಲಾಡಿಸಲು, ಸೊಪ್ಪನ್ನು ಹರಿಯಲು, ಹರಿಯನ್ನು ಮುರಿಯಲು ಆನೆಗೆ ಸೊಂಡಿಲೇ ಪ್ರಧಾನ ಅಸ್ತ್ರ. ಆನೆ ತನ್ನ ಸೊಂಡಿಲಲ್ಲಿ 8 ಲೀಟರ್ ನೀರನ್ನು ಸಂಗ್ರಹಿಸಿಟ್ಟುಕೊಂಡಿರುತ್ತದೆ. ಆನೆ ತನಗೆ ತಾನೇ ಗಾಳಿ ಬೀಸಿಕೊಂಡು ತಂಪಾಗಿ ಇರಿಸಿಕೊಳ್ಳುತ್ತದೆ. ಅದಕ್ಕೆ ಸಹಾಯ ಮಾಡುವುದು ಅಗಲವಾದ ಕಿವಿಗಳು. ಈ ಕಿವಿಗಳು ದೇಹದ ತಾಪವನ್ನು ಸಮತೋಲನ ಮಾಡುತ್ತವೆ. ಆನೆಗಳು ಉಷ್ಣವಲಯದ ಆಸುಪಾಸಿನಲ್ಲಿ ಗುಂಪು ಗುಂಪಾಗಿ ಹಿಂಡು ಹಿಂಡಾಗಿ ವಾಸಿಸುತ್ತವೆ. ಹುಲ್ಲುಗಾವಲುಗಳಲ್ಲಿ, ನದಿ ತೀರಗಳಲ್ಲಿ ಅವುಗಳ ವಾಸ. ಅವುಗಳ ಮೈಚರ್ಮ 1-2 ಇಂಚು ದಪ್ಪ ಇರುವುದರಿಂದ ದೇಹಕ್ಕೆ ಬಿಸಿಲು ಹತ್ತಿದರೂ ಕೂಡ ಅದು ಸುಧಾರಿಸಿಕೊಳ್ಳುತ್ತದೆ. ಆನೆ ಬಿಸಿಲಿನಿಂದ ತಂಪುಗೊಳ್ಳಲು ಸದಾ ನೀರಿನಲ್ಲಿರುತ್ತದೆ. ಚರ್ಮಕ್ಕೆ ಆನೆ ಸೊಂಡಿಲಿನ ಮೂಲಕ ಕೆಸರು, ಮಣ್ಣು ಹಾಗೂ ನೀರನ್ನು ಹೊಯ್ದುಕೊಂಡು ತಂಪಾಗಿರಿಸಿಕೊಳ್ಳುತ್ತದೆ. ದೇಹಕ್ಕೆ ಹೋಲಿಸಿದರೆ ಅದರ ಕಣ್ಣುಗಳು ತುಂಬ ಚಿಕ್ಕ ಆಕಾರದಲ್ಲಿರಿವೆ. ಆನೆಗಳು ಸದಾ ಹಿಂಡಿನಲ್ಲಿದ್ದರೂ 15 ವರ್ಷಗಳಲ್ಲಿ ಗಂಡಾನೆ ಗುಂಪು ಕಟ್ಟಿಕೊಂಡು ಒಂಟಿಯಾಗಿ ಸಂಗಾತಿಯನ್ನು ಹುಡುಕತೊಡಗುತ್ತದೆ. ಹೆಣ್ಣಿನ ಜೊತೆಗೆ ಸಂಘ ಬೆಳೆಸಿದ ಗಂಡಾನೆ ಗರ್ಭಧರಿಸಿದ ಹೆಣ್ಣಾನೆಯನ್ನು 22 ತಿಂಗಳವರೆಗೆ ಮರಿ ಹಾಕಲು ಸಜ್ಜುಗೊಳಿಸುತ್ತದೆ. ಆನೆ ಮರಿ ಹುಟ್ಟಿದ ತಕ್ಷಣವೇ 1-2 ನಿಮಿಷಗಳಲ್ಲಿ ಎದ್ದು ನಿಲ್ಲುತ್ತದೆ. 1-2 ದಿನಗಳಲ್ಲಿಯೇ ಅದು ಎದ್ದು ಓಡಾಡತೊಡಗುತ್ತದೆ. ಆನೆ ಮರಿ ಹುಟ್ಟಿದಾಗಲೇ 120 ಕೆಜಿ ತೂಕವಿರುತ್ತದೆ. ಆನೆಗಳ ಮರಿಗಳು ತಾಯಿಗಳ ಜೊತೆಗೆ, ಚಿಕ್ಕ ಮಂದಿರ ಜೊತೆಗೆ ಬೆಳೆದು ದೊಡ್ಡವಾಗುತ್ತವೆ. ನಂತರ ಅವು ಸುಮಾರು 15 ವರ್ಷಗಳ ನಂತರ ಗುಂಪನ್ನು ಬಿಟ್ಟು ಸ್ವತಂತ್ರವಾಗುತ್ತವೆ. ಆನೆ ನಮ್ಮ ಸಾಂಸ್ಕೃತಿಕ ಪರಂಪರೆಯ ಹೆಗ್ಗುರುತು. ಐರಾವತ, ಗಣೇಶ, ಗಜರಾಜ, ಕರಿ ಮುಂತಾದ ಹೆಸರುಗಳಿಂದ ಆನೆಯನ್ನು ಕರೆಯುತ್ತೇವೆ. ಕರ್ನಾಟಕದಲ್ಲಿ ಆನೆ ಮನೆ ಮಾತಾಗಿದೆ. ದಸರಾ ಹಬ್ಬ ಬಂತು ಎಂದರೆ ಅಂಬಾರಿಗೋಸ್ಕರ ಆನೆಗಳನ್ನು ಸಿಂಗಾರ ಮಾಡಲಾಗುತ್ತದೆ, ಆನೆಗಳನ್ನು ಸಜ್ಜುಗೊಳಿಸಲಾಗುತ್ತದೆ. 100,000-1,000 ಆನೆಗಳು ನಮ್ಮ ದೇಶದಲ್ಲಿವೆ. ಇಡೀ ದೇಶದಲ್ಲಿಯೇ ಕರ್ನಾಟಕ ಅತಿ ಹೆಚ್ಚು ಆನೆಗಳನ್ನು ಹೊಂದಿರುವ ರಾಜ್ಯವಾಗಿದೆ. ನಮ್ಮ ರಾಜ್ಯದಲ್ಲಿ ಸುಮಾರು 6,000-ಕ್ಕೂ ಹೆಚ್ಚು ಆನೆಗಳಿವೆ. ಭದ್ರಾ ಅಭಯಾರಣ್ಯ, ಕೊಡಗು ಜಿಲ್ಲೆ, ಕಬಿನಿ ತೀರ, ನಾಗರಹೊಳೆ, ಬಂಡೀಪುರ, ಗೋಪಾಲಸ್ವಾಮಿ ಬೆಟ್ಟ, ಎಲ್ಲ ಕಡೆ ಆನೆಗಳಿವೆ. ಈ ಎಲ್ಲ ಕಡೆ ಆನೆ ಕಾರಿಡಾರ್ಗಳು ಕೂಡ ಇವೆ. ಆದರೆ ಆನೆ ಕಾರಿಡಾರ್ಗಳು, ಆನೆ ವಾಸವಾಗಿರುವ ಜಾಗಗಳು ದಿನದಿನಕ್ಕೆ ಕುಗ್ಗುತ್ತಿವೆ, ನಾಶವಾಗುತ್ತಿವೆ. ಆನೆಗಳು ದಿಕ್ಕು ತಪ್ಪಿ ಊರುಗಳಿಗೆ ಬರುತ್ತಿವೆ, ತೋಟಗಳಿಗೆ ನುಗ್ಗುತ್ತಿವೆ. ಅವುಗಳಿಗೆ ಆಸರೆ ಕಲ್ಪಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ದುರಂತವೆಂದರೆ ಆನೆಗಳಿಗೆ ಹಲ್ಲು ಉದುರಿದರೆ ಸಾಕು, ಅವು ಆಹಾರದ ಸೇವನೆಯನ್ನು ಬಿಟ್ಟುಬಿಡುತ್ತವೆ. ಅಲ್ಲಿಗೆ ಆನೆಗಳಿಗೆ ಸಾವು ಸಮೀಪವಾಯಿತೆಂದೇ ಅರ್ಥ. ಬದುಕಿರುವವರೆಗೆ ಆನೆ ನಡೆದದ್ದೇ ಹಾದಿ. ಆ ಹಾದಿಯನ್ನು ಮನುಷ್ಯ ಮಾತ್ರ ಮರೆಯಬಾರದು. ಆನೆಗಳನ್ನು ಕಾಪಾಡಬೇಕು. ಆನೆಗಳು ಜೀವಂತವಾಗಿದ್ದಾಗ ಅವುಗಳ ಆವಾಸವನ್ನು ನಾವು ರಕ್ಷಣೆ ಮಾಡಿ ಅವುಗಳಿಗೋಸ್ಕರ ಉತ್ತಮವಾಗಿರತಕ್ಕಂಥ ಪರಿಸರವನ್ನು ಕಾಡಿನಲ್ಲಿ ವ್ಯವಸ್ಥೆ ಮಾಡಿಕೊಡಬೇಕು. ಆಗ ಅಪಾರ ಪರಿಸರ ಸುಸ್ಥಿರವಾಗಿರುತ್ತದೆ. ಕಾಡಿನಲ್ಲಿ ಒಂದು ಆನೆ ಇದ್ದರೆ ಸಾಕು, ಇಡೀ ಪರಿಸರವೇ ಸುಸ್ಥಿರವಾಗಿರುತ್ತದೆ. ಆನೆ ಕಾರಿಡಾರ್ಗಳಲ್ಲಿ ಅಥವಾ ಆನೆಯ ಓಣಿಗಳಲ್ಲಿ ಹುಲಿ, ಚಿರತೆ, ಸಿಂಹದಂಥ ವನ್ಯಮೃಗಗಳು ಕೂಡ ವಾಸವಾಗಿರುತ್ತವೆ. ಆನೆ ಒಂದು ಪ್ರಮುಖವಾಗಿರುವ ಪ್ರಾಣಿ. ಆ ಪ್ರಾಣಿಯ ರಕ್ಷಣೆ ಮನುಷ್ಯನ ಅತಿ ಮುಖ್ಯವಾದ ಹೊಣೆ.
6: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಂತಹ ಶ್ರೀತಾ ಶೇಖರ್ ಗೌಳೇರ್ ಅವರಿಗೆ ಧನ್ಯವಾದಗಳು.
0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನಿಮ್ಮೂರಿನಲ್ಲಿ ಜಾತ್ರೆ, ಸಾಂಸ್ಕೃತಿಕ ಹಬ್ಬ ಅಥವಾ ಶಾಲಾ ಕಾಲೇಜಿನ ವಿಶೇಷ ಕಾರ್ಯಕ್ರಮಗಳಿವೆ?
1: ರಾಜಕೀಯೇತರ ಕಾರ್ಯಕ್ರಮಗಳು, ಅಪ್ಪಟ ಊರಿನ ಸಡಗರದ ಸಂಭ್ರಮವನ್ನ ಕ್ಷಣ ಮಾತ್ರದಲ್ಲಿ ಲಕ್ಷಾಂತರ ಜನರಿಗೆ ನಾವು ತಲುಪಿಸುತ್ತೇವೆ.
0: ವಿವರಗಳನ್ನು ಕೂಡಲೇ ವಾಟ್ಸ್ಆಪ್ ಮಾಡಿ 9686096279. ಸಂಖ್ಯೆ ಮತ್ತೊಮ್ಮೆ 9686096279.
1: ನಿಮ್ಮ ಊರಿನ ಸದ್ದು ಪ್ರಪಂಚಕ್ಕೆ ಕೇಳಿಸಲಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಹದ್ದೂರು ಗಂಡು ಎನ್ನುವಂಥ ಒಂದು ಚಿತ್ರದ ಗೀತೆ, ಮುತ್ತಿನಂಥ ಮಾತೊಂದು ಒತ್ತೇನಮ್ಮ ಎನ್ನುವಂಥ ಒಂದು ಮಧುರವಾದಂಥ ಗೀತೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ನಟನೆಯ ಅಮೋಘವಾದಂಥ ಗೀತೆಯನ್ನು, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 5 ಗಂಟೆಗೆ ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂಥ ಭಕ್ತಿ ಗೀತೆಗಳ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ತಾವೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಬಹದ್ದೂರು ಗಂಡು ಚಿತ್ರದ ಗೀತೆಯತ್ತ ಸಾಗೋಣ.

ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಎಡಕಲ್ಲು ಗುಡ್ಡದ ಮೇಲೆ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸಂತೋಷ ಆಹಾ ಎನ್ನುವಂಥ ಒಂದು ಮಧುರವಾದಂಥ ಗೀತೆ. ಇದು ಚಂದ್ರಶೇಖರ್ ಹಾಗೂ ಜಯಂತಿ ಅವರ ಒಂದು ನಟನೆಯ ಚಿತ್ರ. ಇದು 1973 ತೆರೆ ಕಂಡಿರುವಂಥ ವರ್ಷದ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ನಮ್ಮ ಶಾಲಾ ಪ್ರತಿಭಾ ಅಂಗಳ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವಂಥ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯ ಅಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಬಂಧನ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದು ಬಣ್ಣ, ನನ್ನ ಒಲವಿನ ಬಣ್ಣ. ಇದು SP ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ RNG ಗೋಪಾಲ್ ಅವರ ಒಂದು ರಚನೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ವಿಷ್ಣುವರ್ಧನ್, ಸುಹಾಸಿನಿ ಹಾಗೂ ಜೈ ಜಗದೀಶ್ ಅವರ ಒಂದು ನಟನೆಯ ಚಿತ್ರ. ಇದು 1984 ತೆರೆ ಕಂಡಿರುವಂತ ವರ್ಷದ ಅಮೋಘವಾದಂತ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಭಾನುವಾರ ರಾತ್ರಿ 9:30 ಸುಮಧುರವಾದಂತ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ನಮ್ಮ ಒಂದು ವಾಹಿನಿಯಲ್ಲಿ ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತ ಬಂಧನ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ.

ಬಾಂಧವರೇ, ಪ್ರತಿದಿನ ಪ್ರತಿಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭೋಷಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕರುಳಿನ ಕುಡಿ ಚಿತ್ರದ ಒಂದು ಗೀತೆಯತ್ತ ಸಾಗ್ತಾ ಇದ್ದೀನಿ. ಇದು SP ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿಜ್ಯ ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ರಾಜನ್ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1995 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಸೀತಾರ ಅವರ ಒಂದು ಜೋಡಿಯ ಅಮೋಘವಾದಂತಹ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ನೀನು ನಕ್ಕರೆ ಹಾಲು ಸಕ್ಕರೆ ಎನ್ನುವಂಥ ಒಂದು ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಹಂಸಲೇಖ ಬರೆದಿರುವಂಥ ಒಂದು ರಚನೆ ಮತ್ತು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು ವಿಷ್ಣುವರ್ಧನ್ ಚಂದ್ರಿಕಾ ಅವರ ಒಂದು ಜೋಡಿಯ ಚಿತ್ರ. ಇದು 1991 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿ ಶುಕ್ರವಾರ ರಾತ್ರಿ 8:30 ನಮ್ಮ ಒಂದು ವಾಹಿನಿಯಲ್ಲಿ ಸುಮಧುರವಾದಂತಹ ವಿವಿಧ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ್ಣು ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಾಲು ಜೇನು ಎನ್ನುವಂಥ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಆನೆಯ ಮೇಲೆ ಅಂಬರಿ ಕಂಡೆ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಾಧವಿ ಅವರ ಒಂದು ಜೋಡಿಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಬಾಗಿಲ ಬಳಿಯಲ್ಲಿ ಆಫೀಸರ್ ಕಂಡೆ. ಏನಪ್ಪ ಮಾಡೋದು?
1: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿದಿನ ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಮುದುಡಿದ ತಾವರೆ ಅರಳಿತು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ಅರಳಿದೆ ಅರಳಿದೆ, ಮುದುಡಿದ ತಾವರೆ ಅರಳಿದೆ. ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಅನಾಮಿಕ ಬರೆದಿರುವಂಥ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಅನಂತನಾಗ್ ಲಕ್ಷ್ಮೀ ಅವರ ಒಂದು ಜೋಡಿಯ ಚಿತ್ರ. 1983 ತೆರೆ ಕಂಡಿರುವಂಥ ವರ್ಷದ ಈ ಒಂದು ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರಿ, ಪ್ರತಿದಿನ ಪ್ರತಿ ಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಕಲ್ಲು ವೀಣೆ ನುಡಿಯಿತು ಚಿತ್ರದ ಒಂದು ಗೀತೆ ಒಲವಿನ ಜೋಡಿ. ಇದು ವಿಷ್ಣುವರ್ಧನ್ ಹಾಗೂ ವಾಣಿ ಜಯರಾಮ್ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ವಿಜಯ ನರಸಿಂಹ ಬರೆದಿರುವಂತಹ ಒಂದು ಗೀತೆಯನ್ನು ಕೇಳೋಣ. ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ಆರತಿ ಅವರ ಒಂದು ಜೋಡಿಯ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ, ಹಾಗೆ ಪ್ರತಿ ಭಾನುವಾರ ಸಂಜೆ 4:30 ರಕ್ಷಿತ ಹೊಳ್ಳ ಅವರು ನಡೆಸಿಕೊಡುವಂತಹ ಭಾವ ಬಾನುಲಿ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂಥ ಗೀತೆಯತ್ತ ಸಾಗೋಣ.

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂತಹ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ 1000 ಸುಳ್ಳು ಎನ್ನುವಂತಹ ಒಂದು ಚಿತ್ರದ ಗೀತೆ, ಹೆಣ್ಣೆಂದರೇನು, ಸೌಂದರ್ಯವೇನು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ SP ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ, ಜಿ ಉದಯ್ ಶಂಕರ್ ಅವರ ಒಂದು ಗೀತೆ, ಶಂಕರ್ ಗಣೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರವಿಚಂದ್ರನ್ ಹಾಗೂ ರಾಧಾ ಅವರ ಒಂದು ನಟನೆಯ ಚಿತ್ರ, 1985 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಅಮೋಘವಾದಂತಹ ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 9:00 ಟ್ರಾವೆಲ್ಸ್ ಅಪ್ ಟ್ರೈ ಕಾರ್ಯಕ್ರಮದಲ್ಲಿ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡುವಂತಹ ಈ ಒಂದು ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಗೆಳೆಯರೇ, ಸುಂದರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಜೀವನ ಚಕ್ರ ಚಿತ್ರದ ಗೀತೆ ನನ್ನವರು ಯಾರೂ ಇಲ್ಲ. ಇದು SP ಬಾಲಸುಬ್ರಹ್ಮಣ್ಯಂ ಹಾಡಿರುವಂಥ ಶ್ರೀ ಉದಯಶಂಕರ್ ಅವರ ಒಂದು ಗೀತೆ, ರಾಜನಾಥ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನ, ಇದು ವಿಷ್ಣುವರ್ಧನ್ ರಾಧಿಕಾ ಅವರ ಒಂದು ನಟನೆಯ ಚಿತ್ರ, 1985 ತೆರೆ ಕಂಡಿರುವಂಥ ಈ ಒಂದು ಗೀತೆ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ. ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಕನ್ನಡ ಚಿತ್ರಗೀತೆಗಳ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಭೂಲೋಕದಲ್ಲಿ ಯಮರಾಜ ಚಿತ್ರದ ಗೀತೆಯನ್ನು SP ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್, ಎಸ್ ಜಾನಕಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ, ದೊಡ್ಡರಂಗೇಗೌಡರ ಒಂದು ರಚನೆಯನ್ನು ಕೇಳೋಣ. ಅಶ್ವಥ್ ವೈದಿ ಅವರ ಒಂದು ಸಂಗೀತ ನಿರ್ದೇಶನ, ಇದು 1979 ತೆರೆ ಕಂಡಿರುವಂಥ ವರ್ಷದ ಅಮೋಘವಾದಂಥ ಗೀತೆ. ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಪ್ರತಿದಿನ ಮುಂಜಾನೆ 7 ಗಂಟೆಗೆ ಪವಿತ್ರ ದಿನೇಶ್ ಅವರ ಒಂದು ಸುಮಧುರವಾದಂಥ ನಿರೂಪಣೆಯಲ್ಲಿ ವಚನ ವಿಹಾರ ಕಾರ್ಯಕ್ರಮವನ್ನು ತಾವೆಲ್ಲ ಕೇಳಿ ಆನಂದಿಸಿ.

0: ಅಯ್ಯೋ ದೇವ್ರೆ ಕಾಪಾಡ್ಬೇಕು ನೀನೆ
1: ರಾಜ
0: ಗಂಡು ಬೀರಿ ಬುಡ್ಡಿ ನಿನ್ನ ಬಾಯಿ ಮುಚ್ಚಿಕೋ ನನ್ನ ಆಸೆ ಬಿಟ್ಟು ನೀನು ಮನೆಯ ಚಚ್ಚಿಕೋ.

ನನ್ನತ್ರ ನಡೆಯಲ್ಲ ಈ ತುಂಟಾಟವು, ನನ್ನತ್ರ ನಡೆಯಲ್ಲ ನಂಗೇನಾದ್ರು ಕೋಪ ಬಂದ್ರೆ ಯಾರು ಉಳಿಯೋಲ್ಲ, ಯಾರು ಉಳಿಯೋಲ್ಲ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

ಪ್ರಿಯೆ, ಪ್ರೇಯಸಿ, ಸರಳವಾಗಿ ನಲ್ಲೆ ಎನ್ನಲೆ, ಸಹಜ ಸುಂದರಿ ಎನ್ನಲೆ, ಪ್ರೇಮ ಚಕೋರಿ ಎನ್ನಲೆ, ನೀ ಬರೆದ ಪ್ರೇಮ ಪತ್ರದ ಮೊದಲ ಸಾಲುಗಳನ್ನು ಓದುತ್ತಲೇ ಆಸೆಯ ಹಕ್ಕಿ ಆಕಾಶಕ್ಕೆ ಹಾರಿತು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದರೆ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದ್ರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ. ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
6: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
7: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
8: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
9: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7:00 ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೆಂಗಮ್ಮ ಮಲ್ಗೆ ಮಾರು?
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತಾ ನಿಮ್ತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ್ಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು, ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡುಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

Beco, beco, beco. Beco, beco, beco. Beco, beco, beco.

Beco.

ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ನಾಟಕವನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನಾಟಕ ಪ್ರಸಾರವಾಗಲಿದೆ. ಈ ನಾಟಕದ ಹೆಸರು ಮಾತುಗಾರ ಮಲ್ಲಣ್ಣ. ಈ ನಾಟಕವನ್ನು MS ರವಿಗೌಡ ಅವರು ಬರೆದಿದ್ದಾರೆ. ಇದಕ್ಕೆ ಸಂಗೀತ MS ಮಾರುತಿ ಅವರದ್ದು. ಕೇಳಿ ನಾಟಕ ಮಾತುಗಾರ ಮಲ್ಲಣ್ಣ.

0: ಸಾಕಪ್ಪ ಸಾಕು, ಈ ಗೌರ್ಮೆಂಟ್ ಬಸ್ಸೊಂದು ಸಾವಾಸನೂ ಸಾಕು, ಈ ಗೌರ್ಮೆಂಟ್ನವ್ರ ಸಾವಾಸನೂ ಸಾಕು. ಅಲ್ಲ, ಬೆಂಗಳೂರಿಂದ ಮಂಡ್ಯಕ್ಕೆ ಬಸ್ ಬರೋಕ್ಕೆ 1.5 ಗಂಟೆ ಟೈಮ್ ಹಿಡಿಯುತ್ತದೆ. ಈ ಅಕ್ಕುಟ್ಟೋದ ಬಸ್ಸು ತಕೊಬಂದು 5-6 ಗಂಟೆಗೆ ಬಿಟ್ಟವನಲ್ಲ, ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬರೋದಕ್ಕೆ ಒಂದು ಕಟ್ ಬೀಡಿ ತಕ್ಕಂದು ಸೇರ್ಕೊಂಡು ಅಡ್ಕ ಬಂದ್ಬಿಟ್ಟಿದ್ರುವೆ ಬಸ್ಸು ಮುಂದಾಗ ನಾನೇ ಮಂಡ್ಯಕ್ಕೆ ಸೇರ್ಕೊಂಡು. ಸಾಕನಪ್ಪ ಸಾಕು.
1: ಓಹೋ, ಏನ್ ಮಲಣೋ, ಏನ್ ಒಬ್ನೇ ಬರ್ತಾ ಇದೀಯಾ? ಬಹಳ ಸುಸ್ತಾಗಿರಂಗ್ ಕಾಣಿಸ್ತಾ ಇದೆಯಲ್ಲೋ.
0: ಓ ಬಲ ಕಲ್ಲಣ್ಣ, ಬೆಂಗಳೂರಿಗೆ ಹೋಗಿದ್ದೀಕಣ. ಈ ಆಳ್ ಗೌರ್ಮೆಂಟ್ ಬಸ್ಸಲ್ಲಿ ಬಂದ್ಬಿಟ್ಟು ನಾನು ಒತ್ತರ ಎತ್ತದಕ್ಕಲ್ಲ, ಪುಣ್ಯಾತ್ಮ ಸಂದಕ್ಕೆ ತಗೊಂಡ್ಬಿಟ್ಟವನೆ. ಬೇಡಕ್ಕಂದ ಇನ್ನೊಂದ್ಸರಿ ಸತ್ರು ಗೌರ್ಮೆಂಟ್ ಬಸ್ ಹತ್ತಬಾರ್ದಕ್ಕಲ್ಲ.
1: ಯಾಕೆ, ಬಸ್ ಕಿಸ್ ಕೆಟ್ಟೋಗಿತ್ತ?
0: ಯಾವ ಮಣ್ಣು ವಿಲಕ್ಕಲ್ಲ, ಒಂದ್ ಕೆಲ್ಸ ಆಗೋಯ್ತು ನೋಡು. ಬೆಂಗಳೂರಿನ ಮೈಸೂರು ಕಡೆಗಳೆಲ್ಲ ಬಸ್ ಬರ್ತಾ ಇದ್ದದ್ದು. ಸರಿ, ಏನಾಗೋಯ್ತು, ಡ್ರೈವರ್ನ ಎಡಗಡೆ ಸೀಟು ಮೇಲೆ ದಡ್ ಮುಂಡದ್ ಕೂತಿತ್ತು. ಆ ಮುಂಡತ್ತದೋ ವಸ್ತೇನೋ ಬಸ್ ಕತ್ತಿದ್ದು, ಆ ಡ್ರೈವರ್ ಬಸ್ ಬಿಡ್ದೇ ನೋಡ್ತಾ ಕೂತಿದ್ನಕ್ಕಲ್ಲ. ಸರಿ, ಬೆಂಗಳೂರಿಗೂ ಮೈಸೂರಿಗೂ ಸೆಂಟ್ರು ಚನ್ನಪಟ್ಟಣ ಅಲ್ವೇ. ಚನ್ನಪಟ್ಟಣ ತವ ಡ್ರೈವರು ಹೋಟ್ಲುತಕ್ಕೆ ಬಸ್ಸ ನಿಲ್ಲಿಸ್ಬಿಟ್ಟು ತಿರಿಕಂದು ಜನಕ್ಕೆ ಹೇಳದ್ನ, ನೋಡ್ರಯ್ಯ 15-20 ನಿಮಿಷ ಟೈಮ್ ಅದ, ಯಾರಾದ್ರೂ ಊಟ ಮಾಡೋರು ಊಟ ಮಾಡ್ಕೊಳ್ಳಿ, ಕಾಪಿ ಕಡೋರು ಕಾಪಿ ಕುಡ್ಕೊಳ್ಳಿ, ಬೀಡಿ ಸೇದೋರು ಬೀಡಿ ಸೇದ್ಕೊಳ್ಳಿ ಅಂತ ಅನ್ಬಿಟ್ಟು ಕಂಡಕ್ಟ್ರ ಕರ್ಕಂದು ಹೋಟ್ಲೊಳಕ್ಕೆ ಊಟಕ್ಕೆ ಹೋದ್ನಕ್ಕಲ್ಲ. ಸರಿ, ದಡ್ ಮುಂಡ ತುದ್ದು ಎದ್ ಬರೋಕಿಲ್ಲ ನಮ್ಮ ಜೊತೇಲಿ. ಇವನೇನ್ ಮಾಡ್ಬಿಟ್ಟವನೆ, ಡ್ರೈವರು ಕಂಡಕ್ಟ್ರು ಜನಗಳು ಎಲ್ಲ ಇಳಿದೋಗೋದೆ ನೋಡ್ಕೊಂಡು ಬಸ್ ಎಲ್ಲ ಖಾಲಿ ಐತೆ ಸುತ್ತಮುತ್ತ ನೋಡ್ಬಿಟ್ಟು ಈ ಗೇರೆ ಹಾಕ್ತಾರಲ್ಲ ಕಟ್ಟಿ ನೋಡಿದಿಲ್ಲ?
1: ಓ ನೋಡಿದಿಕ್ಕಂತೇಳಿ ಅದಲ್ವಾ,
0: ಹ್ಞೂ, ಆತ ಮುರಿದು ಸೈಡ್ಗೆ ಮಡಗ್ಬಿಟ್ಟವನೆ. ಸರಿ, ಡ್ರೈವರು ಕಂಡಕ್ಟ್ರು ಜನಗಳ್ದೆಲ್ಲ ಊಟ ಆಯ್ತು. ಡ್ರೈವರ್ ಏನ್ ಮಾಡ್ಬಿಟ್ನ, ಬಂದ್ರಿ ಬಂದ್ರಿ ಬೆಂಗಳೂರಿಂದ ಮೈಸೂರಿಗೆ ಯಾರ್ಯಾರು ಬರೋರು, ಊಟ ಆಗಿರೋರು ಕಾಪಿ ಆಗಿರೋರು ಅನ್ಕಂದು ಜನಗಳು ಕಂಡಕ್ಟ್ರು ಎಲ್ಲರೂ ಒತ್ತಿಸ್ಕೊಂಡು ಸೀಟಿನ ಮೇಲೆ ಕೂತ್ಕೊಂಡು ಕೀಯ ತಕ್ಕಂದು ಬಸ್ಸ ಸ್ಟಾರ್ಟ್ ಮಾಡ್ಬಿಟ್ಟು ಗೇರ್ಗೆ ಕೈ ಹಾಕ್ತಾನೆ. ಗೇರೆ ಇಲ್ಲ, ಡ್ರೈವರನು ಭಯ ಆಗೋಯ್ತು. ಇದೇನಪ್ಪ, 20 ನಿಮಿಷದ ಕೆಳಗೆ ಇದ್ದಂತ ಗೇರು ಊಟ ಮಾಡ್ಕೊ ಬರೋದಕ್ಕೆ ಮಾಯ ಆಗ್ಬಿಟ್ಟದಲ್ಲ ಅಂತ ಅನ್ಬಿಟ್ಟು ಮ್ಯಾಲ್ಕೆ ಕೆಳಕೆ ಸೈಡ್ಗೆ ಪಾಡ್ಗೆಲ್ಲ ಹುಡುಕ್ತಾವನೆ, ಗೇರೆ ಕಾಣ್ತಾ ಇಲ್ಲ. ಇವನ್ಗೆ ಅಳುವೆ ಬಂದ್ಬಿಡ್ತು. ಬಸ್ಸು ಏನಾರ ಮುಂದಕ್ಕೆ ಹೋಗದೆ ಇದ್ರೆ ಜನಗಳೆಲ್ಲ ಬೋದಾಕ್ಬಿಡ್ತಾರೆ, ಉಗಿದಾಕ್ಬಿಡ್ತಾರೆ ಅಂತ ಅನ್ಬಿಟ್ಟು ಅಳ್ತಾ ಇದ್ನ. ಈ ದಡ್ಡ ಕೇಳ್ದ ಡ್ರೈವರ್ ಅಣ್ಣನ, ಏನಣ್ಣ ಹುಡುಕ್ತಾ ಇದೆಯಲ್ಲ, ಯಾಕಣ್ಣ ಅಳ್ತಾ ಇದೆಯಲ್ಲ ಅಂತಂದ. ಆಗ ಡ್ರೈವರ್ ಅಣ್ಣ ದಡ್ಡಂಗೆ ಹೇಳ್ದ, ಹಿಂಗೆ ಕಣಪ್ಪ ನೀನೇ ನೋಡ್ತಿದ್ದಲ್ಲಪ್ಪ, ಬೆಂಗಳೂರಲ್ಲೂ ಅತ್ತಗಿತ್ತಾಗಿ ಅಡ್ಚರ್ಕೆ ಹಿಂಗೆ ಆಡಿಸ್ತಿದ್ನಲ್ಲ ಗೇರು ಕಡ್ಡಿಯ, ಈಗ ಅದು ಕಾಣ್ತಾ ಇಲ್ಲ, ನೀನೇನಾರು ನೋಡ್ದ ಅಂತ ಕೇಳವನೆ. ಆಗ ದಡ್ಡ ಮುಂಡದ ಏನಂತ ಗೊತ್ತಲ್ಲ,
1: ಏನಂತೂ ಆ ಬಡತದು
0: ಅಣ್ಣ, ನೀನು ಅದ ಮುರ್ದಾ ಕುಕ್ಕುವೆ ಅತ್ತಾಗಿತ್ತಂಗೆ ಅನ್ಕೊಂಡು ಮುಲ್ಕಾಡ್ತಿದ್ದಲ್ಲ ಬೆಂಗಳೂರಿಂದಲೂವೆ, ನಾ ನೋಡು ಒಂದೇಟು ಮುರ್ದು ಮಡ್ಗವನಿ ಅಂತ ಅಂದಕ್ಕಲ್ಲ. ಸರಿ, ಡ್ರೈವರ್ ಅಣ್ಣ ಕೋಪ ಹತ್ಬಿಡ್ತು, ದಡ್ ಮುಂಡದ ಕೇಳಿ ತಲೆ ಮೇಲೆ ಕೊಟ್ಟು ಆ ಗೇರನ್ ಕಡ್ಡಿಯ ತಕ್ಕಂದು ಪುನಃ ಜೋಡಿಸ್ಕೊಂಡು ಹೆಂಗೋ ಬಸ್ಸು ಮುಂದಕ್ಕೆ ಹೋಯ್ತು. ಕಂದ್ಲ ಲೋ ಕಲ್ಲಣ್ಣ, ಅದೇನೋಗ್ರ ಆಚಾರ ಬಂದ್ರೆ ಈ ಆಚಾರ ಬಿಡುದಿಲ್ವಂತಲ್ಲ, ಹಂಗೆ ಮದ್ದೂರು ಶಿವಪುರ ಕೊಲ್ಲಿ ಸರ್ಕಲ್ ಅಂತ ಪುನಃ 1.5 ಗಂಟೆ ಟೈಮ್ ಲೇಟ್ ಆಗೋಯ್ತು ನೋಡು.
1: ಯಾಕಣ್ಣ, ಬಸ್ ಕಿಸ್ ಪಂಚರ್ ಆಯ್ತಾ?
0: ಪಂಚರ್ವಿಲ್ಲ ಏನಿಲ್ಲ ಕಂದ್ಲ, ನನ್ ಸೀಟ್ ನಿಂದ್ಗಡಪ್ಪ ಬೋಳ್ ಬುಂಡಿ ಅಂತ ಕೂತಿದ್ನ. ಆಹಾ, ಎಂತ ಬುಂಡಿಲ್ಲ ಅದು ಕಲ್ಲಣ್ಣ, ಹುಡಿಕಂದ್ರು ಅವನ್ ಕೂದಲು ಸಿಕ್ತಿರ್ಲಿಲ್ಲ. ಅವನ್ ಎಲ್ಲಿ ಕೂತ್ ಬಿಟ್ಟವನೆ ಅಂದ್ರೆ ಕಿಟಕಿ ಅಂಚಲ್ ಕೂತವನೆ.
1: ಆಮೇಲೆ
0: ಈ ಸೀಟು ನೇರಕ್ಕೆ ಮೇಲೆ ಲಗ್ಗೇಜ್ ಮಾಡಿರ್ತಾರಲ್ಲ ಕಂಬಿ, ನೋಡಿದಿಲ್ಲ?
1: ನೋಡಿದಂತ ಹೇಳು.
0: ಅದ್ರ ಮೇಲೆ ಯಾರೋ ಕಾಣಿ ಸೂಟ್ ಕೆಸ ತುದಿಲೆ ಮಡುಗುಟ್ಟವ್ರೆ. ಅದೇನು ಬಸ್ಸು ಒಂಚೂರು ವಾರ ಅಡಿಯಾದ್ರೆ ಸಾಕು, ಸೂಟ್ ಕೆಸ ಬೋಳ್ ಮುಂಡಿ ಅಂದ ಮೇಲೆ ಬಿದ್ದೋಯ್ತೆ. ಅಂತ ದುಸ್ಥಿತಿಲೆ ಸೂಟ್ ಕೆಸ ಮಡ್ಗವ್ರೆ ಕಂದ. ಅವ ಇನ್ ಪಾಪ ಗೊತ್ತಿಲ್ಲ, ಸೂಟ್ ಕೆಸ ನನ್ನ ತಲೆ ನೇರಕ್ಕೆ ಅದೇ, ಬಸ್ಸು ವಾರ ಅಡಿಯಾದ್ರೆ ನನ್ನ ತಲೆ ಮೇಲೆ ಬಿದ್ದೋಯ್ತೆ.

0: ಸರಿ ಬಸ್ಸು ಶಿವಪುರ ಬಿಟ್ಟು ಕೊಲ್ಲಿ ಸರ್ಕಲ್ ಕ್ರಾಸಿಗೆ ಬತ್ತು. ಈ ಡ್ರೈವರ್ ಏನ್ ಮಾಡ್ಬಿಟ್ಟು ಅವನೇ, ಕ್ಲಚ್ ನೋಡಿದಿಲ್ಲ, ಬ್ರೇಕ್ನು ಹಾಕ್ತಿಲ್ಲ, ಬಂದ್ ಬಸ್ ಬಂದಂಗೆ ಕ್ರಾಸ್ ಮಾಡ್ಬಿಟ್ಟವನೇ. ಆಗ ಬಸ್ಸು ವಾರಡಿ ಆಯ್ತದಲ್ಲ, ಇವ ವೈನ್ ಬುಂಡೆ ಮೇಲೆ ಸೂಟ್ ಕೇಸು ರಪ್ಪನ್ ಬಿದ್ದೋಯ್ತು ಕಂದ್ಲ.
1: ಅಯ್ಯೋ
0: ಏನ್ ಬಿದ್ರ ಅಪ್ಸಕ್ಕು ಅದಕ್ಕೂ ವೈನ್ ಬುಂಡಿ ಎಲ್ಲ ಒಡ್ದೋಗ್ಬಿಟ್ಟು ರಕ್ತ ಎಲ್ಲ ಸುರಿತಾ ಇದೆ. ಕೆಟ್ನಲ್ಲ ಪೋನ್ಕನ್ ಬುಂಡಿಯ ಎರಡ್ ಕೈಲು ಹಿಡ್ಕಂದು ಸೀಟ್ಗೆ ಹೊರಗ್ಬಿಟ್ನ. ಈ ಬಸ್ ಅಲ್ಲಿ ಹೆಂಗಸರು ಗಣಸರೆಲ್ಲ ಜಾಸ್ತಿ ಇದ್ರು ಕಂದ್ಲ. ಈ ಹೆಂಗಸರಿದ ಸಾಮಾನ್ಯವಾಗಿ ಗಣಸರು ಒಂಥರ ಅಂಬನ್ ಬಿಡ್ತದೆ ಕಂದ್ಲ.
1: ಅವ್ಕ ಒಂಥರ ಜಂಬಕಂತ ಹೇಳು.
0: ಹಂಗೆ ನಾನು ನಾಲ್ಕು ಮಾತಾಡಿ ನಾನು ಗಣಸು ಅಂತ ತೋರ್ಸ್ಕೋಬೇಕಲ್ಲ ಅಂತ ಅನ್ಬಿಟ್ಟು ಆ ಸೂಟ್ ಕೇಸ್ನವನ ತಲಗೊನ ಬೋಗಳವ ಬೈಕ್ ಶುರು ಮಾಡ್ಕೋಬಿಟ್ಟವ್ರೆ. ಯಾವ ಲೋಪರ್ದಯ್ಯ ಸೂಟ್ ಕೇಸು, ಅಯ್ಯ ಕುಂಡ್ ಮುಂಡತ್ತವಿಯ ಸಣ್ಣ ಬಿಡತ್ತವಿಯ, ಕಣ್ಣು ಕಾಣ್ಲಿಲ್ಲ ನಿಮ್ಗೆ ಆ ಸೂಟ್ ಕೇಸ ಒಳಕೊತ್ತಲ್ಲ ಮಡಗುದು. ಅವೈನ್ ಪುಂಡಿ ಎಲ್ಲ ಒಯ್ತಲ್ರು, ಅವ್ನ ಆಸ್ಪತ್ರೆ ಕರ್ಕೊಂಡೋಗಾರ ಯಾರು, ಅವ್ನು ಟ್ರೀಟ್ಮೆಂಟ್ ಕೊಡ್ಸೋರು ಯಾರು, ತಕೊಂಡೋಗಿ ತುದಿಲೆ ಮಡಗಿದ್ರಲ್ಲ ಸೂಟ್ ಕೇಸ, ಒಂದ್ ದಾರದಲ್ಲೂ ಕಟ್ ಮಡಗುದು, ಟಾಪಿನ ಮೇಲೆಲ್ಲೂ ಬಿಡುದು, ಸೀಟ್ ನಂಟ್ಕಲ್ಲೂ ಮಡಗುದು, ತೊಡೆ ಮೇಲೆಲ್ಲೂ ಮಡಿಕ ಕೂತ್ಕೋದು, ಹಂಗೆ ಹಂಗೆ ಅಂತ ಎಲ್ರು ಬೋದಾಕ್ಬಿಟ್ರು ಕಂದ್ಲ. ಈ ಬೈಗ್ಳು ದಾರಪಟ್ಟವ ನೋಡ್ಬಿಟ್ಟು ಯಾವನು ಸೂಟ್ ಕೇಸ್ ತಂದು ಅಂತ ಒಪ್ಕೊಳ್ಳಿಲ್ಲ. ಕೊನೆಗೆ ಅವನಿಗೊಂದು ನಿನ್ನಂತೇನು ಕೋಪತ್ ಬಿಡ್ತು, ಜೋರಾಗೆ ಬೋದ್ಬಿಟ್ನ.
1: ಏನಂತ
0: ಯಾವನಾರ ಮಾತಾಡೋಣ ನೋಡು, ಸೂಟ್ ಕೇಸ್ ತಂದು ಅಂತ ಏನ್ ಕೊಲೆ ಮಾಡ್ಬಿಟ್ಟವ ನಿಮ್ಮ ಅವ ಐನ ಆಸ್ಪತ್ರೆ ಕರ್ಕೊಂಡೋಗ್ರಿ, ಯಾವ ಲೋಪರ್ದಯ್ಯ ಸೂಟ್ ಕೇಸು ಅಂತ ಅನ್ನಕಲ್ಲ ಕಲ್ಲಣ್ಣ.
1: ಆಮೇಲೆ
0: ಈ ಬೋರ್ಡ್ ಗುಂಡಿ ಏನ್ ಸುಮ್ನಲ್ಲ ಕೂತ್ಕೋದು, ಇವನು ಮೆತ್ಕೆ ಸೂಟ್ ಕೇಸ್ ನಂದು ಅಂತನ್ನ.
1: ಅಯ್ಯೋ ಬಡ್ಡಿ ಅದ್ನೇ
0: ಇನ್ನೇನ್ ಮಾಡೋಕಾದ್ದು ಅಂತ ಅನ್ಬಿಟ್ಟು ಅವನ ಆಸ್ಪತ್ರೆಗೆ ತಾಕ್ಬಿಟ್ಟು ಪುನಃ ಬಸ್ಸು ಮಂಡ್ಯ ಚರ್ಕೆ ತರೀಕತ್ತು ಕಂದ.
1: ಓಹೋ ನೀನು ಬಾಳ ವನವಾಸ ಪಟ್ಟಿದ್ಯಾ, ಅಸರೇ ಬೆಂಗಳೂರಿಗೆ ಯಾಕೆ ಹೋಗಿದಣ?
0: ಒಂದ್ ಕೆಲ್ಗಿಲ್ಸ ಆದ್ರೂ ಹುಡುಕ ಬರ್ವಾ ಅಂತ ಹೋಗಿದ್ದಕ್ಕಂದ.
1: ನಿನ್ಗೆ ಯಾಕಣ್ಣ ಕೆಲ್ಸ, ದಿನ ಪಾಕೆಟ್ ಹಾಕೊಂಡು ಹಣ್ಣು ಬೇಕ್ರಿತ ನಿಂತಿರ್ತೀಯ.
0: ಹೇಗೆ ವೇಳಂ ಬಿಟ್ಬಿಟ್ಟು ಸಂಪಾದನೆ ಮಾಡ್ಗಿಡ್ದ್ಬಿಟ್ಟು ಅವನಿಕಂದ್ಲ.
1: ಕೆಲ್ಸ ಸಿಕ್ತ
0: ಮೊದ್ಲು ಸಿನಿಮಾಕ್ಕಾದ್ರೂ ಸೇರ್ಕೊಳ್ಳೋಣ ಅಂತ ಅನ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಡೈರೆಕ್ಟರ್ ತಕ್ ಓದಿಕಂದ್ಲ.
1: ಸಿನಿಮಾದಲ್ಲಿ ಚಾನ್ಸ್ ಕೊಟ್ರ
0: ಸಿಕ್ಕಿತ್ತು ಕಂದ್ಲ, ಆದ್ರೆ ಏನ್ ಮಾಡೋದು, ನನ್ ಡೈಲಾಗ ನೋಡ್ಬಿಟ್ಟು ಡೈರೆಕ್ಟ್ರೆ ಸತ್ತೋಗ್ಬಿಟ್ನ ಕಂದ.
1: ಯಾಕಣ ಅಷ್ಟ್ ಚೆನ್ನಾಗಿ ಆಕ್ಟಿಂಗ್ ಮಾಡ್ದ?
0: ಆ ಡೈರೆಕ್ಟ್ರು ನನ್ನ ಮೊದ್ಲಟ್ಕೆ ಕೇಳಿದ್ರು, ನೀ ಯಾವ್ಯಾವ ಪಾತ್ರ ಮಾಡ್ತೀಯಪ್ಪ ಅಂದ್ರು. ಅದಕ್ಕೆ ನಾನು ಸ್ವಾಮಿನ ನೀವು ದಿವಾನ್ನಿಂದ ಹಿಡಿದು ಪಿವಾನ್ ಗಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡ್ತೀನಿ ಅಂದೆ. ಅದಕ್ಕೆ ಅವರು ಓಹೋಹೋ ದಿವಾನ್ನಿಂದ ಹಿಡಿದು ಪಿವಾನ್ ಗಟ್ಲಿ ಯಾವ ಪಾತ್ರ ಕೊಟ್ಟರು ಮಾಡಿಯೋ, ಸರಿ ಆಯ್ತು ನೋಡೋಣ, ಈಗ ನೀವು ಹೊಟ್ಟೆನೋ ಬಂದ್ರಂಗೆ ಆಕ್ಷಣ ಮಾಡು, ನೀನೇನಾದ್ರೂ ಚೆನ್ನಾಗಿ ಆಕ್ಷಣ ಮಾಡಿದ್ರೆ ಚೆನ್ನಾಗಿರೋ ಪಾತ್ರನೇ ಕೊಡ್ತೀನಿ ಅಂತಂದ್ರು ಕಂದ.
1: ಆಕ್ಷನ್ ಮಾಡ್ದಣ್ಣ.
0: ಹ್ಞೂ ಕಂದ್ಲ, ನಾನೇ ಹೊಟ್ಟೆ ಹಿಡ್ಕೊಂಡು ಹೊಟ್ಟೆನೋ ಬಂದ್ರಂಗೆ ಅಳ್ತಾ ಅಳ್ತಾ ಆಕ್ಷಣ ಮಾಡ್ದೆ. ಅಯ್ಯಪ್ಪ ಹೊಟ್ಟೆನವು, ಅಯ್ಯಪ್ಪ ಹೊಟ್ಟೆನವು, ಯಾರಾದ್ರೂ ಕಾಪಾಡಿ ಹೊಟ್ಟೆನೋ ಹೊಟ್ಟೆನೋ ಹೊಟ್ಟೆ ಹಿಡ್ಕೊಂಡು ಅಡ್ಕೆ ಶುರು ಮಾಡ್ಕಂದಿಕಂದ್ಲ.
1: ಹೇಳು ಮುಂದೆ ಕೇಳು.
0: ಡೈರೆಕ್ಟರ್ಗೆ ಖುಷಿ ಆಗ್ಬಿಡ್ತು, ಪರವಾಗಿಲ್ಲ ಕಣಯ್ಯ ಚೆನ್ನಾಗಿ ಆಕ್ಷಣ ಮಾಡ್ತೀಯ, ನೀನು ಹಿಂಗೆ ಆಕ್ಷಣ ಮಾಡ್ಬಿಟ್ರೆ ಸಿನಿಮಾದಲ್ಲಿ ಚೆನ್ನಾಗೇ ಓಡ್ತದೆ ಸಿನಿಮಾ ಅಂತ ಅನ್ಬಿಟ್ಟು ಈ ಹೊಟ್ಟೆನೋ ಒಂದನ್ನ ನಗ್ನಗ್ತ ಆಕ್ಷಣ ಮಾಡು ನೋಡುವ ಅಂತಂದ್ರು. ಸರಿ ನಾನುವೇ ನಗ್ನಗ್ತಾನೆ ಶುರು ಮಾಡ್ಕೊಂಡೆ ಕಂದ್ಲ, ನನಗೆ ಹೊಟ್ಟೆ ನೋವು, ನನಗೆ ಹೊಟ್ಟೆ ನೋವು, ಹೊಟ್ಟೆ ನೋವು, ಹೊಟ್ಟೆ ನೋವು ಅನ್ಕೊಂಡು ಬಟ್ಟೆಯೆಲ್ಲ ನೆತ್ತಿ ಹೊಟ್ಟೆಯ ತೋರಕ್ಕೆ ಹೋಗಿದ್ದಿ. ಡೈರೆಕ್ಟ್ರಿಗೆ ಖುಷಿ ಆಗ್ಬಿಡ್ತು, ಇಳ್ಸಯ್ಯ ಬಟ್ಟೆಯ ಚೆನ್ನಾಗಿ ಆಕ್ಷನ್ ಮಾಡ್ತೀಯ ಕಣಯ್ಯ, ನೀನು ಹಿಂಗೆ ಆಕ್ಷನ್ ಮಾಡ್ಬಿಟ್ರೆ 25 ದಿವಸದ ಮೇಲೆ ಓಡ್ತದೆ ಪಿಕ್ಚರ್ ಅಂತ ಅನ್ಬಿಟ್ಟು ಈ ಹೊಟ್ಟೆ ನೋವನ್ನೋದೇ ಒಂದು ಹಾಡು ರೂಪದಲ್ಲಿ ಹೇಳು ನೋಡುವ ಅಂತಂದ್ರು ಕಂದ್ಲ.
1: ಯಾವ್ದಾದ್ರೂ ಕಂದ ಹೊಡೆದಿರ್ತೀಯ ನೀನು?
0: ಸರಿ ನಾನುವೇ ಹಾಡು ರೂಪದಲ್ಲಿ ಶುರು ಮಾಡಿದೆ, ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೋಯುವೆ ತರವೇ ತರವೇ
1: ಒಂದು ಬಾರ್
0: ಪಡ ಪಡ ಪಡ ನೀನು ನಡ ಹೊಟ್ಟಿಯ ಯಾಕಿಂಗೆ ನೋಯುವೆ ತರವೇ ತರವೇ ಅಂತಂದಿ ಕಂದ್ಲ. ಅವ್ರಿಗಿನ್ನೂ ಖುಷಿ ಆಗ್ಬಿಟ್ಟು ಏನಯ್ಯ ನಿನ್ನ ಆಕ್ಷನು ತುಂಬಾ ಚೆನ್ನಾಗೇ ಮಾಡ್ತೀಯ ಈ ಹೊಟ್ಟೆ ನೋವು ಅನ್ನೋದ್ನೆ, ಲಾಟ್ರಿ ಟಿಕೆಟ್ ಮಾಡ್ತಾರಲ್ಲ ಹಂಗೇಳು ನೋಡುವ ಅಂತಂದ್ರು. ಸರಿ ನಾನುವೇ ಲಾಟ್ರಿ ಮಾರೋರಂಗೆ ಶುರು ಮಾಡ್ಕಂಡೆ ಕಂದ್ಲ.
1: ಹ್ಞೂ ಮೊದ್ಲು ನೀನ್ ಮಂಡಿದಲ್ಲ ಅದನ್ನೇ ಅಲ್ವಾ ಮಾಡ್ತಿದ್ದು, ಹೇಳು ಮುಂದಕ್ಕೆ.
0: ಸರಿ ಹಂಗೆ ಶುರು ಮಾಡ್ಕಂಡೆ, ಹೊಟ್ಟೆನ ಹೊಟ್ಟೆನ ಹೊಟ್ಟೆನೋ ಯಾರಿಗ್ರಿ ಹೊಟ್ಟೆನೋ, ಇವತ್ತೆ ಹೊಟ್ಟೆನೋ, ಬಂಪರ್ ಹೊಟ್ಟೆನೋ, ಅದೃಷ್ಟವಂತರಿಗೆ ಹೊಟ್ಟೆನೋ, ಭಾಗ್ಯವಂತರಿಗೆ ಹೊಟ್ಟೆನೋ, ಯಾರಿಗುಂಟಿ ಯಾರಿಗೆಲ್ಲ ಹೊಟ್ಟೆನೋ, ನೀವು ಹೊಟ್ಟೆನೋ ಒಂದು ಹಿಂದೆ ಪರೀಕ್ಷಿಸಿಕೊಳ್ಳಿ. 5 ರೂಪಾಯಿ ಒಂದು ಹೊಟ್ಟೆನೋ, 10 ರೂಪಾಯಿ 2 ಹೊಟ್ಟೆನೋ, ಸಂದ್ ಹೊಟ್ಟೆನೋ, ಅತರ ಹೊಟ್ಟೆನೋ, ಲಾಸ್ಟ್ 2 ಹೊಟ್ಟೆನೋ, ಲಾಸ್ಟ್ 1 ಹೊಟ್ಟೆನೋ, ಬನ್ನಿ ಬನ್ನಿ ಹೊಟ್ಟೆನೋ ಹೊಟ್ಟೆನೋ ತಂದಿ ಕಂದ್ಲ. ಡೈರೆಕ್ಟ್ರು ಸಾಹೇಬ್ರಿಗೆ ನಾನು ಡೈಲಾಗ ಕೇಳ್ಬಿಟ್ಟು ಅಪ್ಪನ ಕೆಳಕ್ಕೆ ಉಂಟೋದ್ರು ಕಂದ್ಲ ಮೊಕಣಾಗಿ. ಅಬ್ಬಾ ಎಂತ ಆಕ್ಷನ್ ಅಯ್ಯ ನಿಂದು, ಸಿನಿಮಾ 100 ದಿವಸದ ಮ್ಯಾಲೆ ಓಡ್ತದೆ ಅಂತ ಹೊಗಳ್ಬಿಟ್ರು. ಆಗ ಹೇಳಿದ್ರು, ನೋಡಯ್ಯ ಲಾಸ್ಟ್ ಒಂದೇ ಒಂದ್ ಚಾನ್ಸ್ ಕೊಡ್ತೀನಿ, ಹಂಗೆ ಆಕ್ಟಿಂಗ ಮಾಡ್ಬಿಡು ಅಂತ ಅನ್ಬಿಟ್ರು ಕಂದ್ಲ.
1: ಅದ್ ಯಾವ್ದಣ ಆ ಆಕ್ಟಿಂಗು?
0: MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ತಾರಲ್ಲ ಹಂಗ ಆಕ್ಷನ್ ಮಾಡು ಅಂತಂದ್ರು. ಸರಿ ನಾನುವೇ MLAಗಳು ಮಿನಿಸ್ಟರ್ಗಳು ಭಾಷಣ ಮಾಡ್ದಂಗೆ ಶುರು ಮಾಡ್ಕಂಡೆ ಕಂದ್ಲ. ಮಾನ್ಯ ಹೊಟ್ಟೆ ನೋವುಗಳೇ, ಸನ್ಮಾನ್ಯ ಹೊಟ್ಟೆ ನೋವುಗಳೇ, ಹೊಟ್ಟೆ ನೋವು ಒಂದು ಹೊಟ್ಟೆ ನೋವು, ಇವತ್ತು ಈ ಹೊಟ್ಟೆ ನೋವುಗಳೆಲ್ಲ ಸೇರಿ ಹೊಟ್ಟೆ ನೋವನ್ನ ಕರೆಸಿ ನನಗೆ ತುಂಬಾ ಹೊಟ್ಟೆ ನೋವನ್ನ ಮಾಡಿದ್ದೀರಿ, ಆದ್ರಿಂದ ಆ ಮೇಲಿರೋ ಹೊಟ್ಟೆ ನೋವು ನಿಮಗೆಲ್ಲ ತುಂಬಾ ಹೆಚ್ಚಿನ ರೀತಿಯಲ್ಲಿ ಹೊಟ್ಟೆ ನೋವನ್ನ ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ನಾನು ಹೊಟ್ಟೆ ನೋವನ್ನ ಮುಗಿಸ್ತೀನಿ. ಎಲಕ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತ ಡೈಲಾಗ್ ಹೊಡೆದಕ್ಕಂದ್ಲ. ಲೋ ಕಲ್ಲಣ್ಣ, ಮೊದ್ಲು ಡೈರೆಕ್ಟ್ ಸುಮ್ನೆ ಕೆಳಕ್ ಬಿದ್ದಾಗಿದ್ರು ಕಂದ್ಲ, ಈ ಸರಿ ನಗವ ತಡಿನಾರ್ದ ಉಸಿರಿಡ್ಕಂದಂಗ ಆಗ್ಬಿಟ್ಟು ಸತ್ತೆ ಹೋಗ್ಬಿಟ್ರು ಕಂದ್ಲ.
1: ಅಯ್ಯಯ್ಯೋ
0: ಇನ್ನೇನ ಅಯ್ಯ ಸತ್ತೋದ್ಮೇಲೆ ನನಗೇನಲ್ಲಿ ಕೆಲಸ ಸಿಕ್ಕದು ಅಂತ ಅನ್ಬಿಟ್ಟು ಕಡ್ದು ಬಂದಿ. ಲೋ ಕಲ್ಲಣ್ಣ, ಕೊನೆಗೂ ನನಗೆ 10 ದರ್ಶನದಲ್ಲಿ ಕೆಲಸ ಆಗ್ಬಿಟ್ಟು ಕಂದ್ಲ.
1: ಅದ್ ಯಾವ್ದಣ್ಣ ಅದು 10 ದರ್ಶನ? ದೂರದರ್ಶನ ಅಂತ ಕೇಳಿದೀನಿ ನಾನು.
0: ದೂರದರ್ಶನ ಅನ್ನೋದು ಸುಷ್ಮಾ ಸ್ವರಾಜ ಮುಂದ ಕಂದ್ಲ, ಈ 10 ದರ್ಶನ ಅನ್ನೋದು ನಮ್ ಜೈಲ ಅಂತ ಮುಂದಲ್ವೇ.
1: ಓಹೋ ಮದ್ರಾಸ್ ಮಂಡೋದರ್ ಇದು, ಅಲ್ಲೇನ ಕೆಲಸ ನಿಂದು?
0: ಅಲ್ಲಿ ನಾನು ವಾರ್ತೆ ಓದೋದನ್ನ ಟ್ರೈನಿಂಗ್ ತಕ ಬಂದವನಿ.
1: ವಾರ್ತೆ ಓದೋದನ್ನ ಟ್ರೈನಿಂಗ್ ತಗೊಂಡ್ ಬಂದಿದ್ಯಾ? ಅದ್ ಹೆಂಗ್ ಟ್ರೈನಿಂಗ್ ತಗೊಂಡ್ಬಂದಿ ಸ್ವಲ್ಪ ಹೇಳೋಣ, ನಾನು ಕೇಳ್ತೀನಿ.
0: ವಾರ್ತೆ ಓಳ್ನೆ ಲಿಗ್ವಾ ಕೇಳಬೇಕು.
1: ಕೇಳ್ತೀವಿ ಹೇಳು.
0: ಆಕಾಶವಾಣಿ ಸುಳ್ಳು ವಾರ್ತೆಗಳು ಓದುತ್ತಿರುವವರು ಸತ್ಯ ಹರಿಶ್ಚಂದ್ರನ ಮೊಮ್ಮಗ. ಇತ್ತೀಚೆಗೆ ಬಿದ್ದ ಭಾರಿ ಮಳೆಯಿಂದಾಗಿ ಭೂಮಿ ಮೇಲಿನ ಸೇತುವೆಗಳೆಲ್ಲ ಮುರುಕ ಬಿದ್ದಿರುವುದರಿಂದ ಇನ್ನು ಮುಂದೆ ಎಲ್ಲ ವಾಹನಗಳು ಆಕಾಶದ ಮೇಲೆ ಚಲಿಸಬೇಕೆಂದು ಕಾಮಗಾರಿ ಸಚಿವರು ಆದೇಶ ಹೊರಡಿಸಿದ್ದಾರೆ. ರಾತ್ರಿ ವೇಳೆಯಲ್ಲಿ ನಮಗೆ ಸರಿಯಾಗಿ ಆಹಾರ ದೊರಕದೇ ಇರುವುದರಿಂದ ಇನ್ನು ಮುಂದೆ ರಾತ್ರಿ ವೇಳೆಯಲ್ಲಿ ಜನಗಳು ಸೊಳ್ಳೆ ಪರದೆ ಕಟ್ಟಿಕೊಂಡು ಮಲಗಬಾರದೆಂಬುದಾಗಿ ಸೊಳ್ಳೆಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಅನುಪಿಲಿ ಸೊಳ್ಳೆಯವರು ರಾತ್ರಿ 12 ಗಂಟೆ ವೇಳೆಯಲ್ಲಿ ಪ್ರಧಾನಿಯವರ ಜತೆ ಚರ್ಚಿಸಿತೆಂದು ತಿಳಿಸಲಾಗಿದೆ. ಈ ಸೊಳ್ಳೆಗಳ ಮನೋಭಿಲಾಷೆಗಳನ್ನು ಅರಿತ ಪ್ರಧಾನಿಯವರು ಇನ್ನು ಮುಂದೆ ಭಾರತದಲ್ಲಿರುವ ಎಲ್ಲ ಸೊಳ್ಳೆ ಪರದೆಗಳ ಕಾರ್ಖಾನೆಗಳನ್ನು ಮುಚ್ಚಿಸುವುದಾಗಿ ಸೊಳ್ಳೆಗಳ ಸಂಘದ ಅಧ್ಯಕ್ಷರಿಗೆ ಭರವಸೆ ಕೊಟ್ಟಿದ್ದಾರೆ. ಭಾರತದ ಹೆಂಗಸರಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ತಲೆ ಕೂದಲು ಉದುರುವಿಕೆಯು ಕಂಡು ಬಂದಿದ್ದು, ಈ ತಲೆ ಕೂದಲು ಉದುರುವಿಕೆಯನ್ನೆಲ್ಲ ತಡೆಗಟ್ಟಲು ಅತಿ ವಿಭಿನ್ನವಾದ ರೀತಿಯ ಸೋಪನ್ನೇ ಕಂಡು ಹಿಡಿದಿರುವುದಾಗಿ ಅಖಿಲ ಭಾರತ ವಿಜ್ಞಾನಿಗಳ ಸಂಘದ ಮಹಾಧ್ಯಕ್ಷರಾದ ಡಾಕ್ಟರ್ ಸನ್ಮಾನ್ಯ ಶ್ರೀ ಬೋಳ್ಗುಂಡಪ್ಪನವರು ತಮ್ಮ ಸಂಶೋಧನೆಯಿಂದ ಹೊಸ ಸೋಪನ್ನು ಕಂಡು ಹಿಡಿದಿರುತ್ತಾರೆ. ಮಂಡ್ಯದ ಆನೆಕೆರೆ ಬೀದಿಯಲ್ಲಿ ನಿನ್ನೆ ಮಧ್ಯಾಹ್ನ ಭಾರಿ ಗಾತ್ರದ ಕೋಣವೊಂದು ಕಾಣಿಸಿಕೊಂಡಿದ್ದು, ಆ ಕೋಣಕ್ಕೆ ಹಿಂದುಗಡೆಯಡು ಕೊಂಬು ಮೂಡಿವೆ ಎಂದು ಭಯಭೀತ ಆನೆಕೆರೆ ಬೀದಿಯ ಗ್ರಾಮಸ್ಥರು ಪಕ್ಕದ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮತ್ತು ಆ ಕೋಣಕ್ಕೆ ಕೊಂಬಿನ ಜೊತೆಗೆ ಭಾರಿ ಗಾತ್ರದ ಹೊಟ್ಟೆ ಇದ್ದು ಅದು ನಾಳೆ ಅಥವಾ ನಾಳಿದ್ದು ಕರು ಹಾಕುವ ಸಾಧ್ಯತೆ ಇದೆ ಎಂದು ಜಿಲ್ಲಾ ಪಶು ವೈದ್ಯಾಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಮದ್ದೂರಿನ ಮಹೇಶ ಎಂಬ 25 ವರ್ಷದ ಯುವಕನು ರಾತ್ರಿ 12 ಗಂಟೆ ವೇಳೆಯಲ್ಲಿ ಶಿವಪುರದ ಬಸವೇಶ್ವರ ಚಿತ್ರಮಂದಿರದಿಂದ ಸೆಕೆಂಡ್ ಶೋ ಸಿನಿಮಾ ನೋಡಿಕೊಂಡು ಮನೆಗೆ ಮರಳುತ್ತಿದ್ದಾಗ ಕೊಲ್ಲಿ ಸರ್ಕಲ್ಲಿನ ಬಳಿ ಅವನನ್ನು ಕಲ್ಚಲು 4 ನಾಯಿಗಳು ಓಡಿಸಿಕೊಂಡು ಬಂದವೆಂಬ ಒಂದೇ ಒಂದು ಸಣ್ಣ ಕಾರಣದಿಂದ ಮದ್ದೂರು ಮಹೇಶನಿಗೆ ಕ್ವಾಪತ್ತಿ ಅವನೇ ತಿರುಗಿ ಒಂದು ಹೆಣ್ಣು ನಾಯಿಗೆ ಹೊಟ್ಟೆಯ ಭಾಗದಲ್ಲಿ ಬಲವಾಗಿ ಕಚ್ಚಿಬಿಟ್ಟಿದ್ದಾನೆ. ಅವನು ಆ ನಾಯಿಗೆ ಕಚ್ಚಿದ ತಕ್ಷಣ ಆ ನಾಯಿಯು ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದು, ಈ ದುಷ್ಕೃತ್ಯವನ್ನು ಎಸಗಿದ ಮದ್ದೂರಿನ ಮಹೇಶನಿಗೆ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯವು 501 ರು ದಂಡ ವಿಧಿಸಿದೆ. ಈ ವಾರ್ತೆಗಳನ್ನು ಬಾಯಿಂದ ಕೇಳುತ್ತಿದ್ದೀರಿ.
1: ಬಾಯಲ್ಲಿ ಕೇಳಿದ್ರೆ ಇನ್ನೆಲ್ಲ ಕೇಳ್ತಾರೆ ಹೇಳು.
0: ಕೇಂದ್ರ ಸರ್ಕಾರವು ಇತ್ತೀಚೆಗೆ ತಂದಿರುವ ಬಜೆಟ್ನಲ್ಲಿ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಸಿರುವುದರಿಂದ ಈ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಕೆಯನ್ನು ವಿರೋಧಿಸಿ ನಾಳೆ ಭಾರತಾದ್ಯಂತ ಎಲ್ಲ ಮಹಿಳೆಯರು ಮತ್ತು ಮಹಿಳಾ ಸಂಘಟನೆಗಳು ಉಗ್ರವಾದ ಪ್ರತಿಭಟನಾ ಚಳುವಳಿಯನ್ನು ಹಮ್ಮಿಕೊಳ್ಳುವುದಾಗಿ ಅಖಿಲ ಭಾರತ ಮಹಿಳಾ ಒಕ್ಕೂಟದ ಮಹಾಧ್ಯಕ್ಷೆಯಾದ ಕುಮಾರಿ ಜಯಲಲಿತಾರವರು ತಿಳಿಸಿರುತ್ತಾರೆ. ಅವರು ನಿನ್ನೆ ಪತ್ರಕರ್ತರೊಂದಿಗೆ ಮುಷ್ಕರಕ್ಕೆ ಕಾರಣವನ್ನು ತಿಳಿಸುತ್ತಾ ರೋಷವಾಗಿ ಖಂಡಿಸುತ್ತಾ ಮತ್ತು ಟೀಕಿಸುತ್ತಾ, ಈ ಕೇಂದ್ರ ಸರ್ಕಾರವು ಏರಿಸಿರುವ ಶೇವಿಂಗ್ ಸೋಪು ಮತ್ತು ಶೇವಿಂಗ್ ಬ್ಲೇಡಿನ ಬೆಲೆ ಏರಿಕೆಯಿಂದ ನಮ್ಮ ಗಂಡಂದಿರ ಗಡ್ಡಗಳನ್ನು ನೋಡಲು ನಮ್ಮ ಕಣ್ಣಿಂದ ಸಾಧ್ಯವಾಗುತ್ತಿಲ್ಲ. ಈ ಕೇಂದ್ರ ಸರ್ಕಾರವೇನಾದರೂ ಇವುಗಳ ಬೆಲೆಗಳನ್ನು ಉಳಿಸದಿದ್ದರೆ ನಾವೇ ಸ್ವತಃ ನಾಳೆಯಿಂದ ನಮ್ಮ ಗಂಡಂದಿರಿಗೆ ಕುಡ್ಲು ಮತ್ತು ಮಚ್ಚಿನಿಂದ ಶೇವಿಂಗ್ ಮಾಡಿ ಕೊಡುತ್ತೇವೆ ಎಂದು ಪಣ ತೊಟ್ಟಿರುವುದಾಗಿ ಅವರು ತಿಳಿಸಿರುತ್ತಾರೆ. ಈಗ ಕ್ರೀಡಾ ವರದಿ. ಭಾರತದ ಕ್ರೀಡಾಪಟುಗಳು ಎಲ್ಲ ಒಲಿಂಪಿಕ್ಸ್ ಮತ್ತು ಏಷ್ಯನ್ ಕ್ರೀಡೆಗಳಲ್ಲೂ ಸೋಲುತ್ತಲೇ ಬರುತ್ತಿರುವುದರಿಂದ ಇನ್ನು ಮುಂದೆ ಅವರಿಗೆ ಈ ಬಾರಿಯ ನೊಬೆಲ್ ಬಹುಮಾನವನ್ನು ಕೊಟ್ಟು ಅವರನ್ನು ಪುನಶ್ಚೇತನಗೊಳಿಸಬೇಕೆಂದು ಅಖಿಲ ಭಾರತ ಕ್ರೀಡಾ ಒಕ್ಕೂಟದ ಮಹಾಧ್ಯಕ್ಷರಾದ ಶ್ರೀ ಕುಂಟಣ್ಣನ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿರುತ್ತಾರೆ. ಈಗ ರಾಜಕೀಯ ಅವಮಾನ ವರದಿ. ರಾಜ್ಯದ ರಾಜಕೀಯ ಪಕ್ಷಗಳಲ್ಲಿ ಮೋಡ ಕವಿದ ವಾತಾವರಣವಿದ್ದು ನಾಳೆ ಅಥವಾ ನಾಳಿದ್ದು ಭಾರಿ ಮತ್ತು ತುಂತುರು ರಾಜೀನಾಮೆಗಳಾಗುವ ಸಾಧ್ಯತೆ ಇದೆ.
1: ಆಗ್ಲೇ ಶುರುವಾಗಿದೆ ಹೇಳು.
0: ಇಲ್ಲಿಗೆ ವಾರ್ತಾ ಪ್ರಸಾರ ಶುರುವಾಯಿತು. ನಮಸ್ಕಾರ.
1: ಏನ್ ಚೆನ್ನಾಗಿ ಓದ್ತೇ ಅಣ್ಣ ವಾರ್ತಾನ. ಒಳ್ಳೆ ಸತ್ಯ ಹರಿಶ್ಚಂದ್ರ ತುಂಡು ಓದಂಗ್ ಓದೇ ಬಿಡು. ಅಸರಿ ಈ ವಾರ್ತೆ ಓದ ಜಾಗ ಇಲ್ಲಣ್ಣ.
0: ಅದೇ ಅಂತರಳ್ಳಿ ಗುಡ್ಡ ಮೇಲೆ 500 ಈ ಕಂಬದ ಮೇಲೆ ನಿಂತ್ಕೊಂಡು ಓದ್ಬೇಕಲ್ಲ.
1: ಏನಣ್ಣ ಅಷ್ಟೊಂದು ಎತ್ತರದಲ್ಲಿ ನಿಂತ್ಕೊಂಡು ಓದ್ಬೇಕಾ? ಬಿದ್ಗಿದ್ದು ಹೋಗ್ಬಿಟ್ರೆ
0: ಮೂಕನ್ ಹೇಳ. ನಾನು ವಾರ್ತೆ ಓದುದು ಎಲ್ರ ಮನೆ ಟಿವಿಲೂ ಕೇಳಿಸಿಕ್ಕಿಲ್ವೇ, ನನ್ನ ಮುಖ ಕಾಣಿಸಿಕ್ಕಿಲ್ವೇ? ಅದಕ್ಕೆ ಅಂತರಳ್ಳಿ ಕುಟ್ಟೆ ಮೇಲೆ 500 ಕಮ್ಮದ ಮೇಲೆ ನಿಂತ್ಕೊಬಿಟ್ಟು ಕಂಕ್ಳಿಗೊಂದು ಆರನ ತಗಡಾಕಂದು ಕೈಲೊಂದು ಮೈಕ್ ಸೆಟ್ ಹಿಡ್ಕಂದು ಬೆಳಗಾನ ಗುಂಡಾಪುರ್ ನಾಯಿ ಬಡ್ಕನಂಗ್ ಬಡ್ಕಬೇಕಂತ.
1: ಮತ್ತೆ ಕೆಲಸ ಮಾಡೋದ್ ಬಿಟ್ಬಿಟ್ಟು ಊರ್ ಯಾಕೆ ಬಂದೆ?
0: ಆರ್ಡ್ರ್ ಬರೋದು ಇನ್ನು 2-3 ತಿಂಗಳು ಲೇಟ್ ಆಯ್ತದ ಕಂದ್ಲ, ಅದಕ್ಕೆ ಊರಿಗೆ ಬಂದೆ. ಲೋ ಕಲ್ಲಣ್ಣ, 2-3 ತಿಂಗಳು ಊರಲ್ಲಿ ಇರಕ್ಕೆ ಬೇಜಾರಾಗ್ಬಿಡ್ತದ ಕಂದ್ಲ. ಯಾವ್ದಾದ್ರು ಒಂದ್ ನಾಟಕ ಆಡುವೆ ಅಂದ.
1: ನಾಟಕ? ಅದೆಂತ ನಾಟಕ ಅಣ್ಣ? ಪೌರಾಣಿಕ ಆಡೋನು ಸಾಮಾಜಿಕ ಆಡೋನು?
0: ಪೌರಾಣಿಕನೇ ಆಡ್ಬೇಕು ಕಂದ್ಲ. ನಾಟಕ ಅಂದ್ರೆ ಹೆಂಗಿರ್ಬೇಕು ಗೊತ್ತಲ್ಲ? ಅಂತಿಂತ ನಾಟಕ ಆಡೋಕಿಲ್ಲ. ಈ ಹಲಗೂರ ಹತ್ರ ಉಲ್ಲೆಗಾಲದವ್ರು ನಾಟಕ ಮಾಡಿದ್ರಲ್ಲ, ಹಂಗ್ ಮಾಡೋಕಿಲ್ಲ ಕಂದ್ಲ.
1: ಅವ್ರ ಹೆಂಗ್ ಮಾಡಿದ್ರು ನಾಟಕನ?
0: ಕೇಳ ಹೇಳ್ತೀನಿ. ಹಿಂಗೆ ಉಲ್ಲೆಗಾಲದವರೆಲ್ಲ ಸೇರ್ಕೊಂಡು ರಾಮಾಯಣ ನಾಟಕ ಮಾಡ್ತಿದ್ರು. ಆ ನಾಟಕಕ್ಕೆ ಸೇರಿರೋರೆಲ್ಲ ಬರೀ ದಡ್ರಿಯೇ. ಅವ್ರೆಂತ ದಡ್ರಪ್ಪ ಅಂದ್ರೆ ಸೀತೆನು ದಡ್ಡಿಯೇ, ರಾಮನು ದಡ್ನೆ, ಹನುಮಂತನು ದಡ್ನೆ, ಲಕ್ಷ್ಮಣನು ದಡ್ನೆ, ಒಟ್ನಲ್ಲಿ ಹಾರ್ಮೋನಿ ಮೇಷ್ಟ್ರಿಂದ ಹಿಡಿದು ಪರ್ರ ಎಳ್ದು ಬಿಡ್ತಾನಲ್ಲ, ನೋಡಿದಿಲ್ಲ? ಅವ್ರ ಗಂಟ್ಲು ಬರೀ ದಡ್ ಮುಂಡತವಿ ಯಾಕಂದ್ಲ. ಅವ್ರ ಹೆಂಗ್ ನಾಟಕ ಮಾಡ್ತಾ ಇದ್ರಪ್ಪ ಅಂದ್ರೆ ಮಾಡ್ತಾ ಇದ್ದದ್ದು ರಾಮಾಯಣ ನಾಟಕ. ಫಸ್ಟ್ ಡೇ ರಾಮಾರಾವಣ ಯುದ್ಧ ಮಾಡ್ಕ ಸತ್ತೋಗೋದು, ಸೂತ್ರಧಾರಿ ಲಾಸ್ಟ್ಗೆ ಬರೋದು, ಏನಾರ ಯುದ್ಧ ಮಾಡೋ ಸೀನ್ಸಲ್ಲಿ ಹಾಡಿದ್ದು ಹಾಡ ಮರ್ತ್ಕೊಂಡು ಹಂಗೆ ಯುದ್ಧ ಮಾಡ್ಕೊಂಡು ಸತ್ತೋಗಿದ್ರೆ ಸತ್ತಾಗಿರೋನು ಪುನಃ ಎದ್ ಬಂದು ಆಡೇಳೋದು. ಏ ಆರ್ಮೋನಿ ಬಾಸ್ರಿ ಮೇಷ್ಟ್ರೆ, ಆಡ ಮರ್ಕೊಬಿಟ್ಟಿದ್ದೀಕನ ಯುದ್ಧ ಮಾಡೋ ಸೀನ್ಸಲ್ಲಿ ಅನ್ಬಿಟ್ಟು ಒಂದ್ಸರಿ ಮಾಡ್ದಂತ ಪಾತ್ರನ ಮರ್ತ್ಕೊಂಡು ಇನ್ನೊಂದ್ಸರಿ ಬಂದ್ ಮಾಡೋದು ಅದೇ ಪಾತ್ರನ. ಹಿಂಗೆ ಅವ್ರದೇ ಆಗಿರ್ತಕ್ಕಂಥ ಸ್ಟೈಲಲ್ಲಿ ನಾಟಕ ಮಾಡ್ತಾ ಇದ್ರು ಕಂದ್ಲ. ಹಿಂಗೆ ನಾಟಕದಲ್ಲಿ ಏನಾಗೋಯ್ತು, ಹನುಮಂತ ಸಮುದ್ರವ ಹಾರ್ಬಿಟ್ಟು ಲಂಕಾಪಟ್ಟಣಕ್ಕೆ ಹೋಗ್ಬಿಟ್ಟು ಅಶೋಕವನದಲ್ಲಿ ಸೀತಾದೇವಿಯ ಭೇಟಿ ಮಾಡಿ ರಾಮರು ಅಂತವ ಸೀತೆ ತಿಳಿಸ್ಬಿಟ್ಟು ಸೀತರು ಅಂತವ ರಾಮ ತಿಳಿಸ್ತಕ್ಕಂತ ದೃಶ್ಯ ಮುಗ್ದೋಗಿತ್ತು. ಈ ಹನುಮಂತ ಮರ್ತ್ಕೊಬಿಟ್ಟವನ ನಾನ್ ಲಂಕಾಪಟ್ಟಣಕ್ಕೆ ಹೋಗಿದ್ದಿ ಅಂತ, ಈ ರಾಮನು ಕೂಡ ಮರ್ತ್ಕೊಬಿಟ್ಟವನ ಹನುಮಂತನ್ ಕಳಿಸಿದ್ದಿ ಲಂಕಾಪಟ್ಟಣಕ್ಕೆ ಅಂತ. ಸರಿ, ರಾಮನು ಹನುಮಂತನು ಒಂದ್ ದೃಶ್ಯದಲ್ಲಿ ಭೇಟಿ ಆದ್ರು, ಇವ್ರು ಮುಂದಿನ ದೃಶ್ಯ ಮಾಡ್ಬೇಕಾಯ್ತಲ್ವೇ, ಮರ್ತ್ಕೊ ಇಂದಿನ ದೃಶ್ಯಕ್ಕೆ ಹೊಂಟೋದ್ರು. ಸರಿ, ರಾಮ ಹನುಮಂತನ್ ಹೇಳ್ದ, ಭಕ್ತ ಹನುಮಂತ ಲಂಕಾಪಟ್ಟಣಕ್ಕೆ ಹೋಗಿ ಸೀತಾದೇವಿ ಹೆಂಗಿದ್ದಳು ನೋಡ್ಕಪ್ಪ ಅಂತಂದವನೆ. ಇವನು ಮರ್ತ್ಕೊಬಿಟ್ಟಿದ ಹನುಮಂತ, ಆಯ್ತು ಕನ್ನ ನೋಡಿ ಅಂತ ಒಪ್ಕೊಬಿಟ್ಟವನೆ. ಏನ್ ಹನುಮಂತನ್ ಒಂದ್ ಪರ್ದ ಬಿಟ್ಟಿದ್ರು, ಯಾವ ತರ ಈ ಸಮುದ್ರದ ಚಿತ್ರವ ಪರ್ದ ಮೇಲೆ ಬಿಟ್ಬಿಟ್ಟು ಸ್ಟೇಜ್ ಅರ್ಧ ಭಾಗಕ್ಕೆ ಪರ್ದೆಯ ಕಟ್ಬಿಟ್ಟು ಆ ಪರ್ದೆ ಹಿಂದ್ಗಡೆ ಆ ಕಡೆ ಒಂದು ಈ ಕಡೆ ಒಂದು ಎರಡು ಬೆಂಚೆ ಕಟ್ಬಿಟ್ಟಿದ್ರು ಕಂದ್ಲ. ಹನುಮಂತ ಪರ್ದೆ ಹಿಂದ್ಗಡೆ ಬೆಂಚೆ ಹತ್ತಿ ಇಳಿಬಿಟ್ರೆ ಸಮುದ್ರವ ಹಾರ್ದಂಗೆ, ಎಲ್ಲಿ ನಾಟಕದಲ್ಲಿ. ಸರಿ, ಹನುಮಂತ ಅವನ್ ಕಲ್ತಿರೋ ಪದವ ಹೇಳ್ಕೊಂಡು ಬೆಂಚೆ ಹತ್ತಾ ಇದ್ನ. ಈ ಪರ್ದೆ ಬಿಡ್ತಾನಲ್ಲ ಇವನು ನೋಡಿದಿಲ್ಲ,
1: ನೋಡಿದ್ ಹೇಳು.
0: ಇವನ್ಗೆ ಏನಾಗ್ಬಿಟ್ಟದ, ತಿಂಗ್ಳಾನ್ಗಟ್ಲೆ ಮಾರ್ಲ ಮಿ ಟೈಮ್ ಏನೋ ನಿದ್ಗೆಟ್ಬಿಟ್ಟಿದ್ನೇನೋ, ಯಾವ ಬೊಡ್ಡಿ ಏದ ಸಲ ಸಲಕು ಎರಡು ಕಟ್ಟೋನು ಪರ್ದೆ ಅಂತ ಅನ್ಬಿಟ್ಟು ಮುಂದೆ ಸೀನ್ಸು ಬಿಡ್ಬೇಕಾದಂತ ಪರ್ದ ದಾರವ ಕೈಗೆ ನುಲ್ಕಂದು ಆ ದಾರದ ಬಲಿನ ಮೇಲೆ ತುಗಿಡಿಸ್ತಾ ನಿಂತಿದ್ನ. ಈ ಹನುಮಂತ ಪದ ಹೇಳ್ಕೊಂಡು ಬೆಂಚ ಹತ್ತಿ ಮಧ್ಯಕ್ ಬರುತ್ತೂ ಇವನು ತೂಡು ಜಾಸ್ತಿ ಆಗ್ಬಿಟ್ಟು ಕೈಯ ಕೆಳಕ್ ಬಿಟ್ಬಿಟ್ಟವನೆ ಕಂದ್ಲ. ಏನದು ಒಣಗಿರ ಸುರ್ಗಿ ಬೊಂಬ ಕಾಣೆ ಬಿದ್ರ ಬೊಂಬ ಜಾರ್ನ ಜಾರ್ಕ ಬಂದ್ಬಿಟ್ಟು ಹನುಮಂತನ ಬುಂಡೆ ಮೇಲೆ ರಪ್ಪ ಅಂತ ಬಿದ್ದೋಗದಕ್ಕಂದ್ಲ.
1: ಅಯ್ಯೋ ದೇವ್ರೇ,
0: ಹನುಮಂತ ತಡಿ ಮ್ಯಾಲಿಂದ ಕೆಟ್ಟನಲ್ಲ ಪೋನ್ಕಂಡು ರುಪ್ಪನ್ ಕೆಳಕ್ ಮಕಾಣ ಬಿದ್ದಾಗವನೆ. ಏನ್ ಬಿದ್ರಪ್ಸಕ್ಕು ಅದಕ್ಕೂ ಮೂಗುನ್ ಸಲ ಎಲ್ಲ ಒಡೆದೋಗ್ಬಿಟ್ಟು ಅಲ್ಲೆಲ್ಲ ಮುರಿದೋಗ್ಬಿಟ್ಟು ಬಾಯಲೆಲ್ಲ ರಕ್ತ ಕಡ್ಕೊಂಡು ಜ್ಞಾನ ಮೂರ್ಛೆ ಆದವನಂಗೆ ಉಂಟೋಗ್ಬಿಟ್ಟವನೆ. ಈ ರಾಮ ಸೈಡಲ್ಲಿ ಬಿಡಿಸಿ ಎತ್ತ ನಿಂತಿದ್ನ. ಹನುಮಂತ ಬಿದ್ದದ್ ನೋಡ್ಬಿಟ್ರೆ ರಾಮನ್ ಖುಷಿ ಆಗ್ಬಿಡ್ತು. ಹೆಂಗ್ ಆರ್ಬಿಟ್ನಪ್ಪ ಸಮುದ್ರವ ಹತ್ತಡಿ ಮ್ಯಾನಿಲ್ದವೆ ನಾನಲ್ಲ ಅಂತ ನೆಗದ್ಬಿಟ್ನಲ್ಲ ಹನುಮಂತ ಅನ್ಕೊಂಡು ರಾಮನ್ಗೆ ಖುಷಿ ಆಗ್ಬಿಟ್ಟು ಬೀಡಿನ ಹಿಡ್ಕೊಂಡು ಒಳಕೊಂಡ್ಬಿಟ್ಟವನ. ಯಾಕಂದ್ಲ ಬಂದ್ ಪುಣ್ಯಾತ್ಮ ಅನ್ನೋಂತ ನೆತ್ತಕ್ಕಿಲ್ವಲ್ಲ, ಇವನ್ ಪಾತ್ರ ಇವನು ಮೈ ಕುಂತ ನಿಂತ್ಕೊಂಡು ಮಾಡ್ತಾವನೆ. ಭಕ್ತ ಹನುಮಂತ ಯಾಕೆ ಬಿದೆ ಮೇಕೇಳು, ಸೀತಾದೇವಿ ಹೆಂಗದಳು ಮೊದ್ಲೇಳು ಅಂತಂದ. ಹನುಮಂತನಿಗೂ ಒಂದ್ ಇಂಕ್ರ ಜ್ಞಾನ ಅಪಾನ ಇತ್ತು, ಬೋಟಿ ಐದ ರಾಮನ ಎತ್ತನೇನೋ ಮ್ಯಾಲ್ಕಿ ಅಂತಂದ್ರೆ ಸೀತಾದೇವಿ ಕೇಳ್ತಾನಲ್ಲ ಅಂತ ಅನ್ಬಿಟ್ಟು ರಾಮನ್ಗೆ ಎದ್ದು ಒಡಿವ ಅಂತ ಹೋಯ್ತಾನೆ. ಏನ್ ಮೈ ಕೈಲೆಲ್ಲ ನೋವತ್ಕಂದು ಕೈ ಕೈಲೆಲ್ಲ ಸ್ವಾಧೀನ ಇಲ್ದೆ ಈಗೂಡ್ ತೆಮ್ಮೆಕ್ರಿಂದ ನಂಗೆ ತುಪ್ಪನ್ ಕೆಳಕ್ ಉಂಟ್ಕತಾನೆ. ರಾಮನ್ಗೂ ಕೋಪಾತ್ಬಿಡ್ತು ಹನುಮಂತನ ಮೇಲೆ. ಹನುಮಂತ ನನ್ ಮಾತಕ್ಕೆ ಉತ್ತರನೇ ಕೊಡ್ನಿಲ್ವಲ್ಲ ಅಂತ ಅನ್ಬಿಟ್ಟು ರಾಮನು ಜೋರಾಗೆ ಕೇಳ್ದ, ಭಕ್ತ ಹನುಮಂತ ನಿನಗಲ್ಲೂ ಹೇಳ್ತಾರದು ಯಾಕೆ ಬಿದ್ದೆ ಮೇಕೇಳು, ಸೀತಾದೇವಿ ಹೆಂಗಿದಳು ಮೊದ್ದೇಳು ಅಂತನ್ನ. ಯಾವಾಗ ರಾಮನ್ ಬಾಯಿಲಿ ಎರಡನೇ ಸಾರಿ ಮಾತ ಕೇಳ್ದು ಹನುಮಂತ, ಹನುಮಂತನ ಕೋಪಾತ್ ಬಿಡ್ತುಕಲ್ಲ ಮೈ ಕೈ ನೋವೆಲ್ಲ ಮರ್ತ್ಕೊಂಡು ತಾಕತ ತಕ್ಕಂಡು ಮ್ಯಾಲ್ಕೆ ಎದ್ದು ಕೋರ್ತಲ್ಲಿ ಮೈ ಕೈ ಹಿಡ್ಕೊಂಡು ಆ ಪೊಟ್ಟಿಯ ಕಟ್ಕ ನನಗೇನಾಗ್ಬೇಕು ಮೊದ್ಲು ಪರ್ದೆ ಬಿಟ್ಟು ಸೂಳೆ ಮಗನ್ ತೋರಿಸೋ ಬೋಳಿ ಮಗನೇ ಅಂತ ಅನ್ಬಿಟ್ಟವನೆ. ಕಲ್ಲಣ್ಣ, ಈ ಹಳ್ಳಿಗಳಲ್ಲ ಒಂಥರ ಚೆನ್ನಾಗಿ ಆಡ್ತಾರೆ ಯಾಕಂದ್ಲ ನಾಟಕವ
1: ಮಾಡ್ತಾರಂತ ಹೇಳು.
0: ಇನ್ನೊಂದ್ ಪ್ರಸಂಗ ಹೇಳ್ತೀನಿ ಕೇಳ. ಈ ಮದ್ದೂರ್ ಮಾಲ್ಗಾರ್ನಳ್ಳಿ ಒಂದ್ಸರಿ ಬರೀ ಗಂಡುಸ್ರಿಯ ಸೇರ್ಕೊಂಡು ಮಹಾಭಾರತ ನಾಟಕ ಆಡ್ತಿದ್ರು ಕಂದ್ಲ. ಲೇಡೀಸ್ ಪಾತ್ರನು ಗಂಡುಸ್ರಿಯ ಮಾಡ್ತಿದ್ರು ಆ ಕಾಲದಲ್ಲಿ. ಸರಿ, ಮಹಾಭಾರತ ನಾಟಕದಲ್ಲಿ ದ್ರೌಪದಿ ಸೀರೆ ಎಳೆ ದೃಶ್ಯ ಬತ್ತದಲ್ಲ, ಆ ದೃಶ್ಯಕ್ಕೆ ದ್ರೌಪದಿ ಪಾತ್ರ ಮಾಡಿದ್ದವನಿಗೆ ಏಳು ಸೀರೆ ಉಡಿಸ್ಬಿಟ್ಟಿದ್ರು. ಈ ದ್ರೌಪದಿ ಪಾತ್ರ ಮಾಡಿದ್ದವನಿಗೂ ದುಶ್ಯಾಸನ ಪಾತ್ರ ಮಾಡಿದ್ದವನಿಗೂ ಆಯ್ತಿರ್ನಿಲ್ಲ. ಸರಿ, ದ್ರೌಪದಿ ಪಾತ್ರ ಮಾಡಿದ್ದವನೇ ಹೋಗಿ ಕೇಳ್ಕೊಂಡ ದುಶ್ಯಾಸನನ್ನ.
1: ಏನಂತ,
0: ಲೋ ಲೋ ಚಿಕ್ಕಮ್ಮಯ್ಯ, ನಂಗೆ ಹಿಂಗಿಂಗೆ ಏಳು ಸೀರೆ ಉಡಿಸ್ಬಿಟ್ಟಾರ ಯಾಕಂದ್ಲ, ಅದಕ್ಕೆ ನೀನು ಸೀರೆ ಎರಡು ಸೀನ್ಸ್ ಬತ್ತದಲ್ಲ ಆಗ ಆರು ಸೀರೆ ಎಳೆದ್ಬಿಟ್ಟು ಸುಸ್ತಾದ ನಂಗೆ ಬಿದ್ದೋಗ್ಬಿಡು, ಇನ್ನೊಂದು ಸೀರೆ ಅಲ್ಲೇ ಉಳಿಸ್ಬಿಡ್ಲ ನಿನ್ ತಮ್ಮಯ್ಯ, ಹಳೆ ಕೋಪದಲ್ಲಿ ಅದನ್ನು ಎಳ್ದಾಕ್ಬಿಟ್ಟು ಹಂಗೆ ಹಿಂಗೆ ಅಂತ ಕೇಳ್ಕೊಂಡವನೇ. ಸರಿ, ದುಶ್ಯಾಸನಂಗೂ ಕನಿಕರ ಬಂದ್ಬಿಡ್ತು ಕಂದ್ಲ. ಆಯ್ತು ನಡಿಲ್ಲ, ನೀನೇನು ಎದ್ರಕಬೇಡ ಅಂತ ಸಮಾಧಾನ ಮಾಡಿ ಕಳಿಸವನೆ. ಸರಿ, ಸೀರೆ ಎರಡು ಸೀನ್ಸ್ ಬತ್ತು ಕಂದ್ಲ, ದುಶ್ಯಾಸನ ಸೀರೆ ಕೈ ಹಾಕುದ್ನ ಜನ ಓನ್ಸ್ ಮರ್ ಕೊಟ್ಬಿಟ್ಟು ಇವನ್ ಗುಮ್ಮಸ್ ಬಂದ್ಬಿಟ್ಟು ಏಳು ಎಳ್ದಾಕ್ಬಿಟ್ನ, ಆಗೇನ್ ಉಳ್ಕತ್ತು
1: ಬರೀ ಚಡ್ಡಿ.
0: ಬರೀ ಚಡ್ಡಿ ಉಳ್ಕೊಬಿಡ್ತು ಕಂದ್ಲ, ಏನ್ ಜನಗಳೆಲ್ಲ ನಗಿಯೋಗ ಶುರು ಮಾಡ್ಕೊಬಿಟ್ಟವ್ರೆ. ಓಹೋಹೋ, ಇದೇನು ದ್ರೌಪದಿ ಸೀರೆಪತಿ ಚಡ್ಡಿ ಇಕ್ಕವಳಲ್ಲ, ಸೀರೆಪತಿ ಚಡ್ಡಿ ಇಕ್ಕವಳಲ್ಲ ಅಂತ ಈ ದ್ರೌಪದಿ ಪಾತ್ರದವನಿಗೆ ನಾಚಿಕೆ ಆಗ್ಬಿಡ್ತು. ಅಲ್ಲಲ್ಲ, ಈ ಮುಂಡ ತುತ್ಕೆ ಅಷ್ಟು ಹೇಳಿದ್ರು ಎಲ್ಲಾ ಸೀರೆನು ಎಳ್ದಾಕ್ಬಿಟ್ಟು ಅವಮಾನ ಮಾಡಾಕ್ಬಿಟ್ನಲ್ಲ ಅಂತ ಅನ್ಬಿಟ್ಟು ಬಹಳ ಬುದ್ಧಿವಂತನೆ ಅಂತಕ್ಕಲ್ಲ ದ್ರೌಪದಿ ಪಾತ್ರ ಮಾಡಿದ್ದವನು, ಅಲ್ಲೇ ಒಂದ್ ಡೈಲಾಗ್ ತೆಗೆದ್ಬಿಟ್ನ.
1: ಏನಂತ,
0: ಹಾ ಶ್ರೀಕೃಷ್ಣ ಪರಮಾತ್ಮ, ಈ ನಿನ್ನ ತಂಗಿಯ ಮಾನ ರಕ್ಷಣೆಗೆಂದು ಈ ತುಂಡು ಚಡ್ಡಿಯನ್ನಾದರೂ ಕರುಣಿಸಿದಯ್ಯ ಅಂತ ಕೈ ಮುಕ್ಕಂಡು ನಿಂತ್ಕೊಂಡಂತೆ ಕಲ್ಲಣ್ಣ.
1: ಇನ್ನೇನ್ ಮಾಡೋ ನಾವೇ.
0: ಲೋ ಕಲ್ಲಣ್ಣ, ಈ ಅಡ್ಡೆಶ್ರೀ ಅವ್ರನ್ನ ಆಟಕಾಡಿದ್ರೆ ಬೋ ಗೋಳು ಕಂದ್ಲ, ಒಂಥರ ಚೆನ್ನಾಗಿ ಇರ್ತದೆ ಬಿಡು ಅದುವೆ. ಹಿಂಗೆ ನಮ್ಮೂರ್ನಲ್ಲಿ ನಾಡ್ಗೋಡವ್ರ ನಾಥ ಅಂತ ಒಬ್ಬಿದ್ನ ಕಂದ್ಲ. ಯಾಕಪ್ಪ ಅವನ ನಾಥ ಅಂತ ಕರಿತಿದ್ರು ಅಂದ್ರೆ, ಅವ್ನ ಹುಟ್ಟದ್ ಮೂರ್ನಾಕ್ ವರ್ಷ ಗಂಟ್ಲು ಒಂಥರ ಒಣಿಕಂದು ಒಣಿಕಂದು ನಾಥ ಕಾಂತಿದ್ನ ಅಳ್ಳಿರ್ನಿಲ್ಲ ಆಳು
1: ನಾರೋಡ್ದಿದ್ನ ಅವನು.
0: ಅದಕ್ಕೆ ಅವನ ನಾಥ ನಾಥ ನಾಥ ಅಂತ ಅಡ್ಡೆಸ್ರಿ ಕಟ್ಬಿಟ್ರು. ಈಗ ಅವನಿಗೆ 20-30-40 ವರ್ಷ ಆಗದೆ, ಈಗ ಅವನು ಒಳ್ಳೆ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಅವನೇ ಕಂದ್ಲ. ಯಾರು ಅವನ ನಾಥ ಅಂತ ಅನ್ಬಿಟ್ರೆ ಬೈಕಂಡು ಒಡಿಕೊಂಡೋಯ್ತಾನೆ. ಇಂಥ ನಾಥ ಒಂದ್ಸರಿ ಮಹಾಭಾರತ ನಾಟಕಕ್ಕೆ ಸೇರ್ಕೊಬಿಟ್ಟು ದುರ್ಯೋಧನ ಪಾತ್ರ ಮಾಡ್ಬಿಟ್ಟವನೇ ಕಲ್ಲಣ್ಣ. ಸರಿ, ನಾಟಕ ದಿವಸನೂ ಬತ್ತು, ಈ ನಾಟಕದ ಕೊನೆಯಲ್ಲಿ ಯುದ್ಧ ಮಾಡಕ್ ಹೋಗ್ಬೇಕಲ್ವಲ್ಲ, ಆ ಯುದ್ಧಕ್ಕೆ ಹೋಗಕ್ ಮುಂಚೆ ಲೇಡೀಸ್ ಜೊತೆಲೆ ಹಾಡ್ ಹೇಳ್ಬೇಕು, ಅದೊಂದ್ ಸಂಪ್ರದಾಯ ಆಗುತ್ತದಕ್ಕಲ್ಲ ನಮ್ ನಾಟಕಗಳಲ್ಲಿ. ಸರಿ, ಭಾನುಮತಿ ಪಾತ್ರದ ಲೇಡೀಸ್ ಜೊತೆಲಿ ಇವನು ಹಾಡ್ ಹೇಳ್ತಾ ಇದ್ನ. ಹಾಡನ್ ಮತ್ ಮಧ್ಯೆ ಪ್ರಿಯ ಪ್ರಾಣಕಾಂತಿ ಅಂತ ಇದ್ನ, ಅವನ ಹೆಂಗ್ ಹಾಡ್ ಹೇಳ್ತಾ ಇದ್ನ ನೋಡು ಪ್ರಿಯ ವನವ ಅಂತಂಬಿಟ್ಟು ಪ್ರಿಯ ಅಂತಂದವನೆ, ಅವಳು ಪ್ರಾಣಕಾಂತ ಅಂತಂತಿದ್ಲು. ಇವನು ಪುನಃ ಎರಡನೇ ಸರಿ ನೋಡು ಪ್ರಿಯ ವನವ ಸಿ ಬಿಗಿಡವ ಸಪಟ ಮರವ ಅಂತಂದ್ಬಿಟ್ಟು ಎರಡನೇ ಸರಿ ಪ್ರಿಯೆ ಅಂತಂದಕಂದ, ಅವಳು ಪ್ರಾಣೇಶ್ವರ ಅಂತಂದ ಮಾಮೂಲಿ. ಇವನು ಪುನಃ ಮೂರನೇ ಸರಿಗೆ ನೋಡು ಪ್ರಿಯ ವನವ ಅಂತಂದ್ಬಿಟ್ಟು ಪ್ರಿಯೆ ಅಂತಂದವನೆ, ಆತ್ಕವಳು ಪ್ರಾಣನಾಥ ಅಂತ ರಾಗ ಎಳ್ದವಳಕ್ಕಂದ. ಇವನು ಕೋಪತ್ಬಿಡ್ತು ಬೊಡ್ಡಿ ಊರರೆಲ್ಲ ನಾಥ ಅಂತ ಸಾಕಾಯ್ತು ಈಗ ನೀನು ಶುರು ಮಾಡ್ಕಂಡ ಅಂತಂದ್ಬಿಟ್ಟು ಗದ್ಯ ತಕ್ಕಂಡು ಎತ್ತಿ ಒಂದ್ ಎತ್ತಿ ಮೇಲೆ ಬಿಟ್ಟವನೆ. ಏನಾಗ ಅದೇನು ಎಲ್ಲ ಉಳ ಹಿಡ್ಕಂಡು ಕುಟ್ಟಿಡ್ಕೊಂಡು ಮಡಗಿತ್ತೇನೋ, ಅವಳು ತಲೆ ಒಳಕೆ ಹೊಂಟೋಯ್ತಕ್ಕಲ್ಲ.
1: ಅವಳಿಗೇನ್ ಗೊತ್ತು ಇವನ ಹೆಸರು ನಾಥ ಅಂತ. ಅಣ್ಣ ಮಲಣ್ಣ, ಈ ನಾಡು ಬೀಜ ಬಿಟ್ಟಾಕೋ, ಈ ಸಾರಿ ಗಣೇಶನ್ ಕಾರ್ಯಕ್ರಮ ಬಹಳ ಜಾಸ್ತಿ ಅಂತೆ, ಒಳ್ಳೆ ದುಡ್ಡು ಮಾಡಿದೀಯ.
0: ಲೋ ಕಲ್ಲಣ್ಣ, ಈ ಗಣೇಶನ್ ತರಕೇ ಕಾಸಿರೋದಿಲ್ಲ ಜನಗೊಳ್ತಾವು, ಅಂಥದ್ರಲ್ಲಿ ನನ್ನೆಂತವನ ಕರ್ಕೊಂಡೋಗಿ ಕಾರ್ಯಕ್ರಮ ಕೊಡ್ಸಾರ್ಲ. ಲೋ ಕಲ್ಲಣ್ಣ, ಈ ಜನಕ್ಕೆ ನಾನು ಹೇಳ್ದೆ ಏನು ಗೊತ್ತಲ್ಲ, ಹೊಸ್ತಾಗಿ ಗಣಪನ್ ತಂದು ತಂದು ಕುಣಿಸುದಕ್ಕೆ ವರ್ಷ ವರ್ಷ ಅದನ್ನೇ ಕುಣಿಸೋರು ಆಗೋದಿಲ್ವಲ್ಲ,
1: ನೀರು ಬಿಟ್ಬಿಡ್ತಾರಲ್ಲ ಅಣ್ಣ.
0: ಅದನ್ನೇ ಕಲ ನಾನು ಹೇಳಿದ್ವಿ, ಈ ಜನಕ್ಕೆ ಈ ಗಣಪನ ನೀರು ಬಿಟ್ರೆ ಅದ್ರ ಪರಿಣಾಮ ಏನಾಯ್ತಿ ಅಂತ ಆಮೇಲೆ ಅನುಭವಿಸ್ಬೇಕಾಯ್ತಕ್ಕಂದ. ಲೋ ಕಲ್ಲಣ್ಣ, ಹಿಂಗೆ ಒಂದ್ಸರಿ ಮೂರ್ ಜನ ಹೆಲಿಕಾಪ್ಟರ್ ಅಲ್ಲೋ ವಿಮಾನದಲ್ಲೋ ಒಯ್ತಿದ್ರಂತೆ ಕಂದ್ಲ. ಆ ಮೂರ್ ಜನ ಯಾರ್ಯಾರು?
1: ಯಾರ್ಯಾರು?
0: ಒಬ್ಬ ಮುಸ್ಲಿಮ್ಸ್, ಒಬ್ಬ ಕ್ರಿಶ್ಚಿಯನ್ಸ್, ಒಬ್ಬ ಹಿಂದೂಗಳು ಅನ್ಕಂದ್ಲ. ಸರಿ, ವಿಮಾನ ಒಯ್ತಾ ಒಯ್ತಾ ಕೆಟ್ಟೋಗ ಸ್ಥಿತಿ ತಲುಪುಟ್ಟದೆ. ಆಗ ವಿಮಾನ ಬಿಡ್ತಾನಲ್ಲ ಪೈಲಟ್ ಅಂದ್ರೆ ಡ್ರೈವರ್, ಅವನಿಗೆ ಯೋಚನೆ ಮಾಡ್ದ, ಅಲ್ಲಲ್ಲಲ್ಲ ಯಾವ್ದೋ ಮಿಷಿನ್ ತೊಂದ್ರೆ ಮೇಲೆ 5 ನಿಮಿಷ ಆಯ್ತಲೆ ಕೆಳಕ್ಕೆ ವಿಮಾನ ಬಿದ್ದೋಯ್ತದೆ, ನಾನೇನೋ ಪ್ಯಾರಾಚೂಟ್ ಕಟ್ಕೊಂಬಂದವನಿ ಕಟ್ಕೊಂಡು ಕೆಳಕ್ ಬಿದ್ದೋಯ್ತೀನಿ, ನಾನು ಬದಿ ಕಳ್ತೀನಿ. ಈ ಮೂರ್ ಜನನು ಬರೀ ಕೈಲೇ ಬಂದವಲ್ಲಪ್ಪ, ಇವೇನಪ್ಪ ಮಾಡವ ಅನ್ಕೊಂಡ್ ತಿರಿಕೊಂಡು ಮೂರ್ ಜನಕ್ಕೂ ಹೇಳ್ದ.
1: ಏನಂತ
0: ನೋಡ್ರಯ್ಯ, ಇನ್ 5 ನಿಮಿಷ ಆಯ್ತಲೆ ವಿಮಾನ ಕೆಳಕ್ಕೆ ಬಿದ್ದೋಯ್ತದೆ, ಏನ್ ಮಾಡಿದ್ರಿ ಏನ್ ಕೇಳ್ಬಿಟ್ಟವನೆ. ಏನ್ ಮಾಡಾರು, ಮೂರ್ ಜನ ಲಬಲಪನೆ ಬಾಯ ಬಡ್ಕೊಂಡು ಅಳುಕೆ ಶುರು ಮಾಡ್ಕಂದ್ರಂತೆ. ಆಗ ಪೈಲಟ್ ಹೇಳದಂತೆ, ನೋಡ್ರಯ್ಯ ಬಾಯ ಬಡ್ಕೊಂಡು ಅಳುಕ್ ಹೋಗ್ಬೇಡಿ, ನಾನು ಹೇಳ್ದಂಗೆ ಕೇಳ್ಬಿಡಿ, ನೀವು ಮೂರ್ ಜನ ಬದಿ ಕಳ್ತೀರಿ ಅಂತಂದಂತೆ ಕಂದ್ಲ. ಅದೇನ್ ಹೇಳಪ್ಪ, ಅದೇನ್ ಹೇಳಪ್ಪ, ಅದೇನ್ ಹೇಳಪ್ಪ ಅನ್ಕೊಂಡು ಮೂರ್ ಜನವೇ ಡ್ರೈವರ ಚಕ್ಳುಗಳು ಯಾಡ್ಸೋ ಕೆರಿಕೋಬಿಟ್ಟವ್ರೆ. ಆಗ ಪೈಲಟ್ ಏನುವಿಲ್ಲ ಏನುವಿಲ್ಲ, ನೀವು ಮೂರ್ ಜನನು ನಿಮ್ ಮನೆ ದೇವ್ರ ಬೇಡ್ಕೊಂಡು ಕೆಳಕ್ ಬೀಳ್ರಿ, ನಿಮ್ಮ ಮನೆ ದೇವ್ರು ಬಂದು ನಿಮ್ಮ ಆತ್ ಕಳ್ತಾನೆ, ನಿಮ್ಮ ಕಾಪಾಡ್ತಾನೆ ಅಂದಂತೆ ಕಂದ್ಲ. ಹಂಗ ಅಂದುದ್ದೆ ತಡ ಮುಸ್ಲಿಮ್ಸ್ ಏನ್ ಮಾಡ್ಬಿಟ್ನ ಗೊತ್ತಲ್ಲ,
1: ಏನ್ ಮಾಡ್ದ?
0: ಅಲ್ಲಾಹು ಅಕ್ಬರ್ ನನ್ ಕಾಪಾಡು ಅನ್ಕೊಂಡು ತುಪ್ಪನ್ ಕೆಳಗ್ ಬಿದ್ದವನು ವಿಮಾನ ಮೇಲಿಂದ. ಅಲ್ಲಾ ಬಂದ್ಬಿಟ್ಟು ಮುಸ್ಲಿಮ್ಸ್ರನ್ನ ಆತ್ಕಂಡ, ಮುಸ್ಲಿಮ್ಸು ಬದಿಕಂಡ. ಎರಡು ಏನು ಕ್ರಿಶ್ಚಿಯನ್ಸ್ ಅಲ್ವೇ, ಇವನುವೆ ಓ ಯೇಸು ಕ್ರಿಸ್ತನ ಕಾಪಾಡೋ ಜೀಸಸ್ ಅನ್ಕೊಂಡು ಅವನು ತುಪ್ಪನ್ ಯೇಸು ಕ್ರಿಸ್ತನ್ ಬೇಡ್ಕೊಂಡ್ ಕೆಳಕ್ ಬಿದ್ನ. ಯೇಸು ಕ್ರಿಸ್ತ ಬಂದ್ಬಿಟ್ಟು ಕ್ರಿಶ್ಚಿಯನ್ಸ್ ಅನ್ನ ಆತ್ಕಂಡ ಅವನು ಬದುಕೊಂಡ. ಈ ನೂಳ್ಕಂದವನ ಹಿಂದೂಗಳವನು ಅಬ್ನೇ ಕಂದ್ಲ, ಇವನ್ ಯಾವ ದೇವ್ರನ್ನ ಬೇಡ್ಕದೆ ಗೊಳೋ ಅಂತ ಅಳಕ್ಕೆ ಶುರು ಮಾಡ್ಕೊಬಿಟ್ಟವನೆ. ಆ ಪೈಲಟ್ಗೆ ಕ್ವಾಪತ್ಬಿಡ್ತು, ಅಯ್ಯೋ ಕಫಿ ಮುಂಡತ್ತದೆ, 5 ನಿಮಿಷದಲ್ಲಿ 3 ನಿಮಿಷ ತೀರ ಹೋಯ್ತೀನಿ, ಇರೋದು 2 ನಿಮಿಷ, ನೀನು ನಿಮ್ ದೇವ್ರ ಬೇಡ್ಕೊಂಡ್ ಬಿದ್ದು ಸಾಯಿಲ್ದರ್ ಬದಿಕು ಅಂತಂದಂತೆ. ಆಗ ಹಿಂದೂಗಳು ಅವನಿಗೆ ದುಃಖ ಜಾಸ್ತಿ ಆಗ್ಬಿಟ್ಟು ಅಳ್ತಾ ಅಳ್ತಾ ಪೈಲಟ್ ಕೇಳುದ್ನಂತೆ, ಯಾವ ದೇವ್ರು ಅಂತ ಬೇಡ್ಕನಪ್ಪ, ಮುಂಡತ್ತವು ನಮ್ ಜಾತಿಲಿ 330 ಕೋಟಿ ದೇವ್ರು ಅಂತ ಮಾಡ್ಬಿಟ್ಟು ಒಂದ್ ದೇವ್ರ ಬೇಡ್ಕಂಡ್ರೆ ಇನ್ನೊಂದ್ ದೇವ್ರು ಕೋಪಾತ್ ಮಡಗ್ತದೆ, ನಾನು ಯಾವ ದೇವ್ರನ್ನ ಬೇಡ್ಕೋದಿಲ್ಲ, ನಾ ಸತ್ತವೈತೀನಿ ಕನ್ ಹೋಗು ಅಂತನ್ಬಿಟ್ಟವನೆ. ಆಗ ಪೈಲಟ್ ಹೇಳುದ್ನಂತೆ, ನೋಡಯ್ಯ ಆ 330 ಕೋಟಿ ದೇವದ್ಗಳಿಗೆಲ್ಲ ಅಧಿಪತಿ ಗಣಪ, ಆ ಗಣಪನ್ ಎನ್ಕೊ ನೀ ಕೆಳಕ್ ಬಿಡಪ್ಪ, ಬಂದು ಆತ್ಕಂದು ಕಾಪಾಡ್ತಾನಪ್ಪ ಅಂದಂತೆ. ಹಂಗಂದುದ್ದೆ ತಡ ಹಿಂದೂಗಳು ಏನ್ ಮಾಡ್ಬಿಟ್ನ, ಓ ವಿಘ್ನ ವಿನಾಶಕ ಪಾರ್ವತಿ ಮಗನೇ ಶಂಕನು ಪುತ್ರನೇ ನಾನು ಕಾಪಾಡು ಅನ್ಕೊಂಡು ಕಣ್ ಮುಚ್ಕಂದು ತುಪ್ಪನ ವಿಮಾನದಿನ ಕೆಳಗ್ ಬಿದ್ದವನೆ. ಬಿದ್ದದೆ ತಡ ಮದ್ದೂರ್ ಕೇಮ್ ದೊಡ್ಡಿತ ಸೂಳೆಕೆರ ಬಿದ್ದಾಗವನಕಂದ್ಲ, ಏನ್ ಬಿದ್ರ ಅಪ್ಸಕ್ಕೂ ಅದಕ್ಕೂ ಕತ್ತೊಂದ್ ಗಂಟೆ ಮುಳಿಕ ಬಿಟ್ಟವನಕಂದ್ಲ. ಈ ಗಣಪ ಬಂದು ಆತ್ಕಳುಕಿಲ್ವೆ, ಆತ್ಕಳ್ಲಿಲ್ಲ, ಈ ಸೂಳೆಕೆರೆ ಏರಿ ಮೇಲೆ ನಿಂತ್ಕೊಂಡು ಹಿಂದೂಗಳನ್ನ ನೋಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇದ್ನಂತೆ
1: ಗಣಪ.
0: ಹೂಕಂದ್ಲ ಹಿಂದೂಗಳನ್ನು ಕಾಪಾಡ್ಬಿಡ್ತು, ಅಲ್ಲ ಈ ಗಣಪ ನನ್ ಕಾಪಾಡನೆ ಅನ್ಕೊಂಡು ಬೇಡ್ಕೊಂಡು ಕೆಳಕ್ ಬಿದ್ರೆ ಡ್ಯಾನ್ಸ್ ಮಾಡ್ತಾ ನಿಂತವನಲ್ಲ ಅನ್ಬಿಟ್ಟು ಗಣಪ ದೇವ್ರು ಅನ್ನೋದು ಕಂಡ್ರೆ ಗಣಪನೇ ಭಯ ಶುರು ಮಾಡ್ಕಂಡಂತೆ ಕಂದ್ಲ.
1: ಏನಂತ?
0: ಅಯ್ಯೋ ನಿನ್ ಮನಾಳಾಗ 330 ಕೋಟಿ ದೇವದ್ಗಳ ಕೈಲಿ ಯಾರ ಕೈಲಿ ಕಾಪಾಡಕ್ ಆಗುದಿಲ್ಲ, ನಿನ್ನೇನೋ ಮಂಟಾಗ್ತಾನೆ ಅಂತ ನಿನ್ನ ಬೇಡ್ಕೊಂಡು ಕೆಳಕ್ ಬಿದ್ರೆ ನೀನ್ ಡ್ಯಾನ್ಸ್ ಮಾಡ್ತಾ ನಿಂತಿದ್ದೀಲ್ಲ ಪುಣ್ಯಾತ್ಮನೆ. ಮುಸ್ಲಿಮ್ಸೋ ನಾನು ನೋಡಿದ್ರೆ ಅಲ್ಲ ಕಾಪಾಡ್ನ, ಕ್ರಿಶ್ಚಿಯನ್ಸ್ರ ನಾನು ನೋಡಿದ್ರೆ ಯೇಸು ಕ್ರಿಸ್ತ ಕಾಪಾಡ್ನ, ಲೋ ಗಣಪ ಮೂಗ್ಗಂಡ್ ನೀರ್ ಬಂದ್ಬಿಡ್ತಾವೆ ಇನ್ನೇನ ಸತ್ತೋಗ್ಬಿಡ್ತೀನಿ, ಸೋಣ್ಲುನಾರುವೆ ಕೊಟ್ಟಿ ಅಳಕಾಲ ಅಂತಂದಂತೆ. ಗಣಪನು ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ನ, ಗಣಪ ಡ್ಯಾನ್ಸ್ ಮಾಡಿ ನಿಲ್ಲಿಸ್ಬಿಟ್ಟು ಅವನು ಶುರು ಮಾಡ್ಕೊಬಿಟ್ಟವನೆ. ಅಫ್ಟ್ರ ಆಲ್ ಅನ್ ಮನುಷ್ಯ ನನ್ನ ದೇವ್ರು ಅನ್ನ ಕಂಡ್ರೆ ಬೈತಾನಲ್ಲ ಅನ್ಬಿಟ್ಟು ಗಣಪನು ಬಯಕ್ ಶುರು ಮಾಡ್ಕೊಂಡಕಲ.
1: ಯಾರು ಗಣಪ?
0: ಹೂ ಕಂಡ್ಲ, ಯಾಕರ ಕಾಪಾಡ್ಬೇಕು ನಿಮ್ಮ, ಯಾಕೆ ಕಾಪಾಡ್ಬೇಕು ಹೇಳಿ? ಅಲ್ಲಕ್ಕಂದ್ರಲ್ಲ ನನ್ನ ಮಕ್ಕಳ ವರ್ಸ್ಕೊಂಡ್ಸರ್ ಗೌರಿ ಹಬ್ಬ ಗಣೇಶನ ಹಬ್ಬ ಅಂತ ಮಾಡ್ಬಿಟ್ಟು ನನ್ನ ಚೆನ್ನಾಗಿ 15 ದಿವಸ 20 ದಿವಸ 1 ತಿಂಗಳು ಗಂಟ ಕುಂಡಿಸ್ಬಿಟ್ಟು ಕಾಯಿ ಕಡುಬು ಹಣ್ಣು ಹಂಪ್ಲ ಹಾಲು ಅದು ಇದ ತಿನ್ನಿಸ್ಬಿಟ್ಟು ಕುಡಿಸ್ಬಿಟ್ಟು 15 ದಿವಸ 20 ದಿವಸ ಒಂದು ತಿಂಗಳಾಯ್ತಲ್ಲ ನನ್ನ ಗಾಡಿ ಮೇಲೆ ಟ್ರಾಕ್ಟರ್ ಮೇಲೆ ಲಾರಿ ಮೇಲೆ ಕಟ್ಕೊಂಡು ಸೀರಿಯಲ್ ಸಟ್ಟ ಬಿಟ್ಕೊಂಡು ತಮಟೆ ನಗರಿಕಾಯಿ ಬ್ಯಾಂಡ್ ಸಟ್ಟ ಬಡ್ಕೊಂಡು ಕುಣ್ಕೊಂಡು ನೆಕ್ಕಂದು ನೀರ್ಗೆ ತಾಕ್ಬಿಟ್ಟು ಬತ್ತೀರಿ ಮುಂಡ ತವೇನ ಆ ಸಾಯವಾಗ ನೀಮ್ ಕುಣಿತಿದ್ರಿ ಈ ನೀ ಸಾಯವಾಗ ನಾ ಕುಣಿತೀನಿ ಸಾಯಿ ನನ್ನ ಮಗನೆ ಅಂತ ಅನ್ಬಿಟ್ಟು ಆ ಹಿಂದೆ ಕೂಡ ಸಾಯಿ ಗಂಟ್ಲುವೆ ಗಣಪ ಕುಣಿತಿದ್ನಂತ ಕಂದ ಅದ್ಕೇಕಲ್ಲಣ್ಣ ನಾನ್ ಹೇಳುದುವೆ ಈ ಗಣಪನ ನೀರು ಬುಡಕ್ ಹೋಗ್ಬಾರ್ದು ಕಂದ ವರ್ಷ ವರ್ಷಕ್ಕೂ ಅವಿ ಆಯ್ತವೆ ಬಣ್ಣ ಹೊಡ್ಕೊಂಡು ಮಡಿಕಂದ್ರೆ ಆಗುದಿಲ್ವೆ ಯಾವ ಪೋಟಿಯ ಇದೆ ಈಗಿನ ರೈಟಲ್ಲಿ ವಾಸಗಣಪನ ತಂದು ಕುಣಿಸೋನು ನನ್ನ ಕಾರ್ಯಕ್ರಮ ಕೊಡ್ಸೋನು
1: ಹೋಗ್ಲಿ ಬಿಡ್ ಮಲಣ್ಣ ಈ ಗಣಪನ ಕಾರ್ಯಕ್ರಮ ಬೇಡವೇ ಬೇಡ ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಕೊಡ್ಬೋದಲ್ವಾ ನೀನು
0: ಲೋ ಕಲ್ಲಣ್ಣ ಈಗಿನ ಕನ್ನಡ ರಾಜ್ಯೋತ್ಸವಗಳೆಲ್ಲ ಬರೀ ಕಾಟಾಚಾರಕ್ಕೆ ಕಂದ್ಲ ಯಾವನಾರ ಒಬ್ಬನೇ ಒಬ್ಬ ಕನ್ನಡ ದೇವಿಯ ವರ್ಷ ಪೂರ್ತಿ ನೆನೆಸ್ಕಂದನೇನ್ಲ ನವೆಂಬರ್ ಬಂತು ಅಂದ್ರೆ ಸಾಕು ಕನ್ನಡ ಕನ್ನಡ ಅಂತ ದುಡ್ಡು ವಸೂಲಿ ಮಾಡಕ್ ನಿಂತ್ಬಿಟ್ಟವೆ ಲೋ ಕಲ್ಲಣ್ಣ ಈ ಕನ್ನಡ ಸ್ಥಿತಿ ಹೆಂಗಾಗುತ್ತದೆ ಗೊತ್ತಲ ಕಲ್ಲಣ್ಣ
1: ಹೆಂಗಾಗದಣ್ಣ
0: ಈ ಪಂಪ ಗೊತ್ತಲ್ವೇ ಇಲ್ಲ ನಿಂಗೆ
1: ಪಂಪ ಯಾರ್ ಪಿಚ್ಚರ್ ಹಾಕ್ರಣ್ಣ
0: ಅಯ್ಯಯ್ಯೋ ಮುಂಡತ್ತದೆ ಪಂಪ ನಿನಗೂ ಗೊತ್ತಿರುವಲ್ಲ ಹೇಳ್ತೀನಿ ಕೇಳ ಪಂಪ ನಮ್ಮ ಕನ್ನಡದ ಆದಿ ಕವಿ
1: ಹೇಳು
0: ಕನ್ನಡದ ಅತ್ಯುನ್ನತ ಮಹಾಕವಿ ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನ ಕೊಡೋ ಹಬ್ಬ 5 ಜನ ಕನ್ನಡದ ರತ್ನತರಲ್ಲಿ ಪಂಪನ ಕೊಡೋ ಹಬ್ಬ ಕಂದ್ಲ ಇಂಥ ಪಂಪ ಸಾಮಾನ್ಯವಾಗಿ 5ನೇ ಕ್ಲಾಸು 6ನೇ ಕ್ಲಾಸು ಮೇಲ್ಪಟ್ಟು ಓದಿರೋ ವಿದ್ಯಾವಂತರು ಮಾತ್ರ ಗೊತ್ತು ಈ ಹಳ್ಳಿಲಿ ಇರ್ತಕ್ಕಂಥ ನಿನ್ನಂತ ವಿದ್ಯಾವಂತರಿಗೆ ಈ ಪಂಪ ಮಹಾಕವಿ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಂದ್ಲ ಇಂಥ ಪಂಪ ಒಬ್ಬ ಕುವೆಂಪು ರಾಜ್ಕುಮಾರು ಅಂಬರೀಸು ಬೇಂದ್ರೆ ಕಾರಂತು ಅಂಬೇಡ್ಕರ್ ಹೆಂಗೆ ಎಲ್ಲ ಕನ್ನಡಿಗರಿಗೂ ಗೊತ್ತೋ ಅದೇ ತರ ಎಳೆ ಕವಿ ಪಂಪನು ಕೂಡ ಎಲ್ರಿಗೂ ಗೊತ್ತಾಗ್ಬೇಕು ಅಂತ ತಿಳ್ಕೊಂಡು ಈ ಪಂಪನ ಅಭಿಮಾನಿಗಳ ಸಂಘ ಅಂತ ಕಟ್ಕೊಂಡ್ರು ಕಂದ್ಲ ಒಂದ್ ಟೆಂಪವ ಮಾಡ್ಕೊಂಡು ಊರೂರ್ ಮೇಲೆ ಹೋಗ್ಬಿಟ್ಟು ಪಂಪನ ಬಗ್ಗೆ ಭಾಷಣ ಮಾಡ್ಕೊಂಡು ಹೋಯ್ತಾ ಇದ್ರಂತೆ ಹಂಗೆ ಭಾಷಣ ಮಾಡ್ಕೊಂಡು ಕಾರ್ಕಳ್ಳಿ ಅನ್ನುವಂತ ಊರ್ಗ ಹೋಗ್ಬಿಟ್ಟು ಆ ಊರ್ ಮಧ್ಯದಲ್ಲಿ ಟೆಂಪವ ನಿಲ್ಲಿಸ್ಕೊಂಡು ಒಂದ್ ಮೈಕ್ ಸೆಟ್ ಹಾಕೊಂಡು ಪಂಪನ ಸಮಿತಿ ಅಧ್ಯಕ್ಷ ಎಲ್ರು ಕರೆದ್ನಂತೆ
1: ಏನಂತ
0: ಬಂದ್ರಿ ಬಂದ್ರಿ ಕಾರ್ಕಳ್ಳಿಯರೆಲ್ಲ ಪಂಪನ ಬಗ್ಗೆ ಭಾಷಣ ಮಾಡ್ತೀನಿ ಅಂತ ಮೈಕಲ್ ಕೂಗವನೇ ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ ಹೆಂಗಸರು ಗಣಸರು ಮುದುಕರು ಮೋಟ್ರಲ್ಲ ತುಂಬೋದ್ರ ಅಂತ ಕಲರ್ ಹಂಗದೊಳಗೆ ಭಾಷಣ ಕೇಳುಕೆ ಸರಿ ಪಂಪನ ಸಮಿತಿ ಅಧ್ಯಕ್ಷ ಭಾಷಣ ಶುರು ಮಾಡ್ಕಂಡ ಕಾರ್ಕಳ್ಳಿಯ ಮಹಾಜನಗಳೇ ಪಂಪ ಕನ್ನಡದ ಆದಿಕವಿ ಪಂಪ ಕನ್ನಡದ ಅತ್ಯುನ್ನತ ಮಹಾಕವಿ ಪಂಪ ಕನ್ನಡದ 5 ಜನ ಮಹಾಕವಿಗಳಲ್ಲಿ ಪಂಪನ ಕೊಡೋ ಹಬ್ಬ ಕನ್ನಡದ ರತ್ನತ್ತರೆಯರಲ್ಲಿ ಪಂಪನ ಕೊಡೋ ಹಬ್ಬ ಇಂಥ ಪಂಪ ಕನ್ನಡದಲ್ಲಿ ಕಾವ್ಯನ ಹಂಗ್ ಬರ್ದವನೆ ಪಂಪ ಕನ್ನಡದಲ್ಲಿ ಕಾವ್ಯವನ್ನು ಹಿಂಗ್ ಬರ್ದವನೆ ಪಂಪನ ಕಾವ್ಯನ ಕನ್ನಡದಿಂದ ಅಳಿಸಾಕಕ್ಕಾಗುವುದಿಲ್ಲ ಪಂಪನ ಕಾವ್ಯನ ಕನ್ನಡದಿಂದ ಒರೆಸಾಕಕ್ಕಾಗುವುದಿಲ್ಲ ಪಂಪನ ಕಾವ್ಯನ ಕನ್ನಡದಿಂದ ಕಿತಾಕಕ್ಕಾಗುವುದಿಲ್ಲ ಮುರ್ದಾಕಕ್ಕಾಗುವುದಿಲ್ಲ ದಬಾಕಕ್ಕಾಗುವುದಿಲ್ಲ ಅರ್ದಾಕಕ್ಕಾಗುವುದಿಲ್ಲ ಪಂಪ ಹಂಗೆ ಹಿಂಗೆ ಅನ್ಕೊಂಡು 3-4 ಗಂಟೆ ಟೈಮ್ ಪಂಪನ ಬಗ್ಗೆ ಭಾಷಣ ಮಾಡವನೆ ಏನ್ ಕಾರ್ಕಳ್ಳಿ ಬುದ್ಧಿವಂತರಲ್ಲ ಬಾಯಿನೂ ಬುಟ್ಕೊಂಡು ಕಣ್ಣು ಮೆಟ್ರಿಸ್ಕೊಂಡು ಮೈಕೈಲಂಗ್ ಕುಣಿಸ್ಕೊಂಡು ಅರ್ಥ ಆಗೋರಂಗೆ ಭಾಷಣ ಮಾಡಿ ಕೇಳ್ತಾವ್ರೆ ಸರಿ ಅಧ್ಯಕ್ಷಂಗೆ ಭಾಷಣ ಮಾಡಿ ಮಾಡಿ ಸುಸ್ತಾಗೋಗಿತ್ತಲ್ಲ ಎಲ್ಲನೇ ಟೆಂಪೋಕ್ಕೆ ತುಂಬ್ಕೊಂಡು ಇನ್ನೇನು ಟೆಂಪ ಹತ್ಬೇಕು ಒಂದು 20-30 ಜನ ಕಾರ್ಕಳ್ಳಿ ಗಂಡಸರೆಲ್ಲ ಹೋಗ್ಬಿಟ್ಟು ಆ ಭಾಷಣ ಮಾಡ್ತಿದ್ದನ್ನ ನಿಲ್ಲಿಸ್ಬಿಟ್ಟು ಸ್ವಾಮಿ ನೀವು ಹೇಳುದ್ದ ಯಾವಾಗ ಕೊಟ್ಟರಿ ಅಂದ್ರಂತೆ ಈ ಅಧ್ಯಕ್ಷ ಮ್ಯಾಲ್ಕು ಕೆಳಕು ನೋಡ್ಬಿಟ್ರೆ ಅಪ್ಪನ ಮಕ್ಕಳಾಗ ಬಿದ್ದೋದ್ನಂತ ಕಂದ್ಲ
1: ಯಾಕೆ
0: ಅಯ್ಯೋ ಪುಣ್ಯಾತ್ಮರ ನಾವೇನಪ್ಪ ಕೊಡ್ತೀನಿ ಅಂತ ಹೇಳ್ದೋ ವಾತರಿಂದ ಭಾಷಣ ಮಾಡಿ ಒಂದ್ ತೋಟ ನೀರಿಲ್ಲ ಒಂದ್ ಎಳ್ನೀರಿಲ್ಲ ಒಂದ್ ತೋಟ ಕಾಪಿ ಇಲ್ಲ ಏನಿಲ್ಲ ಎತ್ತಿಲ್ಲ ಏನ್ ಹುಡುಗಾಟ ಆಡ್ತಾ ಇದೀರಾ ಯಾರು ನಿಮ್ಗೆ ಚಾಡಿ ಹೇಳಿ ಕಳಿಸಿದಾರು ಏನ ನಿಮಗೆ ಕೊಡುದು ಅಂದಂತ ಕಂದ್ಲ ಇವರು ಪೊಂಸೆಟ ಸ್ವಾಮಿ ಅಂದ್ರಂತೆ ಅಯ್ಯೋ ನಿಮ್ ಮನಳಾಗವರ ಮುಂಡತ್ತವ್ಯ ಪಂಪ್ಸೆಟಾರಪ್ಪ ನಿಮಗೆ ಕೊಡ್ತೀನಿ ಎಂದವರು ಅಂದಂತೆ ನೀವೇ ಹೇಳಿದ್ರಲ್ಲ ಸ್ವಾಮಿ ಬಾಸುಂಡಲ್ಲಿ ಅದೇನೋ ಕಿತ್ತಾಕಕ್ಕಾಗುದಿಲ್ಲ ಮುರ್ದಾಕಕ್ಕಾಗುದಿಲ್ಲ ದಬಾಕಕ್ಕಾಗುದಿಲ್ಲ ಅಂತ ನಮ್ಗೆ ಯಾವ ರೇಡಿಯೋದಲ್ಲೂ ಟಿವಿಲು ಪೇಪರಲ್ಲೂ ಅಡ್ವರ್ಟೈಸ್ ಅಲ್ಲೂ ತೋರಿಸ್ನಿಲ್ಲ ಅದೆಲ್ಲಿ ಸಿಕ್ಕದ್ ಹೇಳಿ ಅದ್ ಯಾವ ಅಂಗಡಿ ಹೆಸರೇಳಿ ತತ್ತಿವಿ ಅಂದ್ರಂತೆ ಕಂದ್ಲ ಅಯ್ಯೋ ಪುಣ್ಯಾತ್ಮರ ಪಂಪನ ತಗೋಗಿ ಪಂಪ್ಸೆಟ್ ಮಾಡ್ಬಿಟ್ರಲ್ಲಪ್ಪ ಅವನು ಪಂಪ್ಸೆಟ್ ಅಲ್ಲ ನಮ್ಮಂಗೆ ನಿಮ್ಮಂಗೆ ನರ್ಮನುಷ್ಯ ಕಂಡ್ರಯ್ಯ ಅವನು ಹಳೆ ಕವಿ ಹಂಗೆ ಹಿಂಗೆ ಕನ್ನಡದಲ್ಲಿ ಹಳೆ ಕವಿಯ ಬರ್ದವನೆ ಅದು ಇದು ಅಂತ ಎಷ್ಟು ಬುಡಿಸಿ ಹೇಳಿದ್ರುವೆ ಅರ್ಥ ಆಗೋದೋಯ್ತಂತೆ ಪಂಪನ ಬಗ್ಗೆ ಪಂಪನ ಬಗ್ಗೆ ಭಾಷಣ ಮಾಡ್ದೆ ಬಿಟ್ಬಿಟ್ರಂತೆ ಕಂದ್ಲ ಹಿಂಗೆ ಕಲ್ಲಣ್ಣ ಕನ್ನಡ ಕನ್ನಡ ಅಂತ ಎಲ್ಲ ಬಡ್ಕೋದೇ ಆಗೋಗದಕ್ಕಲ್ಲ ಎಲ್ಲಪ್ಪ ಉಳಿಸಿದಾರು ಕನ್ನಡವ ಈ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಹೆಂಗ್ ಕನ್ನಡ ಮಾಡ್ತಾರೆ ಗೊತ್ತಲ್ಲ
1: ಹೆಂಗಾಗದೆ
0: ಸಾಮಾನ್ಯವಾಗಿ 1ರಿಂದ 7ನೇ ತರಗತಿ ಇರ್ತಕ್ಕಂಥ ಒಂದು ದೊಡ್ಡ ಸ್ಕೂಲ್ಗಳಲ್ಲಿ 400ರಿಂದ 500 ಮಕ್ಕಳು ಬೇರೆ ಇರ್ತವೆಕಂದ್ಲ ಈ 400ರಿಂದ 500 ಮಕ್ಕಳಿಗೂ ಈ ಲೋಪರ್ ಗೌರ್ಮೆಂಟ್ 2-3 ಜನ ಮೇಷ್ಟ್ರುಗಳ ಕೊಟ್ಟಿರ್ತಾರೆ ಆ 3 ಜನರಲ್ಲಿ ಲೇಡೀಸ್ ರಿಸರ್ವೇಷನ್ ಅನ್ಬಿಟ್ಟು ಅವಳು ಮೇಡಮ್ ಬೇರೆ ಹಾಕಿರ್ತಾರೆ
1: ಮೇಡಮ್ ಇರ್ಬೇಕು ಬಿಡು
0: ಹಿಂಗೆ ಒಂದ್ಸರಿ ಆ ಸ್ಕೂಲ್ನಲ್ಲಿ ಏನಾಗ್ಬಿಡ್ತು ಮೇಡಮು ಹೆರಿಗೆ ರಜಾ ಅಂತ 5-6 ತಿಂಗಳು ರಜಾ ಹಾಕ್ಬಿಟ್ಟವಳೆ ಕಲ್ಲಣ್ಣ ಇನ್ ಉಳ್ಕೊಂಡವ್ರ ಎಷ್ಟ್ ಜನ
1: ಇಬ್ರು ಮೇಷ್ಟ್ರುಗಳು
0: ಅದ್ರಲ್ಲೂ 1 ದಿವಸ ಒಬ್ಬ ಮೇಷ್ಟ್ರು ಹುಷಾರಿಲ್ಲ ಅಂತ ರಜಾ ಹಾಕ್ಬಿಟ್ಟವ್ರೆ ಇನ್ನೊಬ್ರೆ ಮೇಷ್ಟ್ರು ಉಳ್ಕೊಂಡ್ರು ಕಂದ್ಲ ಒಬ್ಬರೆ ಏನ್ ಮಾಡಕ್ಕಾದ್ದು ಪಾಠವ 400-500 ಮಕ್ಳಿಗೂ ಇವ್ರಿಗೆ ಗಲಾಟೆ ತಡಿಕಾಗ್ದಿಲ್ಲ ಏನ್ ಕೋಳಿ ಮರುಗೊಳೆಯೋಕೆ ಮೇವಾಕ ಕೂತ್ಕೋಕೆ ಅಂತ ತಿಳ್ಕೊಬಿಟ್ಟು ಮೇಷ್ಟ್ರು ಏನ್ ಮಾಡ್ಬಿಟ್ಟವ್ರೆ 1ರಿಂದ 4ನೇ ಕ್ಲಾಸ್ ಗಂಟ ಹಟ್ಟಿ ಕಳಗಿಸ್ಬಿಟ್ಟು 5, 6, 7ನೇ ಕ್ಲಾಸ್ನವರೆಲ್ಲ ಒಂದ್ ದೊಡ್ಡೊಂದು ರೂಮ್ಗೆ ಕೂಡಾಕೊಂಡು ಒಂದೊಂದು ಕ್ಲಾಸ್ನವ್ರಿಗೆ ಒಂದೊಂದು ಪಾಠ ಬರ್ರಿ ಅಂತ ಹೇಳ್ಬಿಟ್ಟು ಹಂಗೆ ಕಳೆದು ಫೋಟೋದ ಒಳಗೆ ನೇತಾಕ್ಬಿಟ್ಟು ಚೇರ್ ಮೇಲೆ ಕೂತ್ಕೊಂಡು ಮಣಿಕೋಗ್ ಶುರು ಮಾಡ್ಕೊಬಿಟ್ಟವ್ರೆ ಕಂದ್ಲ
1: ಒಟ್ಟಾಗ ಹೊಡೆದವ್ನ ಅಣ್ಣ
0: ಆ ಮಲಗಕ್ ಮುಂಚೆ ಮುಂದ್ಗಾಡಿ ದೈಕ್ಳಿಗೆಲ್ಲ ಹೇಳಿದ್ರಂತೆ ಮೇಷ್ಟ್ರು ನೋಡ್ರೋ ನಾನೀಗ ಮಲಗ್ಬಿಡ್ತೀನಿ, ಯಾರಾದ್ರೂ ಕಾರ್ನಲ್ಲೋ ಜೀಪ್ನಲ್ಲೋ ಸ್ಕೂಟರ್ ದೊಡ್ಡ ಸಾಹೇಬ್ರು ಬಂದ್ಬಿಟ್ರೆ ನಾನು ಹೇಳಿಸ್ಬಿಡಿ, ಮ್ಯಾಲ್ಕೆ ಎದ್ದು ಬಿಡ್ತೀನಿ ಅಂತ ಅನ್ಬಿಟ್ಟು ಮೇಷ್ಟ್ರು ಮಲಿಕಬಿಟ್ರು. ಈ ಮೇಷ್ಟ್ರು ಮಲಗದ ಅರ್ಧ ಗಂಟೆ ಮೇಲೆ ಯಾರೋ ದೊಡ್ಡ ಸಾಹೇಬ್ರು ಬಂದ್ಬಿಟ್ಟವ್ರೆ, ಆ ಮುನ್ಗಡಿ ದೈಕ್ಲೆಲ್ಲ ಒಂದೇ ಸಾರಿ ಬಡ್ಕೊಬಿಟ್ಟವೆ, ಸಾ ಸಾ ಸಾ ಸಾ ಸಾ ಅದು ಯಾರೋ ಬಂದ್ರು ಅದು ಯಾರೋ ಬಂದ್ರು ಅದು ಯಾರೋ ಬಂದ್ರು ಅಂತಂದ್ರಕಲ್ಲ. ಈ ಮೇಷ್ಟ್ರಿಗೇನು ಏಳೂರು ಗಾಳಿಗಳು ಬೆಟ್ಕಂದಂಗೆ ಆಗ್ಬಿಟ್ಟು ದಿಗ್ನೆ ಮ್ಯಾಲ್ಕೆ ಎದ್ದು ಆಕ್ಲಿಸ್ಕೊಂಡು ಕಣ್ಣು ಹಸಿಕೊಂಡು ಬಾಗಿಲು ಕಡೆಗೆ ನೋಡಿದ್ರು, ಏನು ದೊಡ್ಡ ಸಾಹೇಬ್ರು ಬಾಗಿಲು ಹತ್ರಕ್ಕೆ ಬಂದು ನಿಂತ್ಬಿಟ್ಟವ್ರೆ, ಮೇಷ್ಟ್ರಿಗೆ ಭಯ ಆಗೋಯ್ತು ಕಲ್ಲಣ್ಣ, ಅಲ್ಲಲ್ಲಲ್ಲಲ್ಲ ನಾನೀಗ ಬಟ್ಟೆ ಹಾಕೊಳಕ್ಕೆ ಹೋದ್ರೆ ನೀನು ನಿದ್ದೆ ಮಾಡ್ತಿದ್ದೆ ಪಾಠ ಮಾಡ್ದೇನೆ ಅಂತ ಅಂದ್ಬಿಟ್ಟು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ, ನನ್ನ ಹೆಂಡತಿ ಮಕ್ಕಳೆಲ್ಲ ಅಪ್ರಪರಿ ಆಗೋಯ್ತವೆ ಅಂತ ತಿಳ್ಕೊಬಿಟ್ಟು ಏನು ಮಾಡಿದ್ರು ಗೊತ್ತಲ್ಲ.
1: ಏನು ಮಾಡಿದ್ರು?
0: ವಿಜ್ಞಾನ ತಗದಿದ್ರಂತಲ್ಲ ಮೇಷ್ಟ್ರು, ಅಲ್ಲೇ ಒಂದು ಡೈಲಾಗ್ ತೆಗೆದುಬಿಟ್ರು, ಬರೀ ಮೈಲಲ್ಲಿ ಮೇಷ್ಟ್ರು ಇದ್ದದ್ದು, ಹಾ ನೋಡಿ ಮಕ್ಕಳ ಇತ್ತಾಗ ನೋಡಿ ಗಲಾಟೆ ಮಾಡಬೇಡಿ, ಇದು ಹೃದಯದ ಭಾಗ, ಇದು ಹೊಟ್ಟೆಯ ಭಾಗ, ಇದು ಸಣ್ಣ ಕರಳು, ಇದು ದೊಡ್ಡ ಕರಳು, ಇದು ಒಕ್ಕಳು, ಅದು ಇದು ಅಂತ ಎಲ್ಲ ಹಂಗಂಗನ್ನು ತೋರಿಸ್ತಿದ್ರಂತ ಕಂದ್ಲ. ದೊಡ್ಡ ಸಾಹೇಬ್ರಿಗೆ ಖುಷಿಯಾಗ್ಬಿಡ್ತು ಅಲ್ಲ, ಎಲ್ಲ ಸ್ಕೂಲ್ನಲ್ಲೂ ಎಲ್ಲ ಮೇಷ್ಟ್ರುಗಳು ಚಾರ್ಟು ಅಥವಾ ಬೋರ್ಡ್ ಮೇಲೆ ಚಿತ್ರವ ಬರ್ಕಂದು ವಿಜ್ಞಾನ ಪಾಠವ ಮಾಡಿದ್ರೆ ಈ ಮೇಷ್ಟ್ರು ಈ ವಯ್ಯ ಬಟ್ಟೆನೇ ಬಿಚ್ಚಾಕ್ಬಿಟ್ಟು ಎಲ್ಲ ಹಂಗಂಗನ್ನು ತೋರಿಸ್ತಾವನಲ್ಲ ಅಂತ ಅಂದ್ಬಿಟ್ಟು ಸಾಹೇಬ್ರಿಗೆ ಖುಷಿಯಾಗ್ಬಿಟ್ಟು ಒಳಗೆ ಬರ್ಬೋದೇ ಮೇಷ್ಟ್ರೇ ಅಂದ್ರಂತೆ. ಆಗ ಮೇಷ್ಟ್ರು ಓಹೋ ಬನ್ನಿ ಸಾಹೇಬ್ರೆ, ಯಾವಾಗ ಬಂದ್ರೆ ಈಗ ಗೊತ್ತಾಗಲಿಲ್ಲ, ನಾನು ಪಾಠ ಮಾಡೋ ಮೂಡ್ನಲ್ಲಿದ್ದೆ, ಏನು ಕುಡಿತೀರಿ, ಮಜ್ಜಿಗೆ ಹಾಲು ಕಾಫಿ ಟೀ ಎಣ್ಣೀರು ಅಂದ್ರಂತೆ. ಏನು ಬೇಡಿ ಏನು ಬೇಡಿ, ಎಲ್ಲನೂ ಪಕ್ಕದೂರ್ನಲ್ಲೇ ಮುಗಿಸ್ಕೊಂಡು ಬಂದೆ. ಏನು ರೀ ಮೇಷ್ಟ್ರೆ ನೀವು ಪಾಠ ಮಾಡೋದು ವಿಜ್ಞಾನವ, ಹಿಂಗೆ ಪಾಠ ಮಾಡಿಬಿಟ್ರೆ ಐಕ್ಲೆಲ್ಲ ರ್ಯಾಂಕ್ ಬಂದ್ಬಿಡ್ತವೆ, ಫೇಲು ಅನ್ನೋ ಮಾತು ಎಲ್ಲೂ ಕಂಡು ಬರುವುದಿಲ್ಲ ಅಂತ ಅಂದ್ಬಿಟ್ಟು ನೀವು ಪಾಠ ಮಾಡೋ ರೀತಿ ನೋಡ್ಬಿಟ್ಟು ನನಗೆ ತುಂಬ ಖುಷಿಯಾಗ್ಬಿಟ್ಟದೆ, ನೀವು ಯಾವ್ಯಾವ ಸಬ್ಜೆಕ್ಟ್ ಮಾಡ್ತೀರಿ ಅಂದ್ರಂತೆ. ಸಾಯಬ್ರ ನಾನು ವಿಜ್ಞಾನ ಗಣಿತ ಎರಡು ಮಾಡ್ತೀನಿ ಅಂದ್ರಂತೆ ಮೇಷ್ಟ್ರು. ಓಹೋ ಬಿಡು ಬಿಡು ಬಿಡು ಬಿಡು, ವಿಜ್ಞಾನ ನಿಂಗೆ ಬಟ್ಟೆ ಬಿಚ್ಕೊಂಡು ಮಾಡೋರು, ಇನ್ನು ಗಣಿತ ಹೆಂಗೆ ಹೇಳ್ಕೊಟ್ಬಿಡ್ಬೋದು ಐಕ್ಳಿಗೆ, ತಳಕ ಮಳಕ ಮಾಡಾಕ್ಬಿಡ್ಬೋದೇನೋ ಲೆಕ್ಕವ ಐಕ್ಳು ಅಂತ ತಿಳ್ಕೊಂಡು. ನೋಡಿ ಮೇಷ್ಟ್ರೆ, ನೀವು ವಿಜ್ಞಾನ ಪಾಠ ಮಾಡೋದನ್ನ ನೋಡಿದ್ದೀನಿ, ಚೆನ್ನಾಗಿ ಮಾಡ್ತೀರಿ, ನಾನೀಗ ಗಣಿತದಲ್ಲಿ ಮಗ್ಗಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಒಂದು ಹುಡುಗನ ಏಳಿಸ್ಬಿಟ್ಟು ಏಳಪ್ಪ ಎಡೊಂಬತ್ತಲಿ ಮಗ್ಗಿ ಎಷ್ಟು ಅಂದ್ರಂತೆ. ಆ ಪುಣ್ಯಾತ್ಮ ವೈದ್ಯ ತೂಡಿಸ್ತಿತ್ತೇನೋ ಆಕ್ಲಿಸ್ಕೊಂಡು ಎಡೊಂಬತ್ತ 180 ಸಾ ಅಂದಂತೆ. ಸಾಹೇಬ್ರು ಬೇವತೋದ್ರು. ಆಮೇಲೆ ಮೇಷ್ಟ್ರಿಗೆ ಹೇಳಿದ್ರಂತೆ, ಏನ್ರಿ ಮೇಷ್ಟ್ರ ನಿಮ್ಮ ಹುಡುಗನ ನಾನು ಭಾಗಾಕಾರ ಕೇಳಿದ್ನೋ ಗುಣಾಕಾರ ಕೇಳಿದ್ನೋ, ಮಗ್ಗಿಲಿ ಮೊದಲನೇ ಮಗ್ಗಿ ಎರಡು, ಎರಡೊಂಬತ್ತಲ ಎಷ್ಟು ಅಂದ್ರೆ 18 ಅನ್ನೋಕ್ಕೆ ನಿಮ್ಮ ಹುಡುಗ 180 ಅಂತಾನಲ್ಲ, ಏನ ನೀವು ಹೇಳ್ಕೊಟ್ಟಿರೋದು ಮಣ್ಣ ಹಂಗೆ ಹಂಗೆ ಅನ್ಕೊಂಡು ಬೈದಾಕ್ಬಿಟ್ಟಾರ ಸಾಹೇಬ್ರು. ಆಗ ಮೇಷ್ಟ್ರು ಸಮಾಧಾನವಾಗಿ ಹೇಳಿದ್ರಂತೆ, ಅಯ್ಯೋ ಸಾಹೇಬ್ರೆ ನಾನು ಈ ಸ್ಕೂಲ್ಗೆ ಮೇಷ್ಟ್ರಾಗಿ ಬಂದು 10 ಆಯ್ತು, 10 ಕೆಳಗೆ ಮುಂಡತ್ತವು ಎರಡೊಂಬತ್ತಲ ಎಷ್ಟಿಲ್ಲ ಅಂತಂದ್ರೆ 1800 ಅಂತ ಇದ್ದು, 10 ನಾನು ಒಡೆದು ಒಡೆದು ಒಡೆದು ಒಡೆದು 180 ತಂದು ನಿಲ್ಸವನಿ, ಮುಂದ್ವರ್ಸಕ್ ಬಂದ್ಬಿಡಿ ಸಾಹೇಬ್ರೆ 18 ಹೇಳಿಸ್ಬಿಡ್ತೀನಿ ಅಂತಂದ್ರಂತೆ.
1: ಇಂತ ಮೇಷ್ಟ್ರುಗಳಿದ್ರೆ ಐಕ್ಳು ಉದ್ಧಾರನೇ ಕನ್ನಡನು ಉದ್ಧಾರನೇ.
0: ಅಕ್ಸರಿ ಕಲ್ಲಣ್ಣ ನಿನಗೆಷ್ಟು ಐಕ್ಳು?
1: ಎರಡೆಣ್ಣು ಮೂರು ಗಂಡು ಕನ್ನಡ.
0: ಎರಡೆಣ್ಣು ಮೂರು ಗಂಡು, ಒಟ್ಟಿಗೆ 5 ಅನ್ನು?
1: ಇಲ್ಲ ಕನ್ನಡ, ಒಂದೊಂದ್ಸಾರಿ ಒಂದೊಂದಾಗವೆ.
0: ಒಂದೊಂದ್ಸಾರಿ ಒಂದೊಂದ್ ಇಲ್ದಾರೆ ಅರ್ಧಾಗ್ಲಿ ತಗೋ ಕಲ್ಲಣ್ಣ. ಲೋ ಕಲ್ಲಣ್ಣ, 5 ಮಕ್ಳು ಯಾಕೆ ಬೇಕಾಗಿತ್ತ ನಿಂಗೆ?
1: ಎಲ್ಲ ದೇವ್ರು ಕೊಟ್ಟಿದ್ದ ತಗೋ.
0: ಯಾರ ಕೊಡ್ಲಿ, ಒಂದು ಎರಡು ಸಾಕಾಯ್ತಿರ್ಲಿಲ್ವ ನಿನಗೆ? ನಮ್ಮ ಸರ್ಕಾರದವರು ಜನಸಂಖ್ಯೆ ನಿಯಂತ್ರಣ ಮಾಡ್ಕೊಳ್ಳಿ, ದೇಶದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ ಅಂತ ಹೇಳ್ಬಿಟ್ಟು 1000 ಕೋಟಿಯ ಖರ್ಚು ಮಾಡ್ಕೊಂಡು ಕುಟುಂಬ ಯೋಜನೆ ಮುಖಾಂತರ ನಿರೋಧ ವ್ಯವಸ್ಥೆನ ಜಾರಿಗೆ ತಂದವ್ರೆ. ಈ ನಿರೋಧ ಬಗ್ಗೆ ನಮ್ಮಂತ ನಿಮ್ಮಂತ ಜನ ಕೀಳಾಗಿ ತಿಳ್ಕೊಬಿಟ್ಟು ದೇಶದಲ್ಲಿ ಜನಸಂಖ್ಯೆ ಮತ್ತೆ ಲೈಂಗಿಕ ಕಾಯಿಲೆಗಳಲ್ಲಿ ಹೆಚ್ಚಾಗ್ಬಿಟ್ಟು ಜನಸಾಮಾನ್ಯರೆಲ್ಲ ಸಾಯ್ತವ್ರೆ ಯಾಕಂದ್ಲ. ಈ ನಿರೋಧ ಬಗ್ಗೆ ಹೆಂಗ್ ತಿಳ್ಕೊಂಡವ್ರೆ ಗೊತ್ತಲ್ಲ ನಮ್ಮ ಜನ? ಒಂದ್ ತಮಾಷೆ ಹೇಳ್ತೀನಿ ಕೇಳಲಕ್ಕಲ್ಲಣ್ಣ.
1: ಹೇಳಣ.
0: ಒಂದ್ಸರಿ ಯಾವನ ಪುಣ್ಯಾತ್ಮ ಹಳ್ಳಿ ರೈತ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗ್ಬಿಟ್ಟು ಒಂದ್ ನಿರೋಧ ಕೊಡಿ ಸ್ವಾಮಿ ಅನ್ನಂತ ಆ ಡಾಕ್ಟರ್ಗೆ ಖುಷಿ ಆಗ್ಬಿಡ್ತು. ಅಲ್ಲ, ಈ ಆಸ್ಪತ್ರೆಗೆ ಬಂದು 10 ಆಯ್ತು, ಈ ಸುತ್ತಮುತ್ತ ಹಳ್ಳಿಲಿ 100 ಜನ ವಿದ್ಯಾವಂತರು ಇದ್ರೂ ಒಂದ್ ನಿರೋಧ ಕೊಡಿ ಸ್ವಾಮಿ ಅಂತ ಯಾರು ಕೇಳ್ಕೊಂಡು ಬರ್ಲಿಲ್ಲ. ಅಂತದ್ರಲ್ಲಿ ಹಳ್ಳಿಲಿರ್ತಕ್ಕಂಥ ಒಬ್ಬ ರೈತ ಅನಕ್ಷರಸ್ಥ ಬಂದ್ಬಿಟ್ಟು ನಿರೋಧ ಕೊಡಿ ಸ್ವಾಮಿ ಅಂತ ಕೇಳ್ತಾನಲ್ಲ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಿಂದ ತಕ್ಕಳ ಏಂಟು ನಿರೋಧ ಅಂದ್ರಂತೆ. ಆಗ ವಯ್ಯ ತಲೆ ಕೆರ್ಕಂದು, ಸ್ವಾಮಿ ನನ್ಗೆ ಒಂದೇ ಒಂದ್ ಸಾಕು ಅಂದಂತೆ. ಆಗ ಡಾಕ್ಟ್ರು, ಏನಯ್ಯ ನಾನೋ ಡಾಕ್ಟ್ರು ನೀನೋ, ತಕೋ 8 ನಿರೋಧ, ಒಂದ್ ತಿಂಗಳಲ್ಲಿ ಇಂತಿಂತ ಟೈಮಲ್ಲಿ ಹಿಂಗಿಂಗೆ ಉಪಯೋಗಿಸ್ಬೇಕು ಅಂದ್ಬಿಟ್ಟು ಗಂಟ್ಗಟ್ಲೆ ವಿವರಣೆ ಕೊಟ್ರಂತೆ. ಆಗ ರೈತನಿಗೆ ಕ್ವಾಪತ್ಬಿಡ್ತು, ಸ್ವಾಮಿ ನನ್ಗೆ ಒಂದ್ ಕೊಟ್ಟಿರೋ ಇಲ್ವೋ ಅಂದಂತೆ. ಆಗ ಡಾಕ್ಟ್ರು, ಯಾಕಯ್ಯ 1 ಅಂದ್ರಂತೆ. ಆಗ ರೈತ ಸಮಾಧಾನವಾಗಿ ಹೇಳದ್ನಂತೆ, ಸ್ವಾಮಿ ನಾನು ಹಿಂಗಿಂಗೆ ಪಕ್ಕದಳ್ಳಿಯವನು, ಲಾರಿಗೆ ಕಪ್ ತುಂಬ್ಕೊಂಡು ಫ್ಯಾಕ್ಟ್ರಿ ತಗ ಬಂದವನಿ, ಈ ಹಾಳಾದ ಲಾರಿದು ಡೀಸೆಲ್ ಪೈಪು ಲೀಕ್ ಆಗ್ಬಿಟ್ಟೆ, ಅದಕ್ಕೆ ಪ್ಯಾಚ್ ಹಾಕೋಕೆ ಅನ್ನಂತ ಕಂದ್ಲ.
1: ಹಿಂಗಾದ್ರೆ ದೇಶ ಉದ್ಧಾರ. ಅಣ್ಣ ಮಲಣ್ಣ, ಮದುವೆ ಮಕ್ಕಳು ಅಂತ ನನ್ ಮಾತ್ರ ಕೇಳ್ತಿಯಲ್ಲ, ನೀನ್ ಮದುವೆ ಆಗೋದಿಲ್ವಾ?
0: ಹೇ ನನಗೆ ಈಗಲೇ ಯಾಕ್ಲೆ ಮದುವೆ, ಇನ್ನು ಆಡೋ ಮಗಿಗೆ.
1: ನೀನು ಆಡೋ ಮಗನ? ತಮಾಷೆ ಮಾಡ್ಬೇಡ ಕಣ. ಅಲ್ಲ, ನೀನ್ ಯಾರನ್ನಾದ್ರೂ ಪ್ರೀತಿ ಗೀತಿ ಮಾಡಿದ್ಯಾಣ?
0: ಥೂ, ಈ ಪ್ರೀತಿ ಪ್ರೇಮ ಅನ್ನೋ ವಿಷಯಕ್ಕೆ ನಾನು ತಲೆ ಹಾಕುದಿಲ್ಲ ಕನ್ಕಲ್ಲಣ. ಈ ಕಾಲದಲ್ಲಿ ಹೆಂಗ್ ಪ್ರೀತಿ ಮಾಡ್ತಾರೆ ಗೊತ್ತಲ್ಲ?
1: ಹೆಂಗೆ?
0: ಹಿಂಗೆ ಯಾವ್ದೋ ಒಂದ್ ಕಾಲೇಜ್ನಲ್ಲಿ ಒಂದ್ ಹುಡುಗ ಒಂದ್ ಹುಡುಗಿ ಪ್ರೀತಿ ಮಾಡ್ತಾ ಇದ್ರಂತೆ ಕನ್ಲ. ಈ ಅಮರ ಪ್ರೇಮಿಗಳು ಒಬ್ರಿಗೊಬ್ರನ್ನ ಬಿಟ್ಟಿಲ್ಲಾರ್ದಂಗ್ ಪ್ರೀತಿ ಮಾಡ್ತಾ ಇದ್ರಂತೆ. ದಿನ ಕಾಲೇಜ್ನ ಹತ್ರ ಪಾರ್ಕ್ ಹೋಗಿ ಹರಟೆ ಹೊಡೆಯೋದು, ಹೀಗೆ ಸಾಕ್ತಿತ್ತವ್ರು ಪ್ರೀತಿ ಪ್ರೇಮ ಕಂದ್ಲ. ಒಂದ್ ದಿವಸ ಇಬ್ರು ಅದೇ ಪಾರ್ಕ್ ನಲ್ಲಿ ಒಂದ್ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು, ಯಾವ ಮರದಂಡಲ್ಲಿ?
1: ತೆಂಗಿನ ಮರದಂಡಲ್ಲಿ.
0: ಅದೇ ತೆಂಗಿನ ಮರದಂಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಂತೆ. ಆ ಹುಡುಗಿಗೆ ಹುಡುಗನ ಮೇಲೆ ಅನುಮಾನ ಬಂದ್ಬಿಡ್ತು ಕಾಂದ್ಲ. ಪುಣ್ಯಾತ್ಮ ಮದುವೆ ಆಗು ಅಂದ್ರೆ ಮುಂದ್ವರ್ಸಕ್ಕೆ ಅಂತ ತಳ್ಕೊಂಡು ಬರ್ತಾವನೆ. ಯಾವ ಟೈಮಲ್ಲಿ ಕೈ ಕೊಟ್ಬಿಟ್ಟನ ಪುಣ್ಯಾತ್ಮ ಅನ್ಕಂಡ ಹುಡುಗಿಗೆ ಭಯ ಆಗ್ಬಿಟ್ಟು ಅಳ್ತಾ ಅಳ್ತಾ ಹುಡುಗನ್ನ ಕೇಳಿದ್ಲಂತೆ. ಏನಂತ ರೀ, ನೀವ್ ಯಾವತ್ತೂ ನನಗೆ ಕೈ ಬಿಡುದಿಲ್ಲ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ ಆಜ್ಞೆ ಶುರು ಮಾಡ್ಕಂಡಂತೆ, ಆಕಾಶವೇ ಬಿದ್ದೋಗ್ಲಿ ಮೇಲೆ ನಾ ನಿನ್ನ ಕೈ ಬಿಡುದಿಲ್ಲ ಕಣಮ್ಮಿ ಅನ್ಕಂದು ಅವಳ ಕೈಯ ಬಿಗ್ಗಿಯಾಗಿ ಇಡ್ಕಂಡಂತೆ. ಆಕಾಶವೇ ನಮ್ಮ ಮೇಲೆ ತಳಕಂಬಳಕಾಗಿ ಬಿದ್ದೋಗ್ಲಿ ನಾ ನಿನ್ ಕೈ ಬಿಡುದಿಲ್ಲ ಅನ್ನೋದ್ಕೆ ತೆಂಗಿನ ಮರದ ಮೇಲಿಂದ ಒಂದು ಗೂದುಮೊಟ್ಟೆ ಕಳ್ಕೊಂಡು ಬೀಳ್ತಾ ಇತ್ತಂತ ಕಂದ್ಲ. ಈ ಪುಣ್ಯಾತ್ಮ ನನ್ನ ಮೇಲೆ ಬಿದ್ದ್ಬಿಟ್ಟದು ಅಂತ ತಿಳ್ಕೊಂಡು ಇವಳ ಕೈಯ ಬಿಟ್ಬಿಟ್ಟು ಅತ್ತಾಗ ನೆಗೆದು ಬಿಟ್ನಂತೆ. ಆಗ ಹುಡುಗಿ ಹೇಳದ್ಲಂತೆ ಕಲ್ಲಣ್ಣ ಅವನಿಗೆ,
1: ಏನಂತ,
0: ಅಯ್ಯೋ ಲೋಪರು, ಆಕಾಶವೇ ಬಿದ್ದೋದ್ರೂ ನಿನ್ನ ಕೈ ಬಿಡುದಿಲ್ಲ ಅಂತಿದ್ದಲ್ಲ, ಪುಟ್ಟ ಬೋಸಿ ಒಂದು ಗೂದುಮೊಟ್ಟೆ ಎದ್ರಕ್ಕ ನೆಗೆದು ಬಿಟ್ಟಲ್ಲ ಅಂತ ಅಂದ್ಬಿಟ್ಟು ಬೋದ್ಲಂತೆ ಕಲ್ಲ. ಈ ಕಾಲದಲ್ಲಿ ಲವ್ ಮಾಡೋರು ಹಿಂಗೆ ಕಂದ್ ಕಲ್ಲಣ್ಣ, ತಾಳು ಬುಡ ನೋಡ್ಕೊಂಡ್ ಲವ್ ಮಾಡ್ಬೇಕು, ಇಲ್ಲ ಅಂದ್ರೆ ಅಟ್ಟಿಲ ಕುದ್ದ ತಿನ್ಕಂದು ತೆಪ್ಪು ಬಿದ್ದಿರ್ಬೇಕು.
1: ಈ ಮುಂಡೆ ಇದ್ ಬೇರೆ ಕೇಳು.
0: ಹಿಂಗೆ ಇನ್ನೊಂದ್ಸರಿ ಕಲ್ಲಣ್ಣ, ಯಮರ ಪ್ರೇಮಿಗಳು ದಿನಾ ಕಾಲೇಜ್ ನೇತ್ರಕ್ಕ ಮಾತಾಡಕ್ ಬತ್ತಿದ್ರಲ್ಲ ಪಾರ್ಕುಂತಕ್ಕೆ, ಆಗೇನಾವಾಗದೆ ಅಂದ್ರೆ ಆ ಹುಡುಗ ಒಳ್ಳೆ ನುಣ್ಗೆ ಶೇವಿಂಗ್ ಮಾಡಿಸ್ಕೊಂಡ್ ಬತ್ತಿದ್ನಂತ ಕಂದ್ಲ. ಒಂದ್ಸಲ ಹುಡುಗಿ ತೊಡೆ ಮೇಲೆ ತಲೆ ಹಾಕೊಂಡ್ ಮಲಗಿದ್ನಂತೆ. ಆ ಹುಡುಗಿಯ ಹುಡುಗನ್ ಕೆನ್ನೆ ಸಾವ್ರ್ಬಿಟ್ಟವಳೆ, ಒಳ್ಳೆ ನುಣ್ಗಿದ್ದಕ್ಕೂ ಅದಕ್ಕೂ ಹೆಂಗ್ಸರು ಕೆನ್ನೆ ಮುಟ್ಟಂಗ ಆಗ್ಬಿಟ್ಟದೆ. ಆಗ ಹುಡುಗಿ ಕೇಳುದಂತೆ ಹುಡುಗನ್ನ, ನಿಮ್ ಕೆನ್ನೆ ಎಷ್ಟೊಂದು ನೈಸ್ಕದಲ್ರಿ, ಹೆಂಗ್ಸ್ರಂಗೆ ನೀವು ದಿನಾ ಎಷ್ಟು ಸಲ ಶೇವಿಂಗ್ ಮಾಡ್ಕತ್ರಿ ಅಂತ ಕೇಳವಳೆ. ಅದಕ್ಕೆ ಆ ಹುಡುಗ, ನಾನು ದಿನಾ 40 ಸಲ ಶೇವಿಂಗ್ ಮಾಡ್ತೀನಿ ಅಂತಂದವನೆ ಕಂದ್ಲ. 40 ಸಲ ಶೇವಿಂಗ್ ಮಾಡ್ಕಂದಿರಾ, ನಿಮ್ಗೆ ಬೇರೆ ಏನು ಕೆಲ್ಸವೇ ಇಲ್ವಾ ಅಂತ ಕೇಳವಳೆ. ಆಗ ಹುಡುಗ ಸಮಾಧಾನವಾಗಿ ಹೇಳದ್ನಂತೆ, ಇಲ್ಲ ಇಲ್ಲ, ನನ್ ಕೆಲ್ಸವೇ ಶೇವಿಂಗ್ ಮಾಡುದು ಅಂತಂದಂತ ಕಂದ್ಲ.
1: ಅಣ್ಣ, ಈ ಪ್ರೀತಿ ಪ್ರೇಮ ವಿಷಯ ಬುಟ್ಟಾಕು, ನೀನು ಸಂಪ್ರದಾಯವಾಗಿ ಒಂದ್ ಹುಡುಗಿ ನೋಡಿ ಮದುವೆ ಮಾಡ್ಕೋ, ನಮ್ಗೊಂದು ಊಟ ಹಾಕ್ಸಣ.
0: ಲೋ ಕಲ್ಲಣ್ಣ, ಈ ಸಂಪ್ರದಾಯ ಅಂತ ಒಂದ್ ತಮಾಸೆ ಜ್ಞಾಪನ ಬಂದ್ಬಿಡ್ತು ಕಂದ್ಲ.
1: ಎಂತದು
0: ಈ ಕೇರ್ಪೇಟೆ ಮಂದ್ಗೆರೆ ಒಂದೇ ನಳಿ ಅಂತದ ಗೊತ್ತಲ್ಲ? ಅಲ್ಲೊಬ್ಬ ನಮ್ ಫ್ರೆಂಡು ಮಂಜಾ ಅಂತ, ಅವನ ಕಂದ್ಲ ದಾಟ್ ಮುಂಡೆ ಅದು ನೆಟ್ ಮಾತಾಡಕ್ ಬರುದಿಲ್ಲ ಅವನಿಗೆ. ಅವನ್ ಹೆಂಗ್ ಮಾತಾಡ್ತಾನಪ್ಪ ಅಂದ್ರೆ, ಗಡಿಯಾರ ಅನ್ನಕ್ಕೆ ಗಡಿನಾರ ಅಂತಾನೆ, ಸೂಟ್ ಕೇಸ್ ಅನ್ನಕ್ಕೆ ಸೂಸ್ ಕೇಟು ಅಂತಾನೆ, ಎಕ್ಸೈಜ್ ಅನ್ನಕ್ಕೆ ಎಸ್ಕೈಜು ಅಂತಾನೆ, ಲಕ್ಷ್ಮಿ ಸ್ವಾಸಂತ್ರ ಸೂಸುಲ್ಲಾರಿ ಹಿಂಗಿ ಅವಂದೇ ಆಗಿರ್ತಕ್ಕಂಥ ಲ್ಯಾಟಿನ್ ಭಾಷೆಲ್ ಮಾತಾಡ್ತಾನೆ. ಸರಿ ಏನಾಗ್ಬಿಡ್ತಪ್ಪ ಅಂದ್ರೆ, ಬೇರೆ ಅದೇ ಹಳೆ ನಂಟು ಅಂತ ಅವ್ರವ್ವ ಇವನ್ಗೆ ಒಂದು ಹುಡುಗಿ ನೋಡ್ಕ ಬಂದಿದ್ಲು ಕಂದ್ಲ. ಅವ್ರವ್ವ ಬಂದ್ಬಿಟ್ಟು ಮಂಜುನ್ಗೆ ಹೇಳಿದ್ರು, ಲೋ ಮಂಜೇಗೌಡ, ಹಿಂಗಿಂಗೆ ಬೇರೆ ಅದಲ್ಲಿ ನಿನಗೊಂದು ಹೆಣ್ಣು ನೋಡ್ಕ ಬಂದವಿಕಂದ್ಲ, ನೀನೊಂದ್ಸರಿ ನಿನ್ ಸ್ನೇಹಿತರಲ್ಲಿ ನಂಗೆ ಕರ್ಕೋಗ್ಬಿಟ್ಟು ಒಂದ್ಸರಿ ನೋಡ್ಕೊಂಡ್ ಬಾ ಹೆಣ್ಣ. ಹೆಣ್ಣು ನಿನ್ಗೆ ಒಪ್ಪಿಗೆ ಆದ್ರೆ ಅದನ್ನೇ ಮದ್ವೆ ಆಗು, ಇಲ್ಲದೆ ಇದ್ರೆ ಬೇರೆ ಹೆಣ್ಣು ನೋಡುವ, ಯಾವ್ದಕ್ಕೂ ಒಂದ್ಸರಿ ಹೋಗಿದ್ ನೋಡ್ಕೊಂಡ್ ಬಾ ನಿನ್ ಸ್ನೇಹಿತರ ಜೊತೆ ಅಂತ ಅಂದ್ರು ಕಲ. ಸರಿಯಾ ಮಂಜು ಮುಂಡದ್ದು ಏನ್ ಮಾಡದೆ, ನನ್ನೊಬ್ಬನ ಅವ್ರವ್ರನ್ನ ಇನ್ನಿಬ್ರು ಕರ್ಕೊಂಡು ಹೆಣ್ಣು ನೋಡಕ್ಕೆ ಒಂದ್ ದಿವಸ ಹೊರಟೋದಕ್ಕಂದ್ಲ. ನಾವೆಲ್ಲ ಪ್ಯಾಂಟ್ ಶರ್ಟ್ ಹಾಕೊಂಡೋಗಿದ್ದ ಸ್ಟೈಲ್ ಆಗಿ, ಈ ಮಂಜೆ ಒಂದ್ ಪಿಲ್ಲೆ ಪಂಚ ಒಂದ್ ಬಿಳಿ ಶರ್ಟ್ ಒಂದ್ ಟರ್ಕಿಟ್ಟವಲು ಎಲ್ಲ ಹಾಕೊಂಡು ರೆಡಿ ಆಗ್ಬಿಟ್ಟವನೆ. ನಡಿರ್ಲಿ, ನಮ್ ಹಳ್ಳಿ ಜನಗಳು ಬಹಳ ಸಂಪ್ರದಾಯ ಅಂತ ತೋರ್ಸ್ಕೋಬೇಡ್ವೆ, ನಾನು ಇದೇ ಡ್ರೆಸ್ ಅಲ್ಲಿ ಬರ್ತೀನಿ ನಡಿರಿ ಅಂತಂದ. ಸರಿ ನಮ್ಗೇನ್ ಬಂದ್ರಲ್ಲ, ಅವ್ನು ಯಾವ ಡ್ರೆಸ್ ಎಲ್ಲಾರು ಬರ್ಲಿ ಇಲ್ಲಾರ ಅಂಗಿಯ ಬರ್ಲಿ ಅಂತ ಅನ್ಬಿಟ್ಟು ಎಲ್ಲ ಬೇರೆಯಕ್ಕೆ ಹೆಣ್ಣವ್ರ ಮನೆಗೆ ಓದ್ಬೇಕಂದ್ಲ. ಲೋ ಕಲ್ಲಣ್ಣ, ಈ ಹೆಣ್ಣವ್ರ ಮನೇಲಿ ಒಂದ್ ಸಂಪ್ರದಾಯ ಇದೆ ಗೊತ್ತಲ್ಲ?
1: ಏನು
0: ಅದೇನ್ ಸಂಪ್ರದಾಯವಪ್ಪ ಅಂದ್ರೆ, ಹೊಸದಾಗಿ ಹೆಣ್ಣು ನೋಡಕ್ಕೆ ಹೆಣ್ಣವ್ರ ಮನೆಗೆ ಗಂಡುಗಳು ಹೋದಾಗ, ಈ ಮದುವೆ ಆಗ್ತಕ್ಕಂತ ಗಂಡನ್ ಜೊತೆಲಿ 4-5 ಜನ ಫ್ರೆಂಡ್ಸ್ಗಳು ಹೋಗಿರ್ತಾರಲ್ಲ, ಆ 4-5 ಜನ ಗಂಡುಗಳಲ್ಲಿ ಮದುವೆ ಗಂಡು ಯಾರು ಅಂತ ಕಂಡಿಡಿಬೇಕಲ್ವೇ. ಹೆಂಗ್ ಕಂಡಿಡುದು? ಮದ್ವೆ ಗಂಡು ಯಾರು ಕೈ ಎತ್ತಿ ಅನ್ನೋಕದ ಹೆಣ್ಣೋರಪ್ಪ ಬಂದ್ಬಿಟ್ಟು ಆಗೋದಿಲ್ಲ. ಸರಿ ಅದ್ಕೇನೆ ಹಿರಿಕರು ಒಂದ್ ಸಂಪ್ರದಾಯ ಮಾಡವ್ರೆ ಎಲ್ಲ ಕಡೆನೂ. ಏನ್ ಸಂಪ್ರದಾಯವಪ್ಪ ಅಂದ್ರೆ, 4 ಜನ ಗಂಡುಗಳಲ್ಲಿ ಮದ್ವೆ ಗಂಡು ಯಾರು ಅಂತ ಕಂಡಿಡಿಬೇಕಾದ್ರೆ ಎಷ್ಟು ಜನ ಅವ್ರೆ ಅಷ್ಟು ಜನಕ್ಕೆ ಹೆಣ್ಣನ್ ಕೈಲಿ ಕಾಪಿನೋ ಟೀನೋ ಸರ್ಬತ್ನೋ ಏನೋ ಕೊಟ್ಟು ಕಳಗಿಸ್ತಾರೆ. ಏನಾವು ಮದ್ವೆ ಆಗು ಹುಡುಗುವೆ ಸರ್ಗುರ್ ಬಸವಪ್ಪನಂಗೆ ತಲೆಯ ಬಗ್ಗಿಸ್ಕೊಂಡು ಟೇಬಲ್ ಮೇಲೆ ಇಟ್ಬಿಟ್ಟು ಹೋಯ್ತಾಳೆ. ಆಗ ಮದ್ವೆ ಆಗ್ತಕ್ಕಂತ ಗಂಡು ಮೊದಲು ತಕ್ಕಂಡ್ ಕುಡಿಬೇಕು. ಆಗ ಇವರು ಮರೇಲಿ ನಿಂತ್ಕೊಂಡು, ಅವನೇ ಕನಮಿ ನಿನ್ ಗಂಡ, ಅವನೇ ಕಂದ್ಲ ನಿನ್ ಅಳಿಯ, ಹಂಗೆ ಹಂಗೆ ಅನ್ಕೊಂಡು ಮರೇಲಿ ಮಾತಾಡ್ಕೊತಾ ಇರ್ತಾರೆ. ಸರಿ ಆ ಮನೇಲಿ ಕೂಡ ಹೆಣ್ಣಿನ ಕೈಲಿ ಫ್ರೂಟಿ ಪ್ಯಾಕೆಟ್ ತಂದು ಇಡಿಸಿದ್ರು. ಆ ಹುಡುಗಿ ಬಂದು ನಮ್ ಮುಂದ್ಗಡೆ ಫ್ರೂಟಿ ತಂದಿಟ್ಬಿಟ್ಟು ತಿರಿಕೊಳ್ಳದ ತಡಕಂದ್ಲ. ಈ ಮದ್ ಮುಂಡೆದು ಮಂಜೇಗೌಡ ಏನ್ ಮಾಡ್ಬಿಟ್ನ, ಒಂದ್ ಪ್ಯಾಕೆಟ ತಕೊಂಡು ಮದ್ಯಕ್ಕೆ ಪರ್ರ ಅಂತ ಹರಿದಾಕ್ಬಿಟ್ನಕಂದ.
1: ದಡ್ ಮುಂಡೆದು
0: ಏನ್ ಕಾಲ್ ಮೇಲೆ ಕಾಲಾಕ ಕೂತಿದ್ನ, ಹೊಸ ಪಂಚ ಬೇರೆ ಇಕ್ಕಿದ್ನ, ಆ ಫ್ರೂಟಿ ರಸ ಬೇರೆ ಅವ್ನ ಪಂಚ ಮೇಲೆ ಚೆಲ್ಲೋಯ್ತು ಕಂದ್ಲ. ಈ ಮುಂಡೆದ್ಕೆ ಹೆಣ್ಣಿನ ಮನೇಲಿ ಕೂತವ್ನ ಏನೋ ಜ್ಞಾನವೇ ಮರ್ತೋಗ್ಬಿಟ್ಟದೆ. ಅವನ್ ಭಾಷೆಲೆ ತಕಬಿಟ್ನ, ಓಹೋ ಇದೇನ್ ಮಲ್ಲಣ್ಣ ಎಲ್ಲ ಚಂಪಕಿ ಅದೇ ತೊಡೆ ಮೇಲೆಲ್ಲ ಸುರಿದೋಯ್ತು ಅಂತ ಅನ್ಬಿಟ್ನಕಲ್ಲ, ನಮ್ಗೆ ನಗವ ತಡಿಕ್ ಆಗೋದೋಯ್ತಿ, ಇವನೇನ್ ಮಾಡ್ಬಿಟ್ನ, ತಡಿ ತೊಳ್ಕೊಂಬತ್ತೀನಿ ಅಂತ ಅನ್ಬಿಟ್ಟು ಪಂಚೆ ಮಂಡಿಗಂಟ ಎತ್ಕೊಂಡು ನೀರ್ ಮನೆ ಹುಡಿಕಂದ್ ಹೋಗವನೆ. ಈ ಮುಂಡೆ ಅದೇನ್ ಮಾಡ್ಬಿಟ್ನ ಗೊತ್ತಲ್ಲ, ಈ ಹಳ್ಳಿ ಕಡೆ ನೀರ್ ಮನೆಗೆ ಒಂದ್ ಸ್ಕ್ರೀನ್ ಬಿಟ್ಟಿರ್ತಾರೆ ಪರ್ದವ್ವ, ಈ ಸಿಟಿ ಕಡೆ ದೇವ್ರ ಮನೆ ಬಿಟ್ಟಿರ್ತಾರೆ, ಇದೇ ನೀರ್ ಮನೆ ಅಂತ ತಿಳ್ಕೊಬಿಟ್ಟು ದೇವ್ರ ಮನೆ ಒಳಗೆ ನುಗ್ಬಿಟ್ಟವನ ಕಂದ್ಲ. ದೇವ್ರು ಗಿವ್ರು ಆರ್ತಿ ತಟ್ಟೆ ಗಂಟೆ ಗಿಂಟೆ ಎಲ್ಲಾನು ಉಣ್ಸಿ ಒಕ್ಲೆ ಬಿಸ್ಬಿಟ್ಟವನ ಮಂಜ. ಸರಿಯಾ ಮನೇಲಿದ್ದ ಒಂದ್ ಚಿಕ್ಕ ಹುಡುಗ ಇವನ ಕರ್ಕೊಂಡೋಗಿ ನೀರ್ ಮನೆಗೆ ಬಿಡ್ತು. ಎಲ್ಲಾನು ತೊಳ್ಕೊಂಡ್ ಬಂದು ಪುನಃ ಸೋಪ್ ಮೇಲೆ ಕೂತ್ಕೊಂಡಕಲ್ಲ. ನಾವೆಲ್ಲ ಕೇಳ್ದೋ ಅಲ್ಲಕ್ಕನ ಕಪಿ ಮುಂಡತ್ತದೆ, ತಕೊಂಡೋಗಿ ಪ್ರೂಟಿ ಪ್ಯಾಕೆಟ್ ಹರಿದ್ಬಿಟ್ಟು ನಮ್ ಬೆಲೆ ಎಲ್ಲ ಕಳ್ದಾಕ್ಬಿಟ್ಟಲ್ಲ, ಗೊತ್ತಾಗ್ಲಿಲ್ಲ ನಿನ್ಗೆ ಅಂತ ಕೇಳ್ದಕಲ. ಆಗ ಅವನೇನನ್ನ ಗೊತ್ತ
1: ಏನಂದ,
0: ನಂಗೇಂದ್ರಲ್ಲ ಗೊತ್ತು ಅದ ಸರ್ಬ ತುಂಬ ಕಿಟ್ಟು ಅಂತ. ನಾನೆಲ್ಲೋ ಬಿಸ್ಕೆಟ್ ಪ್ಯಾಕೆಟ್ ಏನೋ 4 ತಂದು ಮಡ್ಬಿಟ್ಟವ್ರೆ, ಎಲ್ಲ ಲೇಸ್ಟ್ ಆಯ್ತವೆ, ಒಂದ್ರಲ್ಲೇ ಎಲ್ಲ ಹಂಚ್ಕೊಂಡು ತಿನ್ನುವಂತ ಅದ್ಬಿಟ್ಟಿಕಲ ಅಂತನ್ನ. ಇನ್ನೇನ್ ಮಾಡಕ್ಕದ್ದು ಅಂತ ಹೆಂಗು ಹಳೆ ನಂಟಲ್ವೇ, ಆ ಹುಡುಗಿನೇ ಹಂಗೆ ಹಂಗೆ ಕತ ಕಟ್ಟಿ ಮದುವೆ ಮಾಡಿಸ್ತಕ್ಕಂದ ಲೋ ಕಲ್ಲಣ್ಣ
1: ಏನಣ್ಣ
0: ಹೆಂಗೋ ಕೊಳೆ ಕಳೆದೋಯ್ತು ಅಂತ ಸುಮ್ನಿದ್ರೆ ಮದುವೆ ಆದ್ಮೇಲೆ ತನ್ನ ದಡ್ತಾನವ ಬುಡ್ನಿಲಕ್ಕಂದ್ಲ
1: ಯಾಕಣ ಏನ್ ಮಾಡ್ದ
0: ಮದುವೆ ಆದ್ಮೇಲೆ ಏನ್ ಮಾಡ್ದ ಅನ್ನೋದು ಮುಖ್ಯ ಅಲ್ಲಕ್ಕಂದ್ಲ ಅವ್ನು ಅಂದ್ ಗುಡ್ತಾರೋ ನಾಲ್ಕೈದು ಜನ ಅಂಟಂದಿರು ಇವನೇ ಕೊನೆಯವನ ಕಲ ಮಂಜ ಮದುವೆ ಆದ್ ಮೂರ್ನಾಲ್ಕು ತಿಂಗಳಿಗೆ ಗುದ್ದಾಡ್ಕ ಹೊಡೆದಾಡ್ಕೊಂಡ್ ಭಾಗ ಆಗ್ಬಿಟ್ಟವನೆ ಈ ಮಂಜಾಗಳು ಕೊನೆ ಇರಲ್ಲ ಮದುವೆ ಆಗಿದ್ದು ಇವ್ರ ಮಾವನ ಮನೆ ಕಡೆಯವ್ರು ಏನ್ ಮಾಡ್ಬಿಟ್ಟವ್ರೆ ತಡಿ ನನ್ನ ಅಳಿಯ ಇನ್ನು ಮೂರ್ ತಿಂಗಳಾಗ್ನಿಲ್ಲ ಮದುವೆ ಆಗಿ ಆಗ್ಲೇ ಭಾಗ ಆಗ್ಬಿಟ್ಟಿದಾನಂತೆ ಅವ್ನ ಭಾಗಕ್ಕೆ ಏನೇನ್ ಬಂದಿದ್ದು ವಿಚಾರಿಸ್ಕೊಂಡು ಬರೋಣ ಅಂತನ್ಬಿಟ್ಟು ಮಂಜೋರ್ ಮನೆಗೆ ಮೂವತ್ನಲ್ವತ್ ಜನವ ಜೊತಲ್ ಕರ್ಕೊಂಡು ಮಂಜೋರ್ ಮಾವ ಮಗಳು ಮನೆಗೆ ಬಂದ್ಬಿಟ್ಟವನೆ ಇವನ್ ಹೆಂಡತಿಗ ಬಾಯಿ ಆಗ್ಬಿಡ್ತು ಕಲ ಅಲ್ಲ ನಮ್ಮ ಅಪ್ಪ ಒಬ್ಬನೇ ಬರುವುದಲ್ಲ ಜೊತೆಲ್ ಬೇರೆ ಮೂವತ್ನಲ್ವತ್ ಜನವ ಕರ್ಕೊಂಡ್ ಬಂದ್ಬಿಟ್ಟವನೆ ಇವ್ರಿಗೆಲ್ಲ ನಾನು ಒಬ್ಳೆ ಅಡುಗೆ ಮಾಡಿ ಇಕ್ಬೇಕಾದ್ರೆ ಸುಸ್ತಾಗ್ ಹೋಯ್ತೀನಿ ಕೈಕಾಲೆಲ್ಲ ನೋವತ್ ಕತ್ತವೆ ಅಂತ ಅನ್ಬಿಟ್ಟು ಯೋಚನೆ ಮಾಡ್ಕೊಂಡು ಕ್ವಾಣೆಗೆ ಗಂಡನ್ನ ಕರೆದ್ಬಿಟ್ಟು ಕೇಳವಳೆ ಏನಂತ ಅಲ್ಲಕ್ಕನ್ ಮಾರಾಯ್ನೆ ಹಿಂಗಿಂಗೆ ನಮ್ಮ ಅಪ್ಪ ಮೂವತ್ನಲ್ವತ್ ಜನವ ಜೊತಲ್ ಕರ್ಕೊಂಡ್ ಬಂದ್ಬಿಟ್ಟವನೆ ಇವ್ರಿಗೆಲ್ಲ ನಾನು ಒಬ್ಳೆ ಅಡುಗೆ ಮಾಡಿಕ್ಬೇಕು ಅಂದ್ರೆ ಆಗುದಿಲ್ಲ ವಾರರಿಗಿತ್ತಿರ್ಬೇರೆ ಜಗಳ ಆಡ್ಕೊಂಡು ನನ್ನ ಸಾವಂತಿರು ಮಾತು ಬಿಟ್ಬಿಟ್ಟವ್ರೆ ಈಗ ತಾನೇ ಮದುವೆ ಆಗಿರೋದ್ರಿಂದ ಇನ್ನೂ ಅಕ್ಕಪಕ್ಕದವ್ರ ನೆಟ್ಟು ಪರಿಚಯ ಆಗ್ಲಿಲ್ಲ ಏನ್ ಮಾಡುದು ಅಂತ ಅಳುಕೆ ಶುರು ಮಾಡ್ಕೊಂಡವ್ಳಕ್ಕಂದ್ಲ ಈ ನಮ್ ಮಂಜ ಯೋಚನೆ ಮಾಡದ್ನ ನೀನ್ ಹೇಳುದು ನಿಜ ಕಣಮಿ ಅದು ಅಪರೂಪಕ್ಕೆ ನಿಮ್ಮಪ್ಪನ ಮನೆ ಕಡೆಯವ್ರು ಬಂದವ್ರೆ ಎಂದ್ಮೇಲೆ ಏನಾದ್ರೂ ಒಳ್ಳೇದ್ ಕೆಟ್ಟದ್ ಮಾಡಿಕ್ಬೇಕು ಏನ್ ಅಡುಗೆ ಮಾಡುವ ಒಬ್ಬಿಟ್ಟು ಮಾಡುವ ಕಣಮಿ ನಾನು ಒಬ್ಬಿಟ್ಗಾಗೋ ಸಾಮಾನೆಲ್ಲ ತಂದ್ಕೊಡ್ತೀನಿ ನೀ ಕ್ವಾಣೆಲಿ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡು ನಾನ್ ತಕೊಂಡೋಗಿ ನೆಂಟ್ರಿಗೆಲ್ಲ ಇಕ್ತೀನಿ ಅಂತನ್ಬಿಟ್ಟು ಗಂಡ ಒಂದು ಎಂಟಿ ಒಂದು ಕೆಲಸ ಹಂಚ್ಕೊಂಡ್ರು ಕಂದ್ಲ ಸರಿ ಎಡ್ತಿ ಕ್ವಾಣೆಲಿ ಕೂತ್ಕೊಂಡು ಒಬ್ಬಿಟ್ಟ ತಟ್ಕೊಡುಕೆ ಗಂಡ ತಂದು ನೆಂಟ್ರಿಗೆಲ್ಲ ಇಕ್ಕುಕೆ ನಂಟ್ರೆಲ್ಲ ಒಬ್ಬಿಟ್ಟ ತಿನ್ಕೊಂಡು ಅನ್ನ ಸರಲ್ಲ ಊಟ ಮಾಡ್ಕೊಂಡು ಪಾಡ್ಸಲ ಬಂದು ಚಾಪೆ ಮೇಲೆ ಕೂತ್ಕೊಂಡು ಮಾಮೂಲಿ ಪದ್ಧತಿ ಪ್ರಕಾರ ಬೀಡಿ ಸೇತ್ಕೊಂಡು ಎಲಡಿಕೆ ಹಾಕೊಂಡು ಅದು ಇದು ಹರಟೆ ಹೊಡಿತಾ ಕೂತಿದ್ರು ಈ ಮಂಜ ಬಂದ್ಬಿಟ್ಟು ಮಾಮೂಲಿ ರೂಢಿ ಮಾತ್ನಂಗೆ ನಂಟ್ರಲ್ಲಂಗೆ ಕೇಳುದ್ನ ಏನಂತ ಊಟ ಎಲ್ಲ ಚೆನ್ನಾಗಿತ್ತಣ ಒಬ್ಬಿಟ್ಟೆಲ್ಲ ಚೆನ್ನಾಗಿದ್ವೆ ಊಟಲೇನು ಬೇಜಾರು ನಿಲ್ವೆ ಅಂತ ಕೇಳವನೆ ಆಗ ನಂಟ್ರು ಹೇಳುದ್ರಂತೆ ಮಂಜುಂಗೆ ಬಲ ಮಂಜಳಿಯ ಚೆನ್ನಾಗಿತ್ತು ಕಂದ್ಲ ಒಬ್ಬಿಟ್ಟು ಚೆನ್ನಾಗಿತ್ತು ಊಟ ಚೆನ್ನಾಗಿತ್ತು ಈ ಒಬ್ಬಿಟ್ಟು ಬಿಟ್ಟಿದ್ರಲ್ಲ ಕಾಯಾಲು ಅದ್ಯಾಕ್ಲ ಸಪ್ ಸಪಿಯ ಹೊಡಿತಿತ್ತಲ್ಲ ಅಂತ ಕೇಳ್ಬಿಟ್ಟವ್ರೆ ಈ ಮಂಜನ್ಗೆ ಕ್ವಾಪ ಹತ್ಬಿಡ್ತು ಕಂದ್ಲ ಅಲ್ಲ ಈ ಬೋಡ ತುತ್ಕೆ ನಾನಲ್ವೇ ಕೆಜಿಗೆ 15 ರೂಪಾಯಿ ನಂಗೆ ಸಕ್ರು ಕೊಟ್ಟು 5 ರೂಪಾಯಿ ನಂಗೆ ಬೆಲ್ಲು ಕೊಟ್ಟು ತಂದ್ಕೊಡ್ತಿದ್ದನು ಇವಳಿಗೆ ಕಾಯೆಲ್ಲ ಸೀ ಮಾಡು ಕೇನಾಗಿತ್ತು ಬಂದ್ ನಂಟ್ರಿದ್ರಿಗೆ ನನ್ಗೆ ಅವಮಾನ ಮಾಡಕ್ ಬಿಟ್ಲಲ್ಲ ಅಂತ ಅನ್ಬಿಟ್ಟು ಅದೇ ಕ್ವಾಪ್ತಲ್ಲಿ ಹೋಗಿ ಇರ್ತಿ ತಲೆ ಮೇಲೆ ಎಡೆ ತಟ್ಟವನೆ ಎಡ್ತಿಕ್ಕೂ ಆಪತ್ ಬಿಡ್ತು ಕಂದ್ಲ ನನ್ಗೆ ಕೊಡ್ದಿ ಅಂತ ಜೋರ ಕೇಳ್ಬಿಟ್ಟವಳೆ ಆಗ ಮಂಜೆ ಎಡ್ತಿಗೆ ಹೇಳುದ್ನ ಅಲ್ಲಕ್ಕ ನಮಿ ನಾನಲ್ಲೂ ಬೆಲ್ಲ ಸಕ್ಕರೆ ಎಲ್ಲ ತಂದ್ಕೊಡ್ತಿದ್ದನು ಕಾಯಲೆ ಎಲ್ಲ ಸಪ್ ಸಪ್ಪೆ ಮಾಡಕ್ ಬಿಟ್ಟಿದೆ ಅಂತಲ್ಲ ಯಾಕೆ ಅಂತಂದ್ ಕೇಳವನೆ ಕಾಯಲ ಸಪ್ ಸಪ್ಪೆ ಅಂದರು ಅಯ್ಯೋ ನಿನ್ ತಿತಿ ಮಾಡ ನಾನು ಕಾಯಲ್ಲೇ ಮಾಡಿರ್ನಿಲ್ವಲ್ಲ ನನ್ಗೆ ಕೊಡ್ದಿ ಅಂತಂದವಳ ಎಡ್ತಿ ಮಂಜುನಿಗೆ ಇನ್ನೂ ಕೋಪ ಬಿಡ್ತು ಕಂದ್ಲ ಕಾಯಲ್ಲೇ ಮಾಡಿರ್ನಿಲ್ವೇ ಮತ್ತೆ ನಂಟ್ರೆಲ್ಲ ಕಾಯಲು ಸಪ್ ಸಪ್ಪೆ ಅಂತ ಹೇಳ್ತಾರಲ್ಲ ಮೀ ಅಂತಂದವನೆ ಕಾಯಲು ಸಪ್ ಸಪ್ಪೆ ಅಂತಂದರು ಅಯ್ಯೋ ನಿನ್ ಕೈ ಸೇದಾಗ ನೀ ಏನ್ ತಗೋಗ್ಬಿಟ್ಟು ಅಂತಂದವಳೆ ಇದನ್ನೇ ತಕೊಂಡೋಗ ಬುಟ್ಟಿಕ ನಮ್ ಇನ್ಕೊಂಡ್ ಸಿಲ್ವಾರ್ ಬೋಸಿ ಹಿಡ್ಕೊಂಡ್ ತೋರ್ಸುದ್ನ ಅಯ್ಯೋ ನಿನ್ ಕಣ್ ಸೇದಾಗ ನೀ ಯಾಕೋ ಇದ್ ಬುಡಕ್ ಹೋಗಿದ್ದೆ ಅಂತ ಕೇಳವಳೆ ಕೆನೆ ಮೇಲೆ ಎಡ್ತಿ ಊದ್ಬಿಟ್ಟು ಇದೇನಮ್ಮಿ ಅಂತ ಮಂಜ ಕೇಳವನೆ ಆಗ ಎಡ್ತಿ ಹೇಳುದಂತೆ ಮಂಜನ್ಗೆ ಅಯ್ಯೋ ನಿನ್ ಕಣ್ ಹಿಂಗೋಗ ಕೈ ಸೇದಾಗ ಇದು ನಾವ್ ಒಬ್ಬಿಟ್ಟು ನಾವ್ ತಟ್ಬಿಟ್ ತಟ್ಬಿಟ್ ಕೈ ತೊಳ್ಕಂದಿ ನೀರಲ್ವೇ ಅಂತ ಅನ್ಬಿಟ್ಟವಳೆ ಕಲ್ಲ ಕಲ್ಲಣ್ಣ ಲೋ ಕಲ್ಲಣ್ಣ ಆ ಮಂಜ ಅವತ್ತೆ ಕೊನೆ ಕಂದ್ಲ ಅವ್ರ ಹಟ್ಟಿಲ್ ಒಬ್ಬಿಟ್ ಮಾಡಿಸೋದ್ನು ಬಿಟ್ಬಿಟ್ನ ಒಬ್ಬಿಟ್ ತಿನ್ನೋದ್ನು ಬಿಟ್ಬಿಟ್ನ ಕಲ ಲೋ ಕಲ್ಲಣ್ಣ ಈ ಮಂಜೆಗೌಡ ಅಂತ ದಡ್ ಮುಂಡದ ಒಂದ್ ಊರಲ್ಲಿ ಇದ್ನಂತೆ ಕಂದ್ಲ ಆ ಊರಿನ ಕೊನೆಲೆ ದಡ್ಡನ್ ಮನೆ ಇತ್ತಂತೆ ಆ ಮನೆ ಹಿಂದೆನೆ ಒಂದ್ ಗಿಡದ ತೋಪಿತ್ತಂತೆ ಕಂದ್ಲ ಆ ದಡ್ಡ ಏನ್ ಮಾಡ್ತಿದ್ನ ಗಿಡದ ತೋಪೊಳಕ್ಕೆ ದಿನ ಚೊಂಬ ತಕೊಂಡು ಬೆಳಿಗ್ಗೆ ಹೊತ್ತು ಲೆಟ್ರಿನ್ ಹೋಯ್ತಾ ಇದ್ನಂತೆ ಈ ಪುಣ್ಯಾತ್ಮ ನೀರಿನ ಚೊಂಬ ಮುಂದ್ಗಡ್ ಮಡಿಕಂದು ಲೆಟ್ರಿನ್ ಮಾಡುನಂತೆ ಇವನ್ ಲೆಟ್ರಿನ್ ಮಾಡಿ ಮುಗಿಸೋದಕ್ಕೆ ಒಂದ್ ಕಾಗೆ ಬಂದ್ಬಿಟ್ಟು ನೀರಿನ ಚೊಂಬ ಉಂಡಿಸ್ಬಿಟ್ಟು ಎದ್ಬಿಡುದಂತ ಕಲ ಆಗ ದಡ್ಡ ಏನ್ ಮಾಡ್ತಿದ್ನ ಎಡ್ತಿನ ಕೂಗ್ಬಿಟ್ಟು ಅವಳು ಯಾರಮ್ಮಿ ಅವಳು ಕಾಗೆ ನೀರಿನ ಚೊಂಬ ಉಂಡಿಸ್ಬಿಟ್ಟದ ಇನ್ನೊಂದ್ ಚೊಂಬ ನೀರ್ ತಕೊಂಬ ಅಂತ ಹೇಳ್ಬಿಟ್ಟು ಎಡ್ತಿ ಕೈಲಿ ಇನ್ನೊಂದ್ ಚೊಂಬ ನೀರ್ ಬಿಡಿಸ್ಕೊಂಡು ಏನೋ ವ್ಯವಹಾರ ಮುಗಿಸ್ಕೊಂಡ್ ಬರ್ತಿದ್ನಂತ ಕಂದ್ಲ ದಿನೇ ಅದೇ ತರ ಆಗ್ತಿತ್ತು ಒಂದ್ ದಿವಸ ಈ ದಡ್ಡ ಒಂದೇ ಚೊಂಬಲ್ಲಿ ಚೆಡ್ಡಿಯ ಕಟ್ಕೊಂಡು ವಾಪಸ್ ಬರ್ತಾ ಇದ್ನ ಆಗ ಎಡ್ತಿಗೆ ಆಶ್ಚರ್ಯ ಆಗ್ಬಿಡ್ತು ಗಂಡನ ಕೇಳವಳೆ ರೀ ಆಕ್ರಿ ಇವತ್ತು ಒಂದೇ ಚೊಂಬಲ್ ವಾಪಸ್ ಬರ್ತಾ ಇದ್ದೀರಿ ಎರಡನೇ ಸಾರಿ ನೀರ್ನೇ ಕೇಳಿಲ್ವಲ್ಲ ಇವತ್ತು ಕಾಗೆ ಚೊಂಬುಂಡಿಸ್ನಿಲ್ವೆ ಅಂತ ಕೇಳ್ಬಿಟ್ಟವಳೆ ಕಂದ್ಲ
1: ಅದ್ಕೇನಂದ
0: ಆಗ ದಡ್ಡ ಎಡ್ತಿಗೆ ಹೇಳುದ್ನಂತೆ ಮೇಯ್ ಆ ಕಾಗೆ ನನ್ನ ದಡ್ಡ ಮುಂಡೆದು ಅಂತ ತಿಳ್ಕೊಬಿಟ್ಟದೆ ಕಣಮಿ ಅಂದಂತೆ ಯಾಕ್ರಿ ಏನಾಯ್ತು ಅಂತ ಎಡ್ತಿ ಕೇಳ್ದಕ್ಕೆ ದಡ್ಡ ಹೇಳುದ್ನಂತೆ ಕೇಳಮಿ ಇಲ್ಲಿ ಈ ಬೊಡ್ಡಿ ಐದನ್ ಕಾಗೆ ಹಿಂಗ್ ಚೊಂಬ ಉಂಡಿಸ್ತದೆ ಅಂತ ನಾ ಮೊದ್ಲೇ ತೊಳಕ ಕೂತ್ಕಂದಿ ಅಂದಂತೆ ಕಂದ್ಲ
1: ಅಯ್ಯೋ ದಡ್ ಬಡ್ಡಿ ಅದ್ನೇ
0: ಲೋ ಕಲ್ಲಣ್ಣ ಹಿಂಗೆ ಗಂಡ ಹೇಳ್ತೀರಿ ಬಿದ್ರಂತೆ ಕಲ ಗಂಡ ಒಂಥರ ಉಡಾಳ ಮನೆಗೇನು ತಂದಾಗ್ತೆ ಉಂಡ್ಕೊಂಡು ತಿನ್ಕೊಂಡು ತಿರುಗಾಡ್ತಾ ಇದ್ನಂತೆ
1: ಅವನ್ ಚೋಕಿ ಅವ್ನು ಮಾಡ್ತಿದ್ದ ಹೇಳು
0: ಒಂದ್ಸರಿ ಎಡ್ತಿ ಕ್ವಾಪ್ ಹತ್ಬಿಟ್ಟು ಊರ್ ಮಧ್ಯದಲ್ಲಿ ಗಂಡನ ನಿಲ್ಲಿಸ್ಬಿಟ್ಟು ಬೊಯ್ಯಕ್ ಶುರು ಮಾಡ್ಬಿಟ್ಟವಳೆ
1: ಹೆಂಗೆ
0: ಅಂತ್ಯವನ ಇಂತ್ಯವನ ನೀನ್ ಯಾತ್ಕ ಬಂದವನಲ್ಲ ನಿನ್ಗೆ ಎಡ್ತಿ ಹಾಕ್ಬೇಕು ಮಕ್ಳೆ ಹಾಕ್ಬೇಕು ನೀ ಸಂಪಾದನೆ ಮಾಡೋದ್ರಲ್ಲಿ ಒಂದ್ ಪೈಸೆನು ಮನೆ ಕೊಡುದಿಲ್ಲ ಹಂಗ್ ಖರ್ಚು ಮಾಡ್ತೀಯ ಹಿಂಗ್ ಖರ್ಚು ಮಾಡ್ತೀಯ ಅಂತ್ಯವನ ಇಂತ್ಯವನ ಎನ್ಕೊಂಡ್ ಬಾಯಿಗೆ ಬಂದಂಗೆ ಗಂಡನ ಬೋದಾಕ್ಬಿಟ್ಟವಳೆ ಕಂದ್ಲ ಗಂಡನ್ಗೂ ಕ್ವಾಪ್ ಹತ್ಬಿಡ್ತು ಏನಮ್ಮಿ ಅದು ನಿನ್ ಪುರಾಣ ಗಂಡ ಅನ್ನೋ ಮರ್ಯಾದೆ ಇಲ್ಲದ ಏಕವಚನದಲ್ಲಿ ನನ್ನ ಹಂಗೆ ಖರ್ಚು ಮಾಡ್ತೀನಿ ಹಿಂಗೆ ಖರ್ಚು ಮಾಡ್ತೀನಿ ಅಂತ ಬೈತಾ ಇದೆಯಲ್ಲ. ಹೌದು ಕಣಮಿ, ನಾನು ಗಂಡಸು, ನಾನು ಹೆಂಗಾರ ಖರ್ಚು ಮಾಡ್ತೀನಿ, ನೀನು ಯಾರು ಕೇಳುಕೆ, ನನ್ನ ಮಾತ್ರ ಖರ್ಚು ಮಾಡ್ತೀನಿ ಅಂತ ಕೇಳ್ತೀಯಲ್ಲ, ನೀನೇನು ಒಂದು ತಿಂಗಳಿಗೆ ಒಸಿ ಖರ್ಚು ಮಾಡಿ ಅಂತ ಕೇಳ್ಬಿಟ್ಟವನೆ. ಆಗ ಎಂಟಿ ನಾನೇನು ಖರ್ಚು ಮಾಡೋನು ಹೇಳು ಅಂತಂದವಳೆ. ಮತ್ತೆ ನೀನು ಒಂದು ತಿಂಗಳಿಗೆ 2 kg ಲಿಪ್ಟಿಕ ತಿಂತೀಯ ಅಂತಂದ್ಬಿಟ್ಟವನೆ ಕಲ ಗಂಡ. ಆಗ ಎಡ್ತಿಗೆ ಕ್ವಾಪತ್ಬಿಡ್ತು, ನನ್ನ ಒಂದು ತಿಂಗಳಿಗೆ 2 kg ಲಿಪ್ಟಿಕ ತಿಂತೀಯೇ ಅಂತೀಯೇ, ಅದ್ರಲ್ಲೊಂದು 1 kg ನೀನೇ ತಿನ್ನೋದಿರ್ವಿ ಅಂತ ಕೇಳ್ಬಿಟ್ಟವಳೆ ಕಲ. ಆಗ ಗಂಡ ತೆಪ್ಪಕಾದ್ನಂತೆ,
1: ಅಣ್ಣ ಈ ಲಿಪ್ಟಿಕ್ನು ತಿಂತಾರ?
0: ಥೂ ಮುಂಡ ತುದ ಲಿಪ್ಟಿಕ್ ಎಲ್ಲಿ ತಿನ್ನಕ್ ಹೋದಾರ್ಲ, ಈ ತುಟಿಗೆ ಮುತ್ಕೊಟ್ಟಾಗ ಇವನ್ ತುಟಿಗೆ ಅರ್ಧ ಮೆತ್ಕೋತಿಲ್ವಲ್ಲ.
1: ಓ ಇದು ನೈಟ್ ವಿಷಯ.
0: ಲೋ ಕಲ್ಲಣ್ಣ, ಹಿಂಗೆ ಒಬ್ಬ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಇದ್ರಂತ ಕಂದ್ಲ, ಅವ್ರು ಹೆಂಗೆ ಪ್ರಸಿದ್ಧಿಯಾಗಿದ್ರು ಅಂದ್ರೆ, ಈ ಹೊಟ್ಟೆ ನೋವು ಗುಳಗಯ್ಯ ತಲೆನೋವು ಕೊಡ್ಲಿ, ಈ ಜ್ವರದ ಗುಳಗಯ್ಯ ಒಟ್ಕಾಳ್ ತುಕ್ಕೊಡ್ಲಿ, ವಾಸಿಯಾಗ್ಬಿಡ್ತಿತ್ತಂತ ಕಂದ್ಲ. ಅಂತ ಡಾಕ್ಟರ್ ತಕ ಒಬ್ಬ ದಡ್ಡ ಹೊಟ್ಟೆ ನೋವು ಅನ್ಕೊಂಡ್ ಹೋಗವನೆ, ಈ ಡಾಕ್ಟರ್ ಏನ್ ಮಾಡ್ಬಿಟ್ರ ಅವನ್ಗೆ ಹೊಟ್ಟೆ ನೋವನ್ನೇ ನಿಜವಾದ ಟಾನಿಕ್ನೇ ಕೊಟ್ಟವ್ರೆ. ಇವನೇನ್ ಮಾಡ್ಬಿಟ್ನ, ಮನೆಗೆ ಬಂದ್ಬಿಟ್ಟು ಡಾಕ್ಟರ್ ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ಮೊದಲು ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ನಲ್ಲ, ಈಗ ಅದ್ರ 7 ಹೊಟ್ಟೆ ನೋವು ಅಂತ ಶುರು ಮಾಡ್ಕೊಬಿಟ್ಟವನ ಕಲ. ಇವನ ಹೆಂಡತಿಗೆ ಬಾಯಿ ಆಗೋಯ್ತು. ಅಲ್ಲ, ಅಂತ ಪ್ರಸಿದ್ಧಿಯಾಗಿರ್ತಕ್ಕಂಥ ಡಾಕ್ಟರ್ ಹತ್ರಕ್ಕೆ ಹೋಗಿ ಬಂದು ಅವ್ರು ಕೊಟ್ಟ ಟಾನಿಕ ಕುಡಿದ್ಬಿಟ್ಟು ನನ್ನ ಗಂಡ ಹಿಂಗೆ ಒದ್ದಾಡ್ತಾವನಲ್ಲ ಅಂತ ಅನ್ಬಿಟ್ಟು ಭಯ ಆಗೋಗಿ ಡಾಕ್ಟರ್ಗೆ ಫೋನ್ ಮಾಡಿದ್ಲಂತೆ. ಡಾಕ್ಟರ್ಗೆ ಆಶ್ಚರ್ಯ ಆಗ್ಬಿಡ್ತು. ಅರ್ಜೆಂಟಾಗಿ ಸ್ಕೂಟರ್ ತಕ್ಕಂದು ಇವ್ರ ಮನೆಗೆ ಬಂದ್ರಂತೆ. ಡಾಕ್ಟರ್ ಬಂದ ತಕ್ಷಣ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ದವನು ಸಲೀಸಾಗಿ ಎದ್ದು ನಿಂತ್ಕೋಬಿಟ್ನಕಲ. ಆಗ ಡಾಕ್ಟರ್ಗೂ ಆಪತ್ಬಿಡ್ತು. ಅವನ ಕೇಳಿದ್ರಂತೆ, ಏನಯ್ಯ ನಾನು ಕೊಟ್ಟ ಟಾನಿಕ ಕುಡಿದ ಮೇಲೆ ಒದ್ದಾಡ್ತಿದ್ದಂತಲ್ಲ, ನಿನ್ಗೆ ಹೊಟ್ಟೆ ನೋವು ಹೋಯ್ತೋ ಇನ್ನೂ ಇದ್ದದು ಅಂದ್ರಂತೆ. ಆಗ ಅವನು, ಸ್ವಾಮಿ ನೀವು ಟಾನಿಕ ಕೊಟ್ಟಿದ್ರಲ್ಲ ಅದು ಕುಡ್ದೆಟ್ಗೆ ನಾನು ಹೊಟ್ಟೆ ನೋವು ಹೊಂಟೋಯ್ತು ಅಂತಂದಂತೆ. ಮಂತ್ಯಾಕಯ್ಯ ಒದ್ದಾಡ್ತಿದ್ದಂತಲ್ಲ ಅಂತ ಡಾಕ್ಟರ್ ಕೇಳ್ದೋದ್ಕೆ ಅವನೇನನ್ನ ಗೊತ್ತಲ್ಲ, ಡಾಕ್ಟ್ರೇ ನೀವು ಟಾನಿಕ್ ಸೀಸವ ಕೊಟ್ಬಿಟ್ಟು ಕುಲುಕ್ಬಿಟ್ಟು ಕುಡಿ ಹೇಳಿದ್ರಲ್ಲ, ನಾನು ಮರ್ತ್ಕೊಂಡು ಹಂಗೆ ಕುಡಿದ್ಬಿಟ್ಟಿದ್ದಿ, ಹೊಟ್ಟೆ ಒಳಗಾದ್ರೂ ಕುಲಿ ಕಲಿ ಅಂದ್ಬಿಟ್ಟು ಅದಾಡ್ತಿದ್ದಿ ಅಂದಂತೆ. ಲೋ ಕಲ್ಲಣ್ಣ, ಇಂಥ ದಡ್ಡನ್ ಕಟ್ಕಂದವಳು ಬಾಳು ಗೋವಿಂದ ಕಂದ್ಲ.
1: ಗೋವಿಂದ
0: ಒಂದ್ ಚೂರು ಬುದ್ಧಿಯಾರ ಬೇಡವಲ್ಲ ಮುಂಡೆ ತವಕೆ, ಬುದ್ಧಿವಂತರು ಅಂದ್ರೆ ಒಬ್ಬೊಬ್ರು ಇರ್ತಾರೆ ಕಂದ್ಲ. ಹೆಂಗಿರ್ತಾರೆ ಗೊತ್ತಲ್ಲ,
1: ಹೆಂಗಿರ್ತಾರೆ,
0: ಅವ ಮಗಳು ಸಿನಿಮಾ ನೋಡ್ಕೊಂಡು ಅಟ್ಟಿಗೆ ಹೋಯ್ತಾ ಇದ್ರ ಅಂತ ಕಂದ್ಲ. ಮಗಳು ಮುಂದ್ಗಡೆ ಹೋಯ್ತಾ ಇದ್ದ, ಅವ ಹಿಂದ್ಗಡೆ ಹೋಯ್ತಿದ್ಲಂತೆ. ಮಗಳಿಂದ್ಗಡೆ ಒಂದ್ ಹುಡುಗ ಫಾಲೋ ಮಾಡ್ಕೊಂಡು ಅವನೇ ಚುಡಾಸ್ಕ ಚುಡಾಸ್ಕ ಹೋಯ್ತಿದ್ನಂತೆ.
1: ವಯಸ್ಸು
0: ಮಗಳಿಗೆ ಕ್ವಾಪತ್ಬಿಡ್ತು. ಹಿಂದಕ್ಕೆ ತಿರುಗಿಕೊಂಡು ಹುಡುಗನ್ ಹೇಳ್ದಂತೆ ಕಲ್ಲಣ್ಣ, ಅಯ್ಯೋ ಲೋಪರು ನಿನ್ಗೇನ ಮಾನ ಮರೋದಿ ಇಲ್ವೆ, ಅಕ್ಕ ತಂಗಿರೋನ್ ಗುಡ್ನಿಲ್ವೆ, ನಾನು ಪಿಕ್ಚರ್ ಟೆಂಟ ಬುಟ್ಟುತ್ತಮಿದ್ಲು ನೋಡ್ತಾವನಿ, ಆಡ್ ಮರಿ ಹಿಂದ್ಗಡೆ ವಾತ್ ಮರಿ ಬಂದಂಗೆ ನನ್ನೇ ಫಾಲೋ ಮಾಡ್ಕೊಂಡು ಬರ್ತಾ ಇದೆಯಲ್ಲ, ಮರ್ಯಾದೆಯಿಂದ ಸುಮ್ಮನೆ ಹೊಂಟೋಗು, ಹಿಂದ್ಗಡೆ ಯಾರು ಬರ್ತಾರೆ ಗೊತ್ತೇ ಅಂದ್ಲಂತೆ. ಯಾರು ಬರ್ತಾ ಇದಾರೆ ಎಂದಂತೆ ಹುಡುಗ, ನಮ್ಮ ಅವ್ವ ಬರ್ತಾವಲ್ಲ ಸುಮ್ಮನೆ ಹೊಂಟೋಗು ಕಪಾಲ್ ಕೊಡ್ದ್ಬಿಡ್ತಾಳೆ ಅಂತ ಹುಡುಗಿ ಹೇಳ್ದಾಗ ಹುಡುಗ ಏನಂತೆ ಗೊತ್ತಲ್ಲ,
1: ಏನಂದ,
0: ಯು ಡೋಂಟ್ ವರಿ ಎದ್ರಕ ಬೇಡ ನಡಿ, ನಿಮ್ಮ ಅವನಿಂಚರ್ ನಮ್ಮ ಅಪ್ಪ ತವನೆ ಕಣ ಅಂದಂತೆ ಕಂದ್ಲ. ಬಹಳ ಬುದ್ಧಿವಂತ ಅಲ್ವಲ್ಲ
1: ಅಣ್ಣ, ನಿನ್ ಊರಿಂದ ಬೆಂಗಳೂರು ಹೋಗ ಅಲ್ಲೆಲ್ಲ ಚೆನ್ನಾಗೈತ, ನೀನು ಯಾರ ಕಣೆ ಮುಂದ್ಗಡೆ ಬೇಡ ಅಲ್ಲೇ ಉದಿಸ್ಬಿಟ್ಟವ್ರೆ ನಿನ್ನವು.
0: ಅದೊಂದ್ ಕೆಲ್ಸ ಆಗೋಯ್ತು ಕಂದ್ಲ ಕಲ್ಲಣ್ಣ.
1: ಏನಾಯ್ತು?
0: ಹಿಂಗೆ ಹನುಮಾನ್ ನಗರ ದೇವಸ್ಥಾನಕ್ಕೆ ಹೋಗಿದ್ದಿ ಕಂದ್ಲ, ಅಲ್ಲೊಂದ್ ಹುಡುಗಿ ಲಂಗ ದಾವಣಿ ಹಾಕಂದು ಪೂಜೆ ಮಾಡ್ಸೋಕೆ ಬಂದಿದ್ಲು, ನಾನು ಕೈಯ ಮುಕ್ಕನ್ ದೇವಸ್ಥಾನದೊಳಗೆ ನಿಂತಿದ್ದಿ. ಈ ಹುಡುಗಿ ಏನ್ ಮಾಡ್ಬಿಟ್ಟವಳೆ, ಗರ್ಭಗುಡಿ ಸುತ್ತ ಮೂರ್ ಸುತ್ತ ಬಂದ್ಬಿಟ್ಟು ಆಟ್ ಬಿದ್ದವಳೆ ಕಂದ್ಲ. ಈ ದಾವಣಿ ಕೆಳಕ್ಕೆ ಜಾರ್ಕೊಬಿಡ್ತು. ನಾನೇನ್ ತಿಳ್ಕಂಡೆ, ಮ್ಯಾಲ್ ಕೆದ್ದಾಗ ಸರ್ ಮಾಡ್ಕತಾಳೆ ಅಂತ ಸುಮ್ನಿದ್ದಿಕ್ಕಂದ. ಮ್ಯಾಲ್ ಕೆದ್ಮೇಲೂ ಸೆರಗು ಮೇಲೆ ಲಿಗುವೆ ಇಲ್ದೆ ಇವಳು ಕೈ ಮುಗಿತಾ ನಿಂತಿದ್ಲು, ನನಗೆ ಹೊಟ್ಟೆ ಉರಿದ್ಬಿಡ್ತು. ನಮ್ಮ ಅಕ್ಕ ತಂಗಿ ಹಂಗಲ್ವೇ ಅಂತ ಅನ್ಬಿಟ್ಟು ಆ ಸೆರ್ಗ ತಕ್ಕಂದು ಮೈ ಸುತ್ತ ಬಳಸ್ಬಿಟ್ಟು ರವಕೆ ಒಳಕ್ಕೆ ಸಿಗಿಸ್ತಿಕ್ಕಂದ್ಲ. ಎತ್ತಿ ಒಂದ ಕಪಾಲ್ ಕೊಡದ್ಬಿಟ್ಲು ಒಂದಲ್ಲಿ ಬಿದ್ದೋಯ್ತು ಕಂದ್ಲ.
1: ಎರಡ್ನಲ್ಲಿ ಯಾವಾಗ ಬಿದ್ದೋಯ್ತು?
0: ಎಲ್ಲ ಸೆರ್ಗ ಸಿಗ್ಸುದ್ದು ಬೇಜಾರಾಯ್ತು ಅನ್ಬಿಟ್ಟು ಎರಡಾಕ್ಬಿಟ್ಟಿಕ್ಕಂದ್ಲ ಸೆರ್ಗ, ಇನ್ನೊಂದ್ ಏಟ್ ಹೊಡೆದ್ಬಿಟ್ಟ ಇನ್ನೊಂದಲ್ಲೂ ಬಿದ್ದೋಯ್ತು.
1: ಸರಿಯಾಗ ಮಾಡೋಳ ಬಿಡು, ನಿನ್ಗೆ ಇದು ಮರ್ಯಾದಸ್ತ್ರು ಮಾಡೋ ಕೆಲಸನ ಇದು?
0: ಏನೋ ಆಗೋದಾಗೋದ್ ಬಿಟ್ಟಾಕ್ಬಿಡ್ಲ. ಇದೇನ್ಲ ಇದು, ನಮ್ಮೂರಲ್ಲಿ ತೋರಣ ಗಿರಣ ಜಾಸ್ತಿ ಕಟ್ಟವ್ರೆ, ಯಾರಾದ್ರೂ ಬಂದಿದ್ರಲ್ಲ.
1: ನೀನ್ ಬೆಂಗ್ಳೂರ್ ಹೋಗಿದ್ದಾಗ ನಮ್ಮೂರಲ್ಲಿ ಒಂದ್ ಫಂಕ್ಷನ್ ಆಯ್ತು, MLAಗಳು ಮಿನಿಸ್ಟರ್ಗಳು ಎಲ್ಲ ಬಂದ್ ಭಾಷಣ ಮಾಡಿದ್ರು.
0: ಲೋ ಕಲ್ಲಣ್ಣ, ಈ MLAಗಳೇನ್ ಭಾಷಣ ಮಾಡಾರ ತಕಲ, ಅವ್ರ ಭಾಷಣ ಮಾಡೋದು ಅವ್ರಿಗೆ ತಿಳಿದಿಲ್ಲ ಕಲ, ಇವ್ರ ಹೆಂಗ್ ಭಾಷಣ ಮಾಡ್ತಾರ ಅಂತ ಹಂಗ್ ಕತೆ ಹೇಳ್ತೀನಿ ಕೇಳ.
1: ಹೇಳು.
0: ಹಿಂಗೆ ಒಬ್ಬ MLA 7-8 MLA ಗೆದ್ದಿದ್ನಂತೆ. ಒಂದ್ ಸಾರಿ ಒಂದ್ ಹಳ್ಳಿಗೆ ಹೋಗಿ ಒಂದ್ ಫಂಕ್ಷನ್ಗೆ ಹೋಗಿ ಭಾಷಣ ಮಾಡಿರ್ಲು ಅಂತ ಕಲ. ಹಿಂಗೆ ಬೊಮ್ಮನಳ್ಳಿ ಅನ್ನೋ ಊರಲ್ಲಿ ಊರು ಮುಖಂಡ ರಾಮೇಗೌಡ ಅಂತ, ಅವ್ರ ತಾಯಿ ತಿರೋಗ್ಬಿಟ್ಟವ್ರೆ. ಆಗ ಬೊಮ್ಮನಳ್ಳಿಯರೆಲ್ಲ ಸೇರ್ಕೊಂಡು ಹಿಂಗೆ ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ. ನಾವು ಆರ್ಡಿನರಿ ತಿಥಿ ಮಾಡೋಕ್ಕಿಲ್ಲ, ಈ MLA ಸಾಹೇಬರ ಕರೆಸ್ಬಿಟ್ಟು ತಿಥಿ ದಿವಸ ಅವ್ನು ಮೈಕ್ ಹಾಕಿಸ್ಬಿಟ್ಟು ದುಃಖವಾಗಿ ನಾಲ್ಕು ಮಾತಾಡ್ಸೋಣ ಅಂತ ಅನ್ಬಿಟ್ಟು ಬೊಮ್ಮನಳ್ಳಿಯರೆಲ್ಲ ಲಾರಿ ಮಾಡ್ಕೊಂಡು MLA ತಕ್ಕ ಹೋದ್ರಂತೆ. ಆಗ MLA ಕೇಳಿದಂತೆ, ಏನ್ರಯ್ಯ ಯಾವೂರವ್ರಯ್ಯ ಏನಾಗ್ಬೇಕಾಗಿತ್ತು ಅಂತ ಕೇಳವ್ರೆ. ಆಗ ಇವರು ಹಿಂಗೆ, ನಾವು ಬೊಮ್ಮನಳ್ಳಿಯರು ಸ್ವಾಮಿ, ನಮ್ಮೂರ್ ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ತಿರೋಗ್ಬಿಟ್ಟವ್ರೆ, ನೀವು ತಿಥಿ ದಿವಸ ಬಂದು ಆ ತಾಯಿ ಮೇಲೆ ದುಃಖವಾಗಿ ನಾಲ್ಕು ಮಾತಾಡಬೇಕು. ನೀವೇನಾರ ಬಂದು ನಮ್ಮೂರ್ನಲ್ಲಿ ಭಾಷಣವ ಮಾಡಿಲ್ಲ ಅಂತಂದ್ರೆ ಮುಂದೆ ಸರಿ ಎಲೆಕ್ಷನ್ ಅಲ್ಲಿ ವೋಟ್ ನೀ ಹಾಕುವುದಿಲ್ಲ ಅಂತ ಹಿರಿದಿಸ್ಬಿಟ್ಟವ್ರೆ.
1: ಎಲೆಕ್ಷನ್ ಬಂತಲ್ಲ ಹೇಳು.
0: ಎಂ ಎಲ್ ಎಗೆ ಭಯ ಆಗೋಯ್ತು, ತಡಿಯಪ್ಪ ಹೇಳ್ದಂಗೆ ಮಾಡ್ಬಿಡ್ತಾವ ಮುಂಡತ್ತವ ಅಂತನ್ಬಿಟ್ಟು ಆಯ್ತು ನಡರೆಯ ಬತ್ತೀನಿ ಭಾಷಣ ಮಾಡ್ತೀನಿ ಅಂತ ಹೇಳಿ ಕಳಿಸ್ಬಿಟ್ಟವನೆ. ಸರಿ ತಿಥಿ ದಿವಸನು ಬಂತು, ಎಂ ಎಲ್ ಎಗೆ ಯೋಚನೆ ಆಗೋಯ್ತು ಭಾಷಣ ಏನ್ ಮಾಡುದು ಅಂತ. ಆಗ ಇವನ್ ಪಿ ಎ ಇದ್ನಲ್ಲ, ಇವನೇನ್ ಮಾಡ್ಬಿಟ್ಟವನೆ, ಸ್ವಾಮಿ ನೀವೇನು ಯೋಚನೆ ಮಾಡಬೇಡಿ, ನಾನು ಒಂದ್ ನಾಲ್ಕು ಮಾತ್ರ ಬರ್ಕೊಡ್ತೀನಿ ಒಂದ್ ಚೀಟಿ ಒಳಗೆ, ಅದ ಓದ್ಬಿಡಿ ಭಾಷಣ ಆಗೋಯ್ತದೆ ಅಂತ ಹೇಳ್ಬಿಟ್ಟವನೆ. ಸರಿ ಪಿ ಎ ಬರ್ಕೊಟ್ಟಂಗೆ ಎಂ ಎಲ್ ಎ ಬಂದು ಭಾಷಣ ಮಾಡ್ತಾ ಇದ್ನಕಲ. ಬೊಮ್ಮನಳ್ಳಿ ಮಹಾಜನಗಳೇ, ಇವತ್ತು ಸತ್ತು ತಿಥಿಯಾಗ್ತಾ ಇರ್ತಕ್ಕಂಥ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡರು ತಾಯಿ ಒಬ್ಬ ಮಹಾತಾಯಿ, ದೈವ ಮಾತೆ, ಅಂಥ ತಾಯಿ ಬಡಬಗ್ರು ಅಂತ ಬಂದ್ರೆ ಕೈ ಎತ್ತಿ ದಾನ ಮಾಡ್ತಾ ಇದ್ಲು, ಅಂಥ ತಾಯಿ ಸತ್ತಾಗಿರೋದು ನಮಗೆಲ್ಲ ದುಃಖ ತರ್ತಕ್ಕಂಥ ವಿಷಯ, ಇಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ತಾಯಿಯಾಗಿರೋದು ಅವನ ಏಳೇಳೆ ಜನ್ಮದ ಪುಣ್ಯದ ಫಲ, ಅಂಥ ತಾಯಿ ನಿಮ್ಮೂರು ಮುಖಂಡರಾಗಿರ್ತಕ್ಕಂಥ ರಾಮೇಗೌಡಂಗೆ ಮಾತ್ರ ತಾಯಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ತಾಯಿಯಾಗಿತ್ತು ಅಂದ್ಬಿಟ್ಟನ ಕಾಲ. ಏನ್ ಜನಗಳು ಖುಷಿಯಾಗ್ಬಿಟ್ಟು ಓನ್ಸ್ ಮೂರು ಕೊಟ್ಬಿಟ್ಟು ಚಪ್ಪಳೆ ಹೊಡೆದಾಗ್ಬಿಟ್ಟು ಸಭಾಸ್ಕರಿ ಕೊಟ್ಬಿಟ್ರಿಕಂದ್ಲ. ಪರವಾಗಿಲ್ಲ ಕಣಯ್ಯ, ಅಪ್ರೂಪ ಮಾಡಿದ್ರು ಚೆನ್ನಾಗಿ ಮಾಡಿದ್ರು ಭಾಷಣವ ಅಂತನ್ಬಿಟ್ಟು ಸಭಾಸ್ಕರಿ ಕೊಟ್ಬಿಡ್ತಲೇ ಎಂ ಎಲ್ ಎಗೆ ಖುಷಿಯಾಗ್ಬಿಡ್ತು. ನಾನು ಇಷ್ಟು ಮಟ್ಟು ಮಾಡೋಣ ಭಾಷಣವ, ಮುಂದುವರ್ಗೋರು ಇನ್ನೂ ಚೆನ್ನಾಗಿ ಮಾಡ್ತೀನಿ ಭಾಷಣವ ಅನ್ಕೊಂಡು ಖುಷಿಯಾಗಿ ಎಷ್ಟಿಗೆ ಬಂದವನೇ, ಇದಾದ ಒಂದ್ ತಿಂಗಳಿಗೆ ಕುರುಬುರ್ ದೊಡ್ಡಿ ಅಂತ ಅದಕ್ಕೆಲ್ಲ ಕೇಮ್ ದೊಡ್ಡಿತ್ತವು. ಆ ಊರ್ ಮುಖಂಡ ಚೆಲುವೇಗೌಡ ಅನ್ಬಿಟ್ಟು ಅವನ ಹೆಡ್ತಿ ತಿರೋಗ್ಬಿಟ್ಟವಳೆ, ಕುರುಬುರ್ ದೊಡ್ಡಿಯವ್ರಿಗೂ ಖುಷಿಯಾಗ್ಬಿಡ್ತು. ನಟ್ರಲ್ಲಿ ನಾವೇನ್ ಬೊಮ್ಮನಳ್ಳಿಯವ್ರಿಗೆ ಇನ್ ಕಮ್ಮಿ, ನಾವು ತಿಥಿ ದಿವಸ ನಾವು ಎಂ ಎಲ್ ಎ ಸಾಹೇಬ್ರ ಕರ್ಕೊಂಬಿಟ್ಟು ಭಾಷಣ ಮಾಡಿಸುವ ಅಂತ ಅನ್ಬಿಟ್ಟು ಲಾರಿ ಮಾಡ್ಕೊಂಡು ಅವ್ರು ಎಂ ಎಲ್ ಎ ತಕ್ಕ ಹೋಗವ್ರೆ. ಎಂ ಎಲ್ ಎ ಕೇಳಿದ್ನ, ಏನ್ ರಯ್ಯ ಯಾವೂರವ್ರಯ್ಯ ಅಂತ. ಹಿಂಗೆ ಸ್ವಾಮಿ, ನಾವು ಕೆ ಎಂ ದೊಡ್ಡಿತಾವ್ ಕುರುಬುರ್ ದೊಡ್ಡಿಯವರು, ನಮ್ಮೂರ್ ಮುಖಂಡರಾಗಿರ್ತಕ್ಕಂತ ಚೆಲುವೇಗೌಡರು ಎತ್ತಿ ತಿರೋಗ್ಬಿಟ್ಟವ್ರೆ, ನೀವು ಬಂದು ದುಃಖವಾಗಿ ನಾಲ್ಕು ಮಾತಾಡ್ಬೇಕು ಅಂತ ಕೇಳ್ಕೊಂಡ್ರು ಕಂದ್ಲ. ಎಂ ಎಲ್ ಎ ಎಮ್ ಮಾಡ್ಬಿಟ್ಟ ನಡ್ರಲೇ, ಅಂತ ಬೊಮ್ಮನಳ್ಳಿ ಅಂತ ದೊಡ್ಡೂರಲ್ಲ ನಾ ಶಬಾಸ್ಕರಿ ತಕ್ಕಂದವನಿ, ನಿಮ್ಮೂರ್ ಯಾವ ಲೆಕ್ಕ ಅಂತ ಅನ್ಬಿಟ್ನ. ಸರಿ ಕುರುಬುರ್ ದೊಡ್ಡಿ ತಿಥಿ ದಿವಸನು ಬಂತು, ಅಲ್ಲೂ ಪಿ ಎ ಬರ್ಕೊಟ್ಟಂಗೆ ಭಾಷಣವ ಶುರು ಮಾಡ್ಕೊಂಡ. ಕುರುಬುರ್ ದೊಡ್ಡಿಯ ಮಹಾಜನಗಳೇ, ಇವತ್ತು ಸತ್ತು ತಿಥಿ ಆಗ್ತಾ ಇರ್ತಕ್ಕಂಥ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಎಡ್ತಿ ಮಹಾ ಸಾಧ್ವಿಮಣಿ, ಅಂತ ಸಾಧ್ವಿಮಣಿ ಸತ್ತೋಗಿರೋದು ನಮಗೆ ನಿಮಗೆ ದುಃಖ ತರ್ತಕ್ಕಂಥ ವಿಷಯ, ಅಂತ ಸಾಧ್ವಿಮಣಿ ಪತಿರ್ವತೆ ಸತ್ಯವಂತೆ ನಿಮ್ಮೂರ್ ಮುಖಂಡರಾಗಿರ್ತಕ್ಕಂಥ ಚೆಲುವೇಗೌಡರು ಮಾತ್ರ ಎಡ್ತಿಯಾಗಿರ್ಲಿಲ್ಲ, ನನಗೆ ನಿಮಗೆ ಊರವರಿಗೆಲ್ಲ ಎಡ್ತಿಯಾಗಿಲ್ಲ ಅಂತ ಮುಟ್ಟಿನಂತ ಕಾಲ. ಅಲ್ಲೇ ಮಾರಿ ಗುಡಿ ಕಂಪಿಕೆ ಕಟಕ ನೀಚಾಳ್ ಪಾಚಾಳ್ ಬಡ್ದು ಒಟ್ಟಿಗೆ ಕಳ್ಸೋದ್ರಂತ ಎಂ ಎಲ್ ಎ
1: ನಡಾಮೂರ್ತ್ ಕಳ್ಸವ್ರೆ ಎಂ ಎಲ್ ಎಗೆ.
0: ಹಿಂಗ್ ಭಾಷಣ ಮಾಡ್ತಾರ ಈ ರಾಜಕೀಯ ಇದಾವೆಲ್ಲ, ನರಿ ಬುದ್ಧಿ ನನ್ನ ಮಕ್ಕಳು ಕಂದ್ಲ, ಎಲ್ಲ ದೇಶ್ ಪ್ರೇಮ ಅಂತ ಓಡಾಡ್ಕೊಂಡೆ ನಿಂತಿರ್ತವೆ, ದೇಶವ ಸುಲಿಗೆ ಮಾಡಿ ತಮ್ಮ ಬೊಜ್ಜೊಟ್ಟೆ ಬೆಳೆಸ್ಕೊಂಡು ನಿಂತವ್ರೆ. ಲೋ, ಈ ನಮ್ ದೇಶದವ್ರಿಗೆ ದೇಶಭಕ್ತಿ ಎಷ್ಟರ ಗೊತ್ತಲಕ್ಕಲ್ಲಣ್ಣ. ಹಿಂಗೆ ಎಲ್ಲಾ ದೇಶದವರು ಒಂದೇ ವಿಮಾನ ಮೇಲೆ ಪ್ರಯಾಣ ಮಾಡ್ತಿದ್ರು ಅಂತ ಕಂದ್ಲ. ವಿಮಾನ ಒಯ್ತಾ ಒಯ್ತಾ ಜನ ಜಾಸ್ತಿ ಆಗ್ಬಿಟ್ಟು ಅಲುಗಾಡ್ಕೊಂಡು ಬಿದ್ದೋಗಕ್ ಶುರು ಮಾಡ್ಕೊಳ್ತಂತೆ. ಆಗ ಪೈಲಟ್ ಡ್ರೈವರು ತಿರಿಕೊಂಡು ಎಲ್ಲಾ ದೇಶದವ್ರಿಗೆ ಹೇಳ್ದಂತೆ,
1: ಏನಂತ
0: ನೋಡ್ರಯ್ಯ, ಜನ ಜಾಸ್ತಿ ಆಗ್ಬಿಟ್ಟು ವಿಮಾನ ಅಲುಗಾಡ್ತಾ ಇದೆ, ಒಂದ್ ಕೆಲಸ ಮಾಡಿ, ವಿಮಾನ ಮತ್ತು ವಿಮಾನದಲ್ಲಿರುವ ಎಲ್ಲಾ ದೇಶದವರು ಬದುಕಬೇಕು ಅನ್ನೋ ಆಸೆ ಆಕಾಂಕ್ಷೆ ನಿಮ್ಗೆ ಇದ್ದಿದ್ದೆ, ಆದ್ರೆ ಯಾವನಾದ್ರೂ ಒಬ್ಬ ಕೆಳಕ್ಕೆ ದುಮುಕ್ಬಿಡಿ, ಆಗ ಭಾರ ಕಡಿಮೆಯಾಗಿ ವಿಮಾನ ಸರಿಯಾಗಿ ಹೋಯ್ತದೆ ಅಂತಂದಂತೆ. ಯಾರ್ಲ ದುಮ್ಕರು?
1: ಯಾರ ದುಮ್ಕರು? ಎಲ್ಲಾರ್ಗೂ ಜೀವದ ಮೇಲೆ ಆಸೆ.
0: ತಡಿ ಮ್ಯಾಲಿಂದ ಕೆಳಕ್ಕೆ ನೆಗೆಕ್ಕೆ ಮಂಡಿ ಮುರಿದೋದಂಗ ಆಡ್ತವೆ ನಮ್ ದೇಶದವು. ಅಂತದ್ರಲ್ಲಿ ಎಂಟೇರೆ ಗುಂಡಿಗೆ ಇರ್ಬೇಕು ಕಲ, ಸಾವಿರಾರು ಅಡಿ ಮ್ಯಾಲಿಂದ ವಿಮಾನದಿಂದ ಕೆಳಗೆ ದುಮುಕ್ಬೇಕು ಅಂದ್ರೆ. ಆಗ ಅಮೆರಿಕ ದೇಶದವನು ಎದ್ ನಿಂತ್ಕೊಂಡು ಯೋಚನೆ ಮಾಡದಂತೆ, ಅಲ್ಲ ನಮ್ಮ ಅಮೆರಿಕ ದೇಶದವರು ಎಲ್ಲಾ ತರದನು ಮುಂದಿದ್ದೇವೆ, ಏನಾದ್ರೂ ವಸ್ತುಗಳನ್ನ ಕಂಡಿಡಿದ್ಬಿಟ್ಟು ನಮ್ಮ ದೇಶಕ್ಕೆ ಅಮೆರಿಕ ದೇಶಕ್ಕೆ ಪ್ರಪ್ರಥಮವಾಗಿ ಹೆಸರು ತಂದು ಕೊಡ್ತೀವಿ, ಈಗಲೂ ಕೂಡ ನಮ್ಮ ದೇಶಕ್ಕೆ ಹೆಸರು ತಂದು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಮೆರಿಕ ದೇಶಕ್ಕೆ ಜೈ ಏನ್ಬಿಟ್ಟು ಕೆಳಕ್ಕೆ ದುಮುಕುದಂತ ಕಾಲ ರಷ್ಯಾದವನು ಕಾಪಾತ್ ಬಿಡ್ತು. ಅಮೆರಿಕದವ್ರಿಗಿಂತ ನಾವೇನ್ ಕಡಿಮೆ ಅಂತ ಹೇಳ್ಬಿಟ್ಟು ರಷ್ಯಾಕ್ಕೆ ಜೈ ಏನ್ಬಿಟ್ಟು ಅವನು ಕೆಳಕ್ ಬಿದ್ದವನೇ, ಅವನ್ ಬಿದ್ದ ತಕ್ಷಣ ಜಪಾನ್ನವ್ರಿಗೆ, ಜರ್ಮನಿಯವ್ರಿಗೆ, ಇರಾನ್ನವ್ರಿಗೆ, ಇರಾಕ್ನವ್ರಿಗೆ, ಇಟಲಿ, ಫ್ರಾನ್ಸ್ನವ್ರಿಗೆಲ್ಲ ಕಾಪಾತ್ ಬಿಟ್ಟು ಅವರ ದೇಶಕ್ಕೆ ಜೈ ಜೈ ಅಂತ ಹೇಳ್ಕೊಂಡು ಪ್ರಾಣತ್ಯಾಗ ಮಾಡ್ತಾ ಇದ್ರು. ಇವರೆಲ್ಲ ಕೆಳಕ್ಕೆ ಬೀಳುದ್ನೆ ಒಂದ್ 7-8 ಜನ ದೇಶದವರು ಕಿಟಕಿಲ್ ತಲೆ ಹಾಕೊಂಡು ಬೊಕ್ಕೊಂಡು ಕೆಳಕ್ಕೆ ನೋಡ್ತಿದ್ರು ಅಂತ ಕಂದ್ಲ.
1: ಯಾರ್ಯಾರು?
0: ಆದ್ರಲ್ಲ ನಮ್ಮ ಇಂಡಿಯಾ ದೇಶದವನು ಇದ್ನಕ್ಕಂದ್ ಕೇಳು, ಅವನು ಯೋಚನೆ ಮಾಡ್ದ, ಅಲ್ಲ ಎಲ್ಲಾ ದೇಶದವರು ವಿಮಾನ ಇಳಿಸೋಕ್ಕೋಸ್ಕರ ಪ್ರಾಣತ್ಯಾಗ ಮಾಡ್ಕೊಂಡು ಅವ್ರವ್ರ ದೇಶಕ್ಕೆ ಹೆಸರು ತಂದ್ಕೊಡ್ತಾವ್ರೆ. ನಮ್ ಇಂಡಿಯಾ ದೇಶದಲ್ಲಿ 98 ಕೋಟಿ ಜನಸಂಖ್ಯೆ ಇದ್ದೀವಿ, ನಾನ್ಯಾಕೆ ನಮ್ ದೇಶಕ್ಕೆ ಹೆಸರು ತಂದ್ಕೊಡ್ಬಾರ್ದು ಅಂತ ಅನ್ಕೊಂಡು ಸುತ್ತಮುತ್ತ ನೋಡ್ಬಿಟ್ಟು ಪಕ್ಕದಲ್ಲಿ ಪಾಕಿಸ್ತಾನ ನಿಂತಿದ್ದಂತೆ, ಅವನ್ನೇ ಎತ್ತಿ ಕೆಳಕ್ ಹಾಕ್ಬಿಟ್ಟು ಇಂಡಿಯಾಕ್ಕೆ ಜೈ ಅನ್ನತ್ತೆ ಮ್ಯಾಲೆ ನಿಂತ್ಕೊಂಡು ಕಂದ.
1: ಒಳ್ಳೆ ಕೆಲಸ ಮಾಡೋನ್ ಬಿಡು.
0: ಓ ಕಲ್ಲಣ್ಣ, ಯಾರ್ ನಿಮ್ ಹುಡುಗನ ಹೆಂಗೆ ನೋಡ್ಲ, ಒಂದ್ ಹುಡುಗ ಓಡ್ಬತ್ತಾನ ಇತ್ತಾಗಿಯ?
1: ನಮ್ಮ ಅಟ್ಟಿಲ್ ಕರಿತಾ ಇರ್ಬೇಕು, ಅದಕ್ಕೆ ಬತ್ತಾ ಇರ್ಬೇಕು.
0: ನಿನ್ ಕಿರಿಯ ಇದೆ ಇದಿಲ್ಲ?
1: ಇದೆ.
0: ಏನ್ ಚೆನ್ನಾಗವಲ್ಲ ಮುದ್ದಾಗಿ. ಲೋ ಕಲ್ಲಣ್ಣ, ನಿನ್ ಕಿರಿಯ ಇದನ್ ನೋಡಿದ್ರು ಒಂದ್ ತಮಾಷೆ ಗ್ಯಾಪ್ನ ಬತ್ತಕ್ಕಲ್ಲ.
1: ಏನು
0: ಹಿಂಗೆ ಒಂದ್ 5-4-5 ವರ್ಷದ ಇತ್ತಂತೆ, ಏನ್ ತಿಂಡಿ ತಕ್ಕನು ಒಬ್ರು ಕೊಡದೆ ಒಬ್ನೇ ತಿಂತಿದ್ದಂತಕ್ಕಲ್ಲ. ಈ ಯಾರ ಅಟ್ಕೊಳಲ್ಲ ಆಗ್ಲಿ, ಅವೇ ಚಿಕ್ಕಗಳಿಗೆ ಕಾಸು ಕೊಟ್ಬಿಟ್ಟು ಅವ ಅಂಗಡಿಯಿಂದ ತಿಂಡಿ ತಂದ್ಬಿಟ್ಟು ಅವರು ಕೊಡು ಅಂದ್ರೆ ಕೊಟ್ಟವಲ್ಲ.
1: ಎಲ್ಲಿ ಕೊಡ್ತವೆ
0: ಅಯ್ಯವ? ಅನ್ಕ ಒಂದೇ ತಿಂತವೆ. ಹಂಗೆ ಒಂದ್ ಹುಡುಗ ಏನ್ ತಿಂಡಿ ತರು ಒಬ್ರು ಕೊಡದೆ ಒಬ್ನೇ ತಿಂತಿದ್ದನು. ಒಂದ್ಸಲ ಅವ್ರ ಅಪ್ಪನ್ ತವೇ ಟಾಣಿಗೆ ಇಸ್ಕೊಬಿಟ್ಟು ಐಸ್ಕೆಂಡಿ ಅಂತನ್ಬಿಟ್ಟು ಅವ್ರ ಅಪ್ಪನ ಮುಂಚೆ ಅದು ಹಿಡ್ಕಂದು, ಅಪ್ಪ ಅಪ್ಪ ಇದಿ ತೀಪಪ್ಪ ಅನ್ನಂತೆ. ಅವ್ರ ಅಪ್ಪನ ಖುಷಿ ಆಗ್ಬಿಡ್ತು, ಅಲ್ಲಲ್ಲಲ್ಲಲ್ಲ ಮುಂಡತ್ತದೆ ಯಾವ ತಿಂಡಿ ತಂದ್ರು ಒಬ್ರು ಕೊಡದೆ ಒಬ್ಬನೇ ತಿಂತಿದ್ದೋನು. ಇವತ್ತೊಂಚೂರು ರೈಸ್ ಕಂಡಿಯ ತಂದ್ಬಿಟ್ಟು ಒಂಚೂರು ರೈಸ್ ಕಂಡಿಯ ಚೀಪ್ಕಪ್ಪ ಅಂತಾನಲ್ಲ ಅಂದ್ಬಿಟ್ಟು ಮಗ ಯಾಕಪ್ಪ ಅಂತ ಕೇಳವನೆ. ನೀ ತೀಪಪ್ಪ ಹೇಳ್ತೀನಿ ಅಂತಂತೆ ಮಗ. ಪುನಃ ಯಾಕಪ್ಪ ಅಂತ ಅವ್ರಪ್ಪ ಕೇಳವನೆ. ನೀ ತೀಪೇಲ್ವ ಹೇಳು ಅಂತ ಅಳುಕೆ ಶುರು ಮಾಡ್ಕೊಬಿಟ್ಟದಕ್ಕಲ್ಲ. ಓಹೋ ನನ್ನ ಮಗ ಯಾಕೋ ಅಳುಕೆ ಶುರು ಮಾಡ್ಕಾತದೆ ಅಂದ್ಬಿಟ್ಟು ಮಗ ಸಮಾಧಾನ ಆಗ್ಲಿ ಅಂದ್ಬಿಟ್ಟು ಅವ್ರ ಅಪ್ಪ ಒಂಚೂರು ರೈಸ್ ಕಂಡಿಯ ಚೀಪ್ಕೊಬಿಟ್ಟವನೆ. ಚೀಪ್ಕೊಂಡು ತುಟ್ಕಿಟಿಯಲ್ಲ ನೆಕ್ಕಂದು ಮಗ ಸಮಾಧಾನ ಐತ್ಲೆ ಕೇಳವನೆ. ಮಗ ಯಾಕಪ್ಪ ಯಾವತ್ತೂ ಇಲ್ಲರೂ ನೀವು ಒತ್ತು ಒಂಚೂರು ರೈಸ್ ಕಂಡಿಯ ಚೀಪ್ಕೋ ಚೀಪ್ಕೋ ಚೀಪ್ಕೋ ಅಂದಲ್ಲ ಯಾಕಪ್ಪ ಅಂತ ತಲೆನೇವರ್ಸಿ ಕೇಳವನೆ. ಆಗ ಮಗ ಹೇಳ್ತಂತೆ, ಅಪ್ಪ ಇದು ಐತ್ಕಂಡಿಯ ತಗ ಬತ್ತಾರ್ಬೇಕಾದ್ರೆ ಅಲ್ಲಿ ಅಂಗಡಿ ತಗೊಂಡು ನಾಯಿ ಮರಿ ನೆಕ್ ಬಿಡ್ತೋ ಅಂದಂತೆ. ಎಂತ ಬುದ್ಧಿವಂತ ನೋಡ್ಲಕ್ಕಲ್ಲ ಅವನು, ನಾಯಿ ಮರಿ ನೆಕ್ಕಿದ್ದೆಲ್ಲ ಅವ್ರ ಅಪ್ಪ ನೆಕ್ಕಿಸ್ಬಿಟ್ಟು ಚೆನ್ನಾಗಿರೋದು ಅತ್ತಿಂತಂತೆ. ಈ ಕಾಲದಲ್ಲಿ ಐಕ್ಳು ಇಂತೆವು ನಿಮಗೆ ನಮಗೆ ಉಡವು, ನೆಟ್ಟಿನಾರು ಬುದ್ಧಿ ಕಲಿಸಿ ಬೇಕಾದ್ರೆ ಅದನ್ನು ತಿನ್ನಿಸ್ಬಿಡ್ತವೆ. ಎಲೆಮರೆ ಕಾಯಿಯಂತಿದ್ದ ನನ್ನನ್ನು ಪ್ರಥಮ ಬಾರಿಗೆ ಗಾಯಕನಾಗಿ ಪರಿಚಯ ಮಾಡಿಕೊಟ್ಟಂತಹ ಅಶ್ವಿನಿ ರೆಕಾರ್ಡಿಂಗ್ ಕಂಪನಿ ಬೆಂಗಳೂರು ಹಾಗೂ ನನ್ನ ಪ್ರೀತಿಯ ಅಭಿಮಾನಿಗಳಿಗೆ ನಿಮ್ಮ ಪುಟ್ಟ ಕಲಾವಿದ MS ರವಿಗೌಡನ ಹೃತ್ಪೂರ್ವಕ ವಂದನೆಗಳು. ಕಲಾಭಿಮಾನಿಗಳೇ, ನನ್ನ ಮೊದಲನೇ ಧ್ವನಿ ಸುರುಳಿ ಬಾರಮ್ಮಿ ಮಾವನ ಮಗಳೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಜನ ಮನ್ನಣೆ ಗಳಿಸಿ ಕೀರ್ತಿ ತಂದುಕೊಟ್ಟಿತು. ಈಗ ಮತ್ತೆ ಮಾತುಗಾರ ಮಲ್ಲಣ್ಣನಾಗಿ ಗ್ರಾಮೀಣ ಹಾಸ್ಯ ಚಟಾಕಿಗಳೊಂದಿಗೆ ನಿಮ್ಮ ಮನರಂಜಿಸಿ ಪುನಃ ನಿಮ್ಮ ಆಶೀರ್ವಾದ ಬೇಡಲು ಬಂದಿದ್ದೇನೆ. ನಮ್ಮ ಮುಂದಿನ ಕೊಡುಗೆ ಕರುಳಿನ ಕುಡಿ ನೀನವ್ವ ಎಂಬ ಜಾನಪದ ಶೈಲಿ ಗೀತೆಗಳನ್ನು ನೀಡುತ್ತಿದ್ದೇವೆ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲಿರಲಿ. ವಂದನೆಗಳು.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ. ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
1: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
2: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
3: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲು

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ. ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.
6: ಮೊದಲಿಗೆ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತೇವೆ. ಇವತ್ತಿನ ಈ ಬೆಳಗಿನ ಸುಮಧುರ ಫೇಸ್ಬುಕ್ ಲೈವ್ನ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟರ್ ಫಾರ್ ಕಲ್ಚರ್ ಈ ಪೇಜಿನ ಮುಖ್ಯಸ್ಥರಾಗಿರುವಂಥ ನಾಡಿನ ಹಿಂದೂಸ್ತಾನಿ ಸಂಗೀತಗಾರರಲ್ಲಿ ಒಬ್ಬರಾದಂಥ ಶ್ರೀ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಶ್ರೀ ಸುಬ್ರಹ್ಮಣ್ಯ ಭಟ್ ಹಾಗೂ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ನಾವು ಇಂದ ಸಲ್ಲಿಸ್ತೇವೆ. ಈ ಕಾರ್ಯಕ್ರಮದಲ್ಲಿ ಫೇಸ್ಬುಕ್ ಲೈವ್ನ ಈ ಕಾರ್ಯಕ್ರಮದಲ್ಲಿ ನಮಗೆ ಇವತ್ತು ತಬಲಾದಲ್ಲಿ ನಾಡಿನ ಯುವ ಖ್ಯಾತ ತಬಲಾ ವಾದಕರಾದಂಥ ಸಾಗರದ ಶ್ರೀ ವಿದ್ವಾನ್ ವಿನಾಯಕ್ ಭಟ್ ಸಾಗರ ಅವರು ನಮಗೆ ತಬಲಾದಲ್ಲಿದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ಹಾಗೂ ಹಾರ್ಮೋನಿಯಂನಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರಲ್ಲಿ ಒಬ್ಬರಾದಂಥ ಶ್ರೀ ವಿದ್ವಾನ್ ಕಲ್ಲೇಶ್ ಕುಮಾರ್ ಅವರು ಇದ್ದಾರೆ. ಅವ್ರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತೇನೆ. ಹಾಗೂ ತಂಬೂರದಲ್ಲಿ ಶ್ರೀ ಮಸ್ರಾಜ್ ಹಾಗೂ ಶ್ರೀ ಮುಸ್ತಾಫ್ ಅವರು ನಮಗೆ ತಾನ್ಪುರದಲ್ಲಿದ್ದಾರೆ. ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಮೊದಲಿಗೆ ರಾಗ್ ಭೈರವದೊಂದಿಗೆ ನಾವು ಪ್ರಸ್ತುತ ಬೆಳಗಿನ ರಾಗವಾದಂಥ ರಾಗ ಭೈರವದೊಂದಿಗೆ ನಾವು ಪ್ರಸ್ತುತಪಡಿಸ್ತೀವಿ. ನಂತರದಲ್ಲಿ ಭಜನ್ ಹಾಗೂ ಲೈಟ್ ಹಾಡ್ತಿದೆ ರಾಗ ಭೈರವ್. ನಿಮ್ಮೆಲ್ಲ ಫೇಸ್ಬುಕ್ನಲ್ಲಿ ವೀಕ್ಷಿಸುತ್ತಿದ್ದಿರುವಂಥ ಎಲ್ಲರಿಗೂ ನಮ್ಮ ನಮಸ್ಕಾರಗಳನ್ನು ಹೇಳ್ತಾ ನಿಮ್ಮೆಲ್ಲರ ಪ್ರೀತಿ ಹಾರೈಕೆಯಲ್ಲಿ ಅಂತ ಕೇಳ್ತಾ ರಾಗ್ ಭೈರವದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು

Mother,

ಇದುವರೆಗೆ ರಾಗ ಭೈರವನ ನಾವು ಇಷ್ಟತನಕ ಪ್ರಸ್ತುತಪಡಿಸಿದ್ವಿ. ಈಗ ನಂತರದಲ್ಲಿ ಹಿಂದಿ ಒಂದು ಹಿಂದಿ ತುಂಬ್ರಿನ ನಾವು ಪ್ರಸ್ತುತಪಡಿಸ್ತೀವಿ ರಾಗ ಕಲಾವತಿ ಮಿಶ್ರದೊಳಗೆ.

ಇಲ್ಲಿಯವರೆಗೆ ನಮ್ಮ ಈ ಫೇಸ್ಬುಕ್ ಲೈವ್ನ ಸಂಗೀತ ಕಾರ್ಯಕ್ರಮದಲ್ಲಿ ನಮಗೆ ಹಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಭಾಗ್ಯಶ್ರೀ ಸೆಂಟ್ರಲ್ ಆಫ್ ಕಲ್ಚರ್ ಈ ಗ್ರೂಪಿನ ಈ ಪೇಜಿನ ಎಲ್ಲ ಸರ್ವ ಬಳಗಕ್ಕೂ ನಮ್ಮ ಅನಂತ ಅನಂತ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಶ್ರೀ ವಿದ್ವಾನ್ ಲಕ್ಷ್ಮೀನಾರಾಯಣ ಭಟ್ ಹಾಗೂ ಸುಬ್ರಹ್ಮಣ್ಯ ಭಟ್ ಅವರಿಗೆ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಅವರೆಲ್ಲ ಬಳಗಕ್ಕೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಇದುವರೆಗೆ ನಮಗೆ ತಬಲಾ ಸಾಥಿಯಲ್ಲಿ ನಾಡಿನ ಯುವ ಶ್ರೇಷ್ಠ ತಬಲಾ ವಾದಕರು ಉಸ್ತಾದ್ ಫಜಲ್ ಖುರೇಶಿ ಅವರ ಜಾಕಿರ್ ಹುಸೇನ್ ಅವರು ತಮ್ಮರ ಹತ್ರ ಫಜಲ್ ಖುರೇಶಿರ ಹತ್ರ ಸದ್ಯ ಮುಂಬೈನಲ್ಲಿ ಅಭ್ಯಾಸ ಮಾಡ್ತಿರ್ತಾರೆ ಶ್ರೀ ವಿದ್ವಾನ್ ವಿನಾಯಕ್ ಭಟ್ಟು ಹಾಗೂ ಉದಯ ರಾಜ್ ಕರ್ಪೂರ್ ಮಡಿವಳಯ ಸಾಲಿ ಅವರ ಶಿಷ್ಯರು. ಅವರು ನಮಗೆ ಕೊನೆ ತನಕ ಈಗ ತಬಲಾ ಸಾಥಿಯನ್ನು ಮಾಡಿ ಸಾಗರದಿಂದ ಬಂದು ತಬಲಾ ಸಾಥಿ ಅವರಿಗೆ ಅನಂತ ಧನ್ಯವಾದಗಳನ್ನು ಹೇಳ್ತೇನೆ. ಹಾಗೂ ಹಾರ್ಮೋನಿಯಂ ಸಾಥಿಯಲ್ಲಿ ನಾಡಿನ ಯುವ ಹಾರ್ಮೋನಿಯಂ ವಾದಕರು ಬಳ್ಳಾರಿಯವರು ಶ್ರೀ ಕಲ್ಲೇಶ್ ಕುಮಾರ್ ಅವರು ಚಂದ ಹಾರ್ಮೋನಿಯಂ ಸಾಥಿ ಮಾಡ್ತಾ ಇದ್ದಾರೆ, ಈಗ ಚಲೋ ಅಭ್ಯಾಸ ಮಾಡ್ತಿದ್ದಾರೆ, ಒಳ್ಳೆ ಕಲಿತಿದ್ದಾರೆ. ಅವ್ರಿಗೂ ಇಷ್ಟೋ ತನಕ ಈ ಫೇಸ್ಬುಕ್ ಲೈವ್ನಲ್ಲಿ ನುಡಿಸಿದ್ದಕ್ಕೆ ಅನಂತ ಧನ್ಯವಾದಗಳನ್ನು ಅವ್ರಿಗೂ ನಾನು ಹೇಳ್ತಾ. ಹಾಗೂ ತಾನ್ಪುರದಲ್ಲಿ ಶ್ರೀ ಮುಸ್ತಾಫ್ ಅವರು ಹಾಗೂ ಶ್ರೀ ಬಸವರಾಜ್ ಅವರು ನಮ್ಮ ಜೊತೆಗೆ ಆಶ್ರಮದ ವಿದ್ಯಾರ್ಥಿಗಳು ಇಲ್ಲಿ.

ಅವ್ರಿಗೂ ನನ್ನ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಹಾಗೆ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇಷ್ಟೋತನಕ ಫೇಸ್ಬುಕ್ ಲೈವ್ನಲ್ಲಿ ನೀವು ಸಂಗೀತ ಅಭಿಮಾನಿಗಳು, ಸಂಗೀತ ಕಲಾರಸಿಕರು ನಮ್ಮ ಸಂಗೀತವನ್ನು ಕೇಳಿ ಹಾರೈಸಿದ್ದೀರಿ ಅಂದ್ಕೊಳ್ತಾ ಎಲ್ಲರಿಗೂ ನಮ್ಮ ಅನಂತ ನಮಸ್ಕಾರಗಳನ್ನು ಹೇಳ್ತಾ ಕೊನೆಯದಾಗಿ ಭೈರವಿಯೊಂದಿಗೆ ಒಂದು ಮತ್ತೊಂದು ಹಿಂದಿ ಭಜನನ್ನು ನಾವು ಹಿಂದಿ ಭಜನನ್ನು ಹಾಡ್ತಾ ಮೀರಾಬಾಯಿ ಭಜನ್ ಅವರ ಬರ್ತಿರುವಂಥ ಮೀರಾಬಾಯಿ ಅವರು ಬರ್ತಿರುವಂಥ ಹಿಂದಿ ಭಜನನ್ನು ಹಾಡ್ತಾ ಕೊನೆಯದಾಗಿ ರಾಗ ಭೈರವಿಯನ್ನು ಪ್ರಸ್ತುತಪಡಿಸ್ತೀವಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಯ ಶ್ರೋತೃ ಬಾಂಧವರಿ, ಪ್ರತಿಕ್ಷಣ ಹೊಸ ಧಾರೆಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂಗದೊಳು ರಾಮನಾಡಿದ ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಅವನಿ ಭಟ್ ಅವರ ಒಂದು ಕಂಠಸಿರಿಯಲ್ಲಿ ಕನಕದಾಸರ ಒಂದು ಕೃತಿಯನ್ನ ಕೇಳೋಣ. ವಿಜಯ ಕೃಷ್ಣ ಅವರ ಒಂದು ಅಮೋಘವಾದಂತಹ ಸಂಗೀತ ನಿರ್ದೇಶನದ ಈ ಒಂದು ಭಕ್ತಿ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಹಾಡ ಪೋಗೋಣ ಬಾರೋ ರಂಗ ಎನ್ನುವಂಥ ಒಂದು ಶ್ರೀಪಾದರ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡುದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದ್ರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರಿ, ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಪ್ರೀತ್ಯಾಭೂಷಣ ತೀರ್ಥ ಸ್ವಾಮೀಜಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಬ್ರಹ್ಮಾಂಡದೊಳಗೆ ಆರಿಸಿ ನೋಡಲು ಎನ್ನುವಂತಹ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ ಒನ್ ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೆಳಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ಅಂತರಂಗದೊಳು ಕಾಣದವ ಎನ್ನುವಂಥ ಒಂದು ಸುಂದರವಾದಂಥ ವ್ಯಾಸರಾಯರ ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ಪ್ರತಿ ಕ್ಷಣ ಹೊಸ ದಾರಿಯಾಗಿ ಹೊರಹೊಮ್ಮುತ್ತಿರುವ ಕನ್ನಡದ ನಂಬರ್ 1 ವಾಹಿನಿ ಅಂದರೆ ಅದು ನಮ್ಮ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಇದೀಗ ತುಂಗಾ ತೀರದಿ ನಿಂತ ಸುಯತಿ ವರನ್ಯಾರೆ ಎನ್ನುವಂಥ ಒಂದು ಸುಮಧುರವಾದಂಥ ಗೀತೆಯನ್ನು ಅನುಶ್ರೀ ಹಾಗೂ ಸನ್ನಿಧಿ ಅವರ ಒಂದು ಮಧುರವಾದಂಥ ಕಂಠಸಿರಿಯಲ್ಲಿ ಅಭಿನವ ಅವರ ಒಂದು ರಚನೆಯನ್ನು ಕೇಳೋಣ. ವಿಜಯ ಕೃಷ್ಣ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಮಧುರವಾದಂಥ ಗೀತೆಯನ್ನ ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.